ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ ತರಂಗಾಂತರ 102.1 MHz. ಆತ್ಮೀಯನ ಮೇಲ ಕೆಳಗರಿಗೆ ಬಸವರಾಜನ ಶುಭ ಮುಂಜಾವಿನ ನಮಸ್ಕಾರಗಳು. ಇಂದು ಮಂಗಳವಾರ, 2026 ಆಗಸ್ಟ್ ತಿಂಗಳು 25 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ

1948 ಶಕ ವರ್ಷದ ಭಾದ್ರಪದ ಮಾಸದ 3ನೇ ದಿನ. ಈಗ ಸಮಯ 5:58:55. ನಿಲಯದ ಬೆಳಕಿನ ಪ್ರಸಾರ ಕಾರ್ಯವನ್ನು ಮಂಗಳ ಧ್ವನಿಯೊಂದಿಗೆ ಆರಂಭಿಸುತ್ತಿದ್ದೇವೆ.

ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ ಸರಿಯಾಗಿ 6 ಗಂಟೆ. ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಬಗ್ಗೆ ಇದೀಗ ಪರಿಚಯ. ಆರು ಗಂಟೆ 10 ನಿಮಿಷಕ್ಕೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನೆ. 6:30 ಚಿಂತನ ಪ್ರಸಾರವಾಗಲಿದೆ. ದಿವಾಕರ್ ಹೆಗಡೆ ಅವರಿಂದ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:35 ದೇಶಭಕ್ತಿಗೀತೆ, ಕಯ್ಯಾರ ಕಿಂಗಣ್ಣ ರೈ ಅವರ ರಚನೆ ವೃಂದಗಾನದಲ್ಲಿ ಕೇಳುವಿರಿ. 6:40 ಜನಪದ ಗೀತೆಗಳಲ್ಲಿ ತುಕ್ಕನಹಟ್ಟಿ ಗ್ರಾಮದ ಸಕ್ರವ್ವ, ರಾಮಪ್ಪ ಬೆಡ್ವಾಡ್ ಮತ್ತು ಸಂಗಡಿಗರಿಂದ ಚೌಡಿಕಿ ಪದಗಳನ್ನು ವಿತರಿಸಲಿದ್ದೇವೆ. ಇನ್ನು 7:15 ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನು ಆಧರಿಸಿದ ಸುದ್ದಿ ಸಂಚಿಕೆ. ಓದುವವರು ಅನಿತಾ, ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ. 7:45 ಚಿತ್ರಗೀತೆಗಳು, 8:30 ವಚನಗಾಯನ, 9:05 ಭಾವಗೀತೆಗಳ ಕಾರ್ಯಕ್ರಮ. ಇನ್ನು 9:30 ಮೇಘ ಸಂದೇಶ, ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ. 10:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು. ಇನ್ನು 12:05 ವನಿತಾ ವಿಹಾರ ನಾಟಕ ಪ್ರಸಾರವಾಗಲಿದೆ. ಬಂಗಾರದೊಡವೆ ಬೇಕೆ ನೀರೆ, ರಚನೆ ಗಾಯತ್ರಿ ಚಂದ್ರಶೇಖರ್, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ, ನೇತ್ರದಾನ ಮಹಾದಾನ, ಡಾಕ್ಟರ್ KV ಸತ್ಯಮೂರ್ತಿ ಅವರೊಂದಿಗೆ ಸಂದರ್ಶನ. ನಂತರ ಅಂಗಾಂಗ ದಾನದ ಮಹತ್ವ, ಡಾಕ್ಟರ್ ವೀಣಾ ಕಾಟಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿಯಲ್ಲಿ. 1:00 ಪ್ರಗತಿ ಪಥ, PM ಫಸಲ್ ಭೀಮಾ ಯೋಜನಾ. ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿಯಲ್ಲಿ ಕಾರ್ಯಕ್ರಮ. 1:20 ಚಿತ್ರಗೀತೆಗಳು, 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. 2:40 ಹಿಂದಿ ಪಾಠ, 3:00 FM 101.3 MHz ಕಾರ್ಯಕ್ರಮಗಳು. ಇನ್ನು ಸಂಜೆಯ ಪ್ರಸಾರದಲ್ಲಿ 5:00 ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 5:30 ಯುವವಾಣಿಯಲ್ಲಿ ಯುವ ಚಿಂತನ ನೇರ ಫೋನಿನ ಕಾರ್ಯಕ್ರಮವನ್ನು ಆರಿಸುವಿರಿ. ಇನ್ನು ಸಂಜೆ 6:15 ಆರೋಗ್ಯ ಭಾಗ್ಯ, ಹೊಟ್ಟೆಯಲ್ಲಿ ಕಂಡುಬರುವ ಕ್ಯಾನ್ಸರ್ಗಳು ಮತ್ತು ಚಿಕಿತ್ಸೆಗಳ ಕುರಿತು ರಾಯಚೂರಿನ ಸರ್ಜಿಕಲ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಕ್ಯಾನ್ಸರ್ ತಜ್ಞ ವೈದ್ಯರಾದ ಡಾಕ್ಟರ್ ಪ್ರಸಾದ್ KE ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್, ಬೇವಿನ ಬೆಂಚಿ. 6:51 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಮರಗೆಣಸು ಬೇಸಾಯದ ಕ್ರಮಗಳ ಕುರಿತು ಡಾಕ್ಟರ್ ಪ್ರವೀಣ್ ಕುಮಾರ್ R ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ಪ್ರಾಯೋಜಕರು ಕೃಷಿ ಇಲಾಖೆ, ಭಾರತ ಸರ್ಕಾರ. 7:20 ಜನಪದ ಸಂಗೀತದಲ್ಲಿ ಗಂಗಾವತಿ ತಾಲೂಕಿನ ಪಂಪಾಪತಿ ಪೂಜಾರ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳುವಿರಿ. 7:45 ವಿಧಾನಮಂಡಲದಲ್ಲಿ ಇಂದು. 8:00 ಚಿತ್ರಗೀತೆಗಳು, 8:30 ಜನಪದ ಸಂಗೀತದಲ್ಲಿ ಕುಷ್ಟಗಿ ತಾಲೂಕಿನ ಶಿವಲಿಂಗಯ್ಯ ಹಿರೇಮಠ್ ಶಾಸ್ತ್ರಿ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು ಆರಿಸುವಿರಿ. 9:15 ಭಾವಗೀತೆಗಳನ್ನು ಆಲಿಸುವಿರಿ. ಇನ್ನು 9:30 ನಾಟಕ ಗೂಡುಗೂಡು ಗುಮ್ಮಟ ದೇವರು, ರಚನೆ KE ಶಾರದಾ ಭಟ್, ನಿರ್ಮಾಣ ಡಾಕ್ಟರ್ BM ಶರ್ಭೇಂದ್ರ ಸ್ವಾಮಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ MS ಸುಬ್ಬಲಕ್ಷ್ಮಿಯವರ ಹಾಡುಗಾರಿಕೆಯನ್ನು ಪ್ರಸಾರಿಸಲಿದ್ದೇವೆ. 10:30 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. ಇದುವರೆಗೆ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡಿರಿ. ಕಾರ್ಯಕ್ರಮ ವಿವರಣೆಯಲ್ಲಿ ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯವಾಗುತ್ತಲಿದೆ 6:05. ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಆಲಿಸೋಣ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯವಾಗುತ್ತಲಿದೆ 6:30. ಇನ್ನು ಮುಂದೆ ಚಿಂತನ ಪ್ರಸಾರವಾಗಲಿದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಚಿಂತನ ದಿವಾಕರ್ ಹೆಗಡೆಯವರಿಂದ.
1: ಸಾವಯವ ಅನ್ನೋದು ಇವತ್ತಿನ ಪ್ಯಾಷನ್ ಮತ್ತು ಫ್ಯಾಷನ್. ಸಾವಯವ ಅಂದರೆ ಪ್ರಕೃತಿದತ್ತ ಅವಯವಗಳು ಪೂರ್ಣ ಹೊಂದಾಣಿಕೆಯಲ್ಲಿರುವ ಅವ ಮತ್ತು ಭಾಷೆಗಳ ನಡುವೆ ಒಂದು ಸಾವಯವ ಸಂಬಂಧ ಬರುತ್ತದೆ. ಮಾತೃಭಾಷೆ ಎನ್ನುವಾಗ ಅಂತಹ ಸಂಬಂಧವನ್ನು ಕಲ್ಪಿಸುವುದು ಹೇಗೆ? ತಾಯಿ ಎಂದರೆ ಭಾವ, ಶುದ್ಧವಾದ ಅಂತರಕರಣದ ಭಾವ. ಅರ್ಥವಿಲ್ಲದ ಉದ್ಗಾರಗಳು ದಕ್ಕುವುದು ಮಾತೃಭಾಷೆಯಲ್ಲಿ. ಅಯ್ಯೋ, ಅಮ್ಮ, ಹಾ, ಹೋ, ಛೇ, ಹೀಗೆ ಬದುಕಿನಿಂದ ಭಾಷೆ ಬೆಳೆದಿದೆ. ಬದುಕೇ ಒಂದು ಭಾಷೆಯಾಗುತ್ತದೆ. ಭಾಷೆ ಬದಲಾದರೆ ಬದುಕಿನ ಚರ್ಯ ಬದಲಾಗುತ್ತದೆ. ಸೆಲ್ಯೂಟ್ ಹಿಮ್ ಅಂದರೆ ಸಾಷ್ಟಾಂಗ ನಮಸ್ಕಾರ ಮಾಡಲಾಗುತ್ತದೆಯೇ? ಕಾಲು ಮುಗಿಯೋದು ಅಂತಿದೆ, ಕೈ ಮುಗಿಯೋದು ಅಂತಿದೆ, ಅಡ್ಡ ಬೀಳೋದು ಅಂತಿದೆ. ಇದಕ್ಕೆಲ್ಲ ಇಂಗ್ಲಿಷ್ ಭಾಷೆಯಲ್ಲಿ ಸಮಾನಾರ್ಥಕ ಶಬ್ದಗಳು ಸಿಗುವುದಿಲ್ಲ. ಏಕೆಂದರೆ ಅಲ್ಲಿ ವಿನಯದ, ಭಕ್ತಿಯ ಹನುಮಂತ ರಾವಣನ ಆಸ್ಥಾನಕ್ಕೆ ಹೋದಾಗ ತನ್ನ ಪರಿಚಯವನ್ನು ಹೇಳಿದ್ದು ದಾಸೋಹಂ ಕೋಸಲೇಂದ್ರಸ್ಯ ಎಂದು. ನಾನು ಶ್ರೀರಾಮನ ದಾಸನಿದ್ದೇನೆ. ಹನುಮಂತನ ದಾಸ್ಯದಲ್ಲಿ ಶೋಷಣೆಯ ವಾಸನೆಯೂ ಇಲ್ಲ. ದಕ್ಷಿಣ ದಿಕ್ಕಿಗೆ ಹೋಗಿ ಎನ್ನುವ ಸುಗ್ರೀವನ ಮಾರ್ಗದರ್ಶನವಿತ್ತು. ಉಳಿದಂತೆ ಅವನು ಸ್ವತಂತ್ರ. ಅವನ ಅಭಿಪ್ರಾಯ, ವಿಭೀಷಣ ತನ್ನ ಸಂಗಡಿಗರನ್ನು ಕಟ್ಟಿಕೊಂಡು ಬಂದು ಆಕಾಶದಲ್ಲಿ ನಿಂತು ರಾಮನೂ ಮಾನ್ಯತೆ ಕೊಡುತ್ತಿದ್ದ. ವಿಭೀಷಣ ತನ್ನ ಸಂಗಡಿಗರನ್ನು ಕಟ್ಟಿಕೊಂಡು ಬಂದು ಆಕಾಶದಲ್ಲಿ ನಿಂತು ಶರಣಾಗತಿಯನ್ನು ಘೋಷಿಸಿದಾಗ ಅವನನ್ನು ತೆಗೆದುಕೊಳ್ಳಬೇಕೇ ಬೇಡವೇ ಎನ್ನುವ ಚರ್ಚೆಯಾಗುತ್ತದೆ. ಕಪಿರಾಜನಾದ ಸುಗ್ರೀವ, ಯುವರಾಜನಾದ ಅಂಗದ, ಎಲ್ಲರೂ ವಿಭೀಷಣ ರಾವಣನ ತಮ್ಮ. ಇದರಲ್ಲಿ ಏನೋ ತಂತ್ರವಿದೆ, ಆದ್ದರಿಂದ ಬೇಡವೇ ಬೇಡ ಎಂದು ಪಟ್ಟು ಹಿಡಿಯುತ್ತಾರೆ. ಆಗ ರಾಮ ಹನುಮಂತನ ಮಾತನ್ನು ಕೇಳುತ್ತಾನೆ. ಅವನ ಮಾತನ್ನು ಒಪ್ಪಿ ವಿಭೀಷಣನಿಗೆ ಆಶ್ರಯ ನೀಡುತ್ತಾನೆ. ರಾಮದಾಸ ಎನ್ನುವುದು ಹನುಮನ ಹೆಗ್ಗಳಿಕೆ. ಅಂತೆಯೇ ದಾಸರು ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ ಎಂದು ಹಾಡಿದ್ದಾರೆ. ಈ ಗುಲಾಮ ಶಬ್ದ ನಮಗೆ ಪರಕೀಯರಿಂದ ಬಂದಿದ್ದು. ದಾಸರು ಅದನ್ನು ಬಳಸಿದ್ದು ಭಾರತೀಯ ಪರಿಕಲ್ಪನೆಯಲ್ಲಿ. ಇಲ್ಲಿ ಶಬ್ದ ಹೊರಗಿನದ್ದಾದರೂ ಅರ್ಥ ಸ್ವದೇಶಿಯಾಗಿದೆ. ಅಧ್ಯಾತ್ಮದ ಸೀಮೆಯಲ್ಲಿ ಗುಲಾಮ ಶಬ್ದಕ್ಕೆ ಒದಗುವ ಮರ್ಯಾದೆ ಬೇರೆ. ಈಗಲೂ ರಾಜಕೀಯ ಸಾಮಾಜಿಕ ಪರಿಸರದಲ್ಲಿ ಆ ಶಬ್ದಕ್ಕೆ ಇರುವ ಅರ್ಥವೇ ಬೇರೆ. ಭಾಷೆ ಬಳಸುವವನ ಭಾವವನ್ನು ಅನುಸರಿಸುತ್ತದೆ. ದೀಪ ಆರಿಸು ಎನ್ನುವುದನ್ನು ಹೇಳಬಾರದು ಎಂಬ ಪರಂಪರೆ ಇತ್ತು. ದೀಪವನ್ನು ಮುಂದೆ ಮಾಡು ಎನ್ನುತ್ತಿದ್ದರು. ಬೆಳಕಿನ ಕುರಿತು ಅದೆಷ್ಟು ಸಂವೇದನಶೀಲ ನಮ್ಮ ಸಮಾಜ. ಈ ಸಂವೇದನೆಗಳನ್ನು, ಸೂಕ್ಷ್ಮಗಳನ್ನು ಕಳೆದುಕೊಳ್ಳುವುದರಿಂದ ಮಾನವೀಯ ಮೌಲ್ಯಗಳು ಮಸಕಾಗುತ್ತವೆ. ಉರಿಯುತ್ತಿರುವ ದೀಪ ಆರಿದರೆ ಅಪಶಕುನ ಅಂತಿತ್ತು. ವಿದ್ಯುತ್ ಬಂದ ಮೇಲೆ ಅದನ್ನು ಪರಿಗಣಿಸುವುದು ಹೇಗೆ? ಗಾಳಿಗೆ ಅದು ಆರುವುದಿಲ್ಲ. ಅಂತೆಯೇ ಹೆಣ್ಣು ಮಕ್ಕಳ ಕೈಬಳೆ ಯಾವುದೋ ಕಾರಣದಿಂದ ಒಡೆದು ಹೋದರೆ ಬಳೆ ಒಡೆಯಿತು ಎಂದು ಹೇಳುವ ಬದಲು ಬಳೆ ಬೆಳೆಯಿತು ಎನ್ನುವ ರೂಢಿ ಇದೆ. ಸಂಸ್ಕೃತಿ ಬೆಳೆಸಿದ ಸೂಕ್ಷ್ಮ ಸಂವೇದನೆಗಳು ಭಾಷೆಯ ಸೌಂದರ್ಯವನ್ನು ಹೆಚ್ಚಿಸಿವೆ, ಸಾವಯವ ಸಂಬಂಧವನ್ನೂ ಗಟ್ಟಿಗೊಳಿಸಿವೆ. ಸ್ವದೇಶಿ ಚಳುವಳಿ ನಡೆಯುತ್ತಿದ್ದ ಸಂದರ್ಭದಲ್ಲಿ ಸಾವರ್ಕರ್ ಅವರು ಟೈಗೆ ಕಂಠಲಂಗೋಟಿ ಎಂದು ಅನುವಾದ ಮಾಡಿದ್ದರು. ತೊಡುವುದಕ್ಕೇ ವಾಕರಿಕೆ ಬರಬೇಕು. ನಾವು ಬಳಸುವ ಶಬ್ದ, ಅವುಗಳ ಅರ್ಥ, ಅದನ್ನು ನಾವು ಪಡೆದದ್ದೆಲ್ಲಿಂದ ಎನ್ನುವುದನ್ನು ಪ್ರತಿದಿನ ವಿಚಾರ ಮಾಡಿದರೆ ನಮಗೆ ನಮ್ಮ ಅಭಿಜಾತ ಶಬ್ದಗಳನ್ನು, ಆ ಮೂಲಕ ನಮ್ಮದೇ ಆಲೋಚನೆಗಳನ್ನು ಹುಡುಕಿಕೊಳ್ಳಲು ಸಾಧ್ಯವಾಗುತ್ತದೆ. ಪರಂಪರೆಯ ನೆರವಿಲ್ಲದೇ ಬದುಕುತ್ತೇವೆ ಎನ್ನುವ ಧೋರಣೆ ಆತ್ಮಸಂಗಾತಕ್ಕೆ ಒದಗುವುದಿಲ್ಲ. ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಆತ್ಮಸಂಗಾತಕ್ಕೆ ಚನ್ನಮಲ್ಲಿಕಾರ್ಜುನ ನೀ ನೆನಗುಂಟು ಎಂದು ಮಹಾದೇವಿಯಕ್ಕ ಹೇಳುತ್ತಾಳೆ. ಅನ್ನ ಪ್ರಸಾದವಾಗುವ, ನೀರು ತೀರ್ಥವಾಗುವ, ಶಯನ ದೇವಸಾಮೀಪ್ಯವಾಗುವುದು, ಬದುಕು ಲಿಂಗಾಂಗ ಸಾಮರಸ್ಯವಾಗುವುದು, ನಿತ್ಯ ಮುಕ್ತಿಯ ಬದುಕು ಆಗುವುದು, ಇದು ಭಾವ ಭಾಷೆಗಳ ನಡುವಣ ಸಾವಯವ ಸಂಬಂಧ. ಸಂಸ್ಕೃತಿ ಈ ಸಾವಯವ ಸಂಬಂಧವನ್ನೇ ಅವಲಂಬಿಸಿದೆ.
0: ಇದುವರೆಗೆ ದಿವಾಕರ್ ಹೆಗಡೆಯವರಿಂದ ಚಿಂತನೆ ಕೇಳುತ್ತಿದ್ದೀರಿ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ನಮ್ಮ ಮುಂದಿನ
1: ಆಕಾಶವಾಣಿ ರಾಯಚೂರು FM ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಸಮಯ 6:35. ಇದೀಗ ಆಲಿಸೋಣ ದೇಶಭಕ್ತಿ ಗೀತೆ. ಕಯ್ಯಾರ ಕಿಞ್ಞಣ್ಣ ರೈ ಅವರ ರಚನೆಯಲ್ಲಿರುವ ದೇಶಭಕ್ತಿ ಗೀತೆಯನ್ನು ವೃಂದಗಾನದಲ್ಲಿ ಆಲಿಸೋಣ.

0: ಇದುವರೆಗೆ ದೇಶಭಕ್ತಿ ಗೀತೆ ಕಾರ್ಯಕ್ರಮದಲ್ಲಿ ಕಯ್ಯಾರ ಕಿಯಣ್ಣರಯ್ಯವರ ರಚನೆಯನ್ನು ವೃಂದಗಾನದಲ್ಲಿ ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:40. ಜನಪದ ಗೀತೆಗಳ ಕಾರ್ಯಕ್ರಮ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಜನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ಆಲಿಸೋಣ. ತುಕ್ಕನಹಟ್ಟಿ ಗ್ರಾಮದ ಸಕ್ರವ್ವ ರಾಮಪ್ಪ ಬೆಂಡ್ವಾಡ್ ಮತ್ತು ಸಂಗಡಿಗರಿಂದ ಚೌಡಕಿ ಪದಗಳನ್ನು.

ಇದುವರೆಗೆ ಜನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ತುಕ್ಕನಹಟ್ಟಿ ಗ್ರಾಮದ ಸಕ್ರವ್ವ ರಾಮಪ್ಪ ಬೆಡವಾಡ್ ಮತ್ತು ಸಂಗಡಿಗರಿಂದ ಚೌಡಿಕೆ ಪದಗಳನ್ನು ಆಲಿಸಿದರೆ. ಜನಪದ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.

ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯವಾಗುತ್ತಲಿದೆ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: विषये विशेष प्रतिनिधीनां वार्तायाः पञ्चविंशतितमे चरणे भागं ग्रहीष्यति। ह्यः वार्ताहर सम्मेलने विशेष प्रतिनिधीनां वार्ताम् उद्घोषयन् चीनदेशस्य विदेश मन्त्रालयस्य प्रवक्ता लिन जियान उक्तवान् यत् डोभालः वांग यी च सीमा विवादस्य अतिरिक्तम् अन्येषु विषयेषु अपि
1: ಪಾತ್ರರಿಗೆ ನಿಮ್ಮ ಭಾವಚಿತ್ರವಿರುವ ಸ್ಟ್ಯಾಂಪ್ ಅನ್ನು ಉಡುಗೊರೆಯಾಗಿ ನೀಡಬಯಸುತ್ತೀರಾ? ಹಾಗಾದರೆ ಸರಳ ಅರ್ಜಿಯೊಂದಿಗೆ ನಿಮ್ಮ ಗುರುತು ಪತ್ರ, ನಿಮ್ಮ ಭಾವಚಿತ್ರ ನೀಡಿ ಕೇವಲ 300 ರೂಪಾಯಿಗಳಲ್ಲಿ ಕ್ಷಣಾರ್ಧದಲ್ಲಿ ನಿಮ್ಮ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಿಮ್ಮ ಸಮೀಪದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ. ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡ. ಇವರ ಪ್ರಕಟಣೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸಪ್ ಸಹಾಯವಾಣಿ 9449849350.

ಕೆಳಗಡೆ ಗಮನಿಸಿ, ಈ ಬೆಳಗ್ಗೆ 7:15 ಪ್ರಗತಿ ಚಕ್ರ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳ ಆಧರಿಸಿದ ಸುದ್ದಿ ಸಂಚಿಕೆ ಪ್ರಸಾರವಾಗಲಿದೆ. ಈ ಬೆಳಗ್ಗೆ 9:30 ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ ಬಿತ್ತರವಾಗಲಿದೆ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ ಸಮಯ ಭಾಗದಲ್ಲಿದೆ. 7:02. ಮೊದಲಿಗೆ ಜಾಹೀರಾತುಗಳು, ನಂತರ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

0: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು: ವಿಧಾನಮಂಡಲದ ಮುಂಗಾರು ಅಧಿವೇಶನ ನಿಗದಿತ ಎರಡು ದಿನಗಳಿಗೆ ಮುಂಚೆಯೇ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ, ಕರಡು ಪಟ್ಟಿ ಪ್ರಕಟ. ಸೆಪ್ಟೆಂಬರ್ 24ರವರೆಗೆ ಮತದಾರರಿಂದ ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶ. ಅಮೃತ ಭಾರತ್, ಬೆಳಗಾವಿ ರೈಲು ನಿಲ್ದಾಣಕ್ಕೆ 19 ಕೋಟಿ ರೂಪಾಯಿ ಅನುದಾನ ಮಂಜೂರು. ರಾಷ್ಟ್ರೀಯ ಶಿಕ್ಷಣ ನೀತಿ ಸಂಸ್ಕೃತ ಭಾಷೆಗೆ ಮನ್ನಣೆ ನೀಡಿದೆ. ತಿರುಪತಿ ರಾಷ್ಟ್ರೀಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ನಾರಾಯಣ ಪೂಜಾ. ಈಗ ವಾರ್ತೆಗಳ ವಿವರ. ವಿಧಾನಮಂಡಲದ ಮುಂಗಾರು ಅಧಿವೇಶನ ಎರಡು ದಿನಗಳ ಮುಂಚೆ ಅನಿರ್ದಿಷ್ಟಾವಧಿಗೆ ಮುಂದೂಡಲ್ಪಟ್ಟಿದೆ. 2026ನೇ ಸಾಲಿನ ನೋಂದಣಿ ಕರ್ನಾಟಕ ವಿಧೇಯಕ ತಿದ್ದುಪಡಿ ವಿಧಾನಸಭೆ ಅಂಗೀಕರಿಸಿದೆ. ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ವಿಧಾನಸಭೆಯಲ್ಲಿ ಮಾತನಾಡಿ, ವಿಧೇಯಕ ಉಪ ನೋಂದಣಾಧಿಕಾರಿಗಳು ಸ್ವತ್ತಿನ ನೋಂದಣಿ ಸಮಯದಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳನ್ನು ಖಚಿತಪಡಿಸಿಕೊಳ್ಳಲು ಸಹಕಾರಿಯಾಗಲಿದೆ ಎಂದರು. ದಸ್ತಾವೇಜುಗಳ ಇ ನೋಂದಣಿ ಹಾಗೂ ರಿಮೋಟ್ ನೋಂದಣಿಯನ್ನು ಸಕಾಲದಲ್ಲಿ ಕೈಗೊಳ್ಳಲು ಸಾಧ್ಯವಾಗಲಿದೆ. ಕರ್ನಾಟಕ ಸರ್ಕಾರಿ ಉದ್ಯಾನವನಗಳ ಸಂರಕ್ಷಣೆ ತಿದ್ದುಪಡಿ ವಿಧೇಯಕ ಸಹ ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡಿದೆ. ಕರ್ನಾಟಕ ಗ್ರಾಮ ಸ್ವರಾಜ್ ಪಂಚಾಯಿತಿ ರಾಜ್ ಎರಡನೇ ತಿದ್ದುಪಡಿ ವಿಧೇಯಕ ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡಿದೆ. ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ಮಾಹಿತಿ ನೀಡಿ, ಅನುಮೋದನೆ ಇಲ್ಲದ ಬಡಾವಣೆಗಳ ಹೆಚ್ಚಳ ತಡೆಗಟ್ಟಲು ಹಾಗೂ ಗ್ರಾಮ ಪಂಚಾಯಿತಿ ಸಂಪನ್ಮೂಲ ವೃದ್ಧಿಸಲು ತಿದ್ದುಪಡಿ ಸಹಕಾರಿಯಾಗಲಿದೆ ಎಂದರು. 2026-27ನೇ ಸಾಲಿನ ಕರ್ನಾಟಕ ರೈತ ಸುರಕ್ಷೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ರಾಜ್ಯದ ಒಟ್ಟು 49 ಲಕ್ಷ ರೈತರು ಹೆಸರು ನೋಂದಾಯಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಈ ವಿಷಯ ತಿಳಿಸಿ, ಸರ್ಕಾರ ರಾಜ್ಯದ 31 ಜಿಲ್ಲೆಗಳಿಗೆ 117 ಕೋಟಿ ರೂಪಾಯಿ ಬರ ನಿರ್ವಹಣೆ ಅನುದಾನ ಬಿಡುಗಡೆ ಮಾಡಿದೆ. ಪ್ರತಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ತಲಾ 1 ಕೋಟಿ ರೂಪಾಯಿಯಂತೆ 189 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಎಂದಿದ್ದಾರೆ. ಸಮಗ್ರ ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿ ಯೋಜನೆ ಭಾಗವಾಗಿ ಜಲಸಾಹಸ ಪ್ರವಾಸೋದ್ಯಮಕ್ಕೆ ಹೊಸ ಸ್ಪರ್ಶ ನೀಡಲಾಗುತ್ತಿದೆ ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ವಿಧಾನ ಪರಿಷತ್ತಿನ ಕಲಾಪದಲ್ಲಿ ತಿಳಿಸಿದ್ದಾರೆ. ಮೇಲ್ಮನೆ ಶಾಸಕ ಐವಾನ್ ಡಿಸೋಜಾ ಅವರ ಗಮನ ಸೆಳೆಯುವ ಸೂಚನೆಗೆ ಉತ್ತರಿಸಿದರು. ಸಾರ್ವಜನಿಕ ಹಾಗೂ ಖಾಸಗಿ ಸಹಭಾಗಿತ್ವದ ಟ್ರಿಪಲ್ ಪಿ ಮಾದರಿಯಲ್ಲಿ ವಾಯುಯಾನ ಹಾಗೂ ಜಲಸಾಹಸ ಕ್ರೀಡೆ ಪ್ರವಾಸೋದ್ಯಮಕ್ಕೆ ಹೊಸ ಸ್ಪರ್ಶ ನೀಡಲಾಗುತ್ತಿದೆ ಎಂದರು. ರಾಜ್ಯದ ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿ ಯೋಜನೆ ಭಾಗವಾಗಿ ಸೀಪ್ಲೇನ್, ಹೆಲಿಟ್ಯಾಕ್ಸಿ, ಜಾಯ್ ರೈಡ್, ರಿವರ್ ಕ್ರೂಸ್ ಚಟುವಟಿಕೆಗಳನ್ನು ಉತ್ತೇಜಿಸಲು ಸರ್ಕಾರ ತಾತ್ವಿಕ ಅನುಮೋದನೆ ನೀಡಿದೆ. ಮತದಾರರ ಪಟ್ಟಿ ಸಮಗ್ರ ಸಮೀಕ್ಷೆಯ ಕರಡು ಪಟ್ಟಿಯನ್ನು ಚುನಾವಣಾ ಆಯೋಗ ಪ್ರಕಟಿಸಿದೆ. ಮತದಾರರು ತಮ್ಮ ವಿವರಗಳನ್ನು ಪರಿಶೀಲಿಸಿಕೊಂಡು ಆಕ್ಷೇಪಣೆ ಸಲ್ಲಿಸಲು ಸೆಪ್ಟೆಂಬರ್ 23ನೇ ತಾರೀಖಿನವರೆಗೆ ಕಾಲಾವಕಾಶವಿದೆ. ವಿಜಯನಗರ ಜಿಲ್ಲೆಯ ವಿವರಗಳನ್ನು ಜಿಲ್ಲಾ ಚುನಾವಣಾಧಿಕಾರಿ ಕವಿತಾ ಮನ್ನಿಕೇರಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು.
1: ನಮ್ಮಲ್ಲಿ ಈಗ 30,623 ನೋಟಿಸ್ಗಳನ್ನ ನಾವು ಮುಂದೆ ಸಲ ಮಾಡಬೇಕಾಗುತ್ತೆ. ಹೊಸದಾಗಿ ಸೇರ್ಪಡೆ ಮಾಡ್ಕೋಬೇಕಾದವರು ಫಾರ್ಮ್ 6 ಅನ್ನ ಸಲ್ಲಿಸಬಹುದಾಗಿದೆ. ಹೋದ ಸಲ 11,42,732 ಮತದಾರರಿದ್ರು, ಈಗ 9,94,157 ಮತದಾರ ಇದೆ. ಒಂದು ಆಧಾರ್ ಕಾರ್ಡ್, ಅದ್ರ ಜೊತೆಗೆ ಇನ್ನ ಒಂದು ಡಾಕ್ಯುಮೆಂಟ್ ಅವ್ರು ತಗೊಂಡ್ಬಂದು ಕಲ್ಸಿದ್ರೆ ಏರಿಯಾರು ಇದಾರೆ, ಕರೆಕ್ಟ್ ಆಗಿದೆಯಾ ಡಾಕ್ಯುಮೆಂಟ್ ಅಂತ ನೋಡಿ ಸೇರ್ಪಡೆ ಮಾಡ್ತಾರೆ.
0: ಬಳ್ಳಾರಿ ಜಿಲ್ಲೆಯಲ್ಲಿ 10,06,307 ಮತದಾರರು ಕರಡು ಮತದಾರರ ಪಟ್ಟಿಯಲ್ಲಿದ್ದಾರೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. 223,279 ಮತದಾರರು ಕರಡು ಪಟ್ಟಿಯಿಂದ ಹೊರಗುಳಿದಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ 13,92,523 ಜನ ಮತದಾರರ ಹೆಸರು ಕರಡು ಮತದಾರ ಪಟ್ಟಿಯಲ್ಲಿ ದಾಖಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಅಮೃತ ಭಾರತ ಯೋಜನೆಯಡಿ ಬೆಳಗಾವಿ ರೈಲು ನಿಲ್ದಾಣಕ್ಕೆ 19 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದ್ದು, ಕಾಮಗಾರಿ ಪ್ರಗತಿಯನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಸಂಸದ ಜಗದೀಶ್ ಶೆಟ್ಟರ್ ಹಿರಿಯ ಅಧಿಕಾರಿಗಳೊಂದಿಗೆ ಪರಿಶೀಲಿಸಿದರು. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಮಾಹಿತಿ ನೀಡಿರುವ ಸಂಸದರು, ಪ್ರಯಾಣಿಕರ ಅನುಕೂಲತೆಗಾಗಿ ಎಸ್ಕಲೇಟರ್ ಮತ್ತು ಲಿಫ್ಟ್ ಅಳವಡಿಕೆ ಕಾರ್ಯ 30 ತಾರೀಖಿನ ಒಳಗೆ ಪೂರ್ಣಗೊಳಿಸಲು ಸೂಚಿಸಿದ್ದಾಗಿ ತಿಳಿಸಿದ್ದಾರೆ. ದೇಸೂರು ರೈಲ್ವೆ ನಿಲ್ದಾಣವನ್ನು ಬೆಳಗಾವಿ ಮುಖ್ಯ ರೈಲು ನಿಲ್ದಾಣಕ್ಕೆ ಪರ್ಯಾಯ ನಿಲ್ದಾಣವನ್ನಾಗಿ ಅಭಿವೃದ್ಧಿಪಡಿಸಲು ನೈಋತ್ಯ ರೈಲ್ವೆ ಹಿರಿಯ ಅಧಿಕಾರಿಗಳಿಗೆ ಅಧ್ಯಯನ ವರದಿ ಸಲ್ಲಿಸುವಂತೆ ನಿರ್ದೇಶನ ನೀಡಿದ್ದಾಗಿ ಸಂಸದ ಶೆಟ್ಟರ್ ಹೇಳಿದ್ದಾರೆ. ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಿಂದ ಇಂದು ಬೆಳಗ್ಗೆ 5:10 ಪ್ರಯಾಣ ಆರಂಭಿಸಬೇಕಿದ್ದ ರೈಲು ಸಂಖ್ಯೆ 26651 ಕೆಎಸ್ಆರ್ ಬೆಂಗಳೂರು ಎರ್ನಾಕುಲಂ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಇಂದು ಬೆಳಗ್ಗೆ 8:00 ಹೊರಡಲಿದೆ ಎಂದು ಪ್ರಕಟಣೆ ತಿಳಿಸಿದೆ. ಸಂಸ್ಕೃತ ಭಾಷೆ ಭಾರತೀಯ ಜ್ಞಾನ ಪರಂಪರೆಯ ಭಾಗವಾಗಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಸಂಸ್ಕೃತ ಭಾಷೆಗೆ ಆದ್ಯತೆ ಹಾಗೂ ಮನ್ನಣೆ ನೀಡಿದೆ ಎಂದು ತಿರುಪತಿ ರಾಷ್ಟ್ರೀಯ ವಿಶ್ವವಿದ್ಯಾಲಯದ ಸಂಸ್ಕೃತ ವಿಭಾಗದ ಪ್ರಾಧ್ಯಾಪಕ ನಾರಾಯಣ ಪೂಜಾರ್ ತಿಳಿಸಿದ್ದಾರೆ. ಧಾರವಾಡದ ಕರ್ನಾಟಕ ಕಲಾ ಮಹಾವಿದ್ಯಾಲಯದಲ್ಲಿ ಸಂಸ್ಕೃತ ಪ್ರಾಕೃತ ಹಾಗೂ ಯೋಗ ಅಧ್ಯಯನ ವಿಭಾಗ ಪ್ರಿನ್ಸಿಪಾಲ್ ಫ್ಯಾರನ್ ಸ್ಮಾರಕ ಸಭಾಂಗಣದಲ್ಲಿ ಆಯೋಜಿಸಿದ್ದ ವಿಶ್ವ ಸಂಸ್ಕೃತ ದಿನಾಚರಣೆ ಹಾಗೂ ಸಂಸ್ಕೃತ ಸಪ್ತಾಹ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಸಂಸ್ಕೃತ ಭಾಷೆ ಕಲಿಕೆಯಿಂದ ಉಳಿದ ಭಾಷೆಗಳ ಕಲಿಕೆ ಸುಲಭವಾಗಲಿದೆ ಎಂದು ಅವರು ವಿದ್ಯಾರ್ಥಿಗಳಿಗೆ ಹೇಳಿದರು. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಸಮಟಗಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಎಸ್ ರತ್ನಕುಮಾರಿ ಅತ್ಯುತ್ತಮ ರಾಷ್ಟ್ರೀಯ ಶಿಕ್ಷಕಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. 5 ತಾರೀಖು ಶಿಕ್ಷಕರ ದಿನ ಹಾಗೂ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದಂದು ಹೊಸದಿಲ್ಲಿಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪ್ರದಾನಿಸಲಿದ್ದಾರೆ. ಎಸ್ ರತ್ನಕುಮಾರಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
3: 2026 ಸಾಲಿನ ರಾಷ್ಟ್ರಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ನನಗೆ ಸಂದಿದೆ. ತುಂಬಾ ಖುಷಿ ಅನಿಸ್ತಾ ಇದೆ ನನಗೆ. ನಾನು ಈ ಶಾಲೆಯಲ್ಲಿ 24 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. 15 ಕಿಲೋಮೀಟರ್ ದೂರದಿಂದ 15 ಹಳ್ಳಿಗಳಿಂದ ಈ ಶಾಲೆಗೆ ಮಕ್ಕಳು ಬರ್ತಾ ಇದ್ದಾರೆ. ಈ ಊರಿನವ್ರು ಕೇವಲ 4 ಜನ. ಮಕ್ಕಳನ್ನ ಪರೀಕ್ಷೆ ಮಾಡಿ ಅವ್ರ ಒಳಗಿರುವಂತಹ ಅಂತಸ್ತತ್ವ ಗೊತ್ತಾಗ್ತದೆ, ಅದನ್ನ ತುಂಬುತ್ತಿದ್ವಿ. ಬರೀ ಅವರನ್ನು ಎಜುಕೇಟ್ ಮಾಡ್ತಿರೋದಿಲ್ಲ, ನಾನು ಏನಾಗ್ಬೇಕು ಅನ್ನೋ ಅದನ್ನ ಬಿತ್ತುವಂತ ಪ್ರಯತ್ನ ಎಲ್ಲ ಶಿಕ್ಷಕರ ಕಡೆ ನಡೀತಿದೆ. ನಾನು ಇಲ್ಲಿ ಹಿರಿಯವಳಾಗಿ ಇನಿಷಿಯೇಟ್ ತಗೊಂಡಿದ್ದೇನೆ, ಒಂದಷ್ಟು ಕೆಲಸಗಳಿಗೆ ಮುಂದೋಗಿದ್ದೇನೆ.
2: ಲೋಕಾಯುಕ್ತ ಸಂಸ್ಥೆಯಲ್ಲಿ ಅಂದಾಜು 40,000 ಪ್ರಕರಣಗಳು ವಿಚಾರಣೆಗೆ ಬಾಕಿ ಇವೆ ಎಂದು ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ತಿಳಿಸಿದ್ದಾರೆ. ಹಾವೇರಿಯಲ್ಲಿ ಲೋಕಾಯುಕ್ತ ಕಚೇರಿಯ ನೂತನ ಕಟ್ಟಡಕ್ಕೆ ಭೂಮಿಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಹಾಗೂ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಹಾವೇರಿ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದರು. ನಶೆಮುಕ್ತ ಭಾರತ ನಶೆಮುಕ್ತ ಕರ್ನಾಟಕ ಆಪರೇಷನ್ ರೈಸ್ ಹಾಗೂ ಬೇಡಬ್ರೋ ಅಭಿಯಾನದ ಭಾಗವಾಗಿ ಮಾದಕ ವಸ್ತುಗಳ ಸಾಗಣೆ ಮತ್ತು ಬಳಕೆ ತಡೆಗಟ್ಟುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ವಿಷಯ ಕುರಿತು ಸಂವಾದ ಕಾರ್ಯಕ್ರಮ ಇಂದು ಬೆಳಗ್ಗೆ 10:00 ಧಾರವಾಡದ ಕಿಟೆಲ್ ಕಲಾ ಮಹಾವಿದ್ಯಾಲಯದಲ್ಲಿ ಆಯೋಜಿತವಾಗಿದೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಶಿಕ್ಷಣ ಮಂಟಪ, ರಾಷ್ಟ್ರೀಯ ಸೇವಾ ಯೋಜನೆ, ಯುವ ರೆಡ್ ಕ್ರಾಸ್ ಹಾಗೂ ಧಾರವಾಡದ ಮನೋ ಆರೋಗ್ಯ ಹಾಗೂ ನರ ವಿಜ್ಞಾನಗಳ ಆಸ್ಪತ್ರೆ ಡಿಮಾನ್ಸ್ ಸಹಯೋಗದಲ್ಲಿ ನಡೆಯಲಿರುವ ವಿಶೇಷ ಉಪನ್ಯಾಸವನ್ನು ಮನೋವೈದ್ಯಕೀಯ ಸಮಾಜ ಕಾರ್ಯ ವಿಭಾಗದ ಪ್ರಶಾಂತ್ ಪಾಟೀಲ್ ನಡೆಸಿಕೊಡಲಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾ ಕೆ ಸುಧಾಕರ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಬೆಳಗ್ಗೆ 10:30 ಆಯೋಜಿತವಾಗಿದ್ದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಮಿತಿ ದಿಶಾ ಸಭೆ ಅನಿವಾರ್ಯ ಕಾರಣಗಳಿಂದ ಮುಂದೂಡಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಮಂಡಲದ ಮುಂಗಾರು ಅಧಿವೇಶನ ನಿಗದಿತ 2 ದಿನಗಳಿಗೆ ಮುಂಚೆಯೇ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ, ಕರಡು ಪಟ್ಟಿ ಪ್ರಕಟ. 24 ಸೆಪ್ಟೆಂಬರ್ವರೆಗೆ ಮತದಾರರಿಂದ ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶ.

0: ಅಮೃತ ಭಾರತ್ ಬೆಳಗಾವಿ ರೈಲು ನಿಲ್ದಾಣಕ್ಕೆ 19 ಕೋಟಿ ರೂಪಾಯಿ ಅನುದಾನ ಮಂಜೂರು. ರಾಷ್ಟ್ರೀಯ ಶಿಕ್ಷಣ ನೀತಿ ಸಂಸ್ಕೃತ ಭಾಷೆಗೆ ಮನ್ನಣೆ ನೀಡಿದೆ. ತಿರುಪತಿ ರಾಷ್ಟ್ರೀಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ನಾರಾಯಣ ಪೂಜಾರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಸಮಯ 7:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಗತಿ ಚಕ್ರ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನಾಧರಿಸಿದ ಕಾರ್ಯಕ್ರಮ.
3: ಓದುತ್ತಿರುವವರು ಅನಿತಾ ಅಂಜನ್. ಮಕ್ಕಳ ಹಕ್ಕುಗಳ ರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯ, ಉಪನಿರ್ದೇಶಕಿ ಶರಣಮ್ಮ. ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಮಕ್ಕಳಿಲ್ಲದ ದಂಪತಿಗಳಿಗೆ ಕಾನೂನಾತ್ಮಕವಾಗಿ ದತ್ತು ಪಡೆಯುವುದು ಮತ್ತು ಬಾಲ್ಯ ವಿವಾಹ ನಿಷೇಧ ಮಾಡುವಲ್ಲಿ ಅಧಿಕಾರಿಗಳ ಸಮನ್ವಯತೆ ಅತಿ ಮುಖ್ಯವಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕಿ ಶರಣಮ್ಮ ಕಾರನೂರ ಅವರು ಹೇಳಿದರು. ಇತ್ತೀಚೆಗೆ ರಾಯಚೂರು ನಗರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಬೆಂಗಳೂರು, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಪೊಲೀಸ್ ಇಲಾಖೆ, ಮಾರ್ಗದರ್ಶಿ ಸೊಸೈಟಿ, ಜಸ್ಟ್ ರೈಟ್ಸ್ ಫಾರ್ ಚಿಲ್ಡ್ರನ್ ರಾಯಚೂರು ಹಾಗೂ ಡಾನ್ ಬಾಸ್ಕೊ ಸಂಸ್ಥೆ ದೇವದುರ್ಗ ಇವರ ಸಂಯುಕ್ತಾಶ್ರಯದಲ್ಲಿ ಪೋಷಕತ್ವ ಯೋಜನೆ, ಕಾನೂನಾತ್ಮಕ ದತ್ತು, ಬಾಲ್ಯ ವಿವಾಹ ನಿಷೇಧ ಹಾಗೂ ಮಕ್ಕಳ ಹಕ್ಕುಗಳ ರಕ್ಷಣಾ ಕಾನೂನುಗಳ ಕುರಿತು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಮೇಲ್ವಿಚಾರಕಿಯರು, ಪೊಲೀಸ್ ಇಲಾಖೆ ಅಧಿಕಾರಿ ಸಿಬ್ಬಂದಿ, ಮಕ್ಕಳ ಪಾಲನಾ ಸಂಸ್ಥೆಗಳ ಅಧಿಕಾರಿ ಸಿಬ್ಬಂದಿಗಳಿಗೆ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮತ್ತು ಮಕ್ಕಳ ಸಹಾಯವಾಣಿ ಘಟಕ ಸಿಬ್ಬಂದಿಗಳಿಗೆ ಜಿಲ್ಲಾ ಮಟ್ಟದ ಒಂದು ದಿನದ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಪೋಷಕತ್ವ ಯೋಜನೆಯ ಅನುಷ್ಠಾನ ಮಾಡುವಲ್ಲಿ ಡಾನ್ ಬಾಸ್ಕೋ ಸಂಸ್ಥೆಯು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸಹಕಾರದೊಂದಿಗೆ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಮಕ್ಕಳಿಲ್ಲದ ದಂಪತಿಗಳಿಗೆ ಕಾನೂನಾತ್ಮಕವಾಗಿ ದತ್ತು ಪಡೆಯುವುದು ಮತ್ತು ಬಾಲ್ಯ ವಿವಾಹ ನಿಷೇಧ ಮಾಡುವಲ್ಲಿ ಅಧಿಕಾರಿಗಳ ಸಮನ್ವಯತೆ ಅತಿ ಮುಖ್ಯವಾಗಿದೆ. ಅದರಂತೆ ಪ್ರತಿಯೊಂದು ಮಗುವು ತನ್ನ ಹಕ್ಕುಗಳನ್ನು ಅನುಭವಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುವುದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದರು. ಈ ವೇಳೆ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿ ಮನ್ಸೂರ್ ಅಹಮದ್ ಅವರು ಮಾತನಾಡಿ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಯೋಜನೆಗಳು ಮತ್ತು ಬಾಲಮಂದಿರಗಳ ಸೌಲಭ್ಯಗಳ ಕುರಿತು ತಿಳಿಸಿ ಮಕ್ಕಳನ್ನು ದತ್ತು ನಿಯಮಗಳ ಪ್ರಕಾರ ಮಕ್ಕಳನ್ನು ಕಾನೂನಾತ್ಮಕ ದತ್ತು ಪಡೆಯುವುದು ಮತ್ತು ಪೋಷಕತ್ವದಿಂದ ಮಕ್ಕಳನ್ನು ದತ್ತು ಪಡೆಯುವುದು ಹಾಗೂ ಮಕ್ಕಳ ರಕ್ಷಣೆಗಾಗಿ ಇರುವ ಕಾನೂನುಗಳ ಕುರಿತು ತಿಳಿಸಿದರು. ಕಲಬುರಗಿ ಮಾರ್ಗದರ್ಶಿ ಸೊಸೈಟಿ ನಿರ್ದೇಶಕ ಆನಂದ್ ರಾಜ್ ಅವರು ಮಾತನಾಡಿ, ನಮ್ಮ ಸಂಸ್ಥೆಯು ಸುಮಾರು 24 ವರ್ಷಗಳಿಂದ ಮಕ್ಕಳಿಗಾಗಿ ಕಾರ್ಯನಿರ್ವಹಿಸುತ್ತಿದ್ದು ಪ್ರಮುಖವಾಗಿ ಬಾಲ್ಯ ವಿವಾಹ ನಿಷೇಧ, ಬಾಲ ಕಾರ್ಮಿಕತೆ ಶಿಕ್ಷಣದ ಕುರಿತು ಮಕ್ಕಳ ಹಕ್ಕುಗಳನ್ನು ರಕ್ಷಿಸಲು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸಹಕಾರದಲ್ಲಿ ಜಾಗೃತಿಯನ್ನು ಮೂಡಿಸಲಾಗುತ್ತಿದೆ ಎಂದರು. ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಯಲ್ಲಪ್ಪ ಅವರು ಮಾತನಾಡಿ, ಮಕ್ಕಳ ರಕ್ಷಣೆ ಕುರಿತು ಪೊಲೀಸ್ ಇಲಾಖೆಯ ಪಾತ್ರದ ಕುರಿತು ತಿಳಿಸಿ ಮಕ್ಕಳ ಉಚಿತ ಸಹಾಯವಾಣಿ ಸಂಖ್ಯೆ 1098/112 ಬಗ್ಗೆ ಮಾಹಿತಿಯನ್ನು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಕುಮಾರ್ ಅವರು ಮಾತನಾಡಿ, ಮಕ್ಕಳ ಹಕ್ಕುಗಳ ರಕ್ಷಣೆ ಮತ್ತು ಮಕ್ಕಳ ಮೇಲಾಗುವ ದೌರ್ಜನ್ಯಗಳ ತಡೆ, ಬಾಲ್ಯ ವಿವಾಹ, ಬಾಲ ಕಾರ್ಮಿಕತೆ ನಿಷೇಧ ಹಾಗೂ ಬೀದಿ ಬದಿ ಮಕ್ಕಳ ರಕ್ಷಣೆ, ಬಾಲ ಭಿಕ್ಷಾಟನೆ ತಡೆ ಮತ್ತು ಮಕ್ಕಳ ಹಕ್ಕುಗಳು ಉಲ್ಲಂಘನೆಯಾಗದಂತೆ ವಿವಿಧ ಇಲಾಖೆಗಳ ಸಹಕಾರದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಕಾರ್ಯನಿರ್ವಹಣೆಯ ಕುರಿತು ಹೇಳಿದರು. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಶಿವಮಲ್ಲು ಅವರು ಮಾತನಾಡಿ, ವಿಶ್ವಸಂಸ್ಥೆ ಮಕ್ಕಳ ಹಕ್ಕುಗಳ ಒಡಂಬಡಿಕೆ, ಇದರಿಂದಾಗಿ ನಮ್ಮ ದೇಶದಲ್ಲಿ ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡಲು ಇರುವ ಕಾನೂನುಗಳ ಕುರಿತು ಅವುಗಳ ಅನುಷ್ಠಾನ ಮಾಡುವಲ್ಲಿ ವಿವಿಧ ಇಲಾಖೆಗಳ ಪಾತ್ರ ಕುರಿತು ತಿಳಿಸಿದರು. ಪೋಷಕತ್ವ ಯೋಜನೆ ಡಾನ್ ಬಾಸ್ಕೋ ಸಂಸ್ಥೆಯು ರಾಜ್ಯದಾದ್ಯಂತ ಕಾರ್ಯನಿರ್ವಹಿಸುತ್ತಿರುವ ಕುರಿತು ಮಕ್ಕಳ ರಕ್ಷಣಾ ನೀತಿ ಡಾನ್ ಬಾಸ್ಕೋ ಸಂಸ್ಥೆಯು ರಾಯಚೂರು ಜಿಲ್ಲೆಯಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಸಹಕಾರದಲ್ಲಿ ಕಾರ್ಯನಿರ್ವಹಿಸುವ ಪೋಷಕತ್ವ ಯೋಜನೆ ಬಗ್ಗೆ ಮಾಹಿತಿ ನೀಡಿದರು. ಸಂಪನ್ಮೂಲ ವ್ಯಕ್ತಿಯಾದ ಕೀರಲಿಂಗಪ್ಪ ಅವರು ಮಾತನಾಡಿ

ನಡಿ ಮಕ್ಕಳನ್ನು ಕಾನೂನಾತ್ಮಕವಾಗಿ ದತ್ತು ಹೇಗೆ ಪಡೆಯಬೇಕು, ದಂಪತಿಗಳಿಗೆ ಆಪ್ತ ಸಮಾಲೋಚನೆ, ದಂಪತಿಗಳ ಮತ್ತು ಮಕ್ಕಳ ವಯಸ್ಸಿನ ಮಿತಿ, ಮಿಷನ್ ವಾತ್ಸಲ್ಯ ಪೋರ್ಟಲ್ ಕಾರ್ಯನಿರ್ವಹಣೆ ಪ್ರಕ್ರಿಯೆ, ಸಲ್ಲಿಸಬೇಕಾದ ದಾಖಲಾತಿಗಳು, ಮಕ್ಕಳ ಕಲ್ಯಾಣ ಸಮಿತಿ ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಪಾತ್ರಗಳ ಕುರಿತು ಮತ್ತು ಕಾನೂನಾತ್ಮಕವಾಗಿ ಮಕ್ಕಳನ್ನು ಪಡೆಯಲು ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿ ಎಂಡಿ ಗೋಕುಲ್, ರಾಯಚೂರು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮಂಜುನಾಥ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ದಲಿತರ ಸರ್ವ ಸಮಸ್ಯೆಗಳ ಪರಿಹಾರಕ್ಕೆ ಶಿಕ್ಷಣವೇ ಅಸ್ತ್ರ, ವೆಂಕಟೇಶ್ ಬೇವಿನ ಬೆಂಚಿ. ದಲಿತರ ಸರ್ವ ವಿಮೋಚನೆಗೆ ಶಿಕ್ಷಣವೇ ಅಸ್ತ್ರವಾಗಿದೆ ಎಂದು ರಾಯಚೂರು ಆಕಾಶವಾಣಿ ಕೇಂದ್ರ ಕಾರ್ಯಕ್ರಮ ಮುಖ್ಯಸ್ಥ ವೆಂಕಟೇಶ್ ಬೇವಿನ ಬೆಂಚಿ ಅವರು ವ್ಯಕ್ತಪಡಿಸಿದರು. ರಾಯಚೂರು ತಾಲೂಕಿನ ಮರ್ಚಡ್ ಗ್ರಾಮದ ಹನುಮಂತಿ ದಿ ಕೋಳಿ ಹುಸೇನಪ್ಪ ಮ್ಯಾತ್ರಿ ಅವರ ಮನೆಯಲ್ಲಿ ಬಹುಜನ ಸಂಘರ್ಷ ಸಮಿತಿ ಹಾಗೂ ಬಲ್ಲಟಿಗೆಯ ಜನತಾ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ನಿಂದ ಆಯೋಜಿಸಿದ್ದ 127ನೇ ಮನೆ ಮನೆಗೆ ಅಂಬೇಡ್ಕರ್ ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿದರು. ದೇಶದಲ್ಲಿ ಸಾವಿರಾರು ವರ್ಷಗಳ ಕಾಲ ದಲಿತರು ಜಾತಿ ದೌರ್ಜನ್ಯ, ಅತ್ಯಾಚಾರ, ಕೊಲೆ, ಸುಲಿಗೆಗೆ ಬಲಿಯಾಗುತ್ತಾ ಬಂದಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತೆ ಶಿಕ್ಷಣ ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದವರು ಗರ್ಜಿಸಲೇಬೇಕು ಎಂದು ಹೇಳಿದರು. ಅಂಬೇಡ್ಕರ್ ಅವರ ವಿಚಾರ ಕೇವಲ ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿಲ್ಲ ಎಂಬುದನ್ನು ಸಂವಿಧಾನ ಸಾಕ್ಷೀಕರಿಸಿದ್ದು, ಕೆಲವರ ಸಂಕುಚಿತ ಭಾವನೆಯಿಂದ ತಪ್ಪು ಸಂದೇಶ ರವಾನಿಸುತ್ತಿರುವುದಕ್ಕೆ ಕಿವಿಗೊಡಬಾರದು ಎಂದು ಹೇಳಿದರು. ಕಾರ್ಯಕ್ರಮ ಉದ್ಘಾಟಿಸಿದ ಮನ್ಸ್ಲಾಪುರ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಘವೇಂದ್ರ ಬೋರೆಡ್ಡಿ ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಮತ್ತು ಅವರ ಮಾರ್ಗ ಹಾಗೂ ಆಶಯಗಳನ್ನು ಮನೆ ಮನೆಗೆ ತಲುಪಿಸುತ್ತಿರುವುದು ಶ್ಲಾಘನೀಯವಾಗಿದೆ. ಎಲ್ಲ ವರ್ಗದವರಿಗೆ ಅವರ ವಿಚಾರಗಳು ಪ್ರಸ್ತುತವಾಗಿವೆ ಎಂದರು. ಇದೇ ಸಂದರ್ಭದಲ್ಲಿ ರಾಯಚೂರು ತಾಲೂಕು ಅಧ್ಯಕ್ಷರಾದ ಮಹಾದೇವ ರಂಗೋಲಿ ಚಂದ್ರಮಂಡ, ಪ್ರಧಾನ ಕಾರ್ಯದರ್ಶಿ ಸುರೇಶ್ ರಘುನಾಥಹಳ್ಳಿ, ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಉಪನ್ಯಾಸಕ ಮಲ್ಲಿಕಾರ್ಜುನ್ ದಂಡು ಕುರುಬದೊಡ್ಡಿ ಗಂಗಪ್ಪ ಸೇರಿದಂತೆ ಮಹಿಳೆಯರು ಯುವಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಚೇರಿ ಅಲೆದಾಟಕ್ಕೆ ಮುಕ್ತಿ. ರಾಯಚೂರು ಜಿಲ್ಲೆಯಲ್ಲಿ 20 ಲಕ್ಷ ಜಾತಿ ಆದಾಯ ಪ್ರಮಾಣ ಪತ್ರಗಳು ಸಾರ್ವಜನಿಕರ ಮನೆ ಬಾಗಿಲಿಗೆ ವಿತರಣೆ. ರಾಯಚೂರು ಜಿಲ್ಲೆಯಲ್ಲಿ ಇದುವರೆಗೆ ಜಾತಿ ಪ್ರಮಾಣ ಪತ್ರ ಪಡೆಯಬೇಕಾದರೆ ಜನರು ಸ್ವತಃ ನಾಡ ಕಚೇರಿ ಅಥವಾ ತಹಸೀಲ್ದಾರ್ ಕಚೇರಿಗೆ ಹೋಗಿ ಅರ್ಜಿ ಸಲ್ಲಿಸಿ ಪರಿಶೀಲನೆ ಮುಗಿಯುವವರೆಗೆ ಕಾಯಬೇಕಿತ್ತು. ಆದರೆ ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ಸರ್ಕಾರವೇ ಜನರ ಮನೆ ಬಾಗಿಲಿಗೆ ಬಂದು ಉಚಿತವಾಗಿ ಡಿಜಿಟಲ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಮನೆ ಬಾಗಿಲಿಗೆ ತಲುಪಿಸುವ ಕಾರ್ಯಕ್ರಮ ಜಾರಿಗೊಳಿಸಿದ್ದು, ಈ ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಇದುವರೆಗೆ 20,74,032 ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಜನರಿಗೆ ವಿತರಿಸುವ ಮೂಲಕ %90.4% ಸಾಧನೆ ಮಾಡಲಾಗಿದೆ. ಸರ್ಕಾರದ ವಿವಿಧ ಇಲಾಖೆಗಳು ಒಟ್ಟಾಗಿ ಕೆಲಸ ಮಾಡಿ ಕಂದಾಯ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸಿ ಫಲಾನುಭವಿಗಳಿಗೆ ತಲುಪಿಸುವ ಈ ಪ್ರಕ್ರಿಯೆಯು ಹಲವು ತಿಂಗಳುಗಳ ಸಿದ್ಧತೆಯ ಫಲ ಇದಾಗಿದ್ದು, ಸಾಂಪ್ರದಾಯಿಕವಾಗಿ ಇಂತಹ ಪ್ರಮಾಣ ಪತ್ರಗಳನ್ನು ವಿತರಿಸಲು ಪ್ರತ್ಯೇಕ ಅರ್ಜಿ ಪರಿಶೀಲನೆ ಸಹಿ ಪಡೆಯುವ ಪ್ರಕ್ರಿಯೆ ಬೇಕಿತ್ತು. ಈಗಾಗಲೇ ಸರ್ಕಾರದ ಬಳಿ ಇರುವ ಕಂದಾಯ ದಾಖಲೆ, ಜಾತಿ ಗಣತಿ ಮಾಹಿತಿ ಹಾಗೂ ಆಧಾರ್ ಸಂಪರ್ಕ ಬಳಸಿಕೊಂಡು ಈಗಾಗಲೇ ಅರ್ಹತೆ ಇರುವ ಫಲಾನುಭವಿಗಳಿಗೆ ನೇರವಾಗಿ ಪ್ರಮಾಣ ಪತ್ರ ಸಿದ್ಧಪಡಿಸಿ ತಲುಪಿಸುವ ವಿಧಾನವನ್ನು ಸರ್ಕಾರ ಅನುಸರಿಸುತ್ತಿದೆ. ರಾಯಚೂರು ಜಿಲ್ಲೆಯಲ್ಲಿ ಒಟ್ಟು 23,03,577 ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಉಚಿತವಾಗಿ ಸಾರ್ವಜನಿಕರ ಮನೆ ಬಾಗಿಲಿಗೆ ತೆರಳಿ ವಿತರಿಸುವ ಗುರಿ ಹೊಂದಲಾಗಿದ್ದು, ಇಂದಿನವರೆಗೆ ಒಟ್ಟು 20,74,032 ಪ್ರಮಾಣ ಪತ್ರಗಳನ್ನು ವಿತರಿಸಲಾಗಿದೆ. ಮಾನ್ವಿ ಜಿಲ್ಲೆಯಲ್ಲಿ 304,532, ಸಿರಿವಾರ 183,002, ಅರಕೇರ 113,442, ಮಸ್ಕಿ 248,056, ದೇವದುರ್ಗ 161,508, ಸಿಂಧನೂರು 311,753, ಲಿಂಗಸುಗುರು 266,785, ರಾಯಚೂರು 424,954 ಸಂಖ್ಯೆಯ ಪ್ರಮಾಣ ಪತ್ರಗಳನ್ನು ಈಗಾಗಲೇ ವಿತರಿಸಲಾಗಿದೆ. ಈ ಮೊದಲು ಸಿಬ್ಬಂದಿ ಕೊರತೆ, ಸರ್ವರ್ ಸಮಸ್ಯೆ ಮುಂತಾದ ಕಾರಣಗಳಿಂದ ಸಮಸ್ಯೆ ಆಗುತ್ತಿತ್ತು. ಗ್ರಾಮೀಣ ಪ್ರದೇಶದ ಜನರಿಗೆ ತಾಲೂಕು ಕೇಂದ್ರಕ್ಕೆ ಹೋಗಿ ಬರುವುದೇ ದೊಡ್ಡ ಸವಾಲಾಗಿತ್ತು. ಒಂದು ಪ್ರಮಾಣ ಪತ್ರಕ್ಕಾಗಿ ಕೆಲಸ ಕಾರ್ಯಗಳನ್ನು ಬಿಟ್ಟು ಅಲೆದಾಡಬೇಕಾದ ಪರಿಸ್ಥಿತಿ ಇತ್ತು. ವಿದ್ಯಾರ್ಥಿಗಳಿಗೆ ಪ್ರವೇಶ ಪ್ರಕ್ರಿಯೆ ಸಮಯದಲ್ಲಿ ಪ್ರಮಾಣ ಪತ್ರ ಸಿಗದೆ ತುಂಬಾ ಕಷ್ಟವಾಗುತ್ತಿತ್ತು. ಈ ಎಲ್ಲ ಸಮಸ್ಯೆಗಳನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಈಗ ಪ್ರಕ್ರಿಯೆಯನ್ನು ತಿರುಗಿಸಿ

0: ಜನರ ಬಳಿಗೆ ಸೇವೆಯನ್ನು ತರುವ ನಿರ್ಧಾರ ಕೈಗೊಂಡಿದೆ. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಉಚಿತವಾಗಿ ಸಾರ್ವಜನಿಕರ ಮನೆ ಬಾಗಿಲಿಗೆ ತೆರಳಿ ವಿತರಿಸುವ ಸಂದರ್ಭದಲ್ಲಿ ಕಡ್ಡಾಯವಾಗಿ ಫಲಾನುಭವಿಗಳ ಕುಟುಂಬದವರಿಗೆ ವಿತರಿಸಬೇಕಾಗಿದ್ದು, ಈ ಬಗ್ಗೆ ಜಿಪಿಎಸ್ ಫೋಟೋ ಸಹ ತೆಗೆದುಕೊಳ್ಳಬೇಕಾಗಿದ್ದು, ಯಾವುದೇ ಹಂತದಲ್ಲೂ ಕಾರ್ಯಕ್ರಮದ ಉದ್ದೇಶವು ವಿಫಲವಾಗದಂತೆ ಎಲ್ಲ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಜಾತಿ ಪ್ರಮಾಣ ಪತ್ರ ಎಂಬುದು ಕೇವಲ ಒಂದು ದಾಖಲೆ ಮಾತ್ರವಲ್ಲ, ಶಿಕ್ಷಣ, ಉದ್ಯೋಗ ಹಾಗೂ ಕಲ್ಯಾಣ ಯೋಜನೆಗಳ ಪ್ರಯೋಜನ ಪಡೆಯಲು ಇರುವ ಮುಖ್ಯ ಸಾಧನ. ಶಾಲಾ ಕಾಲೇಜು ಪ್ರವೇಶದಲ್ಲಿ ಮೀಸಲಾತಿ ಸೌಲಭ್ಯ ಪಡೆಯುವುದರಿಂದ ಹಿಡಿದು ವಿದ್ಯಾರ್ಥಿ ವೇತನ, ಸರ್ಕಾರಿ ಉದ್ಯೋಗ ನೇಮಕಾತಿಯಲ್ಲಿ ಮೀಸಲಾತಿ ಹಾಗೂ ಶುಲ್ಕ ವಿನಾಯಿತಿಯವರೆಗೆ ಎಲ್ಲದಕ್ಕೂ ಈ ಪ್ರಮಾಣ ಪತ್ರ ಬೇಕಾಗುತ್ತದೆ. ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ನೀಡಲಾಗುವ ವಿದ್ಯಾರ್ಥಿ ವೇತನ, ಹಾಸ್ಟೆಲ್ ಪ್ರವೇಶ, ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಯೋಜನೆಗಳಿಗೆ ಅರ್ಜಿ ಸಲ್ಲಿಸುವಾಗ ಜಾತಿ ಪ್ರಮಾಣ ಪತ್ರ ಕಡ್ಡಾಯವಾಗಿ ಕೇಳಲಾಗುತ್ತದೆ. ಅಲ್ಲದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಶುಲ್ಕ ವಿನಾಯಿತಿ, ವಯೋಮಿತಿ ಸಡಿಲಿಕೆ ಪಡೆಯಲು ಈ ದಾಖಲೆ ಆಧಾರ. ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಮೀಸಲು ಸ್ಥಾನಗಳಿಂದ ಸ್ಪರ್ಧಿಸಬೇಕಾದರೂ ಜಾತಿ ಪ್ರಮಾಣ ಪತ್ರ ಅಗತ್ಯ. ಸಹಕಾರಿ ಬ್ಯಾಂಕ್, ಕೃಷಿ ಸಾಲ, ವಸತಿ ಯೋಜನೆಗಳಂತಹ ಹಲವು ಸರ್ಕಾರಿ ಸೌಲಭ್ಯಗಳಲ್ಲಿ ಪ್ರವರ್ಗಕ್ಕೆ ಅನುಗುಣವಾಗಿ ಸಬ್ಸಿಡಿ ಪಡೆಯಲು ಇದೇ ದಾಖಲೆ ಬೇಕಾಗುತ್ತದೆ. ಒಟ್ಟಿನಲ್ಲಿ ಶಾಲಾ ಪ್ರವೇಶದಿಂದ ಹಿಡಿದು ನಿವೃತ್ತಿಯ ನಂತರದ ಸೌಲಭ್ಯಗಳವರೆಗೆ ಜೀವನದ ಪ್ರತಿ ಹಂತದಲ್ಲೂ ಈ ಪ್ರಮಾಣ ಪತ್ರದ ಪಾತ್ರ ಇರುತ್ತದೆ. ಜಿಲ್ಲೆಯಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಉಚಿತವಾಗಿ ಸಾರ್ವಜನಿಕರ ಮನೆ ಬಾಗಿಲಿಗೆ ತೆರಳಿ ವಿತರಿಸುವ ಕಾರ್ಯಕ್ಕೆ ಜಿಲ್ಲೆಯಲ್ಲಿ ವಿಶೇಷ ಆದ್ಯತೆ ನೀಡಲಾಗಿದ್ದು, ವಿತರಣೆ ಕಾರ್ಯವನ್ನು ಚುರುಕುಗೊಳಿಸಿದ್ದು, ಶೀಘ್ರದಲ್ಲಿ 100% ವಿತರಣೆ ಮಾಡಲಾಗುವುದು ಎಂದು ಜಿಲ್ಲಾಧಿಕಾರಿಗಳು ಪುವಿತಾ ಎಸ್ ಅವರು ತಿಳಿಸಿದ್ದಾರೆ.
1: ಇದುವರೆಗೆ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನು ಆಧರಿಸಿದ ಪ್ರಗತಿ ಚಕ್ರ ಪ್ರಸಾರವಾಯಿತು.
0: ಓದಿದವರು ಅನಿತಾ ಅಂಜನ್,
2: ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.

0: ಕುವೆಂಪು ವಿರಚಿತ ಭಾವಗೀತೆಯನ್ನು ಡಾಕ್ಟರ್ ರೋಹಿಣಿ ಮೋಹನ್ ಅವರ ಧ್ವನಿಯಲ್ಲಿ ಕೇಳಿದರೆ. ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:30.
1: ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ಆತ್ಮೀಯ ಕೇಳುಗರೆ, ಗಮನಿಸಿ, ಈ ಬೆಳಗ್ಗೆ 9:30 ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಸಾರಿಸಲಿದ್ದೇವೆ. ಇನ್ನು ಸಂಜೆ ಪ್ರಸಾರದಲ್ಲಿ 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ಚಿಂತನ ಇರುತ್ತದೆ. ನೇರ ಫೋನ್ ಕಾರ್ಯಕ್ರಮವಿದು. ಇನ್ನು ಈ ಸಂಜೆ 6:15 ಆರೋಗ್ಯ ಭಾಗ್ಯ ಚಿತ್ರ ಕಾರ್ಯಕ್ರಮದಲ್ಲಿ ಹೊಟ್ಟೆಯಲ್ಲಿ ಕಂಡುಬರುವ ಕ್ಯಾನ್ಸರ್ಗಳು ಮತ್ತು ಚಿಕಿತ್ಸೆಗಳು ಕುರಿತು ರಾಯಚೂರಿನ ಸರ್ಜಿಕಲ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಕ್ಯಾನ್ಸರ್ ತಜ್ಞ ವೈದ್ಯರಾದ ಡಾಕ್ಟರ್ ಪ್ರಸಾದ್ ಕೆ ಅವರೊಂದಿಗೆ ಸಂದರ್ಶನವಿರುತ್ತದೆ. ಇನ್ನು 7:20 ಜನಪದ ಸಂಗೀತದಲ್ಲಿ ಗಂಗಾವತಿ ತಾಲೂಕಿನ ಪಂಪಾಪತಿ ಪೂಜಾರ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು ಆಲಿಸುವರೆ. ಈ ರಾತ್ರಿ 9:30 ನಾಟಕ ಪ್ರಸಾರವಾಗಲಿದೆ. ಗೂಡು ಗೂಡು ಗುಮ್ಮಟ ದೇವರು, ರಚನೆ ಕೆ ಶಾರದಾ ಭಟ್, ನಿರ್ಮಾಣ ಡಾಕ್ಟರ್ ಬಿ ಎಂ ಶರ್ಮೇಂದ್ರ ಸ್ವಾಮಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 7:34. ಮೊದಲಿಗೆ ಜಾಹೀರಾತುಗಳು, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.
1: ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ಕರ್ತವ್ಯ ನಿರತ ರಾಷ್ಟಗಳಲ್ಲಿ ಭಾರತದ ಜಾಗತಿಕ ಬಾಂಧವ್ಯ ಬಲಪಡಿಸಲು ಯುವ ರಾಜತಾಂತ್ರಿಕ ಅಧಿಕಾರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಅಕ್ರಮ ಒಳನುಸುಳುವಿಕೆ ಕುರಿತು ಶೂನ್ಯ ಸಹಿಷ್ಣುತೆಗೆ ಕೇಂದ್ರ ಸಚಿವ ಅಮಿತ್ ಶಾ ಸೂಚನೆ. ರಾಷ್ಟೀಯ ಭದ್ರತೆಗಾಗಿ ಕಟ್ಟುನಿಟ್ಟಿನ ಕ್ರಮಕ್ಕೆ ನಿರ್ದೇಶನ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೆನಡಾ ಅಮೆರಿಕ ಪ್ರವಾಸ, ದ್ವಿಪಕ್ಷೀಯ ಆರ್ಥಿಕ ಪಾಲುದಾರಿಕೆಯ ಬಲವರ್ಧನೆಗೆ ಒತ್ತು. ಗಡಿ ಬಿಕ್ಕಟ್ಟು ಶಮನಕ್ಕಾಗಿ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ಗೆ ದೋವಲ್ ಚೀನಾಗೆ ಭೇಟಿ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್, ಸರಣಿ ಗೆಲುವಿನ ವಿಶ್ವಾಸದಲ್ಲಿ ಭಾರತ. ವಾರ್ತೆಗಳ ವಿವರ: ಭಾರತೀಯ ವಿದೇಶಾಂಗ ಸೇವೆಯ ಯುವ ಅಧಿಕಾರಿಗಳು ತಾವು ಕಾರ್ಯನಿರ್ವಹಿಸುವ ದೇಶಗಳಲ್ಲಿ ಸ್ಥಳೀಯ ಸಮುದಾಯಗಳೊಂದಿಗೆ ಹೆಚ್ಚಿನ ಸಂಪರ್ಕ ಬೆಳೆಸಿಕೊಂಡು ಭಾರತದ ಜಾಗತಿಕ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ನಿನ್ನೆ ಸೇವಾತೀರ್ಥದಲ್ಲಿ 2025ನೇ ಬ್ಯಾಚ್ನ 50 ಐಎಫ್ಎಸ್ ತರಬೇತಿ ನಿರತ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಿದ ಪ್ರಧಾನಿ, ಸಾಂಪ್ರದಾಯಿಕ ರಾಜತಾಂತ್ರಿಕ ವಲಯಗಳನ್ನು ಮೀರಿ ಜನರೊಂದಿಗೆ ಸಂಪರ್ಕ ಬೆಳೆಸಿಕೊಳ್ಳುವಂತೆ ಸಲಹೆ ನೀಡಿದರು. ಭಾರತದ ನಾಗರಿಕತೆಯ ಶಕ್ತಿಯನ್ನು ತಂತ್ರಜ್ಞಾನ, ನಾವೀನ್ಯತೆ ಮತ್ತು ಪರಿಣಾಮಕಾರಿ ಸಂವಹನದೊಂದಿಗೆ ಸಂಯೋಜಿಸಿ ಆರ್ಥಿಕ ಹಾಗೂ ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿ ಭಾರತದ ಜಾಗತಿಕ ಸಂಪರ್ಕವನ್ನು ವಿಸ್ತರಿಸುವಂತೆ ಅವರು ಕರೆ ನೀಡಿದ್ದಾರೆ. ಅಕ್ರಮ ಒಳನುಸುಳುವಿಕೆ ತಡೆಗೆ ಶೂನ್ಯ ಸಹಿಷ್ಣುತೆಯೊಂದಿಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎಲ್ಲಾ ಭದ್ರತಾ ಸಂಸ್ಥೆಗಳಿಗೆ ಸೂಚಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ 9ನೇ ರಾಷ್ಟೀಯ ಭದ್ರತಾ ಕಾರ್ಯತಂತ್ರಗಳ ಸಮಾವೇಶ 2026ನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ದೇಶದ ಭದ್ರತಾ ಸವಾಲುಗಳನ್ನು ಎದುರಿಸಲು ಬಹು ಸಂಸ್ಥೆ ಕೇಂದ್ರದ ವೇದಿಕೆಗಳಲ್ಲಿ ಲಭ್ಯವಿರುವ ಮಾಹಿತಿಯನ್ನು ಕೃತಕ ಬುದ್ದಿಮತ್ತೆ ಆಧಾರಿತ ವಿಶ್ಲೇಷಣೆಗೆ ಒಳಪಡಿಸಿ ಕಾರ್ಯನಿರ್ವಹಣಾ ವಿಧಾನಗಳನ್ನು ರೂಪಿಸುವಂತೆ ತಿಳಿಸಿದ್ದಾರೆ. ಭಯೋತ್ಪಾದನೆ ಮತ್ತು ಮೂಲಭೂತವಾದವನ್ನು ತಡೆಗಟ್ಟಲು ಗೃಹ ಸಚಿವಾಲಯದ ಪ್ರಹಾರ್ ಯೋಜನೆಯ ಪರಿಣಾಮಕಾರಿ ಅನುಷ್ಠಾನ, ತಲೆಮರೆಸಿಕೊಂಡಿರುವ ಅಪರಾಧಿಗಳನ್ನು ಮರಳಿ ತಂದು ನ್ಯಾಯಾಂಗ ಪ್ರಕ್ರಿಯೆಯನ್ನು ವೇಗಗೊಳಿಸುವುದು ಹಾಗೂ ಯುಎಪಿಬಿಎ ಪ್ರಕರಣಗಳ ಸಮಗ್ರ ತನಿಖೆಗೆ ಒತ್ತು ನೀಡಿದರು. ಎರಡು ದಿನಗಳ ಕಾಲ ಹೈಬ್ರಿಡ್ ಮಾದರಿಯಲ್ಲಿ ನಡೆಯುತ್ತಿರುವ ಈ ಸಮಾವೇಶದಲ್ಲಿ ಸೈಬರ್ ಅಪರಾಧ ತಡೆ, ಮಾದಕ ದ್ರವ್ಯ ನಿಯಂತ್ರಣ, ಅಕ್ರಮ ವಲಸಿಗರ ಪತ್ತೆ ಹಾಗೂ ಕಾರ್ಯಾಚರಣೆಗಳ ಕುರಿತು ಚರ್ಚೆಗಳು ನಡೆದಿವೆ. 2021ರಿಂದ ಪ್ರತಿ ವರ್ಷ ಆಯೋಜನೆಯಾಗುತ್ತಿರುವ ಈ ಸಮಾವೇಶದಲ್ಲಿ ದೇಶಾದ್ಯಂತದ 850ಕ್ಕೂ ಹೆಚ್ಚು ಉನ್ನತ ಭದ್ರತಾ ಅಧಿಕಾರಿಗಳು, ರಾಜ್ಯಗಳ ಪೊಲೀಸ್ ಮಹಾನಿರ್ದೇಶಕರು ಹಾಗೂ ವಿಷಯ ತಜ್ಞರು ಭಾಗವಹಿಸಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೆನಡಾ ಮತ್ತು ಅಮೆರಿಕಗೆ ಅಧಿಕೃತ ಪ್ರವಾಸವನ್ನು ಕೈಗೊಂಡಿದ್ದಾರೆ. ದ್ವಿಪಕ್ಷೀಯ ಆರ್ಥಿಕ ಹಾಗೂ ಹಣಕಾಸು ಪಾಲುದಾರಿಕೆಯನ್ನು ಬಲಪಡಿಸುವುದು, ಹೂಡಿಕೆ ಸಂಬಂಧಗಳನ್ನು ವಿಸ್ತರಿಸುವುದು ಮತ್ತು ಜಾಗತಿಕ ಆರ್ಥಿಕ ಆದ್ಯತೆಗಳಲ್ಲಿ ಪರಸ್ಪರ ಸಹಯೋಗವನ್ನು ಹೆಚ್ಚಿಸುವುದು ಈ ಪ್ರವಾಸದ ಮುಖ್ಯ ಉದ್ದೇಶವಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ತಮ್ಮ ಈ ಭೇಟಿಯ ವೇಳೆ ಸಚಿವರು ಟೊರೊಂಟೋದಲ್ಲಿ ಕೆನಡಾದ ಹಣಕಾಸು ಸಚಿವ ಫ್ರಾಂಕೋಯಿಸ್ ಫಿಲಿಪ್ ಶಾಂಪೇನ್ ಅವರೊಂದಿಗೆ ಚೊಚ್ಚಲ ಆರ್ಥಿಕ ಮತ್ತು ಹಣಕಾಸು ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ. ಈ ಸಭೆಯು ಉಭಯ ದೇಶಗಳ ನಡುವಿನ ಹಣಕಾಸು ವಲಯದ ಸಹಕಾರ, ದ್ವಿಪಕ್ಷೀಯ ಹೂಡಿಕೆ ಅವಕಾಶಗಳು ಹಾಗೂ ಅಂತಾರಾಷ್ಟೀಯ ಆರ್ಥಿಕ ವಿಚಾರಗಳ ಕುರಿತು ಒಳನೋಟಗಳನ್ನು ವಿನಿಮಯ ಮಾಡಿಕೊಳ್ಳಲು ಪ್ರಮುಖ ವೇದಿಕೆಯಾಗಲಿದೆ. ಭಾರತ ಮತ್ತು ಚೀನಾ ನಡುವಿನ ಗಡಿ ವಿವಾದಕ್ಕೆ ಸಂಬಂಧಿಸಿದಂತೆ ನಡೆಯಲಿರುವ 25ನೇ ಸುತ್ತಿನ ವಿಶೇಷ ಪ್ರತಿನಿಧಿಗಳ ಮಾತುಕತೆಯಲ್ಲಿ ಪಾಲ್ಗೊಳ್ಳಲು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಚೀನಾದ ಬೀಜಿಂಗ್ಗೆ ತಲುಪಿದ್ದಾರೆ. ಎರಡು ದಿನಗಳ ಅಧಿಕೃತ ಭೇಟಿ ಕೈಗೊಂಡಿರುವ ಅವರು ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಅವರೊಂದಿಗೆ ಇಂದು ಉನ್ನತ ಮಟ್ಟದ ಚರ್ಚೆ ನಡೆಸಲಿದ್ದಾರೆ. ಈ ಮಾತುಕತೆಯ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿರುವ ಚೀನಾ ವಿದೇಶಾಂಗ ಸಚಿವಾಲಯದ ವಕ್ತಾರ ಲಿನ್ ಜಿಯಾನ್, ಎರಡೂ ದೇಶಗಳ ಪ್ರತಿನಿಧಿಗಳು ಗಡಿ ಸಮಸ್ಯೆಯ ಜೊತೆಗೆ ದ್ವಿಪಕ್ಷೀಯ ಬಾಂಧವ್ಯ, ಪ್ರಾದೇಶಿಕ ಭದ್ರತೆ ಹಾಗೂ ಜಾಗತಿಕ ವಿಷಯಗಳ ಕುರಿತು ವಿಸ್ತೃತ ಸಮಾಲೋಚನೆ ನಡೆಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಕೇಂದ್ರ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾಸ್ಕೋದ ಕ್ರೆಮ್ಲಿನ್ನಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ಭೇಟಿ ಮಾಡಿ ಉನ್ನತ ಮಟ್ಟದ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರ, ಆರ್ಥಿಕ ಸಹಕಾರ, ಇಂಧನ ವಲಯದ ಪಾಲುದಾರಿಕೆ ಹಾಗೂ ಮುಂದಿನ ಉನ್ನತ ಮಟ್ಟದ ಶೃಂಗಸಭೆ

ಸಲಹೆಗಳ ಕುರಿತು ವಿಸ್ತೃತವಾಗಿ ಚರ್ಚಿಸಲಾಯಿತು. ಸಭೆಯ ವೇಳೆ ಡಾ ಜೈಶಂಕರ್ ಪ್ರಧಾನಿ ನರೇಂದ್ರ ಮೋದಿ ಅವರ ವೈಯಕ್ತಿಕ ಸಂದೇಶವನ್ನು ಅಧ್ಯಕ್ಷ ಪುಟಿನ್ ಅವರಿಗೆ ಹಸ್ತಾಂತರಿಸಿದರು ಹಾಗೂ ಭಾರತೀಯ ವಿನಿಯೋಗದೊಂದಿಗೆ ನಡೆಸಿದ ಅಂತರ್ ಸರ್ಕಾರಿ ಆಯೋಗದ ಸಭೆಯ ಫಲಿತಾಂಶಗಳ ಕುರಿತು ಹರ್ಷ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಭಾರತದ ಕೃಷಿ ವಲಯ ಹಾಗೂ ರೈತರ ಹಿತದೃಷ್ಟಿಯಿಂದ ದೇಶಕ್ಕೆ ಪೂರೈಸಲಾಗುವ ರಸಗೊಬ್ಬರದ ಪ್ರಮಾಣವನ್ನು ಹೆಚ್ಚಿಸಲು ರಷ್ಯಾ ಸಿದ್ದವಿರುವುದಾಗಿ ತಿಳಿಸಿದರು. ಹಾಗೂ ಭಾರತ ಮತ್ತು ರಷ್ಯಾ ನಡುವೆ ಬೆಳೆಯುತ್ತಿರುವ ವ್ಯಾಪಾರ ವಹಿವಾಟಿನ ಕುರಿತು ಶ್ಲಾಘನೆ ವ್ಯಕ್ತಪಡಿಸಿದರು. ಭಾರತೀಯ ನಿಯೋಗದಲ್ಲಿ ಭಾರತೀಯ ರಾಯಭಾರಿ ವಿನಯ್ ಕುಮಾರ್ ಸೇರಿದಂತೆ ಹಿರಿಯ ಅಧಿಕಾರಿಗಳಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ, ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ ಯುಜಿಸಿ ಮತ್ತು ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಎಐಸಿಟಿಇ ಅಧಿಕಾರಿಗಳೊಂದಿಗೆ ನಿನ್ನೆ ವರ್ಚುವಲ್ ಸಭೆ ನಡೆಸಿದರು. ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಬಲಪಡಿಸುವ ಕಾರ್ಯತಂತ್ರಗಳ ಕುರಿತು ಚರ್ಚೆ ನಡೆಸಲಾಯಿತು. ಶಿಕ್ಷಣ ಸಂಸ್ಥೆಗಳಲ್ಲಿ ಕ್ರೀಡೆಗೆ ಉತ್ತೇಜನ, ವಿದ್ಯಾರ್ಥಿಗಳ ಹೆಚ್ಚಿನ ಪಾಲ್ಗೊಳ್ಳುವಿಕೆ ಮತ್ತು ಯುವ ಕ್ರೀಡಾ ಪ್ರತಿಭೆಗಳನ್ನು ಬೆಳೆಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಕೇಂದ್ರ ಶಿಕ್ಷಣ ಸಚಿವರು ನಿನ್ನೆ ನವದೆಹಲಿಯಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಕೇಂದ್ರ ಪ್ರೌಢ ಶಿಕ್ಷಣ ಮಂಡಳಿ ಸಿಬಿಎಸ್ಇಗೆ ಸಂಬಂಧಿಸಿದ ವಿಷಯಗಳ ಕುರಿತು ಸಭೆ ನಡೆಸಿದರು. ಸಿಬಿಎಸ್ಇಯ ಶೈಕ್ಷಣಿಕ, ಪರೀಕ್ಷಾ ಮತ್ತು ಆಡಳಿತಾತ್ಮಕ ಪ್ರಕ್ರಿಯೆಗಳನ್ನು ಮತ್ತಷ್ಟು ಬಲಪಡಿಸುವ ಪ್ರಮುಖ ಆದ್ಯತೆಗಳ ಕುರಿತು ಸಭೆಯಲ್ಲಿ ಪರಿಶೀಲನೆ ನಡೆಸಲಾಯಿತು ಎಂದು ಪ್ರಹ್ಲಾದ್ ಜೋಶಿ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಗೋಧಿ ಹಿಟ್ಟು ಹಾಗೂ ಅದಕ್ಕೆ ಸಂಬಂಧಿಸಿದ ಉತ್ಪನ್ನಗಳ ರಫ್ತಿನ ಮೇಲಿದ್ದ ನಿರ್ಬಂಧವನ್ನು ಸರ್ಕಾರ ತೆರವುಗೊಳಿಸಿದೆ. ಇದರಿಂದ ಗೋಧಿ ಹಿಟ್ಟು, ಮೈದಾ, ರವೆ ಸೇರಿದಂತೆ ಗೋಧಿ ಆಧಾರಿತ ಉತ್ಪನ್ನಗಳ ಸಾಗರೋತ್ತರ ರಫ್ತಿಗೆ ಅವಕಾಶ ದೊರೆತಿದೆ. ತಕ್ಷಣದಿಂದಲೇ ಜಾರಿಗೆ ಬರುವಂತೆ ರಫ್ತು ನೀತಿಯಲ್ಲಿ ಬದಲಾವಣೆ ಮಾಡಲಾಗಿದೆ ಎಂದು ವಿದೇಶಿ ವ್ಯಾಪಾರ ಮಹಾನಿರ್ದೇಶನಾಲಯ ಡಿಜಿಎಫ್ಟಿ ತಿಳಿಸಿದೆ. ರಾಷ್ಟೀಯ ಕ್ರೀಡಾ ದಿನದ ಅಂಗವಾಗಿ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಇದೇ ತಿಂಗಳ 27ರಂದು ಖೇಲೋ ಇಂಡಿಯಾ ಸಂವಾದ, ಖೇಲ್ ಕಿ ಬಾತ್ ಪಿಎಂ ಕೆ ಸಾತ್ ಎಂಬ ರಾಷ್ಟ್ರವ್ಯಾಪಿ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಈ ಉಪಕ್ರಮದ ಮೂಲಕ ದೇಶಾದ್ಯಂತ 1,500 ಸ್ಥಳಗಳಲ್ಲಿ ಯುವಜನರು, ಕ್ರೀಡಾಪಟುಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳನ್ನು ಒಟ್ಟುಗೂಡಿಸಲಾಗುವುದು ಎಂದು ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಾರ್ಯಕ್ರಮದಲ್ಲಿ ವರ್ಚುವಲ್ ಮೂಲಕ ಪಾಲ್ಗೊಂಡು ಯುವಜನರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪೌರತ್ವ ತಿದ್ದುಪಡಿ ಕಾಯ್ದೆ ಸಿಎಎ ಅಡಿಯಲ್ಲಿ ಅರ್ಜಿಗಳ ವಿಚಾರಣೆ ನಡೆಸಿ ಅರ್ಹರಿಗೆ ಪೌರತ್ವ ಪ್ರಮಾಣ ಪತ್ರ ನೀಡಲು ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಅಧಿಕಾರ ನೀಡಿದೆ. ಈ ಸಂಬಂಧ ಕೇಂದ್ರ ಗೃಹ ಸಚಿವಾಲಯ ಸೂಚನೆ ಹೊರಡಿಸಿದೆ. ರಾಜ್ಯದಲ್ಲಿ ಇದುವರೆಗೆ 23,000 ಮಂದಿಯನ್ನು ಅರ್ಹರೆಂದು ಗುರುತಿಸಿ ಪೌರತ್ವ ಪ್ರಮಾಣ ಪತ್ರ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಬಾಂಗ್ಲಾದೇಶದಲ್ಲಿ ಧಾರ್ಮಿಕ ಕಿರುಕುಳದಿಂದ ಭಾರತಕ್ಕೆ ಬಂದವರು ಸಿಎಎ ಅಡಿಯಲ್ಲಿ ಪೌರತ್ವಕ್ಕಾಗಿ ಅರ್ಜಿ ಸಲ್ಲಿಸುವಂತೆ ಮನವಿ ಮಾಡಿದ್ದಾರೆ. ದೆಹಲಿ ಸರ್ಕಾರದ ಶಿಕ್ಷಣ ನಿರ್ದೇಶನಾಲಯ ಹಾಗೂ ನವದೆಹಲಿ ಮಹಾನಗರ ಪಾಲಿಕೆ ಅಡಿಯಲ್ಲಿ ನಡೆಯಲಿರುವ ಶಾಲೆಗಳಿಗೆ 2025-26 ಸಾಲಿನ 58ನೇ ಯುವ ಸಂಸತ್ ಸ್ಪರ್ಧೆ ಬಹುಮಾನ ವಿತರಣೆ ಸಮಾರಂಭ ಇಂದು ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಕಾನೂನು ಮತ್ತು ನ್ಯಾಯ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಸ್ಪರ್ಧೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳು ಹಾಗೂ ಶಾಲೆಗಳಿಗೆ ಬಹುಮಾನ ವಿತರಿಸಲಿದ್ದಾರೆ. ಸಂಸದೀಯ ವ್ಯವಹಾರಗಳ ಸಚಿವಾಲಯ ಕಳೆದ 60 ವರ್ಷಗಳಿಂದ ದೆಹಲಿಯ ಶಾಲೆಗಳಲ್ಲಿ ಯುವ ಸಂಸತ್ ಸ್ಪರ್ಧೆಗಳನ್ನು ಆಯೋಜಿಸುತ್ತಿದೆ. ಯುವಜನರಲ್ಲಿ ಸ್ವಯಂ ಶಿಸ್ತು, ವಿವಿಧ ಅಭಿಪ್ರಾಯಗಳನ್ನು ಸಹಿಸುವ ಮನೋಭಾವ, ಸೌಜನ್ಯಯುತವಾಗಿ ಅಭಿಪ್ರಾಯ ವ್ಯಕ್ತಪಡಿಸುವುದು ಸೇರಿದಂತೆ ಪ್ರಜಾಪ್ರಭುತ್ವ, ಜೀವನದ ಮೌಲ್ಯಗಳನ್ನು ಬೆಳೆಸುವುದು ಯುವ ಸಂಸತ್ ಯೋಜನೆಯ ಉದ್ದೇಶವಾಗಿದೆ. ಛತ್ತೀಸ್ಗಢದ ಸುಕ್ಮಾ ಜಿಲ್ಲೆಯಲ್ಲಿ ಮಾವೋವಾದಿಗಳ ಅಡಗುತಾಣದಿಂದ ಭದ್ರತಾ ಪಡೆಗಳು ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರ, ಮದ್ದುಗುಂಡು ಹಾಗೂ ಸ್ಫೋಟಕಗಳನ್ನು ವಶಪಡಿಸಿಕೊಂಡಿವೆ. ಕಾರ್ಯಾಚರಣೆಯಲ್ಲಿ 23 ಶಸ್ತ್ರಾಸ್ತ್ರಗಳು, 492 ಸಜೀವ ಗುಂಡುಗಳು, 240 ಜಿಲೆಟಿನ್ ಕಡ್ಡಿಗಳು, 18 ಕೆಜಿ ಗನ್ ಪೌಡರ್, 5 ದೇಶಿ ನಿರ್ಮಿತ ಗ್ರೆನೇಡ್ಗಳು ಸೇರಿದಂತೆ ಹಲವು ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಕೊಲಂಬೋದಲ್ಲಿ ನಡೆಯುತ್ತಿರುವ ಶ್ರೀಲಂಕಾ ವಿರುದ್ದದ 2ನೇ ಹಾಗೂ ಅಂತಿಮ ಟೆಸ್ಟ್ ಪಂದ್ಯದ 2ನೇ ದಿನದಾಟದಲ್ಲಿ ನಿನ್ನೆ ಭಾರತ ತನ್ನ ಮೊದಲ ಇನಿಂಗ್ಸ್ ಅನ್ನು 9 ವಿಕೆಟ್ನಷ್ಟಕ್ಕೆ 503 ರನ್ಗಳ ಬೃಹತ್ ಮೊತ್ತಕ್ಕೆ ಡಿಕ್ಲೇರ್ ಮಾಡಿಕೊಂಡಿದೆ. ಮಳೆಯಿಂದಾಗಿ ಪಂದ್ಯಕ್ಕೆ ಅಡಚಣೆಯುಂಟಾಗಿದ್ದರೂ ಉತ್ತಮ ಬ್ಯಾಟಿಂಗ್ ಪ್ರದರ್ಶಿಸುವ ಧ್ರುವ ಜುರೆಲ್ ಅಜಯ 115 ರನ್ ಗಳಿಸಿದರೆ ಕನ್ನಡಿಗ ದೇವದತ್ ಪಡಿಕಲ್ 117 ರನ್ ಗಳಿಸಿ ಸಾಥ್ ನೀಡಿದ್ದಾರೆ.

0: ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ತವ್ಯ ನಿರತ ರಾಷ್ಟಗಳಲ್ಲಿ ಭಾರತದ ಜಾಗತಿಕ ಬಾಂಧವ್ಯ ಬಲಪಡಿಸಲು ಯುವ ರಾಜತಾಂತ್ರಿಕ ಅಧಿಕಾರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಅಕ್ರಮ ಒಳನುಸುಳುವಿಕೆ ಕುರಿತು ಶೂನ್ಯ ಸಹಿಷ್ಣುತೆಗೆ ಕೇಂದ್ರ ಸಚಿವ ಅಮಿತ್ ಶಾ ಸೂಚನೆ. ರಾಷ್ಟೀಯ ಭದ್ರತೆಗಾಗಿ ಕಟ್ಟುನಿಟ್ಟಿನ ಕ್ರಮಕ್ಕೆ ನಿರ್ದೇಶನ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೆನಡಾ ಅಮೆರಿಕ ಪ್ರವಾಸ. ದ್ವಿಪಕ್ಷೀಯ ಆರ್ಥಿಕ ಪಾಲುದಾರಿಕೆಯ ಬಲವರ್ಧನೆಗೆ ಒತ್ತು. ಗಡಿ ಬಿಕ್ಕಟ್ಟು ಶಮನಕ್ಕಾಗಿ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವೆಲ್ ಚೀನಾಗೆ ಭೇಟಿ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ ಸರಣಿ ಗೆಲುವಿನ ವಿಶ್ವಾಸದಲ್ಲಿ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:45. ಕೇಳೋಣ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು.

ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸುತ್ತಿರುವಿರಿ ಮಾದ ಮತ್ತು ಮಾನಸಿ ಚಿತ್ರದ ಗೀತೆಯನ್ನು ಸೋನು ನಿಗಮ ಅವರ ಧ್ವನಿಯಲ್ಲಿ ಮನೋಮೂರ್ತಿಯವರ ಸಂಗೀತ ಸಂಯೋಜನೆಗೆ ಜಯಂತ್ ಕಾಯ್ಕಿಣಿಯವರ ಗೀತ ರಚನೆ.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.

ಕಾರ್ಯಕ್ರಮದಲ್ಲಿ ಆಲಿಸುತ್ತಿರುವಿರಿ ದಾಕ್ಷಾಯಿಣಿ ಚಿತ್ರದ ಗೀತೆಯನ್ನು. ವಿಷ್ಣು ಹಾಗೂ ಮಂಜುಳ ಗುರುರಾಜ್ ಮತ್ತು ಕುಸುಮ ಇವರುಗಳ ಸ್ವರಗಳಲ್ಲಿ ಶಂಕರ್ ಗಣೇಶ್ ಅವರ ಸಂಗೀತ ಸಂಯೋಜನೆಗೆ ಚಿ ಉದಯಶಂಕರ್ ಅವರಿಗೆ ಈ ರಚನೆ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳಿದ್ರಿ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ MMCH ಚಿತ್ರದ ಗೀತೆಯನ್ನು ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು FM ಕೇಂದ್ರ ಸಮಯವಾಗುತ್ತಲಿದೆ 8 ಗಂಟೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಒಲುಮೆಯ ಕೂಟಕ್ಕೆ ಹಾಸಿನ ಹಂಗೇಕೆ. ರಚನೆ ಅಲ್ಲಮ ಪ್ರಭು, ರಾಗ ಮೋಹನ, ಆದಿತಾಳ. ಹಾಡಿರುವವರು ವಿದುಷಿ ಸುವಾಸಿನಿ. ಸಂಗೀತ ನಿರ್ದೇಶನ ವಿದ್ವಾನ್ TS ಕೃಷ್ಣಮೂರ್ತಿ.

ಶೂನ್ಯವ ನುಡಿದು ದುರ್ಗತಿಗಿಳಿದವರ. ರಚನೆ ಚನ್ನಬಸವಣ್ಣ. ರಾಗಮಾಲಿಕೆ ಖಂಡನಡೆ. ಹಾಡಿರುವವರು ವಿದುಷಿ ಉಮಾ ನರೇಶ್. ಸಂಗೀತ ನಿರ್ದೇಶನ ವಿದ್ವಾನ್ ಟಿ ಎಸ್ ಕೃಷ್ಣಮೂರ್ತಿ.

ತಾಳಮಾನ ಸರಿಸವನರಿಯೇ. ರಚನೆ ಬಸವಣ್ಣ, ರಾಗ ಕಲ್ಯಾಣಿ, ಚತುರಶ್ರ ಏಕತಾಳ. ಹಾಡಿರುವವರು ಡಾಕ್ಟರ್ ಟಿ ಎಸ್ ಸತ್ಯವತಿ. ಸಂಗೀತ ನಿರ್ದೇಶನ ವಿದ್ವಾನ್ ಟಿ ಎಸ್ ಕೃಷ್ಣಮೂರ್ತಿ.

ವೇದ ವಾಕ್ಯ ವಿಚಾರಕ್ಕೆ ಬೀಜ ರಚನೆ ಅವರು ವಿದುಷಿ ಹೆಚ್ ಎನ್ ಮೀರಾ, ಸಂಗೀತ ನಿರ್ದೇಶನ ವಿದ್ವಾನ್ ಟಿ ಎಸ್ ಕೃಷ್ಣಮೂರ್ತಿ.

ಆತ್ಮತೇಜದಿಂದ ಹೋರುವ ಮಿಥ್ಯಾಭಾವಿಗೆ. ರಚನೆ ಗುಪ್ತ ಮಂಚಣ್ಣ, ರಾಗ ಶಂಕರಾಭರಣ, ತಾಳ ರೂಪಕ ತಾಳ, ಹಾಡಿರುವವರು ವಿದುಷಿ ಶುಭಮಂಗಳ, ಸಂಗೀತ ನಿರ್ದೇಶನ ವಿದ್ವಾನ್ ಟಿ ಎಸ್ ಕೃಷ್ಣಮೂರ್ತಿ.

0: ಇದುವರೆಗೆ ವಿವಿಧ ಕಲಾವಿದರುಗಳ ಧ್ವನಿಗಳಲ್ಲಿ ವಚನ ಗಾಯನ ಕಾರ್ಯಕ್ರಮವನ್ನು ಆಲಿಸಿದರೆ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 9 ಗಂಟೆ. ಕೇಳೋಣ ಪ್ರಕಟಣೆಗಳನ್ನು.
1: ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಸಾಮೆ ಉಂಡವನೇ ಬಲ್ಲ ಸಾಮೆ ಅನ್ನದ ಸವಿಯನ್ನ. ಸಾಮೆ ತಿಂದವನು ಆಮೆಯಂತೆ ದೀರ್ಘಾಯುಷ್ಯದವನು. ಸಾಮೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಾವಯವ ಮತ್ತು ಸಿರಿಧಾನ್ಯ ಬಳಸಿ ಸದೃಢ ಆರೋಗ್ಯದ ಕಡೆ ಹೆಜ್ಜೆ ಇಡಿ. ಸಾವಯವ ಮತ್ತು ಸಿರಿಧಾನ್ಯಗಳನ್ನ ಬೆಳೆಸಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಜ್ಜೆ ತಿಂದು ವಜನ್ ಹೊರು, ಸಜ್ಜೆ ತಿಂದು ಹೆಜ್ಜೆ ಹಾಕು. ಸಜ್ಜೆ ತಿಂದವರು ಉತ್ಸಾಹದ ಕಹಳೆ ಊದುವರು. ಸಜ್ಜೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.

0: ಎಲ್ಲಾ ಜೀವಿಗಳ ಜೀವವೇ ಜಲ.
1: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
2: ನೀರಿನ ಬಳಕೆ ಹಿತವಾಗಿರಲಿ,
3: ಕೊರತೆಯಾಗದಂತೆ ಗಮನವಿರಲಿ.
4: ಹನಿ ಹನಿಗೂಡ್ದ್ರೆ ಹಳ್ಳ,
2: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ.
1: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ

0: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ.
1: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
2: ನೀರು ಬರಿದಾದಷ್ಟು ಆತಂಕ,
3: ಕಲುಷಿತವಾದಷ್ಟು ಕಳಂಕ.

ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವೂ ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ಎಲ್ಲಿಗೆ ಹೋಗ್ತಾ ಇದೆಯಪ್ಪ ನೀನು?
1: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
0: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕೋ. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕೋ.
2: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
3: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
4: ಇದು ಆಕಾಶವಾಣಿ.
5: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
4: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
5: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
4: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
5: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
4: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
5: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ, ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
4: ಸರ್ವೇ ಜನಾಃ ಸುಖಿನೋ ಭವಂತು.
5: ಬಹುಜನ ಹಿತ

0: ಸಾಯ ಭೋಜನ ಸುಖಾಯ ಈ ಧ್ಯೇಯ ಹೊತ್ತ ಆಕಾಶವಾಣಿ
1: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
0: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.
2: ಪ್ರಕಟಣೆಗಳನ್ನು ಕೇಳಿದರೆ ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 9:06. ಕೇಳೋಣ ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸೋಣ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ ವಿರಚಿತ ಭಾವಗೀತೆಗಳನ್ನು. ಆರಂಭದಲ್ಲಿ ಹಿರೇಮಗಳೂರು ಪ್ರದೀಪ್ ಅವರ ಧ್ವನಿಯಲ್ಲಿ

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಇದೀಗ ಆಲಿಸೋಣ ರತ್ನಮಾಲ ಪ್ರಕಾಶ್ ಮತ್ತು ನರಸಿಂಹ ನಾಯಕ್ ಅವರ ಧ್ವನಿಯಲ್ಲಿ ಭಾವಗೀತೆಯನ್ನು.

ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಹಾಗೂ ಕುವೆಂಪು ವಿರಚಿತ ಭಾವಗೀತೆಗಳನ್ನು ಕೇಳಿದಿರಿ. ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 9:30.

0: ಹೌದು ಸ್ನೇಹಿತರೆ, ಇದು ಮೇಘ ಸಂದೇಶ. ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನೀವು ಮಾಡಬೇಕಾಗಿರ್ಬೋದು, ನಮಗೆ ಸಂದೇಶ ಕಳುಹಿಸಬೇಕು ನಾನು ಹೇಳುವ ಈ ಒಂದು ಸಂಖ್ಯೆಗೆ. ನಮ್ಮ ಸಂಖ್ಯೆ ಇದೆ, ನೋಟ್ ಮಾಡಿಕೊಳ್ಳಿ, 0852 2233365, 0853223365. ಈ ಒಂದು ಸಂಖ್ಯೆಗೆ ಸಂದೇಶವಿರಲಿ, ಸಂದೇಶದಲ್ಲಿ ಚಿತ್ರದ ಹೆಸರು ಹಾಗೂ ಗೀತೆಯ ಸಾಲನ್ನು ಬರೆದು ಕಳುಹಿಸಿರಿ. ಹಾಗಾದರೆ ಕಾರ್ಯಕ್ರಮದ ಆರಂಭವನ್ನು ಮಾಡೋಣ ಅಲ್ವೇ. ಕಾರ್ಯಕ್ರಮದ ಆರಂಭದಲ್ಲಿ ನಮಸ್ತೆ ಆಕಾಶವಾಣಿ ಅಂತ ಬರೆದಿದ್ದಾರೆ. ಸಿದ್ಲಿಂಗು ಚಿತ್ರದಿಂದ ಎಲ್ಲೆಲ್ಲೋ ಓಡುವ ಮನಸ್ಸೇ ಅಂತಹ ಹಾಡನ್ನು ದಯಮಾಡಿ ಪ್ರಸಾರ ಮಾಡಿ ಅಂಥೇಳಿ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಈ ಒಂದು ಸಂದೇಶ ಬಂದಿರುತ್ತದೆ. ಅವರಿಗಾಗಿ ಹಾಗೂ ಸಮಸ್ತ ಕೇಳುಗರಿಗಾಗಿ ಗೀತೆ ಬರ್ತಾ ಇದೆ, ಒಂದು ವಾಣಿಜ್ಯ ಪ್ರಕಟಣೆ ನಂತರ.
1: ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.
0: ಸಿದ್ಲಿಂಗು ಚಿತ್ರದ ಗೀತೆಯನ್ನು ಇದೀಗ ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸೋಣ. ಅನುರಾಧ ಭಟ್ ಅವರು ಹಾಡಿದ್ದಾರೆ, ಅನೂಪ್ ಸಿಲೀನ್ ಅವರ ಸಂಗೀತವಿದೆ, ಅರಸು ಅಂತಾರೆ ಅವರ ಸಾಹಿತ್ಯವಿದೆ.

ಆತ್ಮೀಯ ಶ್ರೋತೃ ಬಾಂಧವರೇ, ತರಂಗಾಂತರ ಬಂದು 102.1 ಮೆಗಾ ಹರ್ಟ್ಸ್ಗಳ ಮೇಲೆ ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರದಿಂದ ಮೇಘ ಸಂದೇಶದ ಕಾರ್ಯಕ್ರಮದಲ್ಲಿ ಎರಡನೇ ಗೀತೆಯನ್ನು ಪ್ರಸಾರ ಮಾಡೋಣ. ಒಂದು ಸಂದೇಶವನ್ನು ನೋಡುವುದರ ಮೂಲಕ ಮಾನ್ವಿ ತಾಲೂಕು ಜೂಕೂರು ಗ್ರಾಮದಿಂದ ಭೀಮನಗೌಡ ಪಾಟೀಲ್ ಮಾಡುವ ಬೆಳಗಿನ ಶುಭೋದಯ ಅಂತೇಳಿ ಕಳಿಸಿದ್ದಾರೆ. ನಿಮಗೂ ಸಹ ಶುಭೋದಯ. ಅವರಿಗಾಗಿ ತಾಯಿ ಇಲ್ಲದ ತವರು ಚಿತ್ರದಿಂದ ಪ್ರೇಮಗಂಗಾ ಅಂತರಂಗ ಈ ಗೀತೆಯನ್ನು ಬಾನುಲಿ ಬಳಗ ಸ್ನೇಹಿತರಿಗಾಗಿ ಹಾಗೂ ಮನೆಯ ಕುಟುಂಬದವರಿಗಾಗಿ ಪ್ರಸಾರ ಮಾಡಿರಿ ಅಂಥೇಳಿ ಧನ್ಯವಾದಗಳು ಅಂತೇಳಿ ಕಳಿಸಿದ್ದಾರೆ. ನಿಮಗೂ ಸಹ ಬೆಳಗಿನ ಶುಭೋದಯಗಳನ್ನು ತಿಳಿಸುತ್ತಾ ನಮ್ಮ ವತಿಯಿಂದ ಹಾಗೂ ಸಮಸ್ತ ಕೇಳುಗರ ವತಿಯಿಂದ ನಿಮ್ಮ ಗೀತೆಯನ್ನು ಬರ್ತಾ ಇದ್ದಿದೆ. ರಾಜೇಶ್ ಹಾಗೂ ಚಿತ್ರ ಇವರುಗಳ ಸ್ವರಗಳಲ್ಲಿ ಕೇಳೋಣ ತಾಯಿ ಇಲ್ಲದ ತವರು ಚಿತ್ರದ ಗೀತೆ. ಹಂಸಲೇಖ ಅವರ ಗೀತ ಸಂಯೋಜನೆ ಹಾಗೂ ಸಂಗೀತ ಸಂಯೋಜನೆ ಸಹ.

0: ಕೆಳಗಡೆ ನೀವು ಸಹ ಇಂದಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು ಅಂತ ಹೇಳ್ತಾ, ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ನಮಗೆ ಸಂದೇಶ ಕಳುಹಿಸಬೇಕಾಗುತ್ತದೆ. ಸಂದೇಶ ಕಳುಹಿಸಲು ಬೇಕಾದಂತಹ ಸಂಖ್ಯೆ ನಂಬರ್ 08532223365 0853222336 ಈ ಸಂಖ್ಯೆಗೆ ನಿಮ್ಮ ಸಂದೇಶವಿರಲಿ. ಸಂದೇಶದಲ್ಲಿ ಗೀತೆಯ ಸಾಲನ್ನು ಬರೆದು ಕಳುಹಿಸಿರಿ, ಹಾಗೆ ಚಿತ್ರದ ಹೆಸರನ್ನು ಬರೆದು ಕಳುಹಿಸಿರಿ. ಮುಂದಿನ ಒಂದು ಸಂದೇಶ ನೋಡೋದಾದರೆ, ಮಂಡ್ಯ ಜಿಲ್ಲೆ ಕಿಕ್ಕೇರಿ ಹೋಬಳಿ ಗಂಗಿನಹಳ್ಳಿಯ ಮಂಜು, ಆಶಾ, ಪ್ರಥಮ್, ಪ್ರಾರ್ಥನಾ ಇವರು ಕಳಿಸಿರುತ್ತಾರೆ ಈ ಒಂದು ಸಂದೇಶವನ್ನು. ಅವರಿಗಾಗಿ ದೇವದಾಸಿ ಚಿತ್ರದಿಂದ ನಟರಾಜನ ಪ್ರಿಯ ಈ ಸುಂದರವಾದ ಅಪರೂಪದ ಹಾಡು ಕೇಳಿಸಿ ಪ್ಲೀಸ್ ಅಂತೇಳಿ ಕಾರ್ಯಕ್ರಮದಲ್ಲಿ ಸಂದೇಶ ಕಳಿಸಿರುತ್ತಾರೆ. ಅವರಿಗಾಗಿ ಹಾಗೂ ಸಮಸ್ತ ಕೇಳುಗರಿಗಾಗಿ ಈ ಒಂದು ಗೀತೆ ಬರ್ತಾ ಇದೆ, ಒಂದು ವಾಣಿಜ್ಯ ಪ್ರಕಟಣೆಯ ನಂತರ.
1: ಗ್ರೋ ಮಾಡೋಕೆ ರೆಡಿನ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.
0: ವಿಜಯ ನರಸಿಂಹ ಅವರ ಗೀತ ರಚನೆ ಇದೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇದೆ. ಕೇಳಿಬರುವ ಧ್ವನಿ ಎಸ್ ಜಾನಕಿ, ಚಿತ್ರ ದೇವದಾಸಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಮಹೇಶ್ ಶಿಕಾರಿಪುರ ಇಲ್ಲಿಂದ ಒಂದು ಸಂದೇಶ ಬಂದಿರುತ್ತದೆ. ಅವರಿಗಾಗಿ ಚಿಂಗಾರಿ ಚಿತ್ರದಿಂದ ಬಾರೆ ಬಾರೆ ಅನ್ನುವಂತಹ ಗೀತೆಯನ್ನು ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರಿಸಿರಿ ಅಂತ ಹೇಳಿ ಬರೆದಿದ್ದಾರೆ. ಖಂಡಿತವಾಗಿಯೂ ನಿಮ್ಮ ಗೀತೆ ಬರ್ತಾ ಇದೆ ಇಂದಿನ ಕಾರ್ಯಕ್ರಮದಲ್ಲಿ.

ನನ್ನ ಮೆಚ್ಚಿನ ಆಕಾಶವಾಣಿ ರಾಯಚೂರು ಸಿಬ್ಬಂದಿಗೆ ಹಾಗೂ ನಿರೂಪಕರಿಗೆ ಬೆಳಗಿನ ಶುಭೋದಯಗಳು ಅಂತೇಳಿ ಕಳಿಸಿರುತ್ತಾರೆ. ಹನುಮಂತಪ್ಪ ಮಡಿವಾಳರ್ ಜಗಳೂರು ಇಲ್ಲಿಂದ ಈ ಒಂದು ಸಂದೇಶ ಬಂದಿರುತ್ತದೆ. ಅವರಿಗಾಗಿ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಅಂತಲೂ ಸಹ ಕಳಿಸಿರುತ್ತಾರೆ ಸಂದೇಶದಲ್ಲಿ. ನಿಮಗೂ ಸಹ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಅವರಿಗಾಗಿ ಮಂಕುತಿಮ್ಮ ಚಿತ್ರದಿಂದ ನಿನ್ನ ನೋಡಿದಾಗ ಅನ್ನುವಂತಹ ಗೀತೆಯನ್ನು ಪ್ರಸಾರ ಮಾಡಿ ಅಂತೇಳಿ ಅಂದಿನ ಸಂದೇಶದಲ್ಲಿ ಅವರು ಕಳಿಸಿರುತ್ತಾರೆ. ಅವರಿಗಾಗಿ ಹಾಗೂ ಸಮಸ್ತ ಕೇಳುಗರಿಗಾಗಿ ಒಂದು ಗೀತೆ ಬರ್ತಾ ಇದೆ, ಕೇಳಿ.

ಇದು ಆಕಾಶವಾಣಿಯ ರಾಯಚೂರು ಎಫ್ ಎಂ ಕೇಂದ್ರ ತರಂಗಾಂತರ 102.1 ಮೆಗಾ ಹರ್ಟ್ಸ್ಗಳ ಮೇಲೆ ಕೇಳುತ್ತಿರುವಿರಿ. ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮವಿದು. ಕಾರ್ಯಕ್ರಮದಲ್ಲಿ ತಾವುಗಳು ಭಾಗಿಯಾಗಲು ಡಯಲ್ ಮಾಡಿ, ಅಂದರೆ ಸಂದೇಶ ಕಳುಹಿಸಿ 0853222336 0853222365 ಈ ಒಂದು ಸಂಖ್ಯೆಗೆ ನಿಮ್ಮ ಸಂದೇಶವಿರಲಿ. ಸಂದೇಶದಲ್ಲಿ ಚಿತ್ರದ ಹೆಸರು ಹಾಗೂ ಗೀತೆಯ ಸಾಲನ್ನು ಬರೆದು ಕಳುಹಿಸಿ ಅಂತ ಹೇಳ್ತಾ ಮುಂದಿನ ಒಂದು ಸಂದೇಶವನ್ನು ನೋಡೋದಾದರೆ, ನೆಚ್ಚಿನ ರಾಯಚೂರು ಆಕಾಶವಾಣಿ ನಿರೂಪಕರಿಗೆ ಬೆಳಗಿನ ಶುಭೋದಯ ಅಂತ ಕಳಿಸಿದ್ದಾರೆ. ನಿಮಗೂ ಸಹ ಬೆಳಗಿನ ಶುಭೋದಯ. ಅವರಿಗಾಗಿ ಇಂದ್ರಧನುಷ್ ಚಿತ್ರದಿಂದ ನೈಟಿಂಗೇಲ್ ನೈಟಿಂಗೇಲ್ ಅನ್ನುವಂತಹ ಗೀತೆಯನ್ನು ಪ್ರಸಾರ ಮಾಡಿರಿ ಇಂದಿನ ಕಾರ್ಯಕ್ರಮದಲ್ಲಿ ಅಂತೇಳಿ ಚಿತ್ರದುರ್ಗದಿಂದ ನೇತ್ರ ನಟರಾಜ್ ಅವರು ಸಂದೇಶ ಕಳುಹಿಸುತ್ತಾರೆ. ಅವರಿಗಾಗಿ ಹಾಗೂ ಸಮಸ್ತ ಕೇಳುಗರಿಗಾಗಿ ಗೀತೆ ಬರ್ತಾ ಇದೆ. ಮನು ಅವರ ಧ್ವನಿಯಲ್ಲಿದೆ ಈ ಗೀತೆ. ಇಂದ್ರಧನುಷ್ ಚಿತ್ರದಿಂದ ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ವಿ ಮನೋಹರ್ ಅವರದು.

ಆಕಾಶವಾಣಿ ಸಿಬ್ಬಂದಿ ಎಲ್ಲರಿಗೂ ಶುಭ ಮುಂಜಾನೆ, ನಮಸ್ಕಾರಗಳು. ವೆಂಕಟೇಶ್ ಪಾಲಾದಿ ಜಯಗ್ರಾಮ್, ಗುರುಮಿಟ್ಕಲ್ ತಾಲೂಕು ಯಾದಗಿರಿ ಜಿಲ್ಲೆ, ಇಲ್ಲಿಂದ ಈ ಸಂದೇಶವನ್ನು ಕಳಿಸಿರುತ್ತಾರೆ. ಇಂದಿನ ಕಾರ್ಯಕ್ರಮದಲ್ಲಿ ಅವರಿಗಾಗಿ ಬಾಬಾ ಬಾ ಮೈದ ಚಿತ್ರದಿಂದ ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ ಅನ್ನುವಂತಹ ಈ ಗೀತೆಗಾಗಿ ಕೂರಿರುವವರು ಮನೆಯವರಾದಂತಹ ಪರಿಮಳ ಪಾಲಾದಿ, ಮಕ್ಕಳು ಕಾವ್ಯಶ್ರೀ ಪಾಲಾದಿ, ಶ್ರೀಚರಣ್ ಪಾಲಾದಿ, ತಾಯಿ ಯಶೋಧಮ್ಮ ಪಾಲಾದಿ, ಇವರೆಲ್ಲರಿಗೋಸ್ಕರ ಗೀತೆ ತಪ್ಪದೇ ಪ್ರಸಾರ ಮಾಡಿ, ಹಾಗೇ ಈ ಗೀತೆ ಅಂದರೆ ಅವರ ಮಡದಿಗೆ ತುಂಬ ಇಷ್ಟ, ಅದಕ್ಕಾಗಿ ತಪ್ಪದೇ ಪ್ರಸಾರ ಮಾಡಿ ಧನ್ಯವಾದಗಳೊಂದಿಗೆ ಅಂಥೇಳಿ ಬರೆದಿದ್ದಾರೆ. ಖಂಡಿತವಾಗಿಯೂ ನೀವು ಕೋರಿದಂತಹ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ವೆಂಕಟೇಶ್ ಪಾಲಾದಿಯವರೇ, ಕಾರ್ಯಕ್ರಮದನ್ನು ಆಲಿಸ್ತಿರುವುದಕ್ಕಾಗಿ ತುಂಬ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮದಲ್ಲಿ ಈ ಒಂದು ಗೀತೆಯನ್ನು ಕೋರಿ ಸಂದೇಶ ಕಳಿಸುವುದಕ್ಕೂ ಸಹ ಧನ್ಯವಾದಗಳೊಂದಿಗೆ ನಿಮ್ಮ ಗೀತೆ ಬರ್ತಾ ಇದೆ. ಸೋನು ನಿಗಮ್ ಹಾಗೂ ಚಿತ್ರ ಅವರು ಹಾಡಿರುವಂತಹ ಬಾಬಾ ಬಾಮೈದ ಚಿತ್ರದ ಗೀತೆ.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಕೆಳಗರೆ ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ತರಂಗಾಂತರ 102.1 ಮೆಗಾಹರ್ಟ್ಸ್ಗಳ ಮೇಲೆ ಆಕಾಶವಾಣಿ ರಾಯಚೂರು FM ಕೇಂದ್ರದಿಂದ ಬನ್ನಿ ಮುಂದಿನ ಸಂದೇಶವನ್ನು ಓದೋಣ. ಶುಭೋದಯ, ಶುಭ ಮುಂಜಾನೆ, ನಮಸ್ಕಾರಗಳು ಅಂತೇಳಿ ಬರೆದಿದ್ದಾರೆ. ನಮ್ಮ ರಾಯಚೂರು ಆಕಾಶವಾಣಿ ನಿರೂಪಕರಿಗೆ ಮೇಘ ಸಂದೇಶ ಕಾರ್ಯಕ್ರಮದಲ್ಲಿ ಅವರಿಗಾಗಿ ಜ್ವಾಲಾ

ಮುಖಿ ಚಿತ್ರದಿಂದ ಏಕೋ ಏನು ಈ ನನ್ನ ಮನವು. ಈ ಒಂದು ಹಾಡನ್ನು ದಯವಿಟ್ಟು ಪ್ರಸಾರ ಮಾಡಿರಿ ಸರ್ ಅಂಥೇಳಿ ಧನ್ಯವಾದಗಳೊಂದಿಗೆ ಅಂಥೇಳಿ ಬರೆದಿದ್ದಾರೆ ಸಂದೇಶದಲ್ಲಿ ಪ್ರಭುಸ್ವಾಮಿ ಗಂಗಾವತಿಯಿಂದ. ಅವರಿಗಾಗಿ ಹಾಗೂ ಸಮಸ್ತ ಕೆಲವರಿಗಾಗಿ ಗೀತೆ ಬರ್ತಾ ಇದೆ ಈ ಒಂದು ಜ್ವಾಲಾಮುಖಿ ಚಿತ್ರದಿಂದ. ಕೇಳುತ್ತಿರುವ್ರಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬೆಂಗಳೂರು ಲತಾ ಇವರುಗಳ ಸ್ವರಗಳಲ್ಲಿ ಜ್ವಾಲಾಮುಖಿ ಚಿತ್ರದ ಗೀತೆ. ಎಂ ರಂಗಾರಾವ್ ಅವರ ಸಂಗೀತ ಸಂಯೋಜನೆಗೆ ಚೈ ಉದಯಶಂಕರ್ ಅವರ ಗೀತ ರಚನೆ.

0: 7822232356 ಈ ಒಂದು ಸಂಖ್ಯೆಗೆ ನಿಮ್ಮ ಸಂದೇಶವನ್ನು ಕಳುಹಿಸುವುದರ ಮೂಲಕ ಇಂದಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು. ಆಕಾಶವಾಣಿ ರಾಯಚೂರು FM ಕೇಂದ್ರದಿಂದ ಪ್ರಸಾರ ಆಗ್ತಾ ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಒಂದು ಸಂದೇಶವನ್ನು ನೋಡೋಣಾದರೆ, ರೂಪಾ ಯೋಗೇಶ್ KSRP ಪೊಲೀಸ್ ಕ್ವಾರ್ಟರ್ಸ್ ಶಿವಮೊಗ್ಗ, ಇಲ್ಲಿಂದ ಒಂದು ಸಂದೇಶ ಬಂದಿರುತ್ತದೆ. ಅವರಿಗಾಗಿ ಅಣ್ಣಯ್ಯ ಚಿತ್ರದಿಂದ ಅಮ್ಮ ಊರೇ ಏನೇ ಎಂದರೂ ನೀ ನನ್ನ ದೇವರು ಅನ್ನುವಂತಹ ಗೀತೆಯನ್ನು ಪ್ರಸಾರಿಸಿರಿ ಇಂದಿನ ಕಾರ್ಯಕ್ರಮದಲ್ಲಿ ಅಂಥೇಳಿ ಅವರು ಬರೆದಿರುತ್ತಾರೆ. ಅವರಿಗಾಗಿ ಹಾಗೂ ಸಮಸ್ತ ಕೆಲವರಿಗಾಗಿ ಅಣ್ಣಯ್ಯ ಚಿತ್ರದಿಂದ ಈ ಒಂದು ಗೀತೆ.
1: ಅಮ್ಮ
0: ಹಂಸಲೇಖ ಅವರ ಗೀತ ರಚನೆ ಹಾಗೂ ಸಂಗೀತ ಸಂಯೋಜನೆಯಲ್ಲಿ ಕೇಳಿಬರುವ ಧ್ವನಿ SP ಬಾಲಸುಬ್ರಹ್ಮಣ್ಯಂ ಅವರದು. ಚಿತ್ರ ಅಣ್ಣಯ್ಯ.

ನಮಸ್ಕಾರ ರೀ ಸರ್. ಸವಿನುಡಿಯ ನಿರೂಪಕರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ನಮಗೆ ಅಪರೂಪದ ಚಿತ್ರ ತಿರುಗುಬಾಣ ಹಾಡು, ಇದೇ ನಾಡು ಇದೇ ಭಾಷೆ, ಅದಿಲ್ಲದೆ ಇದ್ದರೆ ಚಿತ್ರ ಕುಂಕುಮ ರಕ್ಷೆ, ಈ ಒಂದು ಚಿತ್ರದಿಂದ ತಾನೊಂದು ಬಗೆದರೆ ಮಾನವ ಅನ್ನುವಂತಹ ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂಥೇಳಿ ವಿಜಯಪುರದಿಂದ ಆದರ್ಶ, ಸುದರ್ಶನ್, ಭರತ್ ಕುಮಾರ್, ಬಂದೇ ನವಾಜ್ ಇವರೆಲ್ಲ ಈ ಒಂದು ಸಂದೇಶವನ್ನು ಕಳಿಸಿರ್ತಾರೆ. ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತೇಳಿ ಬರೆದಿದ್ದಾರೆ. ಅವರಿಗಾಗಿ ಹಾಗೂ ಸಮಸ್ತ ಕೆಳಗರಿಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡೋಣ ಇಂದಿನ ಕಾರ್ಯಕ್ರಮದಲ್ಲಿ.

ಕುಂಕುಮ ರಕ್ಷೆ ಚಿತ್ರದ ಗೀತೆಯನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆಗೆ ಚೇ ಉದಯಶಂಕರ್ ಅವರ ಗೀತ ರಚನೆ ಇದೆ.

ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮದಲ್ಲಿ ಮುಂದಿನ ಒಂದು ಸಂದೇಶ. ರಣಧೀರ ಚಿತ್ರದಿಂದ ಒಂದಾನೊಂದು ಕಾಲದಲ್ಲಿ ಆರಂಭ ಈ ಹಾಡು ಪ್ಲೇ ಮಾಡಿ ಅಂಥೇಳಿ ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ ಈ ಒಂದು ಸಂದೇಶ ಕಳುಹಿಸಿರುತ್ತಾರೆ. ಆದರೆ ಆ

ಚಿತ್ರದಿಂದ ಆ ಒಂದು ಗೀತೆ ಲಭ್ಯವಿಲ್ಲದ ಕಾರಣ ಮತ್ತೊಂದು ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ ಇಂದಿನ ಒಂದು ಕಾರ್ಯಕ್ರಮದಲ್ಲಿ ಅವರಿಗಾಗಿ ಹಾಗೂ ಸಮಸ್ತ ಕೇಳುಗರಿಗಾಗಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಇವರುಗಳ ಧ್ವನಿಗಳಲ್ಲಿ ಆಲಿಸೋಣ ರಣಧೀರ ಚಿತ್ರದ ಗೀತೆಯನ್ನು. ಹಂಸಲೇಖ ಅವರ ಗೀತ ರಚನೆ ಮತ್ತು ಸಂಗೀತ ಸಂಯೋಜನೆ.

ಕೆಳಗಡೆ ಇದುವರೆಗೆ ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳಿದ್ರಿ. ನಿಮಗೆ ಇಷ್ಟವಾದ ಚಿತ್ರಗೀತೆಗಳಂತಲೇ ಹೇಳ್ಬೋದು. ಕಾರ್ಯಕ್ರಮದಲ್ಲಿ ಪ್ರಸಾರವಾದವು ಇಂದಿನ ಒಂದು ಮೇಘ ಸಂದೇಶ ಕಾರ್ಯಕ್ರಮದಲ್ಲಿ. ಈ ಕಾರ್ಯಕ್ರಮಕ್ಕೆ ಸಂದೇಶ ಕಳಿಸಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಕಳಿಸುತ್ತಾ ಒಳ್ಳೊಳ್ಳೆ ಗೀತೆಗಳನ್ನು ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರ ಆದವು. ಇದಕ್ಕಾಗಿಯೂ ಸಹ ಅವರಿಗೂ ಕಳಿಸಿದವರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ. ನಮಸ್ಕಾರ.

0: ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳ ಮೇಲೆ. ಇದೀಗ ಮುಂದಿನ ಕಾರ್ಯಕ್ರಮಗಳನ್ನು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆಲಿಸೋಣ. ಸಮಯವಾಗ್ತಲಿದೆ 10:32.
1: ಏಕೆ ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಕಾರ್ಯಕ್ರಮದಲ್ಲಿ ಮುಂದುವರಿಯುತ್ತಾ ಬಿಳಿ ಹೆಂಡತಿ ಚಿತ್ರದ ಗೀತೆ ಪ್ರಸಾರವಾಗುತ್ತೆ. ವಾಣಿ ಜಯರಾಮ್ ಧ್ವನಿಯಾಗಿದ್ದಾರೆ. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ. ಬಿಳಿ ಹೆಂಡತಿ ಚಿತ್ರ 1975 ಬೆಳ್ಳಿತೆರೆಯಲ್ಲಿ ಮೂಡಿಬಂತು. ಪುಟ್ಟಣ ಕಣಗಾಲ್ ಅವರು ನಿರ್ದೇಶನ ಮಾಡಿದ ಚಿತ್ರ ಇದು. ಬಿಳಿ ಹೆಂಡತಿ ಆರತಿ, ಲೀಲಾವತಿ, ಅನಿಲ್ ಕುಮಾರ್, ಅಶ್ವಥ್, ನಾರಾಯಣ್, ಲೋಕನಾಥ್ ಮುಂತಾದವರು ತಾರಾಗಣದಲ್ಲಿದ್ದರು. ಬಿಳಿ ಹೆಂಡತಿ ಚಿತ್ರದ ಆಯ್ದ ಒಂದು ಗೀತೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ.

0: ಅಣ್ಣ ಹೊತ್ತಿಗೆ ಚಿತ್ರದ ಗೀತೆ ಪ್ರಸಾರವಾಯಿತು. ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಧ್ವನಿಯಾಗಿದ್ದರು. ಕೋರಾ ಸೀತಾರಾಮ ಶಾಸ್ತ್ರಿಗಳ ರಚನೆ ಇದು. ಜಿ ಕೆ ವೆಂಕಟೇಶ್ ಅವರ ಸಂಗೀತವಿತ್ತು. ಅಣ್ಣ ಹೊತ್ತಿಗೆ ಚಿತ್ರ ತೆರೆಕಂಡದ್ದು 1974 ಎಂ ಆರ್ ವಿಠಲ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಅಶ್ವಥ್, ವಿಷ್ಣುವರ್ಧನ್, ರಾಮ್ಗೋಪಾಲ್, ಪಂಡ್ರಿಬಾಯಿ, ಭಾರತಿ ಮುಂತಾದವರು ತಾರಾಗಣದಲ್ಲಿದ್ದರು. ಗೀತೆಗಳು ತುಂಬ ಚಂದ ಚಂದ ಇದೆ, ಚಂದದ ಗೀತೆಗಳಿಗೆ ಧನ್ಯವಾದ ಅಂಥೇಳಿ ಸಾಕಷ್ಟು ಸಂದೇಶಗಳು ಕೂಡ ಬಂದಿದೆ. ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳು.
1: ನಾನು ಕವಿತಾ ಲಂಕೇಶ್ ಮಾತಾಡ್ತಾ ಇದ್ದೀನಿ. ನಾನು ಚಿಕ್ಕವಳದಾಗಿಂದ ವಿವಿಧ ಭಾರತಿ ಆಕಾಶವಾಣಿ ಕೇಳ್ಕೊಂಡು ಬಂದವಳು. ಮನೆಯಲ್ಲಿ ಹಿಂದೆ ಅಮ್ಮ ಅಡುಗೆ ಮಾಡ್ತಾ ಇದ್ದಾಗ ಎಲ್ಲೋ ಒಂದ್ ಕಡೆ ಕೇಳಿಸ್ತಾ ಇತ್ತು. ಇದರಿಂದ ಗೊತ್ತಿಲ್ದಿರೋದು ಹಾಡು ನಮಗ್ ಬಂದ್ಬಿಡುತ್ತೆ. ಅಪ್ಪನ ಹಾಡಂತೂ ಬಂದ ಕೂಡಲೇ ಯಾವ್ದೋ ಒಂದು ಎಲ್ಲಿದ್ದೆ ಇಲ್ಲಿ ತನಕ ಅಥವಾ ಕೆಂಪಾದವೋ ಅಂದ ಕೂಡಲೇ ವಾಲ್ಯೂಮ್ ಜೋರ್ ಮಾಡಿ ಕೇಳಿಸ್ಕೊಳ್ತಾ ಇದೆ. ಅದನ್ನ ಯಾವ ಸ್ಟೇಷನ್ ಬರ್ತಾ ಇದೆ ಅಂತ ಕೇಳಿದ್ರೆ ವಿವಿಧ ಭಾರತಿ ಆಕಾಶವಾಣಿ ತುಂಬಾ ಅದ್ಭುತವಾದ ಪ್ರೋಗ್ರಾಮ್ಗಳು ಮಾಡ್ತಾರೆ, ಅದ್ಭುತವಾದ ಹಾಡು ಹಾಕ್ತಾರೆ. ನೀವು ಕೇಳಿಸ್ಕೊಳ್ಳಿ, ನಾನು ಕೇಳಿಸ್ಕೊಳ್ತಾ ಇರ್ತೀನಿ.
2: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ
0: ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಈಗ ಸಾಗದ ಬಾಡದ ಹೂವು ಚಿತ್ರದ ಗೀತೆ ಇವಾಗ ಪ್ರಸಾರವಾಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸಿರಿಕಂಠದಲ್ಲಿ ಈ ಗೀತೆ ಮೂಡಿ ಬರುತ್ತೆ. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಅಶ್ವಥ್ ವೈದ್ಯವರ ಸಂಗೀತವಿದೆ. ಕೆ ವಿ ಜಯರಾಮ್ ಅವರ ನಿರ್ದೇಶನದಲ್ಲಿ ಮೂಡಿಬಂತು ಚಿತ್ರ. 1982 ಅನಂತನಾಗ್, ಪದ್ಮಪ್ರಿಯ, ಅಶ್ವಥ್, ಲೋಕನಾಥ್, ಶಿವರಾಮ್, ಸುಧಾ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಚಿತ್ರದ ಒಂದು ಗೀತೆ ಬಾಡದ ಹೂವು ಚಿತ್ರದ ಒಂದು ಸುಂದರ ಗೀತೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ.

ಮೂಡಿ ಬಂದ ಸುಂದರಗೀತೆ ಗಾಯತ್ರಿ ಮದುವೆ ಚಿತ್ರದಾಗಿತ್ತು. ಎಸ್ ಜಾನಕಿಯವರ ಸಿರಿಕಂಠದಲ್ಲಿ ಮೂಡಿ ಬಂತು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಗಾಯತ್ರಿ ಮದುವೆ ಚಿತ್ರ ತೆರೆಕಂಡದ್ದು 1983 ಬಿ ಮಲ್ಲೇಶ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿ ಬಂತು. ಅನಂತ್ನಾಗ್, ಅಂಬಿಕಾ, ಕೆ ಎಸ್ ಅಶ್ವಥ್, ಪ್ರಭಾಕರ್, ಜಯಮಾಲಿನಿ ಮುಂತಾದವರು ತಾರಾಗಣದಲ್ಲಿದ್ದರು. ಸುಂದರವಾದ ಸೊಗಸಾದ ಗೀತೆಗಳೊಂದಿಗೆ ಸಾಗುವ ಈ ಸಮಯ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತು ಸಾಕಷ್ಟು ಸಂದೇಶಗಳು ಕೂಡ ಬಂದಿದೆ. ನಿಮ್ಮೆಲ್ಲರ ಸಂದೇಶಕ್ಕೆ ಹೃದಯಪೂರ್ವಕವಾದ ಧನ್ಯವಾದಗಳು. ಒಂದಿಷ್ಟು ಅಪರೂಪದ ಸುಂದರವಾದ ಗೀತೆಗಳನ್ನು ಕೇಳಿಸುವ ತವಕ ಪ್ರಯತ್ನ ನಮ್ಮದು. ಆನಂದ ಭೈರವಿ ಚಿತ್ರದ ಗೀತೆ ಇವಾಗ ಪ್ರಸಾರವಾಗುತ್ತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಧ್ವನಿಯಾಗಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಮೇಶ್ ನಾಯ್ಡು ಅವರ ಸಂಗೀತವಿದೆ. ಆನಂದ ಭೈರವಿ ಚಿತ್ರ ತೆರೆ ಕಂಡದ್ದು 1983 ಜಂಧ್ಯಾಲೆ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿ ಬಂತು. ಗಿರೀಶ್ ಕಾರ್ನಾಡ್, ಕಾಂಚನ, ಮಾಳವಿಕಾ, ರಾಜೇಶ್, ರತ್ನಾಕರ್ ಮುಂತಾದವರು ತಾರಾಗಣದಲ್ಲಿದ್ದರು. ಆನಂದ ಭೈರವಿ ಚಿತ್ರದ ಒಂದು ಸುಂದರ ಗೀತೆ.

0: ಕೇಳುಗರೆ, ಹಳೆಯ ಸುಮಧುರ ಚಿತ್ರಗೀತೆಗಳನ್ನು ಕೇಳಬೇಕೆ? ಹಾಗಾದರೆ ವಿವಿಧ ಭಾರತಿ 102.9 FM ಕೇಳಿ, ಸಂದೇಶ ಕಳಿಸಿ, ಗೀತೆ ಕೇಳಿ ಆನಂದಿಸಿ. ಬೆಳಿಗ್ಗೆ 10-11 ಗಂಟೆಯವರೆಗೆ ಹಾಗೂ ಸಂಜೆ 5-6 ಗಂಟೆಯವರೆಗೆ ಮೂಡಿ ಬರಲಿದೆ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ವಿವಿಧ ಭಾರತಿ 102.9 FM.
1: ಕಲ್ಪನೆಗೆ ಕನ್ನಡಿ.
2: ಏನೀ ಕಲಾ ವಿಲಾಸ, ಏನೀ ಮನೋವಿಕಾಸ,
1: ಸೃಜನಶೀಲತೆಗೆ ಮುನ್ನುಡಿ.
3: ಧನ್ಯನಾದೆ, ಧನ್ಯನಾದೆ.
1: ಮನಸ್ಸಿನ ಸವಿನುಡಿ ರೇಡಿಯೋ
4: ಪರಂಪರೆ ಇದು, ಚಿಕ್ಕತನದಿಂದ ಬಂದಿರೋದು ಹಾಡು ಹಾಡೋದು.
1: ಏಕಾಂತದ ಮೆಲುಧ್ವನಿ, ಸಂತೆಯಲ್ಲಿ ಮಾರ್ದನೆ, ಸಂಚಾರದಲ್ಲಿ ಸಹಧ್ವನಿ ರೇಡಿಯೋ.
5: ಯಾವ ಊರ ಕೆನಿ ಮಾಯ ಕಾರ್ತಿ,
1: ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

ವಿವಿಧ ಭಾರತಿ 102.9 FM ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ನಾವಿದ್ದೇವೆ. ಇನ್ನೊಂದು ಗೀತೆಯನ್ನು ಕೇಳುವಷ್ಟು ಸಮಯ ನಮ್ಮಲ್ಲಿ ಉಳಿದಿದೆ. ಡಾಕ್ಟರ್ ರಾಜ್ ಧ್ವನಿಯಾಗಿದ್ದಾರೆ. ಶ್ರಾವಣ ಬಂಧು ಚಿತ್ತದ ಈ ಗೀತೆಗೆ ಚಿವದಿಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ. 1984 ಶ್ರಾವಣ ಬಂಧು ಚಿತ್ರ ತೆರೆ ಕಾಣ್ತು. ಡಾಕ್ಟರ್ ರಾಜ್, ಊರ್ವತಿ, ಶ್ರೀನಾಥ್, ಅಶ್ವಥ್, ಶಿವರಾಮ್ ಮುಂತಾದವರು ತಾರಾಗಣದಲ್ಲಿದ್ದರು. ಸಂಗೀತಂ ಶ್ರೀನಿವಾಸ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಶ್ರಾವಣ ಬಂಧು ಚಿತ್ರದ ಈ ಗೀತೆಯೊಂದಿಗೆ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಕೂಡ ಬರುತ್ತೆ.

0: ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ. ಸಮಯ 11 ಗಂಟೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
4: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
3: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
4: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
3: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700-01-4242.
4: 8700-01-4242.

0: ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ ಸಮಯಭಾಗದಲ್ಲಿದೆ 11:02. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮುಂದುವರಿಯುವವು.
1: ಆತಂಕ ಮತ್ತು ಊಹಾಪೋಹದ ಖರೀದಿ ತಗ್ಗಾದಂತೆ ಸಕ್ಕರೆ ಬೆಲೆಗಳು ಇಳಿಕೆಯಾಗುವ

ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ದೇಶದಲ್ಲಿ ಸಾಕಷ್ಟು ಪ್ರಮಾಣದ ಸಕ್ಕರೆ ದಾಸ್ತಾನು ಲಭ್ಯವಿದೆ ಎಂದು ಅವರು ತಿಳಿಸಿದ್ದಾರೆ. ಬಾಂಬಿಹ ಗ್ಯಾಂಗ್ಗೆ ಸಂಬಂಧ ಹೊಂದಿರುವ ಮೂವರು ಪರಾರಿಯಾಗಿದ್ದ ಗ್ಯಾಂಗ್ಸ್ಟರ್ಗಳನ್ನು ಭಾರತೀಯ ತನಿಖಾ ಸಂಸ್ಥೆಗಳು ಮಲೇಷ್ಯಾದಲ್ಲಿ ಬಂಧಿಸಿ ಭಾರತಕ್ಕೆ ಕರೆತಂದಿವೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿರುವ ಗೃಹ ಸಚಿವರ ಕಚೇರಿ, ಜಸ್ಪ್ರೀತ್ ಸಿಂಗ್, ಅಜಯ್ ಸಿಂಗ್ ಮತ್ತು ಪವನ್ದೀಪ್ ಸಿಂಗ್ ಎಂಬ ಮೂವರನ್ನು ಭಾರತಕ್ಕೆ ಕರೆತಂದು ಪೊಲೀಸ್ ವಶಕ್ಕೆ ಒಪ್ಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಅಮೆರಿಕ ಮತ್ತು ಕೆನಡಾ ನಡುವಿನ ವ್ಯಾಪಾರ ಸಂಘರ್ಷ ತೀವ್ರಗೊಂಡಿದ್ದು, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೆನಡಾದಿಂದ ಆಮದು ಮಾಡಿಕೊಳ್ಳುವ ಕಾರು, ಟ್ರಕ್, ವಾಹನ ಬಿಡಿ ಭಾಗಗಳು ಮತ್ತು ಉಕ್ಕಿನ ಮೇಲಿನ ಸುಂಕವನ್ನು 2027 ಜನವರಿಯಿಂದ ಶೇಕಡ 50% ಹೆಚ್ಚಿಸುವುದಾಗಿ ಘೋಷಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಸಮಟಗಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಎಸ್ ರತ್ನಕುಮಾರಿ ಅತ್ಯುತ್ತಮ ರಾಷ್ಟೀಯ ಶಿಕ್ಷಕಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದು, ಸೆಪ್ಟೆಂಬರ್ 5 ನವದೆಹಲಿಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ರಾಷ್ಟೀಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಅಮೃತ ಭಾರತ ಯೋಜನೆಯಡಿ ಬೆಳಗಾವಿ ರೈಲು ನಿಲ್ದಾಣಕ್ಕೆ 19 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದ್ದು, ಕಾಮಗಾರಿ ಪ್ರಗತಿಯನ್ನು ಸಂಸದ ಜಗದೀಶ್ ಶೆಟ್ಟರ್ ಹಿರಿಯ ಅಧಿಕಾರಿಗಳೊಂದಿಗೆ ಪರಿಶೀಲಿಸಿದರು. ಪ್ರಯಾಣಿಕರ ಅನುಕೂಲತೆಗಾಗಿ ಎಸ್ಕಲೇಟರ್ ಮತ್ತು ಲಿಫ್ಟ್ ಅಳವಡಿಕೆ ಕಾರ್ಯ ಸೆಪ್ಟೆಂಬರ್ 30 ಒಳಗೆ ಪೂರ್ಣಗೊಳಿಸಲು ಸೂಚಿಸಿದ್ದಾಗಿ ಸಾಮಾಜಿಕ ಮಾಧ್ಯಮದಲ್ಲಿ ಅವರು ತಿಳಿಸಿದ್ದಾರೆ. 10 ದಿನಗಳ ಓಣಂ ಹಬ್ಬದ ಅಂತಿಮ ಹಂತವಾದ ಉತ್ರಾಂಡಂ ಅನ್ನು ಕೇರಳದಲ್ಲಿ ಇಂದು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ನಾಳೆ ಆಚರಿಸಲಾಗುವ ತಿರುವೋಣಂಗೆ ರಾಜ್ಯ ಸಜ್ಜಾಗುತ್ತಿದೆ. ಕೊಲಂಬೋದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ ಟೆಸ್ಟ್ ಕ್ರಿಕೆಟ್ ಸರಣಿಯ 2 ಹಾಗೂ ಅಂತಿಮ ಪಂದ್ಯದ 3 ದಿನದಾಟದಲ್ಲಿಂದು ತನ್ನ ಮೊದಲನೇ ಇನ್ನಿಂಗ್ಸ್ ಮುಂದುವರೆಸಿರುವ ಶ್ರೀಲಂಕಾ 3 58 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:30.

ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಮಾಡಿಸೋ ವಿವಿಧ ಭಾರತಿ
1: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
3: ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸಮಯ ಆಗಿದೆ 11:05:55. ಮಂಗಳವಾರದ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾಗ್ತಾ ಇದ್ದೇನೆ ಬಾನುಲಿ ಬಂಧು ಚಂದು. ಬನ್ನಿ, ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನು ಕೇಳ್ತಾ ಹೋಗೋಣ. ಮೊದಲ ಹಾಡು ಸೋನೆ ಮಳೆಯ ಹನಿಯಲ್ಲಿ ಅಂತ, ಎಲ್ ಎನ್ ಶಾಸ್ತ್ರಿ ಹಾಗೂ ಸುಮಾ ಶಾಸ್ತ್ರಿ ಅವರ ಇವುಗಳ ಹಾಡುಗಾರಿಕೆ. ಕೆ

ವಿವಿಧ ಭಾರತಿಯಲ್ಲಿ ಮಳೆಯ ಹಾಡುಗಳನ್ನ ಕೇಳ್ತಾ ಇದ್ದೀರಿ. ಮಳೆಯ ಹಾಡುಗಳನ್ನ ಕೇಳ್ತಾ ಇರ್ಬೇಕಾದ್ರೆ ನೀವು ಇಷ್ಟೊತ್ತು ಕೇಳಿದ್ದು ಮುಂಗಾರು ಮಳೆ ಚಿತ್ರದ ಗೀತೆ ಪ್ರಸಾರವಾಯಿತು. ಅದಾದ ನಂತರ ಸಂಜಿತ್ ಹೆಗಡೆಯವರು ಹಾಡಿದ ಹಾಡನ್ನ ಕೇಳಿದ್ರಿ. ಮುಂಗಾರು ಮಳೆ ಚಿತ್ರದ ಹಾಡು ಬರೆದಿದ್ದು ನಮ್ಗೆಲ್ಲ ಗೊತ್ತಿರುವ ಹಾಗೆ ಯೋಗರಾಜ್ ಭಟ್ ಅವರು. ಮನುಮೂರ್ತಿಯವರ ಸಂಗೀತ ಇತ್ತು. ಸೋನು ನಿಗಮ್ ಅವರು ಹಾಡಿಗೆ ಧ್ವನಿಯಾಗಿದ್ರು. ಸಲಗ ಚಿತ್ರದ ಹಾಡು ಮಳೆಯೇ ಮಳೆಯೇ ಅನ್ನುವ ಗೀತೆ ನಾಗಾರ್ಜುನ ಶರ್ಮಾ ಅವರು ಬರೆದಿದ್ದು. ಚರಣ್ ರಾಜ್ ಅವರ ಸಂಗೀತ ಇತ್ತು. ಐಶ್ವರ್ಯ ರಂಗರಾಜನ್ ಮತ್ತು ಸಂಜಿತ್ ಹೆಗಡೆಯವರು ಹಾಡಿಗೆ ಧ್ವನಿಯಾಗಿದ್ದರು. ಮೈನಾ ಚಿತ್ರದ ಹಾಡನ್ನು ಬರೆದದ್ದು ಕವಿರಾಜ್ ಅವರು. ನಿತ್ಯಾ ಮೆನನ್ ಅವರ ಧ್ವನಿಯಲ್ಲಿ ಕೇಳಿದ ಈ ಗೀತೆಗೆ ಸಂಗೀತ ಸಂಯೋಜನೆಯನ್ನು ಮಾಡಿದ್ದವು.

ಚೆಸ್ ಎ ಗಿಫ್ಟ್. ಇನ್ನೊಂದು ಮಳೆಯ ಹಾಡನ್ನ ನಾವು ಕೇಳೋಣ. ಸಂಜು ವೆಡ್ಸ್ ಗೀತಾ 2 ಚಿತ್ರದ ಹಾಡು. ಸಂಗೀತ ರವೀಂದ್ರನಾಥ್ ಅವರ ಧ್ವನಿ ಇದೆ. ಕವಿರಾಜ್ ಅವರು ಬರೆದ ಗೀತೆಗೆ ಶ್ರೀಧರ್ ವಿ ಸಂಭ್ರಮ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:30.
1: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
2: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ,
1: ಜಾಹೀರಾತು ಮುಖಾಂತರ
2: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
1: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
2: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
1: ಡಯಲ್ ಮಾಡಿ 8700014242
2: 8700014242.
3: ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಪುರಂ ಐಜಿಎಲ್ ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1800420223.

0: ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 11:32. ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮುಂದುವರಿಯುವವು.
1: ಆಗಲಿಲ್ಲ ಅಂತ ಅಂದ್ಕೊಂಡು ಇವತ್ತು ಮಳೆಯ ಹಾಡುಗಳನ್ನು ನಾವು ಕೇಳಿದ್ದೇವೆ. ಹೌದು, ಮಳೆಯ ಹಾಡುಗಳನ್ನು ಕೇಳಾಯಿತು. 11:31:10 ಸಮಯ ಕೂಡ ಆಗಿದೆ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ನಾವೀಗ ಮುಂದಿನ ಕಾರ್ಯಕ್ರಮದ ಕಡೆಗೆ ಹೋಗೋಣ. ನಮಸ್ಕಾರ, ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಕಲಾಭಾರತಿ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಇಂದಿನ ಕಲಾಭಾರತಿಯ ತಾರೆ ಯಾರು ಅಂತ ನಾವು ಕೇಳಬೇಕು. ಯಾಕಂದರೆ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ ಇವತ್ತು ಇವ್ರದ್ದು ಬರ್ಡೇ ಇದೆ, ಅವ್ರ ಬಗ್ಗೆ ಮಾಡ್ತೀರಾ, ಇವ್ರ ಬಗ್ಗೆ ಮಾಡ್ತೀರಾ ಅನ್ನುವಂತಹ ಪ್ರಶ್ನೆಗಳು ಸಹ ಬಂದಿದೆ ಒಂದೆರಡು. ಇವತ್ತು ನಾವು ಕನ್ನಡ ಮತ್ತು ಮಲಯಾಳಂ ಕ್ಷೇತ್ರದಲ್ಲಿ, ಮಲಯಾಳಂ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತಹ ಹಿರಿಯ ನಟ, ನಿರ್ಮಾಪಕ, ಛಾಯಾಗ್ರಾಹಕ, ಚಿತ್ರಕಥೆಗಾರ, ಹೀಗೆ ಬಹಳಷ್ಟು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಹಿರಿಯರ ಬಗ್ಗೆ ಮಾತಾಡ್ತಾ ಚಂದದ ಹಾಡುಗಳನ್ನು ಕೂಡ ಕೇಳ್ತಾ ಸಾಗೋಣ. ಇಂದಿನ ಕಲಾಭಾರತಿಯ ತಾರೆ ದಿನೇಶ್ ಬಾಬು. ದಿನೇಶ್ ಬಾಬು ಅವರ ಸಿನಿಮಾಗಳಿಂದ ಆಯ್ದ ಹಾಡುಗಳ ಜೊತೆಗೆ ದಿನೇಶ್ ಬಾಬು ಅವರ ಸಿನಿಮಾ ವಿಚಾರಗಳ ಕುರಿತ ಕಲಾಭಾರತಿ ಕಾರ್ಯಕ್ರಮ ಈಗ ತಾನೇ ಆರಂಭ ಆಗ್ತಾ ಇದೆ. ವಿವಿಧ ಭಾರತಿ 102.9 FM ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿರೋದು ಬಾನುಲಿ ಬಂಧು ಚಂದು.

ಅಮೃತ ವರ್ಷಿಣಿ ಚಿತ್ರದ ಹಾಡು ಕೇಳಿದ್ದು. ಚಿತ್ರ ಅವರ ಧ್ವನಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ದೇವ ಅವರ ಸಂಗೀತವಿದ್ದಂತಹ ಗೀತೆಯನ್ನ ನಾವು ಕೇಳಿದ್ವಿ. ರಮೇಶ್, ಸುಹಾಸಿನಿ, ಶರತ್ ಬಾಬು, ರಾಮಕೃಷ್ಣ, ತಾರಾ ಮುಂತಾದವರ ತಾರಾ ಬಳಗ ಇದ್ದಂಥ ಈ ಸಿನಿಮಾ 1997 ಬಂತು. ಭಾರತೀ ದೇವಿ ಅವರು ಪ್ರೊಡ್ಯೂಸರ್ ಆಗಿದ್ದರು. ದಿನೇಶ್ ಬಾಬು ಅವರ ನಿರ್ದೇಶನ ಈ ಸಿನಿಮಾಕ್ಕೆ ಇತ್ತು. ದಿನೇಶ್ ಬಾಬು ಅವರ ನಿರ್ದೇಶನದ ಅಮೃತ ವರ್ಷಿಣಿ ಸಿನಿಮಾ ಹಿಟ್, ಸೂಪರ್ ಹಿಟ್ ಫಿಲ್ಮ್. ಈ ಸಿನಿಮಾದ ಹಿಂದೆ ಸಾಕಷ್ಟು ಕಥೆಗಳಿವೆ. ಸಿನಿಮಾದ ಹಾಡುಗಳು, ಕಲಾವಿದರು ಎಲ್ಲವೂ ಕೂಡ ಬಹಳ ವಿಶೇಷ ಅಂತಲೇ ಹೇಳಬಹುದು. ಇನ್ನು ವಿವಿಧ ಭಾರತಿ, ಆಕಾಶವಾಣಿ, ಕನ್ನಡ ವಾಹಿನಿಯಲ್ಲಿ ಕಾರ್ಯಕ್ರಮಗಳು, ಹಾಡುಗಳು ಅಂದರೆ ಸಿನಿಮಾ ಹಾಡುಗಳು, ಸಿನಿಮಾ ಕಲಾವಿದರ ಕುರಿತಾಗಿ ನಾವು ಆಗಾಗ ಮೇಲಿಂದ ಮೇಲೆ ಕೆಲವು ವಿಚಾರಗಳನ್ನು ಹಂಚಿಕೊಂಡ್ರು ಕೂಡ ಒಬ್ಬೊಬ್ಬರ ಮಾಹಿತಿ, ಹೇಳುವ ರೀತಿ, ಹಾಡುಗಳ ಬಳಕೆ ಬೇರೆ ಬೇರೆಯೇ ಆಗಿರುತ್ತೆ. ಹಾಗಾಗಿ ಇಂದಿನ ನಾವು ಕಲಾಭಾರತಿ ಕಾರ್ಯಕ್ರಮದಲ್ಲಿ ಈ ದಿನ ನಾವು ದಿನೇಶ್ ಬಾಬು ಅವರ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ. 1997 ಬಂದಂಥ ಸಿನಿಮಾ ಅಲ್ವಾ ಇದು, ಅಮೃತ ವರ್ಷಿಣಿ. ಇದರಲ್ಲಿ ಸಾಕಷ್ಟು ನಟರ ತಂಡನೇ ಇತ್ತು. ಈ ಫಿಲ್ಮ್ ಆ ಕಾಲಕ್ಕೆ ಮ್ಯೂಸಿಕಲ್ ಆಗಿ ಕೂಡ ಬ್ಲ್ಯಾಕ್ ಬಸ್ಟರ್ ಫಿಲ್ಮ್ ಅಂತಲೇ ಹೆಸರಾಗಿತ್ತು. ಇವತ್ತಿಗೂ ಕೂಡ ಅಮೃತ ವರ್ಷಿಣಿ ಚಿತ್ರದ ಬಹಳಷ್ಟು ಹಾಡುಗಳು, ಬಹಳಷ್ಟು ಅಲ್ಲ ಎಲ್ಲ ಹಾಡುಗಳು ಕೂಡ ಬಹಳಷ್ಟು ಜನಕ್ಕೆ, ನಮ್ಮೆಲ್ಲರಿಗೂ ಕೂಡ ತುಂಬ ಫೇವ್ರೆಟ್ ಆಗಿರುವಂಥ ಹಾಡುಗಳು ಅಮೃತ ವರ್ಷಿಣಿಯಲ್ಲಿದೆ. ಹಾಡುಗಳು, ಸಿನಿಮಾ ಎಲ್ಲವೂ ಕೂಡ ಜನರ ಮನಸ್ಸನ್ನು ಗೆದ್ದಿತ್ತು. ಆ ಕಾಲಕ್ಕೆ 97 ಅತಿ ಹೆಚ್ಚು ಕಲೆಕ್ಷನ್ ಮಾಡಿದಂಥ ಸಿನಿಮಾ ಅಮೃತ ವರ್ಷಿಣಿ ಅನ್ನೋದು ಕೂಡ ನಿಜ. ದಿನೇಶ್ ಬಾಬು ಅವರು ಈ ಸಿನಿಮಾಕ್ಕೆ ಆಕ್ಷನ್ ಕಟ್, ಚಿತ್ರಕಥೆಯನ್ನು ಕೂಡ ಅವರೇ ಬರೆದಿದ್ದರು. ಇದಕ್ಕಿಂತ ಹಿಂದೆನೆ ಅಂದರೆ 97 ಹಿಂದೆನೆ ಇವರು ಅಮೃತ ವರ್ಷಿಣಿ ಸಿನಿಮಾಕ್ಕೆ ತಯಾರಿಯನ್ನು ಮಾಡಿಕೊಂಡಿರ್ತಾರೆ. ಅಂದರೆ 80ರ ಸಂದರ್ಭದಲ್ಲೇ ಅಮೃತ ವರ್ಷಿಣಿ ಕಥೆಯನ್ನು ಮಾಡಿಟ್ಕೊಂಡಿರ್ತಾರೆ. ಇದನ್ನು ಸಿನಿಮಾ ಮಾಡಬೇಕು ಅನ್ನುವ ಒಂದು ವಿಚಾರವನ್ನು ತಲೆಯಲ್ಲಿಟ್ಕೊಂಡು 96-97 ಅವರು ಈ ಸಿನಿಮಾವನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಆಗ ಅಂದರೆ ಸುಮಾರು 1980ರ ಸಂದರ್ಭದಲ್ಲಿ ನಮಗೆಲ್ಲ ಗೊತ್ತಿರುವ ಹಾಗೆ ಸುಹಾಸಿನಿ ಅವರು ಜನಪ್ರಿಯ ನಟಿಯಾಗಿದ್ದರು. ಜನಪ್ರಿಯ ನಟಿ ಸುಹಾಸಿನಿ ಅವರ ತಂಡದ ಜೊತೆಗೆ ಅಮೃತ ವರ್ಷಿಣಿ ಸಿನಿಮಾ ಮಾಡಬೇಕು ಅನ್ನೋದು ದಿನೇಶ್ ಬಾಬು ಅವರ ಇಚ್ಛೆ ಆಗಿತ್ತು. ಹಾಗಾಗಿ ಒಂದು 87-88 ಸಂದರ್ಭದಲ್ಲಿ ಅಮೃತ ವರ್ಷಿಣಿ ಕಥೆಯನ್ನು ಅವರು ಸುಹಾಸಿನಿ ಅವರ ಜೊತೆಗೆ ಹಂಚಿಕೊಳ್ತಾರೆ. ಅಂದರೆ ಅಮೃತ ವರ್ಷಿಣಿ ಕಥೆಯನ್ನು ಸುಹಾಸಿನಿ ಅವರ ಜೊತೆಗೆ ಹೇಳ್ತಾ ಹೋದ ಹಾಗೆ ಅವರಿಗೆ ಆಮೇಲೆ ಏನಾಯಿತು ಅಂತ ಹೇಳಿದ್ರೆ, ಕಥೆಯನ್ನು ಹೇಳ್ತಾ ವಿಷ್ಣುವರ್ಧನ್ ಮತ್ತು ಸುಹಾಸಿನಿ ಅವರ ಅಭಿನಯದ ಸುಪ್ರಭಾತ ಸಿನಿಮಾವನ್ನು ಅವರು ಮಾಡಬೇಕಾಗಿ ಬರುತ್ತೆ. ಸುಪ್ರಭಾತ ಸಿನಿಮಾ ಮಾಡ್ತಾರೆ, ಸಿನಿಮಾ ಬಿಡುಗಡೆ ಕೂಡ ಆಗುತ್ತೆ. ಬಿಡುಗಡೆ ಆಗಿ ಒಂದಷ್ಟು ಸಮಯದ ನಂತರ ದಿನೇಶ್ ಬಾಬು ಅವರು ಮೂಲತಃ ಕೇರಳದವರು, ಹಾಗಾಗಿ ಅವರು ಕೇರಳದಲ್ಲಿ ತಮ್ಮ ಯಾವುದೋ ಒಂದು ಕೆಲಸದಲ್ಲಿ ಇರಬೇಕಾದ್ರೆ ಸುಹಾಸಿನಿ ಅವರು ಅವ್ರಿಗೆ ಫೋನ್ ಮಾಡಿ ಒಂದು ಸಿನಿಮಾಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬರು ನಿರ್ಮಾಪಕರು ಒಂದು ಸ್ಕ್ರಿಪ್ಟ್ ಇದೆ, ಆ ಸ್ಕ್ರಿಪ್ಟ್ ಬಗ್ಗೆ ನಿಮ್ಮ ಜೊತೆ ಏನೋ ಮಾತಾಡಲಿಕ್ಕೆ ಕರೆದಿದ್ದಾರೆ ಬನ್ನಿ ಅಂತ ಹೇಳ್ತಾರೆ. ಆಗ ಅವರು ಜಯಶ್ರೀ ದೇವಿ ಅವರನ್ನು ಭೇಟಿಯಾಗ್ತಾರೆ. ಜಯಶ್ರೀ ದೇವಿ ಅವ್ರನ್ನ ಭೇಟಿ ಆದಮೇಲೆ ಸುಹಾಸಿನಿ ಅವರನ್ನು ಒಪ್ಪಿಸಿ ಅಮೃತ ವರ್ಷಿಣಿ ಸಿನಿಮಾಕ್ಕೆ ಚಾಲನೆಯನ್ನು ಕೊಡ್ತಾರೆ. ನಾವೀಗ ಕೇಳೋಣ ಸುಪ್ರಭಾತ ಚಿತ್ರದ ಗೀತೆ.

1998ರಲ್ಲಿ ಬಂದ ಸಿನಿಮಾ ಇದು. ಸುಪ್ರಭಾತ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಚಿ ಉದಯ ಶಂಕರ್ ಅವರು ಬರೆದಿದ್ರು, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಹಾಡಿಗಿತ್ತು. ಕಲಾಭಾರತಿಯಲ್ಲಿ ದಿನೇಶ್ ಬಾಬು ಅವರ ಸಿನಿಮಾಗಳ ಕುರಿತಾಗಿ, ಅದರಲ್ಲೂ ಸ್ವಲ್ಪ ಇವತ್ತು ಹೆಚ್ಚಿಗೆ ನಾವು ಅಮೃತ ವರ್ಷಿಣಿ ಸಿನಿಮಾದ ಬಗ್ಗೆನೇ ಮಾತಾಡ್ತೀವಿ ಅಂತ ಹೇಳಬೇಕು. ದಿನೇಶ್ ಬಾಬು ಅವರು ಛಾಯಾಗ್ರಾಹಕರು, ನಟ, ನಿರ್ಮಾಪಕ, ನಿರ್ದೇಶಕರಾಗಿ ಕನ್ನಡ ಮತ್ತು ಮಲಯಾಳಂ ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾಗಳಿಗೆ ಕೆಲಸ ಮಾಡಿದ್ದಾರೆ. ಈಗಾಗಲೇ ಹೇಳಿದ ಹಾಗೆ ಅಮೃತ ವರ್ಷಿಣಿಯ ಕಥೆಯನ್ನು ಸುಹಾಸಿನಿ ಅವ್ರಿಗೆ ಹೇಳಬೇಕು ಅಂತ ಹೋಗ್ತಾರೆ. ಆ ಒಂದು ಸಿನಿಮಾದ ಬದಲಾಗಿ ಸುಪ್ರಭಾತ ಸಿನಿಮಾ ನಿರ್ದೇಶನ ಮಾಡ್ತಾರೆ. ಅದಾದ ಮೇಲೆ ಸುಪ್ರಭಾತ ಸಿನಿಮಾ ಕೂಡ ಬಿಡುಗಡೆ ಆಗಿರುತ್ತೆ. ನಿರ್ಮಾಪಕಿ ಜಯಶ್ರೀ ದೇವಿ ಅವರು ಬೇರೊಂದು ಸಿನಿಮಾವನ್ನು ಮಾಡಬೇಕು ಅಂತ ಇರ್ತಾರೆ. ಸುಪ್ರಭಾತ ಸಿನಿಮಾ ಬಿಡುಗಡೆಯಾಗಿ ಕೇರಳದಲ್ಲಿದ್ದಂತಹ ದಿನೇಶ್ ಬಾಬು ಅವರಿಗೆ ಸುಹಾಸಿನಿ ಅವರು ಫೋನ್ ಮಾಡ್ತಾರೆ. ಒಬ್ಬರು ಕ್ಯಾಮ್ರಾಮ್ಯಾನ್ ಕಮ್ ಡೈರೆಕ್ಟರ್ ಆಗಿರುವಂಥ ಅವರನ್ನ ನಿರ್ಮಾಪಕರು ಜಯಶ್ರೀದೇವಿ ಅವರು ಹುಡುಕ್ತಾ ಇದ್ದಾರೆ ಅಂತ ಹೇಳಿದಾಗ, ಯಾಕಂದ್ರೆ ಜಯಶ್ರೀದೇವಿ ಅವ್ರ ಹತ್ರ ಬೇರೆ ಒಂದು ಸಿನಿಮಾ ಸ್ಕ್ರಿಪ್ಟ್ ಇರುತ್ತೆ. ಆ ಸ್ಕ್ರಿಪ್ಟ್ ಅನ್ನ ದಿನೇಶ್ ಬಾಬು ಅವ್ರ ಜೊತೆಗೆ ಅವರು ಶೇರ್ ಮಾಡ್ತಾರೆ. ಆದರೆ ಆ ಒಂದು ಕಥೆ ದಿನೇಶ್ ಬಾಬು ಅವ್ರಿಗೆ ಹಿಡಿಸೋದಿಲ್ಲ. ಆಗ ಅವರು, ನನ್ನ ಹತ್ರನೇ ಒಂದು ಚೆನ್ನಾಗಿರುವಂತಹ ಕಥೆ ಇದೆ ಅಂತ ಹೇಳಿ ಅಮೃತ ವರ್ಷಿಣಿ ಕಥೆಯನ್ನ ನಿರ್ಮಾಪಕಿ ಜಯಶ್ರೀದೇವಿ ಅವರಿಗೆ ಹೇಳ್ತಾರೆ. ಅಮೃತ ವರ್ಷಿಣಿಯ ಕಥೆ ಜಯಶ್ರೀದೇವಿ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡುತ್ತೆ. ಹಾಗಾಗಿ ಅವರು ಕೂಡ ಸುಹಾಸಿನಿ ಅವರನ್ನು ಒಪ್ಪಿಸಿ ಅಮೃತ ವರ್ಷಿಣಿ ಸಿನಿಮಾಕ್ಕೆ ಒಂದು ಚಾಲನೆಯನ್ನು ಕೊಡ್ತಾರೆ. ಸಿನಿಮಾ ಶೂಟಿಂಗ್ ಎಲ್ಲ ಮಾಡ್ತಾರೆ. ಎಲ್ಲ ಮುಗಿದ ಮೇಲೆ ಅದರದ್ದೊಂದು ಫಸ್ಟ್ ಕಾಪಿ ಅಂತ ರೆಡಿ ಆಗುತ್ತೆ. ರೆಡಿ ಆದಮೇಲೆ ಸಿನಿಮಾ ಕ್ಷೇತ್ರದಲ್ಲಿ ಇರುವಂಥ ಒಂದಷ್ಟು ಜನರನ್ನು ಕರೆದು ಆ ಸಿನಿಮಾವನ್ನು ತೋರಿಸುವಂಥದ್ದು ಒಂದು ವಾಡಿಕೆ ಸಂಪ್ರದಾಯ. ಹೀಗೆ ಸಿನಿಮಾ ನಿರ್ಮಾಪಕರು ವಿತರಕರಿಗೆ ಅಮೃತ ವರ್ಷಿಣಿಯ ಫಸ್ಟ್ ಕಾಪಿಯನ್ನು ನೋಡಲಿಕ್ಕೆ ಕರೆದು ತೋರಿಸ್ತಾರೆ. ಸಿನಿಮಾ ನೋಡಿದ ಮೇಲೆ ಹೇಳ್ತಾರೆ, ಒಂದಷ್ಟು ಜನ ಏನು ಹೇಳ್ತಾರೆ, ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಅಷ್ಟೊಂದು ಚೆನ್ನಾಗಿಲ್ಲ, ಈ ಕ್ಲೈಮ್ಯಾಕ್ಸನ್ನು ನೀವು ಚೇಂಜ್ ಮಾಡಿ, ಸಿನಿಮಾದ ಕ್ಲೈಮ್ಯಾಕ್ಸ್ ನೀವು ಚೇಂಜ್ ಮಾಡದಿದ್ರೆ ಈ ಫಿಲ್ಮು ಒಂದು ವಾರ ಕೂಡ ಓಡೋದಿಲ್ಲ ಅಂತ ಹೇಳ್ತಾರಂತೆ. ಆದರೆ ಪ್ರೊಡ್ಯೂಸರ್ ಜಯಶ್ರೀದೇವಿ ಅವರು ಇದನ್ನು ಒಪ್ಕೊಳ್ಳೋದಿಲ್ಲ. ನೋಡಿ, ಇದು ನಮ್ಮ ಸಿನಿಮಾ, ನಾವು ಮಾಡಿದ್ದೇವೆ, ಇದೇ ಕ್ಲೈಮ್ಯಾಕ್ಸ್ ಇರುತ್ತೆ, ಇದನ್ನು ನಾವು ಚೇಂಜ್ ಮಾಡೋದಿಲ್ಲ ಅಂತ ಹೇಳಿ ಒಂದು ದೃಢ ನಿರ್ಧಾರವನ್ನು ತಗೊಳ್ತಾರೆ. ಆದರೆ ಸಿನಿಮಾ ಬಹಳ ಸೂಪರಾಗಿ ಯಶಸ್ವಿಯಾಗಿ ಜನರ ಮೆಚ್ಚುಗೆಗೆ ಪಾತ್ರವಾಗುತ್ತೆ. ಅಮೃತ ವರ್ಷಿಣಿ ಸಿನಿಮಾದ ಆ ಕ್ಲೈಮ್ಯಾಕ್ಸ್ ಹೈಲೈಟ್ ಆಗುತ್ತೆ. ಕ್ಲೈಮ್ಯಾಕ್ಸಿಂದಾನೇ ಸಿನಿಮಾ ಸೂಪರ್ ಹಿಟ್ ಕೂಡ ಆಗುತ್ತೆ. ಹೀಗೆ ಅಮೃತ ವರ್ಷಿಣಿ ಸಿನಿಮಾ ಸೂಪರ್ ಹಿಟ್ ಆದಮೇಲೆ ಸುಹಾಸಿನಿ ಅವರ ಮೂಲಕ ದಿನೇಶ್ ಬಾಬು ಅವರು ಅವ್ರಿಗೆ ಮಣಿರತ್ನಂ ಸರ್ ಅವರು ಕೂಡ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಅಮೃತ ವರ್ಷಿಣಿ ಸಿನಿಮಾ ತುಂಬ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ ದಿನೇಶ್ ಬಾಬು ಅವರ ಕುರಿತಾಗಿ ಮಣಿರತ್ನಂ ಅವರು ಕೂಡ ಮೆಚ್ಚುಗೆಯ ಮಾತುಗಳನ್ನು ವ್ಯಕ್ತಪಡಿಸ್ತಾರೆ. ಆಗ ದಿನೇಶ್ ಬಾಬು ಅವರು ಕೇಳ್ತಾರೆ, ಸರ್ ಈ ಸಿನಿಮಾಗೆ ಸಂಬಂಧಪಟ್ಟಾಗಿ ಏನಾದರೂ ಮೈನಸ್ ಪಾಯಿಂಟ್ಸ್ ಇದ್ರೆ ಹೇಳಿ ಅಂತ ಹೇಳಿದಾಗ, ಇಲ್ಲ ಇಲ್ಲ, ಆ ಥರದ ಮೈನಸ್ ಪಾಯಿಂಟ್ಸ್ ಅಮೃತ ವರ್ಷಿಣಿ ಸಿನಿಮಾದಲ್ಲಿ ಯಾವುದೂ ಇಲ್ಲ, ಎಲ್ಲಾನು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿದಾಗ ತುಂಬಾ ಖುಷಿ ಆಯಿತು ಅಂತ ಕೂಡ ಹೇಳಲಾಗುತ್ತೆ. ಇನ್ನು ರಮೇಶ್ ಅರವಿಂದ್ ಅವರು ಸಿನಿಮಾದಲ್ಲಿ ಇರುವಂಥದ್ದು, ಆ ಸಿನಿಮಾದ ಪಾತ್ರ ಏನಿದೆಯಲ್ಲ, ಕ್ಯಾಮ್ರಾ ಆಫ್ ಆದಮೇಲೂ ಕೂಡ ನಾನು ಆ ಪಾತ್ರದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಆಗಲಿಲ್ಲ ಅಂಥ ಒಂದು ಪರಕಾಯ ಪ್ರವೇಶ ಅನ್ನಬೇಕು. ಅಮೃತ ವರ್ಷಿಣಿ ಸಿನಿಮಾದಲ್ಲಿ ಕೊಲೆ ಮಾಡಿ ಶರತ್ ಬಾಬು ಅವರು ತೀರ್ಕೊಂಡ ಮೇಲೆ ಆ ವಿಷಯವನ್ನು ಹೇಳಬೇಕಾಗಿತ್ತಲ್ಲ, ಆಗ ಅವರು ಪ್ರೆಗ್ನೆಂಟ್ ಆಗಿರ್ತಾರೆ, ಆ ಸುದ್ದಿಯನ್ನು ಹೇಳುವಂಥದ್ದು, ಇದೆಲ್ಲನೂ ಕೂಡ ನನಗೆ ಸಿನಿಮಾದಲ್ಲಿ ಕ್ಯಾಮ್ರಾ ಆಫ್ ಆದರೂ ಕೂಡ ಮತ್ತೆ ಮತ್ತೆ ಕಾಡ್ತಾನೆ ಇತ್ತು ಅಂತ ಕೂಡ ರಮೇಶ್ ಅರವಿಂದ್ ಅವರು ಹಂಚಿಕೊಂಡಿರುವಂಥ ವಿಷಯ ಅನೇಕ ಸಂದರ್ಶನಗಳಲ್ಲಿ ಬಂದಿದೆ. ಹೀಗೆ ಒಂದು ಯಶಸ್ವಿ ಸಿನಿಮಾ ತೆಗೆಯೋದಕ್ಕೆ ದಿನೇಶ್ ಬಾಬು ಅವರು ಪಟ್ಟಂಥ ಶ್ರಮ ಎಲ್ಲವೂ ಕೂಡ ಸಿನಿಮಾ ಹಿಟ್ ಆದಾಗ ತುಂಬ ಖುಷಿಯಾಗುತ್ತೆ. ಸಕ್ಸಸ್ಫುಲ್ ಸಿನಿಮಾ ಇವತ್ತಿಗೂ ಕೂಡ ಅಮೃತ ವರ್ಷಿಣಿ ಸಿನಿಮಾದ ಎಲ್ಲ ಹಾಡುಗಳು ಕೂಡ ಮತ್ತೆ ಮತ್ತೆ ಕೇಳಬೇಕು ಅಂತಲೇ ಅನಿಸುತ್ತೆ. ಲಾಲಿ ಚಿತ್ರದ ಹಾಡು ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿದೆ. ಕೆ ಕಲ್ಯಾಣ್ ಅವರು ಬರೆದ ಗೀತೆಗೆ ವಿ ಮನೋಹರ್ ಅವರ ಸಂಗೀತ.

ದಿನೇಶ್ ಬಾಬು ಅವರು ಕರ್ನಾಟಕ ಮತ್ತು ಕೇರಳದ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಛಾಯಾಗ್ರಾಹಕರಾಗಿ, ನಿರ್ಮಾಪಕ, ನಟ, ಚಿತ್ರ ಕಥೆಗಾರರಾಗಿ ಅವರು ಕೆಲಸ ಮಾಡಿದ್ರು ಕೂಡ ಕನ್ನಡ ಸಿನಿಮಾ ಕ್ಷೇತ್ರದಲ್ಲಿ ಸಾಕಷ್ಟು ಜನಪ್ರಿಯ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಛಾಯಾಗ್ರಾಹಕರಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಿರ್ದೇಶಕರಾಗಿ ಅವರು ಒಂದಷ್ಟು ಸಿನಿಮಾಗಳನ್ನು ನೀಡಿದ್ದಾರೆ. ಸಿನಿಮಾದಲ್ಲಿ ಅವರ ವೃತ್ತಿ ಜೀವನ ಛಾಯಾಗ್ರಾಹಕರಾಗಿ ಆರಂಭ ಆಯಿತು. ಸಾಕಷ್ಟು ಸಿನಿಮಾಗಳಲ್ಲಿ ಛಾಯಾಗ್ರಹಣದಲ್ಲಿ ಒಳ್ಳೆಯ ಪ್ರತಿಭೆಯನ್ನು ಅವರು ಪ್ರದರ್ಶನ ಮಾಡಿದ್ದಾರೆ. ಇನ್ನು ನಿರ್ದೇಶಕರಾಗಿ ಸುಪ್ರಭಾತ, ಆಮೇಲೆ ಇದು ಸಾಧ್ಯ, ಇನ್ಸ್ಪೆಕ್ಟರ್ ವಿಕ್ರಮ್ ಸೇರಿದ ಹಾಗೆ ಬಹಳಷ್ಟು ಒಳ್ಳೊಳ್ಳೆಯ ಸಿನಿಮಾಗಳನ್ನು ಕೊಟ್ಟಿರುವಂಥ ದಿನೇಶ್ ಬಾಬು ಅವರು ಇತ್ತೀಚೆಗೆ ಮತ್ತೆ ಬೇರೆ ಬೇರೆ ಸಿನಿಮಾಗಳ ಒಂದು ನಿರ್ದೇಶನಗಳಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಸುಪ್ರಭಾತ, ಇನ್ಸ್ಪೆಕ್ಟರ್ ವಿಕ್ರಮ್, ಲಾಲಿ, ಅಮೃತ ವರ್ಷಿಣಿ, 48 ಗಂಟೆಗಳಲ್ಲಿ ಚಿತ್ರೀಕರಣ ಮಾಡಿದಂತಹ ಸಿನಿಮಾ ಇದು ಸಾಧ್ಯ, ಹಾಗೆ ಮಿಸ್ಟರ್ ಗರಗಸ, ಎರಡನೇ ಮದುವೆ ಸೇರಿದ ಹಾಗೆ ಸೂಪರ್ ಹಿಟ್ ಸಿನಿಮಾಗಳನ್ನು ಕನ್ನಡಕ್ಕೆ ಕೊಟ್ಟಿದ್ದಾರೆ. ಪ್ರಿಯಾಂಕಾ ಮತ್ತು ಪ್ರೀತಿ ಕೇಳಿ ಸ್ನೇಹ ಕಳೆದುಕೊಳ್ಳಬೇಡಿ ಎನ್ನುವಂಥ ಸಿನಿಮಾಗಳನ್ನು ಕೂಡ ದಿನೇಶ್ ಬಾಬು ಅವರ ನಿರ್ದೇಶನದಲ್ಲಿ ನಾವು ಗಮನಿಸಬಹುದು. ಕಲಾಭಾರತಿ ಕಾರ್ಯಕ್ರಮದ ಕೊನೆಯಲ್ಲಿ ಪಾಂಡುರಂಗ ವಿಠಲ ಚಿತ್ರದ ಹಾಡನ್ನು ನಾವು ಕೇಳೋಣ. ಹೇಮಂತ್ ಹಾಗೂ ಚಿತ್ರ ಅವರ ಧ್ವನಿ, ಸಾಹಿತ್ಯ ಹಾಗೂ ಸಂಗೀತ ವಿ ರವಿಚಂದ್ರನ್ ಅವರದ್ದು. ಈ ಹಾಡಿನ ಜೊತೆಗೆ ದಿನೇಶ್ ಬಾಬು ಅವರನ್ನು ಕುರಿತಾದ ಕಲಾಭಾರತಿ ಕಾರ್ಯಕ್ರಮ ಮುಕ್ತಾಯಾಗುತ್ತೆ. ಸರಿಯಾಗಿ 12 ಗಂಟೆಗೆ ಪ್ರದೇಶ ಸಮಾಚಾರ, ಧಾರವಾಡ ಕೇಂದ್ರದ ಸಹ ಪ್ರಸಾರ. 12 ಗಂಟೆ 5 ನಿಮಿಷಕ್ಕೆ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ.

ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಇದುವರೆಗೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸಿದರೆ. ಈಗ ಸಮಯ 12 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆಲಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಪ್ರಕಟಿತ ಕರಡು ಮತದಾರರ ಪಟ್ಟಿಯಲ್ಲಿ ಸ್ಥಾನ ಪಡೆಯದೇ ಇರುವ ಮತದಾರರು ಅರ್ಜಿ ನಮೂನೆ 6 ಭರ್ತಿ ಮಾಡಿ ಹೊಸದಾಗಿ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿಕೊಳ್ಳಬಹುದು ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನುಪಕುಮಾರ್ ಬೆಂಗಳೂರಿನ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. 4,46,00,000 ಜನ ಕರಡು ಮತದಾರರ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದು 1,08,00,000 ಜನ ಪಟ್ಟಿಯಿಂದ ಹೊರಗುಳಿದಿದ್ದಾರೆ. ಸೆಪ್ಟೆಂಬರ್ 23 ಒಳಗೆ ಅರ್ಜಿ ಸಲ್ಲಿಸಲು ಅವಕಾಶವಿದೆ ಎಂದರು. 2016 ಆಗಸ್ಟ್ 25 ಪ್ರಾರಂಭವಾದ ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಯುಪಿಐ ವಹಿವಾಟಿನ ಪ್ರಮಾಣ ಇಂದಿಗೆ 13,000 ಪಟ್ಟು ಬೆಳೆದಿದೆ. ಡಿಜಿಟಲ್ ಪೇಮೆಂಟ್ ಸೇವೆ ಯಶಸ್ವಿ 1 ಇಂದಿಗೆ ಪೂರ್ಣಗೊಳಿಸಿತು. ಪ್ರಧಾನಮಂತ್ರಿಯವರು ಯೋಜನೆಯ ಯಶಸ್ಸಿಗೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ಭಾರತದ ಡಿಜಿಟಲ್ ಪಾವತಿ ಪರಿಸರ ವ್ಯವಸ್ಥೆಯ ಬೆನ್ನೆಲುಬಾಗಿ ಯುಪಿಐ ಹೊರಹೊಮ್ಮಿದೆ. 11 ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಗಡಿಯಾಚೆಗಿನ ಡಿಜಿಟಲ್ ಪಾವತಿಗಳನ್ನು ಸಹ ಯುಪಿಐ ಸಕ್ರಿಯಗೊಳಿಸಿದೆ. ಡಿಜಿಟಲ್ ಪೇಮೆಂಟ್ ಯುಪಿಐ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಇಂಡಿಯನ್ ಬ್ಯಾಂಕ್ ಧಾರವಾಡ ಶಾಖೆಯ ಗ್ರಾಹಕ ಸೇವಾ ಸಹಯೋಗಿ ಅಜಿತ್ ಕಾಶಿಕರ್.
1: ಭಾರತ ಸರ್ಕಾರದ ಯೋಜನೆಯಾದ ವಿದ್ಯುನ್ಮಾನ ಹಣ ಪಾವತಿ ವಿಧಾನ ಇಂದು ನಮ್ಮೆಲ್ಲರ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಸಾಮಾನ್ಯ ಬ್ಯಾಂಕ್ ಅಕೌಂಟ್ ಹಾಗೂ ಇಂಟರ್ನೆಟ್ ಸೌಲಭ್ಯ ಉಳ್ಳ ಸ್ಮಾರ್ಟ್ಫೋನ್ನಿಂದ ಇಂದು ನಾವು 1,00,000 ರೂಪಾಯಿ ವರೆಗಿನ ಮೊತ್ತಗಳನ್ನು ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಯುಪಿಐ ಮೂಲಕ ಪಾವತಿಸಬಹುದಾಗಿದೆ. ಕೇಂದ್ರ ಸರ್ಕಾರಿ ಸಂಸ್ಥೆ ಎನ್ಪಿಸಿಐ ಸಹಯೋಗದೊಂದಿಗೆ ಭೀಮ್ ಅಪ್ಲಿಕೇಶನ್ ಮುಂಚೂಣಿಯಲ್ಲಿದೆ. ಖಾಸಗಿ ಆಪ್ಗಳಾದ ಫೋನ್ ಪೇ, ಗೂಗಲ್ ಪೇ, ಮೊಬಿಕ್ವಿಕ್ಗಳು ಕೂಡ ಜನರನ್ನು ತುಂಬಾ ಹಂತದಲ್ಲಿ ತಲುಪಿವೆ. ಇಂದು ಜನಸಾಮಾನ್ಯರು ದಿನನಿತ್ಯದ ಅಗತ್ಯ ವಸ್ತುಗಳನ್ನು ಖರೀದಿಸಲು ಅಕ್ಕಪಕ್ಕದ ಅಂಗಡಿಗಳಲ್ಲೂ, ಮಾಲ್ಗಳಲ್ಲೂ ಹಾಗೂ ಇತರೆಲ್ಲೆಡೆ ಫೋನ್ ಪೇ, ಗೂಗಲ್ ಪೇ, ಇತರೆ ಯುಪಿಐ ಆಪ್ಗಳನ್ನು ಬಳಸುತ್ತಿದ್ದಾರೆ. ಚಾಲ್ತಿ ಖಾತೆ ಹೊಂದಿರುವ ಅಂಗಡಿಕಾರರು, ಸಂಸ್ಥೆಗಳು, ಇತರೆಲ್ಲರೂ ಬ್ಯಾಂಕ್ ಹಾಗೂ ಅಗ್ರಿಗೇಟರ್ಗಳಿಂದ ನೀಡಲ್ಪಟ್ಟ ಕ್ಯೂಆರ್ ಕೋಡ್ನೊಂದಿಗೆ ಹಣ ಸ್ವೀಕರಿಸುತ್ತಿದ್ದಾರೆ. ಖಾತೆ ಸಂಖ್ಯೆ, ಎಟಿಎಂ ಕಾರ್ಡ್ ನಂಬರ್, ಪಿನ್ ನಂಬರ್, ಒಟಿಪಿಗಳನ್ನು ನಾವು ಯಾರೊಂದಿಗೂ ಹಂಚಿಕೊಳ್ಳಬಾರದು.
0: 2025-26 ಆರ್ಥಿಕ ವರ್ಷದಲ್ಲಿ 10,30,000 ಹೆಚ್ಚು ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ 10,20,00,000 ಹೆಚ್ಚು ವಿದ್ಯಾರ್ಥಿಗಳಿಗೆ ಪಿಎಂ ಪೋಷಣ್ ಯೋಜನೆ ಪ್ರಯೋಜನವಾಗಿದೆ. ವಿಶ್ವದ ಅತಿದೊಡ್ಡ ಶಾಲಾ ಮಕ್ಕಳ ಮಧ್ಯಾಹ್ನದ ಬಿಸಿಯೂಟ ಕಾರ್ಯಕ್ರಮ ಇದಾಗಿದೆ. ಬುಡಕಟ್ಟು ಭಾಷೆಗಳು ನಶಿಸಿದರೆ ಕೇವಲ ಭಾಷೆಯಷ್ಟೇ ಅಲ್ಲ, ಸಮುದಾಯದ ಸಂಸ್ಕೃತಿ, ಪರಂಪರೆ ಹಾಗೂ ಪಾರಂಪರಿಕ ಜ್ಞಾನವು ನಷ್ಟವಾಗಲಿದೆ. ಹೀಗಾಗಿ ಬುಡಕಟ್ಟು ಭಾಷೆಗಳ ಡಿಜಿಟಲ್ ದಾಖಲಾತಿ, ಸಂರಕ್ಷಣೆ ಮತ್ತು ಪುನರುಜ್ಜೀವನಕ್ಕೆ ಆದ್ಯತೆ ನೀಡಬೇಕಿದೆ ಎಂದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಖಾತೆ ಸಚಿವ ಟಿ ರಘುಮೂರ್ತಿ ಹೇಳಿದ್ದಾರೆ. ಮೈಸೂರಿನಲ್ಲಿ ನಾಳೆ ಸಮಾರೋಪಗೊಳ್ಳಲಿರುವ 3 ರಾಷ್ಟ್ರೀಯ ಸಮಾವೇಶದಲ್ಲಿ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕೇಂದ್ರ ಬುಡಕಟ್ಟು ವ್ಯವಹಾರಗಳ ರಾಜ್ಯ ಖಾತೆ ಸಚಿವರಾದ ದುರ್ಗಾದಾಸ್ ಉಯಿಕಿ, ಮೈಸೂರು ಹಾಗೂ ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ವಡೆಯರ್ ಸೇರಿದಂತೆ ವಿವಿಧ ಬುಡಕಟ್ಟು ಸಮುದಾಯಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ದೇಶದ ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಪಾಲಿಟೆಕ್ನಿಕ್ಗಳ 21 ಮಾದರಿ ಶಿಕ್ಷಕರು ಬೋಧಕರಿಗೆ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಯಂದು ಪ್ರದಾನಿಸಿ ಗೌರವಿಸಲಿದ್ದಾರೆ. ಉನ್ನತ ಶಿಕ್ಷಣ ಸಂಸ್ಥೆಗಳ 12 ಬೋಧಕರು, ರಾಜ್ಯ ವಿಶ್ವವಿದ್ಯಾಲಯಗಳ 5 ಹಾಗೂ ಪಾಲಿಟೆಕ್ನಿಕ್ಗಳ 4 ಶಿಕ್ಷಕರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕಣ್ಣುಗಳನ್ನು ದಾನ ಮಾಡಿ ದೃಷ್ಟಿಯನ್ನು ಉಡುಗೊರೆಯಾಗಿಸಿ ಜೀವನ ಪರಿವರ್ತಿಸಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ನೇತ್ರದಾನ ದಿನವನ್ನು ಆಚರಿಸಲಾಗುತ್ತಿದೆ. ಖ್ಯಾತ ನಟ ದಿವಂಗತ ಪುನೀತ್ ರಾಜ್ಕುಮಾರ್ ಆಶಯದಂತೆ ಬದುಕಿದ್ದಾಗಲೇ ಕಣ್ಣು, ಅಂಗಾಂಗ ಮತ್ತು ದೇಹದಾನಕ್ಕೆ ವಾಗ್ದಾನ ಮಾಡುವಂತೆ ರಾಜ್ಯಾದ್ಯಂತ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಓಣಂ ಹಬ್ಬ ಕೇರಳದಲ್ಲಿ ಮಲಯಾಳಂ ಹೊಸ ವರ್ಷಾಚರಣೆ ಹಾಗೂ ಬಲಿಚಕ್ರವರ್ತಿಯನ್ನು ಸ್ವಾಗತಿಸಲು ಆಚರಿಸಲಾಗುವ 10 ಸುಗ್ಗಿಯ ಮತ್ತು ಸಾಂಸ್ಕೃತಿಕ ಹಬ್ಬ ಭರದ ಸಿದ್ಧತೆಗಳು ಆರಂಭವಾಗಿದ್ದು ನಾಳೆ ತಿರು ಓಣಂ ಮೂಲಕ ಹಬ್ಬದ ಆಚರಣೆ ಸಂಪನ್ನವಾಗಲಿದೆ. ರಾಜ್ಯಾದ್ಯಂತ ಸೆಪ್ಟೆಂಬರ್ 12ರಂದು ನಿಗದಿಯಾಗಿದ್ದ ರಾಷ್ಟೀಯ ಲೋಕ್ ಅದಾಲತ್ ಸೆಪ್ಟೆಂಬರ್ 19ಕ್ಕೆ ಮುಂದೂಡಲಾಗಿದೆ ಎಂದು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ತಿಳಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.

0: ಕೇಳುಗರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾಟಕ ಬಂಗಾರದೊಡವೆ ಬೇಕೇ ನೀರೇ, ರಚನೆ ಗಾಯತ್ರಿ ಸುಂದರೇಶ್, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ.
1: ನಮ್ಮ ಈ ನಾಟಕದ ಕಥಾವಸ್ತು ಬಂಗಾರ. ಇದರಿಂದ ತಯಾರಾದ ಒಡವೆಗಳ ಬಗ್ಗೆ ಒಂದು ಗಂಭೀರ ಚಿಂತನೆ. ಈ ಬಂಗಾರ ಯಾರಿಗ್ ತಾನೇ ಇಷ್ಟ ಇರಲ್ಲ ಹೇಳಿ? ಇಲ್ಲಿ ಬಂಗಾರದ ಒಡವೆ ಬೇಕೇ ನೀರೇ ಅಂತ ಕೇಳ್ ನೋಡಿ, ಯಾರು ತಾನೇ ಬೇಡ ಅಂತಾರೆ ಅಲ್ವಾ? ಅದರಲ್ಲೂ ಹೆಣ್ಮಕ್ಳಂತೂ ಆಭರಣ ಪ್ರಿಯರು. ಈ ಬಂಗಾರ ಅನ್ನೋದು ಬರೀ ಆಭರಣ ಅಲ್ಲ, ಅದೊಂದು ಜೀವನದ ಭದ್ರತೆ ಕೂಡ. ಬನ್ನಿ ಕೇಳುಗರೆ, ಈ ಒಡವೆಗಳು ಯಾವ್ಯಾವ ಹೆಸರಿಂದ ಇದೆ, ಹಿಂದೆ ಅದನ್ನ ಮಾಡಿಸುವ ಉದ್ದೇಶ ಏನಾಗಿತ್ತು, ಈಗೇನಾಗಿದೆ, ಈಗಿನ ಪರಿಸ್ಥಿತಿಯಲ್ಲಿ ಬಂಗಾರ ಬೇಕಾ, ಬೇಕು ಅಂತಾದ್ರೆ ಯಾಕ್ ಬೇಕು, ಎಷ್ಟು ಬೇಕು, ಬಂಗಾರ ಆಭರಣವೋ ಆತಂಕವೋ, ಈ ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ನಾಟಕದ ಪಾತ್ರಗಳು ಮುಖೇನ ತಿಳಿದುಕೊಳ್ಳೋಣ. ಮನೆ ಹಜಾರದಲ್ಲಿ ಅಜ್ಜಿ ಸಾವಿತ್ರಮ್ಮ ಒಡವೆಗಳನ್ನ ನೋಡ್ತಾ ಕುಳಿತಿದ್ದಾರೆ. ಈ ವೇಳೆಗೆ ಮೊಮ್ಮಗಳು ಕಾವ್ಯಾಳ ಆಗಮನ ಆಗುತ್ತದೆ.
2: ಏನ್ ನೋಡ್ತಾ ಕೂತಿದ್ಯಾ ಅಜ್ಜಿ?
3: ಅಪ್ಪ, ಇಷ್ಟೊಂದು ಒಡವೆಗಳು ಎಲ್ಲ ನಿಂದೇನಾ? ಇಷ್ಟು ಭಾರದ ಒಡವೆಗಳನ್ನ ಹೇಗ್ ಹಾಕೊಳ್ತಾ ಇದ್ರಿ ಅಜ್ಜಿ ನೀವೆಲ್ಲ?
2: ಪುಟಿ, ಮುಂಚೆ ಎಲ್ಲ ಇಷ್ಟು ಭಾರವಾಗಿರೋ ಒಡವೆಗಳನ್ನೇ ಮಾಡಿಸ್ತಾ ಇದ್ದಿದ್ದು. ಭಾರದ ಮಾತ್ ಆಗಿರ್ಲಿ, ನೋಡು ಬಾಯಿಲಿ ಇವುಗಳಲ್ಲಿರೋ ಕುಸುರಿ ಕೆಲ್ಸನ. ಇದನ್ನೆಲ್ಲ ಹಾಕೊಂಡು

0: ಮತ್ತೆ ರೇಷ್ಮೆ ಸೀರೆ ಉಟ್ಕೊಂಡು ಅಲಂಕಾರ ಮಾಡ್ಕೊಂಡ್ರೆ ಒಳ್ಳೆ ದೇವತೆ ತರ ಕಾಣ್ತಾ ಇದ್ದೆ ಗೊತ್ತಾ. ನಾನು ಯಾವಾಗ ಹಾಕೊಂಡ್ರು ನಮ್ಮಜ್ಜಿ ಉಪ್ಪು ಸಾಸಿವೆ ಮೆಣಸಿನ್ಕಾಯಿ ಕೈಯಲ್ಲಿ ಹಿಡ್ಕೊಂಡ್ ಬಂದು ದೃಷ್ಟಿ ತೆಗಿತಾ ಇದ್ರು ಗೊತ್ತಾ ಕಾವ್ಯ. ಇದನ್ನೆಲ್ಲ ನಿನಗ್ ಹಾಕಿ ಅಲಂಕಾರ ಮಾಡಿ ನೋಡೋ ಆಸೆ ಕಣೆ.
1: ಯಪ್ಪ, ನನ್ ಕೈಲಾಗಲ್ಲ, ಇಷ್ಟೊಂದ್ ಭಾರ ಹಾಕೊಂಡ್ರೆ ಅಷ್ಟೇ ನಾನ್ ಕುಸಿದ್ ಬಿದ್ದೆ ಹೋಗ್ಬಿಡ್ತೀನಿ. ಈ ಬಂಗಾರದ ಬಗ್ಗೆ ನಂಗೆ ಏನೇನೂ ಗೊತ್ತಿಲ್ಲ ಅಜ್ಜಿ. ಅದೊಂದ್ ಬೆಲೆ ಬಾಳೋ ಲೋಹ ಅಂತ ಮಾತ್ರ ನಂಗ್ ಗೊತ್ತಿರೋದು. ನನ್ ಓದಿನ ಭಾರದಲ್ಲಿ ತಿಳ್ಕೊಳ್ಳೋಕೆ ಸಮಯನೂ ಇರ್ಲಿಲ್ಲ, ಆಸಕ್ತಿ ಮೊದ್ಲೇ ಇರ್ಲಿಲ್ಲ.
0: ಈ ಬಂಗಾರ ಬರೀ ಲೋಹ ಅಷ್ಟೇ ಅಲ್ಲ ಪುಟಿ, ಹಾಗ ಅನ್ಕೋಬೇಡ. ನಮ್ ಕಾಲದಲ್ಲಿ ಮಾತ್ರ ಅಲ್ಲ, ಈಗ್ಲೂ ಜನ ಇದನ್ನ ತುಂಬಾ ಇಷ್ಟ ಪಡ್ತಾರೆ. ಇದ್ರ ಬಗ್ಗೆ ನಮ್ಮಮ್ಮ ನಮ್ಮಜ್ಜಿ ಎಷ್ಟೊಂದು ಕಥೆಗಳನ್ನ ಹೇಳ್ತಾ ಇದ್ರು ಗೊತ್ತಾ. ನಾವೆಲ್ಲ ಬಾಯಿ ಬಿಟ್ಕೊಂಡು ಹಂಗೆ ಕೇಳಿಸ್ಕೊಳ್ತಾ ಕೂತಿರ್ತಿದ್ವಿ. ಈ ಪೆಟಾರಿಲಿ ನೋಡು, ನಮ್ ಮನೆಯ 3 ತಲೆಮಾರಿನ ಕಥೆ ಇದೆ. ಇದೇ ನಮ್ ಕಷ್ಟ ಕಾಲದಲ್ಲಿ ಸಹಾಯ ಮಾಡ್ತಾ ಇದ್ದದ್ದು. ನಮ್ ಪಾಲಿನ ಮಹಾಲಕ್ಷ್ಮಿ ಅಂದ್ರೆ ಈ ಒಡವೆಗಳೇ.
1: ಅಜ್ಜಿ, ಸೋಮಣ್ಣ ಅಂಕಲ್ ಬಂದ್ರು.
0: ಸೋಮಣ್ಣ ಬಾರಪ್ಪ, ಕೂತ್ಕೋ ಬಾ.
2: ನಮಸ್ಕಾರ ಪಾರ್ವತಮ್ಮನವ್ರೆ, ಆರಾಮಾಗಿದ್ದೀರಾ? ಆರೋಗ್ಯ ಹೇಗಿದೆ?
0: ನಾವೆಲ್ಲ ಚೆನ್ನಾಗಿದ್ದೀವಪ್ಪ, ನೀವು ಮನೇಲೆಲ್ಲ ಚೆನ್ನಾಗಿದ್ದೀರಾ?
2: ಎಲ್ಲ ಆರೋಗ್ಯವಾಗಿದ್ದೀವಿ ತಾಯಿ. ಮೊಮ್ಮಗಳ ಮದ್ವೆ ಫಿಕ್ಸ್ ಆಗಿದೆ, ಒಡವೆಗಳ್ ಮಾಡೋಕೆ ಆರ್ಡರ್ ಕೊಡ್ಬೇಕು, ಬಂದ್ ಹೋಗು ಅಂದಿದ್ರಲ್ಲ, ಅದಕ್ಕೆ ಬಂದೆ. ಅಳತೆ ತಗೊಂಡ್ ಹೋಗೋಣ ಅಂತ. ಏನೇನ್ ಬೇಕು ಅಂತ ಹೇಳಿದ್ರೆ ಒಂದ್ ಕಡೆ ಬರ್ಕೊಂಡ್ ಬಿಡ್ತೀನಿ, ಹಾಗೇನೆ ಶಾರದಮ್ಮನವ್ರನ್ನು ಸ್ವಲ್ಪ ಕರ್ದ್ ಬಿಡಿ ತಾಯಿ.
0: ನಮ್ ಸೊಸೆ ಇಲ್ಲೇ ಎಲ್ಲೋ ಪಕ್ಕದ ಮನೆ ಹೋಗಿದ್ದಾಳಪ್ಪ, ಇನ್ನೇನು ಬರೋ ಹೊತ್ತಾಯ್ತು. ಕಾವ್ಯ ಬಾಮ್ಮಿ ಕೂತ್ಕೋ ಬಾ. ಸೋಮಣ್ಣ, ಇವಳೆಪ್ಪ ನನ್ ಮೊಮ್ಮಗಳು ಕಾವ್ಯ, MBA ಓದ್ತಾ ಇದ್ದಾಳೆ. ಇವಳದೇನೆ ಮದ್ವೆ ಮಾಡ್ತಾ ಇರೋದು. ಹುಡುಗನು ಒಳ್ಳೆ ಕೆಲಸದಲ್ಲಿದ್ದಾನೆ, ಅದಕ್ಕೆ ಮದ್ವೆ ಮಾಡ್ಬಿಡೋಣ ಅಂತ.
2: ಒಳ್ಳೇದಾಯ್ತಲ್ಲ ತಾಯಿ, ಶುಭಶ್ಯ ಶೀಘ್ರಂ. ನಮ್ಮ ಮಕ್ಕಳು ಚೆನ್ನಾಗಿ ಖುಷಿಯಾಗಿದ್ಬಿಟ್ರೆ ಸಾಕಲ್ವಾ, ಇನ್ನೇನ್ ಬೇಕು ಹೇಳಿ.
0: ಅದು ಹೌದು, ಈ ಬೇಸಿಗೆಲಿ ಅಂಗಡಿ ಅಂಗಡಿ ಸುತ್ತಿ ಈ ಡಿಸೈನ್ ಎಲ್ಲ ಹುಡುಕಿ ಮಾಡಿಸೋದು ಕಷ್ಟ ಕಣಪ್ಪ. ನಂಗೂ ವಯಸ್ಸಾಯ್ತು ನೋಡು. ನೀವು ನಂಬಿಕಸ್ತ್ರಪ್ಪ, ಅದಕ್ಕೆ ನಿಮ್ಮನ್ನೇ ಬರಕ್ ಹೇಳಿದೆ.
2: ಸರಿಯಾಗಿ ಹೇಳಿದ್ರಿ ತಾಯಿ, ನಾವಿರೋವಾಗ ನಿಮಗೆ ಚಿಂತೆ ಯಾಕೆ ಹೇಳಿ? ನೀವು ಹೇಳಿ ಸಾಕು ಏನೇನು ಬೇಕು ಅಂತ, ಅದನ್ನೆಲ್ಲ ನಾನೇ ಮಾಡಿ ಖುದ್ದಾಗಿ ಮನೆಗೆ ತಲುಪಿಸ್ತೀನಿ. ಈ ಬುಕ್ಕಲ್ಲಿ ಬೇರೆ ಬೇರೆ ಡಿಸೈನ್ ಇದೆ, ನೀವು ಒಂದ್ಸಲಿ ನೋಡಿ ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡಿ ಹೇಳಿ. ಅಷ್ಟೊತ್ತಿಗೆ ಶಾರದಮ್ಮನವರು ಬರ್ತಾರೆ, ಅವ್ರೇನು ಹೇಳ್ತಾರ ನೋಡೋಣ.
0: ಸೋಮಣ್ಣ ಈ ಕೇಳಪ್ಪ, ಇಲ್ಲಿ ನಮ್ ಕಾವ್ಯಂಗೆ ಹಿಂದಿನ ಕಾಲದ ತರ ಭಾರವಾದ ಒಡವೆಗಳು ಬೇಡವಂತೆ, ಹಗುರವಾಗಿ ಅದೇನೋ ಹೊಸ ತರದ್ದು ಅಂತಾರಲ್ಲಪ್ಪ.
2: ಅದೇ ಈಗಿನ ಹೊಸ ಟ್ರೆಂಡ್ ತಾಯಿ.
0: ನೋಡು, ಅದೇ ಆ ತರದ್ ಮಾಡ್ಕೊಟ್ಬಿಡು.
2: ಆಗ್ಲಿ ತಾಯಿ, ನೀವ್ ಹಾಗೆ ಹೇಳ್ತಿರೋ ಹಾಗೆ ಮಾಡ್ಕೊಡ್ತೀನಿ.
1: ಥ್ಯಾಂಕ್ ಯು ಅಂಕಲ್.
0: ಸೋಮಣ್ಣ, ಈ ಸಲನು ದುಡ್ಡಿನ ಬದಲು ಅಕ್ಕಿ ಬೇಳೆ ಕೊಡ್ತೀವಿ, ಆಗುತ್ತಲ್ವಾ?
2: ಆಯ್ತು ತಾಯಿ, ನಿಮ್ ಖುಷಿ.
1: ಅಜ್ಜಿ, ಹಿಂದೆಲ್ಲ ಇಷ್ಟೊಂದ್ ಒಡವೆಗಳನ್ನ ಮಾಡಿಸಿ ಇಡ್ತಿದ್ರಲ್ಲ, ಯಾಕೆ ಅಂತ? ಅಲಂಕಾರಕ್ಕೆ ಅಂತನಾ ಅಥವಾ ಇನ್ನೇನಾದ್ರೂ ಬೇರೆ ಉದ್ದೇಶ ಇತ್ತಾ?
0: ಸರಿಯಾ ಕೇಳಿದೆ. ಹಿಂದೆಲ್ಲ ಈ ಒಡವೆಗಳನ್ನ ಮಾಡಿಸಿತ್ತಾ ಇದ್ದಿದ್ದು ಉದ್ದೇಶ ಬೇರೆನೇ ಇತ್ತು.
1: ಹೌದಾ? ನಾನಂತೂ ತಿಳ್ಕೊಳಕ್ಕೆ ತುಂಬಾ ಕ್ಯೂರಿಯಸ್ ಆಗಿದ್ದೀನಿ, ಸ್ವಲ್ಪ ಹೇಳ್ತೇನಜ್ಜಿ.
0: ಹೇಳ್ತೀನಿ, ಆದ್ರೆ ಆ ನಿನ್ ಫೋನನ್ನ ಪಕ್ಕಕ್ಕಿಟ್ಟು ಬಾ ಈ ಕಡೆ.
1: ಆಯ್ತಾಯ್ತಾಯ್ತು, ನೋಡು ಸ್ವಿಚ್ ಆಫ್ ಮಾಡಿದ್ದೀನಿ, ಸರಿನಾ? ಹೇಳು ಇವಾಗ.
0: ಮುಂಚೆ ಎಲ್ಲ ನಮ್ ದುಡಿಮೆನಲ್ಲಿ ಸ್ವಲ್ಪ ಉಳಿತಾಯ ಮಾಡಿ ಅದರಲ್ಲಿ ಒಡವೆ ಮಾಡಿಸಿಡ್ತಿದ್ವಿ, ಅವು ಆಪತ್ ಕಾಲದಲ್ಲಿ ಉಪಯೋಗಕ್ ಬರ್ಲಿ ಅಂತ. ಮುಂದೊಂದಿನ ಮಕ್ಕಳು ಮದ್ವೆ ಅಂತ ಅಂದ್ರೆ ಅದನ್ನೇ ಮುರಿಸಿ ಅದಕ್ಕೆ ಪಾಲಿಶ್ ಮಾಡಿಸಿ ಹುಡುಗಿ ಕೊಡ್ತಿದ್ವಿ. ಅದ್ರ ಉದ್ದೇಶನೂ ಅವಳು ಹಾಕೊಂಡು ಪ್ರದರ್ಶನ ಮಾಡ್ಲಿ ಅಂತ ಅಲ್ಲ, ಹಬ್ಬ ಹರಿದಿನಗಳಲ್ಲಿ ಹಾಕೊಳ್ತಿದ್ದು ಅಷ್ಟೇ. ಬಾಕಿ ದಿನಗಳಲ್ಲಿ ಈ ತರ ಪೆಟ್ಟಿಗೆನಲ್ಲಿ ಭದ್ರವಾಗಿಟ್ಟು ಜೋಪಾನ ಮಾಡ್ತಿದ್ವಿ. ಅಷ್ಟೇ ಅಲ್ಲ, ಜಮೀನ್ ಕೊಂಡ್ಕೋಬೇಕು ಅಂದ್ರೆ, ಎತ್ತುಗಳನ್ನು ಕೊಂಡ್ಕೋಬೇಕು ಅಂದ್ರೆ, ಮದುವೆ ಮುಂಜಿ ಇಂಥ ಕಾರ್ಯಗಳಲ್ಲಿ ಏನಾದ್ರೂ ದುಡ್ಡು ಕಡಿಮೆ ಬಿದ್ರೆ ಆಗ ಕೂಡಿಟ್ಟಿದ್ದ ಈ ಚಿನ್ನ ಮಾರಿ ತಗೋತಿದ್ವಿ. ಯಾವಾಗ್ಲಾದ್ರೂ ಅನುಕೂಲ ಆದಾಗ ಮತ್ತೆ ಮಾಡಿಸಿಟ್ಕೋತಿದ್ವಿ.
2: ಸರಿಯಾಗಿ ಹೇಳಿದ್ರಿ ತಾಯಿ, ಹಿಂದಿನ ಕಾಲದಲ್ಲೆಲ್ಲ ಕಷ್ಟ ಕಾಲದಲ್ಲಿ ಆಗ್ಲಿ ಅಂತಾನೆ ಒಡವೆಗಳನ್ನ ಮಾಡಿಸ್ತಾ ಇದ್ದಿದ್ದು. ಆಗಿನ ಕಾಲದಲ್ಲಿ ಬ್ಯಾಂಕ್ ಎಲ್ಲ ಎಲ್ಲಿತ್ತು? ಮನೇಲಿರೋ ಪೆಟಾರಿನೇ ಭದ್ರ. ಈ ಒಡವೆಗಳೇ ಆಪತ್ ಕಾಲದಲ್ಲಿ ನಮ್ಗೆ ಆಗ್ತಾ ಇದ್ದಿದ್ದು.
0: ಓ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಕಥೆ. ಆದ್ರೆ ಈಗ ಒಡವೆ ಮಾಡ್ಸಿಡೋದು ಒಂಥರಕ್ಕೆ ಶ್ರೀಮಂತಿಕೆ ಪ್ರದರ್ಶನ ಅಷ್ಟೇ ಅಲ್ಲ, ಪ್ರತಿಷ್ಠೆಯ ಸಂಕೇತ ಆಗ್ಬಿಟ್ಟಿದೆ. ಕೆಲವ್ರಿಗಂತೂ ಇದು ಅಲಂಕಾರದ ಸಾಧನೆ, ಆದ್ರೆ ಇನ್ ಕೆಲವ್ರಿಗೆ ಒಂಥರ ಅಹಂಕಾರದ ಪ್ರದರ್ಶನ ಆಗ್ಬಿಟ್ಟಿದೆ. ಕಾಲ ಕೆಟ್ಟೋಯ್ತು, ಮುಂದೆ ಇನ್ನು ಏನೇನ್ ಕಾಣ್ಬೇಕು ಏನು? ಆ ಶಿವನೇ ಬಲ್ಲ.
1: ಅಜ್ಜಿ, ನೀವ್ ಹೇಳ್ತಾ ಇರೋದ್ ಕೇಳಿದ್ರೆ ನನಗ್ ನಗು ಬರ್ತಾ ಇದೆ. ಅಂಕಲ್, ಮೊನ್ನೆ ನನ್ನ ಫ್ರೆಂಡು ಚೋಕರ್ ನೆಕ್ಲೆಸ್, ಈ ಹಿಂದಿನ ಅಡಕೆ ತರ ಇರತ್ತಲ್ಲ, ಅದನ್ನ ಹಾಕೊಂಡು ಕಾಲೇಜಿಗೆ ಬಂದಿದ್ಲು. ತುಂಬಾ ಚೆನ್ನಾಗಿತ್ತು. ಈ ಟೆಂಪಲ್ ಜುವೆಲ್ರಿನೂ ಚೆನ್ನಾಗಿರುತ್ತೆ. ಆತರ ಮಾಡ್ಕೊಡ್ತೀರಾ ಅಂಕಲ್? ಶೈನಿಂಗ್ ಬೇಡ, ಆಂಟಿಕ್ ಮ್ಯಾಟ್ ಫಿನಿಶಿಂಗ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ.
2: ಆಯ್ತು ಪುಟ್ಟಿ, ನೀನ್ ಹೇಳಿದ್ದು ನಂಗೆ ಅರ್ಥ ಆಯ್ತು. ನಿಮ್ಗೆಲ್ಲ ಈಗ ಹೊಸ ಡಿಸೈನ್ ಒಡವೆ ಬೇಕಲ್ವಾ? ಹಾಗೆ ಮಾಡ್ಕೊಡೋಣ. ಈಗಿನ ಕಾಲದ ಹೊಸ ಡಿಸೈನು, ಹಳೆ ಸಂಪ್ರದಾಯ, ಇದೆರಡನ್ನ ಮಿಕ್ಸ್ ಮಾಡಿ ಟ್ರೆಂಡಿ ಆಗಿ ಒಂದೊಳ್ಳೆ ಒಡವೆ ಮಾಡ್ಕೊಡ್ತೀನಿ. ಆಯ್ತಾ ಪುಟ್ಟಿ?
1: ಥ್ಯಾಂಕ್ ಯು ಸೋ ಮಚ್ ಅಂಕಲ್, ಹಾಗೆ ಮಾಡಿ.
2: ಆಯ್ತು ಪುಟ್ಟಿ, ನೀನ್ ಹೇಳದ ಹಾಗೆ ಒಡವೆ ಮಾಡ್ಕೊಡ್ತೀನಿ. ಸರಿ, ಹಾಗಿದ್ರೆ ನಾನು ಹೊರಡ್ತೀನಿ. ಒಡವೆಗಳೆಲ್ಲ ತಯಾರಾದ್ಮೇಲೆ ತಗೊಂಡು ನಾನೇ ಬಂದು ಕೊಡ್ತೀನಿ. ಹಾಗೇನೆ ಶಾರದಮ್ಮನವ್ರಿಗೂ ಹೇಳ್ಬಿಡಿ. ನಮಸ್ಕಾರ, ನಾನು ಹೊರಡ್ತೀನಿ.
0: ಆಗ್ಲಪ್ಪ, ಹೋಗ್ ಬಾ, ಆದಷ್ಟು ಬೇಗ ಒಡವೆ ಮಾಡ್ಕೊಂಡ್ ಬಾ, ಎಲ್ಲ ಒಳ್ಳೇದಾಗ್ಲಿ.
3: ಕಾವ್ಯ ಅಜ್ಜಿ ಮಾತಾಡ್ತಾ ಕೂತಿರ್ತಾರೆ, ಶಾರದಾ ಕೂಡ ಅಲ್ಲಿಗ್ ಬರ್ತಾರೆ.
1: ಅಯ್ಯೋ ಅಮ್ಮ, ಎಲ್ ಹೋಗಿದ್ದೆ ಇಷ್ಟೊತ್ತು?
0: ಅಯ್ಯೋ ಅದೇ ಕಣೆ, ನೆಕ್ಸ್ಟ್ ಬೀದಿಲಿ ನಾಲ್ಕನೇ ಮನೇಲಿ ಇದಾರಲ್ಲ ನನ್ ಫ್ರೆಂಡು ಸರೋಜಾ, ಅವರು ಅರ್ಶನ ಕುಂಕುಮ ಕರೆದಿದ್ರು. ಇನ್ನೂ ಇವ್ರು ಬಂದಿರ್ಲಿಲ್ವಲ್ಲ, ಅಷ್ಟ್ರೊಳಗ್ ಹೋಗ್ ಬಂದ್ಬಿಡೋಣ ಅನ್ಕೊಂಡ್ ಹೋದ್ನ. ಅಲ್ಲಿ ನೋಡಿದ್ರೆ ಇಷ್ಟ ಹೊತ್ತಾಗೋಯ್ತು. ನೀನ್ ತಾನೇ ಹಾಕೊಳ್ಳೋಳು, ನೀನ್ ಸೆಲೆಕ್ಟ್ ಮಾಡಿದ್ಮೇಲೆ ಆಯ್ತು ಬಿಡು. ಮತ್ತೆ ಏನಂದ್ರತ್ತೆ ಸೋಮಣ್ಣವರು?
4: ಆದಷ್ಟು ಬೇಗ ಒಡವೆನ ಮಾಡ್ಕೊಂಡು ತಗೊಂಬರ್ತೀನಿ ಅಂತ ಹೇಳಿದಾನೆ.
1: ಸರಿ, ಹಾಗಿದ್ರೆ ನಾನು ನಿನ್ನ ಅಡುಗೆ ಮನೆ ಕಡೆ ಹೋಗ್ತೀನತ್ತೆ. ನಿಮ್ ಮಗ ಬರೇ ತಿಳಿ ಸಾರು ಹುರುಳಿಕಾಯಿ ಪಲ್ಯ ಮಾಡಿಡು ಅಂತ ಹೇಳಿದರೆ, ಹೋಗಿ ಫಸ್ಟು ಕುಕ್ಕರ್ ಇಡ್ತೀನಿ. ಹ್ಮ್ ಅಜ್ಜಿ, ಇವಾಗ ನೀವು ನಂಗೆ ಬಂಗಾರದ ಬಗ್ಗೆ ಸ್ವಲ್ಪ ಹೇಳಿ.
0: ಹೊನ್ನು ಅಂದ್ರೆ
1: ಬಂಗಾರನ?
0: ಬಂಗಾರನ ತುಂಬಾ ಹೆಸರಿಂದ ಕರೀತಾರೆ. ಏನು ಒಂದ ಎರಡ ಕೇಳು. ಸುವರ್ಣ, ಚಿನ್ನ, ಹೊನ್ನು, ಹೇಮ, ಕನಕ, ಹಾಟಕ, ಕಾಂಚನ, ಮಿಸುನಿ, ನೋಡು ಇಷ್ಟೆಲ್ಲ ಹೆಸರಿಂದ ಕರೀತಾರೆ. ಆದ್ರೆ ಜಾಸ್ತಿ ಬಳಸೋದು ಏನ್ ಹೆಸರು ಗೊತ್ತಾ? ಬಂಗಾರ, ಚಿನ್ನ ಅಂತ ಅಷ್ಟೆ.
1: ಅಬ್ಬಾ, ಕುಕ್ಕರ್ ಇಟ್ಟು ತರಕಾರಿ ಹೆಚ್ಚಿಟ್ ಬಂದೆ. ಯಾವಾಗ ಕೇಳಿದ್ರು ಆ ಕೆಲ್ಸ ಈ ಕೆಲ್ಸ ಅಂತ ಹೇಳ್ತಾನೆ ಇರ್ತೀನಿ ಅಲ್ವಾ? ಇನ್ ಎಷ್ಟ್ ದಿನ ಸಿಕ್ತೀಯ ನಂಗ್ ನೀನು? ಗಂಡನ್ ಮನೆಗ್ ಹೋಗೋಕೆ ಒಂಟಿ ಕಾಲಲ್ಲಿ ನಿಂತ್ ಬಿಟ್ಟಿದ್ಯಾ?
0: ಅಯ್ಯೋ ಅಮ್ಮ, ಅಷ್ಟೊಂದ್ ಯೋಚನೆ ಮಾಡ್ಬೇಡ, ಅವಾಗವಾಗ ಬರ್ತಿರ್ತೀನಿ ತಾನೆ. ಹೇಗಿದ್ರು ಒಂದೇ ಊರಲ್ಲಿ ಇರ್ತೀನಿ, ಬಾ ಕೂತ್ಕೋ.
1: ಈ ಅಕ್ಷಯ ತದ್ಗೆ ದಿನ ಬಂಗಾರನೆಲ್ಲ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತೀವಿ, ಆಮೇಲೆ ಹಾಕೊಳ್ತೀವಿ, ನೋಡಿಲ್ವಾ ನೀನು?
0: ಹ್ಮ್,
1: ಅದು ನಮ್ಗೆ ಅಕ್ಷಯ ಅಂದ್ರೆ ವೃದ್ಧಿ ಆಗುತ್ತೆ ಅಂತ. ಅದು ತುಂಬಾ ದೊಡ್ಡ ನಂಬಿಕೆ ಕಣೆ ನಮ್ಗೆ. ನಿಮ್ಮಪ್ಪ ಎಷ್ಟೇ ಕಷ್ಟ ಇರ್ಲಿ, ಪ್ರತಿ ವರ್ಷಾನು ತಪ್ಪದೆ ಒಂದ್ ಬಂಗಾರದ ನಾಣ್ಯ ಆದ್ರೂ ತಂದ್ಕೊಡ್ತಾ ಇದ್ರು. ಈಗ ನೋಡು, ಅಕ್ಷಯ ತದ್ಗೆ ಅಂದ್ರೆ ಸಾಕು, ಬಂಗಾರದ ಅಂಗಡಿಗಳಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ, ಎಷ್ಟು ದೊಡ್ಡ ಕ್ಯೂ ಇರುತ್ತೆ ಬಂಗಾರ ತಗೊಳಕ್ಕೆ.
0: ಹೌದೇನಮ್ಮ, ಮತ್ತೆ ನೀನ್ ನನ್ಗೆ ಇದೆಲ್ಲ ಹೇಳೇ ಇರ್ಲಿಲ್ಲ.
1: ಹ್ಮ್, ಚೆನ್ನಾಗಿ ಹೇಳ್ದೆ ಬಿಡು, ಕೇಳಿಸ್ಕೊಳಕ್ ನಿನಗ್ ಪುರ್ಸೋತ್ ಎಲ್ಲಿದೆ ಹೇಳು? ನೀನಾಯ್ತು, ನಿನ್ ಓದಾಯ್ತು.
0: ಅಜ್ಜಿ, ಈ ಬಂಗಾರದ ಇತಿಹಾಸ ತುಂಬಾ ಹಳೇದ? ನೀ ಚಿಕ್ಕವಳಿದ್ದಾಗ್ಲೂನು ಇತ್ತ?
4: ಇದೇನ್ ಹೆಂಗ್ ಕೇಳ್ತೀಯ? ಇದು ನಮ್ಮ ಅಜ್ಜಿ ಮುತ್ತಜ್ಜಿ ಕಾಲದಲ್ಲೂ ಇತ್ತು. ರಾಮಾಯಣ ಮಹಾಭಾರತ ಕೇಳಿದ್ಯಾಲ್ವಾ?
1: ಹ್ಮ್ ಗೊತ್ತಜ್ಜಿ, ಅದು ನಮ್ಮ ಮಹಾಕಾವ್ಯಗಳ ತಾನೆ.
4: ಆ ಮಹಾಕಾವ್ಯಗಳಲ್ಲೇ ಈ ಬಂಗಾರದ ಹೆಸರುಗಳು ಬಂದಿದಾವೆ. ಈ ಬಂಗಾರ ನಮ್ಮ ಹಿಂದಿನ ಶಿಲಾಯುಗದಲ್ಲೂ ಬಳಕೆಯಲ್ಲಿತ್ತು ಅಂತ ಹೇಳ್ತಾರೆ. ರಾಮಾಯಣದಲ್ಲಿ ಸೀತೆ ಸುಗ್ರೀವನ್ ಸಹಾಯದಿಂದ ಶ್ರೀರಾಮಚಂದ್ರನ್ಗೆ ತನ್ನ ಕಾಲ್ಗೆಜ್ಜೆನೆ ಕಳಿಸ್ಕೊಡ್ತಾಳೆ. ಹಾಗೆ ಶ್ರೀರಾಮನು ಅಷ್ಟೇ ಸೀತಾಮಾತೆಗೆ ಚೂಡಾಮಣಿನ ಕಳಿಸ್ಕೊಡ್ತಾನಂತೆ. ಸೀತೆ ಕೂಡ ಹನುಮಂತನಿಗೆ ಬಹುಮಾನ ಅಂತ ಅವಳೇ ಹಾಕೊಂಡಿದ್ದ ಕಂಠಾಭರಣವನ್ನೇ ತೆಗೆದುಕೊಟ್ಬಿಡ್ತಾಳೆ. ನೋಡು, ಇದೆಲ್ಲ ಪುರಾಣದಲ್ಲಿದೆ.
1: ಓಹೋ, ಇಷ್ಟೆಲ್ಲ ಇತಿಹಾಸ ಇದೆಯಾ ಈ ಬಂಗಾರಕ್ಕೆ? ಅಪ್ಪ, ಎಷ್ಟೊಂದು ಒಡವೆಗಳಜ್ಜಿ. ಒಡವೆ ಹಾಕೊಳ್ಳೋದಿರ್ಲಿ,

0: ಯಾವುದಕ್ಕೆ ಏನ್ ಹೆಸರು ಅಂತ ಕೂಡ ನನಗ್ ಗೊತ್ತಿಲ್ಲ. ಎಷ್ಟ್ ಹೊಳಿತಾ ಇದೆ ಇಲ್ಲಿ, ಇದ್ ನೋಡು ಎಷ್ಟ್ ಚೆನ್ನಾಗಿದೆ. ಅಮ್ಮ, ಇದಕ್ಕೇನಮ್ಮ ಹೆಸರು?
1: ಸದ್ಯ ಇದ್ರ ಬಗ್ಗೆ ಈಗ್ಲಾದ್ರೂ ತಿಳ್ಕೋಬೇಕು ಅಂತ ನಿಂಗ್ ಆಸಕ್ತಿ ಬಂತಲ್ಲ, ಖಂಡಿತವಾಗ್ಲೂ ಹೇಳ್ತೀನಿ ಕೇಳು. ನಮ್ಗೆಲ್ಲ ದಿನಾ ಕೊಡ್ತಿರ್ಲಿಲ್ಲ ಒಡವೆಗಳನ್ನ, ಹಾಗಾಗಿ ಈ ಹಬ್ಬ ಬರುತ್ತೆ ಅಂದ್ರೆ ನಮ್ಗೆ ತುಂಬಾ ಖುಷಿ, ಕಾಯ್ತಾ ಇರ್ತಿದ್ವಿ. ನಂಗಂತೂ ಒಡವೆ ಅಂದ್ರೆ ಪಂಚಪ್ರಾಣಪ್ಪ.
0: ಸರಿ ಸರಿ ಅಜ್ಜಿ, ಮತ್ತೆ ನಿಂಗ್ ಓಳ್ ಹಾಕೋತಾ ಇದೀನಿ, ಬೇಜಾರ್ ಮಾಡ್ಕೋಬೇಡ. ಇವಾಗ ನೀನ್ ಹೇಳ್ತ್ಯಾ ಇವುಗಳಿಗೆಲ್ಲ ಏನೇನ್ ಹೆಸರು, ಎಲ್ಲೆಲ್ ಹಾಕೊಳ್ಳೋದು ಅಂತ.
2: ನೋಡು, ಇದು ತಲೆಗೆ ಹಾಕೊಳ್ತಾ ಇದ್ದ ಆಭರಣಗಳು. ನೋಡು, ಇದು ಬೈತಲೆ ಬುಟ್ಟು, ನಾಗರ ಕುಚ್ಚು.
1: ಎಷ್ಟ್ ಚೆನ್ನಾಗಿದೆ ಅಲ್ವಾ?
2: ನೋಡು, ಇದಕ್ಕೆ ಜಡೆಬಿಲ್ಲೆ ಅಂತಾರೆ, ಗೊಂಡೆ ಹೂವು.
0: ಅಚ್ಚರಿ ಅಜ್ಜಿ, ಈ ಕಡೆ ಇನ್ನೊಂದ್ ಸ್ವಲ್ಪ ಇದೆಯಲ್ಲ, ಇವೆಲ್ಲ ಕಿವಿಗೆ ಹಾಕೊಳ್ಳೋದಲ್ವಾ? ಇದ್ರ ಹೆಸರುಗಳೇನೇನು?
2: ಅದ ತೋರಿಸ್ತೀನಿ ಬೈಲಿ. ಇದು ಓಲೆ ಜುಮ್ಕಿ, ಕಮಲ ಪುಷ್ಪ ಬುಗುಡಿ. ನೋಡಿದು ಮೂಗಿಗೆ ಹಾಕೊಳ್ಳೋದು, ಮೂಗುತಿ ಅಂದ್ರೆ ಮುಗ್ಬಟ್ಟು ಅಂತ ಹೇಳ್ತಾರಲ್ಲ ಅದು.
0: ಅಮ್ಮ, ನೀನು ತುಂಬಾ ಚಿಕ್ಕ ವಯಸ್ಸಲ್ಲೇ ಮೂಗ್ ಚುಚ್ಚಿಸ್ಕೊಂಡಿದ್ದೆ ಅಲ್ವಾ? ನೋವಾಗ್ಲಿಲ್ವೇನಮ್ಮ?
1: ಆಗ್ದೇ ಇರುತ್ತಾ ಪುಟ್ಟಿ, ಆದ್ರೂ ತಡ್ಕೋಬೇಕಷ್ಟೆ. ಆಗೆಲ್ಲ ಹೆಣ್ಣು ಮಕ್ಳಿಗೆ ಇದು ಕಂಪಲ್ಸರಿ ಆಗಿತ್ತು.
0: ಓ ಸರಿ ಸರಿ ಸರಿ. ಇನ್ನೊಂದಷ್ಟಿದೆಯಲ್ಲ, ಇದೆಲ್ಲ ಕತ್ತಿಗೆ ಹಾಕೋ ಸರ್ಗಳಲ್ವಾ? ಸ್ಟೋನ್ ಬಗೆ ಇದೆ.
1: ಹೂ ಮತ್ತೆ?
0: ಅಯ್ಯೋ, ಹೇಳ್ತಾ ಕೂತಿದ್ರೆ ಇವತ್ ನನ್ ಕೆಲ್ಸ ಆದ ಹಾಗೆ. ನಿಮ್ಮಪ್ಪ ಊಟಕ್ ಬರೋ ಹೊತ್ತಾಯ್ತು, ನಾನ್ ಬರ್ತೀನಮ್ಮ. ಉಳ್ದಿದ್ನ ನಿನ್ ಅಜ್ಜಿ ಹತ್ರನೇ ಕೇಳ್ಕೋ.
1: ಅಯ್ಯೋ ಹೋಗಮ್ಮ, ನಿಂದ್ ಯಾವಾಗ್ಲೂ ಇದ್ದಿದ್ದೆ.
0: ಅಜ್ಜಿ ಇಲ್ ನೋಡು, ಈ ಬಳೆ ಡಿಸೈನ್ ಇಷ್ಟ್ ಚೆನ್ನಾಗಿದೆ ಅಲ್ವಾ?
2: ನಿಂಗ್ ಇಷ್ಟ ಆಯ್ತೇನೆ?
0: ಹೋ,
2: ಹಾಗಾದ್ರೆ ಆಚಾರಿ ಹೇಳಿ ಇದೇ ತರದ್ ಮಾಡಿಸ್ಕೊಡೋಣ ಬಿಡು.
0: ಅಪ್ಪ, ಎಷ್ಟೊಂದು ಒಡವೆಗಳು.
3: ವಿಶ್ವನಾಥ್, ಮಗಳು ಮದ್ವೆಗಾಗ್ಬಹುದಾದ ಖರ್ಚು ಲೆಕ್ಕ ಹಾಕ್ತಾ ಕೂತಿದ್ದಾರೆ. ಅಲ್ಲಿಗೆ ಶಾರದಾ ಬರ್ತಾಳೆ, ಕೈಯಲ್ಲಿ ಮದುಮಗಳಿಗ್ ಮಾಡಿಸ್ಬೇಕಾದ ಒಡವೆಗಳ ಪಟ್ಟಿನೇ ಇದೆ. ಇದೇ ವಿಷಯಕ್ಕೆ ಮನೆಯಲ್ಲಿ ಯುದ್ಧನೇ ನಡೆದಿದೆ.
1: ಏನುಂದ್ರೆ, ನಾನು ಅವತ್ತಿಂದ ಹೇಳ್ತಾನೆ ಇದ್ದೀನಿ, ನಮ್ಗಿರೋದು ಒಬ್ಳೇ ಮಗಳು, ಅವಳ ಮದ್ವೆನ ನಾವ್ ಅದ್ಧೂರಿಯಾಗಿ ಮಾಡ್ಬೇಕು. ಕೇಳಿಸ್ತಿದ್ಯಾ ನನ್ ಮಾತು?
4: ಹಾ ಕೇಳ್ತಾ ಇದೆ, ಹೇಳು.
1: ನಮ್ ಕಾವ್ಯಗೆ ಒಂದು 50 ತೊಲ ಆದ್ರೂ ಬಂಗಾರ ಹಾಕ್ಲೇಬೇಕು.
4: ಎಷ್ಟೆಷ್ಟು? 50 ತೊಲಾನ?
1: ಇಲ್ಲ ಅಂದ್ರೆ ನೋಡ್ದವ್ರು ಅಕ್ಕಪಕ್ಕದವ್ರೆಲ್ಲ ಆಡ್ಕೋತಾರ ಅಷ್ಟೇ.
4: ಸರಿ ಬಿಡು,
1: ನಾವ್ ಇದ್ರಲ್ಲೇ ಕಡಿಮೆ ಮಾಡಿದ್ರೆ ನಮ್ ಮರ್ಯಾದೆ ಹೋಗುತ್ತೆ ರೀ. ಆ ಪಕ್ಕದ ಮನೆ ಸರೋಜಮ್ಮ ನೋಡಿ, ಅಷ್ಟ್ ಕಷ್ಟ ಇದ್ರೂನು ಮಗಳಿಗೆ ಎಷ್ಟು ಒಡವೆ ಹಾಕಿದ್ರು ಅಂತ. ಅದ್ ಹೇಗ್ ಮಾಡ್ತಿರೋ ನಂಗ್ ಗೊತ್ತಿಲ್ಲ, ನೀವ್ ಮಾಡಿಸ್ಲೇಬೇಕಷ್ಟೆ. ಈಗಾಗ್ಲೇ ನನ್ ಫ್ರೆಂಡ್ಸ್ ಎಲ್ಲ ಕೇಳ್ತಿದಾರೆ, ನೀವ್ ಬಿಡಿಪ್ಪ, ಒಬ್ಳೆ ಮಗಳು ಬೇರೆ, ಗ್ರ್ಯಾಂಡ್ ಗೆ ಮದ್ವೆ ಮಾಡ್ತೀರಾ ಅಂತೆಲ್ಲ ಹೇಳ್ತಿದಾರೆ.
4: ಶಾರದಾ ಶಾರದಾ ಶಾರದಾ, ನೀ ಸ್ವಲ್ಪ ಅರ್ಥ ಮಾಡ್ಕೊ. ಹಾಗ್ ಮಾಡಿದ್ರೆ ನಾವ್ ಮುಂದೆ ಸಂಸಾರ ನಡೆಸೋದು ಹೇಗೆ? ಇವತ್ತು ಬಂಗಾರ ಅಂತಸ್ತಿನ ಮಾನದಂಡ ಆಗ್ಬಿಟ್ಟಿದೆ, ಆದ್ರೆ ನಮ್ಮಂತವ್ರಿಗೆ ಅದು ದೊಡ್ಡ ಹೊರೆನೇ ಅಲ್ವಾ? ಸ್ವಲ್ಪ ಯೋಚನೆ ಮಾಡು, ಸಾಲ ಮಾಡಿ ಅಷ್ಟೊಂದು ಚಿನ್ನ ತರ್ಬೇಕಾ? 50 ತೊಲಾ ಚಿನ್ನ ಅಂದ್ರೆ ಎಷ್ಟು ಲಕ್ಷ ಆಗತ್ತೆ ಗೊತ್ತಾ ನಿನಗೆ? ಅಲ್ಲದೆ ಇನ್ನು ಬೇರೆ ಬೇರೆ ಖರ್ಚು ಬೇರೆ ಇರುತ್ತೆ. ನೀನು ಈ ತರ ಹಠ ಮಾಡೋದಾದ್ರೆ ಹೇಗಾಗತ್ತೆ? ಈ ಹುಚ್ಚಾಟ ಎಲ್ಲ ಬಿಡು ಶಾರದಾ.
1: ಸುಮ್ನಿರ್ರಿ ಸಾಕು, ನೀವ್ ಯಾವಾಗ್ಲೂ ಹೀಗೆ ಹೇಳ್ತಾ ಇರ್ತೀರಾ. ಇಷ್ಟು ದಿನ ನೀವ್ ಹೇಳ್ದಾಗೆಲ್ಲ ಕೇಳಿದಾಯ್ತು, ಇದು ನಮ್ ಮರ್ಯಾದೆ ಪ್ರಶ್ನೆ. ನಗೋರ್ ಮುಂದೆ ನಾಚಿಕೇಡು ಅನ್ನೋ ಹಾಗ ಆಗ್ಬಾರ್ದು ನಮ್ ಪರಿಸ್ಥಿತಿ. ಅಲ್ಲರಿ, ಬಂಗಾರನ ಇಲ್ದೆ ಮದ್ವೆನೂ ಒಂದ್ ಮದ್ವೆನ? ನಾವು ನಮ್ಗಿರೋ ಒಬ್ಳೇ ಮಗಳನ್ನ ಬಿಚ್ಚೋಲೆ ಗೌರಮ್ಮಂತರ ಕಳ್ಸ್ಕೊಡ್ಬೇಕಾ? ಜನ ಉಗಿತಾರಷ್ಟೇ ಇವ್ರಿಗೇನ್ ಬಂದಿರೋದು ಅಂತ.
0: ಅಮ್ಮ, ಅಪ್ಪ ಹೇಳೋದು ಸರಿಯಾಗೇ ಇದೆ. ಮದ್ವೆ ಮನೆಗಳಲ್ಲಿ ಇಬ್ರು ಹೆಂಗಸರು ಸೇರಿದ್ರೆ ಮಾತಾಡೋದೆ ಮದ್ವೆ ಹೆಣ್ಣು ಹಾಕಿರೋ ಒಡವೆ, ಸೀರೆ ಅಲಂಕಾರದ ಬಗ್ಗೆ. ಏನ್ರಿ, ಹುಡುಗಿಗೆ ಎಷ್ಟೊಂದು ಬಂಗಾರ ಹಾಕಿದರೆ ಎಲ್ಲೋ ಒಳ್ಳೆ ಶ್ರೀಮಂತರೇ ಇರ್ಬೇಕು ಅಂತ ಅವ್ರ ಅಂತಸ್ತಿನ ಅಳಿಯೋದೆ ಹಾಕಿರೋ ಬಂಗಾರದಿಂದ. ಅಲ್ಲಮ್ಮ, ನೀನು ಅವ್ರ ಮಾತಿಗೆಲ್ಲ ಸೊಪ್ಪು ಹಾಕ್ತಿದ್ಯಲ್ಲ, ನೀನೇ ಯೋಚನೆ ಮಾಡು. ಇದೇನು ಮದ್ವೆನ ಅಥವಾ ಒಡವೆ ಪ್ರದರ್ಶನ ಸಮಾರಂಭನ? ಅಷ್ಟೊಂದ್ ಬಂಗಾರ ನನಗ್ ಬೇಡಮ್ಮ. ಅಪ್ಪ ಸಾಲ ಮಾಡೋದು ನನಗೆ ಇಷ್ಟ ಇಲ್ಲ. ಆಯ್ತಾ, ಇನ್ನು ಜಗಳ ಆಡೋದ್ ನಿಲ್ಸಿ ನೀವು.
2: ಹೇ ವಿಶ್ವ,
4: ಹೇಳಮ್ಮ.
2: ನೀನೇನು ಹೊಸ್ದಾಗಿ ಬಂಗಾರ ಕೊಂಡ್ಕೊಳಕ್ ಹೋಗ್ಬೇಡ ಕಣು. ಇಲ್ ನೋಡು, ನನ್ನ ಹತ್ರನೇ ಎಷ್ಟೊಂದ್ ಇದೆ ಅಲ್ವಾ, ಇಟ್ಕೊಂಡು ನಾನೇನೋ ಮಾಡ್ಲಿ? ಕಾವ್ಯ ಬೇರೆ ಯಾರು ಅಲ್ಲ, ನನ್ ಮೊಮ್ಮಗಳೇ ಅಲ್ವಾ. ಇದನ್ನೇ ಮುರ್ಸಿ ಯಾವ್ದಾದ್ರು ಅವಳಿಗೆ ಇಷ್ಟ ಆಗೋ ಅಂತ ಒಂದು ಒಳ್ಳೆ ಒಡವೆ ಮಾಡ್ಸೋ.
4: ಬೇಡಮ್ಮ, ಇದೆಲ್ಲ ನಿಂದು. ನೀನು ಅಪ್ಪ ಕಷ್ಟಪಟ್ಟು ಮಾಡಿಸಿರೋದು. ನನ್ನ ಮಗಳ ಮದುವೆ ನಾನೇ ಮಾಡಿಸ್ತೀನಿ. ತುಂಬಾ ಅಲ್ದಿದ್ರು ಕೈಲಾದಷ್ಟು, ನನ್ನ ಶಕ್ತಿ ಎಷ್ಟಿದೆ ಅಷ್ಟು ಮಾಡಿಸ್ತೀನಿ. ಆಯ್ತಾ?
3: ಕಾವ್ಯನ್ ಗೆಳತಿ ರೇಷ್ಮಾ ತುಂಬಾ ಗಾಬರಿಯಿಂದ ಕಾವ್ಯನ್ ಮನೆಗೆ ಬರ್ತಾ ಇದ್ದಾಳೆ.
1: ಯಾಕೆ ರೇಷ್ಮಾ ಇಷ್ಟೊಂದು ಗಾಬರಿ ಆಗಿದ್ಯಾ? ಏನಾಯ್ತು?
5: ಏನ್ ಗೊತ್ತಾ, ನಮ್ ಫಿಸಿಕ್ಸ್ ಮೇಡಮ್ ಆಶಾ ಇದ್ರಲ್ಲ, ಅವ್ರ ಕಸಿನ್ ಮದ್ವೆಗ್ ಹೋಗ್ವಾಗ ಒಡವೆ ಬಾಕ್ಸ್ ಕಳ್ಕೊಂಡ್ರಂತೆ ಕಣೆ.
1: ಅಯ್ಯೋ ಪಾಪ ಕಣೆ.
4: ಓ ಏನಮ್ಮ ರೇಷ್ಮಾ, ಹೇಗಿದ್ಯಾ? ಇದೇನು ಇಷ್ಟೂರ ಬಂದ್ಬಿಟ್ಟಿದೆ ಅವತ್ತು?
5: ಅದೇ ಅಂಕಲ್, ನಮ್ ಫಿಸಿಕ್ಸ್ ಮ್ಯಾಮ್ ಒಡವೆಗಳನ್ನ ಕಳ್ಳಕದ್ದು ಪರಾರಿ ಆಗ್ಬಿಟ್ಟ, ಆ ವಿಷಯ ಹೇಳೋಣ ಅಂತ ಬಂದಿದ್ದೆ.
4: ಈ ಜನಕ್ಕೆ ಅದ್ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಆ ಒಡವೆ ಅಂದ್ರೇನೆ ಹಾಗೆ, ಮನೆಯಲ್ಲಿ ಇಟ್ಟಿದ್ರು ಭಯ, ಹೊರಗೆ ಹಾಕೊಂಡು ಹೋದ್ರು ಭಯ. ಇನ್ನು ಬೆಳಗ್ಗೆ ಕತೆ ಕೇಳ್ಬೇಕಾ, ವಾಕಿಂಗ್ ಹೋಗ್ತೀವಲ್ಲ ಅವಾಗ್ಲೂ ಭಯ. ಬೈಕಲ್ಲಿ ಸೈಕಲ್ ಅಲ್ಲಿ ಅಡ್ರೆಸ್ ಕೇಳಕ್ಕೆ ಅಂತ ಬರ್ತಾರೆ, ಇನ್ನೇನ್ ಮಾಡ್ತಾರೆ, ಸರ ಕಿತ್ಕೊಂಡು ಹೋಗೋದೇ ಅಲ್ವಾ. ಅದನ್ನ ಕಿತ್ಕೊಳ್ಳೋ ಬರದಲ್ಲಿ ಪ್ರಾಣಕ್ಕೆ ಸಂಚಕಾರ ಕೂಡ ತಂದ್ಬಿಡ್ತಾರೆ.
1: ಅಯ್ಯೋ ದೇವ್ರೆ, ಅದೇನ್ ಕಾಲ ಬಂತಪ್ಪ. ಮನೆ ಬೀಗ ಹಾಕಿದ್ರೆ ಕಳ್ಳ ಕಾಕರ ಭಯ, ಹೊರಗ್ ಹಾಕೊಂಡು ಹೋದ್ರೆ ಸರಗಳ್ರ ಭಯ. ಸಾಕಪ್ಪ ಈ ಬಂಗಾರದ ಸಹವಾಸ.
3: ಪೊಲೀಸ್ ಇನ್ಸ್ಪೆಕ್ಟರ್ ಪಾಟೀಲ್ ಆಗಮನ.
6: ನಮಸ್ಕಾರ ವಿಶ್ವನಾಥ್ ಅವರೇ.
4: ನಮಸ್ಕಾರ ಸರ್. ಏನ್ ಸರ್ ನಮ್ಮನೆ ತನಕ ಬಂದ್ಬಿಟ್ಟಿದ್ರಿ, ಏನ್ ಸಮಾಚಾರ?
6: ನಿಮ್ ಮಗಳಿಗೆ ಮದುವೆ ಫಿಕ್ಸ್ ಆಗಿದೆ ಅಂತ ತಿಳಿಯಿತು, ಹಾಗೆ ಬಾಗ್ಲಲ್ಲಿ ನಿಮ್ ನೋಡಿದ್ನಲ್ಲ, ಎಚ್ಚರಿಕೆ ಕೊಟ್ಟು ಹೋಗೋಣ ಅಂತ ಒಳಗ್ ಬಂದೆ. ಇವತ್ತು ಒಬ್ರು ಮೇಡಮ್ ಪಾಪ ಒಡವೆಗಳನ್ನ ಕಳ್ಕೊಂಡ್ ಬಿಟ್ರು. ನೀವು ಹುಷಾರು ಸರ್, ಜೋಪಾನ.
4: ಸರ್ ನೀವುಗಳು ಎಷ್ಟು ಶ್ರಮ ವಹಿಸಿ ಕೆಲಸ ಮಾಡ್ತೀರಿ, ನಿಮ್ನು ಯಾಮಾರಿಸಿ ಈ ತರ ತೊಂದರೆ ಕೊಡ್ತಾರಲ್ಲ ಸರ್.
6: ಅಲ್ವಾ ನೋಡಿ, ಮತ್ತೆ ನಾವು ದಿನಾ ಮೈಕ್ ನಲ್ಲಿ ಅನೌನ್ಸ್ ಮಾಡ್ತಾನೆ ಇರ್ತೀವಿ. ದೇವಸ್ಥಾನ ಪಾರ್ಕ್ಗಳಲ್ಲಿ ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ ಫಲಕ ಕೂಡ ಹಾಕಿರ್ತೀವಿ. ನಿಮ್ಮ ಆಭರಣಗಳ ಬಗ್ಗೆ ಎಚ್ಚರವಿರಲಿ ಅಂತ ಎಷ್ಟೇ ಹೇಳಿದ್ರು ಹಾಕೊಂಡ್ ಬಂದ್ ಕಳ್ಕೊಳ್ತಾರೆ. ಆಮೇಲೆ ನಾನು ಎಷ್ಟು ಕೂಕೊಂಡ್ರು ಪೊಲೀಸ್ನವ್ರು ಬರಲೇ ಇಲ್ಲ ಅಂತ ನಮ್ಮನ್ನೇ ದೂಷಣೆ ಮಾಡ್ತಾರೆ. ನಾವೇನ್ ಮನುಷ್ಯರಲ್ವಾ ಸರ್, ನಮಗೂ ಸಂಸಾರ ಅಂತ ಇರುತ್ತಲ್ವಾ. ಇದು ಯಾವ ನ್ಯಾಯ ಸರ್, ಎಲ್ಲ ನಮ್ ಕರ್ಮ ಅಷ್ಟೇ.
5: ಈಗ ಆದಷ್ಟು ಜನ ಬಂಗಾರದ ಒಡವೆ ಹಾಕೊಂಡು ಹೊರ ಬರೋದನ್ನ ಕಡಿಮೆ ಮಾಡಿದ್ದಾರೆ.
2: ರೇಷ್ಮಾ ನೀನ್ ಹೇಳದ್ ನಿಜಾನ?
5: ಅಜ್ಜಿ ಈಗ ಜನ ಆದಷ್ಟು ಆರ್ಟಿಫಿಷಿಯಲ್ ಒಡವೆಗಳನ್ನ ಹಾಕೊಳ್ಳೋಕೆ ಶುರು ಮಾಡಿದ್ದಾರೆ. 1 ಗ್ರಾಮ್ ಗೋಲ್ಡ್ ಒಡವೆಗಳು ಸಿಗ್ತಾ ಇವೆ. ಮಧುಮಕ್ಕಳಿಗೂ ಈಗ ಎಲ್ಲಾ ಸಿಗುತ್ತೆ. ಬಂಗಾರಕ್ ಹೋಲ್ಸಿದ್ರೆ ಬೆಲೆನೂ ಕಡಿಮೆ, ಬಂಗಾರದ ತಲೆ ಮೇಲೆ ಹೊಡೆದಂಗ ಇರುತ್ತೆ, ನೋಡ್ದವ್ರಿಗೆ ಗೊತ್ತಾಗೋದೇ ಇಲ್ಲ.
2: ಅಯ್ಯಯ್ಯೋ ದೇವ್ರೇ,
1: ಹೇ ತುಂಬಾ ಒಳ್ಳೆ ಐಡಿಯಾ ಇದು ಅಲ್ವೇನಪ್ಪ? ನನ್ ಮದ್ವೆಗೂ ಹೀಗೆ ಮಾಡೋಣ. ಅಲ್ದೆ ನನ್ಗನ್ನಿಸ್ತಾ ಇರೋದ್ ಏನ್ ಗೊತ್ತಾ, ಈ ಬಂಗಾರ ಮಾಡಿಸೋದೇ ವೇಸ್ಟ್, ಡೆಡ್ ಇನ್ವೆಸ್ಟ್ಮೆಂಟ್.
4: ಈ ಬಂಗಾರ ಕೂಡಿಡೋದು ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ನಾನು ಹೇಳ್ತಾ ಇಲ್ಲ. ಅದಕ್ಕೇನಾದ್ರೂ ಇಂಟ್ರೆಸ್ಟ್ ಬರುತ್ತಾ? ಇಲ್ಲ. ಮನೇಲಿ ಇಟ್ಕೊಳ್ಳೋದು ಸೇಫ್ಟಿ ಪ್ರಶ್ನೆ. ಬ್ಯಾಂಕ್ ಲಾಕರ್ ನಲ್ಲಿ ಇಟ್ಟರೆ ಅದಕ್ಕೆ ಹಣ ಕಟ್ಟಬೇಕು. ಅದ್ರ ಬದಲು ಅದನ್ನ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಇಟ್ಕೊಂಡ್ರೆ ಉಳಿದನ್ನ ಕನ್ವರ್ಟ್ ಮಾಡಿ ಅದೇ ಬ್ಯಾಂಕ್ ನಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಮಾಡಿದ್ರೆ ಪ್ರತಿ ವರ್ಷ ಇಂತಿಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಆದ್ರೂ ಬರುತ್ತಲ್ವಾ?
5: ಇನ್ನೂ ಒಂದ್ ಸ್ಕೀಮ್ ಇದೆ ಅಂತ ಹೇಳಿದ್ರಲ್ಲ ಅಂಕಲ್, ಗೋಲ್ಡ್ ಬಾಂಡ್ ಅಂತ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅದ್ ಸೇಫೇನಾ?
4: ಹೌದು ರೇಷ್ಮಾ, RBI ನವರು ಗೋಲ್ಡ್ ಬಾಂಡ್ ಅಂತ ಇನ್ನೊಂದು ಸ್ಕೀಮ್ ಮಾಡಿದ್ದಾರೆ. ಈ ಚಿನ್ನದ ಬದಲು ಗೋಲ್ಡ್ ಬಾಂಡ್ ತಗೊಂಡ್ರೆ ಒಳ್ಳೆ ಇಂಟ್ರೆಸ್ಟ್ ಬರುತ್ತೆ, ರೇಟ್ ಜಾಸ್ತಿ ಆದಾಗ ಅದನ್ನ ಮಾರ್ಲೂಬಹುದು. ಇದು ಒಳ್ಳೆ ಐಡಿಯಾ ತಾನೆ ಶಾರದಾ? ನೋಡು ಇನ್ನೂ ಸಮಯ ಇದೆ, ಯೋಚನೆ ಮಾಡಿ ಹೇಳು.
1: ರೀ ನನ್ನ ಕ್ಷಮಿಸ್ಬಿಡ್ರಿ, ನೀವ್ ಎಷ್ಟು ಹೇಳಿದ್ರು ನಾನ್ ಹಠ ಮಾಡ್ದೆ. ವೆರಿ ಸಾರಿ, ನಂಗೆ ಈಗ ಅರ್ಥ ಆಯ್ತು ನೋಡಿ, ಸಮಾಜದ ಮಾತ್ಗೆ ಅಂಜಿ ಒಡವೆ ಜಾಸ್ತಿ ಮಾಡಿಸೋದೇನ್ ಬೇಡ. ಅದೇ ಹಣ ನಮ್ ಮಗಳ ಹೆಸರಲ್ಲಿ ಬ್ಯಾಂಕ್ ಅಲ್ಲಿ ಇಟ್ಬಿಡೋಣ, ಗೋಲ್ಡ್ ಬಾಂಡ್ ನ ಪರ್ಚೇಸ್ ಮಾಡಿದ್ರು ಓಕೆನೆ. ಈ ಕಳ್ತನ ಎಲ್ಲ ನೋಡ್ತಾ ಇದ್ರೆ ನನ್ ಮನ್ಸು ಬದಲಾಯಿಸ್ಬೇಕು ಅನ್ಸ್ತಾ ಇದೆ. ನೀವ್ ಹೇಳಿದ ಹಾಗೆ ಮಾಡೋಣ, ಆದ್ರೆ ಒಂದ್ ಸ್ವಲ್ಪ ಆದ್ರೂ ಒಡವೆ ಹಾಕೋಣ ರೀ. ಅದು ಇಲ್ಲ ಅಂದ್ರೆ ತುಂಬಾ ಪಿಚ್ ಅನ್ಸುತ್ತೆ. ಬಿಚ್ಚೋಲೆ ಗೌರಮ್ಮಂತರ ಮದ್ವೆ ಮಾಡಿ ಕಳ್ಸ್ಬಿಟ್ರು ಅಂತ ಜನ ಆಡ್ಕೋತಾರೆ, ಕಾವ್ಯಾಗೂ ಬಣ ಬಣ ಅನ್ನಿಸ್ಬಾರ್ದಲ್ವಾ? ಅದಕ್ಕೆ ಹೇಳ್ದೆ ಪ್ಲೀಸ್.
4: ಶಾರದಾ ಅಷ್ಟು ಬೇಜಾರು ಯಾಕೆ ಮಾಡ್ಕೋತೀಯ? ಅಷ್ಟು ಖಂಡಿತ ಮಾಡಿಸ್ತೀನಿ. ಹಾಗೆ ನನ್ನ ಮಗಳನ್ನ ಕಳ್ಸೋಕೆ ನನಗಾದ್ರೂ ಮನ್ಸೊಪ್ಪುತ್ತಾ ಹೇಳು.
1: ಯಾರೋ ಅಂತಾರೆ ಅಂತ ಯೋಚನೆ ಮಾಡ್ತಾ ಕೂರೋದ್ ಬೇಡ ರೀ. ಯಾರು ಏನಾದ್ರೂ ಅನ್ಕೊಳ್ಳಿ, ಮದ್ವೆ ಸರಳವಾಗೇ ಮಾಡೋಣ.
2: ಸರಿ ಹಾಗಾದ್ರೆ ವಿಶ್ವ ಒಂದ್ ಕೆಲ್ಸ ಮಾಡೋ, ನಾನು ಸ್ವಲ್ಪ ಬಂಗಾರ ಕೊಡ್ತೀನಿ, ಅದನ್ನ ಕೊಟ್ಬಿಟ್ಟು ಅದೇನೋ ಹೇಳ್ದಿಯಲ್ಲ ಗೋಲ್ಡ್ ಬಾಂಡ್ ಅಂತ, ಅದನ್ ಮಾಡಿ ನನ್ ಮೊಮ್ಮಗಳ ಹೆಸರಲ್ಲಿ ಇಟ್ಬಿಡ. ಬಂಗಾರ ಕೇವಲ ಆಪತ್ತಿನ ಕಾಲಕ್ಕೆ ಮಾತ್ರ ಇರ್ಲಿ, ಅಹಂಕಾರ ಪ್ರದರ್ಶನಕ್ಕೆ ಬೇಡ ಕಣು.
1: ಹೌದು ಅತ್ತೆ, ಸರಿಯಾಗಿ ಹೇಳಿದ್ರಿ. ಬಂಗಾರ ಯಾವತ್ತೂ ಪ್ರದರ್ಶನದ ವಸ್ತುವಾಗಿ ಬಳಸಬಾರ್ದು, ಆಪತ್ತಿನ ಕಾಲಕ್ಕೆ ಇರ್ಲಿ ಅಷ್ಟೇ ಸಾಕು. ಹಳೆ ಸಂಪ್ರದಾಯನೂ ಇರ್ಲಿ, ಜೊತೆಗೆ ಆಧುನಿಕ ಹೂಡಿಕೆ ಜ್ಞಾನನೂ ಇರ್ಲಿ, ಅದೇ ಸರಿ ಅನ್ಸ್ತು ನಂಗೆ. ಈಗ ಸರಳತೆನೇ ನಿಜವಾದ ಆಭರಣ. ಈ ಒಡವೆಗಳ ಪ್ರದರ್ಶನಕ್ಕಿಂತ ಶಾಸ್ತ್ರಕ್ಕೆ ಹೊತ್ಕೊಟ್ಟು ಮದುವೆ ಮಾಡಿ ಮಗಳ ಜೀವನದ ಅಡಿಪಾಯ ಭದ್ರ ಮಾಡೋಣ. ಏನಂತೀರಾ?
2: ಸರಿಯಾಗಿ ಹೇಳಿದೆ ಕಣಮ್ಮ. ವಿಶ್ವ ನೋಡ ಎಷ್ಟ್ ಚೆನ್ನಾಗಿ ಹೇಳದ್ಲು.
4: ಈಗ ನಮ್ ಶಾರದಂಗ್ ಬುದ್ಧಿ ಬಂದಂಗ ಆಯ್ತು.
1: ಅಬ್ಬಾ, ಕೊನೆಗೂ ನಮ್ಮಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಂಡ್ಲು. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಐ ಲವ್ ಯು.
6: ಅಂತೂ ಬುದ್ಧಿವಂತ ಕುಟುಂಬ ನಿಮ್ದು, ವೆರಿ ಗುಡ್. ಎಲ್ರು ಹೀಗೆ ಅರ್ಥ ಮಾಡ್ಕೊಂಡ್ ನಡೆದ್ರೆ ಎಷ್ಟು ಚೆನ್ನಾಗಿರತ್ತೆ. ಬಂಗಾರವೇ ಅಂತಸ್ತಿನ ಮಾನದಂಡ ಅನ್ನೋದು ಬರೀ ಭ್ರಮೆ. ನಿಮ್ಮ ಸುರಕ್ಷತೆ ನಿಮ್ ಕೈಯಲ್ಲೇ ಇದೆ. ಮದುವೆ ಸರಳವಾಗಿ ಮಾಡಿ ಖುಷಿ ಖುಷಿಯಾಗಿರಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಏನಂತೀರಾ?
7: ಹೌದು ಹೌದು, ಕನಕದ ಬೇಡಿ ಕಳಚೋಣ, ನೆಮ್ಮದಿಯ ಬಾಳು ಕಟ್ಟೋಣ.
3: ಕೇಳಿದ್ರಲ್ಲ ಶ್ರೋತೃಗಳೇ, ನಾಟಕ ಹೇಗಿತ್ತು, ನಿಮ್ಗೇನಿಸ್ತು ಅಂತ ತಿಳಿಸೋದು ಮರಿಬೇಡಿ ಆಯ್ತಾ? ನಮಸ್ಕಾರ.
5: ಇದುವರೆಗೆ ಬಂಗಾರದೊಡವೆ ಬೇಕೆ ನೀರೆ ನಾಟಕ ಕೇಳಿದಿರಿ. ರಚನೆ ಗಾಯತ್ರಿ ಸುಂದರೇಶ್, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ, ಸಂಕಲನ ಕೀರ್ತನಾ ವಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
8: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
9: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಃಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
10: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 12:30.
11: ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
12: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
11: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
12: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
11: ಟೋಲ್ ಫ್ರೀ 1-800-420-2233.
13: ಇದು ಆಕಾಶವಾಣಿ.
14: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
13: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
14: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
13: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
14: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
13: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
14: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ, ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
13: ಸರ್ವೇ ಜನಾಃ ಸುಖಿನೋ ಭವಂತು,
14: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
13: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
14: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.

ಕೆಳಗಡೆ ಈ ಸಂಜೆಯ ಪ್ರಸಾರದಲ್ಲಿ 5 ಗಂಟೆಗೆ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳಿವಿರಿ. 5:30ಕ್ಕೆ ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ಚಿಂತನ ನೇರ ಫೋನಿನ ಕಾರ್ಯಕ್ರಮ. ಇನ್ನು 6:15ಕ್ಕೆ ಆರೋಗ್ಯ ಭಾಗ್ಯ ಚಿತ್ರದ ಕಾರ್ಯಕ್ರಮದಲ್ಲಿ ಹೊಟ್ಟೆಯಲ್ಲಿ ಕಂಡುಬರುವ ಕ್ಯಾನ್ಸರ್ಗಳು ಮತ್ತು ಚಿಕಿತ್ಸೆಗಳ ಕುರಿತು ರಾಯಚೂರಿನ ಸರ್ಜಿಕಲ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಕ್ಯಾನ್ಸರ್ ತಜ್ಞ ವೈದ್ಯರಾದ ಡಾಕ್ಟರ್ ಪ್ರಸಾದ್ ಕೆ ಅವರೊಂದಿಗೆ ಸಂದರ್ಶನವಿರುತ್ತದೆ. ಇನ್ನು 6:51ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಮೂಡಿ ಬರಲಿದೆ. ಮರಗಣಿಸು ಬೇಸಾಯದ ಕ್ರಮಗಳ ಕುರಿತು ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ, ಪ್ರಾಯೋಜಕರು ಕೃಷಿ ಇಲಾಖೆ, ಭಾರತ ಸರ್ಕಾರ. ಇನ್ನು 7:20ಕ್ಕೆ ಜನಪದ ಸಂಗೀತದಲ್ಲಿ ಗಂಗಾವತಿ ತಾಲೂಕಿನ ಪಂಪಾಪತಿ ಪೂಜಾರ್ ಮತ್ತು ಸಂಗಡಿಗರಿಂದ ಭಜನಾಪದಗಳನ್ನು ಕೇಳುವಿರಿ. ರಾತ್ರಿ 9:30ಕ್ಕೆ ನಾಟಕ ಗೂಡು ಗೂಡು ಗುಮ್ಮಟ ದೇವರು ಪ್ರಸಾರವಾಗಲಿದೆ. ರಚನೆ ಕೆ ಶಾರದಾ ಭಟ್, ನಿರ್ಮಾಣ ಡಾಕ್ಟರ್ ಬಿ ಎಂ ಶರ್ಭೇಂದ್ರ ಸ್ವಾಮಿ. 10:00ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಎಂ ಎಸ್ ಸುಬ್ಬಲಕ್ಷ್ಮಿ ಅವರ ಹಾಡುಗಾರಿಕೆ. 10:30ಕ್ಕೆ ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. ನಿಲಯದಿಂದ ಈ ಸಂಜೆ ಬಿತ್ತರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 11:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿಬರುವುದು.

0: ವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನೇತ್ರದಾನ ಮಹಾದಾನ, ನೇತ್ರದಾನ ಜೀವದಾನ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ನೇತ್ರದಾನದ ಪಾಕ್ಷಿಕ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ. ಭಾಗವಹಿಸಿದ ತಜ್ಞರು ಡಾಕ್ಟರ್ ಎಂಎಂ ಜೋಶಿ ನೇತ್ರಾಲಯದಲ್ಲಿ ನೇತ್ರ ತಜ್ಞರಾಗಿರುವ ಡಾಕ್ಟರ್ ಕೆವಿ ಸತ್ಯಮೂರ್ತಿ ಅವರು. ಇವರನ್ನು ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
1: ಆತ್ಮೀಯ ಕೇಳುಗರಿಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೆ, ಈಗಾಗಲೇ ನಿಮಗೆ ಗೊತ್ತಿದ್ದಂಗೆ ಆಗಸ್ಟ್ 25ರಿಂದ ಸೆಪ್ಟೆಂಬರ್ 8ರವರೆಗೆ ನಾವು ನೇತ್ರದಾನದ ಪಾಕ್ಷಿಕ ದಿನಾಚರಣೆಯಲ್ಲಿ ಇದ್ದೀವಿ. ಮುಖ್ಯ ಉದ್ದೇಶ ನೇತ್ರದಾನದ ಮಹತ್ವ ಏನು, ಜನಸಾಮಾನ್ಯರು ನೇತ್ರದಾನದ ಬಗ್ಗೆ ಎಷ್ಟೆಲ್ಲ ಮಾಹಿತಿಗಳನ್ನು ತಿಳ್ಕೊಂಡಿರಬೇಕು, ಮತ್ತೆ ಈ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಜನಸಾಮಾನ್ಯರಲ್ಲಿ ಸಾಕಷ್ಟು ಅರಿವು ಜಾಗೃತಿ ಮೂಡಿದೆ, ಇನ್ನೂ ಹೆಚ್ಚು ಈ ನಿಟ್ಟಿನಲ್ಲಿ ಪ್ರಯತ್ನ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಪ್ರತಿ ವರ್ಷ ನೇತ್ರದಾನ ಪಾಕ್ಷಿಕ ದಿನಾಚರಣೆಯನ್ನ ರಾಷ್ಟ್ರಾದ್ಯಂತ ಹಮ್ಮಿಕೊಳ್ಳಲಾಗ್ತದೆ. ಈ ನಿಟ್ಟಿನಲ್ಲಿ ಜನರಿಗೆ ಬೇಕಾಗುವಂತಹ ಮಾಹಿತಿ ಮಾರ್ಗದರ್ಶನಗಳನ್ನ ಈ ರೋಡ್ ಶೋ ಮೂಲಕ ಆಗಲಿ ಅಥವಾ ಶಾಲಾ ಮಕ್ಕಳಲ್ಲೇ ಆಗಲಿ ಕಾಲೇಜು ಮಕ್ಕಳಲ್ಲಾಗಲಿ ನೇತ್ರ ತಜ್ಞರು ಅರಿವು ಮಾಹಿತಿ ಮಾರ್ಗದರ್ಶನವನ್ನ ಮಾಧ್ಯಮಗಳ ಮೂಲಕ ಕೂಡ ಇವತ್ತು ಪ್ರಸಾರ ಮಾಡ್ತಾ ಇದ್ದಾರೆ. ಹಂಗಿದ್ರೆ ಬರ್ರಿ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ನೇತ್ರದಾನ ಮಹಾದಾನ ಈ ವಿಷಯದ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕೆ ನಮ್ಮ ಜೊತೆಗೆ ನೇತ್ರ ತಜ್ಞರಾದ ಡಾಕ್ಟರ್ ಕೆವಿ ಸತ್ಯಮೂರ್ತಿ ಅವರಿದ್ದಾರೆ. ನಮಸ್ಕಾರ ಡಾಕ್ಟರ್ ಕೆವಿ ಸತ್ಯಮೂರ್ತಿ.
2: ನಮಸ್ಕಾರ.
1: ಈಗ ಡಾಕ್ಟರ್, ಸಾಮಾನ್ಯವಾಗಿ ಎಲ್ಲ ದಾನಗಳಿಗಿಂತ ಶ್ರೇಷ್ಠವಾದದ್ದು ನೇತ್ರದಾನ, ದಾನ ದಾನಗಳಲ್ಲಿ ಮಹಾದಾನ ಅಂತ ನಾವು ಕೇಳ್ತೀವಿ. ಈ ನೇತ್ರದಾನ ಯಾವಾಗಿಂದ ಶುರು ಆಯ್ತು, ಇದರ ಮುಖ್ಯ ಒಂದು ಗುರಿ ಉದ್ದೇಶ ಅಥವಾ ಮಹತ್ವ ಏನು ಅಂತ ಹೇಳ್ತೀವಿ?
2: ಈಗ ನೇತ್ರದಾನ ಅಂದ್ರೆ ಜೀವನದಾನ ಅಂತ, ಯಾಕೆಂದ್ರೆ ಒಬ್ಬ ವ್ಯಕ್ತಿಗೆ ದೃಷ್ಟಿ ಇಲ್ಲದವ್ರಿಗೆ ನಾವು ದೃಷ್ಟಿ ಕೊಟ್ಟಲ್ಲಿ ಅವನ ಜೀವನ ಕೊಟ್ಟಂಗೆ ಆಗ್ತದೆ ನಮ್ಗೆ. ಇದು ಸುಮಾರು ಒಂದು 50 ವರ್ಷದಿಂದ ನಮ್ಮ ದೇಶದಲ್ಲಿ ನಡೀತಾ ಇದೆ. ಯಾವ ವ್ಯಕ್ತಿಗೆ ಅವನ ಕಣ್ಣಿನ ಕರಿಗುಡ್ಡೆಯ ಪಾರದರ್ಶಕವಾಗಿರುವಂತಹ ಕರಿಗುಡ್ಡೆ ಅಪಾರದರ್ಶಕವಾಗ್ತದೆ, ಕಣ್ಣಲ್ಲಿ ಹೂ ಬೀಳೋದು ಅಂತ ಹೇಳಿದ, ಅಥವಾ ಈ ಕಾರ್ನಿಯ ಒಪ್ಯಾಸಿಟಿ ಅಂತ ಕರಿತೀವಿ. ಇದರಿಂದ ಕಣ್ಣಿನ ಕರಿಗುಡ್ಡೆ ಅಪಾರದರ್ಶಕವಾದಾಗ ದೃಷ್ಟಿ ಕುಂಠಿತವಾಗ್ತದೆ. ಇದನ್ನ ಸರಿಪಡಿಸಲಿಕ್ಕೆ ಇನ್ನೊಬ್ಬ ವ್ಯಕ್ತಿಯ ಮರಣಾನಂತರ ಏನು ನೇತ್ರಗಳು ದಾನ ಬರ್ತದೆ ಆ ವ್ಯಕ್ತಿಯ ಕಣ್ಣಿನ ಕರಿಗುಡ್ಡೆಯನ್ನ ಜೋಡಿಸಿದಲ್ಲಿ ದೃಷ್ಟಿ ಮರುಕಳಿಸುತ್ತದೆ. ಈಗ ಹುಬ್ಬಳ್ಳಿಯಲ್ಲಿ 1977ರಿಂದ ಈ ಪ್ರಕ್ರಿಯೆ ಶುರುವಾಗಿದೆ. ಇದು ಸ್ವಯಂ ಪ್ರೇರಿತ ನೇತ್ರದಾನದಿಂದ, ಒಬ್ಬ ಗುಜರಾತಿ ಮೂಲದ ಠಕ್ಕರೆ ವ್ಯಕ್ತಿ ನೇತ್ರದಾನ ಮಾಡಿದ್ರಿಂದ ಶುರುವಾಗಿದ್ದು, ಆವಾಗಿಂದ ಇದು ನಡೀತಲೇ ಇದೆ.
1: ಈಗ ಡಾಕ್ಟರ್, ಸಾಮಾನ್ಯವಾಗಿ ನೇತ್ರದಾನ ಅಂದ ತಕ್ಷಣ ನಾನು ಮಾಡಬಹುದು ನಾನು ಮಾಡಬಹುದು ಅಂತ ಜನ ಮುಂದೆ ಬರ್ತಾರೆ. ಹಂಗಿದ್ರೆ ಯಾರು ನೇತ್ರದಾನ ಮಾಡಲಿಕ್ಕೆ ಅರ್ಹರು, ಒಬ್ಬ ವ್ಯಕ್ತಿ ನೇತ್ರದಾನ ಮಾಡಬೇಕು ಅಂತಂದಾಗಿನ ಒಂದು ವಿಧಿ ವಿಧಾನಗಳು ಏನು?
2: ನೇತ್ರದಾನ ಯಾರು ಬೇಕಾದ್ರೂ ಮಾಡಬಹುದು, ಅಂದ್ರೆ ಈಗ ಹುಟ್ಟಿದ ಕೂಸಿನಿಂದ ಹಿಡಿದು 100 ವರ್ಷದ ವಯಸ್ಸಿನ ವ್ಯಕ್ತಿಯವರೆಗೆ ಯಾರು ಬೇಕಾದ್ರೂ ನೇತ್ರದಾನ ಮಾಡಬಹುದು. ಸಾಮಾನ್ಯವಾಗಿ ಎಲ್ಲರ ನೇತ್ರಗಳನ್ನು ಉಪಯೋಗ ಮಾಡ್ಲಿಕ್ಕೆ ಬರ್ತದೆ, ಕೆಲವು ಸಂದರ್ಭಗಳಲ್ಲಿ ಅಷ್ಟೇ. ಅಂದ್ರೆ ಈಗ ಈ ವೈರಸ್ ಎಂಬುವ ಸೋಂಕು ರೋಗದಿಂದ, ಉದಾಹರಣೆಗೆ ಏಡ್ಸ್ ಅಂತ ಕರಿತೀವಿ, ಹೀಗೆ ಬೇರೆ ಕೆಲವು ಕಾಯಿಲೆ ವೈರಸ್ ಕಾಯಿಲೆಗಳಿಂದಾಗ್ಲಿ, ಕ್ಯಾನ್ಸರ್ ಇಂದ ಬಳಲುತ್ತಿದ್ದ ವ್ಯಕ್ತಿ ಮರಣ ಸಂಭವಿಸಿದಾಗ ಆ ಕಣ್ಣುಗಳನ್ನು ತೆಗೆದುಕೊಳ್ಳಿಕ್ ಬರೋದಿಲ್ಲ. ಇದು ಹೀಗೆ ಕಡಿಮೆ ಅಷ್ಟು ಜನರು ಮಾತ್ರ ಇದಕ್ಕೆ ಬರೋದಿಲ್ಲ, ಬಾಕಿ ಎಲ್ಲರಿಗೂ ಬರ್ತದೆ. ಈಗ ನಾನು ದಪ್ಪ ಚಶ್ಮಾ ಹಾಕ್ತಾ ಇದ್ದೀರಿ ಅಂದ್ರೆ ಅವ್ರ ಕಣ್ಣು ದುರ್ಬಲವಾಗಿರೋದಿಲ್ಲ, ಆ ಕಣ್ಣಿನ ಕರಿಗುಡ್ಡೆ ಸದೃಢವಾಗಿರ್ತದೆ, ಅದನ್ನು ಉಪಯೋಗ ಮಾಡಿಕೊಳ್ಳಿಕ್ ಬರ್ತದೆ. ಈಗ ಒಬ್ಬ ವ್ಯಕ್ತಿಗೆ ಮಧುಮೇಹ ಕಾಯಿಲೆ ಇದೆ ಅಥವಾ ರಕ್ತದೊತ್ತಡ ಹೆಚ್ಚಿದೆ ಅಥವಾ ಅವನಿಗಾಗಲೇ ಶಸ್ತ್ರಚಿಕಿತ್ಸೆ ಆಗಿದೆ, ಆ ಕಣ್ಣಿನ ಕೂಡ ನಾವು ಉಪಯೋಗ ಮಾಡ್ಕೊಳ್ಳಿಕ್ ಬರ್ತದೆ, ಅವ್ರು ಕೂಡ ನೇತ್ರದಾನ ಮಾಡ್ಲಿಕ್ಕೆ ಬರ್ತದೆ.
1: ಒಬ್ಬ ವ್ಯಕ್ತಿ ತನ್ನ ಜೀವಿತ ಕಾಲದಲ್ಲಿಯೇ ಇದನ್ನ ರಿಜಿಸ್ಟ್ರೇಷನ್ ಮಾಡ್ಬೇಕಾ?
2: ಈಗ ನೇತ್ರದಾನ ಶಪಥ ಮಾಡ್ಬೇಕಾಗ್ತದೆ, ಅಂದ್ರೆ ಪ್ಲೇಜಿಂಗ್ ಮಾಡ್ಬೇಕಾಗ್ತದೆ. ಇದನ್ನ ನೇತ್ರ ಭಂಡಾರ, ಯಾವ ನೇತ್ರ ಭಂಡಾರದು ಪರವಾಗಿಲ್ಲ, ಪ್ರತಿಯೊಂದು ಊರಿನಲ್ಲೂ ಒಂದು ಅಥವಾ ಎರಡು ನೇತ್ರ ಭಂಡಾರಗಳಿರ್ತದೆ, ಅಲ್ಲಿ ಹೋಗಿ ಅದಕ್ಕೆ ನೇತ್ರ ದಾನ ಶಪಥದ ಒಂದು ಪತ್ರ ಇರ್ತದೆ, ಅದನ್ನ ತುಂಬಿ ಅವರಿಗೆ ಕೊಡಬೇಕು. ಒಂದು ಕಾರ್ಡ್ ಅನ್ನು ಕೊಡಲಾಗ್ತದೆ ಅವ್ರಿಗೆ. ಮರಣ ಸಂಭವಿಸಿದ ನಂತರ 6 ಗಂಟೆಗಳ ಒಳಗೆ ನೇತ್ರದಾನ ಮಾಡಿದಲ್ಲಿ ಅದು ಒಳ್ಳೇದಾಗ್ತದೆ. ನೇತ್ರ ಭಂಡಾರ ಸಂಪರ್ಕಿಸಿದ ಕೂಡಲೇ ಅವರು ಬಂದೇ ಅದನ್ನು ತಗೊಂಡು ಹೋಗ್ತಾರೆ, ಅಂದ್ರೆ ನಾನು ಈಗ ನೇತ್ರದಾನ ಶಪಥ ಮಾಡಿದ್ದೇನೆ, ನನ್ನ ನೇತ್ರಗಳನ್ನ ದಾನ ಮಾಡಲಿಕ್ಕೆ ನನ್ನ ಇಚ್ಛೆ ಇದೆ. ಅದರ ಸಲುವಾಗಿ ಆ ಕಾರ್ಡ್ ಅನ್ನು ಕೊಡೋದು. ಆದ್ರೆ ಈಗ ತನ್ನ ಮಕ್ಕಳಲ್ಲಾಗ್ಲಿ ಅಥವಾ ತನ್ನ ಕುಟುಂಬದವರಲ್ಲಿ ಯಾರಲ್ಲಾಗ್ಲಿ ಇಚ್ಛೆ ವ್ಯಕ್ತಪಡಿಸಿದಲ್ಲಿ ಈ ನೇತ್ರ ಭಂಡಾರದಲ್ಲಿ ಅವರ ಹೆಸರು ನೋಂದಾಯಿಸದೇ ಇದ್ರೂ ಸಹ ಅವರು ನೇತ್ರಗಳನ್ನ ದಾನ ಮಾಡ್ಲಿಕ್ಕೆ ಬರ್ತದೆ. ಇದು ಈ ಅಪಘಾತಗಳಲ್ಲಿ ಸಂಭವಿಸುವಂತ ಸಾವುಗಳು ಹೆಚ್ಚು ಹೆಚ್ಚು ಕಡಿಮೆ ವಯಸ್ಸಿನವರದೇ ಇರುತ್ತೆ. ಈ ಕಡಿಮೆ ವಯಸ್ಸಿನವರ ಕಣ್ಣುಗಳು ಬಹಳ ಅಮೂಲ್ಯ, ಏಕೆಂದ್ರೆ ಕಣ್ಣು ನಮ್ಮ ಕರಿಗುಡ್ಡೆ ಒಳಗೆ ಎಂಡೋಥೀಲಿಯಂ ಅಂತ ಇರ್ತದೆ. ಈ ಎಂಡೋಥೀಲಿಯಂ ನ ಆರೋಗ್ಯ ಏನಿದೆಲ್ಲ ಈ ಸಣ್ಣ ವಯಸ್ಸಿನಲ್ಲಿ ಬಹಳ ಹೆಚ್ಚಿರ್ತದೆ, ಬಹಳ ಅಮೂಲ್ಯ. ಅದು ಇದನ್ನ ಯಾರಿಗೆ ಬೇಕಾದ್ರೂ ಉಪಯೋಗ ಮಾಡ್ಕೊಳ್ಳಿಕ್ ಬರ್ತದೆ. ನಮ್ಮ ಈಗ ದೇಶದಲ್ಲಿ 1/3 ಜನ ಈ ಕರಿಗುಡ್ಡೆಯ ಏನ್ ಈ ಕಾರ್ನಲ್ ಬ್ಲೈಂಡ್ನೆಸ್ ಇಂದ ಬಳಲ್ತಾ ಇದ್ರೆ ಅದ್ರಲ್ಲಿ 1/3 ಜನ ಮಕ್ಕಳಿದ್ದಾರೆ. ಈ ಮಕ್ಕಳಿಗೆ ಹಾಕ್ಬೇಕಂದ್ರೆ ಸಣ್ಣ ವಯಸ್ಸಿನ ಕಣ್ಣುಗಳಿಗೆ ಹಾಕೋದು ಒಳ್ಳೇದು. ಒಂದ್ ವೇಳೆ ಇವರು ಹೆಸರು ನೋಂದಾಯಿಸದೇ ಇದ್ರು ಸಹ ಅವ್ರ ಕುಟುಂಬದವರು ಇಚ್ಛೆ ಪಟ್ಟಲ್ಲಿ ಆ ನೇತ್ರದಾನ ಮಾಡಬಹುದು.
1: ಅಂದ್ರೆ ಇದಕ್ಕೂ ಕೂಡ 6 ಗಂಟೆಗಳ ಒಂದು ನಿಗದಿತ ಅವಧಿನೇ ಆಗಿರಬೇಕು.
2: ಹೌದು, ಪ್ರತಿಯೊಂದಕ್ಕೂ. ಯಾಕೆ 6 ಗಂಟೆ ಅಂತ ಹೇಳಿದೆ ಅಂದ್ರೆ 6 ಗಂಟೆಯ ನಂತರ ನಮ್ಮ ದೇಹದ ಪರಿಸ್ಥಿತಿ ಕೆಡ್ತಾ ಹೋಗ್ತದೆ, ಹಾಗೇನೆ ಈ ಕಣ್ಣಿನ ಕರಿಗುಡ್ಡೆಯ ಗುಣಮಟ್ಟ ಕಡಿಮೆ ಆಗ್ತಾ ಹೋಗ್ತದೆ. ಹೀಗಾಗಿ 6 ಗಂಟೆಯ ಒಳಗಿದ್ರೆ ಅದರ ಗುಣಮಟ್ಟ ಹೆಚ್ಚಿರ್ತದೆ, ಅದನ್ನ ಹಾಕ್ಲಿಕ್ಕೆ ಒಳ್ಳೇದಾಗ್ತದೆ.
1: ಅಂದ್ರೆ ನಿಧನ ನಂತರ ವ್ಯಕ್ತಿಯ ಸಂಬಂಧಿಕರು ನಿರ್ಣಯವನ್ನ ಬಹಳ ಶೀಘ್ರವಾಗಿ ಕೈಗೊಳ್ಳಬೇಕು.
2: ಹೌದು ಹೌದು.
1: ಈಗ ಡಾಕ್ಟ್ರೆ, ಈ ತರ ವ್ಯಕ್ತಿಗಳ ಮರಣಾನಂತರ ನೀವು ಕಣ್ಣುಗಳನ್ನೇನು ನೇತ್ರ ಬ್ಯಾಂಕಿನವರು ಶೇಖರಿಸಿಕೊಳ್ತಿರಲ್ಲ, ಅದನ್ನ ನೀವು ಮತ್ತೆ ಇಡ್ತೀರೋ ಅಥವಾ ತಕ್ಷಣದಲ್ಲೇ ಅಂದರಿಗೆ ಇಮಿಡಿಯೇಟ್ ಟ್ರಾನ್ಸ್ಪ್ಲಾಂಟ್ ಮಾಡಿ?
2: ಇಲ್ಲ, ಈಗ ಒಂದ್ ಕಾಲದಲ್ಲಿ ಹೇಗಿತ್ತು, ನಾವು ಬಂದು ಕೂಡಲೇ ರಾತ್ರಿ ಆಗ್ಲಿ ಹಾಗಾಗಿ ಯಾವಾಗ ಬಂದ್ರು ಕೂಡಲೇ ರೋಗಿಯನ್ನು ಕರೆದು ಅವನಿಗೆ ಮಾಡುವಂತ ಪ್ರಕ್ರಿಯೆ ಇತ್ತು. ಏಕೆಂದ್ರೆ ಅದನ್ನ ನಾವು ಹೆಚ್ಚು ಕಾಲ ಅದನ್ನ ಶೇಖರಿಸಿಡ್ಲಿಕ್ಕೆ ಬರ್ತಿರ್ಲಿಲ್ಲ. ಈಗ ಹಾಗಲ್ಲ, ಈಗ ನಾವು ಬಂದ ನೇತ್ರಗಳನ್ನ 1/48 to 72 hours ಕಾಲಗಳ ತನಕ ಇಡಬಹುದು. ಅಷ್ಟರೊಳಗೆ ಯಾವುದೇ ರೋಗಿಯು ಬಂದು ಅದನ್ನ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡು ಹೋಗಬಹುದಾಗಿದೆ.
1: ಈಗ ವ್ಯಕ್ತಿ ನೇತ್ರ ದಾನ ಮಾಡ್ಲಿಕ್ಕೆ ಬಯಸುವವರು ತಮ್ಮ ಹೆಸರನ್ನ ನೇತ್ರ ಬ್ಯಾಂಕಿನಲ್ಲಿ ನೋಂದಾಯಿಸಿ ಕಾರ್ಡ್ ಅನ್ನ ಪಡೆದಿರ್ತಾರೆ, ಮತ್ತೆ ನೀವು ಮಾತಾಡ್ತಾ ಹೇಳಿದ್ರೆ ಪ್ರತಿಜ್ಞಾ ವಿಧಿಯನ್ನು ಕೂಡ ಕೈಗೊಂಡಿರ್ತಾರೆ. ಈಗ ನೇತ್ರದ ಅವಶ್ಯಕತೆ ಇರುವಂತ ದೃಷ್ಟಿಹೀನರು ಕೂಡ ತಮ್ಮಲ್ಲಿ ಹೆಸರನ್ನ ನೋಂದಾಯಿಸಿರ್ತೀರ ಹೆಂಗೆ?
2: ಹೌದು, ಈಗ ಒಬ್ಬ ರೋಗಿ ತನಗೆ ಈ ತರ ದೃಷ್ಟಿ ಕಾಣದೇ ಇದ್ದ ಪಕ್ಷದಲ್ಲಿ ಯಾವಾಗ ನೇತ್ರ ತಜ್ಞರನ್ನ ಸಂಪರ್ಕಿಸ್ತಾನೆ, ಅವನಿಗೆ ಈ ಕಾರ್ನಿಯಲ್ ಬ್ಲೈಂಡ್ನೆಸ್ ಕರಿಗುಡ್ಡೆಯಿಂದ ಏನು ದೃಷ್ಟಿ ಕಡಿಮೆ ಆಗಿರ್ತದೆ ಅಂತವರು ಅವರ ಹೆಸರುಗಳನ್ನ ನೋಂದಾಯಿಸಿಕೊಳ್ಳಲಾಗ್ತದೆ. ಇವರು ರಿಸಿಪಿಯೆಂಟ್ ಲಿಸ್ಟ್ ಅಂತ ಏನ್ ಕರಿತೇವೆ, ಅಂದ್ರೆ ಯಾರಿಗೆ ಇದ್ರ ಅವಶ್ಯಕತೆ ಇದೆ ಅವರ ಲಿಸ್ಟ್ ಇರ್ತದೆ. ಹೀಗೆ ನೇತ್ರಗಳು ಬಂದ ಕೂಡಲೇ ಅವ್ರನ್ನ ಕರೀಲಿಕ್ಕೆ ಸುಲಭ ಆಗ್ತದೆ. ಬಹಳಷ್ಟು ಜನ ತಮ್ಮ ಹೆಸರುಗಳನ್ನ ನೋಂದಾಯಿಸ್ತಾರೆ.
1: ಅಂದ್ರೆ ಈ ಕಣ್ಣಿನ ಲಭ್ಯತೆಯ ಮೇಲೆ ಅವರನ್ನ ನೀವು ಕರೆದು ಅವರಿಗೆ ನೇತ್ರದಾನವನ್ನ
2: ನೇತ್ರಗಳನ್ನ ಜೋಡಣೆ ಮಾಡಲಾಗ್ತದೆ.
1: ಈಗ ಡಾಕ್ಟರ್, ಚಿಕ್ಕ ವಯಸ್ಸಿನಿಂದ ವಯೋವೃದ್ಧರವರೆಗೂ ಯಾರು ಬೇಕಾದ್ರೂ ನೇತ್ರದಾನ ಮಾಡಬಹುದು ಅಂತ ಹೇಳಿದ್ರಿ. ಇದೇ ರೀತಿಯಲ್ಲಿ ಹುಟ್ಟುತ್ತಾನೆ ಅಂಧತ್ವ ಇರುವಂತಹ ವ್ಯಕ್ತಿಗಳಿಗೂ ಕೂಡ ಈ ಕಣ್ಣನ್ನು ಅಳವಡಿಸಬಹುದಾ?
2: ನೇತ್ರ ಜೋಡಣೆ ಅಂದ್ರೆ ಇಡೀ ಕಣ್ಣನ್ನ ಬದಲಾಯಿಸುವಂತದಲ್ಲ, ಆಗ್ಲೇ ಹೇಳಿದ್ರೆ ಈ ಕಣ್ಣಿನ ಕರಿಗುಡ್ಡೆ ಅಂದ್ರೆ ನಮ್ಮ ಕಣ್ಣಿನ ಮುಂಭಾಗ ಏನಿದೆ ಅದು ಯಾವಾಗ ಅಪಾರದರ್ಶಕವಾಗ್ತದೆ.

0: ಆವಾಗ ಅದನ್ನ ಮಾತ್ರ ಅಂದ್ರೆ ನಮ್ಮ ಈ ವಾಚ್ ಗ್ಲಾಸ್ ನ ನಾವು ಹೇಗೆ ಬದಲಾಯಿಸ್ತೀವಿ ಹಾಗೆ ಕಣ್ಣಿನ ಕರುಗುಡೆ ಮಾತ್ರ ಬದಲಾಯಿಸಲಿಕ್ಕೆ ಸಾಧ್ಯ ಇದೆ. ಈಗ ಹುಟ್ಟಿನಿಂದ ಇರುವ ಈ ಕುರುಡು ಏನಿದೆ ಅದು ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರ್ತದೆ. ನಮ್ಮ ಕಣ್ಣಿನ ದೃಷ್ಟಿ ನರ ಸರಿ ಇಲ್ಲದೆ ಇರ್ಬೋದು, ಅಥವಾ ಕಣ್ಣಿನ ಅಕ್ಷಿಪಟಲ ಸರಿ ಇಲ್ಲದೆ ಇರ್ಬೋದು, ಅಥವಾ ಈ ನರಗಳು ಎರಡು ನಮ್ಮ ಮಿದುಳಿಗೆ ಹೋಗ್ತದೆ, ಮಿದುಳಿನ ಬೆಳವಣಿಗೆ ಸರಿ ಇಲ್ಲದೆ ಇರ್ಬೋದು. ಹೀಗೆ ಅನೇಕ ಕಾರಣಗಳಿಂದ ಏನು ದೃಷ್ಟಿ ಇರೋದಿಲ್ಲ ಅದನ್ನ ಇದರ ಮೂಲಕ ಸರಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ದೊಡ್ಡವರಾದ ನಂತರ ಏನು ನಮ್ಮ ಕಣ್ಣಲ್ಲಿ ಹೂ ಬಿದ್ದು ಕಣ್ಣಿನ ಈ ಕರುಗುಡ್ಡೆ ಅಪಾರದರ್ಶಕವಾಗ್ತದೆ ಅದನ್ನು ಮಾತ್ರ ಸರಿಪಡಿಸಲಿಕ್ಕೆ ಸಾಧ್ಯ ಇದೆ. ಈಗ ಹುಟ್ಟಿನಿಂದ ಇರುವ ಕುರುಡುತನ ಇದನ್ನ ಸರಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಈಗ ಅವರಿಗೆ ಕಣ್ಣಿನ ಕರುಗುಡ್ಡೆ ಬದಲಾಯಿಸಿದ್ರು ಸಹ ಕಣ್ಣಿನ ಒಳಗೆ ನರ ಸರಿಯಾಗಿ ಕೆಲಸ ಮಾಡದಿದ್ದ ಪಕ್ಷದಲ್ಲಿ ಇದು ಏನು ಹೆಚ್ಚಿನ ಫಲಕಾರಿಯಾಗುವುದಿಲ್ಲ.
1: ಆ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಸಂಶೋಧನೆಗಳು ಆವಿಷ್ಕಾರಗಳು ಏನು ಆಗಿಲ್ಲ ಅಂತ ಹೇಳಿ
0: ಇಲ್ಲ ನಡೀತಾ ಇದೆ. ಅದಕ್ಕೆ ಸಾಕಷ್ಟು ಇಂಪ್ಲಾಂಟ್ಸ್ ಅಂತ ಕರಿತೀವಿ ಅದೆಲ್ಲ ಬರ್ತಾ ಇದೆ.
1: ಈಗ ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಈಗ ತಾವು ಹೇಳಿದ್ರೆ ಈ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಕೊಂಡವ್ರು ಕೂಡ ನೇತ್ರದಾನ ಮಾಡಬಹುದು ಅಂತ ಹೇಳಿ, ಅಂದ್ರೆ ಆ ವ್ಯಕ್ತಿಗೆ ಅದೇ ಕಣ್ಣು ಜೋಡಣೆ ಆಗ್ತದ?
0: ಇಲ್ಲ, ಈಗ ನಾವು ಏನ್ ನೇತ್ರಗಳನ್ನ ಸಂಗ್ರಹಿಸ್ತೀವಿ ಅದನ್ನ ನೇತ್ರ ಭಂಡಾರಕ್ಕೆ ತಗೊಂಡೋಗಿ ಅದರ ಗುಣಮಟ್ಟ ನಾವು ನಿರ್ಧಾರ ಮಾಡ್ತೀವಿ. ಅದಕ್ಕೆ ಸಾಕಷ್ಟು ಉಪಕರಣಗಳಿದಾವೆ, ಸ್ಪೆಕ್ಯುಲರ್ ಮೈಕ್ರೋಸ್ಕೋಪ್ ಅಂತಿದೆ. ಇದನ್ನ ನೋಡಿದ ನಂತರ ಆ ನೇತ್ರ ಬಂದಿದ್ದ ನಮ್ಮ ಕಾರ್ಯ ಅದು ಗುಣಮಟ್ಟ ಎಷ್ಟಿದೆ ಅದನ್ನು ಯಾರಿಗೆ ಅಳವಡಿಸಲಿಕ್ಕೆ ಸಾಧ್ಯ ಇದೆ. ಸಾಮಾನ್ಯವಾಗಿ ಈಗಿನ ಶಸ್ತ್ರಚಿಕಿತ್ಸಾ ಪದ್ಧತಿಯಲ್ಲಿ ಪುರ ಯಾರು ಆಪರೇಷನ್ ಮಾಡಿಸ್ಕೊಂಡಿರ್ತಾರೆ ನೇತ್ರಗಳು ಹಾಳಾಗಿರುವುದಿಲ್ಲ, ಚೆನ್ನಾಗಿರ್ತದೆ. ಆದರೆ ಗುಣಮಟ್ಟ ನಿರ್ಧಾರ ಆದ ನಂತರ ಅದನ್ನ ಯಾವ ವ್ಯಕ್ತಿಗೆ ಅದನ್ನ ಜೋಡಿಸಬೇಕು ಮತ್ತೆ ಅದರಿಂದ ದೃಷ್ಟಿ ಎಷ್ಟು ಮಟ್ಟಿಗೆ ಉತ್ತಮ ಆಗ್ತದೆ ಇದನ್ನ ಅವಾಗ ನಿರ್ಧಾರ ಮಾಡ್ಲಿಕ್ಕೆ.
1: ಆಯ್ತು ಡಾಕ್ಟರ್ ಸತ್ಯಮೂರ್ತಿ ಅವರ, ನೇತ್ರದಾನ ಮಹಾದಾನ ಅನ್ನೋದ್ರ ಮಾತಿನ ಜೊತೆಗೆ ನೇತ್ರದಾನ ಜೀವದಾನ ಅಂತ ಹೇಳಿ ಖಂಡಿತವಾಗಿಯೂ ಈ ಮಾತನ್ನ ಕೇಳ್ತಾ ನಮ್ಮ ಎಲ್ಲ ಕೇಳುಗರು ಇನ್ನು ಮುಂದಾದ್ರೂ ಹೆಚ್ಚಿನ ಸಂಖ್ಯೆಯಲ್ಲಿ ನೇತ್ರದಾನಕ್ಕೆ ಮುಂದೆ ಆಗ್ತಾರ ಅಂತ ನಾವು ಆಶಿಸ್ತೇವೆ. ಸಂದರ್ಶನದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ನೇತ್ರದಾನ ಮಹಾದಾನ, ನೇತ್ರದಾನದ ಮಹತ್ವ ಈ ಕುರಿತಂತೆ ಇದುವರೆಗೂ ಡಾಕ್ಟರ್ ಕೆವಿ ಸತ್ಯಮೂರ್ತಿ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ಈಗ ಅಂಗಾಂಗ ದಾನದ ಮಹತ್ವ ಈ ಕುರಿತಂತೆ ತಜ್ಞ ವೈದ್ಯರಾದ ಡಾಕ್ಟರ್ ವೀಣಾ ಕಾಟಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್.
1: ಕೇಳುಗರೆ, ಅಂಗಾಂಗ ದಾನದ ಬಗ್ಗೆ ನಾವು ಸಾಕಷ್ಟು ಸಲ ಕೇಳಿದೀವಿ, ತಿಳ್ಕೊಂಡಿದ್ದೀವಿ. ವ್ಯಕ್ತಿ ಜೀವಂತ ಇರುವಾಗ ಏನು ದಾನ ಮಾಡಬಹುದು, ನಿಧನಾನಂತರ ಏನ್ ಮಾಡಬಹುದು, ನೈಸರ್ಗಿಕ ಸಾವು ಆದಾಗ ಏನು ದಾನ ಮಾಡಬಹುದು, ಮತ್ತೆ ನಾವು ಮಿದುಳು ನಿಷ್ಕ್ರಿಯವಾದಾಗ ಕೆಲವು ಅಂಗಾಂಗಗಳನ್ನ ದಾನ ಮಾಡಬಹುದು ಅನ್ನೋದನ್ನ ನಾವು ಕೇಳಿ ತಿಳ್ಕೊಂಡಿರ್ತೀವಿ. ಆದ್ರೆ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ಇರೋದಿಲ್ಲ. ಈ ವಿಷಯದ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಸ್ಟುಡಿಯೋನಲ್ಲಿ ಡಾಕ್ಟರ್ ವೀಣಾ ಕಾಟಪ್ಪ ಅವರಿದ್ದಾರೆ. ಡಾಕ್ಟರ್ ವೀಣಾ ಕಾಟಪ್ಪ ಅವರು ಹುಬ್ಬಳ್ಳಿಯ KMCRIನಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ, ಜೊತೆಗೆ ಅಂಗಾಂಗ ದಾನ ವಿಭಾಗದಲ್ಲಿ ನೋಡಲ್ ಆಫೀಸರ್ ಆಗಿ ಕೂಡ ಇವರು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಈಗ ಡಾಕ್ಟರ್ ವೀಣಾ ಅವರ, ಅಂಗಾಂಗ ದಾನ ಅಂದ್ರೆ ಏನು?
3: ಅಂಗಾಂಗ ದಾನ ಅಂದ್ರೇನೆ ಒಬ್ಬ ವ್ಯಕ್ತಿ ತನ್ನಲ್ಲಿರುವ ಅಂಗವನ್ನ ಅಥವಾ ಅಂಗಗಳನ್ನ ಇನ್ನೊಬ್ಬ ವ್ಯಕ್ತಿಗೆ ದಾನದ ರೂಪದಲ್ಲಿ ಕೊಡೋದು, ಅಂದ್ರೆ ಆ ವ್ಯಕ್ತಿಯ ಜೀವವನ್ನ ಉಳಿಸೋದಕ್ಕೋಸ್ಕರ ಮಾಡುವಂತ ಕೆಲಸ ಇದು. ಇದರಲ್ಲಿ ಎರಡು ವಿಧಾನಗಳಿದಾವೆ. ಒಂದು ಲೈವ್ ಡೊನೇಷನ್ ಅಂತ ಹೇಳ್ತೀವಿ, ಬದುಕಿರುವ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ತನ್ನ ಅಂಗವನ್ನ ಕೊಡಬಹುದು, ಅದನ್ನ ಲೈವ್ ಡೊನೇಷನ್ ಅಂತೀವಿ. ಅದು ರಿಲೇಟಿವ್ಸ್ ಅಲ್ಲಿ ನಡೀತದೆ, ಅಪ್ಪ ಮಗನಿಗೆ ಅಥವಾ ತಾಯಿ ಮಗನಿಗೆ ಹೀಗೆ ಕೊಡುವಂತ ವಿಚಾರ ಅದು. ಇನ್ನೊಂದು ಬ್ರೈನ್ ಡೆಡ್ ಆರ್ಗನ್ ಡೊನೇಷನ್ ಅಥವಾ ಡಿಸೀಸ್ಡ್ ಡೊನೇಷನ್ ಅಂತ ಹೇಳ್ತೀವಿ ನಾವು. ಒಬ್ಬ ವ್ಯಕ್ತಿ ಅಪಘಾತವಾಗಿ ತಲೆಗೆ ಬಲವಾದ ಪೆಟ್ಟು ಬಿದ್ದಾಗ ಅವನ ಬ್ರೈನ್ ನಿಷ್ಕ್ರಿಯ ಆದಾಗ ಆ ವ್ಯಕ್ತಿಯ ಅಂಗಾಂಗಗಳನ್ನ ಬೇರೆಯವರಿಗೆ ದಾನ ಮಾಡಬಹುದು.
1: ಈಗ ಡಾಕ್ಟರ್ ವೀಣಾ ಅವರ, ಬ್ರೈನ್ ಡೆಡ್ ಅಂದ್ರೆ ಏನು?
3: ಬ್ರೈನ್ ಡೆಡ್ ಅಂದ್ರೆ ಅದೇ ನಾನು ಹೇಳಿದ ಹಾಗೆ ತಲೆಗೆ ಬಲವಾದ ಪೆಟ್ಟು ಬಿದ್ದಾಗ ಅಥವಾ ತಲೆಯೊಳಗೆ ತೀವ್ರ ರಕ್ತಸ್ರಾವ ಆದಾಗ ಮಿದುಳು ನಿಷ್ಕ್ರಿಯ ಆಗತ್ತೆ. ಈಗ ಮಿದುಳೇನೆ ಪ್ರತಿಯೊಂದು ಕೆಲಸವನ್ನ ನಿಯಂತ್ರಿಸುವುದು, ದೇಹದ ಪ್ರತಿಯೊಂದು ಕೆಲಸವನ್ನ ನಿಯಂತ್ರಿಸುವುದು ಮಿದುಳು. ಈಗ ಮಿದುಳೆ ನಿಷ್ಕ್ರಿಯವಾದಾಗ ಬೇರೆ ಎಲ್ಲ ಅಂಗಾಂಗಗಳು ಕೂಡ ಒಂದೊಂದಾಗಿ ನಿಷ್ಕ್ರಿಯ ಆಗೋದಕ್ಕೆ ಶುರು ಆಗ್ತವೆ. ಆದ್ರೆ ನಮ್ಮಲ್ಲಿ ಇರುವ ಅತ್ಯಾಧುನಿಕ ವೈದ್ಯಕೀಯ ಸಲಕರಣೆಗಳು, ವೆಂಟಿಲೇಟರ್ಗಳು ಮತ್ತೆ ಔಷಧಗಳು, ಹಾರ್ಮೋನ್ಗಳ ಸಹಾಯದಿಂದ ನಾವು ಶ್ವಾಸಕೋಶ ಮತ್ತು ಹೃದಯದ ಕೆಲಸವನ್ನ ಕೆಲ ಗಂಟೆಗಳಿಂದ ಕೆಲ ದಿನಗಳವರೆಗೆ ನಾವು ಮೇಂಟೈನ್ ಮಾಡಬಹುದು. ಸೊ ಇಂಥ ವ್ಯಕ್ತಿಗಳಲ್ಲಿ ಆರೋಗ್ಯವಂತ ಅಂಗಾಂಗಗಳನ್ನ ನಾವು ಬೇರೆ ಯಾರಾದ್ರೂ ಅಂಗಾಂಗ ವೈಫಲ್ಯ ಇರುವಂತಹ ರೋಗಿಗಳಿಗೆ ಅಳವಡಿಸಿದ್ರೆ ಅವರಿಗೆ ಒಂದು ಮರುಜೀವ ಕೊಟ್ಟಂಗಾಗತ್ತೆ. ಸೊ ಅದರಿಂದ ಅಂಗಾಂಗ ದಾನದ ಬಗ್ಗೆ ಜಾಗೃತಿ ಅವಶ್ಯಕತೆ ಇದೆ ಈಗಿನ ಕಾಲದಲ್ಲಿ.
1: ಈಗ ವೀಣಾ ಅವರ, ಬ್ರೈನ್ ಡೆಡ್ ಆದಂತಹ ವ್ಯಕ್ತಿಗಳನ್ನ ಕೆಲವು ಗಂಟೆಗಳ ಕಾಲ ಅಥವಾ ಕೆಲವು ದಿನಗಳ ಕಾಲ

0: ಇಡಬಹುದು ಅಂತ ಹೇಳಿದ್ರಿ. ಅಂದ್ರೆ ಅವಾಗ ಅವರ ಮೆದುಳು ಮಾತ್ರ ನಿಷ್ಕ್ರಿಯ ಆಗಿರ್ತದೆ, ದೇಹದ ಇತರ ಅಂಗಗಳು ಜೀವಂತವಾಗಿರ್ತವೆ.
1: ಹೌದು ಮೇಡಮ್, ಮೆದುಳು ಮಾತ್ರ ನಿಷ್ಕ್ರಿಯ ಆಗಿರುತ್ತೆ. ಅದೇ ನಾನು ಹೇಳ್ದಾಗೆ ಆರ್ಟಿಫಿಷಿಯಲ್ ಸಪೋರ್ಟ್ ಇಂದ ಕೃತಕವಾಗಿ ನಾವು ಅಂಗಾಂಗಗಳ ಕೆಲಸವನ್ನ ನಿರ್ವಹಿಸ್ತೀವಿ.
0: ಈಗ ಈ ತರಹ ಮೆದುಳು ನಿಷ್ಕ್ರಿಯ ಆದಂತಹ ವ್ಯಕ್ತಿ ತನ್ನ ಯಾವ ಯಾವ ಅಂಗಗಳನ್ನ ದಾನ ಮಾಡಬಹುದು ಅಂತ?
1: ಒಬ್ಬ ಮೆದುಳು ನಿಷ್ಕ್ರಿಯ ಆಗಿರೋ ವ್ಯಕ್ತಿ ಮಿನಿಮಮ್ 8 ಅಂಗಾಂಗಗಳನ್ನ ದಾನ ಮಾಡಬಹುದು. ಅಂದ್ರೆ 2 ಕಿಡ್ನಿ, 1 ಲಿವರ್, 1 ಹಾರ್ಟ್, 2 ಲಂಗ್ಸ್, ಪ್ಯಾಂಕ್ರಿಯಾಸ್, ಇಂಟೆಸ್ಟೈನ್, ಕಣ್ಣುಗಳು, ಹೀಗೆ ಇವು ಮೇನ್ ಆರ್ಗನ್ಸ್ ಆದ್ರೆ ಹೆಚ್ಚು ಕಡಿಮೆ ಒಂದು 50-54 ಆರ್ಗನ್ಸ್ ವರ್ಗೂ ಅವನು ದಾನ ಮಾಡಬಹುದು. ಹಿಂಗೆ ಬೋನ್ಸ್, ಹ್ಯಾಂಡ್ಸ್, ರಕ್ತನಾಳಗಳು, ಕಾರ್ಟಿಲೇಜಸ್, ಈವನ್ ಕಿವಿ, ಸೊ ಹೀಗೆ 50 ಹೆಚ್ಚು ಅಂಗಾಂಗಗಳನ್ನ ದಾನ ಮಾಡಬಹುದು.
0: ಮುಖ್ಯವಾಗಿ ಈ 8 ಅಂಗಗಳನ್ನ
1: ಹೌದು
0: ಮಾಡಬಹುದು ಅಂತ ಹೇಳ್ತೀರಿ.
1: ಹೆಚ್ಚಾನ ಹೆಚ್ಚು ಇದು ಅಪಘಾತಕ್ಕೀಡಾದಾಗ ಬ್ರೈನ್ ಡೆಡ್ ಆಗಿ ಅಂಗಾಂಗ ದಾನದ ವಿಚಾರ ಬರುತ್ತೆ ಇಲ್ಲಿ. ಸೊ ಹಂಗಾಗಿ ಯಾರು ಕೂಡ ನನ್ನ ಅಂಗಾಂಗ ದಾನ ಮಾಡಿ ಅಂತಂದೇಳಿ ಬರ್ದಿಟ್ಟಿರಲ್ಲ. ಆದ್ರೆ ಈಗ ನಮ್ದು ಇಂಡಿಯನ್ ಆರ್ಗನ್ ಡೊನೇಷನ್ ಡೇ ಅಂತ ಆಗಸ್ಟ್ 3 ಈ ವರ್ಷದ ಧ್ಯೇಯ ವಾಕ್ಯ ಏನಿದೆ ಅಂದ್ರೆ, ಡೂ ನಾಟ್ ಲೀವ್ ಯುವರ್ ಲವ್ಡ್ ಒನ್ಸ್ ಇನ್ ಡೌಟ್. ಅಂದ್ರೆ ನಿಮ್ಮ ಪ್ರೀತಿ ಪಾತ್ರರನ್ನ ಒಂದು ಅನುಮಾನದಲ್ಲಿ ಬಿಡಬೇಡ್ರಿ, ಆರ್ಗನ್ ಡೊನೇಟ್ ಮಾಡಬೇಕು ಅಥವಾ ಮಾಡಬಾರ್ದು ಈ ತರ ಒಂದು ಅವ್ರಿಗೆ ಗೊಂದಲದಲ್ಲಿ ಬಿಡಬೇಡ್ರಿ. ಹಾಗಾಗಿ ಒಂದು ಡ್ರೈವ್ ಮಾಡ್ತಾ ಇದೀವಿ ನಾವು, ಒಂದು ಪ್ರಚಾರ ಮಾಡ್ತಾ ಇದೀವಿ. ಅಂಗಾಂಗ ದಾನವನ್ನ ನಾವು ರಿಜಿಸ್ಟರ್ ಮಾಡಬಹುದು. ಪ್ರತಿಯೊಬ್ಬರೂ ತಮ್ಮ ಅಂಗಾಂಗ ದಾನದ ಬಗ್ಗೆ ಮೊದಲೇನೆ ರಿಜಿಸ್ಟರ್ ಮಾಡಿದ್ರೆ ಇಂಥ ಒಂದು ಘಟನೆ ಏನಾದರೂ ನಡೆದಾಗ ಅದು ಸುಲಭ ಆಗತ್ತೆ, ಅದು ಪ್ರೊಸೀಜರ್ ಮಾಡ್ಲಿಕ್ಕೆ ಸುಲಭ ಆಗತ್ತೆ.
0: ಈಗ ಅಕಸ್ಮಾತ್ ಆಗಿ ಈ ತರ ರಿಜಿಸ್ಟರ್ ಮಾಡಿರದೇ ಇದ್ದ ಪಕ್ಷದಲ್ಲಿ ಒಬ್ಬ ಯುವಕ ಅಥವಾ ಯುವತಿ ಒಂದು ಆಕ್ಸಿಡೆಂಟ್ ಗೆ ಒಳಗಾಗಿ ಬ್ರೈನ್ ನಿಷ್ಕ್ರಿಯ ಆಗಿರ್ತದೆ, ಆವಾಗ ಅವರ ಅಂಗಾಂಗಗಳನ್ನು ತಗೊಳ್ಬೇಕೋ ಬೇಡವೋ ಅನ್ನೋ ನಿರ್ಧಾರವನ್ನ ಯಾರು ಕೈಗೊಳ್ತಾರೆ?
1: ಒಬ್ಬ ವ್ಯಕ್ತಿ ಆಕ್ಸಿಡೆಂಟ್ ಆಗಿ ಬ್ರೈನ್ ನಿಷ್ಕ್ರಿಯ ಆಗಿ ಬಂದಾಗ ಕುಟುಂಬಸ್ಥರು ಆ ನಿರ್ಧಾರವನ್ನ ತಗೋಬಹುದು. ಒಂದ್ ವೇಳೆ ಆ ವ್ಯಕ್ತಿ ನನ್ನ ಅಂಗಾಂಗಗಳನ್ನ ದಾನ ಮಾಡಿ ಅಂತ ಬರ್ದಿಟ್ರೂ ಕೂಡ ಕುಟುಂಬಸ್ಥರ ಒಪ್ಪಿಗೆ ಬೇಕೇ ಬೇಕು.
0: ಅಂದ್ರೆ ಇಲ್ಲಿ ಕುಟುಂಬಸ್ಥರನ್ನ ಒಂದು ತಿಳಿ ಹೇಳುವಂತ ಕ್ರಿಯೆ ವೈದ್ಯರು ಮಾಡ್ಬೇಕಾಗ್ತದೆ.
1: ಹೌದು, ಅಂಗಾಂಗ ದಾನ ಅಂದ್ರೆ ಅದೊಂದು ಟೀಮ್ ವರ್ಕ್. ಅಲ್ಲಿ ಸುಮಾರು ವೈದ್ಯರು ಇರ್ತಾರೆ, ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರ್ ಇರ್ತಾರೆ, ಆಮೇಲೆ ನ್ಯೂರೋಸರ್ಜನ್ಸ್, ನ್ಯೂರೋಲಾಜಿಸ್ಟ್, ಫಿಸಿಷಿಯನ್, ಅನಸ್ಥೀಶಿಯಾಲಜಿಸ್ಟ್, ಸುಮಾರು ಜನ ಪೇಷಂಟ್ ಅನ್ನ ಟ್ರೀಟ್ ಮಾಡ್ತಾ ಇರ್ತಾರೆ. ಸೊ ಪ್ರತಿಯೊಬ್ಬರದು ಅವ್ರದೇ ಆದ ರೋಲ್ ಇರುತ್ತೆ. ಸೊ ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರ್ ಇದನ್ನೆಲ್ಲ ಪೇಷಂಟ್ಸ್ ಗೆ ಫ್ಯಾಮಿಲಿ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ, ಅವ್ರಿಗೆ ತಿಳಿ ಹೇಳಿ ಬ್ರೈನ್ ಡೆತ್ ಅಂದ್ರೆ ಏನು. ಸಾಧಾರಣ ತಕ್ಷಣ ಬ್ರೈನ್ ಡೆತ್ ಅಂದ್ರೆ ಎಲ್ಲರಿಗೂ ಅರ್ಥ ಆಗೋದಿಲ್ಲ, ಸಾಮಾನ್ಯ ಜನರಿಗೆ. ಸಾಮಾನ್ಯ ಜನರಿಗೇನು ಅರ್ಥ ಆಗೋದಿಲ್ಲ ಕಾನ್ಸೆಪ್ಟ್ ಆಫ್ ಬ್ರೈನ್ ಡೆತ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಅವ್ರದ್ದು ಪ್ರಶ್ನೆ ಕೇಳ್ತಾರೆ ನಮ್ಗೆ, ಮೇಡಮ್ ಬ್ರೈನ್ ಡೆಡ್ ಅಂತೀರಿ, ಸತ್ತೋಗಿದ್ದಾರೆ ಅಂತೀರಿ, ಹಾರ್ಟ್ ಬಡ್ಕೋತಾ ಇದೆ, ಪಲ್ಸ್ ಇದೆ, ಬಿ ಪಿ ಇದೆ, ECG ಇದೆ, ಸ್ಯಾಚುರೇಷನ್ ತೋರಿಸ್ತಾ ಇದೆ, ಮತ್ತೆ ಸತ್ತೋಗಿದ್ದಾರೆ ಅಂತ ನೀವ್ ಹೆಂಗ್ ಹೇಳ್ತೀರಿ ಅಂತ ಕೇಳ್ತಾರೆ. ಸೊ ಇದನ್ನೆಲ್ಲ ಅವ್ರಿಗೆ ಉತ್ತರ ಕೊಡ್ಬೇಕಂತಂದ್ರೆ ಅವ್ರಿಗೆ ಹೇಳುವಂತ ಡಾಕ್ಟರ್ಗಳಿಗೆ ವೈದ್ಯರಿಗೆ ತುಂಬಾನೇ ತಾಳ್ಮೆ ಇರ್ಬೇಕಾಗತ್ತೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಒಬ್ರು ಬರೋದಿಲ್ಲ ಸಂಬಂಧಿಕರು, ಒಬ್ರು ಆದ್ಮೇಲೆ ಒಬ್ರು ಬರ್ತಿರ್ತಾರೆ, ಹತ್ತಿರದ ಸಂಬಂಧಿಗಳು, ದೂರದ ಸಂಬಂಧಿಗಳು, ಸ್ನೇಹಿತರು ಎಲ್ಲರೂ ಬರ್ತಾರೆ. ಕೆಲವೊಂದ್ಸಲ ಸಂಬಂಧ ಇಲ್ಲದೆ ಇರೋರು ಬಂದು ಕೇಳ್ತಾ ಇರ್ತಾರೆ. ಸೊ ಪ್ರತಿಯೊಬ್ಬರಿಗೂ ನಾವು ಪೇಷಂಟ್ ಕಂಡೀಷನ್ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಬ್ರೈನ್ ಡೆತ್ ಅಂದ್ರೆ ಏನು, ಕೆಲವೊಂದ್ಸಲ ಟೆಸ್ಟ್ ಗಳನ್ನ ಮಾಡಿ ಅವರಿಗೆ ತೋರಿಸಿ ಕನ್ವಿನ್ಸ್ ಮಾಡಬೇಕಾಗತ್ತೆ. ಸೊ ಕೆಲವರು ಕನ್ವಿನ್ಸ್ ಆಗ್ತಾರೆ, ಇನ್ ಕೆಲವರು ಕನ್ವಿನ್ಸ್ ಆಗೋದಿಲ್ಲ. ಸೊ ಅದ್ ಸ್ವಲ್ಪ ಕಷ್ಟದ ಕೆಲಸನೇ.
0: ಅಂದ್ರೆ ಇದು ಈ ಕೆಲಸವನ್ನ ಮಾಡ್ತಾ ಇರುವಂತ ವೈದ್ಯರಿಗೆ ಒಂದು ಸವಾಲು.
1: ಸವಾಲು ಹೌದು.
0: ಇದಲ್ಲದೇನೆ ಜನರಲ್ಲಿ ಇನ್ನೂ ತಪ್ಪು ಗ್ರಹಿಕೆಗಳು ಏನಿದೆ ಅಂದ್ರೆ, ಈ ತರ ಅಂಗಾಂಗಗಳನ್ನ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹಾಕುವಾಗ ಇದರಲ್ಲಿ ವೈದ್ಯರಿಗೆ ಏನಾದ್ರೂ ದುಡ್ಡು ಕಾಸು ಇದೆಯಾ, ಲಾಭ ಇದೆಯಾ ಅನ್ನೋದು ಯೋಚನೆ
1: ಮಾಡ್ತಾರೆ. ಒಂದು ವೈದ್ಯರಿಗೆ ಹಾಸ್ಪಿಟಲ್ಗೆ ಏನಾದ್ರೂ ಲಾಭ ಇದೆಯಾ ಅಂತೇಳಿ, ಇದು ಪೂರ್ತಿಯಾಗಿ ಸಾಮಾಜಿಕ ಕಾರ್ಯ ಇದು. ಇದರಲ್ಲಿ ವೈದ್ಯರಿಗಾಗ್ಲಿ ಆಸ್ಪತ್ರೆಗಾಗ್ಲಿ ಯಾವುದು ಲಾಭ ಇರೋದಿಲ್ಲ. ಅದೇ ರೀತಿ ಇನ್ನೊಂದು ಪ್ರಶ್ನೆ ಪೇಷಂಟ್ಸ್ ಗಳು ಕೇಳೋದೇನಂದ್ರೆ, ರೋಗಿಯ ಕುಟುಂಬಕ್ಕೆ ಏನಾದ್ರೂ ಅನುಕೂಲ ಆಗತ್ತಾ, ಏನಾದ್ರೂ ಹಣಕಾಸಿನ ಸಹಾಯ ಸಿಗತ್ತಾ, ಅಥವಾ ಅವ್ರ ಫ್ಯಾಮಿಲಿಗೆ ಏನಾದ್ರು ಕೆಲಸ ಕೊಡಕ್ಕಾಗತ್ತಾ KMCಯಲ್ಲಿ ಅಂತ ಕೇಳ್ತಿರ್ತಾರೆ. ಸೊ ಆತರ ಎಲ್ಲ ಏನು ಮಾಡಕ್ಕಾಗಲ್ಲ. ಇಲ್ಲಿ ಯಾರಿಗೂ ಯಾವುದೇ ಹಣಕಾಸಿನ ಸಹಕಾರ ಇರೋದಿಲ್ಲ. ಇದು ಪೂರ್ತಿ ಸಾಮಾಜಿಕ ಕಾರ್ಯ ಆಗಿರೋದ್ರಿಂದ ಯಾವ ಹಣಕಾಸಿನ ಸಹಾಯನೂ ಇರೋದಿಲ್ಲ.
0: ಈಗ ಡಾಕ್ಟರ್ ವೀಣಾ ಅವರ, ಇದಕ್ಕೆ ಆದಂತ ಒಂದಿಷ್ಟು ಕಾಯ್ದೆ ಕಾನೂನುಗಳು ಇರಬಹುದಲ್ಲ?
1: ಹೌದು ಮೇಡಮ್,
0: ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ.
1: 1994 ಟ್ರಾನ್ಸ್ಪ್ಲಾಂಟೇಶನ್ ಆಫ್ ಹ್ಯೂಮನ್ ಆರ್ಗನ್ಸ್ ಅಂಡ್ ಟಿಶ್ಯೂಸ್ ಆಕ್ಟ್ ಅಂತೇಳಿ ಪಾಸ್ ಮಾಡಿದ್ರು. ಈ ಆಕ್ಟ್ ತುಂಬಾ ಕೆಲಸಗಳನ್ನ ರೆಗ್ಯುಲೇಟ್ ಮಾಡತ್ತೆ. ಬಟ್ ಆದ್ರೆ ಮೇನ್ಲಿ ಇಲ್ಲಿ ಯಾವುದು ಹಣಕಾಸಿನ ವ್ಯವಹಾರ ನಡಿಬಾರ್ದು, ದಂಧೆ ನಡಿಬಾರ್ದು, ಕಿಡ್ನಿ ಅಥವಾ ಲಿವರ್ ಮಾರಾಟಗಳು ನಡಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಆಕ್ಟ್ ಅನ್ನ ಪಾಸ್ ಮಾಡಿದ್ರು. ಸೊ ಇದು

0: ಅದರಲ್ಲಿ ನ್ಯೂರೋಸರ್ಜನ್ ಅಥವಾ ನ್ಯೂರೋಲಾಜಿಸ್ಟ್ ಕಂಪಲ್ಸರಿ ಇರಬೇಕು. ಅವ್ರನ್ನ ಬಿಟ್ಟರೆ ಫಿಸಿಷಿಯನ್, ಇನ್ನೊಬ್ರು ಇಂಟೆನ್ಸಿವಿಸ್ಟ್ ಪೇಷಂಟ್ಸ್ ನೋಡ್ತಾ ಇರ್ತಾರಲ್ಲ ಅವರು, ಮತ್ತೆ ಆಸ್ಪತ್ರೆಯ ಅಧೀಕ್ಷಕರು ಅಥವಾ ಹಾಸ್ಪಿಟಲ್ ಇನ್ಚಾರ್ಜ್ ಯಾರು ಇರ್ತಾರಲ್ಲ ಅವರು. ಸೊ ಅವರು ನಾಲ್ಕು ಜನ ಬಂದು ಪೇಷಂಟ್ ಅನ್ನ ಪರೀಕ್ಷೆ ಮಾಡಿ ಬ್ರೈನ್ ಡೆತ್ ಇದೆ ಅಂತ ಕನ್ಫರ್ಮ್ ಮಾಡಿಕೊಂಡು, ಮತ್ತೆ 6 ತಾಸು ಬಿಟ್ಟು ಅದೇ 4 ಜನ ಬಂದು ಮತ್ತೆ ಪರೀಕ್ಷೆ ಮಾಡಿ ಮತ್ತೆ ಬ್ರೈನ್ ಡೆತ್ ಇದೆ ಅಂತ ಕನ್ಫರ್ಮ್ ಮಾಡಿ ಡಬಲ್ ಶ್ಯೂರ್ ಮಾಡಿದ ಮೇಲಷ್ಟೇ ಈ ಪೇಷಂಟ್ ಬ್ರೈನ್ ಡೆಡ್ ಆಗಿದ್ದಾರೆ ಅಂತೇಳಿ ಪ್ರಮಾಣೀಕರಿಸ್ತಾರೆ. ಅವರು ಪ್ರಮಾಣೀಕರಿಸಿದ ಮೇಲಷ್ಟೇ ನಾವು ಮುಂದುವರಿಸ್ತೀವಿ ಅಂಗಾಂಗದಾನ ಪ್ರಕ್ರಿಯೆಯನ್ನ.
1: ಈಗ ಡಾಕ್ಟರ್ ವೀಣಾ ಅವರ, ಈ ಬೇರೆ ಬೇರೆ ಅಂಗಗಳು ಕಾರ್ಯನಿರ್ವಹಿಸುವುದು ಬೇರೆ ಬೇರೆ, ಮತ್ತೆ ಕೆಲವು ವ್ಯಕ್ತಿಗಳಿಗೆ ಕೆಲವು ಅಂಗಗಳ ಮಾತ್ರ ಅವಶ್ಯಕತೆ ಇರ್ತದೆ. ಇವು ಈಗ ಒಬ್ಬ ಬ್ರೈನ್ ಡೆಡ್ ಆದ ವ್ಯಕ್ತಿಯ ದೇಹದಿಂದ ತೆಗೆದ ಮೇಲೆ ಇನ್ನೊಬ್ಬರಿಗೆ ಕೂಡಿಸುವವರಿಗೆ ಅಳವಡಿಸುವವರಿಗೆ ಈ ಸುಮಾರು ಕಾಲಾವಧಿ ಆಗ್ತದೆ, ಅಷ್ಟರವರೆಗೆ ಈ ಅಂಗಗಳನ್ನ ಪ್ರಿಸರ್ವ್ ಮಾಡಿ ಇಡ್ಲಿಕ್ಕೆ ಆಗ್ತದೆ?
0: ಹೌದು. ಸೊ ಪ್ರಿಸರ್ವ್ ಮಾಡೋದಂದ್ರೆ ಪ್ರತಿಯೊಂದು ಅಂಗಕ್ಕೂ ಅದರದ್ದೇ ಆದ ಒಂದು ಟೈಮ್ ಲೈನ್ ಇದೆ. ಈಗ ಹಾರ್ಟ್ ಅಂತ ಬಂದ್ರೆ ಅದನ್ನ 4 ತಾಸು ಒಳಗಡೆನೆ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ನಾವು, ಅಳವಡಿಸಬೇಕು ಪೇಷಂಟ್ಗೆ. ಇನ್ನು ಲಂಗ್ಸ್ ಅನ್ನ 6 ತಾಸು ಒಳಗೆ ಅಳವಡಿಸಬೇಕು, ಕಿಡ್ನಿನ 12 ತಾಸಿಂದ 24 ತಾಸವರೆಗೂ, ಮತ್ತೆ ಲಿವರ್ ಅನ್ನ 12 ತಾಸು. ಹೀಗೆ ಎಲ್ಲಾ ಅಂಗಾಂಗಗಳಿಗೂ ತಮ್ಮದೇ ಆದ ಟೈಮ್ ಲೈನ್ ಇದೆ. ಅಂಗಾಂಗಗಳನ್ನ ತೆಗಿಲಿಕ್ಕೆ ಏನ್ ವೈದ್ಯರು ಬರ್ತಾರಲ್ಲ, ಅದೊಂದು ಟೈಮ್ ಇಟ್ಕೊಂಡೇ ಬರ್ತಾರೆ. ಅಂದ್ರೆ ನಾವು ವಾಪಸ್ ಎಷ್ಟೊತ್ತಿಗೆ ಹೋಗ್ತೀವಿ ಅಂತಂದೇಳಿ, ಒಂದು ಅವ್ರದ್ದು ಫ್ಲೈಟ್ ಎಷ್ಟೊತ್ತಿಗೆ ಇರುತ್ತೆ ಅಥವಾ ಕಾರಲ್ಲಿ ಎಷ್ಟೊತ್ತಿಗೆ ಹೋಗಿ ಅಲ್ಲಿ ರೀಚ್ ಆಗ್ತಾರೆ ನೋಡ್ಕೊಂಡು, ಅದ್ರ ಪ್ರಕಾರ ಅಂಗಾಂಗನ ಇಷ್ಟೊತ್ತಿಗೆ ತೆಗಿಬೇಕು ಅಂತ ಡಿಸೈಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, 4 ಗಂಟೆಗೆ ರಿಟರ್ನ್ ಫ್ಲೈಟ್ ಇದೆ ಅಂತಂದ್ರೆ ಅವ್ರು 11-12 ಗಂಟೆಗೆ ಅಂಗಾಂಗನ ತೆಗಿಯೋದಿಲ್ಲ. ಸೊ 4 ಗಂಟೆ ರಿಟರ್ನ್ ಫ್ಲೈಟ್ಗೆ ಅಟ್ಲೀಸ್ಟ್ 3:30 ಅಲ್ಲಿ ರೀಚ್ ಆಗ್ಬೇಕು ಅವರು. ಸೊ ಅವಾಗ 3:00 ಅಂಗಾಂಗನ ತೆಗಿತಾರೆ ಅವರು. ವಿತ್ ಇನ್ ದಟ್ ಟೈಮ್ ಅಂದ್ರೆ ಆ ಸಮಯದಲ್ಲಿ ನಾವು ಅಂಗಾಂಗವನ್ನ ಅಳವಡಿಸ್ಬಿಡ್ಬೇಕು. ಆಮೇಲೆ ತಗೊಂಡು ಹೋಗುವಾಗ್ಲೂ ಕೂಡ ಗ್ರೀನ್ ಕಾರಿಡೋರ್ ಕ್ರಿಯೇಟ್ ಮಾಡ್ತೀವಿ ನಾವು ಅಂಗಾಂಗಗಳಿಗೆ. ಬೈ ರೋಡ್ ಹೋಗೋದಾದ್ರೆ ಆಂಬ್ಯುಲೆನ್ಸ್ 0 ಟ್ರಾಫಿಕ್ ಅಲ್ಲಿ ಕಳಿಸ್ಕೊಡ್ತೀವಿ. ಬೈ ಫ್ಲೈಟ್ ಹೋಗೋದಾದ್ರೂ ರ್ಯಾಪಿಡ್ ಚೆಕ್ ಇನ್ ಮಾಡ್ಬಿಟ್ಟು ಅಲ್ಲೂ ಕೂಡ ಬ್ಯಾಂಗ್ಳೂರು, ಚೆನ್ನೈ ಅಥವಾ ಬೆಳಗಾಂ ಇಂತ ಕಡೆ ಎಲ್ಲ ಹೋಗ್ತಾ ಇರುತ್ತೆ ನಮ್ದು ಅಂಗಾಂಗಗಳು. ಅಲ್ಲಿ ಗ್ರೀನ್ ಕಾರಿಡೋರ್ ಅಲ್ಲಿ ಅಂಗಾಂಗ ತಲುಪುತ್ತೆ.
1: ಈಗ ತೆಗೆದುಕೊಳ್ಳಂತಹ ವ್ಯಕ್ತಿ ಅವನೇನ್ ಮಾಡಿರ್ಬೇಕು? ಈಗ ಯಾರಿಗೆ ನೀಡಿದೆ ಅವರು ಕೂಡ ರಿಜಿಸ್ಟ್ರೇಷನ್ ಮಾಡಿಸಿರ್ಬೇಕಾ?
0: ಸೊ ಈಗ ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇರೋ ವ್ಯಕ್ತಿ ಸೋಟ್ಟು ಅಂದ್ರೆ ಸ್ಟೇಟ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್ ಅಂತೀವಿ, ಮತ್ತೆ ರೋಟ್ಟು ರೀಜನಲ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್, ಮತ್ತೆ ನೋಟೋ ಅಂದ್ರೆ ನ್ಯಾಷನಲ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್. ಇದು ಯಾವ್ದ್ರಲ್ಲಾದ್ರೂ ಒಂದ್ರಲ್ಲಿ ಅವನು ರಿಜಿಸ್ಟರ್ ಆಗಿರ್ಬೇಕಾಗತ್ತೆ. ಸೊ ಅಂತ ವ್ಯಕ್ತಿಗೆ ಈ ಬ್ರೈನ್ ಡೆಡ್ ವ್ಯಕ್ತಿ ಸಿಕ್ಕಿದ್ದಾರೆ ಅಂದ ತಕ್ಷಣ ಒಂದು ಅಲರ್ಟ್ ಹೋಗುತ್ತೆ ಅವರಿಗೆ, ರೆಸಿಪಿಯೆಂಟ್ಸ್ ಅಲರ್ಟ್. ಸೊ ಇದು ಯಾರಿಗೆ ಹೋಗುತ್ತೆ ಅಂತೇಳಿ ನಮಗೂ ಗೊತ್ತಾಗೋದಿಲ್ಲ, ಹಾಸ್ಪಿಟಲ್ನವ್ರಿಗೂ ಗೊತ್ತಾಗೋದಿಲ್ಲ. ಸೊ ಹಿಂಗೊಂದು ಪೇಷಂಟ್ ಇದೆ ಅಂತ ನಾವು ಇಂಟಿಮೇಷನ್ ಕೊಟ್ಟ ತಕ್ಷಣ ಆ ಸೋಟೋದವರು ಅದನ್ನ ರೆಸಿಪಿಯೆಂಟ್ ಅಲರ್ಟ್ ಮಾಡ್ತಾರೆ, ಡೋನರ್ ಅಲರ್ಟ್ ಅಂತ ಹೇಳ್ಬಿಟ್ಟು. ಸೊ ಬ್ರೈನ್ ಡೆಡ್ ವ್ಯಕ್ತಿಯ ರಕ್ತದ ಗುಂಪು ಯಾವ ರೆಸಿಪಿಯೆಂಟ್ಗೆ ಮ್ಯಾಚ್ ಆಗುತ್ತೋ ಅದರಲ್ಲಿ ಟಾಪ್ ಮೋಸ್ಟ್ ಲಿಸ್ಟ್ ಅಲ್ಲಿ ಇರುವಂತಹ ವ್ಯಕ್ತಿಗೆ ಈ ಆರ್ಗನ್ ಅನ್ನ ಅಲೋಕೇಟ್ ಮಾಡ್ತಾರೆ. ಸೊ ಬ್ರೈಟೆಡ್ ಅಂದ್ರೆ ಆರ್ಗನ್ ಸಿಗುತ್ತೆ ಅಂತ ವಿಚಾರ ಗೊತ್ತಾದಾಗ್ಲೇನೆ ಅಲ್ಲಿ ರೆಸಿಪಿಯೆಂಟ್ ಅನ್ನ ಪ್ರಿಪೇರ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಅವ್ರಿಗೆ ಅಲ್ಲಿ ಇಮ್ಯುನೋ ಸಪ್ರೆಸೆನ್ಸ್ ಕೊಡಬೇಕು, ಅಡ್ಮಿಷನ್ ಮಾಡ್ಕೋಬೇಕು, ಆಮೇಲೆ ಅವ್ರಿಗೆ ಉಪವಾಸ ಇರಿಸಬೇಕು, ಆಪರೇಷನ್ ಗೆ ರೆಡಿ ಮಾಡ್ಕೋಬೇಕು. ಸೊ ಅಲ್ಲಿ ರೆಸಿಪಿಯೆಂಟ್ ಅನ್ನ ರೆಡಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ.
1: ಈಗ ಅಂಗಾಂಗಗಳನ್ನ ತೆಗೆದುಕೊಳ್ಳಲಿಕ್ಕೆ ಯಾವುದೇ ರೀತಿಯ ದುಡ್ಡು ಕಾಸಿನ ವ್ಯವಹಾರ ಏನು ನಡೆಯುವುದಿಲ್ಲ ಅಂತ ಹೇಳಿದ್ರಿ. ಈಗ ಅಂಗಾಂಗ ಸ್ವೀಕರಿಸುವ ವ್ಯಕ್ತಿ ಅದರ ಖರ್ಚು ವೆಚ್ಚ ಭರಿಸಬೇಕಾಗ್ತದೆ?
0: ಹೌದು, ಅಂಗಾಂಗ ಸ್ವೀಕರಿಸುವ ವ್ಯಕ್ತಿ ಆಸ್ಪತ್ರೆ ಚಾರ್ಜ್, ಅದರದ್ದು ಕನ್ಸ್ಯೂಮಬಲ್ಸ್, ಏನು ಔಷಧೋಪಚಾರಗಳು ಬೇಕಾಗಿರುತ್ತೆ ಅದರದ್ದೆಲ್ಲ ಆ ವ್ಯಕ್ತಿ ಭರಿಸಬೇಕಾಗತ್ತೆ.
1: ಈಗ ಒಬ್ಬ ತಾವು ಒಬ್ಬ ಮಹಿಳಾ ವೈದ್ಯೆ ಅಂದ್ರೆ ಇಲ್ಲಿ ವೈದ್ಯರು ಕೂಡ ಮನುಷ್ಯರೇ, ಅವ್ರಿಗೂ ಒಂದು ಭಾವನೆಗಳು, ಸೆಂಟಿಮೆಂಟ್ಸ್ ಇದು ಇದ್ದೇ ಇರ್ತದೆ. ಅಂದ್ರೆ ಈಗ ನಮ್ಮ ಕಣ್ಣು ಮುಂದೆ ಒಂದು ಚಿಕ್ಕ ಹುಡುಗ ಅಥವಾ ಹುಡುಗಿ ಈ ತರ ಒಂದು ಬ್ರೈನ್ ಡೆಡ್ ಗೆ ಒಳಗಾದಾಗ ನಮಗೂ ಕೂಡ ನಮ್ಮ ಹೃದಯ ಮನಸ್ಸು ಮಿಡಿತದೆ. ತಮ್ಮ ಅನುಭವ ಏನು?
0: ಮೇಡಮ್, ಇದು ಸಾಧಾರಣವಾಗಿ ವೀಕೆಂಡ್ಸ್ ಶನಿವಾರ ಭಾನುವಾರನೇ ಈ ತರ ಕಾಲ್ಸ್ ಬರುತ್ತೆ ಮೇಡಮ್. ಒಂದು ಹಾಸ್ಪಿಟಲ್ ಇಂದ ಫೋನ್ ಕಾಲ್ ಬರುತ್ತೆ, ಹೀಗೆ ಒಂದು 22-23 ವರ್ಷದ ಯುವಕ ಆಕ್ಸಿಡೆಂಟ್ ಆಗಿದೆ, ಬ್ರೈನ್ ಡೆಡ್ ಇದ್ದಾರೆ ಅಂತ ಬರುತ್ತೆ. ಆಗ್ಲೇ ನನಗೆ ಐ ಫೀಲ್ ಒಂದು ಬೀಟ್ ಮಿಸ್ ಆಗುತ್ತೆ ನನಗೆ. ಅದಾದ್ಮೇಲೆ ಹಾಸ್ಪಿಟ್ಲಿಗೆ ಹೋಗಿ ನೋಡ್ತೀವಿ, ಬರೀ ಹೆಡ್ ಇಂಜುರಿ ಇರುತ್ತೆ, ಕೈಕಾಲ್ ಮೇಲೆ ಒಂದು ಸ್ಕ್ರಾಚ್ ಕೂಡ ಇರೋದಿಲ್ಲ. ಸೊ ಫಸ್ಟ್ ಫೀಲ್ ನನಗೆ ಬರೋದು ಸ್ವಲ್ಪ ಹೆಲ್ಮೆಟ್ ಹಾಕೊಂಡ್ ಬಿಟ್ಟಿದ್ರೆ ಉಳಿತಿದ್ನಲ್ಲ ಜೀವ ಅಂತೇಳಿ ಬೇಜಾರು ಅನ್ಸುತ್ತೆ. ಆಮೇಲೆ ರಿಲೇಟಿವ್ಸ್ ಜೊತೆ ಇಂಟ್ರಾಕ್ಟ್ ಮಾಡ್ತೀವಿ, ಅವರ ಸೋಷಿಯಲ್ ಬ್ಯಾಕ್ ಗ್ರೌಂಡ್ ಎಲ್ಲ ನೋಡಿದ್ರಂತೂ ಇನ್ನೂ ಬೇಜಾರಾಗುತ್ತೆ. ಒಬ್ಬನೇ ಮಗ ಇರ್ತಾನೆ, ಬಡವ್ರು ಇರ್ತಾರೆ, ನಮ್ಮ ಹಳ್ಳಿ ಜನನೇ ಜಾಸ್ತಿ. ಸೊ ಇಂಥ ಸಂದರ್ಭದಲ್ಲಿ ಬೇಸರ ಆಗತ್ತೆ. ಬ್ರೈನ್ ಡೆಡ್ ಡಯಾಗ್ನೋಸಿಸ್ ಮಾಡ್ತೀವಿ, ಡಿಕ್ಲೇರ್ ಮಾಡ್ತೀವಿ, ಪ್ರೊಸೀಜರ್ ಮಾಡ್ತೀವಿ, ಇದೆಲ್ಲದಕ್ಕೂ ಒಂದು 1.5-2 ದಿನ ಟೈಮ್ ಬೇಕಾಗತ್ತೆ. ಸೊ ಅಷ್ಟರಲ್ಲಿ ನಮಗೆ ಪೇಷಂಟ್ ಕುಟುಂಬಕ್ಕೆ

0: ಪೇಷಂಟ್ ಜೊತೆ ಏನೋ ಒಂಥರ ಅವಿನಾಭಾವ ಭಾವನೆ ಶುರು ಆಗ್ಬಿಟ್ಟಿರ್ತೈತೆ. ಸೊ ಇದೆಲ್ಲ ಪ್ರೊಸೀಜರ್ ಮುಗಿಸಿ ಮನೆಗೆ ಹೋದಾಗ್ಲೂ ನಮ್ಗೆ ಒಂಥರ ಶೂನ್ಯ ಭಾವನೆ, ಬೇಸರ, ಬೇಜಾರು, ಒಂದ್ ರೀತಿ ಡಿಪ್ರೆಷನ್ ಆಗಿರುತ್ತೆ. ಇದೆಲ್ಲದ್ರಿಂದ ಹೊರಗ್ ಬರ್ಬೇಕಂದ್ರೆ ಒಂದು 3-4 ದಿನ ಅಂತೂ ಬೇಕಾಗತ್ತೆ. ಸೊ ಕಷ್ಟ ಆಗತ್ತೆ. ಅದರಿಂದನೆ ತುಂಬಾ ಜನ ವೈದ್ಯರು ಈ ಕೆಲಸ ಮಾಡಕ್ ಮುಂದ್ ಬರೋದಿಲ್ಲ, ಬಂದ್ರು ತುಂಬಾ ದಿನ ಈ ವೃತ್ತಿಯಲ್ಲಿ ಮುಂದುವರಿಯೋದಿಲ್ಲ. ಆದ್ರೂ ಒಂದೊಂದ್ಸಲ ಆರ್ಗನ್ ರಿಸೀವ್ ಮಾಡಿದವರು, ಅಂದ್ರೆ ಅಂಗಾಂಗ ರಿಸೀವ್ ಮಾಡಿದವರು, ಯಾವ್ದೋ ಒಂದು ಚಿಕ್ಕ ವಯಸ್ಸಿನ ಹುಡುಗ, 25-20 ವರ್ಷದ ಹುಡುಗ, ಅಂಗಾಂಗ ದಾನ ಕೊಟ್ಮೇಲೆ ಇಂಜಿನಿಯರಿಂಗ್ ಮುಗಿಸಿದಾನೆ, ಚೆನ್ನಾಗಿದ್ದಾನೆ, ಅಥವಾ ಒಬ್ಬ ತಾಯಿ ಬದುಕಿದ್ಲು ಕಿಡ್ನಿ ಕೊಟ್ಮೇಲೆ, ಮಕ್ಳಿಗೆ ತಾಯಿ ಆಗಿದ್ದಾಳೆ, ಅಥವಾ ಒಬ್ಬ ನಾರ್ಮಲ್ ಜೀವನ ನಡೆಸ್ತಾ ಇದ್ದಾನೆ ಅಂತ ಕೇಳಿದಾಗ ಆಯ್ತು, ಈ ಕೆಲಸ ಮಾಡೋದ್ರಲ್ಲಿ ಸ್ವಲ್ಪ ಪರಿಪೂರ್ಣತೆ ಇದೆ, ಮಾಡ್ಬೇಕು ಅಂತ ಅನಿಸ್ತದೆ. ಅಂಗಾಂಗ ವೈಫಲ್ಯ ಇರುವಂತವರು ತುಂಬಾ ಜನ ಇದ್ದಾರೆ. ದೇರ್ ಇಸ್ ಲಾಟ್ ಆಫ್ ಡಿಮ್ಯಾಂಡ್ ಫಾರ್ ಆರ್ಗನ್ ರಿಸಿಪಿಯೆಂಟ್ಸ್. ಹಾಗೆ ದಾನಿಗಳು ತುಂಬಾ ಕಡಿಮೆ ಇದ್ದಾರೆ, ತುಂಬಾ ಕಡಿಮೆ ಇದ್ದಾರೆ ಅಂತಲ್ಲ, ದಾನ ಮಾಡುವವರು ಕಡಿಮೆ ಇದ್ದಾರೆ. ಆದ್ರೂ ನಾನು ಜನತೆಗೆ ಒಂದ್ ಮಾತು ಹೇಳೋದಂದ್ರೆ, ಯಾವಾಗ ಬೈಕ್ ಹತ್ತಿದ್ರು ಹೆಲ್ಮೆಟ್ ಹಾಕೊಳ್ರಿ, ಕಾರಲ್ಲಿ ಸೀಟ್ ಬೆಲ್ಟ್, ಮತ್ತೆ ಟ್ರಾಫಿಕ್ ರೂಲ್ಸ್ ಅನ್ನ ಫಾಲೋ ಮಾಡ್ರಿ. ನೀವ್ ಇಲ್ದೇ ನಿಮ್ಮ ಫ್ಯಾಮಿಲಿ ಹೇಗಿರುತ್ತೆ, ನಿಮ್ ತಂದೆ ತಾಯಿ ಎಷ್ಟು ಸಂಕಟ ಪಡ್ತಾರೆ ಅನ್ನೋದನ್ನ ನಾನು ಕಣ್ಣಾರೆ ನೋಡಿದೀನಿ. ಸೊ ಹಂಗಾಗಿ ಅವರಿಗೋಸ್ಕರನಾದ್ರೂ ನೀವು ಸೇಫ್ಟಿ ರೂಲ್ಸ್ ಫಾಲೋ ಮಾಡಲೇಬೇಕು. ಹಂಗೂ ಮಿಕ್ಕಿ ದುರದೃಷ್ಟವಶಾತ್ ಅಪಘಾತ ಆದಾಗ ದಯವಿಟ್ಟು ಅಂಗಾಂಗಗಳನ್ನ ಸುಡುವ ಅಥವಾ ಮಣ್ಣು ಮಾಡುವ ಬದಲು ಅಂಗಾಂಗ ದಾನ ಮಾಡ್ರಿ. ನಮ್ಮಲ್ಲಿ ಒಂದು ಪ್ಲೆಡ್ಜ್ ಮಾಡಲಿಕ್ಕೆ ಅವಕಾಶ ಇದೆ. ನಾವು ಇಂಟರ್ನೆಟ್ಗೆ ಹೋಗ್ಬಿಟ್ಟು ಐ ವಾಂಟ್ ಟು ಪ್ಲೆಡ್ಜ್ ಮೈ ಆರ್ಗನ್ಸ್ ಅಂತಂದ್ರೆ ಒಂದು ಕೋಡ್ ಬರುತ್ತೆ. ಸೊ ಆ ಕೋಡ್ ಅಲ್ಲಿ ಎಲ್ಲರೂ ಕೂಡ ತಮ್ಮ ಅಂಗಾಂಗಗಳನ್ನ ದಾನ ಮಾಡಲಿಕ್ಕೆ ಪ್ಲೆಡ್ಜ್ ಮಾಡಬಹುದು.
1: ಧನ್ಯವಾದಗಳು ವೀಣಾ ಅವರೇ. ಸಾಕಷ್ಟು ಈ ಅಂಗಾಂಗ ದಾನದ ಬಗ್ಗೆ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ನೀಡಿದ್ದೀರಿ. ನಮಸ್ಕಾರ.
0: ನಮಸ್ಕಾರ ಮೇಡಮ್.
2: ಅಂಗಾಂಗ ದಾನದ ಮಹತ್ವ ಡಾಕ್ಟರ್ ವೀಣಾ ಕಾಟಪ್ಪ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಇಂದಿನ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಕೇಳಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಚರ್ಚೆ.
4: ಏಕಲನ ಏನ್ ಮಾಡತ್ತೀವಪ್ಪ?
5: ಏನಿಲ್ವಾಪ್ಪ, ಇನ್ನೇಗಿತ್ತು, ತೊಗರಿಯಾಗ ಹರಗಿದೆ ಟ್ರ್ಯಾಕ್ಟರ್ ಹೋತ ಸುಮ್ ಕುತ್ ನೋಡಿ ಗಿಡದ ನಳಿಗೆ.
4: ಏ ತೊಗರಿ ಭಾರಿ ಚಂದ ಬಂದೈತಿ ನೋಡಪ್ಪ.
5: ಮಳಿ ಇಲ್ಲಂದ್ರೆ ಚಂದ ಬಂದ ನೋಡ್ ಸ್ವಲ್ಪ.
4: ಮಳಿ ಇಲ್ಲಂದ್ರೂ ಬರ್ತತಿ, ಮಳಿ ಹೆಚ್ಚಾದ್ರೂ ಬರ್ತದೆ, ಕಡಿಮೆ ಆದ್ರೂ ಬರ್ತಲ್ಲ.
5: ಅಂದಂಗ ನೀ ಏನಾಕಿ ಈ ಸಲ?
4: ನಾನು ಸೂರ್ಯಪಾನ ಹಾಕಿನಪ್ಪ.
5: ಅಂದಂಗ ವಾಯ ಈ ಕಡೆ ಬಂದತ್ತಲ್ಲ ಗಾಡಿ ಹಾಕೋ.
4: ಏ ಏನಿಲ್ಲ, ಅಲ್ಲಿ ಓಣ್ಯಾಗ ಹುಡುಗರು ಹೇಳಾತಿದ್ರ ಅದೇನ ವಿಮಾ ಕಟ್ಟಬೇಕು ವಿಮಾ ಕಟ್ಟಬೇಕು ಅನ್ನತಿದ್ರ ಅದ ಏನ್ ನನಗೂ ಒಂದು ಅರ್ಥ ಆಗಲಾಗಿತ್ತು, ಅದಕ್ಕೆ ಬಂದಿದ್ದೀನಿ ಅಂತಕ.
5: ವಿಮಾ ಕಟ್ಟುದಾ? ನನಗೂ ಗೊತ್ತಿಲ್ಲ. ನಾನು ಕೇಳಿ ನೀ ವಿಮೆ ಕಟ್ಟಬೇಕು ವಿಮೆ ಕಟ್ಟಬೇಕು ಸರ್ಕಾರದ ಯೋಜನೆಗಳು ಅದಾವು ಅಂತ ನಾನು ಕೇಳಿನಿ, ಬಟ್ ಯಾವು ಏನು ಒಂದು ಗೊತ್ತಿರಲ್ಲ ನಮ್ಗ.
4: ನಾ ಗಾಡಿಗಳಿಗೆ ಮನುಷ್ಯರಿಗೆ ವಿಮಾ ಇರ್ತಾವತ್ ಮಾಡಿದ್ಯಪ್ಪ, ಈಗ ಬೆಳೆಗಳಿಗೆ ವಿಮಾ ಅದಾವ ನೋಡು.
5: ಹೌದು, ನಾನು ಹೊಸದಾಗಿ ಕೇಳಿನಿ. ಮತ್ ಯಾಲ್ಲೋ ವಿಮಾ ಕಟ್ಟುದಂದ್ರೆ ಏನು ಕಟ್ಟಿದ್ರೆ ಬರ್ತಾವ ಅಂತ ಏನಿನ?
4: ಏ ಬರ್ತಾವ ಅನ್ನೋ ಸುದ್ದಿ ಕೇಳಿ ನಾನು ಬರ್ತಾವಿಲ್ಲ, ನನಗೂ ಗೊತ್ತಿಲ್ಲ. ಆದ್ರ ಕಟ್ಟುನೇನ
5: ಅಲ್ಲ, ಸುದ್ದಿ ಕೇಳಿ ಕಟ್ಟಿದವ್ರು ಯಾರ ತಗೊಂಡ್ ಏನಾರ ಗೊತ್ತ ನಿನಗ?
4: ಏ ಅದು ನನಗ್ ಗೊತ್ತಿಲ್ಲಪ್ಪ.
5: ಮತ್ ಹೆಂಗ್ ಕಟ್ಟುದು, ಹೆಂಗ್ ಯಾವ ಆಧಾರದ ಮ್ಯಾಲ ಕಟ್ಟುದು ಹೇಳು.
4: ಏ ನಮ್ ಓಣ್ಯಾಗ ಇವ್ ಅದಲ್ಲ ರಂಗಣ್ಣ, ರಂಗಣ್ಣಗ ವಿಮಾ ಜಮಾ ಆಗ್ಯಾವತ್ತು.
5: ಅಲ್ಲೋ ದೇಶದಾಗ 8 ಮಂದಿ ರೈತರಿದೀವಿ, ಎಲ್ಲಾರಿಗ ಹೆಂಗ್ ಕೊಡ್ತಾರ ಹೇಳು ನಮ್ಮ.
4: ಏ ಕೊಡ್ತಾರತ್ತ, ಒಂದ್ 4 ಜನ ತಗೊಂಡಾರತ್ತ ಅವನ್ ನನಗ್ ಹೇಳ್ಯಾನ.
5: ನನಗೇನ್ ನಂಬಿಕೆ ಇಲ್ಲಪ್ಪ ಎಷ್ಟು ಬರ್ತಾವನು ನನಗೆ ಗೊತ್ತಿಲ್ಲ.
6: ಕಲ್ಲಣ್ಣ ಮುಲಾಣ ಏನ್ ಡಿಸ್ಕಸ್ ನಡೆಸಿರಿ?
5: ಅರೇಗ ನೋಡಿ ಸಿದ್ದಾನ ಈ ಕಡೆ ಬಂದ ನೋಡ.
4: ಏ ನೆನದಾರ ಮನದಲ್ಲಿ ಅಂದ ಸಿದ್ದಾನ ಬಂದ ನೋಡ, ಅವನ ಕಡೆನೆ ಕೇಳುವಂತ.
6: ಏನ್ ಚರ್ಚೆ ನೋಡದಪ್ಪ, ಬಾಳ ಬಿಜಿ ಇದಿರ್ಲ
4: ಸಿದ್ದಾನ. ಈಗ ನೋಡು, ನಾವು ಮನುಷ್ಯರಿಗೆ ವಿಮಾ ಮಾಡೋದು ಕೇಳಿದೆ, ಗಾಡಿಗಳು ವಿಮಾ ಮಾಡ್ತಾರ ಅನ್ನೋದು ಕೇಳಿದ್ನ. ಈ ಬೆಳೆ ವಿಮಾ ಮಾಡ್ಬೇಕು ಅಂತ ಹೇಳಿ ಹೇಳಾತಿದ್ರು, ಅದಕ್ ನನಗ್ ಗೊತ್ತಿರ್ಲಿಲ್ಲ ನೋಡ, ಅದನ್ನ ಕೇಳಾತಿದ್ದೇವ.
6: ಹೌದೌದು, ಬೆಳೆ ವಿಮಾ ಮಾಡೋದು ಬಹಳ ಮುಖ್ಯ ಐತಿ. ಈಗ ಬೆಳೆ ವಿಮಾದಾಗ 2 ಪ್ರಕಾರ ಅದಾವ, ಒಂದು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ, ಇನ್ನೊಂದು ಹವಾಮಾನ ಆಧಾರಿತ ಫಸಲ್ ಬಿಮಾ ಯೋಜನೆ ಅಂತ ಹೇಳಿ. ಇದು ಹವಾಮಾನ ಆಧಾರಿತದ್ದು, ಸಾಮಾನ್ಯವಾಗಿ ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಪಡ್ತದ, ಅದು ಬಹುವಾರ್ಷಿಕ ಬೆಳೆಗಳಿಗೆ. ಇದು ಫಸಲ್ ಬಿಮಾ ಯೋಜನೆ ಆದಂತದ್ದು, ಇದು ಕೃಷಿ ಬೆಳೆಗಳಿಗೆ ಸಂಬಂಧಪಡ್ತದೆ.
4: ಎಲ್ಲಾ ಬೆಳೆಗಳಿಗೂ ಸಿಗ್ತೈತಿ ಅಂತ?
6: ಎಲ್ಲಾ ಬೆಳೆಗಳಿಗೂ ಮಾಡಬಹುದು. ನೀವು ಬಿತ್ತೋ ಮುಂಚೆನೆ ಮಾಡಬಹುದು, ಬಿತ್ತಲಿಕ್ಕೆ ನಿಮ್ಗೆ ಮಳೆನೆ ಆಗ್ಲಿಲ್ಲ ಅಂದ್ರು ಕೂಡ ಇದ್ರಾಗ ವಿಮಾ ಮೊತ್ತವನ್ನು ನಾವು ಪಡ್ಕೋಬಹುದು. ಮತ್ತೆ ಬಿತ್ತಿದೆವು, ಬಿತ್ತಿಂದ ಯಾವ್ದಾದ್ರು ಹವಾಮಾನ ವೈಪರೀತ್ಯ ಕಾರಣಗಳಿಂದ ಅಂದ್ರೆ ಮಳೆ ಹೆಚ್ಚಾಯ್ತು, ಬರ ಬಿತ್ತು, ಮತ್ತ ಮುಂದ ರಾಶಿ ಟೈಮ್ದಾಗ ಅದು ಯಾವ್ದಾರೆ ಒಂದು ಮಳೆಯಾಗಿ ಅಥವಾ ಬಿರುಗಾಳಿ ಬಿಟ್ಟು ಎಲ್ಲ ಹಾಳಾಯ್ತಂದ್ರು ಕೊಯ್ಲು ನಂತರ 14 ದಿನದವರೆಗೂ ವಿಮಾದ ಒಂದು ರಕ್ಷಣೆ ಇರ್ತೈತಿ. ನೀವು ಬೆಳೆ ಬೆಳೆಯುವಾಗ ಯಾವುದೇ ರೀತಿ ಹಾನಿ ಆಯಿತು ಅಂದ್ರೆ ನಿಮ್ದು ವೈಯಕ್ತಿಕ ಒಬ್ಬರು ಹಾನಿ ಆಗಿತ್ತು ಅಂದ್ರೆ ಹಾನಿಯಾದ 48 ಗಂಟೆ ಒಳಗೆ ನೀವು ವಿಮಾ ಕಂಪನಿಗೆ ತಿಳಿಸಿದ್ರೆ ಅಂದ್ರೆ ಅವರು ಬಂದು ಅದನ್ನೆಲ್ಲ ಪರಿಶೀಲನೆ ಮಾಡಿಬಿಟ್ಟು ನಿಮಗೆ ವಿಮಾ ಮತ್ತೆ ಜಮಾ ಮಾಡ್ತಾರೆ. ಮತ್ತು ನೀವು ಸಾಮಾನ್ಯವಾಗಿ ಸಾರ್ವತ್ರಿಕವಾಗಿ ಎಲ್ಲರದು ಹಾನಿ ಆಗಿತ್ತಂದ್ರೆ ಆ ಪ್ರದೇಶದ ಒಂದು ಬೆಳೆ ಇಳುವರಿ ನೋಡ್ಕೊಂಡು ಬಿಟ್ಟು ಎಷ್ಟು ಶೇಕಡ ಇಳುವರಿ ಕಡಿಮೆ ಆಗ್ಯದ ನೋಡಿಕೊಂಡು ಅಷ್ಟು ಶೇಕಡ ಎಲ್ಲರಿಗೆ ವಿಮಾ ಹಣ ಜಮಾ ಮಾಡ್ತಾರ.
7: ಅಧಿಕಾರಿಗಳು ಹೊಲಕ್ಕೆ ಬಂದು ಚೆಕ್ ಮಾಡ್ತಾರನ ಹೆಂಗ್ ಬೆಳೆ ಹಾನಿ ನೋಡಿ?
6: ಹಾ, ಹಾನಿ ಒಬ್ಬರದು ಆಗಿತ್ತು ಅಂದ್ರೆ ಹಂಗ ಚೆಕ್ ಮಾಡ್ತಾರ, ಇಲ್ಲ ಸಾರ್ವತ್ರಿಕ ಆಗಿತ್ತಂದ್ರೆ ಇಡೀ ಸಾರ್ವತ್ರಿಕವಾಗಿ ಅವ್ರು ಚೆಕ್ ಮಾಡ್ತಾರ, ಡ್ರೋನ್ ಮುಖಾಂತರ ಮಾಡ್ತಾರ. ಮತ್ತೆ ಆಧುನಿಕ ತಂತ್ರಜ್ಞಾನಗಳು ಬಂದವ, ವೆಬ್ಸೈಟ್ ಮುಖಾಂತರ, ಸ್ಯಾಟಲೈಟ್ ಮುಖಾಂತರ ಚೆಕ್ ಮಾಡ್ತಾರ. ಸಾಕಷ್ಟು ಪರೀಕ್ಷೆ ಮಾಡ್ಲಿಕ್ಕೆ ಸರ್ಕಾರ ಬಳಿ ಅಥವಾ ವಿಮಾ ಕಂಪನಿ ಬಳಿ ಸಾಕಷ್ಟು ಯೋಜನೆಗಳು ಅದಾವ. ಇದು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಭಾರತ ಸರ್ಕಾರದ ಬೆಳೆ ವಿಮಾ ಯೋಜನೆ ಆಗ್ಯದ. ಇದು ಪ್ರಕೃತಿ ವಿಕೋಪಗಳು, ರೋಗಗಳು ಮತ್ತು ಕೀಟಗಳು ರೈತರಿಗೆ ಆರ್ಥಿಕ ಸುರಕ್ಷಾ ಮತ್ತು ಪರಿಹಾರ ಒದಗಿಸ್ತದ. ಕರ್ನಾಟಕದಲ್ಲಿ ಇದನ್ನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಕರೀತಾರ. ಇದು 2016 ಆರಂಭ ಆಗೈತಿ. ಮತ್ತ ಇದನ್ನ ನೀವು ಕಟ್ಟಬೇಕಾದ್ರ CSEಗಳಿಗೆ ಹೋಗಿ ಕಟ್ಟಬೇಕು. ಕಾಮನ್ ಸರ್ವಿಸ್ ಸೆಂಟರ್ ಅಂತ ಇರ್ತಾವ ನೋಡು, ಅಲ್ಲಿ ನಮ್ ಶಾಂತಕ ಇಲ್ಲ ಮಾಡಲ್ಲ, ಅಲ್ಲಿ ಒಂದ್ ಅಂಗಡಿ ಬಾಡಿಗೆ ಹಿಡಿದು ಮಾಡ್ತಾ ಇದ್ದಾರೆ ನೋಡೋರು. ಬೇಕಂದ್ರ ಅಲ್ಲಿ ಹೆಚ್ಚುವರಿ ಮಾಹಿತಿ ಏನೇನ್ ಬೇಕಾಗ್ತಾವ ಏನೇನಿಲ್ಲ ಕೇಳು ಸಲುವಾಗಿ ಅಲ್ಲಿ ಹೋಗೋಣಂತ. ನಡ್ರಿ ಅಲ್ಲೇ ಹೋಗೋಣ.
7: ನಡ್ರಿ ನಡ್ರಿ ಹೋಗೋಣ
8: ನಡ್ರಿ. ಹಂಗಂದ್ರೆ
4: ಶಾಂತಕ ಏನವ ಕಂಪ್ಯೂಟರ್ ಮುಂದ್ ಕುತ್ಕೊಂಡ್ ಏನ ಮಾಡಾತಿಲ್ಲ?
9: ನಮಗ್ ಕೆಲ್ಸ ಇರ್ತವಲ್ಲಪ್ಪ, ಬರ್ರಿ ಬರ್ರಿ ಬರ್ರಿ, 3 ಜನ ಒಟ್ಟಿಗೆ ಬಂದ್ಬಿಟ್ರಲ್ಲ.
6: ಹೌದು ನೋಡಿ, ಇವ್ರು ಒಬ್ರು ಬೆಳೆ ವಿಮಾ ಮಾಡಿಸುನಂತಿದ್ರು, ಒಬ್ರು ಬ್ಯಾಡ ಅಂತಿದ್ರು. ಅದಕ್ಕ ಏನೇನ್ ಬೇಕಾಗ್ತಾವ ಏನೇನಿಲ್ಲ ಮಾಡಿಸ್ಬೇಕಾಗ್ತದ ಅಂತೇಳಿ ನಿಮ್ ಕಡೆನೆ ಮಾಹಿತಿ ಕೇಳ್ಬೇಕಂತೇಳಿ ಬಂದೀವಿ ನೋಡ್ ನಾವು.
7: ಈಗ ನೋಡಿ ಶಾಂತಕ್ಕ, ನನಗಂಕ್ರ ಅದ್ರ ಬಗ್ಗೆ ಒಂದು ಗೊತ್ತಿಲ್ಲ. ಈಗ ಸ್ವಲ್ಪ ಸಿದ್ಧಾನ್ ಹೇಳಿದ್ಮ್ಯಾಗ ಸ್ವಲ್ಪ ಗೊತ್ತಾತು, ಹೆಂಗ್ ಕಟ್ಟುದು ಏನ್ ಕಟ್ಟುದು ಏನೇನ್ ಬೇಕು ಅನ್ನೋದ ಗೊತ್ತಿಲ್ಲ. ಏನೇನ್ ಬೇಕಂದ್ರೆ
6: ಮತ್ತೆ ಅದು ವಿಮಾ ಮತ್ತೆ ಬಹಳ ಆಗ್ತೈತಿ, ಅನ್ನೋ ವಾಜ್ಯ ಆಗ್ತದೆ ನಮ್ ಕಟ್ಟಲಿಕ್ಕೆ.
9: ಏನಿಲ್ಲ, ರೈತರು ಏನಪ್ಪಾ 1.5% ಅಷ್ಟ ಕಟ್ಟಿದ್ರೆ ಸಾಕು, ಉಳಿದಿದ್ದೆಲ್ಲ ಸರ್ಕಾರ ಕೊಡ್ತದ. ಹಂಗನ ಈಗ ಬೇಕಾಗೋ ದಾಖಲೆಗಳ ಏನಪ್ಪಾ ಅಂದ್ರ ಆಧಾರ್ ಕಾರ್ಡ್ ಒಂದು, ಅದಂತೂ ನಿಮ್ಮ ಹತ್ರ ಇದ್ದೇ ಇರ್ತದ. ಆಮೇಲೆ ಭೂಮಿ ಹಕ್ಕು ದಾಖಲೆ ಅಂದ್ರ RTC
4: ಅಂದ್ರೆ ಉತ್ತಾರ
9: ಅಂತಾರಲ್ಲ, ಪಾಣಿ ಉತ್ತಾರ ಅಂತ. ಆಮೇಲೆ ಬ್ಯಾಂಕ್ ಪಾಸ್ಬುಕ್, ಅದ್ರದ್ದು ಡೀಟೇಲ್ಸ್ ಎಲ್ಲ.
6: ಮತ್ತೆ ಇನ್ನೊಂದ್ ಹೇಳ್ತಿದ್ರು, ಅದು FID ಮಾಡಿಸಿರಬೇಕು, ಅದು RTCಗೆ ಲಿಂಕ್ ಆಗಿರ್ಬೇಕು ಅಂತ ಹೇಳ್ತಿದ್ರು.
7: ಅಂದಂಗ ಸಿದ್ಧಾನ್, FID ಅಂದ್ರೆ ಏನಿದು?
6: ಅದು ಫಾರ್ಮರ್ ID ಅಂತೇಳಿ, ಒಬ್ಬ ಕೃಷಿಕನು ಒಂದು ಐಡಿ ಅಂತೇಳಿ.
4: ಮೊನ್ನೆ ನಾ ರೈತ ಸಂಪರ್ಕ ಕೇಂದ್ರದಾಗ ಒಂದು ಐಡಿ ಮಾಡಿಕೊಟ್ರೆ, ಅದಕ್ಕೆ FID ಏನೋ ಅನ್ನತ್ತಿದ್ರು ನೋಡಿ, ಅದೇನು?
6: ಹಾಂ, ನೀವು ಇದ್ದಿದ್ದಿಲ್ಲ ಅಂದ್ರೂ ಮಾಡ್ಕೋಬೇಕು. ಮತ್ತೆ ಯಾವ ಹೊಲ FID ಲಿಂಕ್ ಇದ್ದಿದ್ದಿಲ್ಲ ಅಂದ್ರೆ ಈಗಲೇ ಹೋಗಿ ಮಾಡಿಸ್ಕೋಬೇಕು ಮೊದಲು ಅದನ್ನ.
9: ಇದು ನೋಡಪ್ಪ, ಈಗ ಪ್ರಾಕೃತಿಕ ವೈಪರೀತ್ಯ ಅಂದ್ರೆ ಅತಿವೃಷ್ಟಿನೂ ಆದ್ರೂ ಬಂತು ಅಥವಾ ಅನಾವೃಷ್ಟಿ ಆದ್ರೂ ಬಂತು.
4: ಅಂದ್ರೆ ಅತಿ ಹೆಚ್ಚು ಮಳೆ ಆದ್ರೂ ಬರ್ತೈತಿ, ಮತ್ತೆ ಬರಗಾಲ ಬಿದ್ರೂ ಬರ್ತೈತಿ ಅಂತ ಹೇಳಾತ್ರ ಶಾಂತಕ.
9: ಪರಿಹಾರ ಸಿಗ್ತದ ನಿಮಗ. ಹಂಗೇನೆ ಅವಾಗ್ಲೇ ಹೇಳಿದ್ನಲ್ಲ, 1.5-2% ರೈತರು ಕಟ್ಟಿಸಿದ್ರೆ ಸಾಕು, ಇನ್ನು ಉಳ್ಕಿದ ಸರ್ಕಾರ ಕೊಡ್ತದ. ಹಂಗೇನೆ ಆಹಾರ ಬೆಳೆಗಳು, ಎಣ್ಣೆ ಕಾಳು, ವಾಣಿಜ್ಯ ಅಥವಾ ತೋಟಗಾರಿಕೆ ಬೆಳೆಗಳಿಗೂ ಕೂಡ ವಿಮೆ ಅನ್ವಯ ಆಗ್ತದ ಇದಕ್ಕ. ಆಮೇಲೆ ರೈತರು ಅಧಿಕೃತ PMFBY ಪೋರ್ಟಲ್ ಅಥವಾ ಕರ್ನಾಟಕದ ಸಂರಕ್ಷಣೆ ಪೋರ್ಟಲ್ ಮೂಲಕ ಕೂಡ ನೋಂದಾಯಿಸ್ಕೊಳ್ಬಹುದು. ಇಲ್ಲೇ ಬಂದು ನೀವು ನೋಂದಣಿ ಮಾಡ್ಕೊಳ್ರಿ, ನಾ ಮಾಡ್ಕೊತೀನಿ.
7: ಅಂದ್ರೆ ನಾ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ನಿನ್ ಕೈ
9: ಕೊಡ್ತೀನಿ,
7: ನಾನು ನೋಂದಣಿ ಮಾಡ್ಕೊಡ್ತೀನಿ.
9: ಹಾ ಹಾ ಹಾ, ಮಾಡ್ಕೊಡ್ತೀನಿ.
6: ಮತ್ತೆ ಇನ್ನೊಂದು, ಇದು ಬರೀ ಮುಂಗಾರಿದ ಅಷ್ಟೇ ಅಲ್ಲ, ನೀವು ಮುಂಗಾರಿ ಬೆಳೆದು ಮಾಡಬಹುದು, ಹಿಂಗಾರಿ ಬೆಳೆದು ಮಾಡಬಹುದು, ಬೇಸಿಗೆ ಬೆಳೆದು ಮಾಡಬಹುದು. ನೀವು ಪ್ರತಿ ಸಲ ಬಿತ್ತನೆ ಆದಾಗ ನೀವು ಆಯಾ ಒಂದು ಕೊನೆ ದಿನಾಂಕ ನೋಡ್ಕೊಳ್ರಿ. ಆಮೇಲೆ ಎಲ್ಲಾ ಬೆಳೆಗಳು ಎಲ್ಲಾ ಕ್ಷೇತ್ರಕ್ಕೆ ಅನ್ವಯನೆ ಆಗಲ್ಲ. ನಿಮ್ಮ ಊರಾಗ ಅಥವಾ ನಮ್ಮ ಹೋಬಳಿಗೆ ಯಾವ ಬೆಳೆ ಇರ್ತದ ನೀವು ವೆಬ್ಸೈಟ್ನ ಚೆಕ್ ಮಾಡ್ಕೋರಿ, ಅಥವಾ ಈ CSEಗೆ ಬಂದು ಶಾಂತಕ್ಕೆ ಹೇಳಕ್ ಕೇಳಿದ್ರೆ ಹೇಳ್ತಾರೆ ನಮ್ಮ ಊರಿಗೆ ಯಾವ ಬೆಳೆ ಇದು ಕೊಟ್ಟಾರ ಅಂತೇಳಿ, ಆ ಬೆಳೆಗೆ ಅವರು ವಿಮಾ ಮಾಡಿ ಕೊಡ್ತಾರ.
7: ಅಂದಂಗ ನೋಡಿ, ಇವತ್ತ ಇಲ್ಲಿ ಸಿದ್ಧಾಂತ ಬಂದಾನ ಅಂತೇಳಿ ನಮ್ಗೆ ಗೊತ್ತಾಯ್ತು. ಮತ್ತೆ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ ನನಗ. ಅವ ಇದ್ರ ಹ್ಞೂ ಅಂತಿದ್ದ, ನಾ ಇದ್ರ ಇಲ್ಲ ನಾಕತ್ತಿದ್ದೆ. ಈಗ ನೋಡಿ ಶಾಂತಕ್ಕೂ ಎಷ್ಟೊಂದು ಮಾಹಿತಿ ಇಲ್ಲ, ನಾ ಏನಿಲ್ಲ, ನಾಳೆಗೆ ಆಧಾರ್ ಕಾರ್ಡ್ ಏನು
9: ಕೊಡ್ತೀನಿ,
7: ನನ್ನೊಂದು ಇದು ಮಾಡಿಬಿಡಕ್ಕೆ
4: ಅಕ್ಕ, ನಂದು ಒಂದು ಬೆಳೆ ಮಾಡಿಸ್ಕೊಡ ಆಯ್ತು ನೋಡುವ.
9: ಹ್ಞೂನಪ್ಪ, ಆಯ್ತಲ್ಲ.

0: ಇದುವರೆಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಚರ್ಚೆ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮಹಾಂತೇಶ್ ಕೋತಿನ್, ಶಿದರಾಯ್ ಸಾಳುಂಕೆ, ಸಂತೋಷಿ ಕುಸೂರ್ ಹಾಗೆ ರೇವಣಸಿದ್ಧ ಚಾಂದಕವಟೆ.
1: ಕಾರ್ಯಕ್ರಮದ ನಿರ್ವಹಣೆ ಕೆವಿ ಕೃಷ್ಣಪ್ಪ.
0: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.
2: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು: 10 ವರ್ಷ ಪೂರೈಸಿದ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ ಸೇವಾ ಯಶಸ್ಸಿನ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. 2047 ವೇಳೆಗೆ ಭಾರತ 330 ಟ್ರಿಲಿಯನ್ ಡಾಲರ್ ಆರ್ಥಿಕತೆಯಾಗುವ ಗುರಿ ಟೋಕಿಯೋದಲ್ಲಿ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಭಾರತ ಚೀನಾ 25ನೇ ವಿಶೇಷ ಪ್ರತಿನಿಧಿಗಳ ಮಾತುಕತೆಯಲ್ಲಿಂದು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಭಾಗಿ. ಹಾಗೂ ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ 3ನೇ ದಿನದಾಟದಲ್ಲಿಂದು 300 ರನ್ಗೂ ಅಧಿಕ ಹಿನ್ನಡೆಯಲ್ಲಿ ಶ್ರೀಲಂಕಾ. ವಾರ್ತೆಗಳ ವಿವರ: ಭಾರತದ ಡಿಜಿಟಲ್ ಪಾವತಿ ವ್ಯವಸ್ಥೆ ಬೆನ್ನೆಲುಬಾಗಿರುವ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ ಇಂದಿಗೆ 10 ವರ್ಷಗಳನ್ನು ಪೂರೈಸಿದೆ. 2016 ಆಗಸ್ಟ್ 25ರಂದು ಸಾರ್ವಜನಿಕ ಬಳಕೆಗೆ ಆರಂಭವಾದ ಯುಪಿಐ ವಹಿವಾಟಿನ ಪ್ರಮಾಣದಲ್ಲಿ ಸುಮಾರು 13,000 ಪಟ್ಟು ಏರಿಕೆ ಕಂಡಿದೆ. 2017-18ರಲ್ಲಿ 1.7 ಕೋಟಿ ಇದ್ದ ವಾರ್ಷಿಕ ವಹಿವಾಟುಗಳ ಸಂಖ್ಯೆ 2025-26ರಲ್ಲಿ 24,162 ಕೋಟಿಗೂ ಅಧಿಕವಾಗಿದೆ. ಇದೇ ಅವಧಿಯಲ್ಲಿ ವಹಿವಾಟಿನ ಮೌಲ್ಯ 7,000 ಕೋಟಿ ರೂಪಾಯಿಗಳಿಂದ ಸುಮಾರು 314 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಗಡಿಯಾಚೆಗಿನ ಡಿಜಿಟಲ್ ಪಾವತಿಗೆ ಜಾಗತಿಕ ವೇದಿಯಾಗಿ ಹೊರಹೊಮ್ಮಿರುವ ಯುಪಿಐ ಪ್ರಸ್ತುತ 11 ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಯುಪಿಐ ಡಿಜಿಟಲ್ ಪಾವತಿ ವ್ಯವಸ್ಥೆ 10 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ, ಭಾರತದ ಈ ಡಿಜಿಟಲ್ ಕ್ರಾಂತಿಯ ಪ್ರಮಾಣ ಮತ್ತು ವ್ಯಾಪ್ತಿಗೆ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡೆಯಬೇಕೆಂದು ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಏಕೀಕೃತ ಪಾವತಿ ವ್ಯವಸ್ಥೆ ದಶಕಗಳ ಸೇವಾ ಯಶಸ್ಸನ್ನು ಶ್ಲಾಘಿಸಿ ಭಾರತೀಯ ಡಿಜಿಟಲ್ ಪಾವತಿ ಪಯಣದಲ್ಲಿ ಇದೊಂದು ಪ್ರಮುಖ ತಿರುವಾಗಿದೆ ಎಂದಿದ್ದಾರೆ. ಜಾಗತಿಕ ಸವಾಲುಗಳ ನಡುವೆ ಭಾರತ ಕಳೆದ ವರ್ಷ ಶೇಕಡ 7.7ರಷ್ಟು ಪ್ರಗತಿ ಸಾಧಿಸಿದ್ದು 2047ರ ವೇಳೆಗೆ 30 ಟ್ರಿಲಿಯನ್ ಡಾಲರ್ ಆರ್ಥಿಕತೆಯಾಗಿ ಹೊರಹೊಮ್ಮುವ ಗುರಿಯೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಜಪಾನ್ನ ಟೋಕಿಯೋದಲ್ಲಿ ಅಲ್ಲಿನ ಪ್ರಮುಖ ಹಣಕಾಸು ಮತ್ತು ಹೂಡಿಕೆ ಸಂಸ್ಥೆಗಳ ಉನ್ನತ ಅಧಿಕಾರಿಯೊಂದಿಗೆ ನಡೆದ ಮಾತುಕತೆ ವೇಳೆ ಅವರು ಭಾರತೀಯ ಆರ್ಥಿಕ ಸಾಮರ್ಥ್ಯ ಮತ್ತು ಬೆಳವಣಿಗೆಯನ್ನು ಪ್ರಸ್ತಾಪಿಸಿದರು. ಸಭೆಯಲ್ಲಿ ಮಾತನಾಡಿದ ಅವರು, ಭಾರತದ ಸದೃಢ ಬ್ಯಾಂಕಿಂಗ್ ವಲಯ, ಬೆಳೆಯುತ್ತಿರುವ ಮಧ್ಯಮ ವರ್ಗ ಹಾಗೂ ಹೆಚ್ಚುತ್ತಿರುವ ತಲಾ ಆದಾಯ ದೇಶದ ಆರ್ಥಿಕ ಪ್ರಗತಿಗೆ ವೇಗ ನೀಡುತ್ತಿದೆ ಎಂದರು. ಜಪಾನ್ ಹೂಡಿಕೆದಾರರಿಗೆ ಭಾರತದ ಸೆಮಿಕಂಡಕ್ಟರ್, ಕೃತಕ ಬುದ್ದಿಮತ್ತೆ, ನವೀಕರಿಸಬಹುದಾದ ಇಂಧನ, ಹಸಿರು ಹೈಡ್ರೋಜನ್ ಮತ್ತು ಡಿಜಿಟಲ್ ಮೂಲಸೌಕರ್ಯ ವಲಯಗಳಲ್ಲಿ ಅಪಾರ ಅವಕಾಶಗಳಿವೆ ಎಂದು ತಿಳಿಸಿದರು. H1B ವೀಸಾ ಅರ್ಜಿಗಳನ್ನು ಸಲ್ಲಿಸುವ ಉದ್ಯೋಗದಾತ ಕಂಪನಿಗಳ

0: ಸುಮಾರು 1.365 ಅಮೆರಿಕ ಡಾಲರ್ ಹೆಚ್ಚುವರಿ ಶುಲ್ಕವನ್ನು ವಿಧಿಸಲು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತ ಪ್ರಸ್ತಾಪಿಸಿದೆ. ಇದು ಭಾರತೀಯ ಮಾಹಿತಿ ತಂತ್ರಜ್ಞಾನ ವೃತ್ತಿಪರರು ಹಾಗೂ ಕೌಶಲ್ಯಯುತ ಉದ್ಯೋಗಿಗಳನ್ನು ನೇಮಿಸಿಕೊಳ್ಳುವ ಕಂಪನಿಗಳ ಮೇಲೆ ಭಾರೀ ಆರ್ಥಿಕ ಹೊರೆಯಾಗಲಿದೆ. ಈ ಶುಲ್ಕದಿಂದ ವಾರ್ಷಿಕವಾಗಿ ಸುಮಾರು 8.8 ಶತಕೋಟಿ ಡಾಲರ್ ಆದಾಯ ನಿರೀಕ್ಷಿಸಲಾಗಿದ್ದು, ವಲಸೆ ಅರ್ಜಿಗಳ ಪರಿಶೀಲನೆ, ವಂಚನೆ ಪತ್ತೆ ಹಾಗೂ ರಾಷ್ಟೀಯ ಭದ್ರತಾ ಪರಿಶೀಲನೆ ಸೇರಿದಂತೆ ವಿವಿಧ ಕಾರ್ಯಗಳಿಗೆ ಬಳಸಲಾಗುವುದು ಎಂದು ಅಮೆರಿಕದ ಆಂತರಿಕ ಭದ್ರತಾ ಇಲಾಖೆ ತಿಳಿಸಿದೆ. ಆದರೆ ಮಿತಿಗೆ ಒಳಪಡದ ಕೆಲವು ಲಾಭರಹಿತ ಹಾಗೂ ಸರ್ಕಾರಿ ಸಂಶೋಧನಾ ಸಂಸ್ಥೆಗಳು ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳು ಸಲ್ಲಿಸುವ H-1B ಅರ್ಜಿಗಳಿಗೆ ಈ ಹೆಚ್ಚುವರಿ ಶುಲ್ಕ ಅನ್ವಯಿಸುವುದಿಲ್ಲ. ಭಾರತ ಮತ್ತು ಚೀನಾ ನಡುವಿನ ಗಡಿ ವಿವಾದಕ್ಕೆ ಸಂಬಂಧಿಸಿದಂತೆ 25ನೇ ಸುತ್ತಿನ ವಿಶೇಷ ಪ್ರತಿನಿಧಿಗಳ ಮಾತುಕತೆಯಲ್ಲಿ ಪಾಲ್ಗೊಳ್ಳಲು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಬೀಜಿಂಗ್ನಲ್ಲಿ ಭೇಟಿಯಾಗಲಿದ್ದಾರೆ. ಅವರಿಂದು ಚೀನಾ ಉಪಾಧ್ಯಕ್ಷ ಹಾನ್ ಜೆಂಗ್ ಅವರನ್ನು ಭೇಟಿ ಮಾಡಿದರು. ಇಂದು ನಡೆಯುತ್ತಿರುವ 25ನೇ ಸುತ್ತಿನ ವಿಶೇಷ ಪ್ರತಿನಿಧಿಗಳ ಮಾತುಕತೆಗೂ ಮುನ್ನ ಉಭಯ ದೇಶಗಳು ಗಡಿ ಪ್ರದೇಶಗಳಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಬಲಪಡಿಸುವ ಮಾರ್ಗಗಳ ಕುರಿತು ಚರ್ಚಿಸಿದವು ಎಂದು ಬೀಜಿಂಗ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿದೆ. ಉಭಯ ರಾಷ್ಟಗಳ ನಾಯಕರ ನಡುವಿನ ಒಮ್ಮತದ ಆಧಾರದ ಮೇಲೆ ಆರ್ಥಿಕ, ರಾಜಕೀಯ ಮತ್ತು ಬಹುಪಕ್ಷೀಯ ವೇದಿಕೆಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಸುಧಾರಿಸುವ ಕುರಿತು ಕೂಡ ಚರ್ಚಿಸಲಾಯಿತು. 10 ದಿನಗಳ ಓಣಂ ಹಬ್ಬದ ಅಂತಿಮ ಹಂತವಾದ ಉತ್ರಾಡಂ ಅನ್ನು ಕೇರಳಂನಲ್ಲಿ ಇಂದು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ನಾಳೆ ಆಚರಿಸಲಾಗುವ ತಿರುವೋಣಂಗೆ ರಾಜ್ಯ ಸಜ್ಜಾಗುತ್ತಿದೆ. ಉತ್ರಾಡಂ ಕೇವಲ ತಿರುವೋಣಂನ ಮುನ್ನಾ ದಿನವಷ್ಟೇ ಅಲ್ಲದೆ ಹಬ್ಬದ ಅಂತಿಮ ಸಿದ್ಧತೆಗಳನ್ನು ಪೂರ್ಣಗೊಳಿಸಿ ಅಗತ್ಯ ವಸ್ತುಗಳ ಖರೀದಿ ನಡೆಸುವ ದಿನವೂ ಆಗಿದೆ. ಸಾಂಪ್ರದಾಯಿಕ ಉತ್ರಾಡ್ ಪಾಚೀಲ್ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಮಾರುಕಟ್ಟೆಗಳು ಮತ್ತು ಖರೀದಿ ಕೇಂದ್ರಗಳಲ್ಲಿ ಜನದಟ್ಟಣೆ ಹೆಚ್ಚಿದೆ. ಮನೆಗಳನ್ನು ವರ್ಣರಂಜಿತ ಓಣಂ ಪುಷ್ಪಾಲಂಕಾರಗಳಿಂದ ಅಲಂಕರಿಸಲಾಗುತ್ತಿದ್ದು, ನಾಳೆ ಬಡಿಸಲಾಗುವ ಸಾಂಪ್ರದಾಯಿಕ ಓಣಂಗೆ ಸಿದ್ಧತೆಗಳು ನಡೆಯುತ್ತಿವೆ. ವಿವಿಧೆಡೆ ವಿಶೇಷ ಪೂಜೆಗಳು ಆಯೋಜಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೆರಿಕದ ಹಣಕಾಸು ಸಚಿವ ಸ್ಕಾಟ್ ಬಸೆಂಟ್ ಅವರು ಇರಾನ್ ವಿರುದ್ದ ಬೃಹತ್ ಮಟ್ಟದ ಆರ್ಥಿಕ ನಿರ್ಬಂಧಗಳನ್ನು ಘೋಷಿಸಿದ್ದು, ಇದನ್ನು ಎದುರಿಸಲು ತಮ್ಮ ಬಳಿ 2 ವರ್ಷಗಳ ವಿಶೇಷ ಯೋಜನೆ ಸಿದ್ಧವಾಗಿದೆ ಎಂದು ಇರಾನ್ ತಿಳಿಸಿದೆ. ಇರಾನ್ನೊಂದಿಗೆ ಅಮೆರಿಕವು ತನ್ನ ಎಲ್ಲಾ ಆರ್ಥಿಕ ಸಂಬಂಧಗಳನ್ನು ಕಡಿತಗೊಳಿಸಿದ್ದು, ಇರಾನ್ಗೆ ಹಣಕಾಸಿನ ನೆರವು ನೀಡುವ ಇತರ ದೇಶಗಳನ್ನು ಜಾಗತಿಕವಾಗಿ ಪ್ರತ್ಯೇಕಿಸುವುದಾಗಿ ಬೆಸೆಂಟ್ ಎಚ್ಚರಿಸಿದ್ದಾರೆ. ಈ ನೂತನ ನಿರ್ಬಂಧಗಳು ಇರಾನ್ನ ತೈಲ ಸಾರಿಗೆ, ವಿಮಾನಯಾನ, ತಂತ್ರಜ್ಞಾನ, ಚಿನ್ನ ಹಾಗೂ ಡಿಜಿಟಲ್ ಸತ್ವಗಳು ಸೇರಿದಂತೆ ಪ್ರಮುಖ 5 ವಲಯಗಳನ್ನು ಗುರಿಯಾಗಿಸಿಕೊಂಡಿದೆ. ಅಮೆರಿಕದ ಈ ಕ್ರಮಕ್ಕೆ ಪ್ರತಿಕ್ರಿಯಿಸಿರುವ ಇರಾನ್ನ ಆರ್ಥಿಕ ಸಚಿವ ಅಲಿ ಮದಾನಿ ಜದೇಹ ಇಂತಹ ನಿರ್ಬಂಧಗಳನ್ನು ಎದುರಿಸಲು ತಮ್ಮ ದೇಶ ಸಂಪೂರ್ಣವಾಗಿ ಸಜ್ಜಾಗಿದೆ ಎಂದು ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಜಾಗತಿಕ ಇಂಧನ ಪೂರೈಕೆಯ ಪ್ರಮುಖ ಮಾರ್ಗವಾಗಿರುವ ಹಾರ್ಮೋಸ್ ಜಲಸಂಧಿ ಮೂಲಕ ಸರಕು ಸಾಗಾಣೆ ಇರಾನ್ ನಿರ್ಬಂಧ ಹೇರಿದ್ದು, ಪ್ರಾದೇಶಿಕ ತೈಲ ರಫ್ತನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸುವುದಾಗಿ ಎಚ್ಚರಿಸಿದೆ. ಪರಾರಿಯಾಗಿದ್ದ ಬಾಂಬಿಹ ಗ್ಯಾಂಗ್ನೊಂದಿಗೆ ಸಂಬಂಧ ಹೊಂದಿರುವ 3 ಭಾರತೀಯ ತನಿಖಾ ಸಂಸ್ಥೆಗಳು ಮಲೇಷ್ಯಾದಲ್ಲಿ ಬಂಧಿಸಿ ಭಾರತಕ್ಕೆ ಕರೆತಂದಿವೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿರುವ ಗೃಹ ಸಚಿವರ ಕಚೇರಿ, ಜಸ್ಪ್ರೀತ್ ಸಿಂಗ್, ಅಜಯ್ ಸಿಂಗ್ ಮತ್ತು ಪವನ್ದೀಪ್ ಸಿಂಗ್ ಎಂಬ 3ರನ್ನು ಭಾರತಕ್ಕೆ ಕರೆತಂದು ಪೊಲೀಸ್ ವಶಕ್ಕೆ ಒಪ್ಪಿಸಲಾಗಿದೆ ಎಂದು ತಿಳಿಸಿದೆ. ಆರೋಪಿಗಳು ಸುಲಿಗೆ, ಗಡಿಯಾಚೆಗಿನ ಶಸ್ತಾಸ್ತ್ರ ಮತ್ತು ಮಾದಕ ವಸ್ತುಗಳ ಕಳ್ಳಸಾಗಣೆ ಸೇರಿದಂತೆ ಹಲವು ಅಪರಾಧಗಳಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾಗಿದೆ. ಲುಧಿಯಾನದಲ್ಲಿ ನಡೆದ ಗ್ರೆನೇಡ್ ದಾಳಿಯಲ್ಲಿ ಸಂಚಿನೊಂದಿಗೂ ಇವರು ಸಂಬಂಧವಿದೆ ಎಂದು ಗೃಹ ಸಚಿವರ ಕಚೇರಿ ತಿಳಿಸಿದೆ. ಗಂಗಾ ಸೇರಿದಂತೆ ಪ್ರಮುಖ ನದಿಗಳ ನೀರಿನ ಮಟ್ಟ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಪಾಟ್ನಾ ಸೇರಿದಂತೆ ಬಿಹಾರದ ಹಲವು ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿದೆ. ಬಾಗಲ್ಪುರ ಮತ್ತು ಬೇಗುಸರಾಯ್ ಜಿಲ್ಲೆಗಳಲ್ಲಿ ತಡೆಗೋಡೆಗಳು ಒಡೆದು ನೂರಾರು ಜನರು ಬಾಧಿತರಾಗಿದ್ದಾರೆ. ಜಲಸಂಪನ್ಮೂಲ ಇಲಾಖೆಯ ತಂಡಗಳು ತಡೆಗೋಡೆಗಳ ದುರಸ್ತಿ ಕಾರ್ಯದಲ್ಲಿ ತೊಡಗಿವೆ. ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಪ್ರವಾಹ ಪೀಡಿತ ಜಿಲ್ಲೆಗಳ ವೈಮಾನಿಕ ಸಮೀಕ್ಷೆ ನಡೆಸಿ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ತ್ವರಿತವಾಗಿ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಗಂಗಾ ನದಿಯ ನೀರಿನ ಮಟ್ಟ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಪಶ್ಚಿಮ ಬಂಗಾಳ ಸರ್ಕಾರ ಘರಕಾ ಬ್ಯಾರೇಜ್ನ ಎಲ್ಲಾ ಗೇಟ್ಗಳನ್ನು ತೆರೆದಿದೆ. ದೆಹಲಿಯಲ್ಲಿಂದು ಭಾರೀ ಮಳೆಯಾಗಿದ್ದು ಹಲವು ಪ್ರದೇಶಗಳು ಜಲಾವೃತಗೊಂಡು ಸಂಚಾರ ಅಸ್ತವ್ಯಸ್ತವಾಗಿದೆ. ದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲೂ ಪ್ರತಿಕೂಲ ಹವಾಮಾನದಿಂದ ವಿಮಾನ ಸಂಚಾರಕ್ಕೆ ಅಡಚಣೆಯಾಗಿದೆ. ಕನಿಷ್ಠ 18 ವಿಮಾನಗಳ ಸಂಚಾರ ರದ್ದಾಗಿದ್ದು 146 ವಿಮಾನಗಳು ವಿಳಂಬಗೊಂಡಿದೆ. ಕೊಲಂಬೋದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ ಟೆಸ್ಟ್ ಕ್ರಿಕೆಟ್ ಸರಣಿಯ ಎರಡನೇ ಹಾಗೂ ಅಂತಿಮ ಪಂದ್ಯದ ಮೂರನೇ ದಿನದಾಟದಲ್ಲಿಂದು ತನ್ನ ಮೊದಲನೇ ಇನ್ನಿಂಗ್ಸ್ ಅನ್ನು ಶ್ರೀಲಂಕಾ ಮುಂದುವರೆಸಿದೆ. ಭೋಜನ ವಿರಾಮದ ವೇಳೆಗೆ ಶ್ರೀಲಂಕಾ 4 ವಿಕೆಟ್ ನಷ್ಟಕ್ಕೆ 130 ರನ್ ಗಳಿಸಿ 373 ರನ್ಗಳ ಹಿನ್ನಡೆಯಲ್ಲಿತ್ತು. ಅಲ್ಪ ಮಳೆ ಹಾಗೂ ಕ್ರೀಡಾಂಗಣ ತೇವಾಂಶದಿಂದ ಕೂಡಿದ್ದರ ಪರಿಣಾಮ ದಿನದಾಟಕ್ಕೆ ಅಲ್ಪ ಅಡ್ಡಿಯಾಗಿದೆ. ಎರಡನೇ ದಿನದಾಟದಲ್ಲಿ ನಿನ್ನೆ ಭಾರತ ತನ್ನ ಮೊದಲ ಇನ್ನಿಂಗ್ಸ್ ಅನ್ನು 9 ವಿಕೆಟ್ ನಷ್ಟಕ್ಕೆ 503 ರನ್ಗಳ ಬೃಹತ್ ಮೊತ್ತಕ್ಕೆ ಡಿಕ್ಲೇರ್ ಮಾಡಿಕೊಂಡಿತ್ತು. ಮಳೆಯಿಂದಾಗಿ ಪಂದ್ಯಕ್ಕೆ ಅಡಚಣೆ ಉಂಟಾಗಿದ್ದರೂ ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶಿಸಿದ ಧ್ರುವ್ ಜುರೇಲ್ ಅಜೇಯ 115 ರನ್ ಗಳಿಸಿದರೆ ಅವರಿಗೆ ಕನ್ನಡಿಗ ದೇವದತ್ ಪಡಿಕಲ್ 117 ರನ್ ಗಳಿಸಿ ಸಾಥ್ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 10 ವರ್ಷ ಪೂರೈಸಿದ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ, ಸೇವಾ ಯಶಸ್ಸಿನ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. 2047 ವೇಳೆಗೆ ಭಾರತ $30 trillion ಆರ್ಥಿಕತೆಯಾಗುವ ಗುರಿ, ಟೋಕಿಯೋದಲ್ಲಿ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಭಾರತ ಚೀನಾ 25ನೇ ವಿಶೇಷ ಪ್ರತಿನಿಧಿಗಳ ಮಾತುಕತೆಯಲ್ಲಿಂದು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಭಾಗಿ. ಹಾಗೂ ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ ಮೂರನೇ ದಿನದಾಟದಲ್ಲಿಂದು 300 ರನ್ಗೂ ಅಧಿಕ ಹಿನ್ನಡೆಯಲ್ಲಿ ಶ್ರೀಲಂಕಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
4: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ ಶಶಾಂಕ್ ಶೇಷಗಿರಿ ಹಾಗೂ ಸುಪ್ರಿಯಾ ಹಾಡಿರುವ ಬೆಳ್ಳಿ ಚಿತ್ರದ ಹಾಡು. ಕವಿರಾಜ್ ಅವರ ಸಾಹಿತ್ಯವಿದೆ, ವಿ ಶ್ರೀಧರ್ ಅವರ ಸಂಗೀತ ಸಂಯೋಜನೆ ಇದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1800-420-2233.

0: ವಿಜಯಪ್ರಕಾಶ್ ಅವರ ಕಂಠದಲ್ಲಿ ಬೆಲ್ ಬಾಟಮ್ ಚಿತ್ರದಿಂದ ಗೀತೆಯನ್ನ ಕೇಳಿದ್ರಿ. ಯೋಗರಾಜ್ ಭಟ್ ಅವರ ಸಾಹಿತ್ಯವಿದು, ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ ಸಂಯೋಜನೆ. ಇದು ಆಕಾಶವಾಣಿ ಬೆಂಗಳೂರು. ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 33ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಸಿ ಶಶಿಕಲಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್ ಆರ್ ಶ್ರೀಧರ್.
5: ಕೃಷ್ಣ ತನ್ನ ಸತಿಯರ ಜೊತೆಯಲ್ಲಿ ಕುಳಿತುಬಿಟ್ಟು ತಮಾಷೆಯಾಗಿ ಮಾತನಾಡ್ತಾ ಇದ್ದಾನೆ. ನಗು ನಗುತ್ತಾ ಸರಸೋಕ್ತಿಗಳಿಂದ ಮಾತನ್ನ ಆಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಎಲ್ಲ ರಾಜರ ಮಹಾರಾಜರನ್ನು ಕೂಡ ಕೂಡಿಕೊಂಡು ಬಿಟ್ಟು ಪಾರ್ಥ ನಗರದ ಸಮೀಪಕ್ಕೆ ಬಂದಿದ್ದಾನೆ. ವಿಷಯವನ್ನ ದಾರುಕ ಬಂದು ಹೇಳ್ತಾ ಇದ್ದಾನೆ, ಕೃಷ್ಣ ಪಾರ್ಥ ಬಂದಿದ್ದಾನೆ, ಎಲ್ಲ ರಾಜ ಮಹಾರಾಜರು ಕೂಡ ಜೊತೆಯಲ್ಲಿ ಬಂದಿದ್ದಾರೆ ಅಂತ ಹೇಳಿ ಆ ದಾರುಕ ಹೇಳಿದಾಗ ಕೃಷ್ಣ ಅರಮನೆಯಿಂದ ಹೊರಟಿದ್ದಾನೆ.

ಆಗ ಕೃಷ್ಣ ಯಾಗಶಾಲೆಗೆ ಬಂದ್ಬಿಟ್ಟು ಧರ್ಮರಾಜನಿಗೆ ಹೇಳ್ತಾ ಇದ್ದಾನೆ, ಧರ್ಮರಾಜ ನೀನು ಇಲ್ಲೇ ಇರು, ನಾವು ರಾಜರ ಸಮೂಹವನ್ನ ಎಲ್ಲ ರಾಜ ಮಹಾರಾಜರು ಕೂಡ ಬಂದಿದ್ದಾರೆ, ಅವರನ್ನ ಕರೆದುಕೊಂಡು ಬರ್ತೇನೆ. ಮಗದಾಲಭ್ಯ ಮುನಿಶ್ರೇಷ್ಠರು ಬಂದಿದ್ದಾರೆ, ಅವರನ್ನು ಕೂಡ ಕರೆದುಕೊಂಡು ಬರ್ತೇನೆ. ನೀನು ಇಲ್ಲೇ ಇರು, ಜೊತೆಗೆ ನೀನು ಸ್ವಲ್ಪ ಹೊತ್ತು ಬಿಟ್ಟು ಉತ್ಸವದಿಂದ ಎಲ್ಲ ಪುರಜನರನ್ನು ಕೂಡ ಕೂಡಿಕೊಂಡು ಎಲ್ಲ ನಿನ್ನ ರಾಣಿವಾಸದವರನ್ನ ಅರಮನೆಯಲ್ಲಿರ್ತಕ್ಕಂತಹ ಅವರು ಎಲ್ಲರನ್ನು ಕೂಡಿಕೊಂಡು ಉತ್ಸವದಂತೆ ನೀನು ಅಲ್ಲಿಗೆ ಬಾ, ಪಾರ್ಥನನ್ನ ಬರಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಕೃಷ್ಣ ವಿದುರ ಧೃತರಾಷ್ಟ್ರ ಎಲ್ಲ ರಾಜ ಮಹಾರಾಜರನ್ನ ಕರೆದುಕೊಂಡ್ಬಿಟ್ಟು ಹೊರಟಿದ್ದಾನೆ ಆ ಊರ ಹೊರಬಾಗಲಿಗೆ.

ಬೀದಿ ಬೀದಿಗಳನ್ನ ರಂಗೋಲಿ ಹಾಕ್ಬಿಟ್ಟು ಪನ್ನೀರನ್ನ ಚಿಮುಕಿಸ್ಬಿಟ್ಟು ಅಲಂಕಾರವನ್ನ ಮಾಡಿದ್ದಾರೆ. ಧೂಪದ ವಾಸನೆ ತುಂಬಿ ಹೋಗ್ಬಿಟ್ಟಿದೆ. ಎಲ್ಲ ಹೂವುಗಳನ್ನ ತಂದು ಅಲಂಕಾರವನ್ನ ಮಾಡಿದ್ದಾರೆ. ಚಪ್ಪರವನ್ನ ಹಾಕಿದ್ದಾರೆ. ಒಳ್ಳೆಯ ಮಾಲೆಗಳನ್ನ ಕಟ್ಟಿದ್ದಾರೆ. ಸುಂದರವಾಗಿರ್ತಕ್ಕಂತಹ ನಗರದ ಒಂದು ವಾತಾವರಣವನ್ನ ನಿರ್ಮಾಣ ಮಾಡಿದ್ದಾರೆ. ಸುಗಂಧದ ವಾಸನೆ ಹೆಚ್ಚಾಗ್ತಾ ಇದೆ. ಎಲ್ಲ ಗುಡಿ ಗೋಪುರಗಳಿಗೂ ಕೂಡ ಬಣ್ಣ ಬಳಿದಿದ್ದಾರೆ. ಕುಂಕುಮದ ಪರಿಮಳ, ಕರ್ಪೂರದ ಪರಿಮಳ ಎಲ್ಲ ನಗರವನ್ನು ಕೂಡ ತುಂಬಿಕೊಂಡಿದೆ. ಆ ರೀತಿಯಾಗಿ ಅರ್ಜುನನ ಒಂದು ಸ್ವಾಗತಕ್ಕೋಸ್ಕರ ಈ ರೀತಿ ಸಿಂಗಾರವನ್ನ ಮಾಡಿದ್ದಾರೆ. ಹಸ್ತಿನಾಪುರಕ್ಕೆ, ಅಂತಹ ಒಂದು ಸುಂದರವಾದಂತಹ ನಗರಕ್ಕೆ ಬರ್ತಾ ಇದ್ದಾರೆ.

ಎದುರುಗೊಳ್ಳಬೇಕು ಅನ್ನುವಂತಹ ಸಂಭ್ರಮದಿಂದ ಎಲ್ಲ ಪುರಜನರು ಕೂಡ ಬರ್ತಾ ಇದ್ದಾರಂತೆ. ಎಲ್ಲರೂ ಕೂಡ ತಮ್ಮ ತಮ್ಮನ್ನ ಶೃಂಗಾರ ಮಾಡಿಕೊಂಡಿದ್ದಾರೆ, ನಗರ ಶೃಂಗಾರವನ್ನು ಮಾಡಿದ್ದಾರೆ, ಜೊತೆಗೆ ಗೀತೆಗಳನ್ನ ಹಾಡ್ತಾ ವಾದ್ಯಗಳನ್ನ ನುಡಿಸ್ತಾ ಬರ್ತಾ ಇದ್ದಾರೆ. ಎಲ್ಲ ವಿನೋದವಾಗಿರ್ತಕ್ಕಂತಹ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ನಟರು ನರ್ತಕಿಯರು ಎಲ್ಲರೂ ಕೂಡ ಹಾಡ್ತಾ ಇದ್ದಾರೆ. ಮೃದಂಗ ವಾದ್ಯಗಳನ್ನ ನಗಾರಿಗಳನ್ನ ಬಾರಿಸ್ತಾ ಇದ್ದಾರೆ. ಹೊಳೆ ಹೊಳೆಯತಕ್ಕಂತಹ ವಿಲಾಸಿನಿ ಗುಂಪು ಶೋಭಾಯಮಾನವಾಗಿ ಬರ್ತಾ ಇದೆ. ದಾರಿಯಲ್ಲಿ ಎಲ್ಲೂ ಕೂಡ ಬಿಡುವೇ ಇಲ್ಲ, ಜಾಗವೇ ಇಲ್ಲ. ಆ ರೀತಿಯಾಗಿ ಸಮುದ್ರದ ಉಪಾದಿಯಲ್ಲಿ ಆ ಪುರಜನರು ಅರ್ಜುನನನ್ನ ಎದುರುಗೊಳ್ಳೋದಕ್ಕೋಸ್ಕರ ಬರ್ತಾ ಇದ್ದಾರೆ.

ಯಶೋಧೆ ಕುಂತಿ ಎಲ್ಲರೂ ಕೂಡ ಬರ್ತಾ ಇದ್ದಾರಂತೆ. ಅವರೆಲ್ಲರೂ ಕೂಡ ಆನೆಯ ಮೇಲೆ ಕುಳಿತು ಬಿಟ್ಟು ಬರ್ತಾ ಇದ್ದಾರೆ. ಜೊತೆಗೆ ಮಧ್ಯದಲ್ಲಿ ಸ್ತ್ರೀ ಸಮೂಹ, ಮತ್ತೆ ಅದರ ನಡುವೆ ರುಕ್ಮಿಣಿ ಮತ್ತೆ ಸತ್ಯಭಾಮೆಯರ ಪಲ್ಲಕ್ಕಿ ಬರ್ತಾ ಇದೆ. ಹೀಗೆ ಎಲ್ಲರೂ ಕೂಡ ಅರ್ಜುನನನ್ನ ನೋಡೋದಕ್ಕೋಸ್ಕರ ಬರ್ತಾ ಇದೆ. ಅವರು ಮುಡಿದುಕೊಂಡಿರ್ತಕ್ಕಂತಹ ಆ ಪಾರಿಜಾತದ ಹೂವು, ಅದರ ಸುಗಂಧವನ್ನ ಕಂಡುಬಿಟ್ಟು ದುಂಬಿಗಳು ಹಿಂಬಾಲಿಸ್ತಾ ಇದೆಯಂತೆ. ಆ ಝಿಂಕಾರವನ್ನ ಮಾಡ್ತಾ ಇರ್ತಕ್ಕಂತಹ ದುಂಬಿಗಳು ಅವರೆಲ್ಲರ ಹಿಂದೆ ಆ ಸಖಿಯರ ಜೊತೆಯಲ್ಲಿ ಬರ್ತಾ ಇದೆ. ದುಂಬಿಗಳು ಕೂಡ ಅರ್ಜುನನನ್ನ ನೋಡೋದಕ್ಕೋಸ್ಕರ ಎಲ್ಲ ಜನ ಸಮೂಹ ಜೊತೆಗೆ ರಾಣಿವಾಸದವರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ.

ಕೃಷ್ಣನ ರಾಣಿಯರಾದಂತಹ ಜಾಂಬುವತಿ ಮೊದಲಾದ ಎಲ್ಲ ಕಮಲ ಮುಖಿಯರು ಎಲ್ಲರೂ ಕೂಡ ಸುಂದರವಾದಂತಹ ಸ್ತ್ರೀಯರು ಬರ್ತಾ ಇದ್ದಾರೆ. ಅಲ್ಲಿ ಪರಿಪರಿಯಾಗಿರ್ತಕ್ಕಂತಹ ಉತ್ತಮ ವಸ್ತ್ರಗಳನ್ನು ಧರಿಸಿಕೊಂಡಿದ್ದಾರೆ, ಸುಗಂಧವನ್ನು ಪೂಸಿದ್ದಾರೆ, ಹೂಮಾಲೆಗಳನ್ನ ಆಭರಣಗಳನ್ನ ತೊಟ್ಕೊಂಡಿದ್ದಾರೆ, ಕಿರೀಟಗಳನ್ನ ತೊಟ್ಕೊಂಡಿದ್ದಾರೆ. ಹೀಗೆ ಜೊತೆಗೆ ತಾಂಬೂಲದ ಕೆಂಪು ಬಣ್ಣದ ಆ ಶೋಭೆ ಅವರ ಮುಖಕ್ಕೆ ಶೋಭೆಯನ್ನು ಹೆಚ್ಚಿಸ್ತಾ ಇದೆ. ಬಂಗಾರದ ಪಲ್ಲಕ್ಕಿಗಳನ್ನು ಹಿಡಿದುಕೊಂಡ್ಬಿಟ್ಟು ಹತ್ತಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ.

ಅರ್ಜುನನನ್ನ ಎದುರುಗೊಳ್ಳೋದಕ್ಕೋಸ್ಕರ ಹೋಗ್ತಾ ಇರ್ತಕ್ಕಂತಹ ದಾರಿಯಲ್ಲಿ ಸ್ತ್ರೀ ಸಮೂಹ ತುಂಬಿ ಹೋಗ್ಬಿಟ್ಟಿದೆಯಂತೆ. ಅವರು ಉಟ್ಟಿರ್ತಕ್ಕಂತಹ ಬಟ್ಟೆ ಒಡವೆ ಇದೆಲ್ಲವೂ ಕೂಡ ಕುಂಕುಮದ ಪುಡಿಯಂತೆ ಕಾಣ್ತಾ ಇದೆಯಂತೆ, ಬಂಗಾರದ ಪುಡಿಯಂತೆ ಕಾಣ್ತಾ ಇದೆಯಂತೆ. ಅವರ ಸಂಭ್ರಮ ನಡೀತಾ ಇದ್ದಾಗ ಅವರ ಹಾರಗಳು ಎಲ್ಲವೂ ಕೂಡ ಹರಿದು ಹೋಗ್ಬಿಟ್ಟಿದೆ ಅಂತೆ, ಹರಿತಾ ಇದೆ ಅಂತೆ. ಅಷ್ಟು ಸಂಭ್ರಮವನ್ನ ಆವೇಗವನ್ನ ಅವರು ಮಾಡ್ಕೊಂಡಿದ್ದಾರೆ. ಅವರ ಕಡೆಗಣ್ಣ ನೋಟ ಇದೆಯಲ್ಲ, ಎಲ್ಲ ನೋಡತಕ್ಕಂತಹ ಅವರ ಕಣ್ಣುಗಳಿಂದ ಕಾಂತಿ ಸೂಸ್ತಾ ಇದೆ, ಅವರ ಉಟ್ಟಿರ್ತಕ್ಕಂತಹ ಬಟ್ಟೆಗಳಿಂದ ಕಾಂತಿ ಹೊಮ್ಮತಾ ಇದೆ, ಅವರ ಹಾವಭಾವಗಳು ಎಲ್ಲರಿಗೂ ಕೂಡ ಮನೋಹರವಾಗಿ ಕಾಣ್ತಾ ಇದೆ. ಎಲ್ಲರೂ ಕೂಡ ಸಂತೋಷದಿಂದ ಅರ್ಜುನನನ್ನ ನೋಡೋದಕ್ಕೋಸ್ಕರ ಹೋಗ್ತಾ ಇದ್ದಾರೆ.

ಪ್ರೀತಿ ವೈಭವದಿಂದ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಅಲ್ಲಿ ಬರ್ತಾ ಇರತಕ್ಕಂತಹ ಮಹಾರಾಜರನ್ನ ನೋಡಬೇಕು, ಪಾರ್ಥನನ್ನ ಕಾಣಬೇಕು, ಸೈನ್ಯವನ್ನ ನೋಡಬೇಕು ಅಂತ ಹೇಳಿ ಬರ್ತಾ ಇದ್ದಾರೆ. ಅರ್ಜುನನ ಪಕ್ಕದಲ್ಲಿ ಬರ್ತಾ ಇರತಕ್ಕಂತಹ ಚತುರಂಗ ಸೈನ್ಯ ಅದನ್ನ ನೋಡ್ಬಿಟ್ಟು, ಜೊತೆಗೆ ಅರ್ಜುನ ಎರಡು ಕುದುರೆಗಳನ್ನ ತರ್ತಾ ಇದ್ದಾನಂತೆ. ಎಲ್ಲರೂ ಕೂಡ ನೋಡಿದ್ರು, ಸ್ತ್ರೀಯರು ಅವರು ಚಂದನ ಮುತ್ತು ಅಕ್ಷತೆ ಕುಂಕುಮಗಳಿಂದ ಮಿಶ್ರಿತವಾಗಿರ್ತಕ್ಕಂತಹ ಮೊಸರು ಅರಳು ಗರಿಕೆಗಳು ಸೇರಿರ್ತಕ್ಕಂತಹ ದೊಡ್ಡ ಬಂಗಾರದ ತಟ್ಟೆಯಲ್ಲಿ ಆ ಅರ್ಜುನನಿಗೆ ಆರತಿಯನ್ನು ಮಾಡ್ತಾ ಇದ್ದಾರೆ, ಜಯಘೋಷವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಮುತ್ತಿನ ಒಂದು ಸೇಸೆಯನ್ನ ಅಭಿಷೇಕವನ್ನ ಅವರೆಲ್ಲರೂ ಕೂಡ ಅರ್ಜುನನಿಗೆ ಮಾಡ್ತಾ ಇದ್ದಾರೆ.

ಅರ್ಜುನ, ಪ್ರದ್ಯುಮ್ನ, ಯವನಾಶ್ವ, ಸಾತ್ಯಕಿ, ವೃಷಕೇತು, ಸಾಂಬ ಎಲ್ಲ ರಾಜರು, ಕೃತವರ್ಮ, ಮೇಘನಾದ, ಅನುಸಾಲ್ವ, ಸುವೇಗ, ಹೀಗೆ ಅನಿರುದ್ಧಾದಿಗಳು ಎಲ್ಲರೂ ಕೂಡ ಬಂದ್ಬಿಟ್ಟು ಆ ಧೃತರಾಷ್ಟ್ರನನ್ನ ಮೊದಲು ನೋಡ್ತಾ ಇದ್ದಾರಂತೆ. ಜೊತೆಗೆ ಹಂಸಧ್ವಜ, ಚಂದ್ರಹಾಸ, ನೀಲಧ್ವಜ, ಬಬ್ರುವಾಹನ, ವೀರವರ್ಮ ಎಲ್ಲ ರಾಜರು ಕೂಡ ಉಚಿತವಾಗಿರ್ತಕ್ಕಂತಹ ರೀತಿಯಲ್ಲಿ ಬಂದ್ಬಿಟ್ಟು ಗೌರವದಿಂದ ಧೃತರಾಷ್ಟ್ರನನ್ನ ಕಾಣ್ತಾ ಇದ್ದಾರೆ.

ಎಲ್ಲರೂ ಕೂಡ ಅಲ್ಲಿ ವಂದನೆಯನ್ನ ಮಾಡತಕ್ಕಂತಹ ಅವರನ್ನ ನೋಡ್ತಾ ಇದ್ದಾರೆ. ವಂದಿಸಿದವರಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಹಾಗೆ ಯಾವ ಯೋಗ್ಯತೆಯನ್ನು ಅವನು ನೋಡಿಕೊಂಡು ಇವನು ದೊಡ್ಡವನು, ಇವನು ಹಿರಿಯ, ಇವನು ಜ್ಞಾನಿ ಎನ್ನತಕ್ಕಂತಹವರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಯಾರಿಂದ ನಮಸ್ಕಾರವನ್ನು ಪಡೆದುಕೊಳ್ಬೇಕೋ ಅವರಿಂದ ನಮಸ್ಕಾರವನ್ನು ಪಡ್ಕೊಳ್ತಾ ಇದ್ದಾರೆ. ಯಾರಿಗೆ ನಮಸ್ಕಾರವನ್ನು ಮಾಡಬೇಕೋ ಅಂಥವರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಬಂಧುಗಳು ಒಬ್ಬರನ್ನೊಬ್ಬರು ತಬ್ಬಿಕೊಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ, ಯಾರೂ ಕೂಡ ಆ ಒಬ್ಬರ ಮುಖವನ್ನು ವರ್ಷದಿಂದಲೂ ಕೂಡ ನೋಡೋದಕ್ಕೆ ಸಾಧ್ಯವಾಗಿಲ್ಲ. ಜೊತೆಗೆ ಅವರ ಯೋಗಕ್ಷೇಮ ಏನು ಅನ್ನತಕ್ಕಂತಹ ವಿಷಯವೂ ಕೂಡ ತಿಳಿದಿಲ್ಲ. ಹಾಗಾಗಿ ಒಬ್ಬರನ್ನೊಬ್ಬರು ತಬ್ಬಿಕೊಳ್ತಾ ಇದ್ದಾರೆ. ಬಂಧುಗಳು ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ದಾರೆ. ಹೊಸ ಹೊಸ ಸಂಭಾಷಣೆಗಳಿಂದ ತುಂಬ ಸಂತೋಷಗೊಳ್ತಾ ಇದ್ದಾರೆ. ಎಲ್ಲರೂ ಕೂಡ ಭಗದಾಲಭ್ಯ ಮುನಿಗೆ ನಮಸ್ಕಾರವನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ತಮ್ಮ ರಥದಿಂದ ಮತ್ತು ಪಲ್ಲಕ್ಕಿಗಳಿಂದ ಎಲ್ಲರೂ ಕೂಡ ಇಳಿದು ಬಿಟ್ಟು ಆ ಕೃಷ್ಣನ ನೇಮದಿಂದ, ಕೃಷ್ಣನ ಆಜ್ಞೆಯಂತೆ ಎಲ್ಲರೂ ಕೂಡ ಯಾಗಶಾಲೆಗೆ ಬಂದಿದ್ದಾರೆ ಧರ್ಮರಾಜನನ್ನು ಕಾಣೋದಕ್ಕೋಸ್ಕರ. ಆ ಸಮಯಕ್ಕೆ ಗೋಧೂಳಿ ಲಗ್ನ ಉಂಟಾಗಿದೆ.

0: ಎಲ್ಲರೂ ಕೂಡ ರಾಜ ಮಹಾರಾಜರು ಸೈನಿಕರು ಎಲ್ಲರೂ ಕೂಡ ಕೃಷ್ಣನ ಜೊತೆಯಲ್ಲಿ ಬರ್ತಾ ಇದ್ದಾರೆ. ಛತ್ರ ಚಾಮರಗಳನ್ನ ಬೀಸ್ತಾ ಇದ್ದಾರೆ. ಸೀಗುರಿ ಪತಾಕೆಗಳು ಎಲ್ಲವೂ ಕೂಡ ಹಾರಾಡ್ತಾ ಇದೆ. ವಾದ್ಯ ಧ್ವನಿಯನ್ನು ಮಾಡ್ತಾ ಇದ್ದಾರೆ. ವಂದಿ ಮಾಗದರು ತಮ್ಮ ತಮ್ಮ ರಾಜ ಮಹಾರಾಜರಿಗೆ ಜಯಘೋಷವನ್ನು ಮಾಡ್ತಾ ಇದ್ದಾರೆ, ಜಯಕಾರವನ್ನು ಮಾಡ್ತಾ ಇದ್ದಾರೆ. ಸಂಗೀತ ನರ್ತನ ಮೇಳುಗಳು ಎಲ್ಲವೂ ಕೂಡ ಜೊತೆ ಜೊತೆಯಾಗಿ ಬರ್ತಾ ಇದೆ. ಆ ಚತುರಂಗ ಸೇನೆಯ ಜೊತೆಯಲ್ಲಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ರಾಜ ಮಹಾರಾಜರು ಗುಂಪು ಗುಂಪಾಗಿ ಬರ್ತಾ ಇದ್ದಾರಂತೆ. ಏನು ಉತ್ಸವ! ಅಂತಹ ಉತ್ಸವದಲ್ಲಿ ಅವರೆಲ್ಲರೂ ಕೂಡ ಕೃಷ್ಣನ ಜೊತೆಯಲ್ಲಿ ಧರ್ಮರಾಜನನ್ನ ನೋಡೋದಕ್ಕೋಸ್ಕರ ಬರ್ತಾ ಇದ್ದಾರೆ.
1: ಮುಂದೆ ಕುದುರೆಗಳ ಅದರ ಬಳಿಯೊಳ್ ಸಮಸ್ತ

0: ಕಂದನು
1: ಮುಂದೆ ಕುದುರೆಗಳು ಬರ್ತಾ ಇದೆ, ಯಜ್ಞಾಶ್ವ ಬರ್ತಾ ಇದೆ, ಅದರ ಹಿಂದೆ ಸಮಸ್ತ ಯಾದವ ಸೇನೆ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಜೊತೆಯಲ್ಲಿ ಎಡಭಾಗದಲ್ಲಿ ಅರ್ಜುನ, ವೃಷಕೇತು ಅವರು ಬರ್ತಾ ಇದ್ದಾರೆ. ಹಿಂದೆ ಹಂಸಧ್ವಜ, ಮಯೂರಧ್ವಜ ಮೊದಲಾದ ರಾಜರು ಇವರೊಡನೆ ಬರ್ತಾ ಇದ್ದಾರೆ. ಅಗಣಿತವಾಗಿರ್ತಕ್ಕಂತಹ ಕರ್ಪೂರ ತೈಲವನ್ನ ಎಲ್ಲರೂ ಕೂಡ ಪೂಸ್ಕೊಂಡಿದ್ದಾರೆ. ಅತಿ ಪ್ರಕಾಶಮಾನವಾಗಿ ಹೊಳಿತಾ ಇದ್ದಾರೆ. ಉರಿತಾ ಇರತಕ್ಕಂತಹ ದೀಪದ ಬೆಳಕಿನಲ್ಲಿ

ಗೋಧೂಳು ಈ ಲಗ್ನದಲ್ಲಿ ಎಲ್ಲರೂ ಕೂಡ ಯಾಗ ಮಂಟಪವನ್ನು ಪ್ರವೇಶಿಸಿದ್ದಾರೆ. ಯುಧಿಷ್ಠಿರನನ್ನ ಧರ್ಮರಾಜನನ್ನ ನೋಡೋದಕ್ಕೋಸ್ಕರ ಕೃಷ್ಣನ ಜೊತೆಯಲ್ಲಿ ಎಲ್ಲರೂ ಕೂಡ ಯಾಗಶಾಲೆಗೆ ಬಂದಿದ್ದಾರೆ.

ದೇವತೆಗಳು ಕೂಡ ಸಂಭ್ರಮದಿಂದ ಸದ್ದನ್ನ ಕಿವಿಯಲ್ಲಿ ಕೇಳ್ತಾ ಇದ್ದಾರಂತೆ. ಇಲ್ಲಿ ನಡೀತಾ ಇರ್ತಕ್ಕಂತಹ ವಾದ್ಯ ಘೋಷಗಳನ್ನ ದೇವತೆಗಳು ಕೇಳ್ತಾ ಇದ್ದಾರೆ. ರಪ್ಪೆ ಇಲ್ಲ ಅವರಿಗೆ, ಕಣ್ಣು ಮುಚ್ಚಿಕೊಳ್ಬೇಕಾಗಿಲ್ಲ. ಇದನ್ನ ನೋಡುವಂತಹ ಆ ಸಾಧ್ಯತೆ ಅವರಿಗೆ ಇದೆಯೇ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೂರ್ಯ ಚಂದ್ರವಂಶದ ಎಲ್ಲರೂ ಕೂಡ ರಾಜ ಮಹಾರಾಜರು, ಅನೇಕ ಜನರು ಅಶ್ವಮೇಧ ಯಾಗವನ್ನು ಮಾಡಿದ್ದಾರೆ. ಆ ಯಾಗಗಳು ಈ ಯಾಗಕ್ಕೆ ಸರಿಸಮನಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕೃಷ್ಣ ಇದ್ದಾನೆ. ಯಾವ ಯಾಗದ ಅಧಿಪತಿಯಾಗಿರ್ತಕ್ಕಂತಹ ಯಾಗದ ಪುಣ್ಯವನ್ನ ಕೊಡತಕ್ಕಂತಹ ಹವಿಸ್ಸನ್ನ ತೆಗೆದುಕೊಳ್ತಕ್ಕಂತಹ ಆ ಪರಮಾತ್ಮ ಕೃಷ್ಣ ಇದ್ದಾನೆ. ಆದ್ದರಿಂದ ಇಂತಹ ಯಾಗಕ್ಕೆ, ಈ ಧರ್ಮರಾಜನ ಯಾಗಕ್ಕೆ ಯಾವುದು ಕೂಡ ಸರಿಸಾಟಿ ಅಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆ ಕೃಷ್ಣನ ಜೊತೆಯಲ್ಲಿ ಲಕ್ಷ್ಮಿ ಬಂದಿದ್ದಾಳೋ, ಹಾಗೆ ಎಲ್ಲ ರಾಜಮಹಾರಾಜರು ಕೂಡ ಸಂಪತ್ತನ್ನು ತಂದಿದ್ದಾರಂತೆ. ಕ್ಷೀರಸಾಗರವೂ ಕೂಡ ಬಂದಿದೆಯೋ ಅನ್ನುವಂತಹ ರೀತಿಯಲ್ಲಿ ಎಲ್ಲ ಸೈನಿಕರು ಕೂಡ ಬಂದಿದ್ದಾರೆ. ಸಮುದ್ರದ ಪಾದಿಯಲ್ಲಿ ಸೈನ್ಯ ಬಂದ್ಬಿಟ್ಟಿದೆ. ಅವರೆಲ್ಲರೂ ಕೂಡ ಧರ್ಮರಾಜನನ್ನ ನೋಡೋದಕ್ಕೆ ಬರ್ತಾ ಇದ್ದಾರೆ. ಇದನ್ನ ವರ್ಣಿಸೋದಕ್ಕೆ ಯಾವ ಕವಿಯಿಂದ ಸಾಧ್ಯ ಅಂತ ಹೇಳಿ ಎಲ್ಲರೂ ಕೂಡ ಮಾತನಾಡಿಕೊಳ್ತಾ ಇದ್ದಾರೆ.

ಅಶ್ವಮೇಧ ಯಾಗಕ್ಕೆ ದೀಕ್ಷಿತನಾಗಿ ಯಜಮಾನನಾಗಿ ಕುಳಿತಿರ್ತಕ್ಕಂತಹ ವಿರಾಜಮಾನವಾಗಿರ್ತಕ್ಕಂತಹ ಧರ್ಮರಾಜನನ್ನ ಅರ್ಜುನ ನೋಡ್ದ. ಬಂದುಬಿಟ್ಟು ಕುದುರೆಗಳನ್ನ ಒಪ್ಪಿಸ್ತಾ ಇದ್ದಾನೆ. ಅಣ್ಣ, ನಾವು ಎಲ್ಲ ಜೈತ್ರ ಯಾತ್ರೆಯನ್ನ ಮುಗಿಸ್ಕೊಂಡ್ಬಿಟ್ಟು ಎಲ್ಲ ರಾಜ ಮಹಾರಾಜರೊಡನೆ ಬಂದಿದ್ದೇನೆ. ನೋಡು, ಈ ಅಶ್ವ ಅದನ್ನ ಕಳಿಸ್ಕೊಟ್ಟಿದ್ದೀಯಲ್ಲ, ಆ ಅಶ್ವವನ್ನ ರಕ್ಷಣೆ ಮಾಡಿಕೊಂಡು ಹಾಗೆ ನಾನು ತಂದಿದ್ದೇನೆ ಅಂತ ಹೇಳಿ ಧರ್ಮರಾಜನಿಗೆ ಒಪ್ಪಿಸಿದ್ದಾನೆ. ಅವನು ಆ ಅರ್ಜುನನ್ನ ಆಲಂಗಿಸ್ಕೊಳ್ತಾ ಇದ್ದಾನೆ. ಪ್ರೀತಿಯಿಂದ ತಮ್ಮನನ್ನ ತಬ್ಬುಕೊಂಡ್ಬಿಟ್ಟು ಪ್ರದ್ಯುಮ್ನ, ವೃಷಕೇತು ಮೊದಲಾದ ಆ ಜೊತೆಯಲ್ಲಿ ಬಂದಂತಹ ಪ್ರಮುಖರನ್ನ ಎಲ್ಲರನ್ನು ಕೂಡ ಸನ್ಮಾನವನ್ನು ಮಾಡ್ತಾ ಇದ್ದಾನಂತೆ. ಅವರನ್ನ ಮಾತನಾಡಿಸ್ತಾ ಇದ್ದಾನೆ, ಅವರನ್ನ ಹೊಗಳ್ತಾ ಇದ್ದಾನೆ. ಹೀಗೆ ಹೊಗಳ್ತಾ ಕೃಷ್ಣ ಪ್ರಮುಖರಾಗಿರ್ತಕ್ಕಂತಹ ಹಂಸಧ್ವಜ ಮೊದಲಾದ ರಾಜರನ್ನ ಆ ಧರ್ಮರಾಜನಿಗೆ ಪರಿಚಯವನ್ನು ಮಾಡ್ತಾ ಇದ್ದಾನೆ.

ಇದ್ದಾನೆ, ಧರ್ಮರಾಜನನ್ನು ಕೊಡದುಕೊಟ್ಟು ಕೃಷ್ಣ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾನೆ. ಇವನು ರಾಜಹಂಸನಾದ ಹಂಸಧ್ವಜ. ರಾಜಹಂಸ ಅಂತ ಹೇಳಿದ್ರೆ ಆ ಎಲ್ಲ ರಾಜಮಹಾರಾಜರಲ್ಲಿ ಬೆಳ್ಳ

ಅಂದ್ರೆ ಇವನು ಭೂಮಂಡಲದಲ್ಲಿ ಚಂದ್ರನಂತೆ ಹೊಳಿತಾ ಇರ್ತಕ್ಕಂಥವನು, ಚಂದ್ರನಂತೆ ಎಲ್ಲರಿಗೂ ಕೂಡ ಸಂತೋಷವನ್ನು ಉಂಟು ಮಾಡ್ತಕ್ಕಂಥವನು ಈ ಚಂದ್ರಹಾಸ ಇವನು ಅಂತ ಹೇಳಿ ಜೊತೆಗೆ ಬಬ್ರುವಾಹನನ್ನ ಪರಿಚಯ ಮಾಡ್ಕೊಡ್ತಾ ಇದ್ದಾನೆ. ಇವನು ಬಬ್ರುವಾಹನ, ದೇವೇಂದ್ರ ಮಗನಾಗಿರ್ತಕ್ಕಂತಹ ಅರ್ಜುನನ ಮಗ ಇವನು ಬಬ್ರುವಾಹನ ಅಂತ ಹೇಳಿ ಎಲ್ಲ ರಾಜ ಮಹಾರಾಜರನ್ನ ಕೃಷ್ಣ ಪರಿಚಯ ಮಾಡ್ತಾ ಇದ್ದಾನೆ.

ಹೇಳ್ತಾ ಇದ್ದಾನೆ ಧರ್ಮರಾಜ, ನಾನು ಹೇಳ್ತಕ್ಕಂತಹ ಮಾತು ಅತಿಶಯೋಕ್ತಿಯಲ್ಲ. ಇವರೆಲ್ಲರೂ ಕೂಡ ವೀರರು, ಪರಾಕ್ರಮಿಗಳು. ಇವರು ಇವರನ್ನು ಉಪಚರಿಸಬೇಕು, ಇವರನ್ನ ಆಧರಿಸಬೇಕು ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಜೊತೆಗೆ ರಾಜರ ಮಕ್ಕಳು, ಅವರ ಜೊತೆಯಲ್ಲಿ ಬಂದಿರತಕ್ಕಂತಹ ಅವರ ಸಹೋದರರು, ಅವರ ಮಂತ್ರಿಗಳು ಎಲ್ಲರನ್ನೂ ಕೂಡ ಪರಿಚಯ ಮಾಡಿಕೊಡ್ತಾ ಇದ್ದಂತೆ. ಒಬ್ಬೊಬ್ಬರನ್ನು ಪರಿಚಯ ಮಾಡಿದಂತೆ ಅವರೆಲ್ಲರೂ ಕೂಡ ಬಂದು ಧರ್ಮರಾಜನಿಗೆ ಕಪ್ಪ ಕಾಣಿಕೆಗಳನ್ನ ಒಪ್ಪಿಸ್ತಾ ಇದ್ದಾರೆ. ಅದು ಮೇರು ಪರ್ವತದಂತೆ ಆಗ್ಬಿಟ್ಟಿದೆಯಂತೆ. ಅದನ್ನ ತೋರಿಸ್ತಾ ಇದ್ದಾನೆ ಧರ್ಮರಾಜ. ಇವರೆಲ್ಲರೂ ಕೂಡ ವೀರರು, ಇವರು ಯಾರು ಕೂಡ ಹೇಳಿಗಳಲ್ಲ ಅಂತ ಹೇಳಿ ಅವರನ್ನ ಪರಿಚಯ ಮಾಡ್ತಾ ಇದ್ದಾನೆ.

ಆಗ ಎಲ್ಲ ರಾಜ ಮಹಾರಾಜರು ಕೂಡ ಕೃಷ್ಣನನ್ನ ಮುತ್ಕೊಂಡ್ಬಿಟ್ಟಿದ್ದಾರಂತೆ. ಕೃಷ್ಣನ ಹತ್ರ ಹೇಳ್ತಾ ಇದ್ದಾರೆ, ದೇವಾ ನಿನ್ನ ದರ್ಶನ ಆಯಿತು, 20 ಚತುರ್ಮುಖ ಬ್ರಹ್ಮರ ಆಯುಷ್ಯವನ್ನ ನೋಡಿರ್ತಕ್ಕಂತಹ ಭಗದಾಲಭ್ಯ ಮುನಿಗಳ ದರ್ಶನ ಆಯಿತು, ಇನ್ನೇನು ಬೇಕು ನಮಗೆ, ನಮ್ಮ ಜನ್ಮ ಸಾರ್ಥಕವಾಯಿತು, ಯಾವುದೋ ಪೂರ್ವ ಜನ್ಮದ ಪುಣ್ಯದಿಂದ ನಿನ್ನ ದರ್ಶನ ಈ ಭಗದಾಲಭ್ಯ ಮುನಿಗಳ ದರ್ಶನ ಆಯಿತು, ಯುದ್ಧವನ್ನ ಮಾಡ್ತಾ ಮಾಡ್ತಾ ನೀನು ದೇಶವನ್ನ ಗೆಲ್ತಾ ಹೋದ್ಯಲ್ಲ, ಜೊತೆಯಲ್ಲಿ ಬಂದಿದ್ದರಿಂದಲೇ ನಮಗೆ ಎಲ್ಲ ದೇಶಗಳ ಪರಿಚಯ ಆಯಿತು, ಎಲ್ಲ ದೇಶಗಳನ್ನ ನೋಡಿದ್ದೇವೆ, ಇನ್ನು ನಮ್ಮ ಪುಣ್ಯಕ್ಕೆ ಎಣೆ ಇಲ್ಲ, ಜೊತೆಗೆ ಧರ್ಮಕ್ಕೆ ಮನೆಯಾಗಿರ್ತಕ್ಕಂತಹ ಧರ್ಮರಾಜನನ್ನು ನೋಡಿದ್ವಿ, ಇಷ್ಟರಿಂದ ನಮ್ಗೆ ಇನ್ನೇನು ಬೇಕು ಅಂತ ಹೇಳಿ ಕೃಷ್ಣನನ್ನ ಹೊಗಳ್ತಾ ಇದ್ದಾರೆ ಆ ಎಲ್ಲ ರಾಜ ಮಹಾರಾಜರುಗಳು.

ಮಾತುಗಳನ್ನ ಕೇಳ್ತಾ ಇದ್ದಂತಹ ಕೃಷ್ಣನಿಗೆ ನಗು ಬರ್ತಾ ಇದೆ. ನಗು ನಗುತ್ತಾ ಅವರನ್ನ ಮಾತನಾಡಿಸ್ತಾ ಇದ್ದಾನೆ. ಮತ್ತೆ ಧರ್ಮರಾಜನಿಗೆ ಹೇಳ್ತಾ ಇದ್ದಾನೆ, ಧರ್ಮರಾಜ ಇವರನ್ನ ನೀನು ಉಪಚರಿಸಬೇಕು ಅಂದಾಗ ಧರ್ಮರಾಜ ಆ ಎಲ್ಲ ರಾಜ ಮಹಾರಾಜರನ್ನ ವಿವಿಧೋಪಚಾರಗಳಿಂದ ಸತ್ಕರಿಸಿದ್ದಾನಂತೆ. ಅವರಿಗೆ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾನೆ, ಒಳ್ಳೆಯ ಊಟ ಉಪಚಾರವನ್ನ ಮಾಡಿದ್ದಾನೆ. ಬಳಿಕ ಬಗದಾಲಭ್ಯರನ್ನು ಕೋರಿಸಿಬಿಟ್ಟು ಪೂಜೆಯನ್ನು ಮಾಡಿದ್ದಾನೆ. ಎಲ್ಲ ಮುನಿಗಳ ಮಧ್ಯದಲ್ಲಿ ಇನ್ನು ಯಾಗವನ್ನು ಮಾಡಬೇಕು, ಯಜ್ಞ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು: ರಾಜ್ಯದ 102 ತಾಲೂಕುಗಳಲ್ಲಿ ಬರಗಾಲ, ತಿಂಗಳಾಂತ್ಯಕ್ಕೆ ಕೇಂದ್ರಕ್ಕೆ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. 528 ಗ್ರೇಡ್ 1 ಕಾರ್ಯದರ್ಶಿಗಳಿಗೆ ಪಿಡಿಒ ಆಗಿ ಮುಂಬಡ್ತಿ, ಗ್ರಾಮಗಳ ಅಭಿವೃದ್ಧಿಗೆ ಒತ್ತು ನೀಡುವಂತೆ ಸಚಿವ ಈಶ್ವರ್ ಬಿ ಖಂಡ್ರೆ ಕರೆ. ಹನೂರು ಗುಂಡಿನ ದಾಳಿ ಪ್ರಕರಣ ಸಿಐಡಿ ತನಿಖೆಗೆ ವರ್ಗಾಯಿಸಿ ಸರ್ಕಾರ ಆದೇಶ. ಸಚಿವ ಬಿ ನಾಗೇಂದ್ರ ವಿರುದ್ದ ಬಳ್ಳಾರಿ ಚಲೋ, 10 ದಿನಗಳ ಕಾಲ ಪಾದಯಾತ್ರೆ ನಡೆಸಲು ಬಿಜೆಪಿ ನಿರ್ಧಾರ. ಹಾಗೂ ಕೊಡಗಿನಲ್ಲಿ ಧಾರಾಕಾರ ಮಳೆ, ಭಾಗಮಂಡಲದಲ್ಲಿ ತ್ರಿವೇಣಿ ಸಂಗಮ ಮುಳುಗಡೆ. ರಾಜ್ಯದ 102 ತಾಲೂಕುಗಳಲ್ಲಿ ಬರಗಾಲ ಉಂಟಾಗಿದ್ದು, ಈ ತಿಂಗಳ ಅಂತ್ಯಕ್ಕೆ ಕೇಂದ್ರ ಸರ್ಕಾರಕ್ಕೆ ಬರ ಕುರಿತು ವರದಿ ಸಲ್ಲಿಕೆ ಮಾಡಲಾಗುವುದು ಎಂದು ಕಂದಾಯ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿ ವಾರವೂ ಬರಗಾಲದ ಬಗ್ಗೆ ವಿಮರ್ಶೆ ನಡೆಸಲಾಗುತ್ತಿದ್ದು, ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಸಿ ಬಳಿಕ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು. ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕ್ಷೇತ್ರಗಳ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಶಾಸಕರೊಂದಿಗೆ ಸಭೆ ನಡೆಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ಹನೂರು ಗುಂಡಿನ ದಾಳಿ ಪ್ರಕರಣ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಇಂತಹ ಘಟನೆಗಳು ಸಂಭವಿಸಿದಾಗ ಸರ್ಕಾರಕ್ಕೆ ಅನುಮಾನ ಉಂಟಾದರೆ ಸಿಐಡಿಗೆ ನೀಡಲಾಗುತ್ತದೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಗ್ರಾಮಗಳ ವಿಕಾಸವೇ ಪಂಚಾಯಿತಿ ಅಭಿವೃದ್ಧಿಗಳ ಪರಮ ಧ್ಯೇಯ ಎಂದು ಗುರಿಯಾಗಬೇಕು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿಂದು ಗ್ರೇಡ್ 1 ಕಾರ್ಯದರ್ಶಿ ಹುದ್ದೆಯಿಂದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮುಂಬಡ್ತಿ ಪಡೆದ 528 ಸಿಬ್ಬಂದಿಗೆ ನಿಷ್ಠೆ, ದಕ್ಷತೆ ಮತ್ತು ಪ್ರಾಮಾಣಿಕತೆಯ ಪ್ರತಿಜ್ಞಾವಿಧಿ ಬೋಧಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಮಳೆಯ ಕೊರತೆಯಾಗಿದ್ದು, ಯಾರೊಬ್ಬರೂ ಗೂಳೆ ಹೋಗಬಾರದು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ಹೊರೆಯಾದರೂ ವಿಬಿಜಿ ರಾಮ್ಜಿ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮ ಗುಣಮಟ್ಟದ ಆಸ್ತಿಯನ್ನು ಸೃಜಿಸಲು ಮತ್ತು ಬಡ ಶೋಷಿತ ಜನರಿಗೆ ಉದ್ಯೋಗ ನೀಡಲು ಶ್ರಮಿಸುವಂತೆ ಸೂಚಿಸಿದ್ದಾರೆ. ಅಂತರ್ಜಲ ಮಟ್ಟ ಹೆಚ್ಚಳ, ಕೊಟ್ಟಿಗೆ ನಿರ್ಮಾಣ, ರಸ್ತೆ ನಿರ್ಮಾಣ, ಕಾಲುವೆ ನಿರ್ಮಾಣ ಸೇರಿದಂತೆ 318 ಕಾಮಗಾರಿಗಳನ್ನು ಕೈಗೊಳ್ಳಲು ವಿಬಿಜಿ ರಾಮ್ಜಿ ಅಡಿಯಲ್ಲಿ ಅವಕಾಶವಿದೆ. ಈ ಮಾಸಾಂತ್ಯದೊಳಗೆ ವಿಬಿಜಿ ರಾಮ್ಜಿ ಅಡಿಯಲ್ಲಿ ಕನಿಷ್ಠ 5-6 ಲಕ್ಷ ಮಾನವ ದಿನ ಸೃಜನೆ ಮಾಡುವ ಗುರಿ ಇಟ್ಟುಕೊಂಡು ಕಾರ್ಯನಿರ್ವಹಿಸಬೇಕು. ಗ್ರಾಮಗಳ ನೈರ್ಮಲ್ಯಕ್ಕೂ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಸಲಹೆ ನೀಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ಗುಂಡಿನ ದಾಳಿ ಪ್ರಕರಣವನ್ನು ಸಿಐಡಿ ತನಿಖೆಗೆ ವರ್ಗಾಯಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಪ್ರಕರಣದ ಕಡತಗಳನ್ನು ಸಿಐಡಿ ತನಿಖಾಧಿಕಾರಿಗೆ ಹಸ್ತಾಂತರಿಸುವಂತೆ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎ ಸಲೀಂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಮುತ್ತುರಾಜ್ ಅವರಿಗೆ ಸೂಚಿಸಿದ್ದಾರೆ. ಜಿಲ್ಲೆಯ ರಾಂಪುರ, ಹನೂರು ಮತ್ತು ಕೊಳ್ಳೇಗಾಲ ಗ್ರಾಮಾಂತರ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವ 4 ಪ್ರಕರಣಗಳು ಕಳ್ಳಬೇಟೆ, ಶಿಬಿರಗಳ ಧ್ವಂಸ, ಜೀಪ್ ಜಖಂ, ಸರ್ಕಾರಿ ಆಸ್ತಿ ನಷ್ಟ, ಕಾಡಿಗೆ ಬೆಂಕಿ ಪ್ರಕರಣಗಳನ್ನು ಹೆಚ್ಚಿನ ತನಿಖೆಗಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಸಿಐಡಿಗೆ ವರ್ಗಾಯಿಸಲಾಗಿದೆ. ಕಾವೇರಿ ವನ್ಯಜೀವಿ ಧಾಮದ ಹೊಳೆಮೂರ್ದಟ್ಟಿ ಅರಣ್ಯದಲ್ಲಿ ಆಗಸ್ಟ್ 15 ಮುಂಜಾನೆ ಅರಣ್ಯ ಪ್ರದೇಶದಲ್ಲಿ ಭೇಟಿಗೆ ತೆರಳಿದ್ದರೆನ್ನಲಾದ 3 ಮೇಲೆ ಅರಣ್ಯ ಇಲಾಖಾ ಅಧಿಕಾರಿಗಳು ಗುಂಡಿನ ದಾಳಿ ನಡೆಸಿದರು. ಈ ದಾಳಿಯಲ್ಲಿ 3 ಮೃತಪಟ್ಟಿದ್ದರು. ತೆರಿಗೆದಾರರ ಹಣದಿಂದ ಸಂಗ್ರಹಿಸಿದ ಅಕ್ಕಿಯನ್ನು ಎಥೆನಾಲ್ ಉತ್ಪಾದಕರಿಗೆ ಅದರ ಸ್ವಾಧೀನ ವೆಚ್ಚಕ್ಕಿಂತ ಸುಮಾರು 40% ಕಡಿಮೆ ಬೆಲೆಗೆ ಮಾರಾಟ ಮಾಡುವ ಕೇಂದ್ರದ ನೀತಿಯನ್ನು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವ ಅವರು, ಭಾರತದ ಎಥೆನಾಲ್ ಗಣಿತವೇ ಸರಿಯಾಗಿ ಹೊಂದಿಕೆಯಾಗುತ್ತಿಲ್ಲ ಎಂದು ವ್ಯಂಗ್ಯವಾಡಿದ್ದಾರೆ. ಆಹಾರ ಭದ್ರತೆಗಾಗಿ ಸರ್ಕಾರ ರೈತರಿಂದ ಭತ್ತ ಖರೀದಿಸುತ್ತಿದೆ. ಬಳಿಕ ಅದೇ ಅಕ್ಕಿಯನ್ನು ಎಥೆನಾಲ್ ಉತ್ಪಾದಕರಿಗೆ ಸ್ವಾಧೀನ ವೆಚ್ಚಕ್ಕಿಂತ ಶೇಕಡ 40 ಕಡಿಮೆ ದರದಲ್ಲಿ ಮಾರಾಟ ಮಾಡುತ್ತಿರುವುದು ಸರಿಯಲ್ಲ ಎಂದು ತಿಳಿಸಿದ್ದಾರೆ. ಈ ವ್ಯವಸ್ಥೆಯಿಂದ ನಿಜವಾಗಿ ಲಾಭ ಪಡೆಯುತ್ತಿರುವವರು ಯಾರು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣದಲ್ಲಿ ಭಾಗಿಯಾಗಿರುವ ಆರೋಪ ಹೊತ್ತಿರುವ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಳ್ಳಾರಿ ಚಲೋ ನಡೆಸಲು ಬಿಜೆಪಿ ನಿರ್ಧರಿಸಿದೆ. 10 ದಿನಗಳ ಕಾಲ 170 ಕಿಲೋಮೀಟರ್ ಪಾದಯಾತ್ರೆ ನಡೆಸುವುದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಮೇಲ್ಮನೆ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವು ನಾಯಕರೊಂದಿಗೆ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸೆಪ್ಟೆಂಬರ್ 1 ರಿಂದ 10 ರವರೆಗೆ ರಾಯಚೂರಿನಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ನಡೆಯಲಿದೆ. ಪಾದಯಾತ್ರೆಗೆ ಜೆಡಿಎಸ್ ನಾಯಕರು ಸಂಪೂರ್ಣ ಬೆಂಬಲ ಸೂಚಿಸಿದ್ದಾರೆ. ಉದ್ಘಾಟನಾ ಸಮಾರಂಭಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಎಚ್ಡಿ ಕುಮಾರಸ್ವಾಮಿ ಆಗಮಿಸುವುದಾಗಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯ ಬಹುತೇಕ ಕಡೆ ಧಾರಾಕಾರ ಮಳೆಯಾಗುತ್ತಿದೆ. ಭಾರೀ ಮಳೆಯಿಂದಾಗಿ ಮಡಿಕೇರಿಯಲ್ಲಿ ಸಾಮಾನ್ಯ ಜನಜೀವನ ವ್ಯತ್ಯಯವಾಗಿದೆ. ಮಳೆಯಿಂದಾಗಿ ಕಾಫಿ ಗಿಡದಲ್ಲಿನ ಫಸಲು ಉದುರತೊಡಗಿದ್ದು ಬೆಳೆಗಾರರ ಆತಂಕಕ್ಕೆ ಕಾರಣವಾಗಿದೆ. ಮಳೆಯಿಂದಾಗಿ ಕಾವೇರಿ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗುತ್ತಲೇ ಇದ್ದು ಭಾಗಮಂಡಲದಲ್ಲಿ ತ್ರಿವೇಣಿ ಸಂಗಮ ಮುಳುಗಡೆಯಾಗಿದೆ. ಈ ನಡುವೆ ಕೊಡಗಿನಲ್ಲಿ ಮೋಡ ಬಿತ್ತನೆ ಮಾಡಲಾಗುತ್ತಿಲ್ಲ ಎಂದು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಮತ್ತು ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಸ್ಪಷ್ಟಪಡಿಸಿದ್ದಾರೆ. ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನವನ್ನು ಸ್ಮರಿಸುವ ಪವಿತ್ರ ಹಬ್ಬ ಈದ್ ಮಿಲಾದ್ ಅನ್ನು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿಂದು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. 2026ನೇ ಸಾಲಿನ ಸಾರ್ವತ್ರಿಕ ರಜಾ ದಿನಗಳ ಪಟ್ಟಿಯಲ್ಲಿ ಸರ್ಕಾರದ ಅಧಿಸೂಚನೆ ಅನ್ವಯ ಈಗಾಗಲೇ ಆಗಸ್ಟ್ 26ರಂದು ಈದ್ ಮಿಲಾದ್ ಹಬ್ಬವನ್ನು ಆಚರಿಸುವ ಸಲುವಾಗಿ ಸಾರ್ವತ್ರಿಕ ರಜೆ ಘೋಷಿಸಲಾಗಿದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬದಲಾವಣೆ ತರಲಾಗಿದ್ದು ನಾಳೆ ಎಂದಿನಂತೆ ಶಾಲಾ ಕಾಲೇಜುಗಳು ಸೇರಿದಂತೆ ಸರ್ಕಾರಿ ಕಚೇರಿಗಳು ಕಾರ್ಯನಿರ್ವಹಿಸಲಿವೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಕಬ್ಬು ಪೂರೈಸಿದ ರೈತರಿಗೆ ಸಕ್ಕರೆ ಕಾರ್ಖಾನೆಗಳಿಂದ ಪಾವತಿಸಬೇಕಾದ ಹೆಚ್ಚುವರಿ ಬಾಕಿ ಹಣವನ್ನು ಕೂಡಲೇ ಪಾವತಿಸುವಂತೆ ಜಿಲ್ಲಾಧಿಕಾರಿ ಸಂಗಪ್ಪ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲೆಯ ವಿವಿಧ ಸಕ್ಕರೆ ಕಾರ್ಖಾನೆಗಳ ಮಾಲೀಕರೊಂದಿಗೆ ಇಂದು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬಾದಾಮಿ ಶುಗರ್ಸ್, ಜೆಮ್ ಶುಗರ್ಸ್, ಜಮಖಂಡಿ ಶುಗರ್ಸ್ ಸೇರಿದಂತೆ ಹಲವು ಸಕ್ಕರೆ ಕಾರ್ಖಾನೆಗಳ ಪ್ರತಿ ಮೆಟ್ರಿಕ್ ಟನ್ಗೆ ಹೆಚ್ಚುವರಿಯಾಗಿ ನೀಡಬೇಕಾದ ಶೇಕಡ 50ರ ಬಾಕಿ ಹಣವನ್ನು ರೈತರಿಗೆ ಪಾವತಿಸಬೇಕಾಗಿದೆ. ಈ ಹಣವನ್ನು ವಿಳಂಬ ಮಾಡದೆ ತ್ವರಿತವಾಗಿ ಪಾವತಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಮುಂಬರುವ ಕಬ್ಬು ನುರಿಸುವ ಹಂಗಾಮಿನಲ್ಲಿ ರೈತರಿಗೆ ಯಾವುದೇ ಗೊಂದಲ ಉಂಟಾಗದಂತೆ ಪ್ರತಿಯೊಂದು ಸಕ್ಕರೆ ಕಾರ್ಖಾನೆ ಮಾಲೀಕರು ತಮ್ಮ ವ್ಯಾಪ್ತಿಯ ಕಬ್ಬು ಬೆಳೆಗಾರರ ಸಭೆ ಕರೆದು ಕಬ್ಬಿನ ದರವನ್ನು ನಿಗದಿಪಡಿಸಿದ ನಂತರವೇ ಕಬ್ಬು ನುರಿಸುವ ಕಾರ್ಯ ಆರಂಭಿಸಬೇಕು ಎಂದು ತಿಳಿಸಿದ್ದಾರೆ. ನೈಸ್ ಯೋಜನೆಯನ್ನು ರಾಜ್ಯ ಸರ್ಕಾರ ಕೂಡಲೇ ವಶಪಡಿಸಿಕೊಳ್ಳುವಂತೆ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ನೇತೃತ್ವದಲ್ಲಿ ಜೆಡಿಎಸ್ ನಿಯೋಗ ಇಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಮನವಿ ಸಲ್ಲಿಸಿತು. ನೈಸ್ ಯೋಜನೆಯಲ್ಲಿ ನಡೆದಿರುವ ಬೃಹತ್ ಅಕ್ರಮ, ಒಪ್ಪಂದಗಳ ಸ್ಪಷ್ಟ ಉಲ್ಲಂಘನೆ ಹಾಗೂ ರೈತರಿಗೆ ಆಗಿರುವ ಅನ್ಯಾಯ ಖಂಡಿಸಿ ನಿಯೋಗ ಮನವಿ ಸಲ್ಲಿಸಿದೆ. ಬಳಿಕ ಮಾತನಾಡಿದ ಜೆಡಿಎಸ್ ಮುಖಂಡ ಸುರೇಶ್ ಬಾಬು, ನೈಸ್ ರಸ್ತೆಯಲ್ಲಿ ಹೈಕೋರ್ಟ್ ಟೋಲ್ ಸಂಗ್ರಹ ಮಾಡಬಾರದು ಎಂದು ಸೂಚಿಸಿದೆ. ಆದರೂ ಟೋಲ್ ಸಂಗ್ರಹ ನಿಲ್ಲಲಿಲ್ಲ. ಈ ಕುರಿತಂತೆ ರಾಜ್ಯಪಾಲರಿಗೂ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ರೈಲ್ವೆ ಹಳಿಗಳ ಪಕ್ಕದ ಪ್ರದೇಶವನ್ನು ಪರಿಣಾಮಕಾರಿಯಾಗಿ ಸ್ವಚ್ಛಗೊಳಿಸಿ ನಿರಂತರವಾಗಿ ಸ್ವಚ್ಛತೆ ಕಾಪಾಡಿಕೊಳ್ಳುವಂತೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ರೈಲ್ವೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ನಗರದಾದ್ಯಂತ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನದಡಿ ಬೃಹತ್ ಸ್ವಚ್ಛತಾ ಕಾರ್ಯ ಹಮ್ಮಿಕೊಳ್ಳಲಾಗಿದ್ದು ಇಂದು ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಅವರು ಪರಿಶೀಲನೆ ನಡೆಸಿದರು. ಬಳ್ಳಾರಿ ರಸ್ತೆಯ ಯಲಹಂಕ ರೈಲ್ವೆ ಕೆಳಸೇತುವೆ ಬಳಿ ಪರಿಶೀಲನೆ ನಡೆಸಿ ರೈಲ್ವೆ ಹಳಿ ಪಕ್ಕದಲ್ಲಿನ ಕಟ್ಟಡ ಭಗ್ನಾವಶೇಷಗಳನ್ನು ಕೂಡಲೇ ತೆರವುಗೊಳಿಸುವಂತೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 102 ತಾಲೂಕುಗಳಲ್ಲಿ ಬರಗಾಲ, ತಿಂಗಳಾಂತ್ಯಕ್ಕೆ ಕೇಂದ್ರಕ್ಕೆ ವರದಿ ಸಲ್ಲಿಕೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. 528 ಗ್ರೇಡ್ 1 ಕಾರ್ಯದರ್ಶಿಗಳಿಗೆ ಪಿಡಿಒ ಆಗಿ ಮುಂಬಡ್ತಿ. ಗ್ರಾಮಗಳ ಅಭಿವೃದ್ಧಿಗೆ ಒತ್ತು ನೀಡುವಂತೆ ಸಚಿವ ಈಶ್ವರ್ ಬಿ ಖಂಡ್ರೆ ಕರೆ. ಹನೂರು ಗುಂಡಿನ ದಾಳಿ ಪ್ರಕರಣ ಸಿಐಡಿ ತನಿಖೆಗೆ ವರ್ಗಾಯಿಸಿ ಸರ್ಕಾರ ಆದೇಶ. ಸಚಿವ ಬಿ ನಾಗೇಂದ್ರ ವಿರುದ್ಧ ಬಳ್ಳಾರಿ ಚಲೋ, 10 ದಿನಗಳ ಕಾಲ ಪಾದಯಾತ್ರೆ ನಡೆಸಲು ಬಿಜೆಪಿ ನಿರ್ಧಾರ. ಹಾಗೂ ಕೊಡಗಿನಲ್ಲಿ ಧಾರಾಕಾರ ಮಳೆ, ಭಾಗಮಂಡಲದಲ್ಲಿ ತ್ರಿವೇಣಿ ಸಂಗಮ ಮುಳುಗಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
4: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಹಿಂದಿ ಪಾಠ.
5: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
6: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
5: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
6: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
5: ಟೋಲ್ ಫ್ರೀ 1800-420-2233.
7: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನಾರಾಯಣ್ ಕುಮಾರ್ ರಾಯಬಾಗಿ.
1: ನಮಸ್ತೆ ಗುರುಜಿ.
2: ವಿದ್ಯಾ, ಶಿಲ್ಪ ನಮಸ್ತೆ.
1: ಗುರುಜಿ, ಆಜ್ ಆಪ್ ಹಮೇ ಕ್ಯಾ ಪಡಾಯೆಂಗೆ?
2: ಆಜ್ ಮೈ ಆಪ್ ದೋನೋ ಕೋ ಏಕ್ ಕಹಾನಿ ಸುನಾಉಂಗಾ, ಕಹಾನಿ ಪಾಠ.
1: ಯಾವ ಕಥೆ ಗುರುಜಿ? ಹಾ ಗುರುಜಿ, ಕೌನ್ಸಿ ಕಹಾನಿ?
2: ಬುದ್ಧಿ ಮುಸೀಬತ್ ಕಾ ಸಾಥಿ ಹೋತಾ ಹೈ, ಯಹಿ ಕಹಾನಿ ಸುನಾಉಂಗಾ.
1: ಅಂದರೆ ಬುದ್ಧಿ ಕಷ್ಟದಲ್ಲಿಯ ಗೆಳೆಯ ಎಂದು ಅರ್ಥ ಅಲ್ಲವೇ ಗುರುಜಿ?
2: ಹೌದು ಶಿಲ್ಪ, ನೀನು ಹೇಳಿದ್ದು ಸರಿ, ತುಮ್ನೆ ಠೀಕ್ ಕಹ. ಯಹ ಏಕ್ ಬಂದರ್ ಕಿ ಕಹಾನಿ ಹೈ. ಅಪ್ನಿ ಬುದ್ಧಿ ಸೇ ಉಸ್ನೆ ಅಪ್ನಿ ಜಾನ್ ಬಚಾಯಿ ಥಿ.
1: ತನ್ನ ಬುದ್ಧಿಯಿಂದ ಜೀವ ಉಳಿಸಿಕೊಂಡ ಕೋತಿಯ ಕಥೆಯೇ.
3: ಜಲ್ದಿ ಸುನಾಯಿ ಗುರುಜಿ, ಹಮೇ ಕಹಾನಿ ಸುನನಿ ಹೈ.
2: ಕ್ಯೂ ನಹೀ, ಅಬ್ ಇಸ್ ಕಹಾನಿ ಕೋ ಆಪ್ ಲೋಗ್ ಧ್ಯಾನ್ ಸೇ ಸುನೋ. ಏಕ್ ತಾಲಾಬ್ ಥಾ, ಉಸ್ಕೆ ಕಿನಾರೆ ಏಕ್ ಪೇಡ್ ಥಾ.
1: ಗುರುಜಿ, ತಾಲಾಬ್ ಕಾ ಅರ್ಥ ಕ್ಯಾ ಹೈ?
2: ತಾಲಾಬ್ ಅಂದ್ರೆ ಕೊಳ.
1: ಕಿನಾರೆ ಅಂದ್ರೆ?
2: ಕಿನಾರೆ ಅಂದ್ರೆ ತೀರ ಅಥವಾ ದಡ.
1: ಪೇಡ್ ಅಂದ್ರೆ ಮರ ಅಲ್ವಾ ಗುರುಜಿ?
2: ಹೌದು, ಪೇಡ್ ಅಂದ್ರೆ ಮರ.
1: ಓಹೋ, ಕೊಳದ ತೀರದಲ್ಲಿ ಒಂದು ಮರವಿತ್ತು ಅಲ್ವಾ ಗುರುಜಿ?
2: ಠೀಕ್ ಬತಾಯ, ವಹ ಜಾಮೂನ್ ಕಾ ಪೇಡ್ ಥಾ.
1: ಜಾಮೂನ್ ಮರನಾ ಗುರುಜಿ?
2: ಶಿಲ್ಪ, ಜಾಮೂನ್ ಅಂದ್ರೆ ಅಮ್ಮ ಮಾಡೋ ಗುಲಾಬ್ ಜಾಮೂನ್ ಅಲ್ಲ, ನೇರಳೆ ಹಣ್ಣು ಅಂತ.
1: ಜಾಮೂನ್ ಅಂದ್ರೆ ನೇರಳೆ ಹಣ್ಣು?
2: ಹಾ, ವೇ ಜಾಮೂನ್ ಆಕರ್ಷಕ್ ಔರ್ ಬಹುತ್ ಹಿ ಸ್ವಾದಿಷ್ಟ ಥೇ. ಉಸಿ ಪೇಡ್ ಕೆ ಊಪರ್ ಏಕ್ ಬಂದರ್ ರಹತಾ ಥಾ, ವಹ ಬಂದರ್ ಉನ್ಹಿ ಜಾಮೂನೋ ಕೋ ಖಾಯಾ ಕರ್ತಾ ಥಾ, ಮಜೆ ಸೇ ರಹತಾ ಥಾ.
1: ಗುರುಜಿ, ಮಜೆ ಸೇ ರಹನಾ ಅಂದ್ರೆ ಸಂತೋಷವಾಗಿರುವುದು ಅಲ್ವಾ ಗುರುಜಿ?
2: ಹೌದು, ಉಸಿ ತಾಲಾಬ್ ಮೇ ಏಕ್ ಮಗರ್ಮಚ್ಚ ರಹಾ ಕರ್ತಾ ಥಾ.
1: ಮಗರ್ಮಚ್ಚ ಯಾನಿ ಕ್ಯಾ ಹೈ?
2: ಮಗರ್ಮಚ್ಚ ಅಂದರೆ ಮೊಸಳೆ, ಉಸೆ ಮಗರ್ ಭೀ ಕಹತೆ ಹೈ. ಮಗರ್ಮಚ್ಚ ಪೇಡ್ ಕೆ ಪಾಸ್ ಆಯಾ, ಬಂದರ್ ಕಿ ದೋಸ್ತಿ ಕರ್ನಿ ಚಾಹಿ, ಬಂದರ್ ಮಾನ್ ಗಯಾ. ಶಿಲ್ಪ, ಇದನ್ನು ಕನ್ನಡದಲ್ಲಿ ಹೇಳು ನೋಡೋಣ.
1: ಮೊಸಳೆಯು ಮರದ ಬಳಿ ಬಂದು ಕೋತಿಯೊಂದಿಗೆ ಸ್ನೇಹ ಬಯಸಿತು, ಕೋತಿಯು ಒಪ್ಪಿಕೊಂಡಿತು.
2: ಹಾ, ಫಿರ್ ಮಗರ್ ನೇ ಕಹಾ, ದೋಸ್ತ್ ಮುಜೆ ಬಿ ಜಾಮೂನ್ ಖಾನೆ ಕಿ ಇಚ್ಛಾ ಹೋ ರಹಿ ಹೈ, ಮುಜೆ ಬಿ ಖಿಲಾವೋ ನಾ. ಬಂದರ್ ನೇ ಕಹಾ, ಕ್ಯೂ ನಹಿ, ತುಮ್ಹೇ ಬಿ ಜಾಮೂನ್ ಖಿಲಾವುಂಗಾ, ಜಬ್ ಚಾಹೆ ಆ ಜಾನಾ. ವಿದ್ಯಾ, ಈಗ ನೀನು ಹೇಳು.
1: ನನಗೂ ನೇರಳೆ ಹಣ್ಣು ತಿನ್ನಬೇಕು ಎನಿಸುತ್ತಿದೆ, ನನಗೂ ಕೊಡು ಎಂದು ಮೊಸಳೆಯು ಕೇಳಿತು. ಆಯಿತು, ನಿನಗೂ ಕೊಡುತ್ತೇನೆ, ಯಾವಾಗ ಬೇಕಾದರೂ ಬಾ ಎಂದಿತು ಕೋತಿ.
2: ಹಾ, ಠೀಕ್ ಕಹ. ಬಂದರ್ ಜಾಮೂನ್ ತೋಡ್ಕರ್ ಕಿನಾರೆ ಪರ್ ಡಾಲ್ತಾ, ಔರ್ ಮಗರ್ ಪೇಟ್ ಭರ್ ಕೆ ಖಾತಾ, ಜಬ್ ಉಸ್ಕಾ ಪೇಟ್ ಭರ್ ಜಾತಾ, ಅಪ್ನಿ ಪತ್ನಿ ಕೆ ಲಿಯೇ ಭೀ ಲೇ ಜಾತಾ ಥಾ. ಇಸ್ ತರಹ ಮಗರ್ ಹರ್ ದಿನ್ ಕರ್ನೆ ಲಗಾ, ಆತಾ ಜಾಮೂನ್ ಖಾತಾ ಔರ್ ಅಪ್ನಿ ಪತ್ನಿ ಕೆ ಲಿಯೇ ಲೇ ಜಾತಾ.
1: ದಿನವೂ ನೇರಳೆ ಹಣ್ಣುಗಳನ್ನು ತಿಂದು ಮೊಸಳೆಯು ತನ್ನ ಹೆಂಡತಿಗಾಗಿ ಕೂಡ ತೆಗೆದುಕೊಂಡು ಹೋಗುತ್ತಿತ್ತು ಅಂತ ಅಲ್ಲವೇ ಗುರುಜಿ?
2: ಹೌದು.
1: ಕ್ಯಾ ಉಸ್ ಮಗರ್ ಕಿ ಪತ್ನಿ ಭೀ ಥಿ ಗುರುಜಿ?
2: ಹಾ, ಉಸ್ ಮಗರ್ ಕಿ ಏಕ್ ಪತ್ನಿ ಭೀ ಥಿ, ಜಿಸೆ ವಹ ಬಹುತ್ ಪ್ಯಾರ್ ಕರ್ತಾ ಥಾ. ಮಗರ್ ಕಿ ಪತ್ನಿ ಜಾಮೂನೋ ಪರ್ ಜಾನ್ ಛಿಡಕ್ತಿ ಥಿ.
1: ಜಾನ್ ಛಿಡಕ್ನಾ ಅಂದ್ರೆ ಏನು ಗುರುಜಿ?
2: ಜಾನ್ ಛಿಡಕ್ನಾ ಯಾನಿ ಬಹುತ್ ಪಸಂದ್ ಕರ್ನಾ, ಅಂದ್ರೆ ತುಂಬಾ ಇಷ್ಟಪಡುವುದು ಎಂದು. ವಹ ಹರ್ ದಿನ ಜಾಮೂನ್ ಖಾಯಾ ಕರ್ತಿ ಥಿ. ಅಪ್ನೆ ಪತಿ ಸೇ ವಹ ಜಾನ್ ಗಯಿ ಥಿ ಕಿ ವಹ ಜಾಮೂನೋ ಕೋ ಕಹಾ ಸೇ ಲಾತಾ ಹೈ, ಅಭಿ ಇನ್ ಜಾಮೂನೋ ಸೇ ಉಸ್ಕಾ ಮನ್ ನಹೀ ಭರ್ತಾ ಥಾ, ಉಸ್ಕಿ ಇಚ್ಛಾ ಬಡ್ತಿ ಗಯಿ ಔರ್ ವಹ ದುರಾಶಾ ಮೇ ಬದಲ್ ಗಯಿ.
1: ದುರಾಶಾ ಅಂದ್ರೆ ದುರಾಸೆ ಅಲ್ವೇ?
2: ಹೌದು, ದಿನವೂ ನೇರಳೆಯ ಹಣ್ಣುಗಳನ್ನು ತಿನ್ನುತ್ತಿದ್ದ ಮೊಸಳೆಯ ಹೆಂಡತಿಯ ಮನಸ್ಸಲ್ಲಿ ದುರಾಸೆಯೊಂದು ಮೂಡಿತು. ಕೇವಲ ಹಣ್ಣುಗಳಿಂದ ಆಕೆಗೆ ಸಮಾಧಾನವಾಗುತ್ತಿರಲಿಲ್ಲ.
1: ತಬುಸ್ನೆ ಕ್ಯಾ ಕಿಯಾ?
2: ಉಸ್ಕಿ ದುರಾಶಾ ಇತ್ನಿ ಬಡ್ ಗಯಿ ಕಿ ಪತಿ ಸೇ ಅಪ್ನೆ ಮನ್ ಕಿ ಬಾತ್ ಕಹ ಡಾಲಿ, ಔರ್ ಜಾನ್ತಿ ಹೋ ಉಸ್ಕಿ ಇಚ್ಛಾ ಬಹುತ್ ಹಿ ಬುರಿ ಥಿ.
1: ಪತ್ನಿ ಮೊಸಳೆಯು ತನ್ನ ದುರಾಸೆಯನ್ನು ಹೇಳಿಕೊಂಡಿತು, ಅದು ಬಹಳ ಕೆಟ್ಟ ಯೋಚನೆ ಆಗಿತ್ತು.
2: ಹಾ, ಉಸ್ನೆ ಕಹಾ, ಯೇ ಜಾಮೂನ್ ಕಿತ್ನೆ ಸ್ವಾದಿಷ್ಟ ಹೈ, ವಹ ಬಂದರ್ ತೋ ಹರ್ ದಿನ ಜಾಮೂನೋ ಕೋ ಖಾತಾ ಹೈ, ಇತ್ನೆ ಸಾರೆ ಸ್ವಾದಿಷ್ಟ ಜಾಮೂನೋ ಕೋ ಖಾನೆ ವಾಲಾ ವಹ ಖುದ್ ಕಿತ್ನಾ ಸ್ವಾದಿಷ್ಟ ಹೋಗಾ, ಮೈ ಉಸ್ ಬಂದರ್ ಕೋ ಹಿ ಖಾನಾ ಚಾಹತಿ ಹೂ, ಆಜ್ ಉಸೆ ಹಿ ಲಾಯಿಯೆ. ಶಿಲ್ಪ, ತುಮ್ ಇಸೆ ಕನ್ನಡ ಮೇ ಬತಾವು.
1: ಜೀ ಹಾ, ಈ ನೇರಳೆ ಹಣ್ಣುಗಳು ಎಷ್ಟೊಂದು ರುಚಿಯಾಗಿವೆ,
3: ಆ ಕೋತಿಯಂತೂ ದಿನವೂ ಈ ಹಣ್ಣುಗಳನ್ನು ತಿನ್ನುತ್ತದೆ. ಇಷ್ಟೊಂದು ರುಚಿಯಾದ ಹಣ್ಣುಗಳನ್ನು ತಿನ್ನುವ ಕೋತಿಯು ಇನ್ನೆಷ್ಟು ರುಚಿಯಾಗಿರಬಹುದು? ನಾನು ಆ ಕೋತಿಯನ್ನೇ ತಿನ್ನಬೇಕು, ಅದನ್ನೇ ಕರೆದು ತನ್ನಿ.
1: ಅರೆ, ಆಮೇಲೆ ಏನಾಯ್ತು?
2: ಪತ್ನಿ ಕಿ ಬಾತ್ ಸುನ್ಕರ್ ಮಗರ್ ಘಬರಾ ಗಯಾ. ಉಸ್ಕೋ ಪತ್ನಿ ಪರ್ ಭಿ ಪ್ಯಾರ್ ಥಾ ಔರ್ ದೋಸ್ತ್ ಪರ್ ಭಿ. ಕ್ಯಾ ಕರೆ, ದುವಿಧಾ ಮೇ ಪಡ್ ಗಯಾ. ಪತ್ನಿ ಕೋ ಸಮಝಾಯಾ ಲೇಕಿನ್ ವಹ ನಹೀ ಮಾನಿ. ಉಸ್ಕಾ ಏಕ್ ಹೀ ಹಟ್ ಥಾ ಕಿ ಬಂದರ್ ಕೋ ಖಾನಾ ಹೈ. ಅಬ್ ಮಗರ್ಮಚ್ಚ ಕ್ಯಾ ಕರೆ, ಇಸಿ ದುವಿಧಾ ಮೇ ವಹ ಬಂದರ್ ಕೆ ಪಾಸ್ ಆಯಾ.
3: ದುವಿಧಾ ಅಂದ್ರೆ ಏನು ಗುರುಜಿ?
2: ದುವಿಧಾ ಅಂದ್ರೆ ಚಿಂತೆ ಅಥವಾ ಸಂದೇಹ ಎಂದು.
1: ಓಹೋ, ಹೆಂಡತಿಯ ಮಾತು ಕೇಳಿ ಮೊಸಳೆಯು ಚಿಂತೆಗೀಡಾಯಿತು. ಅದು ತನ್ನ ಹೆಂಡತಿ ಮತ್ತು ಕೋತಿ ಇಬ್ಬರನ್ನು ಪ್ರೀತಿಸುತ್ತಿತ್ತು. ಎಷ್ಟೇ ಹೇಳಿದರೂ ಹೆಂಡತಿ ಮೊಸಳೆಯು ಕೋತಿಯನ್ನು ತಿನ್ನುವ ಹಠ ಬಿಡಲಿಲ್ಲ. ಇದೇ ಚಿಂತೆಯಿಂದ ಅದು ಕೋತಿಯ ಬಳಿ ಬಂದಿತು.
2: ಹೌದು ವಿದ್ಯಾ, ಸರಿಯಾಗಿ ಹೇಳಿದೆ. ಅಪ್ನೆ ದೋಸ್ತ್ ಕೋ ಚಿಂತಾ ಮೇ ದೇಖ ಕರ್ ಬಂದರ್ ನೇ ಪೂಛಾ, ಕ್ಯೂ ಮಿತ್ರ ಕ್ಯಾ ಚಿಂತಾ ಕರ್ ರಹೇ ಹೋ? ಕ್ಯಾ ತುಮ್ ಅಪ್ನಿ ಚಿಂತಾ ಮುಜೆ ನಹಿ ಬತಾವೋಗೆ?
3: ಕೋತಿಯು ಮೊಸಳೆಯ ಚಿಂತೆಗೆ ಏನು ಕಾರಣ ಎಂದು ಕೇಳಿತು.
2: ಹೌದು, ಮಗರ್ ಕಿ ಪರೇಶಾನಿ ದೂರ್ ಕರ್ನಾ ಚಾಹತಾ ಥಾ, ಕ್ಯೂಂಕಿ ಬಂದರ್ ಏಕ್ ಸಚ್ಚಾ ಮಿತ್ರ ಥಾ. ಲೇಕಿನ್ ಮಗರ್ ಮಚ್ಚನೆ ಉಸ್ಕೆ ಸಾಮ್ನೆ ಝೂಠ ಬೋಲಾ, ಕಹಾ ಮೇರಿ ಪತ್ನಿ ತುಮೇ ಘರ್ ಬುಲಾ ರಹಿ ಹೈ, ತುಮ್ಸೆ ಮಿಲ್ನಾ ಚಾಹತಿ ಹೈ. ಬಂದರ್ ನೇ ಕಹಾ, ಇತ್ನಿ ಸಿ ಬಾತ್ ಕೆ ಲಿಯೆ ಚಿಂತಾ ಮತ್ ಕರು, ಮೈ ತುಮ್ಹಾರೇ ಸಾಥ್ ಚಲೂಂಗಾ. ಬೇಚಾರಾ ಬಂದರ್ ಕಹಾ ಜಾನ್ತಾ ಥಾ ಕಿ ಮಗರ್ ಮಚ್ಚ ಉಸೆ ಧೋಖಾ ದೇ ರಹಾ ಹೈ. ವಹ ತುರಂತ ಉಸ್ಕಿ ಪೀಠ ಪರ್ ಚಡ್ ಕರ್ ಬೈಠ ಗಯಾ. ಮಗರ್ ಉಸ್ಕೋ ಲೇಕರ್ ತಾಲಾಬ್ ಮೇ ತೈರ್ತಾ ಹುವಾ ಜಾನೆ ಲಗಾ. ಶಿಲ್ಪಾ, ಇದನ್ನು ಕನ್ನಡದಲ್ಲಿ ಹೇಳು.
3: ಆಯಿತು. ಕೋತಿಯು ಒಬ್ಬ ಒಳ್ಳೆಯ ಮಿತ್ರನಂತೆ ಮೊಸಳೆಯ ಚಿಂತೆಯನ್ನು ದೂರ ಮಾಡಲು ಬಯಸಿತು. ಆದರೆ ತನ್ನ ಹೆಂಡತಿಯು ಕೋತಿಯನ್ನು ನೋಡಬೇಕಂತೆ ಎಂದು ಅದರ ಎದುರು ಸುಳ್ಳು ಹೇಳಿತು. ಅದನ್ನು ನಂಬಿದ ಕೋತಿಯು, ಗೆಳೆಯ ಚಿಂತಿಸಬೇಡ, ನಾನು ನಿನ್ನ ಜೊತೆ ಬರುತ್ತೇನೆ ಎಂದಿತು.
1: ಅಯ್ಯೋ ಪಾಪ ಕೋತಿ.
3: ಮೊಸಳೆಯ ಮೋಸ ಅದಕ್ಕೆ ಗೊತ್ತೇ ಆಗಲಿಲ್ಲ. ಕೋತಿಯು ಅದರ ಬೆನ್ನ ಮೇಲೆ ಕುಳಿತುಕೊಂಡಿತು. ನಂತರ ಮೊಸಳೆಯು ಕೊಳದಲ್ಲಿ ಈಜಿಕೊಂಡು ಹೋಯಿತು.
2: ಹಾ, ತೈರ್ತೆ ಹುವೆ ಮಗರ್ಮಚ್ಚ ತಾಲಾಬ್ ಕೆ ಬೀಚ್ ಮೇ ಆ ಗಯಾ. ಉಸ್ನೆ ಸೋಚಾ ಬಂದರ್ ಅಭಿ ಭಾಗ್ ನಹೀ ಸಕ್ತಾ. ತಬ್ ಉಸ್ನೆ ಬಂದರ್ ಸೇ ಕಹಾ,
1: ಓಹೋ ಮೊಸಳೆಯು ತೇಲುತ್ತಾ ಕೊಳದ ಮಧ್ಯಭಾಗಕ್ಕೆ ಬಂದಿದೆ.
3: ಇನ್ನು ಕೋತಿಗೆ ಓಡಿ ಹೋಗಲು ಸಾಧ್ಯವಿಲ್ಲ ಎಂದು ತಿಳಿದ ಮೇಲೆ ಕೋತಿಗೆ ಅದು ಏನು ಹೇಳಿತು?
2: ತುಮ್ಸೆ ಜಾಮೂನ್ ಲೇ ಜಾಕರ್ ಹರ್ ದಿನ್ ಮೈ ಅಪ್ನಿ ಪತ್ನಿ ಕೋ ದೇತಾ ಥಾ, ಉಸೆ ಬಹುತ್ ಪಸಂದ್ ಹೈ. ತುಮ್ ತೋ ಬಹುತ್ ಸಾರೇ ಜಾಮೂನ್ ಖಾತೆ ಹೋ, ತುಮ್ಹಾರಾ ಶರೀರ್ ತೋ ಔರ್ ಭಿ ಸ್ವಾದಿಷ್ಟ ಹೋಗಾ ನಾ. ಮೇರಿ ಪತ್ನಿ ತುಮ್ಹೇ ಹೀ ಖಾನಾ ಚಾಹತಿ ಹೈ, ಇಸಿಲಿಯೇ ತುಮ್ಹೇ ಲೇ ಜಾ ರಹಾ ಹೂಂ.
1: ಹಾ ಗುರುಜಿ, ಗೊತ್ತಾಯ್ತು.
3: ನನ್ನ ಪತ್ನಿಯು ನಿನ್ನನ್ನು ತಿನ್ನಬೇಕಂತೆ. ದಿನವೂ ನೇರಳೆ ಹಣ್ಣು ತಿನ್ನುವ ನೀನು ಕೂಡ ಅಷ್ಟೇ ರುಚಿಯಾಗಿರಬಹುದಲ್ಲವೇ?
2: ಔರ್ ಇಸ್ಕೆ ಬಾದ್ ಬಂದರ್ ಡರ್ ಗಯಾ. ಉಸ್ಕೋ ಕುಚ್ ಭಿ ನಹೀ ಸೂಝಾ. ಏಕ್ ಪಲ್ ಕೆ ಲಿಯೇ ತೋ ಉಸ್ಕೋ ಲಗಾ ಕಿ ವಹ ಮರ್ ಜಾಯೇಗಾ. ಲೇಕಿನ್ ಉಸ್ನೆ ಹಿಮ್ಮತ್ ನಹೀ ಹಾರಿ. ವಹ ಬಂದರ್ ಬುದ್ಧಿಮಾನ್ ಥಾ. ತುರಂತ ಉಸ್ನೆ ಮಗರ್ಮಚ್ಚ ಸೇ ಕಹಾ,
1: ಮೊಸಳೆಗೆ ಭಯವಾಗತೊಡಗಿತು. ಹೌದು, ಕುಚ್ ಭಿ ನಹಿ ಸೂಜಾ ಅಂದ್ರೆ
3: ಏನೂ ಮಾಡಲು ತೋಚಲಿಲ್ಲ ಅಂತ.
1: ಒಂದು ಕ್ಷಣ ಸತ್ತೇ ಹೋಗುತ್ತೇನೆ ಎಂದಕೊಂಡ ಕೋತಿಯು, ಹಿಮ್ಮತ್ ನಹಿ ಹಾರಿ ಅಂದ್ರೆ
3: ಎದೆಗುಂದಲಿಲ್ಲ.
1: ಏಕೆಂದರೆ ಅದು ಬುದ್ಧಿವಂತ ಕೋತಿಯಾಗಿತ್ತು. ತಕ್ಷಣವೇ ಮೊಸಳೆಗೆ ಹೀಗೆಂದು ಹೇಳಿತು.
2: ದೋಸ್ತ್, ತುಮ್ಹಾರಿ ಪತ್ನಿ ಮೇರೆ ಶರೀರ್ ಕೋ ಖಾನಾ ಚಾಹತಿ ಹೈ, ಲೇಕಿನ್ ಮೇರಾ ಹೃದಯ ತೋ ಮೇರೆ ಶರೀರ್ ಸೇ ಭಿ ಸ್ವಾದಿಷ್ಟ ಹೈ. ಅಚ್ಚಾ ತೋ ಮೈ ತುಮ್ಹಾರಾ ಹೃದಯ ಹೀ ಉಸೆ ದೂಂಗಾ. ಕೈಸೆ ಮಿತ್ರ, ಮೇರಾ ಹೃದಯ ತೋ ಮೈನೆ ಪೇಡ್ ಪರ್ ಹೀ ರಖಾ ಹುವಾ ಹೈ. ಅಗರ್ ತುಮ್ ಪಹಲೆ ಹೀ ಬೋಲ್ತೆ ತೋ ಮೈ ಅಪ್ನಾ ಹೃದಯ ಲೇಕರ್ ಆತಾ.
3: ಗೆಳೆಯ, ನಿನ್ನ ಪತ್ನಿಯು ನನ್ನ ಶರೀರವನ್ನು ತಿನ್ನಬೇಕೆ? ಆದರೆ ನನ್ನ ಹೃದಯವು ಇನ್ನೂ ರುಚಿಯಾಗಿದೆ.
1: ಹಾಗಾದರೆ ನಿನ್ನ ಹೃದಯವನ್ನೇ ಅವಳಿಗೆ ಕೊಡುತ್ತೇನೆ.
3: ಹೇಗೆ ಸಾಧ್ಯ ಗೆಳೆಯ? ಅದನ್ನು ಮರದ ಮೇಲೆ ಬಿಟ್ಟು ಬಂದೆನಲ್ಲ. ನೀನು ಮೊದಲೇ ಹೇಳಿದ್ದರೆ ನನ್ನ ಹೃದಯವನ್ನೂ ಜೊತೆಗೆ ತರುತ್ತಿದ್ದೆ.
1: ತೋ ಮಗರ್ಮಚ್ನೆ ಕ್ಯಾ ಕಹಾ?
2: ಮಗರ್ ನೇ ಕಹಾ, ಅಚ್ಚಾ ಮಿತ್ರ ಕೋಯಿ ಬಾತ್ ನಹಿ,
4: मैं तुम्हें पेड़ के पास ले जाता हूँ, तुम अपना हृदय लेकर जल्दी से आ जाना, चलो।
1: ओहो, नानु निन्ननु मरद बड़ी करेदुकोंडु होगुत्तेने, निन्न हृदयवन्नु बेगा तेगेदुकोंडु बा एंदितु मोसळे।
4: बहुत बढ़िया विद्या।
3: अरे वाह, बंदर के पास एक अच्छा मौका है।
1: हाँ, फिर क्या हुआ?
4: जैसे ही मगर किनारे पर आया, बंदर तुरंत पेड़ पर चढ़कर बैठ गया और मगर से कहने लगा,
1: दड़के बंद तक्षणवे कोतियु मरा एरी कुलितु मोसळेगे हेळितु।
3: क्या कहा, येनु हेळितु?
4: धोखेबाज, मैंने तुम पर भरोसा किया, अपना मित्र बनाया और हर दिन जामुन खिलाए। तुमने तो मेरे साथ विश्वासघात किया, मेरा हृदय तो मेरे सीने में है, उसे मैं पेड़ पर कैसे रख सकता हूँ? तुमने मुझे मार डालने के लिए झूठ कहा, पर मैंने झूठ बोलकर अपनी जान बचाई है, चले जाओ यहाँ से। फिर मगरमच्छ शर्माता हुआ वहां से चला गया।
1: अब्बा, कोती बचावाय तू।
4: अच्छा
3: गुरुजी, कोतियु समय के सरियागी उपाय माडितु अल्वा?
4: ಹೌದು ಶಿಲ್ಪ, ಅದಕ್ಕೆ ಹೇಳುವುದು ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಎಂದು, ಬುದ್ಧಿ ಮುಸೀಬತ್ ಕಾ ಸಾಥಿ ಹೋತಾ ಹೈ।
1: ಹಾ ಗುರುಜಿ, ಬುದ್ಧಿ ಮುಸೀಬತ್ ಕಾ ಸಾಥಿ ಹೋತಾ ಹೈ, ಕಹಾನಿ ಮುಜೆ ಬಹುತ್ ಪಸಂದ್ ಆಯಿ।
3: ಮುಜೆ ಭಿ ಬಹುತ್ ಪಸಂದ್ ಆಯಿ ಗುರುಜಿ। ಗುರುಜಿ, ಹಮ್ ಕಲ್ ಫಿರ್ ಆಯೆಂಗೆ, ನಾಳೆ ನಾವು ಮತ್ತೆ ಬರುತ್ತೇವೆ।
4: ಹಾ ಬಚ್ಚೋ, ಆ ಜಾನಾ, ಕಲ್ ಫಿರ್ ಕುಚ್ ನಯಾ ಪಡೆಂಗೆ।
3: धन्यवाद गुरुजी।
1: नमस्ते गुरुजी।
4: नमस्ते बच्चों।
5: राष्ट्र भाषा भारती विशेष हिंदी पाठ कार्यक्रम ಕೇಳಿದಿರಿ।
0: ನಡೆಸಿಕೊಟ್ಟವರು ನಾರಾಯಣ್ ಕುಮಾರ್ ರಾಯಬಾಗಿ, ಇವರೊಂದಿಗೆ ಭಾಗವಹಿಸಿದವರು ಶಿಲ್ಪಾ ಸಿ ಹಾಗೂ ವಿದ್ಯಾಶ್ರೀ ರಾಯಬಾಗಿ।

0: Akashvani FM Rainbow 101.3 MHz musically yours.
1: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

0: ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.
1: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ಸ್ಟುಡಿಯೋ ಸಮಯ ಆಗಿದೆ 3:32. ಇದು ಮಂಗಳವಾರದ ಮಂಗಳಕರ ಮಧ್ಯಾಹ್ನದ ಹೊತ್ತು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಹೊಂಬಿಸಿಲು ಆರಂಭ ಆಗ್ತಾ ಇದೆ. ಎಂದಿನಂತೆ ನಾವು ಪ್ರಶ್ನೆಗಳನ್ನ ಕೇಳ್ತೀವಿ. ನೀವು ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9408091013 ನಿಮ್ಮ ಚಂದದ ಹೆಸರು ಊರಿನ ಹೆಸರನ್ನ ಟೈಪ್ ಮಾಡಿ ಕಳಿಸ್ಕೊಡಿ. ಕೇಳ್ತಾ ಇರಿ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಮೊದಲ ಪ್ರಶ್ನೆ ಸಂಗೀತದ ರೂಪದಲ್ಲಿ ಬರ್ತಾ ಇದೆ. ಗಮನವಿಟ್ಟು ಕಿವಿಗೊಟ್ಟು ಆಲಿಸಿ ದಯವಿಟ್ಟು.
2: ನೀನು ನುಡಿವ ಸಂಗೀತವ
1: ಕೇಳಿಸ್ಕೊಂಡ್ರಿ ಅಲ್ಲ, ಇದು ಯಾರ ದನಿ ಅನ್ನೋದು ನಮ್ಮ ಪ್ರಶ್ನೆ. ಗಾಯಕರ ಹೆಸರು ಏನು ಅನ್ನೋದನ್ನ ನೀವು ನಿಮ್ಮ ಹೆಸರು ಏನು ಅನ್ನೋದ್ರ ಜೊತೆಗೆ ಟೈಪ್ ಮಾಡಿ ಕಳಿಸ್ಕೊಡಿ. 9408091013 ಇದು ನಿಮ್ಮ ನೆಚ್ಚಿನ ಹೊಂಬಿಸಿಲು ಕನ್ನಡ ಕಾಮನಬಿಲ್ಲು.

0: ಬಲರಾಮನ ದಿನಗಳು ಚಿತ್ರದಿಂದ ಶುರು ಶುರು ಸಂಜಿತ್ ಹೆಗ್ಡೆ ಮತ್ತು ಪುಣ್ಯ ಸೆಲ್ವಾ ಅವರ ದನಿಯಲ್ಲಿ ಕೇಳಿದ್ವಿ. ಸಂತೋಷ್ ನಾರಾಯಣ್ ಅವರ ಸಂಗೀತ ಸಂಯೋಜನೆ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ ರಚನೆ. ನಾವು ಪ್ರಶ್ನೆ ಕೇಳಿದ್ವಿ ಒಂದು ಸಂಗೀತಕ್ಕೆ ಸಂಬಂಧಿಸಿದ್ದು.
1: ನೀನು ನುಡಿವ ಸಂಗೀತವ
0: ಗಾಯಕರು ಯಾರು, ಗಾಯಕರ ಹೆಸರೇನು ಅಂತ ಪ್ರಶ್ನೆ ಕೇಳಿದ್ವಿ. ಸರಿಯಾದ ಉತ್ತರಗಳನ್ನ ಕಳಿಸಿಕೊಟ್ಟಿದ್ದಾರೆ ಎನ್ನ ಪ್ರಸಾದ್, ರಾಜಾಜಿನಗರ್, ಕಬಾಡಿ ಇಂದಿರಾ ವೆಂಕಟೇಶ್, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರ್, ನೇತ್ರ ಕೆಂಗೇರಿ, ಬಾಬಾ ಕಲ್ಯಾಣ್ ಬೆಂಗಳೂರು, ಹರೀಶ್ ಮಲ್ಲೇಶ್ವರ, ಹ್ಯಾಬೆಲ್ ರಾಘವೇಂದ್ರ, ಅಪ್ಪರ್ ಹುತ್ತ ಭದ್ರಾವತಿ. ಇವರ ಉತ್ತರ ಸರಿಯಾಗಿದೆ. ಸರಿಯಾದ ಉತ್ತರ ಗಾಯಕರು ಯಾರು ಅಂದರೆ ಅಜಯ್ ವಾರಿಯರ್. ಅಜಯ್ ವಾರಿಯರ್ ಎಂದು ಉತ್ತರ ಕಳಿಸಿದ ಎಲ್ಲರಿಗೂ ಕೂಡ ಅಭಿನಂದನೆಗಳು. ನಿಮ್ಮ ಉತ್ತರ ಸರಿಯಾಗಿದೆ. ಇದು ವಿ ಶ್ರೀಧರ್ ಅವರ ಸಂಗೀತ ಸಂಯೋಜನೆ.

ಕವಿರಾಜವರ ಸಾಹಿತ್ಯ ರಚನೆಯಲ್ಲಿ ಅಜಯ್ ವಾರಿಯವರ ದನಿಯಲ್ಲಿ ಸಡಗರ ಚಿತ್ರದಿಂದ ಮೂಡಿಬಂದ ಗೀತೆ. ಈ ಗೀತೆಯನ್ನ ಇದೀಗ ಪೂರ್ತಿಯಾಗಿ ಕೇಳೋಣ. ಕೇಳ್ತಾ ಇರೋದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು ಹೊಂ ಬೆಸಲಿನಲ್ಲಿ ನಾವಿದ್ದೀವಿ. ಇದಕ್ಕ ಮತ್ತೊಂದು ಪ್ರಶ್ನೆ, ಯುಪಿಐ ಇದನ್ನು ವಿಸ್ತರಿಸಿ. ಯುಪಿಐ ವಿಸ್ತರಿಸಿ ನಿಮ್ಮ ಉತ್ತರ ಏನು ಅನ್ನೋದನ್ನ ನಿಮ್ಮ ಮುದ್ದಾದ ಹೆಸರು ಊರಿನ ಹೆಸರೊಂದಿಗೆ ಟೈಪ್ ಮಾಡಿ ನಮಗೆ ಕಳಿಸ್ಕೊಡಿ. ಕೇಳ್ತಾರೆ ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಪದವೀಧರರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಹೋಮ್ ಬಿಸಿಲಿನಲ್ಲಿ ನಾವು ಪ್ರಶ್ನೆಯನ್ನು ಕೇಳಿದ್ವಿ, ಯುಪಿಐ ಇದನ್ನ ವಿಸ್ತರಿಸಿ ಎಂದು. ಇದಕ್ಕೂ ಮುನ್ನ ಹಾಡು ಕೇಳಿದ್ವಿ, ಶಿವ ಶಿವ ಎಂಬ ಗೀತೆ ಕೈಲಾಶ್ ಖೇರ್ ಅವರ ದನಿಯಲ್ಲಿ ಕೇಡಿ ಚಿತ್ರದಿಂದ ಗೀತೆ ಮೂಡಿ ಬಂತು. ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ, ವಿ ಎಸ್ ಮಂಜುನಾಥ್ ಅವರ ಸಾಹಿತ್ಯ ರಚನೆ, ಪ್ರೇಮ್ ಮತ್ತು ಕೈಲಾಶ್ ಖೇರ್ ಹಾಗೂ ತಂಡದವರು ದನಿಯಾಗಿದ್ರು. ಯುಪಿಐ ಇದನ್ನು ವಿಸ್ತರಿಸಿ ಸರಿಯಾದ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದಾರೆ ಜಗದಾಂಬಿಕಾ, ಹಂಸವೇಣಿ, ಜಯಶ್ರೀ, ಸುನಿಲ್, ರಾಜಾಜಿನಗರ್, ಬಿಂದು ಪ್ರಕಾಶ್ ಬೆಂಗಳೂರು, ಕುಲ್ದೀಪ್ ಹೆಚ್ಎಸ್ಆರ್ ಲೇಔಟ್ನಿಂದ, ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರ, ಲಕ್ಷ್ಮೀಪತಿ ಕೆಂಗೇರಿಯಿಂದ, ಪ್ರಮೀಳಾ ದಾವಣಗೆರೆ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆ, ಪ್ರಸನ್ನ ಕುಮಾರ್ ದಾವಣಗೆರೆ ಸೇರಿದಂತೆ ಅನೇಕರು ಸರಿ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದೀರಾ. ಯಾರೆಲ್ಲ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಎಂಬ ಉತ್ತರವನ್ನು ಕಳಿಸಿದ್ದೀರಾ, ನಿಮ್ಮೆಲ್ಲರ ಉತ್ತರ ಸರಿಯಾಗಿದೆ, ನಿಮಗೆ ಚಪ್ಪಾಳೆಯ ಅಭಿನಂದನೆ. ಮತ್ತೊಂದು ಪ್ರಶ್ನೆ, ಹೊಂಬೆಸಲಿನಲ್ಲಿ ಡ್ಯಾಶ್ ಚಿತ್ರದ ಅಭಿನಯಕ್ಕೆ ಕಾರ್ತಿಕ್ ಆರ್ಯನ್ ಅತ್ಯುತ್ತಮ ನಟ ವಿಭಾಗದಲ್ಲಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಡ್ಯಾಶ್ ಚಿತ್ರದ ಅಭಿನಯಕ್ಕಾಗಿ ಕಾರ್ತಿಕ್ ಆರ್ಯನ್ ಅತ್ಯುತ್ತಮ ನಟ ವಿಭಾಗದಲ್ಲಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಯಾವ ಚಿತ್ರದ ಅಭಿನಯಕ್ಕೆ ನೀವು ನಮಗೆ ವಾಟ್ಸಪ್ ಮಾಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013, 9480901013. ನಿಮ್ಮ ಮುದ್ದಾದ ಹೆಸರು, ಊರಿನ ಹೆಸರನ್ನ ಟೈಪ್ ಮಾಡಿ ಸರಿ ಉತ್ತರವನ್ನು ಕಳಿಸ್ಕೊಡಿ. ಕೇಳ್ತಾ ಇರಿ, ಇದು ಹೋಮ್ ಬಿಸಿಲು ಕನ್ನಡ ಕಾಮನಬಿಲ್ಲು.

0: Akashvani FM Rainbow 101.3 MHz Musically yours.
1: Musically yours, magically yours. ಇದು ಆಕಾಶವಾಣಿ ಫ್ರಮ್ ರೇನ್ಬೋ ಕನ್ನಡ ಕಾಮನಬಿಲ್ಲು. ಹೊಂಬೆಸಲಿನಲ್ಲಿ

ಪ್ರಶ್ನೆ ಜೊತೆಗೆ ಉತ್ತರವನ್ನು ಪಡ್ಕೊಂಡ್ವಿ, ಹಾಡು ಕೇಳಿದ್ವಿ. ಲವ್ ಮಾಕ್ಟೇಲ್ 3 ಚಿತ್ರದಿಂದ ಮುದ್ದುಮಗಳೇ, ವಿಜಯ್ ಪ್ರಕಾಶ್ ಅವರ ದನಿಯಲ್ಲಿ, ನಕುಲ್ ಅಭ್ಯಂಕರ್ ಅವರ ಸಂಗೀತ ಸಂಯೋಜನೆ, ಅರುಣ್ ಕುಮಾರ್ ಅವರ ಸಾಹಿತ್ಯ ರಚನೆ. ಮುಂದೆ ನಿಮಗಾಗಿ ಮೂಡಿ ಬರ್ತಾ ಇದೆ ನಾ ನಿನಗಾಗಿ ಗೀತೆ, ಮೆಜೆಸ್ಟಿಕ್ 2 ಚಿತ್ರದಿಂದ ಚೇತನ್ ನಾಯಕ್ ಹಾಗೂ ಅನುರಾಧ ಭಟ್ ಅವರ ದನಿಯಲ್ಲಿ, ವಿನು ಮನಸ್ಸು ಅವರ ಸಂಗೀತ ಸಂಯೋಜನೆ, ದಿಲೀಪ್ ಶರ್ಮಾ ಅವರ ಸಾಹಿತ್ಯ ರಚನೆ. ಹಾಡು ಕೇಳ್ತಾ ಪ್ರಶ್ನೆಗೆ ಉತ್ತರವನ್ನು ಕಳಿಸ್ಕೊಡ್ಬೋದು. ನಮ್ಮ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. UPI, ಆಗಲೇ ಏನು ಹೇಳಿದ್ವಿ, ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್, ಇದು ಅಧಿಕೃತವಾಗಿ ಸಾರ್ವಜನಿಕರ ಸೇವೆಗೆ ಲಭ್ಯವಾಗಿದ್ದು ಯಾವಾಗ ಅಂತ ಇಯರು ಡೇಟು ಎಲ್ಲವನ್ನು ಟೈಪ್ ಮಾಡಿ, ಜೊತೆಗೆ ನಿಮ್ಮ ಚಂದದ ಹೆಸರು ಏನು ಅನ್ನೋದನ್ನು ಕೂಡ ಟೈಪ್ ಮಾಡಿ ನಮಗೆ ವಾಟ್ಸಪ್ ಮಾಡಿ. 9489801013 ನಮ್ಮ ವಾಟ್ಸಪ್ ಸಂಖ್ಯೆ. ಕೇಳ್ತಾ ಇರಿ, ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು. UPI ಸೇವೆ ಸಾರ್ವಜನಿಕರಿಗೆ ಲಭ್ಯವಾಗಿದ್ದು ಯಾವಾಗ, ಇದು ನಮ್ಮ ಪ್ರಶ್ನೆ. ನಿಮ್ಮ ಉತ್ತರ ಏನು ಬೇಗ ಬೇಗ ಕಳಿಸ್ಕೊಡಿ.

ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಹೊಂಬೆಸಲಿನ ಕೊನೆಯ ಕ್ಷಣಗಳಲ್ಲಿ ನಾವಿದ್ದೀವಿ. ಪ್ರಶ್ನೆಯನ್ನ ಕೇಳಿದ್ವಿ, UPI ಸಾರ್ವಜನಿಕರ ಸೇವೆಗೆ ಅಧಿಕೃತವಾಗಿ ಲಭ್ಯವಾಗಿದ್ದು ಯಾವಾಗ ಅಂತ ನಾವು ಕೇಳಿದ್ವಿ. ಸಾಕಷ್ಟು ಜನ ಸಂದೇಶಗಳನ್ನ ಕಳಿಸಿಕೊಟ್ಟಿದ್ದಾರೆ. ಇವತ್ತಿನ ಡೇಟ್ ಸ್ವಲ್ಪ ಯೋಚನೆ ಮಾಡಬೇಕು.

ಹೋಗ್ಬಿಟ್ಟಿದ್ರೆ, 10 ವರ್ಷದ ಹಿಂದಕ್ಕೆ ಹೋಗ್ಬಿಟ್ಟಿದ್ರೆ ಸರಿಯಾದ ಉತ್ತರ ಸಿಗ್ತಿತ್ತು. ಸರಿಯಾದ ಉತ್ತರಗಳನ್ನ ಕಲಿಸಿಕೊಟ್ಟಿದ್ದಾರೆ ಶಾಂತಾಚಾರ್ ಬಡಿಗೆರೆ ಕೊಕ್ಕನೂರಿನಿಂದ, ಸುರೇಂದ್ರ ಕುಂದಾಪುರ, ಸುಭಾನ್ ಕೋರಿ ಹಂಪಾಸಾಗರ, ಜಗದಾಂಬಿಕಾ ಹಂಸವೇಣಿ, ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ, ಆನಂದ್ ಗುಡಿಕಾರ್, ಶ್ರೀನಿವಾಸ್ ರಾವ್ ಸುಂಕಲ್ ಅವರು ಸುಂಕಲ್ ಪಾಳ್ಯದಿಂದ, ಚಂದ್ರಶೇಖರ್ ತಾವ್ರೆಕೆರೆ ನೇತ್ರಾ ಕೆಂಗೇರಿಯಿಂದ ಸರಿಯಾದ ಉತ್ತರಗಳನ್ನ ಕಳಿಸಿಕೊಟ್ಟಿದ್ದಾರೆ. ಯಾರೆಲ್ಲ 25/8/2016 ಅಂತ ಕಳಿಸಿದ್ದರು, ನಿಮ್ಮೆಲ್ಲರ ಉತ್ತರ ಸರಿಯಾಗಿದೆ ಅಂತ. ಯು ಪಿ ಐ ಸೇವೆ ಲಭ್ಯವಾಗಿ ಇಂದಿಗೆ 10 ವರ್ಷ ಆಯಿತು. 2016 August 25 ಜಾರಿಗೆ ಬಂದಿದ್ದು, ಇವತ್ತಿಗೆ 10 ವರ್ಷ ಆಗಿದೆ. ಸೊ ಎಲ್ಲರೂ ಕೂಡ 10 ವರ್ಷದಿಂದ ನಾವು ಯು ಪಿ ಐ ಸೇವೆಯನ್ನು ಪಡ್ಕೊಂಡಿದ್ದೀವಿ. ಎಲ್ಲವನ್ನು ಕೂಡ ಆನ್ಲೈನ್ ಮೂಲಕ ಪೇಮೆಂಟ್ ಮಾಡ್ತೀವಿ. ಇದರಿಂದ ಎಷ್ಟು ಉಪಯೋಗ ಆಗಿದೆ ಅನ್ನೋದನ್ನು ಕೂಡ ನೀವು ನಮ್ಮ ಕೇಂದ್ರ ಸರ್ಕಾರದ ಅಧಿಕೃತವಾದಂತಹ ಮಾಹಿತಿ ನೀಡುವಂತಹ ಸೈಟ್ಸ್ಗಳಲ್ಲಿ ಹಂಚಿಕೊಳ್ಳಬಹುದು ಅಂತ ಖುದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಇಂದು ಮನವಿಯನ್ನು ಮಾಡಿದ್ದಾರೆ. ಯು ಪಿ ಐ 10 ವರ್ಷಗಳ ಸೇವೆಗೆ ನಾವು ಕೂಡ ಥ್ಯಾಂಕ್ ಯು ಹೇಳ್ತಾ ಅದರ ಬೆನಿಫಿಟನ್ನು ಪಡ್ಕೊಳ್ತಾ ಇದ್ದೀವಿ. ಸಮಯ ಆಗಿದೆ 4 ಗಂಟೆ. ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಬಿಸ್ನೆಸ್ ಬಜ್ ಆರಂಭ ಆಗ್ತಿದೆ. ನಮ್ಮ ಜೊತೆ ಓರ್ವ ಯುವ ಬಿಸ್ನೆಸ್ ಪರ್ಸನ್ ಇದ್ದಾರೆ. ಅವರು ಪರ್ಸನ್ ಅನ್ನೋದಕ್ಕಿಂತ ಲೇಡಿ, ಓಕೆ, ಯುವ ಉದ್ಯಮಿ ಇದ್ದಾರೆ. ನಮ್ಮ ಬೆಂಗಳೂರಿನ ಸುತ್ತಮುತ್ತಲೇ ಹಳ್ಳಿಗಾಡು ಪ್ರದೇಶದಿಂದ ಬಂದು ಸ್ವಂತ ಉದ್ಯಮವನ್ನು ಕಟ್ಟಿದ್ದಾರೆ. ನಮ್ಮ ಜೊತೆ ಮಾತನಾಡಕ್ಕೆ ಸಿದ್ಧರಿದ್ದಾರೆ. ಟ್ಯೂನ್ ಮಾಡಿರಿ, ಹೇಳ್ತಾ ಇರಿ. ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಆದ್ಮೇಲೆ ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 4:02. ಇದು ಮಂಗಳವಾರದ ಮಂಗಳಕರ ಸಂಜೆಯ ಹೊತ್ತು. ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ನಮ್ಮ ಜೊತೆ ಇದ್ದಾರೆ ಯುವ ಪ್ರತಿಭೆ ಉದ್ಯಮಿ ಮಂಜುಶ್ರೀ. ಬೆಂಗಳೂರಿನಲ್ಲಿ ಒಂದು ಸ್ವಂತ ಉದ್ಯಮವನ್ನು ಕಟ್ಟಿದ್ದಾರೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿನ ಅವರಿಂದ ಪಡ್ಕೊಳ್ಳೋಣ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಮಂಜುಶ್ರೀ ಅವರೇ.
1: ನಮಸ್ತೆ ವಿಜಯಲಕ್ಷ್ಮಿ ಅವರು,
0: ಹೇಗಿದ್ದೀರಿ?
1: ತುಂಬ ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಿ?
0: ನಾವು ಕೂಡ ಸೂಪರ್ ಆಗಿದ್ದೀವಿ. ಬ್ಲೂ ಟಫಿ ಡಿಜಿಟಲ್ ಕಂಪನಿಯ ಸಂಸ್ಥಾಪಕಿ ಮಂಜುಶ್ರೀ ಅವರು ಇವತ್ತು ಬೆಂಗಳೂರು ಬಿಸ್ನೆಸ್ ಬಸ್ನಲ್ಲಿ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಅವ್ರ ಜೊತೆ ಮಾತನಾಡೋಣ. ಮೂಲತಃ ಮಂಜುಶ್ರೀ ಅವರು ಬೆಂಗಳೂರಿಗೂ ಬರೋದಕ್ಕೂ ಮುನ್ನ ಅವರ ಹುಟ್ಟೂರು, ಓದಿರೋದು, ವಿದ್ಯಾಭ್ಯಾಸ, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋ ಕುತೂಹಲ ಇದ್ದೀವಿ. ತಿಳಿಸ್ಕೊಡ್ತೀರಾ?
1: ಡೆಫಿನೆಟ್ಲಿ. ಬೆಂಗಳೂರಿಗೆ ಬರೋಕ್ಕೂ ಮುಂಚೆ ನಾನು ಹುಟ್ಟಿದ್ದು ಶಿವನಗೆರೆ ಅಂತ ಒಂದು ಹಳ್ಳಿ, ತುಮಕೂರು ಜಿಲ್ಲೆ, ಮಧುಗಿರಿ ತಾಲೂಕು.
0: ಏಕಶಿಲಾ ಬೆಟ್ಟ ಇರೋ ತಾಲೂಕು
1: ಮಧುಗಿರಿ. ಏಕಶಿಲಾ ಬೆಟ್ಟ ಏಷ್ಯಾ ಖಂಡದಲ್ಲಿ ಎರಡನೇ ಏಕಶಿಲಾ ಬೆಟ್ಟ, ಅದಕ್ಕೆ ಫೇಮಸ್ ಅದು. ನಮ್ಮೂರು ಒಂದು ಹಳ್ಳಿ, ಅಲ್ಲಿಂದ ಒಂದು 20 ಕಿಲೋಮೀಟರ್ ಆಗುತ್ತೆ. ಅಲ್ಲಿನೇ ಹುಟ್ಟಿ ಓದಿದ್ದು ಬೆಳೆದಿದ್ದು ಎಲ್ಲ ನಮ್ಮ ಶಿವನಗಿರಿನಲ್ಲಿನೇ.
0: ಏನು ಏನು ಎಜುಕೇಶನ್ ನಿಮ್ದು?
1: ಸೊ ನಾನು 1-10 ಅಲ್ಲಿ ಊರಲ್ಲಿನೇ ಓದಿದ್ದು, ಗೌರ್ಮೆಂಟ್ ಸ್ಕೂಲ್ ಕನ್ನಡ ಮೀಡಿಯಂ ಅಲ್ಲಿ. ಅಲ್ಲಿಂದ ತುಮಕೂರಿಗೆ ಬಂದು ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಓದಿದ್ದು. ಆಮೇಲೆ ಇಮಿಡಿಯೇಟ್ ನಾನು 19 ವರ್ಷ ಇದ್ದಾಗ್ಲೇ ಕೆಲ್ಸಕ್ಕೆ ಸೇರಿದ್ದೆ. 19 ವರ್ಷ ನನಗೆ, ನನ್ನ ಟೀನ್ ಇನ್ನ ಆವಾಗ.
0: ಓಕೆ,
1: ಅಂದ್ರೆ ನಂಗೆ ಕೆಲ್ಸಕ್ಕೆ ಸೇರೋದು ಅನಿವಾರ್ಯತೆ ಇತ್ತು, ರೆಸ್ಪಾನ್ಸಿಬಿಲಿಟೀಸ್ ಹೆಗಲಿಗೆ ಏರ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ
0: ಅಂತ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಮನೆ ಪರಿಸ್ಥಿತಿ ಹೇಗಿತ್ತು?
1: ಪರಿಸ್ಥಿತಿ ಸ್ವಲ್ಪ ಚೆನ್ನಾಗಿರ್ಲಿಲ್ಲ, ಅಂದ್ರೆ ತುಂಬಾ ಸ್ವಲ್ಪ ಸಾಲದ ಹೊರೆ ಇತ್ತು.
0: ನಿಮ್ಮ ಮನೇಲಿ ಯಾರ್ಯಾರು ಇದ್ದೀರಿ?
1: ತಂದೆ ತಾಯಿ ಮತ್ತೆ ನಾನು ನನ್ನ ತಂದೆ ತಾಯಿ ಅಷ್ಟೇ.
0: ಏಕೈಕ ಮಗಳು ಅಂದ್ರೆ ಕುಟುಂಬ ಜವಾಬ್ದಾರಿ ನಿಮ್ ಮೇಲೆ ಇತ್ತು?
1: ಹಾ, ನನ್ ಮೇಲೆ.
0: ಹಂಗಾಗಿ 19 ವರ್ಷಕ್ಕೆ ಕೆಲ್ಸಕ್ಕೆ ಸೇರಿದ್ರಿ?
1: ಹೌದು.
0: ಓಕೆ,
1: ಮತ್ತೆ ಮುಂದೆ ಸ್ವಲ್ಪ ಕೆಲಸ ಮಾಡ್ಬಿಟ್ಟು ಆಮೇಲೆ ಓದೋಣ ಅನ್ನೋದು ಇತ್ತು. ನಾನು ನಮ್ಮ ಅಪ್ಪಂಗೆ ಮತ್ತೆ ಮತ್ತೆ ಮುಂದಕ್ಕೆ ಸಾಲ ಮಾಡಿಸುವಂತ ಪರಿಸ್ಥಿತಿ ಅಂದ್ರೆ ನನಗೆ ಇಷ್ಟ ಇರಲಿಲ್ಲ. ಡಿಪ್ಲೊಮಾ ಕೂಡ ಸಾಲದಲ್ಲೇ ಓದಿಸಿದ್ದು. ಅದಕ್ಕೋಸ್ಕರ ಮುಂದೆ ಇಂಜಿನಿಯರಿಂಗ್ ಮಾಡಿ ಮುಂದೇನೋ ಅಂತ ಅನ್ಸರ್ಟನಿಟಿ ಯಾಕೆ ಅಂತ ನಾನು ಡಿಪ್ಲೊಮಾ ಆದ ತಕ್ಷಣನೇ ಕೆಲಸ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ನನ್ನ ತಂದೆ ಊರಲ್ಲಿ ನಾನು ಡಿಪ್ಲೊಮಾಗೆ ಬರೋವರೆಗೂ, ಐ ಥಿಂಕ್ ನಾನು 10th ಮಾಡೋವರೆಗೂ ಅವ್ರು ಹೋಟೆಲ್ ನಡೆಸ್ತಾ ಇದ್ರು, ಮಂಜುಶ್ರೀ ಹೋಟೆಲ್ ಅಂತ. ಅದರಿಂದನೇ ನಮ್ಮ ಜೀವನ ನಡೀತಾ ಇತ್ತು. ಒಂದು ಡಿಪ್ಲೊಮಾಗೆ ಬಂದಾಗ ಹೋಟೆಲ್ ಸುಟ್ಟೋಗಿತ್ತು ನಮ್ಮದು, ನಮ್ಮದು ಹೋಟೆಲ್ ಇರಲಿಲ್ಲ.
0: ಓಕೆ,
1: ಸೊ ಡಿಪ್ಲೊಮಾಗೆ ಬಂದಾಗ ಚಿಕ್ಕ ಪುಟ್ಟ ಕೆಲಸ ಊರಲ್ಲಿ ಸಿಗುತ್ತಲ್ವಾ, ಏನಾದರೂ ಹೊಲದ್ದು ಏನ್ ಸಿಕ್ಕಿದ್ರೆ ಅದು ಮಾಡಿಕೊಂಡು ಸ್ವಲ್ಪ ಅರ್ನ್ ಮಾಡೋರು, ಅಥವಾ
0: ಬೆಂಗಳೂರು
1: ಹಾ ದಿನಗೂಲಿ ತರ, ಅಂದ್ರೆ ಕೂಲಿ
0: ಕರೀತಾರಲ್ವಾ,
1: ತೋಟದ ಕೆಲಸ, ಹೊಲದ ಕೆಲಸ, ಏನೇ ಕೆಲಸ ಕರೆದ್ರು ನಮ್ಮಪ್ಪ ಹೋಗೋರು, ನಮ್ಮಅಮ್ಮ ಕೂಡ ಹೋಗೋರು. ಸೊ ಅದರಿಂದ ಸ್ವಲ್ಪ ಬರ್ತಿತ್ತು. ಆಮೇಲೆ ನಮ್ಮಅಪ್ಪ ಕೂಡ ಬೆಂಗಳೂರಿಗೆಲ್ಲ ಬಂದಿದ್ದಾರೆ. ಬೆಂಗಳೂರಿಗೆ ಬಂದು ಇಲ್ಲಿ ಎಲ್ಡರ್ಲಿ ಕೇರ್ ಕೆಲಸ, ಗಾರ್ಡನಿಂಗ್ ಈ ತರ ಕೆಲಸಗಳೆಲ್ಲಾನು ಮಾಡಿದ್ದಾರೆ, ಆಡ್ ಜಾಬ್ಸ್. ಆದ್ರೆ ಅವ್ರಿಗೆ ಅವ್ರು ಸ್ವಲ್ಪ ವೀಕ್ ಇದ್ದಿದ್ರಿಂದ ಅವ್ರಿಗೆ ಜಾಸ್ತಿ ಇಲ್ಲಿ ಅಡ್ಜಸ್ಟ್ ಆಗ್ತಿರ್ಲಿಲ್ಲ ಇರಕ್ಕೆ. ಬಟ್ ಆದಷ್ಟು ಟ್ರೈ ಮಾಡಿ ಕೆಲಸ ಮಾಡೋರು ಮತ್ತೆ ಊರಿಗೆ ವಾಪಸ್ ಬರೋರು, ಯಾಕಂದ್ರೆ ಯಾವುದೇ ಕೆಲಸ ಇಲ್ಲಿ ಸೆಕ್ಯೂರಿಟಿ ಇರ್ತಿರ್ಲಿಲ್ಲ ಕೆಲಸಕ್ಕೆ.
0: ಹೌದು,
1: 3 ತಿಂಗಳು ಮಾಡಿದ್ರೆ 4ನೇ ತಿಂಗಳಿಗೆ ಆಲ್ರೆಡಿ ಕೆಲಸದಿಂದ ತೆಗಿಯೋದು ಅಥವಾ ಏನಾದರೂ ತೊಂದರೆಗಳಾಗ್ತಾ ಇತ್ತು. ಸೊ ವಾಪಸ್ ಊರಿಗೆ ಬಂದು ಅದಕ್ಕೆ ನಾನು ಬೇಗ ಕೆಲ್ಸಕ್ಕೆ ಹೋಗೋ ಅಂತ ಡಿಸಿಷನ್ ತಗೊಂಡೆ. ನಮ್ಮಅಪ್ಪಂಗೆ ಇಷ್ಟ ಇರಲಿಲ್ಲ, ಚೆನ್ನಾಗಿ ಓದ್ತಾಳೆ ಮುಂದೆ ಓದಲಿ ಅನ್ನೋದೇ ಅವ್ರಿಗೂ ಇಷ್ಟ ಇತ್ತು. ಬಟ್ ಅನಿವಾರ್ಯ ಕಾರಣಗಳಿಂದ ನಾನು ಕೆಲ್ಸಕ್ಕೆ ಜಾಯ್ನ್ ಆಗಲೇಬೇಕಾಯ್ತು.
0: ಜಾಯ್ನ್ ಆಗಿ ಎಲ್ಲಿ ಜಾಯ್ನ್ ಆದ್ರಿ?
1: 2011 ನಾನು ಡಿಪ್ಲೊಮಾ ಪಾಸ್ ಔಟ್ ಆಗಿದ್ದು. ಆ 11 ಅಲ್ಲೇ ನಾನು ಕ್ಯಾಂಬ್ರಿ ಟೆಕ್ನಾಲಜಿ ಅಂತ ಒಂದು BPO ಕಂಪ್ನಿ, ಬ್ಯಾಂಗ್ಳೂರ್ ಎಲೆಕ್ಟ್ರಾನಿಸಿಟಿ ಫೇಸ್ 1 ಅಲ್ಲಿ ಕೆಲ್ಸಕ್ಕೆ ಜಾಯ್ನ್ ಆಗಿದ್ದು.
0: ಊರು ತುಮಕೂರು ಬಿಟ್ಟು ಬೆಂಗಳೂರಿಗೆ ಬಂದ್ರಿ 2011?
1: ತುಮಕೂರು ಬಿಟ್ಟು ಬೆಂಗಳೂರಿಗೆ ಬಂದು ಬೆಂಗಳೂರು ಪ್ರಪಂಚ
0: ನೋಡಿದ್ರಿ? ಓಕೆ, ಬೆಂಗಳೂರು ಪ್ರಪಂಚಕ್ಕೆ ಬಂದು ಕಣ್ತೇರಿದ್ರು. ಇವತ್ತು ಇಡೀ ಪ್ರಪಂಚವೇ ಅವ್ರ ಹತ್ರ ನೋಡ್ತಾ ಇದೆ, ಯಾಕಂದ್ರೆ ಬ್ಲೂ ಟಫಿ ಡಿಜಿಟಲ್ ಕಂಪನಿನ ಸ್ಥಾಪಿಸಿದ್ದಾರೆ. ಇವರ ಬಗ್ಗೆ ನೀವು ಹೆಚ್ಚು ತಿಳ್ಕೊಳ್ಳೋದಿದ್ರೆ ಮತ್ತೆ ಇವರ ಒಂದು ಕಂಪನಿ ಉದ್ಯಮ ಇವೆಲ್ಲವನ್ನ ಸ್ಥಾಪನೆ ಮಾಡಿದ್ರೆ ಹಿಂದಿನ ಯಶೋಗಾಥೆ ರೋಚಕ ಕಥೆಗಳನ್ನ ಕೇಳ್ತಾ ಇರ್ತೀರಾ. ಜೊತೆಗೆ ನಿಮಗೂ ಏನಾದರೂ ಪ್ರಶ್ನೆಗಳಿದ್ರೆ ನಮಗೆ ವಾಟ್ಸಪ್ ಮಾಡಬಹುದು. ಕೇಳಿದರೆ 9480909013 ನಮ್ಮ ವಾಟ್ಸಪ್ ಸಂಖ್ಯೆ. ಕೇಳ್ತಾ ಇರಿ, ಮಾತುಕತೆ ಮುಂದುವರಿಯುತ್ತೆ. ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಮಂಜುಶ್ರೀ ಅವರು ಮಧುಗಿರಿಯಿಂದ ಬೆಂಗಳೂರಿಗೆ ಡಿಪ್ಲೊಮಾ ಮುಗಿಸಿ ಕೆಲಸಕ್ಕೆ ಅಂತ ಬರ್ತಾರೆ. ಈಗ ಬ್ಲೂ ಟಫಿ ಡಿಜಿಟಲ್ ಕಂಪನಿಯನ್ನು ಆರಂಭಿಸಿದ್ದೀರಾ. ಈ ಕಂಪನಿ ಆರಂಭಿಸುವಂಥ ಆಲೋಚನೆ ನಿಮಗೆ ಹೇಗೆ ಬಂತು, ಯಾವಾಗ? ವಾಟ್ ಈಸ್ ದಿಸ್ ಬ್ಲೂ ಟಫಿ ಡಿಜಿಟಲ್ ಕಂಪನಿ?
1: ಕಂಪ್ನಿ ಸ್ಟಾರ್ಟ್ ಮಾಡಬೇಕು ಅನ್ನೋ ಆಲೋಚನೆ ನನಗೆ ಮುಂಚೆ ಇರಲಿಲ್ಲ, ಬಟ್ ಏನಾದರೂ ಬಿಸ್ನೆಸ್ ಮಾಡಬೇಕನ್ನೋ ಆಲೋಚನೆ ಚಿಕ್ಕ ಹುಡುಗಿಯಿಂದನೂ ಇತ್ತು. ಅಂದರೆ ನಾನು ಚಿಕ್ಕ ಹುಡುಗಿಯಿಂದ ಐ ವಾಸ್ ಡ್ರೀಮಿಂಗ್, ಲೈಕ್ ನಾನು ಏನಾದರೂ ಸಾಧನೆ ಮಾಡಬೇಕು, ಏನಾದರೂ ಸ್ವಂತ ಉದ್ದಿಮೆ ಸ್ಟಾರ್ಟ್ ಮಾಡಬೇಕು. ಚಿಕ್ಕ ಹುಡುಗಿಯಿಂದನೂ ಚಿಕ್ಕ ಪುಟ್ಟ ಐಡಿಯಾಗಳನ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇದ್ದೆ. ಅಂದರೆ ನಾನು ಚಿಕ್ಕದಲ್ಲಿ ಬ್ಯಾಂಡ್ ಮಾಡಿ ಸೇಲ್ ಮಾಡೋದು ಅಥವಾ ಪಾಟ್ಸ್ ಮಾಡಿ ಸೇಲ್ ಮಾಡೋದು ಏನಾದರೂ
0: ಮಾಡಿ
1: ಅವಾಗಲೇ ನಾನು ಪ್ರಯತ್ನ ಪಡ್ತಾ ಇದ್ದೆ. ಚಿಕ್ಕ ಅದು ಬಿಸ್ನೆಸ್ ಅಂತ ಗೊತ್ತಿರ್ಲಿಲ್ಲ, ಬಟ್ ನನಗೆ ಗೊತ್ತಿಲ್ಲ. ಹೌದು, ಏನಾದ್ರೂ ಮಾಡ್ಬೇಕು, ಸೇಲ್ ಮಾಡ್ಬೇಕು, ದುಡ್ಡು ಬರಬೇಕು, ಮತ್ತೆ ಅದನ್ನ ಕ್ರಿಯೇಟಿವ್ ಆಗಿ ಹೆಂಗ್ ಮಾಡಿ ಬರೋದು. ನನ್ನ ಕೈಲಿ ಏನೇನು ನನ್ಗೆ ಇಂಟ್ರೆಸ್ಟ್ ಅನ್ಸುತ್ತೆ ಎಲ್ಲಾನು ಕಲಿತಾ ಇದ್ದೆ. ಇನ್ಫ್ಯಾಕ್ಟ್ ನಾನು ಐ ಆಮ್ ಅ ಗುಡ್ ಟೈಲರ್ ಆಲ್ಸೋ, ಫ್ಯಾಷನ್ ಅದೆಲ್ಲ ಕಲ್ತಿದ್ದೆ. ಮತ್ತೆ ಒಳ್ಳೆ ನಮ್ಮಪ್ಪ ಜೊತೆ ಹೋಟೆಲ್ ಮಾಡ್ಬೇಕು, ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ಬೇಕು, ಆ ತರ ಕೂಡ ಆಲೋಚನೆಗಳು ಬಂದಿತ್ತು. ತುಂಬಾ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದೀನಿ ಆಕ್ಚುಲಿ, ಆರ್ಟ್ ಅಲ್ಲಿ, ಕ್ರಾಫ್ಟ್ ಅಲ್ಲಿ, ಎಲ್ಲಾ ತರ. ಬಟ್ ಅದೊಂದು ಒಳಗಡೆ ನನಗಿತ್ತು ಏನಾದರೂ ಒಂದು ಮಾಡಬೇಕು ಅಂತ. ಬಟ್ ಜಾಬ್ ಸೆಕ್ಯೂರಿಟಿ ತುಂಬ ಇಂಪಾರ್ಟೆಂಟ್, ಅದಕ್ಕೋಸ್ಕರ ಜಾಬ್ ಮಾಡಿಕೊಂಡು ಕಂಪ್ನಿಗಳಲ್ಲಿ ಆಲ್ಮೋಸ್ಟ್ 8 ಕಂಪ್ನಿನಲ್ಲಿ ಕೆಲಸ ಮಾಡಿದ್ದೀನಿ.
0: ಎಷ್ಟು ವರ್ಷ ಕಾಲ?
1: ಆಲ್ಮೋಸ್ಟ್ 13 ವರ್ಷ ಮಾಡಿದ್ದೀನಿ. ಎಲ್ಲ ಕಂಪ್ನಿನಲ್ಲೂ ಆನ್ ಆ್ಯಂಡ್ ಅವರೇಜ್ 2 ವರ್ಷ ಅಂದ್ಕೊಂಡು 13 ವರ್ಷ ಮೇಲೆ ಕೆಲಸ ಮಾಡಿದ್ದೀನಿ. ಬಿಕಾಸ್ ನಾನು 19 ವರ್ಷ.
0: ನೀವು ಉದ್ಯೋಗಿ ಆಗಿ ಆಮೇಲೆ ಉದ್ಯಮಿ ಆಗಿದ್ದೀರಾ?
1: ಹೌದು, ನಾನು ಡೈರೆಕ್ಟ್ ಉದ್ಯಮಿ ಏನು ಸ್ಟಾರ್ಟ್ ಮಾಡಿಲ್ಲ, ಉದ್ಯೋಗಿ ಆಗಿದ್ದೆ. 7-8 ಕಂಪ್ನಿನಲ್ಲಿ ನಾನು ಬೇರೆ ಬೇರೆ ರೋಲ್ಸ್ ಅಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿ ನಾನು ಲಾಸ್ಟ್ ನನ್ನ ಕಂಪ್ನಿ ಬಿಡಬೇಕಾದ್ರೆ ಐ ವಾಸ್ ಅ ಚೀಫ್ ಮಾರ್ಕೆಟಿಂಗ್ ಆಫೀಸರ್ ಒಂದು ಬ್ಲಾಕ್ ಚೈನ್ ಟೆಕ್ನಾಲಜಿ ಕಂಪನೀಸ್ಗೆ. ಐ ವಾಸ್ ಹೈ ಪೇಯಿಂಗ್ ಪೊಸಿಷನ್ ಅಲ್ಲೇ ಇದ್ದಿದ್ದು ನಾನು ಜಾಬ್ ಬಿಡಬೇಕಾದ್ರೆ. ಸೊ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನನಗೆ ಆಲ್ರೆಡಿ ಕ್ಲಾರಿಟಿ ಬಂದಿತ್ತು. ಸೊ ಏನಾದರೂ ಮಾಡಿದ್ರೆ ಸ್ವಲ್ಪ ಸ್ಕೇಲಬಲ್ ಆಗಿರಬೇಕು, ದೊಡ್ಡದಾಗಿನೇ ಇರಬೇಕು. ನಾನು ಯಾವುದೇ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ರು ಅದು ಸಸ್ಟೈನಬಲ್ ಇರಲ್ಲ. ಮತ್ತೆ ನನ್ನ ಇಂಟ್ರೆಸ್ಟು ಕಂಫರ್ಟ್ ಝೋನ್ ಅಲ್ಲಿ ವರ್ಕ್ ಲೈಫ್, ಮತ್ತೆ ಮಾಡಿದ್ರೆ ಅದು ಇನ್ನೋವೇಟಿವ್ ಆಗಿರಬೇಕು, ಜೊತೆಗೆ ನನ್ನಿಂದ ಇನ್ನೊಂದು ಸ್ವಲ್ಪ ಜನಕ್ಕೆ ಸಹಾಯ ಆಗಂಗೂ ಇರಬೇಕು. ಸೊ ಈ ಥರ ಎಲ್ಲ ಯೋಚನೆ ಮಾಡಿ ನಾನು ಬ್ಲೂ ಟಫಿ ಸ್ಟಾರ್ಟ್ ಮಾಡಿದ್ದು. ಬ್ಲೂ ಟಫಿ ಯಾಕೆ ಅಂದರೆ ನನಗೆ ಈ ಬ್ಲೂ ಟಫಿ ಕಂಪ್ನಿನಲ್ಲಿ ಪ್ರೊವೈಡ್ ಮಾಡ್ತಿರೋ ಸರ್ವಿಸಸ್ಸು ನನ್ನ 19 ವರ್ಷದ ಶ್ರಮ ಬೇಸಿಕಲಿ. ಅಲ್ಲಿ ಏನು ಸ್ಕಿಲ್ ಕಲ್ತಿದ್ದೆ, ಏನು ಎಕ್ಸ್ಪೀರಿಯನ್ಸ್ ಕಲ್ತಿದ್ದೆ,
0: ಅದನ್ನೇ ಇಲ್ಲಿ ಬಂಡವಾಳ ಮಾಡ್ಕೊಂಡು.
1: ಹಾಂ, ಅದನ್ನೇ ನಾನು. ಆದರೆ ನಾನು ಎಲ್ಲ ಜೊತೆ ಸಿಇಒ ಫೌಂಡರ್ಸ್ ಜೊತೆ ಡೈರೆಕ್ಟಾಗಿ ವರ್ಕ್ ಮಾಡ್ತಿದ್ರಿಂದ ನನಗೆ ಹೋಲ್ ಎಕೋಸಿಸ್ಟಮ್ ಚೆನ್ನಾಗಿ ಅರ್ಥ ಆಗಿತ್ತು. ಯಾವ ಥರ ಕಂಪ್ನಿ ನಡೆಯುತ್ತೆ, ಯಾವ ಥರ ಡಿವಿಷನ್ಸ್ ಇರುತ್ತೆ, ಒಂದು ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂದರೆ ಹೆಂಗಿರುತ್ತೆ, ಕಂಪ್ನಿ ಬಿಸ್ನೆಸ್ನ ಯಾವ ಥರ ಬಿಲ್ಡ್ ಮಾಡಬೇಕು. ಸೊ

0: ಇದೆಲ್ಲ ತುಂಬಾ ಚೆನ್ನಾಗಿ ಅರ್ಥ ಆಗಿತ್ತು. ಇನ್ಫ್ಯಾಕ್ಟ್ ಲಾಸ್ಟ್ ಚಿಕ್ಕ ಚಿಕ್ಕ ಕಂಪ್ನಿನಲ್ಲಿ ಫೌಂಡರ್ಸ್ಗೆ ಮೋಸ್ಟ್ಲಿ ನಾನೇ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೆ ಅವ್ರ ಬಿಸ್ನೆಸ್ ರನ್ ಮಾಡಕ್ಕೆ. ಸೊ ಅವಾಗ ನನಗೆ ಅರ್ಥ ಆಯ್ತು ನಾನೇ ಸ್ವಂತ ಮಾಡೋದು ಕೇಪೇಬಲ್ ಇದ್ದೀನಿ, ಸೊ ಮಾಡೋಣ ಅಂತ ನಾನು ಪ್ರಯತ್ನ, ಲೈಕ್ ನೈಟಲ್ಲಿ ನನ್ನ ಕಂಪ್ನಿ ಬಿಲ್ಡ್ ಮಾಡ್ಕೊಂಡು ಡೇ ಟೈಮಲ್ಲಿ ಬೇರೆ ಕಡೆ ಕೆಲಸ ಮಾಡಿಕೊಂಡು ಐ ವಾಸ್ ಬ್ಯಾಲೆನ್ಸಿಂಗ್.
1: ಅಂದರೆ ಆಲ್ರೆಡಿ ನಿಮ್ದೊಂದು ಕಂಪ್ನಿ ಇದೆ, ಅದ್ರ ಜೊತೆಗೆ ನೀವು ಇನ್ನೊಂದು ಕಂಪ್ನಿಯಲ್ಲಿ ಕೆಲಸನೂ ಮಾಡ್ತಾ ಇದ್ರಿ.
0: ಹೌದು, ಬಿಕಾಸ್ ಜಾಬ್ ಬಿಡೋ ಅಷ್ಟು ಧೈರ್ಯ ನನಗಿನ್ನ ಇರಲಿಲ್ಲ. ನನಗೆ ಏನಂದ್ರೆ ಏನಾದರೂ ಒಂದು ಮಾಡಿದ್ರೆ ಅದು ಮುಗಿದ ಮೇಲೆ ಹೇಳಬೇಕು, ಇಲ್ಲ ಅದು ಕಂಪ್ಲೀಟ್ ಆಗಬೇಕು.
1: ಮೊದಲೇ ಡಂಗೂರ ಸರ್ಕೊಂಬರ್ಬಾರ್ದು.
0: ಹೌದು, ಮುಂಚೆನೆ ಎಲ್ಲರಿಗೂ ನಾನು ಕಂಪ್ನಿ ಮಾಡಿದ್ದೀನಿ, ಬಿಸ್ನೆಸ್ ಮಾಡಿದ್ದೀನಿ ಹೇಳ್ಕೊಂಡು ಆಮೇಲೆ ಅದು ವರ್ಕ್ ಆಗಿಲ್ಲ ಅಂದರೆ ಜನ ಅದು ಆಡ್ಕೊಂಡವ್ರ ಮುಂದೆ ಎಡವಿ ಬೀಳ್ದಾಗ ಬಿದ್ದಂಗೆ ಆಗಬಾರ್ದು ಅಂತಾರಲ್ಲ. ಸೊ ಆ ಥರ ಚಾನ್ಸ್ ಯಾರಿಗೂ ನಾನು ಕೊಡಲ್ಲ, ಬಿಕಾಸ್ ಏನಾದ್ರು ಕಂಪ್ಲೀಟ್ ಆದ್ರೆ ಅದ್ರ ಬಗ್ಗೆ ಮಾತಾಡೋಣ, ಇಲ್ಲಾಂದ್ರೆ ಅದ್ರ ಬಗ್ಗೆ ಏನು ಹೇಳೋ ಅವಶ್ಯಕತೆನೇ ಇಲ್ಲ.
1: ವೆರಿ ಗುಡ್.
0: ಸೊ ಅದಕ್ಕೆ 2020 ಇದು ಸ್ಟಾರ್ಟ್ ಆಗಿತ್ತು. 2022 ಅಂದ್ರೆ ನನ್ನ ಬಿಸ್ನೆಸ್ 2022 ಅಫಿಷಿಯಲಿ ರಿಜಿಸ್ಟರ್ ಮಾಡಿ ನಾನು ಅಫಿಷಿಯಲಿ ಪಬ್ಲಿಕಲಿ ಐ ಬಿಕೇಮ್ ಅ ಮ್ಯಾನೇಜಿಂಗ್ ಡೈರೆಕ್ಟರ್. 2026 ರೀಸೆಂಟ್ ಪಾಡ್ಕಾಸ್ಟ್ ಅಲ್ಲಿ ನಾನು ಪಬ್ಲಿಕ್ ಅಲ್ಲಿ ಹೇಳಿದ್ದು ದಟ್ ಐ ಆಮ್ ಅ ಸಿಇಒ ಆಫ್ ದ ಕಂಪನಿ ಅಂತ. ಬಟ್ 6 ಇಟ್ ವಾಸ್ ಅ 3 ಅಫಿಷಿಯಲಿ, 3 ಅನ್ಅಫಿಷಿಯಲಿ ಕಂಪನಿ ವಾಸ್.
1: ಅಂದ್ರೆ ಒಂದು ಈ ಬೂದಿ ಮುಚ್ಚಿದ ಕೆಂಡ ಅಂತೀವಲ್ಲ ಹಂಗೆ, ಬೆಳಕಲ್ಲಿದೆ ಬಟ್ ಅದ್ಮೇಲೆ ಸ್ವಲ್ಪ ಬೂದಿ ಮುಚ್ಚಿದೆ ಅಷ್ಟೇ, ಗೊತ್ತಾಗ್ತಾ ಇರ್ಲಿಲ್ಲ. ಓಕೆ, ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ನಿಮ್ಮ ಕಂಪನಿಯ ಉದ್ದೇಶ ಪರಿಕಲ್ಪನೆ ಏನು, ನಿಮ್ಮ ಟಾರ್ಗೆಟ್ಸ್ ಯಾರಿರ್ತಾರೆ, ಆಡಿಯನ್ಸ್ ಯಾರಿರ್ತಾರೆ ಅನ್ನೋದ್ರ ಬಗ್ಗೆ ನಮ್ಮ ಮಂಜುಶ್ರೀಯವರ ಮಾತನ್ನ ಕೇಳ್ತಾ ಇರೋ ನೀವು ಕೂಡ ಅವರಿಗೆ ಪ್ರಶ್ನೆಗಳನ್ನ ಕೇಳಬಹುದು. ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಏನೇ ಅನುಮಾನಗಳು, ಪ್ರಶ್ನೆಗಳಿದೆ, ನೀವು ನಮಗೆ ವಾಟ್ಸಪ್ ಮಾಡಿ 9480910013. ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಬೆಂಗಳೂರು ಬಿಸ್ನೆಸ್ ಬಸ್ ನಲ್ಲಿ ನಮ್ಮ ಜೊತೆ ಇದ್ದಾರೆ ಮಂಜುಶ್ರೀ ಅವರು. ಮಾತನಾಡ್ತಾ ಇದ್ರಿ, ಡಿಪ್ಲೊಮಾ ಮುಗಿಸಿದ್ರಿ, 19ನೇ ವಯಸ್ಸಿಗೆ ತಾವು ಕೆಲಸಕ್ಕೆ ಸೇರ್ಕೊಂಡ್ರಿ, ಒಂದಷ್ಟು ಕಂಪನಿಗಳಲ್ಲಿ ಕೆಲಸ ಮಾಡ್ಕೊಂತಾನೇ ತಾವು ಕಂಪನಿನ ಆರಂಭಿಸಿದ್ರಿ, ತಮ್ಮ ಸ್ವಂತ ಕಂಪನಿ ಉದ್ಯಮವನ್ನು ಆರಂಭಿಸಿದ್ರಿ. ನಿಮ್ಮ ಕಂಪನಿ ಯಾವ ರೀತಿಯಾದಂಥ ಸೇವೆಗಳನ್ನು ಒದಗಿಸುತ್ತೆ ಮತ್ತು ನಿಮ್ಮ ಮೇನ್ ಟಾರ್ಗೆಟ್ ಗ್ರಾಹಕರು ಯಾರು ಅಂತ?
1: ಸೊ ನಮ್ಮದು ಕಂಪನಿ ಬಂದ್ಬಿಟ್ಟು ಸರ್ವಿಸ್ ಬಿಸ್ನೆಸ್, ಇದು ಅಂದರೆ ಟೆಕ್ನಾಲಜಿ, ಮಾರ್ಕೆಟಿಂಗ್ ಟೆಕ್ನಾಲಜಿ, ಸೇಲ್ಸ್, ರೆವಿನ್ಯೂ ಆಪರೇಷನ್ಸ್ ಸ್ಪೆಸಿಫಿಕಲಿ ನಾವು ಫೋಕಸ್ ಮಾಡೋದು. ನಮ್ಮ ಟಾರ್ಗೆಟ್ ಆಡಿಯನ್ಸ್ ಬಂದು ಯಾವುದೇ ಬಿ ಟು ಬಿ ಟೆಕ್ನಾಲಜಿ ಸ್ಟಾರ್ಟ್ಅಪ್ಸ್ ಅಥವಾ ಸ್ಕೇಲ್ಅಪ್ಸ್. ಸೊ ಅವರು ಬಿ ಟು ಬಿ ಮಾತ್ರನೇ ನಾವು ಸರ್ವ್ ಮಾಡೋದು, ಬಿ ಟು ಸಿ ಸೆಗ್ಮೆಂಟ್ಸ್ಗೆ ಕರೆಂಟ್ಲಿ ಫೋಕಸ್ ಮಾಡ್ತಾ ಇಲ್ಲ. ಸೊ ಬಿ ಟು ಬಿ ಟೆಕ್ನಾಲಜಿ ಅಂದರೆ ಫಿನ್ಟೆಕ್ ಕಂಪನೀಸ್, ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಅಥವಾ ಎನಿ ಲಾಜಿಟೆಕ್, ಸಾಸ್ ಪ್ಲಾಟ್ಫಾರ್ಮ್ಸ್ ಅಥವಾ ಮೇ ಬಿ ಮಾರ್ಟೆಕ್ ಕಂಪನೀಸ್. ಸೊ ಎನಿ ಸಾಸ್ ಅಂಡ್ ಟೆಕ್ನಾಲಜಿ ಪ್ಲಾಟ್ಫಾರ್ಮ್ಸ್ ಹೂ ಆರ್ ಸರ್ವಿಂಗ್ ಗ್ಲೋಬಲ್ ಮಾರ್ಕೆಟ್ಸ್, ಅವರಿಗೆ ಮಾತ್ರನೇ ನಾವು ಸರ್ವಿಸ್ ಕೊಡೋದು. ಬಿಕಾಸ್ ನಮ್ಮದು ಸ್ಪೆಸಿಫಿಕಲಿ ಬಂದ್ಬಿಟ್ಟು ರೆವಾಪ್ಸ್ ಮತ್ತು ಮಾರ್ಕೆಟಿಂಗ್ ಆಟೋಮೇಷನ್, ಜಿ ಟಿ ಎಮ್ ಇಂಜಿನಿಯರಿಂಗ್, ಮತ್ತು ಲೈಕ್ ಈ ಒಂದು ಕಂಪ್ನಿನಲ್ಲಿ ರೆವಿನ್ಯೂ ಮತ್ತು ಸೇಲ್ಸ್ ಆಗಬೇಕು ಅಂದರೆ ಕೆಲವೊಂದು ಟೆಕ್ನಾಲಜೀಸ್ ಯೂಸ್ ಮಾಡಿ ಪ್ರೋಸೆಸ್ ಆಟೋಮೇಷನ್ಸ್ ಮಾಡಬೇಕಾಗುತ್ತೆ. ಸೊ ಸೇಲ್ಸ್ ಫೋರ್ಸ್ ಸಬ್ಸ್ಪಾಟ್ ಅಂತ ಟೆಕ್ನಾಲಜೀಸ್ ಯೂಸ್ ಮಾಡಿ ಮಾಡಬೇಕು. ಸೊ ಇದೆಲ್ಲ ಮಾಡ್ತೀವಿ. ಬೇಸಿಕಲಿ ಡಿಮ್ಯಾಂಡ್ ಜನ್ರೇಷನ್, ಬ್ರ್ಯಾಂಡಿಂಗ್, ಓವರ್ಆಲ್ ಗ್ರೌತ್ ಮಾರ್ಕೆಟಿಂಗ್, ಪ್ರಾಡಕ್ಟ್ ಮಾರ್ಕೆಟಿಂಗ್ ಎಲ್ಲ ಮಾಡ್ತೀವಿ ನಾವು ಸ್ಟಾರ್ಟ್ಅಪ್ ಕಂಪನೀಸ್ಗೆ.
0: ತಾವು ಹೇಳ್ತಾ ಇದ್ರಿ, ನಾನು ಮೊದಲು ಆರಂಭದಲ್ಲಿ ಯಾರಿಗೂ ಹೇಳಿರಲಿಲ್ಲ, ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಿಕೊಂಡೇನೆ ಕಂಪ್ನಿನ ನಾನು ಸ್ಥಾಪನೆ ಮಾಡಿ ನಡೆಸ್ತಾ ಇದ್ದೀನಿ ಅಂತ ಹೇಳಿ. ಸಾಮಾನ್ಯವಾಗಿ ನಾವೆಲ್ಲರೂ ಸಾಮಾನ್ಯ ಜನರು ಅಂದ್ಕೊಳ್ಳೋದೇನೆಂದರೆ ಕೈ ತುಂಬ ಸಂಬಳ ಬರುತ್ತೆ, ಒಳ್ಳೆ ಪೊಸಿಷನಲ್ಲಿ ಇದ್ದೀನಿ, ತಿಂಗಳ ತಿಂಗಳ ಸಂಬಳ ಬಂದ್ಬಿಡುತ್ತೆ, ನಾಳೆ ನಾನು ಕಂಪ್ನಿ ಶುರು ಮಾಡ್ತು ಅಂದರೆ ಹೆಂಗಿರುತ್ತೋ ಏನೋ, ಲಾಭ ಬರುತ್ತೋ ಲಾಸ್ ಆಗುತ್ತೋ ಹೆಂಗೆ ನಡೆಯುತ್ತೋ, ಸಾಕಷ್ಟು ಆಲೋಚನೆಗಳು ಬರುತ್ತೆ, ನೆಗೆಟಿವ್ ಥಾಟ್ಸ್ ಬರುತ್ತೆ. ನೀವು ಒಂದು ಕಂಪ್ನಿಯಲ್ಲಿ ಕೆಲಸವನ್ನು ಸಂಪೂರ್ಣವಾಗಿ ಬಿಟ್ಟು ಬಿಸ್ನೆಸ್ಗೆ ಅಂತಲೇ ಹೊರಳಿದಾಗ ನಿಮ್ಮ ತಲೆಯಲ್ಲಿದ್ದಂಥ ಆಲೋಚನೆಗಳು, ಅನುಮಾನಗಳು, ದುಗುಡಗಳು ಏನು ಅಂತ?
1: ಹೌದು, ಯಾರೇ ಆಗಲಿ ಆಂಟ್ರಪ್ರಿನರ್ಸ್ಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಸಾವಿರಾರು ನೆಗೆಟಿವ್ ಥಿಂಕಿಂಗ್ ಬಂದೇ ಬರುತ್ತೆ. ಪ್ರತಿದಿನ ರಿಸ್ಕ್, ಪ್ರತಿದಿನ ಟೆನ್ಷನ್, ಪ್ರತಿದಿನ ಭಯ ದುಗುಡ ಇದ್ದೇ ಇರುತ್ತೆ. ಸೊ ನಾನು ಸ್ಟಾರ್ಟ್ ಮಾಡಿದಾಗಲೂ ಕೂಡ ನಾನು ಬಿಸ್ನೆಸ್ ಮಾಡಬೇಕಾದ್ರೆ ನನಗೆ ಸ್ವಲ್ಪನಾದರೂ ಬ್ಯಾಕಪ್ ಇರಲೇಬೇಕು, ರಿಸ್ಕ್ ತೊಗೊಳ್ಳೋದಕ್ಕೆ ಬೇಡ, ಯಾಕಂದರೆ ನನಗೆ ರೆಸ್ಪಾನ್ಸಿಬಿಲಿಟೀಸ್ ಇತ್ತು, ಸ್ವಲ್ಪ ಸಪೋರ್ಟ್ ಕಡಿಮೆ ಇತ್ತು. ಸೊ ಈ ಪರಿಸ್ಥಿತಿಗಳಲ್ಲಿ ನಾನು ನನ್ನಿಂದ ಇನ್ನೊಬ್ಬರಿಗೂ, ಫ್ಯಾಮಿಲಿಗೂ ತೊಂದರೆ ಆಗಬಾರ್ದು. ಸೊ ನನ್ನ ಎಕ್ಸ್ಪೆರಿಮೆಂಟ್ಸ್ಗೆ ನನಗಷ್ಟೇ ಡ್ರೀಮ್, ಸೊ ಅದು ಬೇರೆಯವರಿಗೆ ನಾನು ಬರ್ಡನ್ ಅನ್ಸಬಾರ್ದು. ಸೊ ನನ್ನ ತಂದೆ ತಾಯಿ ಆಲ್ರೆಡಿ ಸಫರ್ ಆಗಿದ್ದಾರೆ, ಈಗ ರಾಂಗ್ ಡಿಸಿಷನ್ ಆಗಿ ಮತ್ತೆ ಸಫರ್ ಮಾಡಿಸೋದು, ಇಲ್ಲ ನನ್ನ ಮಕ್ಕಳಿಗೆ ನಾನು ಫೇಲ್ಯೂರ್ ಥರ ಕಾಣೋದು, ನನ್ನ ಫ್ಯಾಮಿಲಿಗೆ ನಾನು ಹೋಪ್ಲೆಸ್ ಅನ್ನಿಸ್ಬಾರ್ದು. ಸೊ ಅದಕ್ಕೋಸ್ಕರ ಜಾಬ್ ಮಾಡಿಕೊಂಡು ನನ್ನ ಬೇಸಿಕ್ ನೀಡ್ಸ್ ಫುಲ್ಫಿಲ್ ಮಾಡಿಕೊಂಡು ನಾನು ಎಕ್ಸ್ಟ್ರಾ ಸ್ಯಾಕ್ರಿಫೈಸ್ ಮಾಡಬೇಕು ಟೈಮ್ನ. ಸೊ ಎಕ್ಸ್ಟ್ರಾ 10-12 hours ಎಕ್ಸ್ಟ್ರಾ ಓವರ್ ನೈಟ್ ವರ್ಕ್ ಮಾಡಿ ನಾನು ಕಂಪ್ನಿ ಸ್ಟಾರ್ಟ್ ಮಾಡೋಕ್ಕೆ, ಕಂಪ್ನಿ ಕಡೆ ವರ್ಕ್ ಮಾಡಿದ್ದು. ಬಟ್ ಕಂಪ್ನಿ ಸ್ಟಾರ್ಟ್ ಮಾಡಿದಾಗ ಪ್ರತಿಯೊಂದು ಹೆಜ್ಜೆನಲ್ಲೂ ಭಯ ಇತ್ತು, ಬಟ್ ನನಗಿರೋ, ನಾನು ಆದಷ್ಟು ಸ್ವಲ್ಪ ಕೇರ್ಫುಲ್ಲಾಗಿ ಕಾಷಿಯಸ್ ಆಗಿ ಇನ್ವೆಸ್ಟ್ ಮಾಡೋದ್ರಲ್ಲಿನೂ ಮತ್ತು ಆ ರಿಟರ್ನ್ ತೆಗಿಯೋದ್ರಲ್ಲಿನೂ ತುಂಬ ಸ್ಲೋ ಆಗಿ ಮಾಡ್ತಾ ಇದ್ದೆ. ಸೊ ಒಂದು ಪ್ರಾಜೆಕ್ಟ್ ಬಂದರೆ, ಆ ಪ್ರಾಜೆಕ್ಟಲ್ಲಿ ನನಗೊಂದು 75,000 or 1 lakh rupees worth ಪ್ರಾಜೆಕ್ಟ್ ಬಂದರೆ, ಸೊ ನಾನು ಸಗ್ರಿ

0: ಕ್ಯಾಲ್ಕುಲೇಟ್ ಮಾಡ್ತಿದೆ. ಇದರಲ್ಲಿ ಸರ್ಟನ್ ಪರ್ಸೆಂಟೇಜ್ ವಾಪಸ್ ಕಂಪ್ನಿಗೆ ಹಾಕ್ಬೇಕು, ಸರ್ಟನ್ ಪರ್ಸೆಂಟೇಜ್ ಎಂಪ್ಲಾಯಿಗೆ ಹೋಗ್ಬೇಕು, ಸರ್ಟನ್ ಪರ್ಸೆಂಟೇಜ್ ನನಗೆ ಉಳಿಬೇಕು. ಓಕೆ, ಹೌ ಲಾಂಗ್, ನಾನು ಎಷ್ಟು ದಿನ ಈ ಬಜೆಟ್ನ ಸಸ್ಟೈನ್ ಮಾಡ್ಬೋದು, ನನಗೆ ನೆಕ್ಸ್ಟ್ 3 ಮಂತ್ಸ್ಗೆ ಇನ್ನೊಂದು ಸ್ವಲ್ಪ ಪ್ರಾಜೆಕ್ಟ್ಸ್ ಬೇಕು, ಸೊ ನನ್ನ ಟಾರ್ಗೆಟ್ಸ್ ಏನು, ಸೊ ನನ್ನ ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನು, ಇರೋ ಕ್ಲೈಂಟ್ಸ್ನ ಚರ್ನ್ ಮಾಡಿದೆ ಎಷ್ಟು ಲಾಂಗ್, ಹೌ ಲಾಂಗ್ ನಾನು ಸಸ್ಟೈನ್ ಮಾಡ್ಬೋದು. ಸೊ ಎಲ್ಲಾನು ತುಂಬ ಕೇರ್ಫುಲ್ಲಾಗಿ ಎವಾಲ್ಯುಯೇಟ್ ಮಾಡಿಕೊಂಡು ನಾನು ಸೇಲ್ಸ್, ಮಾರ್ಕೆಟಿಂಗ್, ಆಪರೇಷನ್ಸ್ ಪ್ರತಿಯೊಂದೂ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೆ. ಬಟ್ ಒಂದೊಂದ್ಸತಿ ಪ್ರಾಜೆಕ್ಟ್ಸ್ ಚರ್ನ್ ಆಗೋದು, ಅವಾಗ ಭಯ ಆಗೋದು, ಏನು ಇದು ನಾನು ಅಂದ್ರೆ ಲೈಕ್ ಪ್ರಾಜೆಕ್ಟ್ ಸಮ್ಟೈಮ್ಸ್ ಪೀಕಿಗೆ ಹೋಗುತ್ತೆ, ಇಮಿಡಿಯೇಟ್ ಚರ್ನ್ಸ್ ಆಗುತ್ತೆ. ಪ್ರಾಜೆಕ್ಟ್ ಲೈಫ್ ಸೈಕಲ್, ಲೈಫ್ ಟೈಮ್ ವ್ಯಾಲ್ಯೂ ನಮ್ಗೆ LTV ಅಂತ ಕರಿತೀವಿ, ಸೊ ಅದೆಲ್ಲ ಕಡಿಮೆ ಆದಾಗ ಭಯ ಸ್ಟಾರ್ಟ್ ಆಗೇ ಆಗುತ್ತೆ. ಸೊ ಭಯ ಆದಾಗ ನಾನು ಯಾರಿಗೂ ಮೆಂಟರ್ ಇಲ್ಲ ನನಗೆ, ಸೊ ನಾನು ಯಾರು ಸಪೋರ್ಟು ಕೇಳೋಕ್ಕಾಗಲ್ಲ, ಅಥವಾ ಯಾರನ್ನೂ ಗೈಡೆನ್ಸ್ ಕೂಡ ಕೇಳೋಕ್ಕಾಗಲ್ಲ, ನನಗೆ ನಾನೇ ಮೋಟಿವೇಶನ್. ಸೊ ಏನಾದರೂ ಸ್ವಲ್ಪ ಫಾಸ್ಟ್ ತೊಗೊಳ್ಳೋದು, ಸೊ ಮತ್ತೆ ಓಕೆ ಟ್ರೈ ಅಗೇನ್, ಲೈಕ್ ಏನಾದರೂ ಮತ್ತೆ ಪ್ರಯತ್ನ ಪಡೋದು, ಮತ್ತೆ ಪ್ಯಾನಿಕ್ ಆಗದೆ ಅಥವಾ ಟೆನ್ಷನ್ ತೊಗೊಳ್ಳದೆ ಮತ್ತೆ ಹಾರ್ಡ್ ಸೇಲ್ಸ್ ಮಾಡೋದು, ಸೊ ಇರೋ ಕ್ಲೈಂಟ್ಸ್ನ ಆದಷ್ಟು ಕೇರ್ಫುಲ್ಲಾಗಿ ಸಸ್ಟೈನ್ ಮಾಡೋದು. ಇದೇ ಥರ ಫಸ್ಟ್ ಇಯರಲ್ಲಿ ಲ್ಯಾಡರ್ ಇತ್ತು, ಅಪ್ ಆ್ಯಂಡ್ ಡೌನ್ಸ್ ಇತ್ತು. ಆಮೇಲೆ ನನಗೆ ಒಂದು 10-15 ಕ್ಲೈಂಟ್ಸ್ ಆದಮೇಲೆ ಐ ಮೇಡ್ ಇಟ್, ದೆನ್ ನನಗೆ ಬೇಸ್ ಸೆಟ್ ಆಯಿತು. ಸೊ ಇಟ್ ಫೌಂಡೇಶನ್
1: ಅದು ಭದ್ರ ಆಯಿತು,
0: ಫೌಂಡೇಶನ್ ಭದ್ರ ಆಯಿತು. ಈಗ ನಾನು ಆಫೀಸಲ್ಲಿ ಇಲ್ಲ ಅಂದ್ರೂ ನಂದು ಬಿಸ್ನೆಸ್ ನಡೆಯೋ ಅಂತ ಫೌಂಡೇಶನ್ ನಾನು ಇಟ್ಟಿದ್ದೀನಿ ಇಷ್ಟು ವರ್ಷ ಆದಮೇಲೆ. ಇನ್ಮೇಲೆ ಅಂದ್ರೂ ಸ್ಕೇಲಿಂಗ್ ಬಗ್ಗೆ ಗಮನ ಕೊಡಬೇಕು, ಬಿಕಾಸ್ ಸಮಟೈಮ್ಸ್ ಸ್ಟಾರ್ಟ್ ಮಾಡೋದು ಈಸಿ, ಸ್ಕೇಲಿಂಗ್ ಕಷ್ಟ ಆಗುತ್ತೆ. ಯಾಕಂದ್ರೆ ಫೌಂಡರ್ ಡಿಪೆಂಡೆನ್ಸಿ ತುಂಬ ಇರುತ್ತೆ ಒಂದು ಕಂಪ್ನಿ ಅಂದಮೇಲೆ. ಸೊ ಆ ಡಿಪೆಂಡೆನ್ಸೀಸ್ ಕಡಿಮೆ ಮಾಡಿ ನಾನು ಯಾವ ಥರ ಕಂಪ್ನಿನ ಸ್ಕೇಲ್ ಮಾಡಬೇಕು, ಆಪರ್ಚುನಿಟೀಸ್ ಹೆಂಗೆ ಕ್ರಿಯೇಟ್ ಮಾಡಬೇಕು, ಮತ್ತು ಕಂಪನಿಗೂ ಇಂಟರ್ನ್ಯಾಷನಲ್ ಮಾರ್ಕೆಟ್ ಟ್ಯಾಪ್ ಮಾಡೋದ್ರ ಕಡೆ ಇವಾಗ ಗಮನ ಕೊಡಬೇಕು. ಬಟ್ ಮೋಟಿವೇಟೆಡ್ ಆಗಿರ್ಬೇಕು ಎಲ್ಲ ಸಿಚುಯೇಷನ್ ಅಲ್ಲೂ. ನಾವು ಧೈರ್ಯ ಕಳ್ಕೊಳ್ದೆ ಎದೆಗುಂದದೆ ತುಂಬಾ ಧೈರ್ಯವಾಗಿದ್ರೆ ಮಾತ್ರ, ನೆಗೆಟಿವ್ ಥಿಂಕರ್ಸ್ಗೆ ಬಿಸ್ನೆಸ್
1: ವರ್ಕ್ಔಟ್ ಆಗಲ್ಲ
0: ಆಗಲ್ಲ. ನನಗೆ ಚಿಕ್ಕ ಹುಡುಗಿಯಿಂದಾನು ಪ್ರಾಬ್ಲಮ್ ಫೇಸ್ ಮಾಡಿ ಮಾಡಿ ರೂಢಿ ಆಗ್ಬಿಟ್ಟಿದೆ,
1: ಬೋಲ್ಡ್ನೆಸ್
0: ಬಂದಿದ್ದೆಲ್ಲ ಬರ್ಲಿ ಅನ್ನೋದರ ಆಗ್ಬಿಟ್ಟಿದೆ ನನಗೆ.
1: ಓಕೆ,
0: ಯಾಕಂದ್ರೆ ಅಷ್ಟು ಸೆನ್ಸಿಟಿವ್ ಇಟಿ ಹೋಗ್ಬಿಟ್ಟಿದೆ ನನ್ನಲ್ಲಿ. ಸೊ ಈಗ ಸ್ವಲ್ಪ
1: ಇದ್ದೀನಿ
0: ಸೊ ನಾನು ಏನಾದ್ರೂ ಮಾಡಬಹುದು ಅಷ್ಟೇ, ಆ ತರ ಯೋಚನೆ ಮಾಡಿದ್ರೆ.
1: ತಮ್ದು ಪ್ರಮುಖ ಉದ್ದೇಶ ಪರಿಕಲ್ಪನೆ ಕಂಪನಿದು ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅಂತ ಹೇಳ್ತೀರಿ. ಈಗಿನ ಸಮಾಜದಲ್ಲಿ ಬಿಸ್ನೆಸ್ಗಳಲ್ಲಿ ಈ ಡಿಜಿಟಲ್ ಮಾರ್ಕೆಟಿಂಗ್ ಅಂತಕ್ಕಂಥದ್ದು ಎಷ್ಟು ತುಂಬ ಮುಖ್ಯ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗಿದೆ. ನಮ್ಮ ಕೇಳುಗರು ಕೂಡ ಪ್ರಶ್ನೆಗಳನ್ನ ಕಳಿಸಿದ್ದಾರೆ, ಈ ಬಗ್ಗೆ ತಿಳ್ಕೊಳ್ಳೋಣ ಮುಂದಿನ ಮಾತುಕತೆಯಲ್ಲಿ. ಈಗ ಹಾಡು ಕೇಳೋಣ. ಕೇಳ್ತಾ ಇರಿ, ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನವಿಲ್ಲು.

0: ಆತ್ಮೀಯರೇ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಮಂಜುಶ್ರೀ ನಮ್ಮ ಜೊತೆ ಇದ್ದಾರೆ. ಯುವ ಉದ್ಯಮಿ, ತಮ್ಮದೇ ಆದಂತಹ ಸಂಸ್ಥೆಯನ್ನ ಸ್ಥಾಪಿಸಿದ್ದಾರೆ. ಮಾತನಾಡ್ತಾ ಇದ್ವಿ ಡಿಜಿಟಲ್ ಮಾರ್ಕೆಟಿಂಗ್ ಅಂಡ್ ಸೇಲ್ಸ್ ಬಗ್ಗೆ ತಾವು ಹೆಚ್ಚು ಗಮನ ಹರಿಸ್ತೀರ ತಮ್ಮ ಕಂಪನಿ ಅಂತ. ಈಗಿನ ಕಾಲದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಅಂತಕ್ಕಂಥದ್ದು ಕಂಪನಿಗಳಿಗೆ ಮತ್ತೆ ಬಿಸ್ನೆಸ್ ಮಾಡೋರಿಗೆ ಎಷ್ಟು ಮುಖ್ಯ ಅಂತ ಅನ್ಸುತ್ತೆ, ಮತ್ತು ಈ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಕಾಲಕಾಲಕ್ಕೆ ತಕ್ಕಂತೆ ಯಾವ ಬದಲಾವಣೆಗಳನ್ನ ತಾವು ಕಂಡಿದ್ದೀರಾ?
1: ಡಿಜಿಟಲ್ ಮಾರ್ಕೆಟಿಂಗ್ ವರ್ಡ್ ಕೂಡ ಈಗ ಔಟ್ಡೇಟೆಡ್ ಆಗಿದೆ ಆಕ್ಚುಲಿ. ಲೈಕ್ ಈ ಡಿಜಿಟಲ್ ಅಂತ ಬಂದಿದ್ದು 15 ಅಂದ್ರೆ ಲೈಕ್ ತುಂಬಾ ಡಿಕೇಡ್ ಆಗು. ಸೊ ಈಗ ಮಾರ್ಕೆಟಿಂಗ್ ಅಲ್ಲಿ ತುಂಬಾ ಅಡ್ವಾನ್ಸ್ ಆಗಿ ಬದಲಾವಣೆಗಳಾಗಿದೆ. AI ಮಾರ್ಕೆಟಿಂಗ್ ಬಂದಿದೆ, ಈಗ GTM ಇಂಜಿನಿಯರಿಂಗ್ ಅಂತ ಬಂದಿದೆ. ಅಂದ್ರೆ ಎವ್ರಿಥಿಂಗ್ ವಿಲ್ ಬಿ ಡನ್ ಬೈ ಟೆಕ್ನಾಲಜೀಸ್. ಈಗ ಯಾವುದೇ ಒಂದು ಮಾರ್ಕೆಟಿಂಗ್ ಆಸ್ಪೆಕ್ಟ್ಸ್ ನ ಕೂಡ ನಾವು ಆಟೋಮೇಟ್ ಮಾಡ್ಬೋದು. ಅಂದ್ರೆ ನಾನು ಎಲ್ಲಾನು ಆಟೋಮೇಟ್ ಮಾಡ್ಬೋದು, ಬಟ್ ಆಟೋಮೇಟ್ ಮಾಡೋದು ಒಳ್ಳೇದು ಕೂಡ ಅಲ್ಲ. ಬಿಕಾಸ್ ಬಿಸ್ನೆಸ್ ಅಲ್ಲಿ ಹ್ಯೂಮನ್ ರಿಲೇಶನ್ಶಿಪ್, ಹ್ಯೂಮನ್ ಟಚ್ ತುಂಬಾ ಇಂಪಾರ್ಟೆಂಟ್. ಸೊ ಎರಡನ್ನು ಬ್ಯಾಲೆನ್ಸ್ ಮಾಡೋದು ಕಂಪನೀಸ್ಗೆ ಇಂಪಾರ್ಟೆಂಟ್, ಬಟ್ ಮಾರ್ಕೆಟಿಂಗ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಪ್ರತಿಯೊಂದು ಕಂಪನಿಗೆ. ಬಿಕಾಸ್ ನಿಮ್ಮ ಹತ್ರ ಒಳ್ಳೆ ಪ್ರಾಡಕ್ಟ್ ಇದೆ, ಒಳ್ಳೆ ಸರ್ವಿಸ್ ಇದೆ, ಒಳ್ಳೆ ಟೆಕ್ನಾಲಜಿ ಇದೆ, ಬಟ್ ಅದನ್ನ ಜನದ ಮುಂದೆ ಅಥವಾ ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಮುಂದೆ ನೀವು ಪ್ರೆಸೆಂಟ್ ಮಾಡಬೇಕು ಅಂದ್ರೆ ನೀವು ನಿಮ್ದೇ ಆದ ವ್ಯಾಲ್ಯೂ ಪ್ರಪೋಸಿಷನ್ ನ ತುಂಬಾ ಕ್ಲಿಯರ್ ಆಗಿ ಮನದಟ್ ಮಾಡಬೇಕು. ಹಂಗೆ ಅಲ್ವಾ ಬ್ರ್ಯಾಂಡ್ಸ್ ಕ್ರಿಯೇಟ್ ಆಗೋದು? ಸೊ ದಟ್ಸ್ ಹೌ ಟೈಟಾನ್ ಸ್ಟೋರಿ.

0: ಹೇಳ್ದಂಗೆ ಲಾಸ್ಟ್ ವೀಕ್ ಸೀರೀಸ್ ನೋಡಿದ್ದು. ಸೊ ಅದು ಹಂಗೆ ಆ ಥರ ಪ್ರತಿಯೊಂದು ಬ್ರ್ಯಾಂಡ್ ಬಿಲ್ಡ್ ಮಾಡೋಕ್ಕೂ ಒಂದು ಹಿಸ್ಟ್ರಿ ಇರುತ್ತೆ, ಎಕ್ಸ್ಪೆರಿಮೆಂಟ್ಸ್ ಇರುತ್ತೆ. ಸೊ ತಾವು ಅರ್ನ್ ಮಾಡೋ ಕೆಲವೊಂದು ರೆವಿನ್ಯೂನಲ್ಲಿ ಸರ್ಟನ್ ಪರ್ಸೆಂಟೇಜ್ ಮಾರ್ಕೆಟಿಂಗಿಗೆ ಡೆಡಿಕೇಟೆಡ್ ಆಗಿ ಇನ್ವೆಸ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಆವಾಗಲೇ ಸ್ಕೇಲಬಿಲಿಟಿ ಆಗೋಕ್ಕೆ ಆಗೋ ಚಾನ್ಸ್ ಆಗೋದು.
1: ಎ ಐ ಮಾರ್ಕೆಟಿಂಗ್ ಅಂದರೆ ಹೇಗೆ ಇದು ಜನರನ್ನ ತಲುಪುತ್ತೆ, ಅಥವಾ ನೀವು ಹೇಳಿದ ಹಾಗೆ ತಮ್ಮ ಪ್ರಾಡಕ್ಟನ್ನು ಹೆಚ್ಚು ಜನರಿಗೆ ತಲುಪಿಸೋ ಹಂಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಮತ್ತು ಈ ಎ ಐ ಬಳಕೆಯಿಂದ, ಎ ಐ ಮಾರ್ಕೆಟಿಂಗಿಂದ ನಾವು ಜಾಸ್ತಿ ಕೆಲಸವನ್ನು ಅಥವಾ ಉದ್ಯೋಗವನ್ನು ಪಡ್ಕೋಬೋದಾ ಕಳ್ಕೋಬೋದಾ ಅಂತೀರ ನೀವು?
0: ಎರಡೂ ಇದೆ, ಪ್ರೋಸ್ ಆ್ಯಂಡ್ ಕಾನ್ಸ್. ಅಂದರೆ ಎ ಐ ಮಾರ್ಕೆಟಿಂಗಿಂದ ಮಾರ್ಕೆಟರ್ಸ್ ಕೆಲವೊಂದು ಮಾರ್ಕೆಟಿಂಗ್ ಫಂಕ್ಷನ್ಸ್ದು ಜಾಬು ರಿವೋಕ್ ಆಗ್ತಾ ಇದೆ. ಬಿಕಾಸ್ ಈಗ ಕಾಂಟೆಂಟ್ ಮಾರ್ಕೆಟಿಂಗಲ್ಲಿ ಮೊದಲು ಕಾಂಟೆಂಟ್ ರೈಟಿಂಗ್ ಟೂಲ್ಸ್, ಈ ಜೆಮಿನೈ ಅಥವಾ ಚಾಟ್ ಜಿಪಿಟಿ ಕ್ಲಾಡ್ ಬರೋಕ್ಕೂ ಮುಂಚೆ ಕ್ಲೇ ಅಥವಾ ಈ ಥರ ತುಂಬ ಟೂಲ್ಸ್ ಇದೆ. ಅದು ಬರೋಕ್ಕೂ ಮುಂಚೆ ಕಂಟೆಂಟ್ ರೈಟರ್ ಖುದ್ದು ಅವರೇ ಬರೀತಾ ಇದ್ರು, ಅವರೇ ವೆಬ್ ರಿಸರ್ಚ್ ಮಾಡಿ ತುಂಬ ರಿಸರ್ಚ್ ಮಾಡಿ ಕಂಟೆಂಟ್ ಬರೀತಾ ಇದ್ರು. ಈಗ ಎಲ್ಲದಕ್ಕೂ ಟೂಲ್ಸ್ ಇದೆ. ಸೊ ಈಗ 10 ಜನ ಕಂಟೆಂಟ್ ರೈಟರ್ಸ್ ಮಧ್ಯೆ ಎರಡು ಸ್ಕಿಲ್ಡ್ ಎಕ್ಸ್ಪರ್ಟ್ ಕಂಟೆಂಟ್ ರೈಟರ್ಸ್ ಕ್ಯಾನ್ ಡೂ ದ ಬೆಟರ್ ಜಾಬ್ ಯೂಸಿಂಗ್ ದೀಸ್ ಟೂಲ್ಸ್. ಸೊ ಆದರೆ ಅದು ಆ ಥರ ಪಾಯಿಂಟ್ ಆಫ್ ವ್ಯೂಯಿಂದ ನಾವು ನೋಡಿದಾಗ ಜಾಬ್ಸ್ ಹೋಗ್ತಾ ಇದೆ. ಆದರೆ ಅದಕ್ಕೋಸ್ಕರನೇ ಅಪ್ಸ್ಕಿಲ್ಲಿಂಗ್ ಇವತ್ತಿನ ಕರೆಂಟ್ ಟ್ರೆಂಡ್ಸ್ಗೆ ಯಾವುದು ಹಾಟೆಸ್ಟ್ ಟೂಲ್ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋದು ಎಂಪ್ಲಾಯೀಸ್ಗೂ ತುಂಬ ಇಂಪಾರ್ಟೆಂಟು. ಆಮೇಲೆ ಅದಕ್ಕೆ ಅವ್ರಿಗೆ ಜಾಬ್ ಸೊ ದಟ್ ಅವರು ಕಂಪನಿನಲ್ಲಿ ರಿಟೈನ್ ಆಗ್ಬೋದು. ಅದೇ ಕಂಪನಿ ಫೌಂಡರ್ಸ್ ಅಥವಾ ಸಿಇಒಸ್ ಟೆಕ್ನಾಲಜೀಸ್ನ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಅವರು ಬಿಸ್ನೆಸ್ ಎಫಿಷಿಯನ್ಸಿ ರೆವಿನ್ಯೂ ಕೂಡ ಪ್ರಾಫಿಟಬಲ್ ಆಗಿರುತ್ತೆ. ಅದು ಒಂದು. ಇನ್ನೊಂದು, ಕೆಲವೊಂದ್ಸತಿ ತುಂಬ ಎಐ ಟೂಲ್ಸಿಂದ ಕೆಲವೊಂದು ಸ್ಟ್ರಕ್ಚರ್ಸ್ ಇದು ಆಟೋಮೇಟ್ ಮಾಡೋದ್ರಿಂದ ಪ್ರೊಸೆಸಸ್ನ ಎಫಿಷಿಯನ್ಸಿ ಚೆನ್ನಾಗಿರುತ್ತೆ. ಬಟ್ ನಾವು ಎಲ್ಲಿ ಆಟೋಮೇಟ್ ಮಾಡಬೇಕು ಎಲ್ಲಿ ಆಟೋಮೇಟ್ ಮಾಡಬಾರ್ದು ಅದು ಡಿಪೆಂಡ್ಸ್ ಆನ್ ಎವ್ರಿ ಬಿಸ್ನೆಸ್. ಬಿಸ್ನೆಸ್ ಟು ಬಿಸ್ನೆಸ್ ವೇರಿ ಆಗುತ್ತೆ. ಕೆಲವೊಂದು ಬಿಸ್ನೆಸ್ ಅಲ್ಲಿ ಹ್ಯೂಮನ್ ಟಚ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದನ್ನ ಏನೇ ಮಾಡಿದ್ರು ನಾವು ಎಐ ಟೂಲ್ಸ್ ಇಂದ ರಿಪ್ಲೇಸ್ ಮಾಡಕ್ ಆಗಲ್ಲ. ಈಗ ಎಕ್ಸಾಂಪಲ್ ಹೆಲ್ತ್ ಕೇರ್ ಸಿಸ್ಟಮ್ ಅಲ್ಲಿ ಅಥವಾ ಲೀಗಲ್ ಸಿಸ್ಟಮ್ ಅಲ್ಲಿ ನೀವು ಟೆಕ್ನಾಲಜೀಸ್ ಯೂಸ್ ಮಾಡಬಹುದು. ಅನ್ಲೆಸ್ ದ ಲೀಗಲ್ ಅಸೋಸಿಯೇಟ್ ಅಥವಾ ಡಾಕ್ಟರ್ ಕಮ್ಸ್ ಇನ್ ಪ್ಲೇಸ್ ಇಟ್ ವಿಲ್ ನೆವರ್ ಬಿ ರಿಪ್ಲೇಸ್. ಸೊ ಆ ತರ ಅಸಿಸ್ಟೆನ್ಸ್ ಗೈಡೆನ್ಸ್ ಅಥವಾ ಪ್ರೊಫೆಷನಲ್ ಸರ್ವಿಸಸ್ ಅಲ್ಲಿ ನಾವು ಆದಷ್ಟು ಎಲ್ಲಿ ನೆಸೆಸಿಟಿ ಇದೆ ಅದ್ರ ಪ್ರಕಾರ ಟೂಲ್ಸ್ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್.
1: ಎಐ ಟೂಲ್ಸ್ ಬಳಕೆಯಿಂದ ನಮ್ಮ ಸ್ವಂತಿಕೆ ಅನ್ನೋದು, ನಮ್ಮ ಬುದ್ಧಿವಂತಿಕೆ ಅನ್ನೋದು ಕಳೆದು ಹೋಗುತ್ತೆ ಅಂತ ಅನ್ಸಲ್ವಾ?
0: ಅನ್ಸುತ್ತೆ.
1: ನಮ್ಮಲ್ಲಿ ಕ್ರಿಯೇಟಿವಿಟಿ ಉಳಿಯುತ್ತೆ, ಹಾಗಾದ್ರೆ ನಾವು ನಮ್ಮನ್ನ ಹೇಗೆ ತೊಡಗಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಎಲ್ಲವನ್ನು ಡಿಪೆಂಡ್ ಆದ್ರೆ ಟೂಲ್ಸ್ ಮೇಲೆ ಅಂತ.
0: ಹೌದು, ಅಂದರೆ ಅದನ್ನು ಹೆಂಗೆ ಲೆವರೇಜ್ ಮಾಡ್ತೀವಿ ಅನ್ನೋದ್ರ ಮೇಲೆ ಕೆಲವೊಂದ್ಸತಿ ಆ ಟೂಲ್ಸ್ ಇಡೀ ಎಕೋಸಿಸ್ಟಮ್ ಇಡೀ ಇಡೀ ಓಲ್ ಸರ್ಚ್ ಇಂಜಿನ್ನೇ ಬ್ರೌಸ್ ಮಾಡೋದ್ರಿಂದ ಅದಕ್ಕೆ ತುಂಬ ನಾಲೆಡ್ಜ್ ಇರುತ್ತೆ. ಸೊ ಆ ನಾಲೆಡ್ಜ್ನ ನಾವು ಗೈನ್ ಮಾಡ್ಕೊಳ್ಳೋಕ್ಕೆ ಅದು ಒಂದು ಅಡ್ವಾಂಟೇಜ್. ಬಟ್ ಅದ್ರ ಲೆವೆಲ್ಲಿಗೆ ಅಂದರೆ ಇದು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ಬಿಸ್ನೆಸಸ್ಸಿಗೆ ಬೆನಿಫಿಟ್ ಇದೆ ಆಸ್ ಅ ಫೌಂಡರ್ ನಾನು ಹೇಳೋದಾದರೆ. ಬಟ್ ಆಸ್ ಎ ಎಂಪ್ಲಾಯಿ ನಾನು ಯೋಚನೆ ಮಾಡೋದಾದರೆ ಅಫ್ಕೋರ್ಸ್ ಈಗ ನಾನು ತುಂಬ ಚಿಕ್ಕದಾಗಿ ಲಿಮಿಟೆಡ್ ನಾಲೆಡ್ಜಲ್ಲಿ ಕೇಳಿರ್ತೀನಿ. ಬಟ್ ಅದು ತುಂಬ ಓವರ್ ಹೆಲ್ಮ್ ಇನ್ಫಾರ್ಮೇಷನ್ ಕೊಟ್ಟಿರುತ್ತೆ. ಅಷ್ಟು ಕ್ರಿಯೇಟಿವಿಟಿ ಹ್ಯೂಮನ್ ಕ್ರಿಯೇಟಿವಿಟಿನ ಮ್ಯಾಚ್ ನಾವು ಬಳಕೆ ಮಾಡಬೇಕು. ಬೇಸಿಕಲಿ ನಾವು ವಿ ಶುಡ್ ಅಲೈನ್ ವಿತ್ ಎ ಐ. ನಾವು ಅದಕ್ಕೆ ಅಡಿಕ್ಷನ್ ಆಗೋದು ಅಥವಾ ನಮ್ಮನ್ನು ಅದು ಬೀಟ್ ಮಾಡೋಕ್ಕೆ ಬಿಡದೆ ನಾವು ವಿ ಶುಡ್ ಅಲೈನ್ ವಿತ್ ಟೂಲ್ಸ್ ಆ್ಯಂಡ್ ಟೆಕ್ನಾಲಜೀಸ್. ಆವಾಗ ನಾವು ಕಂಟ್ರೋಲ್ ಮಾಡ್ಬೋದು ಅಂತ ಅನ್ಸುತ್ತೆ.
1: ಇಷ್ಟೆಲ್ಲ ಮಾತಾಡ್ತೀರ ಮಂಜುಶ್ರೀ ಅವರು, ಏಕಾಏಕಿ ಇಷ್ಟು ನಾಲೆಡ್ಜನ್ನು ತಮ್ಮ 8 ಕಂಪನಿಗಳ ಏನು ಕಂಪನಿಗಳಲ್ಲಿ ಕೆಲಸ ಮಾಡಿದ್ರು, 13 ವರ್ಷಗಳ ಕಾಲ ಕೆಲಸ ಮಾಡಿದರೆ ಅದರಿಂದ ಅಷ್ಟೇ ಅಲ್ಲ ಅನೇಕ ರೀತಿಯಾದಂತಹ ಕೋರ್ಸಸ್ಸನ್ನು ಮಾಡಿದರೆ, ಡಿಪ್ಲೊಮಾ ಮಾಡಿದರೂ ಕೂಡ ಬಿಸ್ನೆಸ್ಗೆ ಬೇಕಾದಂತಹ ಸಪೋರ್ಟಿಂಗ್ ಕೋರ್ಸಸ್ಸನ್ನು ಮಾಡಿದರೆ, ಯಾವೆಲ್ಲ ರೀತಿಯಾದಂತಹ ಕೋರ್ಸ್ಗಳು ಇಂದಿನ ಯುವ ಜನತೆಗೆ ಅವರ ಬಿಸ್ನೆಸ್ ಸ್ಥಾಪನೆ ಮಾಡೋಕ್ಕಾಗಿರ್ಬೋದು, ಕೆಲಸದಲ್ಲಿ ಒಳ್ಳೆ ಪೊಸಿಷನ್ಗೆ ಹೋಗೋಕ್ಕಾಗಿರ್ಬೋದು ಹೆಲ್ಪ್ಫುಲ್ ಆಗಿದೆ. ಅದ್ರ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ. ಕೇಳ್ತಾ ಇರೋದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ನಮ್ಮ ಜೊತೆ ಇದ್ದಾರೆ ಮಂಜುಶ್ರೀ ಅವರು, ಬೆಂಗಳೂರು ಬಿಸ್ನೆಸ್ ಬಸ್ನಲ್ಲಿ ಸಾಕಷ್ಟು ವಿಷಯಗಳನ್ನು ಹಂಚಿಕೊಳ್ತಾ ಇದ್ರಿ. ಒಂದು ಕಂಪನಿಲಿ ಕೆಲಸ ಮಾಡ್ತಾ ಇದ್ದಂಗೆನೆ ಇನ್ನೊಂದು ಕಂಪನಿ ತಾವೇ ಸ್ವಂತ ಸ್ಟಾರ್ಟ್ ಮಾಡಿದ್ರಿ ಅಂತ ಎಲ್ಲ ಹೇಳಿ. ಈ ರೀತಿ ಓದಿದೊಂದು, ತಾವು ಮಾಡ್ತಿರೋ ಕೆಲಸ ಒಂದು, ಓದಿದ್ವೊಂದು, ತುಂಬ ಅಜಗಜಾಂತರ ವ್ಯತ್ಯಾಸ ಇದ್ದು ಕೂಡ ಒಂದು ಯಶಸ್ವಿಯ ಉದ್ಯಮಿ ಆಗೋದಕ್ಕೆ ನಿಮಗೆ ಸಹಕಾರ ನೀಡಿದಂಥ ಅಂಶಗಳು, ಕೋರ್ಸಸ್ಗಳು ಯಾವುದು ತಿಳಿಸ್ಕೊಡಿ.
1: ಹೌದು, ಸೊ ನಾನು ಮೇ ಬಿ ಸ್ಟೂಡೆಂಟ್ಸ್ ಇದ್ರೆ ನೋಟ್ ಡೌನ್ ಮಾಡ್ಕೊಬೋದು, ತುಂಬ ಹೆಲ್ಪ್ ಆಗುತ್ತೆ.
0: ನೋಡ್ಕೊಳ್ಳಿ ಯಾರೆಲ್ಲ ಕೇಳ್ತಾ ಇದ್ದೀರಾ ಈ ಶೋನ, ನಿಮಗೆ ಹೆಲ್ಪ್ಫುಲ್ ಆಗುವಂಥದ್ದು ಯಾವ ರೀತಿಯಾದಂಥ ಕೋರ್ಸ್ಗಳು ನಿಮಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಮಂಜುಶ್ ಅವರು ಕೇಳ್ತಾರೆ.
1: ಹಾಂ, ಸೊ ಯಾವ ಎಜುಕೇಷನ್ ಮಾಡಿದ್ದೀವಿ, ಏನು ಡಿಗ್ರಿ ಮಾಡ್ತಿದ್ದೀವಿ ಅನ್ನೋದಕ್ಕಿಂತ ನನಗೆ ಸ್ವಂತ ನನಗೇನು ಕೇಪಬಿಲಿಟಿ ಇದೆ ಅದ್ರ ಮೇಲೆ ನಾವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಾನು ಓದಿದ್ದು ಒಂದೇ, ಆದರೂ ನನಗೆ ಐಡಿಯಾನೇ ಇಲ್ಲ ನಾನು ಏನು ಓದ್ದೆ ಅದು ಅನ್ನೋದೇ ನನ್ನ ಪರ್ಪಸ್ಸೇ ಗೊತ್ತಿಲ್ಲ ಅದು. ಸೊ ನಾನು ಇವಾಗ ಏನು
0: ಆಯ್ಕೆ ಮಾಡ್ಕೊಂಡಿದ್ದು, ನೀವೇನೆ
1: ಆಯ್ಕೆ ಮಾಡ್ಕೊಂಡಿದ್ದು ಕೂಡ ಯಾರೋ ಗೈಡೆನ್ಸ್ ಕೊಟ್ಟಿದ್ದು, ಗೈಡೆನ್ಸ್ ಕೊಡೋರೇ ಇರಲಿಲ್ಲ. ಯಾವ ಕೋರ್ಸ್ ಆಯ್ಕೆ ಮಾಡ್ಕೋಬೇಕು, ಏನು ಓದಬೇಕಿತ್ತು ನೀನು, ಏನು ಮಾಡಬೇಕಿತ್ತು, ಯಾರೋ ಹೇಳಿದ್ರು ಡಿಪ್ಲೊಮಾ ಮಾಡಿದ್ರೆ ಬೇಗ

0: ಕೆಲಸ ಸಿಗುತ್ತೆ, ಬೇಗ ಒಂದು 20-20 ಸಾವಿರ ಸಂಬಳ ಸಿಗುತ್ತೆ, ಅಂದ್ರೆ ಕಷ್ಟ ಪರಿಹಾರ ಆಗುತ್ತೆ ಅಂತ ಅದಕ್ಕೆ ಬಂದಿದ್ದು ನಾನು, ಇಲ್ಲಾಂದ್ರೆ ನಾನು ಓದ್ತಾನೆ ಇರಲಿಲ್ಲ ಅದನ್ನ.
1: ಓಕೆ,
0: ಸೊ ಆದರ ಅಂದ್ರೆ ನಮ್ಮ ತರ ಹಳ್ಳಿಯಿಂದ ಬಂದವ್ರಿಗೆ ಪ್ರಾಪರ್ ಗೈಡೆನ್ಸ್ ಇರಲ್ಲ, ಇಲ್ಲ ಫ್ಯಾಮಿಲಿ ಎಜುಕೇಶನ್ ಚೆನ್ನಾಗಿರ್ಬೇಕು, ಇಲ್ಲ ನಾವಿರೋ ಎನ್ವಿರಾನ್ಮೆಂಟ್ ಚೆನ್ನಾಗಿರ್ಬೇಕು. ಸೊ ಯಾರು ಕೆಲವೊಬ್ರು ಗೈಡೆನ್ಸ್ ಕೊಡೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ, ಬಡವರ ಹೆಣ್ಮಕ್ಳು ಇವ್ರು ಕೊಟ್ಟು ಪ್ರಯೋಜನ ಇಲ್ಲ, ಇವ್ರೇನ್ ಮಾಡಲ್ಲ ಅಂತ ಇಗ್ನೋರೆನ್ಸ್ ಕೂಡ ಇರುತ್ತೆ. ಸೊ ನಾನು ತುಂಬಾ ಗೈಡೆನ್ಸ್ ಕೇಳಕ್ಕೆ ನನ್ಗಿನ್ನ ನಮ್ಮೂರಲ್ಲಿ ಸೀನಿಯರ್ಸ್ ಇದ್ರು ಹೋಗಿದ್ದೆ, ಬಟ್ ಎಲ್ಲಿಂದ ನಂಗೆ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಸಿಗ್ಲಿಲ್ಲ, ಅನಿವಾರ್ಯ ಕಾರಣಗಳಿಂದ ಅದಾಗಿದ್ದು, ಬಟ್ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋಬೇಕಷ್ಟೆ. ಸೊ ಬಟ್ ಇಲ್ಲಿಗೆ ನಾನು ಬಂದ್ಮೇಲೆ ನನಗೆ ಕಂಪ್ನೀಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನನ್ನ ಮ್ಯಾನೇಜರ್ಸು ಸೀನಿಯರ್ ಮ್ಯಾನೇಜರ್ಸ್ ಅಥವಾ ಹೆಡ್ಸು ವಿಪಿಸ್ ಜೊತೆ ಕೆಲಸ ಮಾಡ್ತಿದ್ದಾಗ ನನಗೆ ಕೆಲವೊಂದು ಪ್ಲಾಟ್ಫಾರ್ಮ್ಸ್ ಅರ್ಥ ಆಗ್ತಾ ಹೋಯ್ತು. ಎಕ್ಸಾಂಪಲ್, ಹಬ್ಸ್ಪಾಟ್ ಅಕಾಡೆಮಿ ಅಂತ ಇದೆ, ಯು ಎಸ್ ಬೇಸ್ಡ್ ರೆಪ್ಯೂಟೆಡ್ ಅಕಾಡೆಮಿ, ಅದು ಹಾರ್ವರ್ಡ್ ಪ್ರೊಫೆಸರ್ಸ್ ಎಲ್ಲ ಬಂದು ಅಲ್ಲಿ ಟೀಚ್ ಮಾಡ್ತಾರೆ. ಸೊ ಅಲ್ಲಿ ಎಲ್ಲ ಸರ್ಟಿಫಿಕೇಶನ್ ಕೋರ್ಸಸ್ಸು ಫ್ರೀ ಇರುತ್ತೆ. ಸೊ ಯಾವುದೇ BBM, BCOM, BBA, BBM ಅಥವಾ ಎನಿ ಪ್ರೊಫೆಷನ್, ಈವನ್ MBA, ಎನಿ ಡಿಗ್ರಿ, MBA ಅಥವಾ ಯಾವುದೇ ಕೋರ್ಸ್ ಅವರು, ಸೊ ಅವ್ರಿಗೆ ಯಾವುದೇ ರೀತಿ ಸೇಲ್ಸ್ ಡೊಮೈನ್ ಅಥವಾ ಮಾರ್ಕೆಟಿಂಗ್ ಡೊಮೈನ್, ವೆಬ್ ಡೆವಲಪ್ಮೆಂಟ್, ಡಿಸೈನ್ ಅಥವಾ AI ಬಗ್ಗೆ, ಟೆಕ್ ಸ್ಟ್ಯಾಕ್ಸ್ ಬಗ್ಗೆ ತಾವು ಕಲಿಬೇಕು ಅಂದರೆ ಅದರಲ್ಲಿ ತುಂಬ ಕೋರ್ಸಸ್ ಅವೈಲಬಿಲಿಟಿ ಇದೆ. ಸೈನ್ ಅಪ್ ಆಗಿ ಕೋರ್ಸಸ್ ಮಾಡಿ ಆಮೇಲೆ ಎಕ್ಸಾಮ್ ಸರ್ಟಿಫಿಕೇಶನ್ಸ್ ಇರುತ್ತೆ, ಅದು ಒಂದು ಬೇಸಿಕ್. ಗೂಗಲ್ ಸ್ಕಿಲ್ ಅಪ್ ಡಿಜಿಟಲ್ ಗ್ಯಾರೇಜ್ ಇದೆ, ಸೊ ಅಲ್ಲಿ ಕೂಡ ತುಂಬ ಕೋರ್ಸಸ್ ಇದೆ ಅವ್ರ ಸ್ಪೆಸಿಫಿಕ್ ಡೊಮೈನ್ ಅಲ್ಲಿ, ಸೈಬರ್ ಸೆಕ್ಯೂರಿಟಿ, ಎಂಬೆಡೆಡ್ ಸಿಸ್ಟಮ್ಸ್ ಅಥವಾ SQLs ಅಥವಾ ಏನೇ ಆಗಿರ್ಬೋದು, ಎನಿಥಿಂಗ್ ದಟ್ ಈಸ್ ಇನ್ ಟು ಟೆಕ್ನಾಲಜಿ ಅಥವಾ ಓಕೆ ನಾನು HR ಆಗ್ತೀನಿ ಲೈಕ್ ಫಿನಾನ್ಸ್, ಅಕೌಂಟ್ಸ್, ಹ್ಯೂಮನ್ ರಿಸೋರ್ಸು ಅಥವಾ ಸೈನ್ಸ್, ಯಾವುದೇ ಬ್ಯಾಕ್ಗ್ರೌಂಡಲ್ಲೂ ನಮಗೆ ಬೇಕು ಅಂತ ಅಂದರೆ ಗೂಗಲ್ ಡಿಜಿಟಲ್ ಗ್ಯಾರೇಜಲ್ಲೂ ಕೆಲವೊಂದು ಕೋರ್ಸಸ್ ನಮಗೆ ಸಿಗುತ್ತೆ. ಅದಾದಮೇಲೆ ತುಂಬ ಅಫೋರ್ಡಬಲ್ ಆಗಿ, ಸ್ವಲ್ಪ ಪೇ ಮಾಡಿದ್ರು ಸಾಕು ಕೋರ್ಸರ್ ಆ ಕಡೆ ಎಲ್ಲನೂ ನಿಮಗೆ ಕೋರ್ಸಸ್ ಸಿಗುತ್ತೆ, ಅದು ಒಂದು. ಸೊ ಅದಾದಮೇಲೆ ಲಿಂಕ್ಡ್ಇನ್ ಇದೆ, ಸೊ ಪ್ರೊಫೆಷ್ನಲಿ ಲಿಂಕ್ಡ್ಇನ್ ಪ್ಲಾಟ್ಫಾರ್ಮ್ ಇದೆ, ಅಲ್ಲಿ ಸ್ವಲ್ಪ ಬೇಸಿಕ್ ಫೀ ಕೊಟ್ಟು ಸಬ್ಸ್ಕ್ರೈಬ್ ಆದರೆ ಅಲ್ಲಿ ಕೂಡ ತುಂಬ ಡೊಮೈನ್ ಸ್ಪೆಸಿಫಿಕ್, ಪ್ರೊಕ್ಯೂರ್ಮೆಂಟ್, ಪರ್ಚೇಸಿಂಗ್, R&D, ರಿಸರ್ಚ್ ಬಗ್ಗೆ ಯಾವುದೇ ಥರ ಫ್ರೀ ಕೋರ್ಸಸ್, ಫ್ರೀ ಅನ್ನೋದಕ್ಕಿಂತ ಸ್ವಲ್ಪ ಮಂತ್ಲಿ ಪ್ರೀಮಿಯಂ ಇರುತ್ತೆ, ಸೊ ಅದನ್ನು ಪೇ ಮಾಡಿದ್ರೆ ಅಲ್ಲಿ ಕೂಡ ಸ್ವಲ್ಪ ಫೌಂಡೇಶನ್.
1: ಐ ಥಾಟ್ ಲಿಂಕ್ಡ್ಇನ್ ಇಟ್ಸ್ ಲೈಕ್ ಒಂದು ಸೋಷಿಯಲ್ ಮೀಡಿಯಾ ಲೈಕ್ ಇನ್ಸ್ಟಾ, FB ಆ ಥರ.
0: ಇಲ್ಲ ಇಲ್ಲ, ಲಿಂಕ್ಡ್ಇನ್ ಇಸ್ ಎಂಟೈರ್ಲಿ ಡಿಫ್ರೆಂಟ್. ಆಕ್ಚುಲಿ ಐ ಸಜೆಸ್ಟ್ ಸ್ಟೂಡೆಂಟ್ಸ್ ಟು ಇನ್ಸ್ಟಾಗ್ರಾಮ್ ಸ್ಟಾಪ್ ಮಾಡಿ ಲಿಂಕ್ಡ್ಇನ್ ಜಾಸ್ತಿ ಯೂಸ್ ಮಾಡಿ ಅಂತ ಹೇಳಕ್ಕೆ.
1: ಹೇಗೆ ಸಪೋರ್ಟಿವ್ ಆಗಿರುತ್ತೆ,
0: ಯಾಕಂದ್ರೆ ಲಿಂಕ್ಡ್ಇನ್ ಈಗ ರೆಸ್ಯೂಮೆ ಕಾಲ ಹೋಯ್ತು, ನಿಮ್ಮ ಹೋಲ್ ಪ್ರೊಫೆಷನಲ್ ಜರ್ನಿನ ನೀವಲ್ಲಿ ಬಿಲ್ಡ್ ಮಾಡ್ಬೋದು, ಮತ್ತೆ ನಿಮ್ಮ ನಿಮ್ಗೆ ಯಾರನ್ನ ಅಡ್ಮೈರ್ ಮಾಡ್ತೀರಾ, ಇನ್ಸ್ಪಿರೇಷನ್ ಅಂದ್ರೆ ಯು ಕ್ಯಾನ್ ಟೇಕ್ ಗಾಂಧೀಜಿ ಆಸ್ ಎ ಇನ್ಸ್ಪಿರೇಷನ್ ಬಿಕಾಸ್ ಅವ್ರು ರೆಸ್ಪೆಕ್ಟ್ ಮಾಡ್ಬೋದು ಅಷ್ಟೇ. ಬಟ್ ಇವತ್ತು ನಾನು ಒಬ್ಬ ಫೌಂಡರ್ ಆಗ್ಬೇಕು, ಒಬ್ಬ ಅಂದ್ರೆ ಮ್ಯಾನೇಜರ್ ಆಗ್ಬೇಕು, ಹೆಡ್ ಆಫ್ ಬಿಸ್ನೆಸ್ ಆಗ್ಬೇಕು ಅಂದ್ರೆ ನಿಮ್ದು ಡೊಮೈನ್ ಅಲ್ಲಿ ಲಿಂಕ್ಡ್ಇನ್ ಅಲ್ಲಿ ಸರ್ಚ್ ಮಾಡಿ, ಅವ್ರ ಜೊತೆ ಕನೆಕ್ಟ್ ಆಗಿ ಎಕ್ಸ್ಚೇಂಜ್ ದ ನಾಲೆಡ್ಜ್, ಇನ್ಫಾರ್ಮೇಶನ್. ಸೊ ಅವಾಗ ನಿಮ್ಗೆ ಗೊತ್ತಾಗುತ್ತೆ, ಅರ್ಥ ಆಗ್ತಾ ಹೋಗುತ್ತೆ. ಆದಷ್ಟು ಹೆಲ್ಪ್ ಸಪೋರ್ಟ್ ತಗೊಳ್ಳೋಕೆ ಪ್ರಯತ್ನ ಪಡಬೇಕು. ಸೊ ಲಿಂಕ್ಡ್ಇನ್ ಅಲ್ಲಿ ಇಟ್ಸ್ ಕಂಪ್ಲೀಟ್ಲಿ ಪ್ರೊಫೆಷನಲ್ ನೆಟ್ವರ್ಕ್, 100% ನಾಲೆಡ್ಜ್, ಇನ್ಸೈಟ್ ಫುಲ್, ಎಲ್ಲ ತರ ನಾಲೆಡ್ಜ್ ಕೂಡ ಅಲ್ಲಿ ಸಿಗುತ್ತೆ. ಇನ್ಫ್ಯಾಕ್ಟ್ ನಮ್ದು ಹೋಲ್ ಎಕೋಸಿಸ್ಟಮ್ ಲಿಂಕ್ಡ್ಇನ್ ಅಲ್ಲಿ ನಡೆಯುತ್ತೆ ಇವತ್ತು. ಸೊ ಲಿಂಕ್ಡ್ಇನ್ ಯೂಸ್ ಮಾಡೋದು ಪ್ರೊಫೈಲ್ ಬಿಲ್ಡ್ ಮಾಡಿಕೊಂಡು, ಕರಿಯರ್ ಸರ್ಟಿಫಿಕೇಶನ್ಸ್ ಏನೇ ಮಾಡಿದ್ರು ಅಲ್ಲಿ ಆ್ಯಡ್ ಮಾಡ್ಕೊಳ್ಳಿ, ಆಸ್ಕ್ ಪೀಪಲ್ ಟು ರೆಕಮೆಂಡ್, ಜಾಬ್ ಅಪ್ಲೈ ಮಾಡೋ ಕೂಡ ಇದೆ. ಕೆಲವೊಬ್ರು ಅದೇ ಬರೀ ಜಾಬ್ ಪೋರ್ಟಲ್ ಅನ್ಕೊಂತಾರೆ, ಆದ್ರೆ ಅದ್ರಲ್ಲಿ ತುಂಬಾ ಟೂಲ್ಸ್ ಇದೆ. ಲಿಂಕ್ಡ್ಇನ್ ಅಲ್ಲಿ ಎಲ್ಲಾ ತರ ಟೂಲ್ಸ್ ಇದೆ, ಬರೀ ಜಾಬ್ ಪ್ಲಾಟ್ಫಾರ್ಮ್ ಅಲ್ಲ. ಆಕ್ಚುಲಿ ಲಿಂಕ್ಡ್ಇನ್ ಬಗ್ಗೆ ತುಂಬಾ ತಿಳ್ಕೋಬೇಕಾಗಿದೆ ಸ್ಟೂಡೆಂಟ್ಸ್. ಸೊ ಅದರಲ್ಲಿ ಜಾಬು ಸಿಗುತ್ತೆ, ಜೊತೆಗೆ ಮೆಂಟರ್ಶಿಪ್ ಕೂಡ ಸಿಗುತ್ತೆ, ಕೋರ್ಸಸ್ ಕೂಡ ಸಿಗುತ್ತೆ, ಮತ್ತೆ ತುಂಬಾ ನಿಮ್ಮ ಡೊಮೈನ್ ಸ್ಪೆಸಿಫಿಕ್ ಮೆಂಟರ್ಸ್ ನ ನೀವು ಮೀಟ್ ಮಾಡ್ಬೋದು, ಗ್ರೂಪ್ಸ್ ಇರುತ್ತೆ, ಕಮ್ಯುನಿಟಿ ಗ್ರೂಪ್ಸ್ ಇರುತ್ತೆ. ಸೊ ಎಲ್ಲನೂ ಲೆವರೇಜ್ ಮಾಡಿಕೊಂಡು ಸೆಲ್ಫ್ ಗ್ರೂಮಿಂಗ್ ಮಾಡ್ಕೊಳ್ಳೋದು, ಅಪ್ಸ್ಕಿಲಿಂಗ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ಗೆ.
1: ಸೊ ತಾವು ಡಿಪ್ಲೊಮೊದಲ್ಲಿ E&E ಕಲ್ತ್ರಿ, ಬಂದಿದ್ದು ಬೇರೆದೇ ಫೀಲ್ಡ್ಗೆ ಕಂಪನಿಯನ್ನು ಸ್ಟಾರ್ಟ್ ಮಾಡಿದ್ರಿ, ಇಷ್ಟೆಲ್ಲ ರೀತಿಯಾದಂತಹ ಕೋರ್ಸಸ್ಗಳು ಕೂಡ ತಮಗೆ ಹೆಲ್ಪ್ಫುಲ್ ಆಗಿದೆ ಅಂತ. ಈಗ ನಮ್ಮ ಸ್ಟೂಡೆಂಟ್ಸ್ಗಳಾಗಿರ್ಬೋದು, ಯುವ ಉದ್ಯಮಿಗಳು, ಏನಾದ್ರು ನಾನು ಒಂದು ಕಂಪನಿ ಶುರು ಮಾಡಬೇಕು ಅಂತ ಬರೋರಿಗೆ ನಿಮ್ಮನ್ನು ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಬಿಡ್ತಾರೆ. ಮಂಜುಷಿ ಅವರು ಕನ್ನಡ ಮೀಡಿಯಂ ಓದಿ ಬಂದಿದ್ದು, ಹಳ್ಳಿಗಾಡಿಂದ ಬಂದಿದ್ದು, ಮಾಡಿದ ಕೋರ್ಸ್ ಒಂದು, ಇವಾಗ ಆಲ್ರೆಡಿ ಕೋಟಿ ಕೋಟಿ ಸಂಪಾದನೆ ಮಾಡೋಂಥ ಕಂಪ್ನಿ ಇದೆ, ಅವ್ರ ಕಂಪ್ನಿಯಲ್ಲೇ 30 ಜನ 13 ಜನ ಕೆಲಸ ಮಾಡ್ತಿದ್ದಾರೆ. ನಾನು ಹಿಂಗಾಗಬೇಕು ಅಂತ ಸಡನ್ ಆಗಿ ಮೈಯೆಲ್ಲ ಕೊಡ್ವಿ ಎದ್ದು ಬರೋರಿಗೆ, ಕಂಪ್ನಿ ಸ್ಟಾರ್ಟ್ ಮಾಡೋರಿಗೆ ಏನು ಹೇಳ್ತೀರಾ?
0: ಇನ್ಸ್ಪಿರೇಷನ್ ಎಲ್ಲ ಟೆಂಪ್ರರಿ, ಏನು ಇನ್ಸ್ಪಿರೇಷನ್ ಆಗಿ ತಗೊಳ್ಳೋದು, ಇನ್ಸ್ಪಿರೇಷನ್ ತಗೋಬೇಕು ಬಟ್ ರಿಯಲಿಸ್ಟಿಕ್ ಆಗಿ ಯೋಚನೆ ಮಾಡಬೇಕು. ಈಗ ನಾನು ಕೂಡ

0: ತುಂಬಾ ಜನ ನಂದು ಒಂದು ಫೇಸ್ ಇತ್ತು. ಸೊ ಯಾರಾದ್ರೂ ಅಚೀವ್ ಮಾಡಿರೋದ್ ನೋಡಿದ್ರೆ ಲೈಕ್ ಓಕೆ ನಾನು ಹಿಂಗ್ ಮಾಡ್ಬೇಕು ಹಂಗೆ ಹಿಂಗೆ ಅಂತ ಅನ್ನೋದು. ಮೂರ್ ದಿನ ಆದ್ಮೇಲೆ ಅವರಿಗೆ ಏನ್ ಮಾಡ್ಬೇಕು ಅಂದಿದ್ದೆ. ಕನ್ಸಿಸ್ಟೆನ್ಸಿ ಇಲ್ಲ ಅಂದ್ರೆ, ಇಲ್ಲ ನಿಮ್ಮ ಒಳಗಿನ ಒಳಗೆ ಆ ಕಿಚ್ಚು ಇಲ್ಲ ಅಂದ್ರೆ, ಕಾಂಪಿಟೇಷನ್ ಸ್ಪಿರಿಟ್ ಇಲ್ಲ ಅಂದ್ರೆ, ಇನ್ಸ್ಪಿರೇಷನ್ ಎಲ್ಲ ಜಸ್ಟ್ 3 minutes ಅಷ್ಟೇ. ನೀವು ಒಂದು ಅನಿ ಕೇಕ್ ತಿನ್ಬಿಟ್ಟು ನೆಕ್ಸ್ಟ್ ಒಂದು 3 minutes ಆ ಟೇಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಿ ಆಮೇಲೆ ಬಿಡ್ತಿರಲ್ಲ, ಆ ತರ ಆಗ್ಬಿಡುತ್ತೆ ಅಷ್ಟೇ. ಸೊ ಇನ್ಸ್ಪಿರೇಷನ್ ಅನ್ನೋದು ಕಿನ್ನ ನಿಮ್ಮ ಕನ್ಸಿಸ್ಟೆನ್ಸಿ, ಡಿಟರ್ಮಿನೇಷನ್, ಎಫರ್ಟ್ ಮತ್ತೆ ಆಲ್ವೇಸ್ ಮೋಟಿವೇಶನಲ್ ಅಂದ್ರೆ ನಮ್ಮನ್ನ ನಾವು
1: ಮೋಟಿವೇಟ್
0: ಮಾಡ್ಕೊ,
1: ಯಾರನ್ನ ತಗೊಳ್ಳೋದಲ್ಲ,
0: ಯಾರನ್ನ ತಗೊಳ್ಳೋದಲ್ಲ. ಈಗ ತುಂಬಾ ಜನ ಈಗ ನಿಮ್ ತರ ಆಗ್ಬೇಕು ನಿಮ್ ತರ ಆಗ್ಬೇಕು ಅಂದ್ರೆ, ನಾನು 15 ವರ್ಷ ಕಷ್ಟಪಟ್ಟು ಈ ತರ ಆಗಿರೋದು
1: ಹೌದು,
0: ನಾಳೆನೆ ನೀವ್ ನನ್ ತರ ಆಗ್ಬೇಕಂದ್ರೆ ನನ್ಗೇನ್ ಹೇಳ್ಬೇಕು ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ನನ್ 15 ವರ್ಷದ ಶ್ರಮ ಇಲ್ಲ ಅಂದಿದ್ರೆ ನಾನು ಈ ತರ ಆಗಕ್ ಆಗ್ತಾ ಇರ್ಲಿಲ್ಲ. ನನ್ ಇಟ್ಸ್ ನಾಟ್ ಅಷ್ಟು ಈಸಿ ಅಲ್ಲ ಯಾವ್ದನ್ನು. ನಿಮ್ಗೇನ್ ಶಕ್ತಿ ಇದೆ ನಿಮ್ ಅದನ್ನ ಕನ್ಸಿಸ್ಟೆಂಟ್ ಆಗಿ ಪ್ರಯತ್ನ ಪಟ್ಟು ನಿಮ್ಮ ಒಂದ್ ಇದ್ರಲ್ಲಿ ನೀವೇ ಮುಂದೆ ಬರೋದು.
1: ನಿಮ್ ಪ್ರಕಾರ ಜಾಸ್ತಿ ಎಜುಕೇಶನ್ ಪಡ್ಕೊಳ್ಳೋದು ಇಂಪಾರ್ಟೆಂಟ್ ಅನ್ಸುತ್ತಾ, ಸ್ಕಿಲ್ ಇರೋದು ಇಂಪಾರ್ಟೆಂಟ್ ಅನ್ಸುತ್ತಾ, ಒಂದು ಒಳ್ಳೆ ಉದ್ಯಮಿ ಆಗ್ಬೇಕು ಅಥವಾ ಉದ್ಯೋಗಿ ಆಗ್ಬೇಕು ಅಂದ್ರೆ ಬೇಸಿಕಲಿ ಏನ್ ಇರ್ಬೇಕು ಅಂತ ಅನ್ಸುತ್ತೆ ಇಂಪಾರ್ಟೆಂಟ್ ಥಿಂಗ್?
0: ಬೇಸಿಕಲಿ ಈಗಿನ ಕಾಲದಲ್ಲಿ ಸ್ಕಿಲ್ ತುಂಬಾ ಇಂಪಾರ್ಟೆಂಟ್, ಮೋರ್ ದೆನ್ ಎಜುಕೇಶನ್,
1: ಬಿಕಾಸ್ ಮೋರ್ ದೆನ್ ಎಜುಕೇಶನ್ ಕೌಶಲ್ಯ ಇರ್ಬೇಕು.
0: ಹೌದು, ಕೌಶಲ್ಯ ಇರ್ಬೇಕು. ಎಜುಕೇಶನ್ ಅನ್ನೋದು ನಿಮ್ಗೊಂದು ಡೋರ್ ಓಪನ್ ಮಾಡ್ಬೋದು ಅಷ್ಟೇ, ಅಥವಾ ಇಟ್ ವಿಲ್ ಗಿವ್ ಯು ಡಿಸಿಪ್ಲಿನ್, ಒಂದ್ ಸಂಸ್ಕಾರ, ಒಂದು ಸಿಸ್ಟಮ್ ಕಲಿಸುತ್ತೆ ಅಷ್ಟೇ. ಬಟ್ ನಿಮ್ಗದು ಜಾಬ್ ರೆಡಿ ಮಾಡಲ್ಲ. ನೀವು ಎಷ್ಟೋ ಜನ ಐ ಮೀಟ್ ಎಂ ಬಿ ಎ ಗ್ರಾಜ್ಯುಯೇಟ್ಸ್, ಈಗ ನಾನು ಐ ಎ ಎಂ ಬಿ ನಲ್ಲಿ ಕೂಡ ಎನ್ ಆರ್ ಸಿ ಎಲ್ಲೆಲ್ಲ ಈ 1000 women ಅಲ್ಲಿ ಕೂಡ ಜಾಯಿನ್ ಆಗ್ತಾ ಇದ್ದೀನಿ. ಸೊ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಸ್ಕಿಲ್ಸ್ ಇಲ್ಲ ಅಂದ್ರೆ ನೀವು ಈಗ ಎಕ್ಸಾಂಪಲ್ ನೀವು ನಾರ್ಮಲ್ ಆಗಿ ನಮ್ದೇ ಲ್ಯಾಂಗ್ವೇಜ್ ಅಲ್ಲಿ ಬಡ್ಗಿ ತಗೊಳ್ಳಿ ಅಂತ, ನಾಳೆ ಹೋಗ್ಬಿಟ್ಟು ಬಡ್ಗಿ ಹತ್ರ ಕುತ್ಕೊಂಡು ನಾನು ಬಡ್ಗಿ ಆಗ್ಬೇಕು, ಕುಂಬಾರ ಹತ್ರ ಕುತ್ಕೊಂಡು ನಂಗೆ ಮಡಿಕೆ ಮಾಡ್ಬೇಕಂದ್ರೆ, ಇಟ್ಸ್ ಎ ಸ್ಕಿಲ್.
1: ಹೌದು,
0: ಅವ್ರು ಮಾತ್ರನೇ ಮಾಡೋಕೆ ಅದು ಸಾಧ್ಯ. ಸೊ ನಿಮ್ಗೆ ಅನ್ನೋದು ಒಂದು ಇಂಟ್ರೆಸ್ಟ್ ಮೇಲೆ ಸ್ಕಿಲ್ ಡೆವಲಪ್ ಮಾಡ್ಕೊಂಡ್ರೆ ನಿಮ್ಮ ಕಾಂಪಿಟೇಷನ್ ನೀವು ಮೀರಿಸಿ ನೀವು ಬೆಳಿಬಹುದು. ಮತ್ತೆ ಎಜುಕೇಶನ್ ಒಂದು ಫಾರ್ಮಲ್ ಡಿಗ್ರಿ ಅಷ್ಟೇ, ಎಲ್ಲಾ ಕಡೆ ಇಂಟರ್ನ್ಶಿಪ್ಸ್ ತಗೋಬೇಕು. ಇಂಟರ್ನ್ಶಿಪ್ಸ್ ನಿಮ್ಗೆ ಹ್ಯಾಂಡ್ಸ್ ಆನ್ ಜಾಬ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಸೊ ಅದರಿಂದ ನಿಮ್ಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ, ಕಮ್ಯುನಿಕೇಶನ್ ಇಂಪ್ರೂವ್ ಆಗುತ್ತೆ. ಸೊ ಓವರ್ಆಲ್ ನಾವು ಎಲ್ಲಾ ತರ ಯೋಚನೆ ಮಾಡಬೇಕು, ಮನಿ ಬಗ್ಗೆ, ಹೆಲ್ತ್ ಬಗ್ಗೆ, ಓವರ್ಆಲ್ ಥಿಂಕಿಂಗ್ ಪರ್ಸ್ಪೆಕ್ಟಿವ್ ಎಲ್ಲಾನು ಯೋಚನೆ ಗ್ರೂಮ್ ಮಾಡ್ಕೋಬೇಕು ಒಬ್ಬ ಆಂಟರ್ಪ್ರಿನರ್ ಆಗ್ಬೇಕು ಅಂದ್ರೆ.
1: ಎಷ್ಟು ಚೆನ್ನಾಗಿ ಹೇಳಿದ್ರಿ, ಅನ್ಕೊಂಡಿದ ತಕ್ಷಣ ಕುಂಬಾರ ಆಗೋಕ್ಕಾಗಲ್ಲ, ಬಡಿಗೆ ಆಗೋಕ್ಕಾಗಲ್ಲ, ಟೇಲರ್ ಆಗೋಕ್ಕಾಗಲ್ಲ. ಎಲ್ಲದಕ್ಕೂ ಪ್ರಾಕ್ಟಿಸ್ ಮಾಡಬೇಕು, ಸ್ಕಿಲ್ನ ಕರಗತ ಮಾಡ್ಕೋಬೇಕು, ದೆನ್ ಧುಮುಕ್ಬೇಕು ಅಂತ ಹೇಳ್ತಿದ್ರೆ. ಓಕೆ, ಮತ್ತಷ್ಟು ಮಾತುಕತೆ ಮುಂದುವರ್ಸೋಣ. ಕೆಲವೇ ಕ್ಷಣಗಳು ನಮಗೆ ಸಿಗುತ್ತೆ. ಕೇಳ್ತಾ ಇರೋದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಭಾಷೆಗಳನ್ನು ಮಾತನಾಡ್ತಾ ಇದ್ದಾರೆ, ಸ್ಕಿಲ್ ಅನ್ನ ಕಲ್ತಿದ್ದಾರೆ, ಅನುಭವದ ಮೂಟೆ ಹೊತ್ತು ಎಷ್ಟು ಬಲವಾಗಿ ಗಟ್ಟಿಯಾಗಿ ನಿಂತಿದ್ದಾರೆ. ಕಂಪ್ನಿನ ಶುರು ಮಾಡಿದ್ರೆ ಇದ್ರ ಜೊತೆಗೆ ನಾವು ಕೂಡ ಕಂಪ್ನಿನ ಶುರು ಮಾಡಬೇಕು, ಒಂದಷ್ಟು ಸ್ಕಿಲ್ಸ್ಗಳನ್ನು ಕಲ್ತ್ಕೋಬೇಕು. ನೀವು ಹೇಳಿದ್ರಿ ನಿಮ್ಗೆ ಯಾರು ಮಾರ್ಗದರ್ಶನ ಕೊಡೋರಿಲ್ಲ, ನಾನು ಡಿಪ್ಲೊಮೋ ಎ&ಡಿ ಯಾಕೆ ಮಾಡ್ತಾ ಇದ್ದೀನಿ, ಏನು ಉಪಯೋಗ ಅಂತಲೂ ಗೊತ್ತಿರಲಿಲ್ಲ, ಹಿಂಗೆ ಯಾರೋ ಬೇಗ ಕೆಲಸ ಸಿಗುತ್ತೆ ಅನ್ನೋಕ್ಕೆ ಸೇರಿಕೊಂಡೆ ಅಂತ ಹೇಳ್ತೀರಿ. ಸೊ ಈ ರೀತಿ ಒಂದು ಸಜೆಷನ್ ಕೊಡೋಕ್ಕಾಗಲಿ, ಒಬ್ಬರನ್ನ ಗೈಡ್ ಮಾಡೋಕ್ಕಾಗಲಿ ಆಗ್ತದೆ ಅಂತಕ್ಕಂಥ ವಿದ್ಯಾರ್ಥಿಗಳಿಗಾಗಿರ್ಬೋದು, ಯುವ ಜನರಿಗಾಗ್ಬೋದು ಹೆಲ್ಪ್ಫುಲ್ ಆಗಬೇಕು ಅಂತ ತಾವು ಕೂಡ ಒಂದು ಅಕಾಡೆಮಿನ ಶುರು ಮಾಡಿದ್ರೆ, ಬ್ಲೂ ಟಫಿ ಅಕಾಡೆಮಿ, ಇದರ ಕಾರ್ಯಗಳು ಏನಿರಬಹುದು?
1: ಹೌದು, ಸೊ ಬ್ಲೂ ಟಫಿ ಡಿಜಿಟಲ್ ಪ್ರೈವೇಟ್ ಲಿಮಿಟೆಡ್ ಅನ್ನೋದು ನಂದು ಅಫಿಷಿಯಲ್ ಬಿಸ್ನೆಸ್ಸು. ಸೊ ಅದ್ರ ಜೊತೆಗೆ ನಾನು ಬ್ಲೂ ಟಫಿ ಅಕಾಡೆಮಿ ಅಂತ 1 ಇಯರಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ಆಲ್ರೆಡಿ ಬ್ಯಾಂಗ್ಳೂರಲ್ಲಿ ಇರೋ ಸ್ಟೂಡೆಂಟ್ಸು ತುಂಬ ಜನ ಇಂಟರ್ನ್ಶಿಪ್ಸ್ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಇದನ್ನ ಈಗ ಅಕ್ರಾಸ್ ಕರ್ನಾಟಕ ಮಾಡಬೇಕು ಅನ್ನೋದು ನಂದು ಮೇನ್ ವಿಷನ್. ಟಿಯರ್ 2 ಸಿಟೀಸ್ ಲೈಕ್ ತುಮಕೂರು, ಮೈಸೂರು, ಶಿವಮೊಗ್ಗ ಈ ಕಡೆ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಗೈಡೆನ್ಸ್ ಕೊಡಬೇಕು ಅನ್ಸುತ್ತೆ. ಮೇನ್ ಆಬ್ಜೆಕ್ಟಿವ್ ಬಂದ್ಬಿಟ್ಟು ಫಸ್ಟ್ ಥಿಂಗ್ ಕರಿಯರ್ ಗೈಡೆನ್ಸ್. ಯಾವುದೇ ಎಜುಕೇಷನ್ ಸ್ಟ್ರೀಮ್ ಲೈನಲ್ಲಿ ಅವ್ರು ಓದ್ತಾ ಇದ್ರೆ ನಾನು ಎಲ್ಲರೂ ನಮ್ಮದೇ ಡೊಮೈನಿಗೆ ಬರಬೇಕಂತ ಗೈಡ್ ಮಾಡಲ್ಲ. ಸೊ ನಿಮ್ಮದೇ ಆದ ಡೊಮೈನಲ್ಲಿ ನಿಮ್ಮ ಇಂಟ್ರೆಸ್ಟ್ ಮೇಲೆ ನಿಮ್ಮ ಯಾವ ಥರ ಈ ಓವರ್ಆಲ್ ಎಕೋಸಿಸ್ಟಮ್ ಇದೆ, ನೀವು ಯಾವ ಥರ ನಿಮ್ಮ ಕಂಪ್ಲೀಟ್ ಕರಿಯರ್ ರೋಡ್ ಮ್ಯಾಪ್ನ ಬಿಲ್ಡ್ ಮಾಡ್ಕೊಬೋದು ಅಂತ ಕರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ಸು. ಆಮೇಲೆ ಡೊಮೈನ್ ಸ್ಪೆಸಿಫಿಕ್ ಟ್ರೈನಿಂಗ್ಸ್ ಅಂದರೆ HR, ಹ್ಯೂಮನ್ ರಿಸೋರ್ಸ್ ಅಥವಾ ಫಿನಾನ್ಸ್, ಅಕೌಂಟ್ಸ್, ಟೆಕ್ನಾಲಜಿ ಅಥವಾ ಮಾರ್ಕೆಟಿಂಗ್, ಸೇಲ್ಸ್, ರಿಸರ್ಚ್, ಯಾವುದೇ ಒಂದು ಸ್ಪೆಸಿಫಿಕ್ ಡೊಮೈನಲ್ಲಿ ನಾವು ವಿ ಹ್ಯಾವ್ ಅ ಮೆಂಟರ್ಸ್. ಸೊ 15-20 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇರೋ ಮೆಂಟರ್ಸ್ನ ಕರ್ಕೊಂಡು ಬಂದು ಆ ಸ್ಪೆಸಿಫಿಕ್ ಡೊಮೈನಲ್ಲಿರೋ ಮೆಂಟರ್ಸ್ ಜೊತೆನೆ ನಿಮಗೆ 3 ಮಂತ್ಸ್ ನಾವು ಅಪ್ಸ್ಕಿಲ್ಲಿಂಗ್ ಪ್ರೋಗ್ರಾಮ್ಸ್ ಮಾಡೋದು. ಇನ್ನು ಅಡ್ವಾನ್ಸ್ ವರ್ಷನ್ ಅಂದರೆ ಆನ್ ಜಾಬ್ ಟ್ರೈನಿಂಗ್ ಅಥವಾ ಇಂಟರ್ನ್ಶಿಪ್ಸ್ ಕೊಡೋದು ಇದೆಲ್ಲ ಮಾಡ್ತಿದ್ದೀವಿ. ದೆರ್ ವಿಲ್ ಬಿ ಮಿನಿಮಲ್ ಪೇ ಆಲ್ಸೋ ಫಾರ್ ದಟ್, ಬಿಕಾಸ್ ಫ್ರೀ ಆಗಿ ಕೊಡ್ತೀವಿ ಅಂದರೆ ದೆರ್ ಇಸ್ ನೋ ವ್ಯಾಲ್ಯೂ, ಅವ್ರ ವ್ಯಾಲ್ಯೂನೇ ಕೊಡಲ್ಲ. ಅವ್ರಿಗ ಎಫರ್ಟ್ ಅಥವಾ ಅದನ್ನೇನು ನಾವು ಇನ್ವೆಸ್ಟ್ ಮಾಡ್ತೀವಿ, ನಮ್ಮ ಓವರ್ ಆಲ್ 20 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್, 15 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ನಾವು ಒಬ್ಬರಿಗೆ ದಾರೆ ಎರಿಬೇಕು ಅಂದರೆ ದೇ ಶುಡ್ ವ್ಯಾಲ್ಯೂ ಇಟ್. ಸೊ ನೀವು ಅದಕ್ಕೆ ಈಗೆಲ್ಲ LKG UKGಗೆ ಆ ಲಕ್ಷಾಂತರ ಫೀಸ್ ಕೊಟ್ಬಿಟ್ಟು ದೇ ಆರ್ ಸ್ಟಡಿಯಿಂಗ್, ಬಟ್ ಇದೊಂದು ಸ್ಪೆಸಿಫಿಕ್ ಇಂಪಾರ್ಟೆಂಟ್ ಫೇಸ್ ಲೈಫಲ್ಲಿ. ಸೊ ಇದು ನಮಗೆ ಜಾಬ್ ರೆಡಿ ಮಾಡುತ್ತೆ ಅಥವಾ ನನಗೆ ಇದು ಮಾಡುತ್ತೆ ಅಂದರೆ ದಿಸ್ ವಿಲ್ ಬಿ ಮಿನಿಮಲ್, ವೆರಿ ವೆರಿ ಅಫೋರ್ಡಬಲ್ ಪೇಮೆಂಟ್ಸ್ ಇರುತ್ತೆ. ಬಟ್ ಅದರ್ವೈಸ್ ಸ್ಪೆಸಿಫಿಕ್ ಡೊಮೈನ್ಸಲ್ಲಿ ಪ್ರತಿಯೊಂದು ಕ್ಯಾಂಡಿಡೇಟ್ಗೂ ಟ್ರೈನಿಂಗ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡಬೇಕು ಅಂತ ಇನಿಷಿಯೇಟಿವ್ ತಗೊಂಡಿದ್ದೀವಿ. ಸೊ ಅದು ಪ್ಲಾನ್ ಮಾಡಿದ್ದೀವಿ.
0: ಶಾರ್ಟ್ ಆಗಿ ಹೇಳ್ಬಿಡಿ, ನಂಗೆ ಒಂದು ಕುತೂಹಲ, ನಾನು ಕೇಳೋದು ಮರೆತೆ ಆರಂಭದಲ್ಲಿ, ನಿಮ್ಮ ಕಂಪನಿಯಲ್ಲಿ ಮಹಿಳೆಯರೇ ಜಾಸ್ತಿ ಇದ್ದಾರೆ, ಮಹಿಳೆಯರಿಗೆ ಉದ್ಯೋಗ ಕೊಟ್ಟಿದ್ದಾರೆ, ಇದ್ರ ಉದ್ದೇಶ ಏನು ಅಂತ?
1: ಹೌದು, ನನ್ನ ಕಂಪ್ನಿನಲ್ಲಿ 100% ಹೆಣ್ಮಕ್ಳೇ ಇರೋದು, ಆದ್ರೆ ಟ್ರೈನಿಂಗ್ ಪ್ರೋಗ್ರಾಮ್ ಎಲ್ಲರಿಗೂ
0: ಇರುತ್ತೆ.
1: ಬಟ್ ಹೆಣ್ಮಕ್ಳಿಗೆ ಯಾಕೆ ಅಂದ್ರೆ ಹೆಣ್ಮಕ್ಳು ಸ್ವಾವಲಂಬಿಯಾಗಿ ಬದುಕೋದು ಈಗ ತುಂಬಾ ಇಂಪಾರ್ಟೆಂಟ್. ನಾನು ಇದನ್ನ ಫೆಮಿನಿಸಮ್ ಅಂತ ಹೇಳ್ತಾ ಇಲ್ಲ, ಇಟ್ ಈಸ್ ನಾಟ್ ಅಗೇನ್ಸ್ಟ್ ಎನಿ ಜೆಂಡರ್, ಬಟ್ ಯಾವುದೇ ಪರಿಸ್ಥಿತಿನಲ್ಲೂ ಹೆಣ್ಮಕ್ಳು ಸ್ವಾವಲಂಬಿಯಾಗಿ ಬದುಕಿದ್ರೆ ತನ್ನ ಮಕ್ಕಳನ್ನು ಕಾಪಾಡ್ತಾಳೆ, ತಂದೆ ತಾಯಿನೂ ಕಾಪಾಡ್ತಾಳೆ, ಅಣ್ಣ ತಮ್ಮ ಗಂಡ ಯಾರನ್ನು ಬೇಕಾದ್ರೂ ಕಾಪಾಡ್ಬೋದು. ಸೊ ಅಂದ್ರೆ ಲೈಕ್ ಬೇಸಿಕಲಿ ಹೇಳ್ತಾ ಇರೋದು, ಹೆಣ್ಮಕ್ಳು ತುಂಬಾ ಜವಾಬ್ದಾರಿ ತಗೊಂಡು, ಚಿಕ್ಕ ವಯಸ್ಸಿಗೆ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇರ್ತವೆ, ಸಿಂಗಲ್ ಪೇರೆಂಟ್ಸ್ ಇರ್ತಾರೆ, ಅಥವಾ ತುಂಬಾ ಕಷ್ಟಪಟ್ಟು ಸಾಲದ ಹೊರೆಗಳಿರ್ತವೆ, ಅಥವಾ ಫ್ಯೂಚರಲ್ಲಿ ಅವ್ರಿಗೆ ಜಾಬ್ ಸೆಕ್ಯೂರಿಟಿ, ಲೈಫ್ ಸೆಕ್ಯೂರಿಟಿನೇ ಇರಲ್ಲ. ಸೊ ಈ ತರ ಎಲ್ಲ ಇರೋರಿಗೆ ಒಂದು ಸ್ಟಡಿ ಜಾಬ್ ಅಥವಾ ಫೈನಾನ್ಷಿಯಲ್ ಸ್ಟೆಬಿಲಿಟಿ, ಫೈನಾನ್ಷಿಯಲ್ ಸೆಕ್ಯೂರಿಟಿ ತುಂಬ ಇಂಪಾರ್ಟೆಂಟ್. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ತುಂಬ ನೆಮ್ಮದಿ ಕೊಡುತ್ತೆ ಆಕ್ಚುಲಿ.
0: ಹೌದು ಹೌದು, ನಮ್ಗೆ ಸ್ವಾತಂತ್ರ್ಯ ಇದೆ ಫೈನಾನ್ಷಿಯಲಿ ಅಂದಾಗ ನಮ್ಗೆ ನೆಮ್ಮದಿ ಇದೆ.
1: ಹೌದು ಹೌದು, ಇಲ್ಲ ಒಬ್ಬರಿಗೆ ನಾವು ಕೈ ಚಾಚಿ 1 ರೂಪಾಯಿ ಕೊಡ್ಬೇಕೇ ಹೊರತು ಯಾವುದೇ ಪರಿಸ್ಥಿತಿನಲ್ಲೂ ಕೇಳೋ ಅಂತ ಪರಿಸ್ಥಿತಿಗೆ ಮಾತ್ರ ಹೋಗ್ಬಾರ್ದು. ಅದಕ್ಕೋಸ್ಕರ ನನಗೆ
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಇದುವರೆಗೆ ಎಫ್ಎಂ 101.3 ಮೆಗಾಹರ್ಟ್ಸ್ ಕಾರ್ಯಕ್ರಮ ಕೇಳಿದ್ರಿ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋಗಳಿಗೆ ವಿಶ್ವನಾಥನು ಮಾಡುವ ಶುಭ ಸಂಜೆ ನಮಸ್ಕಾರಗಳು. ತರಂಗಾಂತರ 107.1 ಮೆಗಾಹರ್ಟ್ಸ್ಗಳ ಮೇಲೆ ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರದ ಸಂಜೆ ಪ್ರಸಾರ ಆಲಿಸೋಣ. ಈಗ ಸಮಯ ಸರಿಯಾಗಿ 5:40.

ಕಳಗರೆ ನಿಲಯದಿಂದ ಮೊದಲಿಗೆ ಕೇಳಿನ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಈ ಸಂಜೆಯ ಹೊಸ ಕನ್ನಡ ಚಿತ್ರಗೀತೆಯ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ವಜ್ರಕಾಯ ಚಿತ್ರದ ಗೀತೆಯನ್ನು ಶರಣ್ ಸುನೀತಾ ಅವರ ಧ್ವನಿಗಳಲ್ಲಿ. ಯೋಗಾನಂದ್ ಅವರ ಗೀತರಚನೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ. ಚಿತ್ರ ವಜ್ರಕಾಯ.

ಕಾರ್ಯಕ್ರಮದ ಮುಂದಿನ ಗೀತೆ ಕೇಳಿ. ಪಂಚರಂಗಿ ಚಿತ್ರದ ಗೀತೆಯನ್ನು ಶ್ರೇಯ ಘೋಷಾಲ್, ಚೇತನ್ ಸೋಸ್ಕಾ ಅವರ ಧ್ವನಿಗಳಲ್ಲಿ ಮನೋಮೂರ್ತಿ ಅವರ ಸಂಗೀತ ಇದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ಕೇಳಿದ್ರೆ ಕಾರ್ಯಕ್ರಮದ ಮುಂದಿನ ಗೀತೆ ಕೇಳಿ. ಪೈಲ್ವಾನ್ ಚಿತ್ರದ ಗೀತೆಯನ್ನು ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ, ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನ, ಗೀತ ರಚನೆ ವಿ ನಾಗೇಂದ್ರ ಪ್ರಸಾದ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ಚಿತ್ರಗೀತೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಹುಚ್ಚಾಟು ಚಿತ್ರದ ಗೀತೆಯನ್ನು ಶ್ರೇಯ ಘೋಷಾಲ್ ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಗೀತ ರಚನೆಗೆ ಅನೂಪ್ ಸೆಳ್ಳಿನವರ ಸಂಗೀತವಿದೆ.

0: ಮುಂದಿನ ಗೀತೆ ಕೇಳಿ. ಅರ್ಜುನ್ ಜನ್ಯವರ ಸಂಗೀತ ನಿರ್ದೇಶನದಲ್ಲಿ ಭರಾಟೆ ಚಿತ್ರದ ಗೀತೆಯನ್ನು, ಗಾಯಕರು ಶ್ರೀಮುರಳಿ, ಚೇತನ್ ಕುಮಾರ್ ಅವರ ಗೀತ ರಚನೆಗೆ ಅರ್ಜುನ್ ಜನ್ಯವರ ಸಂಗೀತವಿದೆ.
1: This song is dedicated to all depressed people.

ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಚಮಕ್ ಚಿತ್ರದ ಗೀತೆಯನ್ನು ಸಂಜೀತ್ ಹೆಗಡೆ, ದೀಕ್ಷಾ ರಾಮಕೃಷ್ಣ ಅವರ ಧ್ವನಿಗಳಲ್ಲಿ ಕೇಳಿ ಚಮಕ್ ಚಿತ್ರದ ಗೀತೆಯನ್ನು. ಗೀತರಚನೆ ವಿಶ್ವವಿಜೇತ್, ಸಂಗೀತ ನಿರ್ದೇಶನ ಜೋಧಾ ಶಾಂಡಿಯಾ ಅವರದು.

ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನವಿತ್ತು. ಈ ಗೀತೆಯೊಂದಿಗೆ ಇಂದಿನ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 5:31 ಇನ್ನು ಮುಂದೆ ಕಾರ್ಯಕ್ರಮ ಯುವವಾಣಿ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ಚಿಂತನಾ ಕಾರ್ಯಕ್ರಮ ಮೂಡಿಬರಲಿದೆ.

0: ಕೇಳಿದ್ರೆ ಆತ್ಮೀಯ, ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಯುವವಾಣಿಯ ಯುವ ಚಿಂತನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ.
1: ಯುವ ಚಿಂತನ ಚಿಂತನ ಚಿಂತನ ಚಿಂತನ
2: ಯುವ ಯೋಜನಾ ಲಹರಿಗಳ ಅಭಿವ್ಯಕ್ತಿಯ ಕುರಿತಾದ ನೇರ ಫೋನಿನ ಕಾರ್ಯಕ್ರಮ.
1: ನಿರ್ಮಾಣ ವೆಂಕಟೇಶ್ ಬೇವಿನ ಬೆಂಚಿ.
2: ಕೇಳಿ ನೇರ ಫೋನಿನ ಕಾರ್ಯಕ್ರಮ
1: ಯುವ ಚಿಂತನ ಚಿಂತನ ಚಿಂತನ ಚಿಂತನ.
0: ಕೇಳಿದರೆ ಇವತ್ತಿನ ಯುವ ಚಿಂತನ ನೇರ ಫೋನಿನ ಕಾರ್ಯಕ್ರಮದ ವಿಷಯ ಇಂದಿನ ಯುವಕರ ಚಿಂತನೆಗಳು. ಇಂದಿನ ಯುವ ಜನತೆಯ ಚಿಂತನೆಗಳು ಹೇಗಿವೆ, ಇರಬೇಕಾದಂಥ ಚಿಂತನೆಗಳು ಯಾವುವು, ಯಾವ ನಿಟ್ಟಿನಲ್ಲಿ ಯುವ ಜನತೆ ಸಾಗ್ತಾ ಇದೆ, ಇನ್ನು ಬದಲಾಗುತ್ತಿರುವ ತಂತ್ರಜ್ಞಾನಗಳ ಬಗ್ಗೆ ಯುವ ಜನತೆಗೆ ಇರುವಂಥ ವಿಶ್ವಾಸ ಮತ್ತು ಅಲ್ಲಿನ ಆಸಕ್ತಿ, ಈ ವಿಚಾರ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕರೆ ಮಾಡಿ ಹಂಚಿಕೊಳ್ಳಬಹುದು. ಇಂದಿನ ಯುವ ಚಿಂತನ ಕಾರ್ಯಕ್ರಮದಲ್ಲಿ ಕರೆ ಮಾಡಲು ಬಳಸಬಹುದಾದ ದೂರವಾಣಿ ಸಂಖ್ಯೆಗಳು 295 898 ಹಾಗೂ 200 312. ಈ ಸಂಖ್ಯೆಗೆ ಕರೆ ಮಾಡಿ ಯುವ ಚಿಂತನದ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಇಂದಿನ ವಿಷಯ ಇಂದಿನ ಯುವಕರ ಚಿಂತನೆಗಳು. ಕೆಳಗಡೆ ಒಂದಿಷ್ಟು ಮಾಹಿತಿ ಪಡೆದುಕೊಳ್ಳೋದಾದರೆ, ಇಂದಿನ ಯುವ ಜನತೆಗೆ ತಂತ್ರಜ್ಞಾನ, ಬದಲಾಗುತ್ತಿರುವ ಸಮಾಜ ಮತ್ತು ಹೊಸ ಅವಕಾಶಗಳ ನಡುವೆ ತಮ್ಮದೇ ಆದ ವಿಶಿಷ್ಟ ದೃಷ್ಟಿಕೋನವನ್ನು ಹೊಂದಿದ್ದಾರೆ ಮತ್ತು ಒಂದು ಆಸಕ್ತಿಯನ್ನು ಹೊಂದಿದ್ದಾರೆ. ಯುವಕರ ಚಿಂತನೆಯಲ್ಲಿ ಪ್ರಮುಖವಾಗಿ ಕಂಡುಬರ್ತಕ್ಕಂಥ ವಿಷಯಗಳೆಂದರೆ, ಆಧುನಿಕ ಯುವಕರ ಚಿಂತನೆಗಳು ಇನ್ನು ಇವತ್ತಿನ ಉದ್ಯಮಶೀಲತೆ ಮತ್ತು ಸ್ವಾವಲಂಬನೆ ಹಾಗೂ ಸಾಂಪ್ರದಾಯಿಕ ಉದ್ಯೋಗಗಳಿಗಿಂತ ಇನ್ನು ಸ್ವಂತ ಉದ್ಯೋಗದಲ್ಲಿ ತೊಡಗಿಕೊಳ್ಳುವಂಥ ಮನೋಭಾವ ಹೆಚ್ಚಾಗಿ ನೋಡ್ತಾ ಇರ್ತೀವಿ. ಅದರಲ್ಲಿ ಸ್ಟಾರ್ಟಪ್ ಆಗಿರ್ಬೋದು, ಕಂಟೆಂಟ್ ಕ್ರಿಯೇಷನ್ ಅಥವಾ ಫ್ರೀಲಾನ್ಸಿಂಗ್ ಮುಂತಾದ ಸ್ವತಂತ್ರವಾಗಿ ಬೆಳೆಯುವತ್ತ ಹೆಜ್ಜೆ ಮತ್ತು ಆಸಕ್ತಿಯನ್ನು ಹೊಂದಿದ್ದಾರೆ. ಇನ್ನು ತಂತ್ರಜ್ಞಾನ ಮತ್ತು ಜಾಗತಿಕ ಸಂಪರ್ಕ, ಕೃತಕ ಬುದ್ಧಿಮತ್ತೆ ಮತ್ತು ಸಾಮಾಜಿಕ ಜಾಲತಾಣಗಳನ್ನು ಕೇವಲ ಮನರಂಜನೆಗೆ ಮಾತ್ರವಲ್ಲದೆ ಕೌಶಲ್ಯ ವೃದ್ಧಿ ಹಾಗೂ ಜಾಗತಿಕ ಮಟ್ಟದಲ್ಲಿ ಸಂಪರ್ಕ ಸಾಧಿಸಲು ಬಳಸುತ್ತಿದ್ದಾರೆ. ಇನ್ನು ಇಂದಿನ ಯುವ ಜನರಲ್ಲಿ ನೋಡಬೇಕಾದಂಥ ಮಾನಸಿಕ ಸ್ಥಿತಿಗತಿ ಬಗ್ಗೆ ವಿಚಾರಿಸುವುದಾದರೆ, ಆರೋಗ್ಯಕ್ಕೆ ಮೊದಲ ಆದ್ಯತೆಯನ್ನು ನೀಡುವುದನ್ನು ಕಾಣ್ತಾ ಇದ್ದೀವಿ. ಇಂದಿನ ತಲೆಮಾರುಗಳಿಗೆ ಹೋಲಿಸಿದರೆ ಇಂದಿನ ಯುವಕರು ಮಾನಸಿಕ ನೆಮ್ಮದಿ, ಕೆಲಸ ಜೀವನ ಸಮತೋಲನ ಮತ್ತು ವ್ಯಕ್ತಿತ್ವ ವಿಕಸನಕ್ಕೆ ಹೆಚ್ಚು ಒತ್ತು ನೀಡುತ್ತಿದ್ದಾರೆ. ಸಾಮಾಜಿಕ ಹಾಗೂ ಪರಿಸರ ಕಾಳಜಿ ಬಗ್ಗೆ ನೋಡೋದಾದರೆ, ಹವಾಮಾನ ಬದಲಾವಣೆ, ಸುಸ್ಥಿರ ಜೀವನ ಶೈಲಿ ಮತ್ತು ಸಾಮಾಜಿಕ ಸಮಾನತೆಯ ಬಗ್ಗೆ ಹೆಚ್ಚು ಧ್ವನಿ ಎತ್ತುತ್ತಿದ್ದಾರೆ. ಇನ್ನು ಇಂದಿನ ಯುವ ಜನತೆಯ ಪ್ರಮುಖ ಸವಾಲುಗಳು ಅಂತಂದರೆ, ಸಾಮಾಜಿಕ ಜಾಲತಾಣಗಳ ಅತಿಯಾದ ಬಳಕೆಯಾಗಿರ್ಬೋದು, ಇನ್ನು ಒತ್ತಡ ಮತ್ತು ಹೋಲಿಕೆಯ ಮನೋಭಾವ, ಇವು ಒಂದು ಸವಾಲಾಗಿ ಪರಿಗಣಿಸ್ತಾ ಇದ್ದೇವೆ. ಇಂದಿನ ಯುವ ಜನತೆ ಇದರ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು. ಇನ್ನು ವೇಗವಾಗಿ ಬದಲಾಗುತ್ತಿರುವ ತಂತ್ರಜ್ಞಾನಕ್ಕೆ ತಕ್ಕಂತೆ ಕೌಶಲ್ಯಗಳನ್ನು ನಿರಂತರವಾಗಿ ನವೀಕರಿಸಿಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ. ಇನ್ನು ತಕ್ಷಣ ಫಲಿತಾಂಶ ಬಯಸುವಂಥ ಧಾವಂತದ ವಿಚಾರಕ್ಕೋಗದೆ ತಾಳ್ಮೆಯ ಇಟ್ಕೊಳ್ಬೇಕು. ಆ ತಾಳ್ಮೆಯ ಕೊರತೆ ಕೂಡ ಇವತ್ತಿನ ಯುವ ಜನತೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಇದನ್ನು ಮೀರಿಸಿ ಬೆಳೆಯುವಂಥ ಗುಣವುಳ್ಳವಂಥವರಾಗಬೇಕು. ಆ ನಿಟ್ಟಿನಲ್ಲಿ ಪೋಷಕರು ಮತ್ತು ಸಮಾಜದ ಮತ್ತು ಗುರುಗಳು ತಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕು. ಯುವಕರು ಈ ಹೊಸ ಆಲೋಚನೆ ಮತ್ತು ಕ್ರಿಯಾಶೀಲ ಶಕ್ತಿಯನ್ನು ಸರಿಯಾದ ಮಾರ್ಗದರ್ಶನದೊಂದಿಗೆ ಮುನ್ನಡೆದರೆ ಸಮಾಜದಲ್ಲಿ ದೊಡ್ಡ ಸಕಾರಾತ್ಮಕ ಬದಲಾವಣೆ ತರಲು ಸಾಧ್ಯ ಅಂತಲೇ ಹೇಳ್ಬೋದು. ಬನ್ನಿ ಸ್ನೇಹಿತರೆ, ಇನ್ನೂ ಹೆಚ್ಚು ಹೆಚ್ಚು ಯುವಜನತೆಯ ಆಸಕ್ತಿಗಳನ್ನು ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 295 898 ಹಾಗೂ 200 312.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸ್ನೇಹಿತರೆ, ಯುವಕರ ಚಿಂತನೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇಂದಿನ ಯುವಕರ ಬಗ್ಗೆ ಮಾತಾಡೋದಾದರೆ, ಯುವಶಕ್ತಿಯೇ ದೇಶದ ನಿಜವಾದ ಆಸ್ತಿ. ಯುವಜನತೆಯ ಇಂದಿನ ಚಿಂತನೆಗಳೇ ನಾಳಿನ ರಾಷ್ಟ್ರದ ಭವಿಷ್ಯವನ್ನು ನಿರ್ಧರಿಸುತ್ತವೆ ಎನ್ನುವಂಥ ಸ್ವಾಮಿ ವಿವೇಕಾನಂದರ ನುಡಿಯಂತೆ, ಯುವ ಸಮೂಹವು ಉತ್ಸಾಹ, ಹೊಸ ಕಲ್ಪನೆಗಳು ಮತ್ತು ಬದಲಾವಣೆಯ ಸಂಕೇತ ಅಂತಲೇ ಹೇಳ್ಬೋದು. ಆಧುನಿಕ ಯುಗದಲ್ಲಿ ಯುವಕರ ಆಲೋಚನಾ ಶೈಲಿ ಸಾಂಪ್ರದಾಯಿಕ ಚೌಕಟ್ಟುಗಳನ್ನು ಮೀರಿ ವಿಶಾಲವಾಗಿ ಬೆಳೆಯುವುದಿರಬಹುದು. ಬದಲಾಗುತ್ತಿರುವ ಕನಸುಗಳು ಮತ್ತು ಉದ್ಯಮಶೀಲತೆ, ಇಂದಿನ ಯುವಕರು ಕೇವಲ ಉದ್ಯೋಗ ಪಡೆಯುವುದಕ್ಕೆ ಸೀಮಿತವಾಗದೆ ತಾವೇ ಹೊಸ ಆವಿಷ್ಕಾರಗಳ ಮೂಲಕ ಉದ್ಯೋಗ ನೀಡುವ ಸ್ಟಾರ್ಟಪ್ ಸಂಸ್ಕೃತಿಯತ್ತ ಮುಖ ಮಾಡುತ್ತಿದ್ದಾರೆ. ಇನ್ನು ತಂತ್ರಜ್ಞಾನ ಸದ್ಬಳಕೆಯ ಮಾಹಿತಿ ತಂತ್ರಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆಯಂಥ ಆಧುನಿಕ ಸಾಧನಗಳನ್ನು ಶಿಕ್ಷಣ, ಸಂಶೋಧನೆ ಹಾಗೂ ಜಾಗತಿಕ ವೇದಿಕೆಯಲ್ಲಿ ಗುರುತಿಸಿಕೊಳ್ಳಲು ಬಳಸಿಕೊಳ್ಳುತ್ತಿದ್ದಾರೆ. ಸಾಮಾಜಿಕ ಪ್ರಜ್ಞೆ ಮತ್ತು ಪರಿಸರ ಕಾಳಜಿ ಬಗ್ಗೆ ನೋಡೋದಾದರೆ, ಶಿಕ್ಷಣ, ಸಾಮಾಜಿಕ ಸಮಾನತೆ ಮತ್ತು ಪರಿಸರ ಸಂರಕ್ಷಣೆಯಂಥ ವಿಷಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾ ಸಮಾಜಕ್ಕೆ ಧ್ವನಿಯಾಗುತ್ತಿದ್ದಾರೆ. ಪ್ರಶ್ನಿಸುವ ಮತ್ತು ವಿಶ್ಲೇಷಿಸುವ ಗುಣವನ್ನು ಹೊಂದಿದ್ದಾರೆ. ಕೇವಲ ರೂಢಿಗತ ನಂಬಿಕೆಗಳನ್ನು ಒಪ್ಪಿಕೊಳ್ಳದೆ ಪ್ರತಿಯೊಂದು ವಿಷಯದಲ್ಲೂ ತಾರ್ಕಿಕತೆ ಮತ್ತು ವೈಜ್ಞಾನಿಕ ದೃಷ್ಟಿಕೋನವನ್ನು ಹುಡುಕುವ ಪ್ರವೃತ್ತಿ ಬೆಳೆದಿದೆ. ಇನ್ನು ಸವಾಲುಗಳ ವಿಚಾರವಾಗಿ ನೋಡೋದಾದರೆ, ಸಾಮಾಜಿಕ ಮಾಧ್ಯಮಗಳ ಅತಿಯಾದ ಬಳಕೆಯಿಂದ ಉಂಟಾಗುವ ಮಾನಸಿಕ ಒತ್ತಡ ಮತ್ತು ಗಮನ ಕೇಂದ್ರೀಕರಿಸುವ ಕೊರತೆಯನ್ನು ಕಾಣ್ತಾ ಇರಬಹುದು ಆಗಿರ್ಬೋದು. ತಕ್ಷಣದ ಯಶಸ್ಸಿನ ನಿರೀಕ್ಷೆಯಲ್ಲಿ ತಾಳ್ಮೆ ಕಳೆದುಕೊಳ್ಳುವುದಿರ್ಬೋದು. ಆಧುನಿಕತೆ ಮತ್ತು ಸಂಸ್ಕೃತಿಯ ನಡುವೆ ಸಮತೋಲನ ಕಾಯ್ದುಕೊಳ್ಳದಿರುವುದು. ಯುವಕರು ನವೀನ ಚಿಂತನೆಗಳು, ಸೃಜನಶೀಲತೆ, ದೇಶಪ್ರೇಮ ಒಗ್ಗೂಡಿದರೆ ಯಾವುದೇ ದೇಶವು ಉನ್ನತ ಮಟ್ಟಕ್ಕೆ ತಲುಪಲು ಸಾಧ್ಯ ಅಂತಲೇ ಹೇಳ್ಬೋದು. ಯುವಶಕ್ತಿಗೆ ಸೂಕ್ತ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹ ಸಿಕ್ಕಾಗ ಅವರು ಪ್ರತಿಯೊಂದು ಸಕಾರಾತ್ಮಕ ಆಲೋಚನೆಯು ರಾಷ್ಟ್ರ ನಿರ್ಮಾಣದ ಮಹತ್ಕಾರ್ಯಕ್ಕೆ ದಾರಿದೀಪವಾಗುತ್ತದೆ ಅಂತಲೇ ಹೇಳ್ಬೋದು. ಇನ್ನು ಇಂದಿನ ಯುವಕರ ಚಿಂತನೆಗಳು ಮತ್ತು ರಾಷ್ಟ್ರ ನಿರ್ಮಾಣ ಕಡೆ ಹೆಚ್ಚು ಇದ್ದಾಗ ಮಾತ್ರ ಆ ಸದೃಢ ಸಮಾಜ ಮತ್ತು ರಾಷ್ಟ್ರ ನಿರ್ಮಾಣವಾಗಲು ಸಾಧ್ಯವಾಗ್ತದೆ. ಒಂದು ಕಡೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನನಗೆ 100 ನಿಷ್ಠಾವಂತ ಯುವಕರನ್ನು ಕೊಡಿ, ನಾನು ಭಾರತದ ಭವಿಷ್ಯವನ್ನೇ ಬದಲಾಯಿಸುತ್ತೇನೆ ಎಂದು. ಅದೇ ರೀತಿ ಅವರ ಮಾತಿನಲ್ಲಿ ಏನು ಯುವಕರ ಶಕ್ತಿ ಎಷ್ಟಿದೆ ಅನ್ನುವುದನ್ನು ಸೂಚಿಸುತ್ತದೆ. ಯುವಶಕ್ತಿಯು ಯಾವುದೇ ದೇಶದ ಜೀವನಾಡಿ ಹಾಗೂ ಅಭಿವೃದ್ಧಿಯ ಎಂಜಿನ್ ಅಂತಲೇ ಹೇಳ್ಬೋದು. 21 ಶತಮಾನದ ಆಧುನಿಕ ಜಗತ್ತಿನಲ್ಲಿ ಯುವಕರ ಆಲೋಚನೆ, ದೃಷ್ಟಿಕೋನ ಮತ್ತು ಕನಸುಗಳು ಸಾಂಪ್ರದಾಯಿಕ ಚೌಕಟ್ಟಿನಿಂದ ಹೊರಬಂದು ಹೊಸ ದಿಕ್ಕಿನಲ್ಲಿ ಸಾಗುತ್ತಿವೆ. ತಂತ್ರಜ್ಞಾನದ ಕ್ರಾಂತಿ, ಜಾಗತೀಕರಣ ಹಾಗೂ ಶಿಕ್ಷಣದ ವಿಸ್ತರಣೆ ಯುವ ಮನಸ್ಸುಗಳ ಚಿಂತನೆಯಲ್ಲಿ ಅಗಾಧ ಬದಲಾವಣೆಯನ್ನು ತಂದಿದೆ. ಇನ್ನು ನವೀನ ಆಲೋಚನೆ, ಉದ್ಯಮಶೀಲತೆ, ಹಿಂದೆ ಸುರಕ್ಷಿತ ಉದ್ಯೋಗ ಅಥವಾ ಸರ್ಕಾರಿ ನೌಕರಿಗಳನ್ನೇ ಮುಖ್ಯ ಗುರಿಯಾಗಿ ಇಟ್ಟುಕೊಳ್ಳುತ್ತಿದ್ದ ಯುವಕರು ಇಂದು ಸ್ವಾವಲಂಬನೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುತ್ತಿದ್ದಾರೆ. ಸ್ಟಾರ್ಟಪ್ ಸಂಸ್ಕೃತಿ ಕೇವಲ ಉದ್ಯೋಗ ಪಡೆಯುವವರಾಗದೆ ಇತರರಿಗೆ ಉದ್ಯೋಗ ನೀಡುವ ಉದ್ಯಮಶೀಲತೆಯತ್ತ ಆಕರ್ಷಿತರಾಗುತ್ತಿದ್ದಾರೆ. ಇನ್ನು ಪ್ರಾಯೋಗಿಕತೆಗೆ ಹೆಚ್ಚು ಒತ್ತನ್ನು ನೀಡ್ತಾ ಇದ್ದಾರೆ. ಕೇವಲ ಪುಸ್ತಕದ ಜ್ಞಾನಕ್ಕೆ ಸೀಮಿತವಾಗದೆ ಕೌಶಲ್ಯಾಧಾರಿತ ಶಿಕ್ಷಣ ಮತ್ತು ಪ್ರಾಯೋಗಿಕ ಜ್ಞಾನಕ್ಕೆ ಹೆಚ್ಚಿನ ಮಹತ್ವ ನೀಡುತ್ತಿದ್ದಾರೆ. ತಂತ್ರಜ್ಞಾನ ಮತ್ತು ಜಾಗತಿಕ ಪ್ರಜ್ಞೆ ನೋಡೋದಾದರೆ, ಇಂಟರ್ನೆಟ್ ಮತ್ತು ಕೃತಕ ಬುದ್ಧಿಮತ್ತೆಯ ಈ ಯುಗದಲ್ಲಿ ಯುವಕರ ಚಿಂತನೆಗೆ ಸ್ಥಳೀಯತೆಗೆ ಸೀಮಿತವಾಗಿಲ್ಲ, ಅದು ಜಾಗತಿಕ ಮಟ್ಟದಲ್ಲಿ ಯೋಚಿಸುವಂಥ ಮನೋಧರ್ಮವನ್ನು ನಾವು ಕಾಣ್ತಾ ಇದ್ದೀವಿ. ವಿಶ್ವದ ಯಾವುದೇ ಮೂಲೆಯಲ್ಲಿ ನಡೆಯುವ ಹೊಸ ಆವಿಷ್ಕಾರಗಳನ್ನು ತಕ್ಷಣವೇ ಅಳವಡಿಸಿಕೊಳ್ಳುವ ಚುರುಕುತನ ಅವರಲ್ಲಿದೆ ಅಂತಲೇ ಹೇಳ್ಬೋದು. ಡಿಜಿಟಲ್ ಮಾಧ್ಯಮಗಳನ್ನು ಶಿಕ್ಷಣ, ವ್ಯಾಪಾರ, ಜ್ಞಾನ ವಿನಿಮಯ ಹಾಗೂ ಸಾಮಾಜಿಕ ಜಾಗೃತಿಗೆ ಪ್ರಬಲ ಸಾಧನವಾಗಿ ಬಳಸಿಕೊಳ್ಳುತ್ತಿದ್ದಾರೆ. ಸಾಮಾಜಿಕ ಮತ್ತು ಪರಿಸರ ಕಾಳಜಿ ಕೂಡ ಪ್ರಮುಖವಾಗಿ ಕಂಡುಬರ್ತಾ ಇದೆ. ಇಂದಿನ ಯುವ ಪೀಳಿಗೆ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಹೆಚ್ಚು ಜಾಗರೂಕರಾಗಿದ್ದಾರೆ ಅಂತಲೇ ಹೇಳ್ಬೋದು. ಕಂದಾಚಾರ ಮತ್ತು ಜಾತಿ ಮತಗಳ ತಾರತಮ್ಯಗಳನ್ನು ಮೀರಿ ಸಮಾನತೆ ಹಾಗೂ ವೈಜ್ಞಾನಿಕ ಮನೋಭಾವವನ್ನು ಪ್ರತಿಪಾದಿಸುತ್ತಿದ್ದಾರೆ. ಪರಿಸರ ಮಾಲಿನ್ಯ ಹಾಗೂ ಸುಸ್ಥಿರ ಅಭಿವೃದ್ಧಿಯ ಪರವಾಗಿ ಧ್ವನಿ ಎತ್ತುತ್ತಿದ್ದಾರೆ. ಇನ್ನು ವೇಗದ ಬದುಕಿನ ನಡುವೆಯೂ ಯುವ ಸಮೂಹ ಕೆಲವೊಂದು ಗಂಭೀರ ಸವಾಲುಗಳನ್ನು ಎದುರಿಸುತ್ತಿದೆ.

0: ಸಾಮಾಜಿಕ ಜಾಲತಾಣಗಳ ಬಳಕೆಯಾಗಿರ್ಬೋದು, ಮಾನಸಿಕ ಒತ್ತಡ, ಏಕಾಂಗಿತನ, ತಪ್ಪು ಮಾಹಿತಿಗಳಿಗೆ ಬಲಿಯಾಗುವುದು, ತಕ್ಷಣದ ಫಲಿತಾಂಶ ಬಯಸುವುದು, ಧಾವಂತದಲ್ಲಿ ತಾಳ್ಮೆ ಕಳೆದುಕೊಳ್ಳುವುದು, ಸತತ ಪರಿಶ್ರಮದ ಕೊರತೆಯಾಗಿರ್ಬೋದು, ನೈತಿಕ ಮೌಲ್ಯಗಳು ಹಾಗೂ ಸಂಸ್ಕೃತಿಯಿಂದ ದೂರವಾಗುವ ಅಪಾಯಗಳು ಕೂಡ ಇಲ್ಲಿ ಬಹಳ ಮುಖ್ಯವಾಗ್ತವೆ. ಇದರ ನಿಟ್ಟಿನಲ್ಲಿ ಕೂಡ ನಮ್ಮ ಪೋಷಕರಾಗಿರ್ಬೋದು, ಗುರುವೃಂದವಾಗಿರ್ಬೋದು ಇಂದಿನ ಯುವಗಳನ್ನು ಒಳ್ಳೆಯ ನಿಟ್ಟಿನಲ್ಲಿ, ಇವತ್ತು ಬದಲಾಗುತ್ತಿರುವ ತಂತ್ರಜ್ಞಾನವನ್ನು ಸರಿಯಾದ ರೀತಿಯ ಬಳಕೆಯಲ್ಲಿ ಶಿಕ್ಷಣ ನೀಡುವಂತಾಗಬೇಕು. ಯುವಕರ ಚಿಂತನೆಗಳು ಉತ್ಸಾಹದ ಚಿಲುಮೆ ಮತ್ತು ಅಪಾರ ಶಕ್ತಿಯ ಮೂಲ. ಅವರ ನವೀನ ಕಲ್ಪನೆಗಳಿಗೆ ಕುಟುಂಬ, ಸಮಾಜ ಮತ್ತು ಸರ್ಕಾರಗಳಿಂದ ಸೂಕ್ತ ವೇದಿಕೆ ಹಾಗೂ ಮಾರ್ಗದರ್ಶನ ಸಿಕ್ಕಾಗ ಆ ಶಕ್ತಿಯು ವಿನಾಶದ ಹಾದಿ ಹಿಡಿಯದೆ ರಾಷ್ಟ್ರ ನಿರ್ಮಾಣದ ಮಹತ್ ಕಾರ್ಯಕ್ಕೆ ಬಳಕೆಯಾಗುತ್ತದೆ. ಸಕಾರಾತ್ಮಕ ಮತ್ತು ಧನಾತ್ಮಕ ಚಿಂತನೆಗಳೇ ಯುವಜನತೆಯನ್ನು ದೇಶದ ನಿಜವಾದ ನಾಯಕರನ್ನಾಗಿ ರೂಪಿಸುತ್ತವೆ ಅಂತಲೇ ಹೇಳ್ಬೋದು. ಬನ್ನಿ ಸ್ನೇಹಿತರೆ, ಹೀಗೆ ಯುವ ಚಿಂತನೆಗಳು ಮತ್ತು ಯುವಕರ ಶಕ್ತಿ ಅಗಾಧವಾದದ್ದು ಅನ್ನುವಂಥ ಮಾತನ್ನು ಸ್ಮರಿಸುತ್ತಾ ಮುಂದಿನ ಸ್ನೇಹಿತರು ಕರೆ ಮಾಡಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಬೋದು. ಬನ್ನಿ ಮುಂದಿನ ಕರೆ ನೋಡೋಣ, ಯಾರು ಮಾಡಿದ್ದಾರಂತ ಹೇಳೋಣ. ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ ಕೇಳಿ ಬರೋಣ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.

0: हेलो आकाशवाणी।
1: हेलो सर, नमस्ते सर, नमस्ते सर। हेलो सर, नमस्ते।
0: हेलो,
1: नमस्ते सर। हेलो, नमस्ते सर। हेलो,
0: ಯುವಕರ
1: ಕೇಳಿಸ್ತಾ ಇದೆ ಸರ್?
0: ಇಂದಿನ ಯುವಕರ ಚಿಂತನೆ ಬಗ್ಗೆ ಮಾತಾಡ್ತಾ ಇದ್ದೀವಿ, ಬನ್ನಿ ಈ ಒಂದು ಹಾಡು ಕೇಳಿಬರೋಣ, ನಂತರ ಕಾರ್ಯಕ್ರಮ ಮುಂದುವರಿಸೋಣ.

0: ಕಳೆರಿ ಕರೆ ಬರ್ತಾ ಇದೆ, ಕೇಳೋಣ. ಹಲೋ ಆಕಾಶವಾಣಿ
1: ಸರ್, ಕೇಳಿಸಂಗಿಲ್ಲೇನ್ರಿ?
0: ಹಲೋ ಹಲೋ ನಮಸ್ತೆ.
1: ನಮಸ್ತೆ ಸರ್, ಕೇಳ್ರಿ.
0: ಮೇಡಮ್ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
1: ಸರ್, ಕೊಪ್ಪ ಜಿಲ್ಲಾ ರಾಯಚೂರಿಂದ ಅಕ್ಕ ಮಹಾದೇವಿ ಸರ್.
0: ಅಕ್ಕ ಮಹಾದೇವಿ ಮೇಡಮ್, ಚೆನ್ನಾಗಿದ್ದೀರಾ?
1: ಹಾಂ ಸರ್, ಚೆನ್ನಾಗಿದ್ದೆ. ನೀವು ಚೆನ್ನಾಗಿದ್ದೀರಿ ಸರ್?
0: ಸೂಪರ್ ಆಗಿದ್ದೀವಿ ಮೇಡಮ್. ಇವತ್ತು ಯುವ ಚಿಂತನೆಗೆ ಕರೆ ಮಾಡಿದ್ದೀರಾ? ಇಂದಿನ ಯುವಕರ ಚಿಂತನೆ ಬಗ್ಗೆ ಮಾತಾಡ್ತಾ ಇದ್ವಿ, ಹೇಳಿ ಮೇಡಮ್, ಹೇಗಿದೆ ಇವತ್ತಿನ ಯುವ ಚಿಂತನೆಗಳು, ಯುವಕರ ಆಲೋಚನೆಗಳು ಯಾವ ನಿಟ್ಟಿನಲ್ಲಿ ಸಾಗ್ತಾ ಇದ್ದಾರೆ, ಹೇಗಿರ್ಬೇಕಂತೀರಾ?
1: ಯುವಕರ ಆಲೋಚನೆ ಬಗ್ಗೆ ಸರ್?
0: ಎಸ್ ಎಸ್
1: ಸರ್, ಇವಾಗ ನಾನು ಫೋನ್ ಹಚ್ಚಿ ಸರ್, ಇದನ್ನ ಫಸ್ಟ್ ಎಲ್ಲ ಕೇಳಿಲ್ಲ. ಯುವಕರ ಬಗ್ಗೆ ಹೌದು ಸರ್ ಇವತ್ತು.
0: ಎಸ್ ಎಸ್,
1: ಯುವಕರ ಸರ್ ಈಗ
0: ಹೇಗಿರ್ಬೇಕಂತೀರಾ ಇಂದಿನ ಯುವಕರು? ಇವತ್ತಿನ ಸಮಾಜದ ಜೊತೆಗೆ ಹೊಂದಾಣಿಕೆ ಆಗಿರ್ಬೋದು, ಸಮಾಜನ ಎದುರಿಸೋ ರೀತಿ ಆಗಿರ್ಬೋದು, ಯಾವ ರೀತಿ ಬೆಳಿಬೇಕು ಯುವಕರು?
1: ಸರ್, ಸಮಾಜ ಬೆಳೆದು ನಿಲ್ಬೇಕು, ಎಲ್ಲ ಕ್ಷೇತ್ರದಲ್ಲಿ ಇರ್ಬೇಕು ಸರ್. ಹೊಲ ಇರ್ಬೋದು, ಮನೆ ಇರ್ಬೋದು, ಒಳ್ಳೆ ಶಾಲೆ ವಿದ್ಯಾರ್ಥಿ ಗುಣಮಟ್ಟ ಎಲ್ಲ ಬೆದರ್ತಾರ ಸರ್, ಅದಿರ್ಬೋದು. ಒಂದು ಸಣ್ಣ ರೀತಿಯಲ್ಲಿ ಏನ ಯುವಕರು ಅಂದ್ರೆ ಸರ್, ಶಿಕ್ಷಕರ ಇರ್ತಾರ, ಇವರು ವೇದಿಕೆ ಎಲ್ಲ ಕ್ಷೇತ್ರ ಸರ್, ಇಂಥದ್ದಿಲ್ಲ ಅಂತಲ್ಲ. ಯಾರ ಎದುರ್ಸ್ ನಿಲ್ಲು ಅಂತಂದು ಎಲ್ಲರೂ ಎದುರಿಸೋದಲ್ಲ, ನಾವು ಒಳ್ಳೆ ರೀತಿಯಿಂದ, ಒಳ್ಳೆ ಪ್ರಗತಿಯಿಂದ, ಒಳ್ಳೆ ಗುಣದಿಂದ ನಡ್ಕೊಳ್ಳೋದೆ ಸರ್. ಈಗ ಜಾಲತಾಣ ಇರ್ಬೋದು, ಈಗ ಫೋನ್ ಇರ್ಬೋದು, ಇಂಟರ್ನೆಟ್, ಒಂದ್ ವೇಳೆ ಇದೆ ಸರ್ ಕಂಪ್ಯೂಟರ್ ಇರ್ಬೋದು, ಏನೇ ಇರ್ಲಿ ಸರ್, ಎಲ್ಲಿ ಎಲ್ಲ ಮಾಧ್ಯಮದಲ್ಲಿ ಸರ್, ಅದ್ರಲ್ಲಿ ಇರ್ಬೋದು, ಮಾರುಕಟ್ಟೆಯಲ್ಲಿ ಇರ್ಬೋದು, ಎಲ್ಲಿ ಹೊಲದಲ್ಲಿ ಇರ್ಬೋದು, ಎಲ್ಲ ರೀತಿ ನಾವು ಹೇಗಿರ್ತೀವಿ ಆ ತರ ನಾವು ಯುವಕರು ಬೆಳೆಯುವಂತದ್ದು, ಯುವಕರಿಗೆ ಹೇಳುವಂತದ್ದು ಒಂದು ಮಾತಿನ ಕಿವಿ ಮಾತು ಸರ್.
0: ಹೌದು, ಯಾಕಂದ್ರೆ ಇವತ್ತು ಯುವಕರು ತುಂಬಾ ಬದಲಾವಣೆ ಆಗ್ತಾ ಇದ್ದಾರೆ. ನೀವು ಹೇಳ್ದಂಗೆ ಒಂದೇ ಕ್ಷೇತ್ರಕ್ಕೆ ಸೀಮಿತ ಆಗಿದೆ, ಮತ್ತೆ ಕೇವಲ ಒಂದು ನೌಕರಿ ಹಿಡಿದರೆ ಸಾಕು ಅನ್ನುವಂತ ಮನೋಭಾವದಿಂದ ಹೊರಗೆ ಬಂದಿದ್ದಾರೆ. ಇವತ್ತಿನ ಯುವಕರು ಕೇವಲ ಸಂಕುಚಿತವಾಗಿ ಯೋಚನೆ ಮಾಡ್ತಾ ಇಲ್ಲ, ಅವು ಕೆಲಸ ಹುಡುಕೋದ್ರ ಜೊತೆಗೆ ಇನ್ನೊಬ್ಬರಿಗೆ ಕೆಲಸ ನೀಡುವಂಥ ನಿಟ್ಟಿನಲ್ಲಿ ಉದ್ಯಮಶೀಲತೆ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದಾರೆ. ನಾಲ್ಕು ಕೆಲಸಕ್ಕೆ ಕೆಲಸ ಕೊಡುವಂಥ ಉದ್ಯಮಿಗಳಾಗಬೇಕಂತೇಳಿ ಬಯಸ್ತಾ ಇದ್ದಾರೆ. ಇವತ್ತು ಕೇವಲ ಎಲ್ಲೋ 1-2% ಸ್ಮಾರ್ಟ್ ಫೋನಲ್ಲಿ ರೀಲ್ಸ್ ನೋಡೋದಾಗಿರ್ಬೋದು, ಇನ್ಯಾವುದೋ ಹೊಸ ಕೌಶಲ್ಯದ ಬಗ್ಗೆ ಕಲಿಯೋದಲ್ಲಿ ಹಿಂದೇಟು ಹಾಕೋದಾಗಿರ್ಬೋದು, ಇಂಥವು ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತಿನ ಯುವಕರ ಆಲೋಚನೆಗಳು ತುಂಬ ಬದಲಾವಾಗ್ತವೆ. ಇವತ್ತು ಬೆಳೆಯುತ್ತಿರೋ ತಂತ್ರಜ್ಞಾನಕ್ಕೆ ತುಂಬ ಬದಲಾವಣೆಗಳನ್ನು ನೋಡ್ತಾ ಇದ್ದೀವಿ ನಾವು. ಬಟ್ ಅವರಿಗೆ ಸರಿಯಾದ ಗುರು ಮತ್ತು ಮಾರ್ಗದರ್ಶನ ಬಹಳ ಮುಖ್ಯ ಆಗ್ತದೆ. ಅದು ಸಿಕ್ಕಾಗ ಖಂಡಿತ
1: ಹೌದು ಸರ್, ಮಾರ್ಗದರ್ಶನ ಗುರು, ಶಿಕ್ಷಕ ಇರ್ಬೋದು, ಮನೆಯಲ್ಲಿ ತಾಯಿ ತಂದೆ ಒಂದು ಗುರು ರೀತಿಲಿ ಇರ್ಬೋದು, ಹೊರಗಡೆ ಏನೇ ಕೆಲ್ಸಕ್ಕೋಲಿ ಒಂದು ಗುರು ರೀತಿ ಹಿರಿಯರು, ಹಿರಿಯರು ಸೀನಿಯರ್ ಅವ್ರ ಜೊತೆ ಮಾಡ್ಕೊಂಡು ಅವ್ರು ಏನು ಕೆಲಸ ನಿಯತ್ತಾಗಿ ಶ್ರೇಷ್ಠ ಎಲ್ಲ ಕರೆಕ್ಟ್ ನಿಯಮದಿಂದ ನಡೆಸಿದ್ರೆ ಎಲ್ಲ ಕರೆಕ್ಟ್ ಆಗ್ತದೆ ಸರ್. ಬೇಕಾದ ಕೆಲಸ ಇರ್ಲಿ, ಹೊಲದಲ್ಲಿ ಇರ್ಬೋದು, ಮನೆಯಲ್ಲಿ ಇರ್ಬೋದು, ಒಂದು ಶಾಲೆಯಲ್ಲಿ ಇರ್ಬೋದು, ಒಂದು ಹೊರಗಡೆ ಎಲ್ಲೇ ಇರ್ಲಿ ಸರ್, ನಾವಿರುವಂತ ಮಕ್ಕಳು ಎಲ್ಲೇ ಇರ್ಲಿ, ಅವ್ರು ಯುವಕರು ಬ್ಯಾಡ್ ನಿಂತಿರ್ತಾರೆ ಸರ್, ನಾವ್ ಹೆಂಗ ಎಲ್ಲಿರ್ಬೇಕು, ಹೆಂಗಿಲ್ಲ, ಹೇಗ್ ಮುಂದೆ ಹೋಗ್ಬೇಕು, ಮುಂದೆ ಇದೇ ತರ ಇರ್ಬೇಕು, ಈಗಿರ್ಬಾರ್ದು, ಮುಂದೆಲ್ಲದ ಅವ್ರಿಗೆ ಒಂದು ಮನಸ್ಸಿನ ಯಾವಾಗ್ಲೂ ಪ್ರತಿಭೆ ಇರ್ಬೇಕನ್ನ ನನ್ನ ಅನಿಸಿಕೆ.
0: ನಿಜ, ಯಾಕಂದ್ರೆ ಇವತ್ತು ಒಂದು ನಾಣ್ಯದ ಎರಡು ಮುಖಗಳಂತೆ ನಮ್ಮ ಮುಂದೆ ದೊಡ್ಡ ಸವಾಲುಗಳೇ ಇದಾವೆ. ತಂತ್ರಜ್ಞಾನ ನಮ್ಮನ್ನ ಎಷ್ಟು ಹತ್ತಿರಕ್ಕೆ ತಂದಿದೆಯೋ ಅಷ್ಟೇ ವಾಸ್ತವದ ಬದುಕಿನಿಂದ ದೂರ ಮಾಡುತ್ತದ ಎಂಬ ಆತಂಕಕ್ಕೆ ಭಾಳ ಇಂಪಾರ್ಟೆಂಟ್. ತಂತ್ರಜ್ಞಾನ ಹತ್ರ ತಂದರೂ ಕೂಡ ಅದು ಯಾಕಂತಂದರೆ ನಮ್ಮನ್ನು ಅದನ್ನ ದೂರ ಮಾಡೋದರಲ್ಲಿ ಕೂಡ ಮುಂದೆ ಇದೆ. ಅದಕ್ಕೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ಸ್ ಹುಡುಕುವಂಥ ಧಾವಂತದಲ್ಲಿ ನಮ್ಮ ನಿಜವಾದ ಗುರಿಗಳನ್ನು ಮರಿಬಾರ್ದು. ತಕ್ಷಣದ ಫಲಿತಾಂಶದ ಬಗ್ಗೆ ಕುಸಿತಕೊಳ್ಳಬಾರದು. ಯಾಕಂದರೆ ಯಾವುದೇ ಯಶಸ್ಸು, ಯಾವುದೇ ಒಂದು ರಿಸಲ್ಟ್ ಇದೆ ಅಲ್ವಾ, ಅದು ಕೇವಲ ತಕ್ಷಣಕ್ಕೆ ಬರುವಂಥದ್ದಲ್ಲ. ನಮ್ಮ ಸ್ಥಿರತೆ, ನಮ್ಮ ನಿರಂತರತೆ ಮತ್ತು ನಮ್ಮ ಪರಿಶ್ರಮದ ಮೇಲೆ ನಮ್ಮ ಸಕ್ಸಸ್ ಇರ್ತದೆ. ಅದರಲ್ಲಿ ಆ ಒಳಗಡೆ ಕಿಚ್ಚಿರಬೇಕು ಈ ಹಿಂದಿನ ಯುವಕರಿಗೆ, ತಾಳ್ಮೆ ಇರಬೇಕು, ಆ ಸ್ಥಿರತೆ ಇರಬೇಕು, ಅವಾಗ ಮಾತ್ರ ಸಾಧನೆ ಮಾಡಕ್ಕೆ. ಕೇವಲ ಧಾವಂತಕ್ಕೆ ಬೀಳಬಾರ್ದು. ಯಾವುದೋ ರಾತ್ರಿ ಕಳೆದು ಬೆಳಗಾಗೋದ್ರಲ್ಲಿ ಏನೋ ಬದಲಾವಣೆ ತರ್ತೀವಿ ಅನ್ನುವಂಥ ಮನೋಭಾವ ಇರಬಾರ್ದು. ಅದ್ರ ಕಡೆ ಸರಿಯಾದ ಮಾರ್ಗದರ್ಶನ ಬಹಳ ಮುಖ್ಯ ಆಗ್ತದೆ.
1: ಮಾರ್ಗದರ್ಶನ ಎಲ್ಲದರಲ್ಲಿ ಇರ್ಬೇಕು ಸರ್. ಮನೆಯಲ್ಲಿ ಮೊದಲು ಮನೆ ತಂದೆ ತಾಯಿ ಪಾಠಶಾಲೆ ಸರ್, ಅದ

0: ಗುರು ಗುರುಗಳಿಂದ ನಾವು ಯಾರು ಕಾಣ್ತಾರೋ ಎಲ್ಲಿ ಕೆಲ್ಸಕ್ಕೆ ಹೋಗ್ತೀವಿ ಅದು ಮುಖ್ಯ ಅಲ್ಲ. ಅಲ್ಲಿ ನಡೆಯುವಂತ ಘಟನೆಯಲ್ಲಿ ಕೆಟ್ಟದ್ದು ಒಳ್ಳೇದು ಎಲ್ಲದು ಬಂದ್ ನಿಲ್ಲತ್ರಿ. ನಿಂತಾಗ ಅದನ್ನ ನಾವು ಅರ್ಚನಾ ಅಂದ್ರೆ ಒಂದು ನಮ್ಗೆ ಮುಖ್ಯ, ನಮ್ಗೆ ಒಳ್ಳೇದು ಬೇಕಪ್ಪ, ಕೆಟ್ಟದ್ ಬೇಡ ಅನ್ನೋದು ಅವ ಅರ್ಚನ ಒಂದು ಅವನ ತಲೆಯಲ್ಲಿ ಇರ್ಬೇಕ್ರಿ. ಯಾರಾಗ್ಲಿ ಏನೇ ಕೆಲಸ ಮಾಡ್ಲೇವ
1: ಹೌದು
0: ಬೇಕಾದ ಕೆಲಸ ಇರ್ಬೋದು ಸರ. ಈಗ ಕಂಪ್ಯೂಟರ್ ಇರ್ಬೋದು, ಈಗ ಜಾಲತಾಣ ಇರ್ಬೋದು, ಇವೆಲ್ಲ ಈಗಂತರ ಪಾಸ್ಟ್ ಈಗ ಅದಿಲ್ದ ಜೀವನನೇ ಇಲ್ಲ ಅಂತಾರೆ ಎಲ್ಲರೂ. ಅದೇ ಈ ಐತೆ ಅಂತೇಳಿ ಮನುಷ್ಯನ ಪೂರ ಇದು ಕಾಯ್ಕ ಬಿಡೋದು ಸರಿ ಅನ್ಸಲ್ಲ ಸರ್. ಕೆಳಮಟ್ಟ ಕಾಯ್ಕ ಬಿಡುತ್ತೆ ಎಕ್ದಮ್ ಮೇಲೆ ಹೋಯ್ತೈತಿ ಅನ್ನಂಗ ನಮ್ಗೆ ಹಂಗ ಅನಿಸಿರ್ಬೋದು. ಆದ್ರೆ ಯಾವಾಗ ಅದು ತಳಗ್ ಹೋಯ್ತಿದ ಅದು ಗೊತ್ತಾಗಂಗಿಲ್ಲಲ್ಲ. ಆ ತರ ನಡ್ಕೋದು ಯುವಕರನ್ನ ನಾನು ಅನಿಸ್ತೀನಿ.
1: ನಿಜ ನಿಜ ನಿಜ. ಇನ್ನೊಂದೇನೆಂದ್ರೆ ಬದಲಾವಣೆ ಅನ್ನೋದು ಬೇರೆ ಎಲ್ಲೂ ಬರೋದಿಲ್ಲ, ಅದು ಅದು ನಮ್ಮ ಆಲೋಚನೆಯಿಂದಲೇ ಶುರುವಾಗಬೇಕು. ಹೊಸ ತಂತ್ರಜ್ಞಾನದ ಜೊತೆಗೆ ನಮ್ಮ ನಮ್ಮ ಸಂಸ್ಕೃತಿ ಮತ್ತು ಮಾನವೀಯ ಮೌಲ್ಯಗಳನ್ನು ಜೋಡಿಸಿಕೊಂಡು ಸಾಕಬೇಕು. ನಮ್ಮ ಉತ್ಸಾಹ, ನಮ್ಮ ಸೃಜನಶೀಲತೆ ಈ ದೇಶದ ಅಭಿವೃದ್ಧಿಗೆ ಬಳಕೆ ಆಗಬೇಕು. ಇದು ಬಹಳ ಇಂಪಾರ್ಟೆಂಟ್. ಓಕೆ ಮೇಡಮ್, ಓಕೆ, ಒಳ್ಳೆ ವಿಚಾರ
0: ತಿಳಿಸಿದ್ರಿ. ಮಕ್ಕಳು ಅದರಲ್ಲಿ ಅತಿ ಹೆಚ್ಚು ಮುಂದಕ್ಕೆ ಹೋಗಿ ಎಲ್ಲಿ ಮಾನಸಿಕ ಒತ್ತಡ ಹೆಚ್ಚಾಗ್ಬಿಡದ ನಾನು ಅನ್ಸ್ತೀನಿ ಸರ್. ಅದರಲ್ಲಿ ಬಹಳ ಹುಡುಗರು ಎಷ್ಟೋ ಮಾನಸಿಕ ಒತ್ತಡ ಎಲ್ಲೆಲ್ಲೋ ಏನೇನೋ ಕೆಟ್ಟ ಅಭಿಪ್ರಾಯದಿಂದ ಮಾನಸಿಕ ಎಷ್ಟೋ ಜೀವನ ಇದಕ್ಕೆ ಹೋಗ್ಬಿಟ್ಟ ಸರ್, ಆತರ ಆಗ್ಬಿಡದ ಮಕ್ಕಳಲ್ಲಿ ನನ್ನ ಅನಿಸಿಕೆ.
1: ನಿಜ ನಿಜ ನಿಜ. ಓಕೆ ಮೇಡಮ್, ಒಳ್ಳೆ ಕರೆ ಮಾಡೋದಕ್ಕೆ ಧನ್ಯವಾದ. ಸ್ನೇಹಿತರೆ, ಅಕ್ಕಮ್ಮದಿಯವರು ಒಳ್ಳೆ ವಿಚಾರವನ್ನು ಹೇಳ್ತಾ ಇದ್ರು.

0: ಹಲೋ
1: ಹಲೋ ಆಕಾಶವಾಣಿ, ನಮಸ್ಕಾರ.
0: ನಮಸ್ಕಾರ ಸರ್.
1: ನಮಸ್ಕಾರ, ಚೆನ್ನಾಗಿದ್ರ ಸರ್?
0: ಹಾ, ಚೆನ್ನಾಗಿದ್ರಿ. ನಾಗೇಂದ್ರಪ್ಪಗೌಡ ಗೊಂದಡಿ
1: ಒಂದಡಿ ನಾಗೇಂದ್ರಪ್ಪಗೌಡ್ರೆ, ಆರಾಮಿದೀವಿ ನೋಡ್ರಿ. ಇವತ್ತಿನ ಯುವಕರ ಬಗ್ಗೆ ಮಾತಾಡ್ತಾ ಇದೀವಿ, ಏನ್ ಹೇಳಕ್ ಬಯಸ್ತೀರಾ?
0: ಅಂದ್ರ ಮೊದಲ ಯುಕ್ತಿತ್ರಿ,
1: ಹ್ಮ್,
0: ಈಗ ಮೊದಲ ಶಕ್ತಿ ಇತ್ರಿ, ಈಗ ಯುಕ್ತಿ ಸಂಗಡ ಮಾಡಲ್ರಿ. ಈಗ ಮೊದಲ ಬರೀ ಶಕ್ತಿ ಮಾಗ ಕಟ್ತೀರಿ, ದೊಡ್ಡ ದೊಡ್ಡ ಬ್ರಿಡ್ಜ್ ಮಾಡ್ಬೇಕಾದ್ರೆ ಬರೀ ಶಕ್ತಿ ಮಾಗ ಮಾಡ್ರಿ ಅವಾಗ.
1: ನಿಜ ನಿಜ ನಿಜ.
0: ಹಾ, ಈಗ ನೋಡಿದ್ರ ಇಲ್ರಿ ಯುಕ್ತಿ ಅದ. ಈಗ ಏನ್ ಸ್ವಲ್ಪ ಕೆಲಸ ತಪ್ಪ ಕಂಪ್ಯೂಟರ್ ಮ್ಯಾಗ ಮಾಡ್ತಾರೆ. ಈಗ ಮೊದ್ಲು ಕಂಪ್ಯೂಟರ್ ಇದ್ರಿ ಮೊದ್ಲು. ಹಾ, ಮೊದ್ಲು ಆ ಶಕ್ತಿ ಈಗ ನೋಡಿದ್ರಿ ನೋಡ್ರಿ. ಈಗ ಶಕ್ತಿ ಎಲ್ಲ ಈಗ ನೋಡಿದ್ರೆ
1: ಈಗ ಏನಿದ್ರೆ ಬುದ್ಧಿವಂತಿಕೆ.
0: ಹಾ, ಬುದ್ಧಿ ಬುದ್ಧಿ ಆದ ನೋಡ್ರಿ ಈಗ ನೋಡಿದ್ರಿ.
1: ಹೌದು,
0: ಅವಾಗ ದಡ್ಡ ಮಂದಿ ಅಂದ್ರೆ ಬರೀ ಶಕ್ತಿ ಇತ್ತು. ಅವಾಗ ಒಂದೊಂದು ಬ್ರಿಡ್ಜ್ ಮಾಡ್ಬೇಕಾದ್ರೆ ರೈಚೂರು ಗಿಚ್ಚು ಬ್ರಿಡ್ಜ್ ಮಾಡ್ಬೇಕಾದ್ರೆ ಮೈಸೂರು ಮಾಡ್ರಿ ಸರ್, ಕಲ್ಬಿಡ್ತು ಅವು.
1: ಹೌದು ಹೌದು.
0: ಹಾ, ಅವಾಗ ಮಿಷಿನ್ ಇದೆಲ್ಲ ಇದಲ್ಲ, ಬರೀ ಮನುಷ್ಯರ ಮ್ಯಾಗ ಆಯ್ತವ್ರಿ. ಅವಾಗ ಶಕ್ತಿ ಇತ್ತು, ಈಗ ವ್ಯಕ್ತಿ ಆದ್ರಿ. ಈಗ
1: ನಿಜ ನಿಜ ನಿಜ.
0: ಬುದ್ಧಿ ಬುದ್ಧಿ ಲೇಸ್ ಮಾಡ್ತಾರ್ರಿ ಈಗ. ಬುದ್ಧಿ ಕಂಪ್ಯೂಟರ್ ಬಂದವ್ರಿ, ಎಲ್ಲ ಮಿಷಿನ್ ಬಂದಾಗ. ಈಗ ನಾವೇ ಹೊಲ ಕೆತ್ತಬೇಕಾರ ಅವಾಗ ರೀ ಎಷ್ಟು ಆಡಿರ್ತದೆ. ಈಗ ಎಲ್ಲ ಬರೀ ಎಣ್ಣೆ ಎಷ್ಟಿಷ್ಟು ಕಂಡಿಡ್ದಾರ್ರಿ ಈಗ ಸಣ್ಣ ಸಣ್ಣ ಸಾಮಾನುಗಳು.
1: ಹೌದು, ತುಂಬಾ ಬದಲಾವಣೆ, ಯಾಕಂದ್ರೆ ಸಮಾಜದಲ್ಲಿ ಬಹಳ ಬಹಳ ಆವಿಷ್ಕಾರಗಳಾಗಿದ್ದಾವೆ.
0: ಹಾ, ದೊಡ್ಡ ದೊಡ್ಡ ಮಿಷಿನ್ ಆಗ್ಯಾವ್ರಿ. ಈಗ ರಾಶಿ ಮಾಡ್ಬೇಕಾದ್ರೆ ಬೆಳಗ್ಗೆ ನೀವು ಹೊಡ್ತಿರ್ತಾರೆ ಸರ್, ಅಂಟಿ ಹೊಡ್ತಿರ್ತಾರೆ ಸರ್ ಅವಾಗ. ಬೆಳಗಾನ ಹೆಂಚು ತೋರಿಸಿ ಒಂದು ಕಣ್ಣು ಜಾಳ ಮಾಡ್ಬೇಕಾದ್ರೆ ಒಂದು ವಾರ ಹಚ್ಚಿದ್ರಿ. ಈಗ ನೂರು ಚೀಲ ಮಾಡ್ಬೇಕಾದ್ರೆ ಒಂದು ಎರಡು ತಾಸಿನಾಗ ಮಾಡಿಬಿಡ್ತೀವಿ ರಾಶಿ.
1: ನಿಜ, ತಂತ್ರಜ್ಞಾನ ಬೆಳೆದಿದೆ.
0: ಹಾ, ಅದೇ ನಾನು ನಡೆದ್ರಿ. ಈಗ ಮೊದ್ಲು ಮೊದ್ಲೇ ಶಕ್ತಿ ಇತ್ತಲ್ರಿ, ಈಗ ಯುಕ್ತಿ ಮೇಲೆ ನಡೆದ್ರಿ. ಅಂದ್ರೆ ಬುದ್ಧಿ ಜಾಸ್ತಿ ಆದ್ರಿ ಈಗ.
1: ಹೌದು ಹೌದು.
0: ಅವಾಗ ಸುಮ್ಮನೆ ಮೈ ಬ್ಯಾನೆ ಮಾಡ್ಕೊಂತಿದ್ರು ಯಜಮಾನ್ರು.
1: ನಿಜ ನಿಜ ನಿಜ.
0: ಬೆಳಗಾನ ಹಂಚು ಹೊಡೆದು ರಾಶಿ ಮಾಡಿ ಬೆಳಗಾನ ತೂರಿ. ಏ, ಯಾರು ಬರ್ಬಿಡ್ರಿ ಉಲಿಗ್ಗೆ, ಯಾರು ಬರ್ಬಿಡ್ರಿ ಪರಿವರ್ತನೆ ಇತ್ತಾರೆ ಅವ್ರು. ಅದೆಲ್ಲ ಮೋಡ್ ಬಾಂಡ್ ಬಾಳತ್ರಿ ಅವಾಗ.
1: ನಿಜ ನಿಜ.
0: ಈಗ ಈಗ ಬುದ್ಧಿ ಜಾಸ್ತಿ ಆದ್ರೆ ಕಂಪ್ಯೂಟರ್ ಅವ ಮಿಷಿನ್ ಅವ.
1: ತಮ್ಮನೆಗಿದ್ದಾರ ಯುವಕರು?

0: ಮಾಡಿದ್ದಕ್ಕೆ.
1: ಹಾಂ ನಮಸ್ಕಾರ.
0: ನಮಸ್ಕಾರ ನಮಸ್ಕಾರ. ಸ್ನೇಹಿತರಿಗೆ ಅವರು ಹೇಳ್ತಾ ಇದ್ರು, ಇಂದಿನ ಯುವಕರು ಶಕ್ತಿಕಿನ ಯುಕ್ತಿ ಬಳಸಿ ಭಾಳ ಉತ್ತಮವಾಗಿ ಸಾಕ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ಹಂಚಿಕೊಂಡಿದ್ರು. ಬನ್ನಿ ಇದೊಂದು ಗೀತೆ ಕೇಳೋಣ.

0: ಕೇಳ ರೀ, ಇಂದಿನ ಯುವಕರ ಚಿಂತನೆಗಳ ಕುರಿತು ಯುವ ಚಿಂತನ ನೇರ ಫೋನಿನ ಕಾರ್ಯಕ್ರಮ ಕೇಳ್ತಾ ಇದ್ರಿ. ಒಟ್ಟಿನಲ್ಲಿ ಯುವಕರ ಚಿಂತನೆಗಳು ಉತ್ಸಾಹದ ಚಿಲುಮೆ ಮತ್ತು ಅಪಾರ ಶಕ್ತಿಯ ಮೂಲ ಅಂತಲೇ ಹೇಳ್ಬೋದು. ನವೀನ ಕಲ್ಪನೆಗಳಿಗೆ ಕುಟುಂಬ, ಸಮಾಜ ಮತ್ತು ಸರ್ಕಾರಗಳಿಂದ ಸೂಕ್ತ ವೇದಿಕೆ ದೊರೆತಲ್ಲಿ ಮತ್ತು ಮಾರ್ಗದರ್ಶನ ಸಿಕ್ಕಾಗ ಆ ಶಕ್ತಿಯು ವಿನಾಶದ ಹಾದಿ ಹಿಡಿಯದೆ ರಾಷ್ಟ್ರದ ನಿರ್ಮಾಣದ ಮಹತ್ವ ಕಾರ್ಯಕ್ಕೆ ಬಳಕೆಯಾಗುತ್ತದೆ ಅಂತಲೇ ಹೇಳ್ತಾ, ಸಕಾರಾತ್ಮಕ ಮತ್ತು ಧನಾತ್ಮಕ ಚಿಂತನೆಗಳೇ ಯುವ ಜನತೆಯನ್ನು ದೇಶದ ನಿಜವಾದ ನಾಯಕರನ್ನಾಗಿ ರೂಪಿಸುತ್ತವೆ ಅನ್ನುವಂಥ ವಿಷಯದೊಂದಿಗೆ ಇಂದಿನ ಯುವ ಚಿಂತನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಮತ್ತೆಲ್ಲ ಕೇಳುಗರಿಗೆ ನಿಮ್ಮ ಬಾನುಲಿ ಗಳಿಯ ವಿಶ್ವನಾಥನ ವತಿಯಿಂದ.
1: ಇದುವರೆಗೂ ಯುವ ಚಿಂತನ ಚಿಂತನ ಚಿಂತನ ಚಿಂತನ
2: ಯುವ ಯೋಚನಾ ಲಹರಿಗಳ ಅಭಿವ್ಯಕ್ತಿಯ ಕುರಿತಾದ ನೇರ ಫೋನಿನ ಕಾರ್ಯಕ್ರಮ ಕೇಳಿದಿರಿ.
0: ಯುವವಾಣಿ ಕಾರ್ಯಕ್ರಮ ಮೂಡಿ ಬಂತು.

ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ ಸರಿಯಾಗಿ 6 ಗಂಟೆ. ಕೇಳುಗರಿಗೆ ಕೇಳಿ ಕಾರ್ಯಕ್ರಮಗಳ ವಿವರಣೆ. ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ವಿವರಣೆ ಈ ರೀತಿಯಾಗಿದೆ. ಇನ್ನು ಮುಂದೆ 6 ಗಂಟೆ 15 ನಿಮಿಷಕ್ಕೆ ಆರೋಗ್ಯ ಬಗ್ಗೆ ಕಾರ್ಯಕ್ರಮದಲ್ಲಿ ಹೊಟ್ಟೆಯಲ್ಲಿ ಕಂಡುಬರುವ ಕ್ಯಾನ್ಸರ್ ಮತ್ತು ಚಿಕಿತ್ಸೆ ಕುರಿತು ರಾಯಚೂರಿನ ಸರ್ಜಿಕಲ್ ಸೂಪರ್ ಫೆಸಿಲಿಟಿ ಹಾಸ್ಪಿಟಲ್ನ ಕ್ಯಾನ್ಸರ್ ತಜ್ಞರ ವೈದ್ಯರಾದಂಥ ಡಾಕ್ಟರ್ ಪ್ರಸಾದ್ ಕೆ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸಿದ್ದಾರೆ ವೆಂಕಟೇಶ್ ಬೇವಿನವೆಂಚೆಯವರು. ಇನ್ನು 6 ಗಂಟೆ 51 ನಿಮಿಷಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಕಿಸನ್ವಾಣಿಯಲ್ಲಿ ಮರಗೆಣಸು ಬೇಸಾಯದ ಕ್ರಮಗಳ ಕುರಿತು ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪಗೌಡ, ಪ್ರಾಯೋಜಕರು ಕೃಷಿ ಇಲಾಖೆ, ಭಾರತ ಸರ್ಕಾರ. ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಮೂಡಿಬರಲಿದೆ. ಇನ್ನು 7 ಗಂಟೆ 20 ನಿಮಿಷಕ್ಕೆ ಜನಪದ ಸಂಗೀತದಲ್ಲಿ ಗಂಗಾವತಿ ತಾಲೂಕಿನ ಪಂಪಪತಿ ಪೂಜಾರ್ ಮತ್ತು ಸಂಗಡರಿಂದ ಭಜನಾ ಪದಗಳು. ಇನ್ನು 7 ಗಂಟೆ 45 ನಿಮಿಷಕ್ಕೆ ವಿಧಾನಮಂಡಲದಲ್ಲಿ ಇಂದು

0: ಬೆಂಗಳೂರು ಕೇಂದ್ರದಿಂದ. 8 ಗಂಟೆಗೆ ಚಿತ್ರಗೀತೆಗಳು, 8:30ಕ್ಕೆ ಜನಪದ ಸಂಗೀತ, ಕುಷ್ಟಗಿ ತಾಲೂಕಿನ ಶಿವಲಿಂಗಯ್ಯ ಹಿರೇಮಠ್ ಶಾಸ್ತ್ರಿ ಮತ್ತು ಸಂಗಡಿಗರಿಂದ ತತ್ವಪದಗಳು, 9:15ಕ್ಕೆ ಭಾವಗೀತೆಗಳು, 9:30ಕ್ಕೆ ನಾಟಕ ಗೂಡು ಗೂಡು ಗುಮ್ಮಟ ದೇವರು, ರಚನೆ ಕೆ ಶಾರದ ಭಟ್, ನಿರ್ಮಾಣ ಡಾಕ್ಟರ್ ಬಿ ಎಂ ಶರವೇಂದ್ರ ಸ್ವಾಮಿ. ಈ ರಾತ್ರಿ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂ ಎಸ್ ಸುಬ್ಬಲಕ್ಷ್ಮಿ ಅವರ ಹಾಡುಗಾರಿಕೆ ಧ್ವನಿಮುದ್ರಿತ ಪ್ರಸಾರ ಕೇಳಲಿದ್ದರೆ 10:30ಕ್ಕೆ ಕನ್ನಡ ಚಿತ್ರಗೀತೆಗಳು. ಇವಿಷ್ಟು ನಿಲಯದ ಈ ಸಂಜೆ ಕಾರ್ಯಕ್ರಮಗಳು. ಇನ್ನು ನಾಳೆ ಪ್ರಸಾರದಲ್ಲಿ, ನಾಳೆ ಬೆಳಗಿನ ಪ್ರಸಾರದಲ್ಲಿ ಬೆಳಗ್ಗೆ 6 ಗಂಟೆಗೆ ಕಾರ್ಯಕ್ರಮಗಳ ವಿವರಣೆ, 6:10ಕ್ಕೆ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30ಕ್ಕೆ ಚಿಂತನ ಡಾಕ್ಟರ್ ನಯೀಮ್ ಹುರ್ ರೆಹಮಾನ್ ಅವರಿಂದ, 6:35ಕ್ಕೆ ದೇಶಭಕ್ತಿಗೀತೆ ವಸಂತಕುಮಾರ್ ಪೆರ್ಲಾ ಮತ್ತು ಸಂಗಡಿಗರಿಂದ ವೃಂದಗಾನದಲ್ಲಿ, 6:40ಕ್ಕೆ ಜನಪದ ಗೀತೆಗಳು ಸಂಗೀತ ಕಟ್ಟಿ ಪುತ್ತೂರು ನರಸಿಂಹನಾಯಕ್, ಅಪ್ಪಿಗೆರೆ ತಿಮ್ಮರಾಜು ಮತ್ತು ಸಂಗಡಿಗರ ಧ್ವನಿಯಲ್ಲಿ ಕೇಳಲಿದ್ದೀರಿ. 7:15ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡಿಎ, 7:45ಕ್ಕೆ ಚಿತ್ರಗೀತೆಗಳು, 8:30ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ, 8:35ಕ್ಕೆ ವಿವಿಧ ಕಲಾವಿದರಿಂದ ವಚನಗಾಯನ, 9:05ಕ್ಕೆ ಬಂಧಗಳ ಬಣ್ಣ ರಕ್ಷಾಬಂಧನದ ಸಂದರ್ಭದಲ್ಲಿ ಕಾವೇರಿ ವಿದ್ಯಾಕ್ಷೇತ್ರಂ ಪಬ್ಲಿಕ್ ಶಾಲೆಯ ಮಕ್ಕಳಿಂದ ವೈವಿಧ್ಯ ಕಾರ್ಯಕ್ರಮ, ನಿರ್ಮಾಣ ಆಶಾ ಬೆಂಗಳೂರು ಕೇಂದ್ರದ ಸಾಪ್ರಸರದಲ್ಲಿ ಕಾರ್ಯಕ್ರಮ ಮೂಡಿಬರಲಿದೆ. 9:25ಕ್ಕೆ ಚಿತ್ರಗೀತೆಗಳು, 10:32ಕ್ಕೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ ಮೂಡಿಬರಲಿವೆ. ಇನ್ನು ಮಧ್ಯಾಹ್ನ 12:05ಕ್ಕೆ ವನಿತಾ ವಿಹಾರದಲ್ಲಿ ರಾಜಲಕ್ಷ್ಮಿ ಕೋಡಿಬೆಟ್ಟು ಅವರಿಂದ ಕತೆ ಒಂದು ರಸ್ತೆಯ ಕತೆ, ನಂತರ ಲೀಲಾ ದಾಮೋದರ್ ಅವರಿಂದ ಲಘುಧಾಟಿಯ ಭಾಷಣ ಪತ್ರ ಮರೀಚಿಕೆ. ಇನ್ನು 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ನೇತ್ರದಾನದ ಮಹತ್ವ ಕುರಿತು ಡಾಕ್ಟರ್ ಶೈಲಜಾ ಎಸ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. 1 ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆ ಕುರಿತಾದ ಕಾರ್ಯಕ್ರಮಗಳಲ್ಲಿ ಪಿಎಂ ಅಟಲ್ ಬಹುಜಲ್ ಯೋಜನೆ ಕುರಿತು ಮಾಹಿತಿ. 1:20ಕ್ಕೆ ಚಿತ್ರಗೀತೆಗಳು, 1:30ಕ್ಕೆ ಚೈತ್ರವನ ಲಕ್ಷ್ಮೀಶನ ಜೈಮಿನ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎ ಎಸ್ ಶಂಕರ್ ನಾರಾಯಣ. 2:40ಕ್ಕೆ ಹಿಂದಿ ಪಾಠ ಬೆಂಗಳೂರು ಕೇಂದ್ರದಿಂದ, 3 ಗಂಟೆಗೆ ಎಫ್ಎಂ 101.3 ಮೆಗಾಹರ್ಟ್ಸ್ ಕಾರ್ಯಕ್ರಮಗಳು ಮೂಡಿಬರಲಿವೆ. ಈ ಎಲ್ಲ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು ನಾಳೆ ಸಂಜೆ 5 ಗಂಟೆಗೆ ಚಿತ್ರಗೀತೆಗಳು, 5:30ಕ್ಕೆ ಯುವವಾಣಿಯಲ್ಲಿ ತುತ್ತಿಗೊಂದು ಮಾರ್ಗ ಸ್ವಯಂ ಉದ್ಯೋಗಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ, ಪ್ರಸ್ತುತಿ ವೆಂಕಟೇಶ್ ಹುಗರ್, ನಿರ್ವಹಣೆ ವೆಂಕಟೇಶ್ ಬೇನ್ಮಿಂಚಿ. ಇನ್ನು 6:15ಕ್ಕೆ ಗ್ರಾಮದರ್ಶಿ ಸಿರ್ವಾರ್ ತಾಲೂಕಿನ ಒಕ್ರಾಣಿ ಗ್ರಾಮದ ಪರಿಚಯ, ಪ್ರಸ್ತುತಿ ವೀರೇಶ್, ನಿರ್ವಹಣೆ ವೆಂಕಟೇಶ್ ಬೇನ್ಮಿಂಚಿ. ಇನ್ನು 6:51ಕ್ಕೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ, ದೇವದುರ್ಗ ತಾಲೂಕಿನ ಮಾತ್ಪಳ್ಳಿ ಗ್ರಾಮದ ಗೋಕುಲ್ ಸಾಬ್ ಅವರ ಕೃಷಿ ಅನುಭವಗಳನ್ನು ಕೇಳಲಿದ್ದೀರಿ. ನಂತರ ಹವಾಮಾನ ವರದಿ, ಅಕ್ಕುಪೇಟೆ ಧಾರಣೆ. ಇನ್ನು 7:20ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೊರಡಕೇರ ಗ್ರಾಮದ ಚನ್ನಬಸವಣ್ಣಗೌಡ ಪಾಟೀಲ್ ಮತ್ತು ಸಂಗಡಿಗರಿಂದ ಡೊಳಿನ ಪದಗಳು. 7:45ಕ್ಕೆ ಚಿತ್ರಗೀತೆಗಳು, 9:15ಕ್ಕೆ ಪ್ರಚಲಿತ ವಿದ್ಯಮಾನ ಬೆಂಗಳೂರು ಕೇಂದ್ರದಿಂದ, 9:30ಕ್ಕೆ ಕ್ರೀಡಾ ಲೋಕ ದಿ ಕರ್ನಾಟಕ ಸ್ಟೇಟ್ ವುಮೆನ್ಸ್ ಫಿಡೆ ರೆಡೆ ಚೆಸ್ ಚಾಂಪಿಯನ್ಶಿಪ್ 2026 ಬಾನಲಿ ವರದಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 10 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಲಿ ಅಕ್ಬರ್ ಖಾನ್ ಅವರ ಸರೋದ್ ವಾದನ ಧ್ವನಿ ಮುದ್ರಿತ ಪ್ರಸಾರ ಕೇಳಲಿದ್ದೀರಿ. 10:30ಕ್ಕೆ ಹಿಂದಿ ಚಿತ್ರಗೀತೆಗಳು. ಇದುವರೆಗೆ ಕಾರ್ಯಕ್ರಮ ವಿವರಣೆ ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:05, ಇಂಗ್ಲಿಷ್ನಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದಿಂದ.
1: The Unified Payments Interface UPI has completed 10 years of transforming digital payments and has emerged as the backbone of India's digital payments ecosystem. The UPI, which was launched on this day in 2016, has surged almost 13,000-fold in transaction volume. Prime Minister Narendra Modi hailed the decade-long success of service of Unified Payment Interface. In a social media post, Mr. Modi called the countrymen to share their UPI experience. And he stated that the sheer scale and reach of UPI is something every Indian must be proud of. The unprecedented scale and reliability achieved by UPI have earned global recognition, with the system now operational across 11 countries. The finance ministry said that the annual transaction volume increased from just 1.78 crore transactions in 2016-17 to over 24,162 crore transactions in 2025-26. National Security Advisor Ajit Doval today held special representative talks with Chinese Foreign Minister Wang Yi in Beijing on the India-China boundary issue and improvement of relations between the two countries. Both Doval and Wang are the designated special representatives.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
4: ಸಿಕ್ಕಿಬಿದ್ರು.
5: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
6: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ.
3: ಮಿತ ನೀರು

0: ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
1: ಜಲವೇ ಜೀವ, ಬಾರದಿರಲಿ ಅಭಾವ.
2: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
3: ಬಳಸಿದ ನೀರು ಮರುಬಳಕೆ ಆಗಬೇಕು.
4: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡಬಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
3: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
1: 8700014242.
2: ಅಕ್ಕಿ ತಿಂದವ ಹಕ್ಕಿಯಂತೆ, ಜೋಳ ತಿಂದವ ತೋಳದಂತೆ. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಧಾನ್ಯಗಳಲ್ಲಿ ಶ್ರೇಷ್ಠ ಧಾನ್ಯ ಸಿರಿಧಾನ್ಯ. ಉತ್ತಮ ಆರೋಗ್ಯಕ್ಕೆ ಅತ್ಯುತ್ತಮ ಆಹಾರ ಸಿರಿಧಾನ್ಯ. ಸಿರಿಧಾನ್ಯ ತಿನ್ನಿ, ಆರೋಗ್ಯದಲ್ಲಿ ಶ್ರೀಮಂತರಾಗಿ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆರೋಗ್ಯದಲ್ಲಿ ಬಳಸಿರಿ. ಸಿರಿಧಾನ್ಯಗಳ ತಾಕತ್ತು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು. ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ರಾಗಿ ತಿಂದವ ನಿರೋಗಿ, ಸಾಮೆ ತಿಂದವ ಸ್ವಾಮಿ. ಯಾವ ಜಟ್ಟಿಗಿಲ್ಲ ಕಮ್ಮಿ. ರಾಗಿಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಜೋಳ ತಿಂದವರು ಬಲಿಷ್ಠರು. ಜನರ ಹೊಟ್ಟೆ ತುಂಬಿಸುವ ಜೋಳದ ರೊಟ್ಟಿ ಜಾನುವಾರುಗಳಿಗೆ ಉತ್ಕೃಷ್ಟ ಮೇವು. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
3: ಇದುವರೆಗೆ ಪ್ರಕಟಣೆ ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 6:15. ಈಗ ಕೇಳಿ ಕಾರ್ಯಕ್ರಮ ಆರೋಗ್ಯ ಭಾಗ್ಯ.
2: ಆಕಾಶವಾಣಿ ರಾಯಚೂರು ಕಾರ್ಯಕ್ರಮ ಆರೋಗ್ಯ ಭಾಗ್ಯ.
3: ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ.
4: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
5: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
4: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
5: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
4: ಟೋಲ್ ಫ್ರೀ 1-800-420-2233.
3: ವಾಣಿಜ್ಯ ಪ್ರಕಟಣೆ ಕೇಳಿದರೆ ಕೇಳಿದರೆ ಆರೋಗ್ಯ ಬಗ್ಗೆ ಕಾರ್ಯಕ್ರಮದಲ್ಲಿ ಹೊಟ್ಟೆಯಲ್ಲಿ ಕಂಡುಬರುವಂಥ ಕ್ಯಾನ್ಸರ್ ಮತ್ತು ಚಿಕಿತ್ಸೆ ಕುರಿತು ರಾಯಚೂರಿನ ಸರ್ಜಿಕಲ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಕ್ಯಾನ್ಸರ್ ತಜ್ಞ ವೈದ್ಯರಾದಂಥ ಡಾಕ್ಟರ್ ಪ್ರಸಾದ್ ಕೆ ಅವರೊಂದಿಗೆ ಸಂದರ್ಶನವನ್ನು ಕೇಳಿ.
6: ಪ್ರಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ರಾಯಚೂರು ಸರ್ಜಿಕಲ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಉದರಶಾಸ್ತ್ರ ಚಿಕಿತ್ಸಕರಾದ ಡಾಕ್ಟರ್ ಪ್ರಸಾದ್ ಕೆ ಅವರು ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ. ಅವರು ಇವತ್ತು ನಮ್ಮ ಆಕಾಶವಾಣಿಯಲ್ಲಿ ಹೊಟ್ಟೆಯಲ್ಲಿ ಕಂಡುಬರ್ತಕ್ಕಂಥ ಕ್ಯಾನ್ಸರ್ಗಳ ಕುರಿತು ಮಾಹಿತಿಯನ್ನು ಕೊಡ್ತಾರೆ. ಅದರ ಬಗ್ಗೆ ಸಮಗ್ರವಾದಂಥ ಒಂದು ಚಿತ್ರವನ್ನು ನಮ್ಮ ಕೇಳುಗರಿಗೆ ತಿಳಿಸ್ತಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್.
7: ನಮಸ್ಕಾರ.
6: ಈ ಹೊಟ್ಟೆಯಲ್ಲಿ ಕಂಡುಬರ್ತಕ್ಕಂಥ ಅಂಗಾಂಗಗಳು ಬೇರೆ ಬೇರೆ ಇರ್ತವೆ, ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಆ ಲಿವರ್ ಆಗಿರ್ಬೋದು ಅಥವಾ ಪಿತ್ತಕೋಶ ಆಗಿರ್ಬೋದು, ಸಣ್ಣ ಕರಳು, ದೊಡ್ಡ ಕರಳು, ಹೀಗೆ ಬೇರೆ ಬೇರೆ ಅಂಗಾಂಗಗಳು ನಮ್ಮ ಹೊಟ್ಟೆಯಲ್ಲಿರ್ತವೆ. ಈ ಅಂಗಾಂಗಗಳಿಗೆ ಕ್ಯಾನ್ಸರ್ ಬಂದಾಗ ಏನು ತೊಂದರೆ ಆಗ್ತದೆ ಮತ್ತು ಏನು ಲಕ್ಷಣಗಳು ಕಂಡು ಬರ್ತವೆ ಮತ್ತು ಯಾವ್ಯಾವ ಅಂಗಾಂಗಗಳಲ್ಲಿ ಯಾವ ಥರ ಕ್ಯಾನ್ಸರ್ ಕಂಡು ಬರ್ತದೆ ಅನ್ನೋದನ್ನು ಕುರಿತು ವೈದ್ಯರು ಹೇಳ್ತಾರೆ. ಸರ್, ಈಗ ನೀವು ಹೇಳ್ದಂಗೆ ಈ ಹೊಟ್ಟೆಯಲ್ಲಿ ಕಂಡು ಬರ್ತಕ್ಕಂಥ ಭಾಗಗಳಿದಾವಲ್ಲ, ಯಾವ್ಯಾವ ಅಂಗಾಂಗಗಳಿದಾವೆ ಹೊಟ್ಟೆಯಲ್ಲಿ ಮತ್ತು ಒಂದೊಂದು ಅಂಗಾಂಗ ಬಗ್ಗೆ ನಾವು ಚರ್ಚೆ ಮಾಡೋಣ. ಆ ಅಂಗಾಂಗಗಳ ಬಗ್ಗೆ ನಮ್ಗೆ ಕೇಳಿದ್ರೆ ತಿಳಿಸಿ ಸರ್.
7: ನೋಡಿ, ನೀವು ಆಗಲೇ ಹೇಳಿದ್ರಿ ಹೊಟ್ಟೆಯಲ್ಲಿ ಹಲವಾರು ಅಂಗಗಳಿದೆ ಅಂತ. ನಿಜವಾಗ್ಲೂ ಅದು ಹೊಟ್ಟೆ ಅನ್ನೋದು ನಮ್ಮ ಮೆಡಿಕಲ್ ವರ್ಲ್ಡ್ ಅಲ್ಲಿ ಒಂಥರ ಪ್ಯಾಂಡೋರಾ ಬಾಕ್ಸ್.

0: ಹೇಳ್ತೀವಿ, ಹೇಗೆ ಜಾದು ಪಟ್ಟಿಗೆ ಅಂತ ಹೇಳ್ತಾರಲ್ಲ ಆ ರೀತಿ ಒಂದು ಪೆಟ್ಟಿಗೆ ಅಂತ ಹೇಳ್ಬೋದು. ಅದರಲ್ಲಿ ಹಲವಾರು ಅಂಗಗಳಿದೆ. ಮೇಲಿಂದ ಕೆಳಗಡೆ ನೋಡೋದಾದ್ರೆ ಅನ್ನನಾಳ, ಆಮೇಲೆ ಜಠರ, ಆಮೇಲೆ ಸಣ್ಣ ಕರಳು, ಆಮೇಲೆ ದೊಡ್ಡ ಕರಳು, ಆಮೇಲೆ ಗುದದ್ವಾರ, ಮಧ್ಯದಲ್ಲಿ ಮತ್ತೆ ಲಿವರ್ ಬರುತ್ತೆ, ಅದು ಯಕೃತ್ ಅಂತ ಹೇಳ್ತೀವಿ, ಮತ್ತೆ ಪಿತ್ತ ಕೋಶ ಅಂತ ಹೇಳ್ತೀವಿ, ಅದು ಗಾಲ್ ಬ್ಲಾಡರ್ ಅಂತ, ಮತ್ತೆ ಪ್ಯಾನ್ಕ್ರಿಯಾಸ್ ಅಥವಾ ಮೇಧೋಜೀರಕಾಂಗ ಗ್ರಂಥಿ ಅಂತ. ಸೊ ಇದು ಸಹ ಮುಖ್ಯವಾದ ಅಂಗಗಳು ನಮ್ಮ ಹೊಟ್ಟೆಯಲ್ಲಿ ಇರುವಂತದ್ದು. ಇದರಲ್ಲಿ ಯಾವುದೇ ಸಮಸ್ಯೆ ಆದರೂ ಸಹ ಹೊಟ್ಟೆಯಲ್ಲಿ ಲಕ್ಷಣಗಳು ಕಾಣಕ್ಕೆ ಶುರು ಆಗುತ್ತದೆ. ರೋಗಿಗಳು ಹೇಗೆ ಬರ್ತಾರೆ ಅಂತಂದ್ರೆ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಬರ್ತಾರೆ. ಸೊ ಅದು ಗ್ಯಾಸ್ಟ್ರಿಕ್ ಅನ್ನೋದು ತುಂಬಾ ಕಾಮನ್ ವರ್ಡ್, ಅದು ಸಾಮಾನ್ಯವಾದಂತಹ ಮಾತು. ಸೊ ಏನಾದ್ರು ಆದ್ರೂ ಸಮಸ್ಯೆ ಹೊಟ್ಟೆಯಲ್ಲಿ, ನನಗೆ ಗ್ಯಾಸ್ಟ್ರಿಕ್ ಆಗಿದೆ, ಉಬ್ರ ಬರ್ತಾ ಇದೆ, ಡೇಗ್ ಬರ್ತಾ ಇದೆ, ಇಲ್ಲ ಮೋಷನ್ ಸರಿಯಾಗಿಲ್ಲ, ಇಲ್ಲ ಭೇದಿ ಆಗ್ತಾ ಇದೆ, ಎಲ್ಲದಕ್ಕೂ ಗ್ಯಾಸ್ಟ್ರಿಕ್ ಅಂತ ಹೇಳ್ಬಿಡ್ತಾರೆ. ಕೂಲಂಕುಷವಾಗಿ ನಾವು ಅವರಲ್ಲಿ ವಿಚಾರಗಳನ್ನು ಕೇಳಿದಾಗ, ಕೆಲವೊಂದು ಬೇಕಾದಾಗ ಪರೀಕ್ಷೆಗಳನ್ನು ಮಾಡಿದಾಗ ಅದು ನಿಜವಾಗ್ಲೂ ಗ್ಯಾಸ್ಟ್ರಿಕ್ ಹೌದಾ ಅಲ್ವಾ, ಗ್ಯಾಸ್ಟ್ರಿಕ್ ಅಲ್ಲ ಅಂದ್ಮೇಲೆ ಬೇರೆ ಯಾವ ಕಾರಣಗಳಿಂದ ಇವರಿಗೆ ಸಮಸ್ಯೆ ಬರ್ತಿದೆ ಅಂತ ಕಂಡಿಡಿತಾ ಹೋದಂಗೆ ಒಂದೊಂದು ಸತಿ ನಮಗೆ ಕ್ಯಾನ್ಸರ್ಗಳು ಕಾಣಿಸುತ್ತೆ. ಆ ಅಂಗಗಳ ತಕ್ಕಂತ ಕ್ಯಾನ್ಸರ್ಗಳಿಗೆ ಕೆಲವೊಂದು ಪರೀಕ್ಷೆಗಳು ಮಾಡಬೇಕಾಗತ್ತೆ. ಅದನ್ನ ಪರೀಕ್ಷೆಗೆ ಒಂದೊಂದು ಸತಿ ಬಯಾಪ್ಸಿ ಅಂತದ ಒಂದು ತುಂಡನ್ನ ತೆಗೆದುಬಿಟ್ಟು ಟೆಸ್ಟ್ಗೂ ಕಳಿಸಬೇಕಾಗತ್ತೆ. ಈ ರೀತಿಯಲ್ಲಿ ಡಯಾಗ್ನೋಸ್ ಮಾಡಿ ಅವರಿಗೆ ಕೂರಿಸ್ಬಿಟ್ಟು ನಾವು ಮಾತಾಡಬೇಕಾಗತ್ತೆ. ನಿಮಗೆ ಇದು ಗ್ಯಾಸ್ಟ್ರಿಕ್ ಅಲ್ಲ, ಗ್ಯಾಸ್ಟ್ರಿಕ್ ಅಂತ ಬಂದಿದ್ದೀರಾ ನೀವು, ಆದ್ರೆ ನಿಮ್ಮ ಲಕ್ಷಣಗಳು ಗ್ಯಾಸ್ಟ್ರಿಕ್ ತರ ಕಾಣಿಸ್ತಿಲ್ಲ. ಸೊ ಈ ರೀತಿ ನಮಗೆ ಅನುಮಾನ ಬರ್ತಾ ಇದೆ, ನಾವು ಇದನ್ನು ಮತ್ತೆ ಪರೀಕ್ಷೆ ಮಾಡಬೇಕು ಅಂತ ಹೇಳ್ತೀವಿ. ಅಷ್ಟೊಂದು ಸತಿ ಕ್ಯಾನ್ಸರ್ ಅಂತ ಶಬ್ದ ನಾವು ಅಷ್ಟು ಬೇಗ ಹೇಳಕ್ ಹೋಗೋದಿಲ್ಲ. ನಮಗೆ ಗೊತ್ತಿದ್ರು, ನಾವು ಪರೀಕ್ಷೆ ಮಾಡಿ ನಮಗೆ ಗೊತ್ತಾದ್ರೂ ಡೌಟ್ ಬಟ್ರು ಸಹ ನಾವು ಅದು ಕನ್ಫರ್ಮ್ ಆಗೋ ತನಕ ನಾವು ಅವರಿಗೆ ಹೇಳಕ್ ಹೋಗೋದು. ಕ್ಯಾನ್ಸರ್ ಅನ್ನೋದು ಆತರ ವರ್ಡ್ ಆಗಿಬಿಟ್ಟಿದೆ ಜನರಲ್ಲಿ. ಫಸ್ಟ್ ಮಾತಾಡಿ ಕೂಲಂಕುಷವಾಗಿ ಅವರಿಗೆ ಪರೀಕ್ಷೆ ಮಾಡಿ ಆಮೇಲೆ ಅವರ ಕಾನ್ಫಿಡೆನ್ಸ್ ಅನ್ನು ತಗೊಂಡ ಮೇಲ್ಗಡೆ ನಾವು ಅವರಿಗೆ ನಿಧಾನಕ್ಕೆ, ಅಂದ್ರೆ ಎಸ್ಪೆಷಲಿ ನಾವು ಅವರ ಪೇಷಂಟ್ ಜೊತೆ ಬಂದವರ ಜೊತೆಗೆ ನಾವು ಮಾತಾಡ್ತೀವಿ, ತನ್ನ ನಮಗೆ ಯಾಕೋ ಅನುಮಾನ ಬರ್ತಾ ಇದೆ, ನಾವು ಇಲ್ಲಿ ಪರೀಕ್ಷೆಗಳು ಮಾಡಬೇಕು ಅಂದಾಗ ಕೆಲವರು ತಕ್ಷಣ ಹೆದರ್ಕೊಂಡ್ಬಿಟ್ಟು ಬೇರೆ ಕಡೆ ಹೋಗ್ಬಿಡ್ತಾರೆ, ಬರದೇ ಇಲ್ಲ, ಇಲ್ಲ ನಾವು ಬೇರೆ ಆಯುರ್ವೇದಿಕ್ ಅದು ಇದು ಅಂತ ಮೆಡಿಸಿನ್ ಮಾಡಕ್ ಹೋಗ್ತಾರೆ. ನಾವು ಮುಖ್ಯವಾಗಿ ರೋಗಿಗಳನ್ನ ತಪಾಸಣೆ ಮಾಡೋದು ಮುಖ್ಯ, ಅದ್ ತಕ್ಕಂತ ಪರೀಕ್ಷೆಗಳನ್ನು ಮಾಡೋದು ಮುಖ್ಯ ಇರುತ್ತೆ.
1: ಈಗ ನೀವ್ ಹೇಳಿದ್ರಿ ಈ ಗ್ಯಾಸ್ಟ್ರಿಕ್ ಅಂತ ಹೇಳಿ, ಈಗ ಸಾಕಷ್ಟು ಜನಗಳಿಗೆ ಕಾಮನ್ ಆಗಿ ಕಂಡು ಬರ್ತಕ್ಕಂಥದ್ದು ಸಮಸ್ಯೆ, ಅದೇನು ಆಗಲ್ಲ ಬಿಡಿ ಅಂತ ಹೇಳಿ ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ಅಂತ ಹೇಳಿ, ಯಾವಾಗ ವೈದ್ಯರ ಹತ್ರ ಹೋಗ್ಬೇಕು ಸರ್? ಈಗ ಎಷ್ಟು ವರ್ಷ ಗ್ಯಾಸ್ಟ್ರಿಕ್ ಇರ್ತದೆ, ಕೆಲವರಿಗೆ ವರ್ಷಾನುಗಟ್ಟಲೆ ಯಾವಾಗಲೂ ಗ್ಯಾಸ್ಟ್ರಿಕ್ ಇರ್ತದೆ, ಅದು ಕಾಮನ್ ಅಂತ ಎಲ್ಲ ಟೆಸ್ಟ್ ಮಾಡಿಸ್ಕೊಂಡಿರ್ತಾರೆ, ಅದು ಕಾಮನ್ ಬಿಡಿ ಅಂತ ಬಿಟ್ಟಿರ್ತಾರೆ. ಕೆಲವರಿಗೆ ಸ್ವಲ್ಪ ದಿನಗಳಲ್ಲಿ ಅದು ಗ್ಯಾಸ್ಟ್ರಿಕ್ ಸಮಸ್ಯೆ ಬೇರೆ ರೀತಿಯ ರೂಪ ಪಡ್ಕೊಂಡಿರ್ತದೆ ಅಂತ, ಯಾವಾಗ ಜನ ಬೇಗ ವೈದ್ಯರನ್ನು ಕಾಣಬೇಕು?
0: ತುಂಬಾ ಒಳ್ಳೆ ವಿಚಾರ ಕೇಳಿದ್ರಿ ಸರ್. ಮುಖ್ಯವಾಗಿ ರೋಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಅವನಿಗೆ ತುಂಬಾ ವರ್ಷದಿಂದ ಇದ್ದಂತಹ ಸಮಸ್ಯೆ ಅಂದ್ರೆ, ಈಗ ಅವನಿಗೆ ಹೊಟ್ಟೆ ಉಬ್ರ ಆಗ್ತಿರ್ಬೋದು, ಇಲ್ಲ ಡೇಗ್ ಬರ್ತಿರ್ಬೋದು, ಇಲ್ಲ ಮಲಬದ್ಧತೆ ಸಮಸ್ಯೆ ಇರ್ಬೋದು, ಅದು ಅಷ್ಟು ವರ್ಷದಿಂದ ಇದ್ದಿದ್ದು ಇತ್ತೀಚೆಗೆ ಅಂದ್ರೆ ಸ್ವಲ್ಪ ದಿನಗಳು ಅಥವಾ ಸ್ವಲ್ಪ ತಿಂಗಳು ಅಥವಾ ಸ್ವಲ್ಪ ವಾರಗಳಲ್ಲಿ ಅದೇ ಲಕ್ಷಣ ಸ್ವಲ್ಪ ಬೇರೆ ತರ ಕಾಣಿಸ್ತಾ ಇದೆ ಅವನಿಗೆ, ಒಂದು ಸಮಸ್ಯೆ ಅವನಿಗೆ ಡೇಗ್ ಬರ್ತಿರೋದು ಸಮಸ್ಯೆ ಇತ್ತೀಚೆಗೆ ಜಾಸ್ತಿ ಆಗಿರ್ಬೋದು, ಉಬ್ರ ಅನ್ನೋದು ಜಾಸ್ತಿ ಆಗಿರ್ಬೋದು. ಮುಂಚೆ 6 ತಿಂಗಳಿಗೊಂದ್ಸತಿ 3 ತಿಂಗಳಿಗೊಂದ್ಸತಿ ಬರ್ತಿರೋದು ಇತ್ತೀಚೆಗೆ ತಿಂಗಳಲ್ಲಿ 1-2 ಸತಿ ಕಾಣಿಸಕ್ ಸ್ಟಾರ್ಟ್ ಆಗುತ್ತೆ, ಇಲ್ಲ ವಾರದಲ್ಲಿ 1-2 ಸತಿ ಕಾಣಿಸಕ್ ಸ್ಟಾರ್ಟ್ ಆಗಿರುತ್ತೆ, ಇಲ್ಲ ದಿನ ದಿನ. ಸೊ ಇದು ಇತ್ತೀಚೆಗೆ ಚೇಂಜ್ ಆಗಿರುವಂತ ಸಿಂಪ್ಟಮ್ಸ್, ಸೊ ರೀಸೆಂಟ್ ಚೇಂಜ್ ಇನ್ ದ ಸಿಂಪ್ಟಮ್ಸ್, ಅದು ಒಂದು. ಅದ್ರ ಜೊತೆಗೆ ಅವರಲ್ಲಿ ಯಾಕೋ ಊಟ ಹೋಗ್ತಾ ಇಲ್ಲ, ಮುಂಚೆ ತುಂಬಾ ಚೆನ್ನಾಗಿ ಊಟ ಮಾಡ್ತಾ ಇದ್ದೆ, ಇವಾಗ ಯಾಕೋ ನನಗೆ ಅಷ್ಟು ಹಸು ಆಗ್ತಾ ಇಲ್ಲ, ಆಮೇಲೆ ತೂಕನು ಕಡಿಮೆ ಆದ ತರ ಕಾಣ್ತಾ ಇದೆ ಅಂತ ಅವ್ರಿಗೆ ಅನ್ಸಕ್ ಶುರು ಆಗುತ್ತೆ. ಸೊ ಇದೆಲ್ಲ ತುಂಬಾ ಮುಖ್ಯವಾದ ಲಕ್ಷಣ. ಕ್ಯಾನ್ಸರ್ ಇರಬಹುದು, ಅಂದ್ರೆ ಬೇರೆ ಕಾರಣನೂ ಇರ್ಬೋದು, ಬಟ್ ಕ್ಯಾನ್ಸರ್ ಅಂತ ನಾವು ಸಸ್ಪೆಕ್ಟ್ ಮಾಡ್ಬೇಕು ಅಂದ್ರೆ, ಸೊ ಈ ಕೆಲವು ಲಕ್ಷಣಗಳು ಸಮಸ್ಯೆಗಳು ಅಥವಾ ಸಿಂಪ್ಟಮ್ಸ್ಗಳು ನಾವು ಕೂಲಂಕಷವಾಗಿ ಕೇಳಿದಾಗ ರೋಗಿಗೂ ಇದು ಗೊತ್ತಾಗಿತ್ತು ಅಂದ್ರೆ ಅವಾಗ ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಅದ್ರ ಜೊತೆಗೆ ಒಂದೊಂದ್ ಸತಿ ಏನಾಗುತ್ತೆ, ಮಲಬದ್ಧತೆ ಇರುತ್ತೆ ತುಂಬಾ ದಿವಸಿಂದನು, ಆದ್ರೆ ಇತ್ತೀಚೆಗೆ ಅವನಲ್ಲಿ ರಕ್ತಸ್ರಾವ ಆಗೋದು ಕಾಣಬಹುದು, ಮಲಬದ್ಧತೆ ಜೊತೆಗೆ ರಕ್ತಸ್ರಾವ. ಮುಂಚೆ ಯಾವತ್ತೂ ಹೋಗ್ತಿರ್ಲಿಲ್ಲ, ಇತ್ತೀಚೆಗೆ ಕಾಣಿಸ್ತಾ ಇದೆ, ಅದ್ರ ಜೊತೆಗೆ ನೋವು ಕಾಣ್ತಾ ಇದೆ, ಇಲ್ಲ ಅಂದ್ರೆ ಗಾಳಿನೂ ಹೋಗ್ತಾ ಇಲ್ಲ, ಇಲ್ಲ ಮೋಷನೇ ಆಗ್ತಾ ಇಲ್ಲ. ಈ ರೀತಿ ಸಮಸ್ಯೆಗಳು ಬಂದಾಗ ನಿರ್ಲಕ್ಷ್ಯ ಮಾಡಬಾರ್ದು, ವೈದ್ಯರನ್ನ ಕಾಣಿ.
1: ಸರ್, ಈಗ ನಮ್ಮ ಹೊಟ್ಟೆಯಲ್ಲಿ ಅನೇಕ ಅಂಗಾಂಗಗಳಿದಾವ ಅಂತ ತಾವ್ ಹೇಳಿದ್ರಿ, ಈಗ ಲಿವರ್ ಆಗಿರ್ಬೋದು, ಪಿತ್ತಕೋಶ ಆಗಿರ್ಬೋದು, ಕರಳು ಆಗಿರ್ಬೋದು, ಸಣ್ಣ ಕರಳು, ದೊಡ್ಡ ಕರಳು ಆಗಿರ್ಬೋದು, ಮೆದುಜೀರಕಾಂಗ ಆಗಿರ್ಬೋದು, ಈ ತರ ಅಂಗಾಂಗಗಳಿದಾವೆ. ಈಗ ಎಲ್ಲಾ ಹೊಟ್ಟೆಗಳಿಗೆ ಇರ್ತಕ್ಕಂಥ ಈ ಅಂಗಾಂಗಗಳಿಗೆ ಏನಾದರೂ ಕ್ಯಾನ್ಸರ್ ಬಂದಾಗ ಲಕ್ಷಣಗಳು ಒಂದೇ ತರ ಇರ್ತಾವ ಅಥವಾ ಬೇರೆ ಬೇರೆ ರೀತಿಯ ಲಕ್ಷಣಗಳು ಕಂಡು ಬರ್ತಾವ ಅಂತ?
0: ಎಷ್ಟೊಂದು ಅಂಗಗಳಿದ್ದಾಗ ಎಲ್ಲದಕ್ಕೂ ಒಂದೇ ತರ ಲಕ್ಷಣಗಳು ಬರೋದಿಲ್ಲ. ಈಗ ಅನ್ನನಾಳ ಮತ್ತೆ ಜಠರದ ಸಮಸ್ಯೆ ತಗೊಂಡ್ರೆ ಅದು ಗ್ಯಾಸ್ಟ್ರಿಕ್ ತರ ಸಮಸ್ಯೆ ಬರ್ಬೋದು, ಅಂದ್ರೆ ಡೇಗ್ ಬರ್ಬೋದು, ಹೊಟ್ಟೆ ಉಬ್ರ ಆಗ್ಬೋದು, ಊಟ ಹೋಗ್ತಾ ಇಲ್ಲ, ಇಲ್ಲ ಪದೇ ಪದೇ ಉರಿ ಬರ್ತಾ ಇರೋದು, ಇದು ಈ ಗ್ಯಾಸ್ಟ್ರಿಕ್ ಸಮಸ್ಯೆನೂ ಆಗಿರ್ಬೋದು, ಈವನ್ ಕ್ಯಾನ್ಸರ್ ಅನ್ನನಾಳ ಅಥವಾ ಜಠರದ ಕ್ಯಾನ್ಸರ್. ಅನ್ನನಾಳದ ಕ್ಯಾನ್ಸರ್ ಅಲ್ಲಿ ಏನಾಗ್ತಾ ಹೋಗುತ್ತೆ ಅಂತಂದ್ರೆ, ಕ್ಯಾನ್ಸರ್ ಇತ್ತು ಅಂತಂದ್ರೆ ಊಟ ಹೋಗೋದಿಲ್ಲ, ಹಿಡ್ಕೊಂಡಂಗೆ ಆಗ್ಬಿಡುತ್ತೆ. ಊಟ ನುಂಗಬೇಕಾದ್ರೆ

0: ಅವನಿಗೆಲ್ಲೋ ಒಂದ್ ಕಡೆ ಮಧ್ಯದಲ್ಲಿ ಸಿಕ್ಕಾಕೊಳ್ತಾ ಇದೆ, ನನಗೆ ಎದೆ ಭಾಗ ಇಲ್ಲ ಗಂಟ್ಲು ಭಾಗ ಇಲ್ಲ ಹೊಟ್ಟೆ ಮಧ್ಯಭಾಗದಲ್ಲಿ ಸಿಕ್ಕಾಕೊಳ್ತಾ ಇದೆ, ಇಳಿತಾ ಇಲ್ಲ ನನಗೆ. ಮುಂಚೆ ಎರಡು ರೊಟ್ಟಿ ತಿನ್ನೋನು 10 ನಿಮಿಷದಲ್ಲಿ ತಿನ್ನೋನು, ಈಗ ಅರ್ಧ ಗಂಟೆ ಆದ್ರೂ ಒಂದ್ ರೊಟ್ಟಿ ತಿಂತಾ ಇಲ್ಲ, ಅರ್ಧ ರೊಟ್ಟಿನೂ ತಿನ್ನಕ್ಕೆ ಅರ್ಧ ಗಂಟೆ ತಗೊಳ್ತಾ ಇದ್ದಾನೆ ಅಂದ್ರೆ ಅದು ಗ್ಯಾಸ್ಟ್ರಿಕ್ ಸಮಸ್ಯೆ ಅಲ್ಲ, ನುಂಗಕ್ಕೆ ಕಷ್ಟ ಆಗ್ತಾ ಇದೆ, ಅಲ್ಲಿ ಏನೋ ತಡಿತಾ ಇದೆ. ಅಲ್ಸರ್ ಆಗಿರ್ಬೋದು, ಗೆಡ್ಡೆ ಆಗಿರ್ಬೋದು, ಅನ್ನನಾಳ ಮತ್ತೆ ಜಠರದ ಮಧ್ಯದಲ್ಲಿ ಅಥವಾ ಅನ್ನನಾಳದಲ್ಲೇ ಏನಾದ್ರು ಈ ತರ ಸಮಸ್ಯೆ ಇದ್ದಾಗ ಅವಾಗ ಅಷ್ಟು ಬೇಗ ಊಟ ಇಳಿಯೋದಿಲ್ಲ ಅವನಿಗೆ. ಮುಖ್ಯವಾಗಿ ಗಟ್ಟಿ ಪದಾರ್ಥ ಈಗ ರೊಟ್ಟಿ ಆಗಲಿ ಅವನು ನುಂಗಕ್ಕಾಗ್ತಾ ಇಲ್ಲ. ಸೊ ಅವನು ಮನೇಲಿ ಏನು ಮಾಡ್ತಾನೆ, ಯಾಕೆ ಹೇಳೋದು ಬೇಡ ಅಂತ, ಅವ್ನು ರೊಟ್ಟಿ ಬೇಕಂತ ಬಿಟ್ಬಿಡ್ಬೋದು, ಇಲ್ಲಮ್ಮ ನನಗೆ ರೊಟ್ಟಿ ಇಷ್ಟ ಆಗ್ತಿಲ್ಲ ಬಿಟ್ಬಿಟ್ಟಿದ್ದೀನಿ ಅಂತ ಜನ ಮನೇಲಿರೋರಿಗೆ ಯಾಕೋ ಬಿಟ್ಬಿಟ್ಟು ಯಾರ್ಬಿಡು ಅಂತ ಅನ್ಬೋದು. ಆದರೆ ಅವನಲ್ಲಿ ಅದು ಸಮಸ್ಯೆ ಇರ್ಬೋದು, ಅವ್ನು ಹೇಳ್ಕೊಳ್ಳೋದಕ್ಕಾಗದೇ ಇರ್ಬೋದು, ಅನ್ನನೂ ತಿನ್ನೋದು ಬಿಟ್ಬಿಡ್ಬೋದು ಅವನು. ಬರೇ ನೀರಿನ ಪದಾರ್ಥದಲ್ಲಿದ್ದಾಗ ಇದು ಮನೆ ಮಂದಿ ಇದನ್ನು ನೆಗ್ಲೆಕ್ಟ್ ಮಾಡಬಾರ್ದು, ಇದೇನೋ ಸಮಸ್ಯೆ ಇದೆ, ಇದು ಅನ್ನನಾಳದ ಕ್ಯಾನ್ಸರ್ಗಳ ಸಮಸ್ಯೆ ಇರಬಹುದು ಅಂತ ನಾವು ಯೋಚನೆ ಮಾಡಬೇಕು. ಅದ್ರ ಜೊತೆ ಒಂದೊಂದ್ ಸತಿ ರಕ್ತ ವಾಂತಿ ಆಗ್ಬಹುದು, ಸಡನ್ ಆಗಿ ವಾಂತಿಯಲ್ಲಿ ಸ್ವಲ್ಪ ರಕ್ತ ಮತ್ತು ಕಪ್ಪಗೆ ಏನಾದ್ರು ಕಾಣಿಸ್ತು ಅಂದ್ರು ಇದು ಸಹ ಕ್ಯಾನ್ಸರ್ನ ಸಮಸ್ಯೆ ಆಗಿರ್ಬೋದು. ಮುಖ್ಯವಾಗಿ ಈ ತರ ಸಿಂಪ್ಟಮ್ಸ್ಗಳು ಲಕ್ಷಣಗಳಿಗೆ ಫಸ್ಟ್ ಬರುತ್ತೆ, ನೋವು ಆಮೇಲೆ ಕಾಣಿಸಕ್ಕೆ ಶುರು ಆಗುತ್ತೆ. ಒಂದೊಂದ್ ಸತಿ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಆಲ್ರೆಡಿ ಕೈ ಮೀರಿದ ಪರಿಸ್ಥಿತಿಯಲ್ಲಿ ಹೊಟ್ಟೆ ನೋವು ಬರ್ಬೋದು, ಇಲ್ಲ ಹೊಟ್ಟೆ ಉಬ್ಬರ ಸ್ಟಾರ್ಟ್ ಆಗ್ಬೋದು, ಹೊಟ್ಟೆಲಿ ದಪ್ಪ ಆಗ್ಬೋದು, ಇವೆಲ್ಲ ಸ್ವಲ್ಪ ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿ ಬರುತ್ತೆ. ಮುಂಚಿತವಾಗಿ ಅವರಿಗೆ ಈ ತರ ಕಾಣಿಸ್ತು ಅಂತಂದ್ರೆ ಊಟ ಹೋಗೋದು ಕಮ್ಮಿ ಆಯ್ತು, ತಿನ್ನೋದು ಪ್ರಮಾಣ ಕಮ್ಮಿ ಆಯ್ತು, ಅಥವಾ ಊಟ ಹೋಗ್ಬೇಕಾದ್ರೆ ಸಿಕ್ಕಾಕೊಳ್ತಾ ಇದೆ, ಎಲ್ಲೋ ಒಂದ್ಸತಿ ಬ್ಲಡ್ ಕಾಣಿಸ್ತು, ರಕ್ತ ಕಾಣಿಸ್ತು ಅಂದ್ರೆ ಇದು ಕ್ಯಾನ್ಸರ್ ಸಮಸ್ಯೆ ಇರಬಹುದು ಅಂತ ಹೇಳಿ. ದೊಡ್ಡ ಕರಳಲ್ಲಿ ಕ್ಯಾನ್ಸರ್ ಅಲ್ಲಿ ಏನಾಗುತ್ತೆ, ಸೊ ಮಲಬದ್ಧತೆ ಜೊತೆಗೆ ಏನಾದ್ರು ಬ್ಲಡ್ ಕಾಣಿಸ್ತು ಅಂತಂದ್ರೆ ಅದು ನೆಗ್ಲೆಕ್ಟ್
1: ಮಾಡ್ಬೋದು.
0: ಒಂದೊಂದ್ಸತಿ ಏನಾಗುತ್ತೆ, ಕೆಲವರಿಗೆ 3-4 ಸತಿ ಲೂಸ್ ಮೋಷನ್ ಆಗುತ್ತೆ, ಅಂದ್ರೆ ನೀರಿನ ಪದಾರ್ಥ ನೀರ್ ತರ ಹೋಗ್ತಾ ಇರುತ್ತೆ, ಒಂದೊಂದ್ಸತಿ ಹೋಗೋದೇ ಇಲ್ಲ ಮೋಷನ್, ಆಲ್ಟರ್ಡ್ ಬೌಲ್ ಹ್ಯಾಬಿಟ್ಸ್ ಅಂತೀವಿ, ಅಂದ್ರೆ ಒಂದು 3-4 ದಿವಸ ಮೋಷನ್ ಹೋಗದೇ ಇರ್ಬೋದು, ಒಂದ್ಸತಿ ಹೋಗಕ್ಕೆ ಶುರು ಆಯ್ತು ಅಂದ್ರೆ ಕಂಟಿನ್ಯೂಸ್ ಹೋಗ್ತಾ ಇರ್ಬೋದು. ಇದು ಮುಂಚೆ ಇರಲಿಲ್ಲ ಅವನಲ್ಲಿ. ಮುಂಚೆ ಏನಾಗ್ತಿತ್ತು ಅವನಿಗೆ, 3-4 ದಿವಸಕ್ಕೆ ಒಂದ್ಸತಿ ಮೋಷನ್ ಹೋಗೋದು, ಸ್ವಲ್ಪ ಹೋಗೋದು ಅಷ್ಟೇ, ಮತ್ತೆ 3-4 ದಿವಸಕ್ಕೆ ಒಂದ್ಸತಿ ಈ ತರ ಆಗ್ತಿತ್ತು. ಬಟ್ ಇತ್ತೀಚೆಗೆ ಅದು ಸಿಂಪ್ಟಮ್ಸ್ ಸ್ವಲ್ಪ ಚೇಂಜಸ್ ಆಗಿ ಲೂಸ್ ಮೋಷನ್ ಸ್ಟಾರ್ಟ್ ಆಗ್ಬಹುದು, ಇಲ್ಲ ಬ್ಲಡ್ ಸ್ಟಾರ್ಟ್ ಆಗ್ಬಹುದು. ಸೊ ಇದು ಆಲ್ಟರ್ಡ್ ಬೌಲ್ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ. ಕೆಲವೊಂದ್ಸತಿ ಆ ಗೆಡ್ಡೆ ತುಂಬಾ ಬ್ಲಾಕ್ ಆಯ್ತು ಅಂತಂದ್ರೆ ಮೋಷನು ಹೋಗೋದಿಲ್ಲ, ಗ್ಯಾಸು ಹೋಗೋದಿಲ್ಲ, ಹೊಟ್ಟೆ ಉಬ್ಬರ ಶುರು ಆಗುತ್ತೆ, ವಾಂತಿ ಶುರು ಆಗುತ್ತೆ. ಸೊ ಎಲ್ಲ ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿ ಆಲ್ರೆಡಿ ಗೆಡ್ಡೆ ಕೈ ಮೀರಿದ ಪರಿಸ್ಥಿತಿ ಹೋಗ್ತಾ ಇದೆ ಅಂದಾಗ. ಸೊ ಅದಕ್ಕಿಂತ ಮುಂಚುವಾಗಿ ಏನಾದ್ರು ಅವರ ಸಮಸ್ಯೆಗಳು ಇತ್ತೀಚೆಗೆ ಚೇಂಜಸ್ ಕಾಣಿಸ್ತಾ ಇದೆ ಅಂದ್ರೆ ನೆಗ್ಲೆಕ್ಟ್ ಮಾಡಬಾರ್ದು ಅಂತ. ಕೆಲವೊಂದ್ಸತಿ ಕೆಲವು ಕ್ಯಾನ್ಸರ್ ಲೈಕ್ ಪ್ಯಾನ್ಕ್ರಿಯಾಸ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಅದರಲ್ಲಿ ಹೊಟ್ಟೆ ನೋವು ಬರೋದು ಸಾಮಾನ್ಯ.
1: ಎಲ್ಲಿ ಕಂಡು ಬರ್ತದೆ ಹೊಟ್ಟೆ?
0: ಸೊ ಮಧ್ಯಭಾಗ, ಹೊಟ್ಟೆಯ ಮಧ್ಯಭಾಗದಲ್ಲಿ ನೋವು ಕಾಣ್ತಾ ಬರುತ್ತೆ. ಕೆಲವೊಂದ್ಸತಿ ನೋವು ಇಲ್ದೇನು ಜಾಂಡಿಸ್ ಕಾಣಿಸುತ್ತೆ, ಕಾಮಣೆ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಕಣ್ಣೆಲ್ಲ ಹಳದಿ ಕಾಣಕ್ ಶುರು ಆಗುತ್ತೆ, ಹೊಟ್ಟೆ ನೋವೇ ಇರಲ್ಲ ಆದ್ರೂ ಹಳದಿ ಕಾಣ್ತಾ ಇದೆ ಅಂತ. ಕಾಲ್ ಮಡಿ ಹೋದಾಗೆಲ್ಲ ಹಳದಿ ಬಣ್ಣ ಹೋಗ್ತಾ ಇದೆ. ಒಂದೊಂದ್ಸತಿ ಮೋಷನ್ ದೊಡ್ಡಿಗೆ ಹೋಗೋದನ್ನು ಸಹ ಬಿಳಿ ಆಗಿ ಕಾಣಬಹುದು. ನಾರ್ಮಲ್ ಏನು ಹಳದಿ ಅಥವಾ ಕಂದು ಬಣ್ಣ ಇರುತ್ತೋ ಅದ್ ಕಾಣದೆ ಬದಲು ಬಿಳಿಯಾಗಿ ಕಾಣಬಹುದು. ಇದು ಅಲ್ಲಿ ಎಲ್ಲೋ ಗೆಡ್ಡೆ ಪ್ಯಾನ್ಕ್ರಿಯಾಸ್ ಅಲ್ಲಿ ಒಂದು ಗೆಡ್ಡೆ ಬ್ಲಾಕ್ ಆಗಿ, ಸೊ ಪ್ಯಾನ್ಕ್ರಿಯಾ ಒಂದು ಪಿತ್ತನಾಳ ಅಥವಾ ಬ್ಲಾಕ್ ಆಗ್ತಾ ಇದೆ ಅಂತ. ಸೊ ಬ್ಲಾಕ್ ಆದಾಗ ಈ ಸಮಸ್ಯೆಗಳು, ನೀ ಲೇಟರ್ ಪೀರಿಯಡ್ ಅಂದ್ರೆ ಆಮೇಲಿನ ಕಾಯಿಲೆ ಉಲ್ಬಣಗೊಂಡಾಗ ನೋವು ಕಾಣಿಸ್ಬೋದು. ಕೆಲವೊಂದು ಪ್ಯಾನ್ಕ್ರಿಯಾಸ್ ಅಲ್ಲೂ ಹಲವು ಭಾಗಗಳಿದೆ, ಆ ಕೆಲವು ಮಧ್ಯಭಾಗ ಕೊನೆ ಭಾಗ ಅಂತ ಟೈಲ್ ಆಫ್ ದಿ ಪ್ಯಾನ್ಕ್ರಿಯಾ ಅಂತದ್ರಲ್ಲಿ ಈ ಸಮಸ್ಯೆ ಜಾಂಡಿಸ್ ಸಮಸ್ಯೆ ಕಾಣಲ್ಲ, ಹೊಟ್ಟೆ ನೋವು ಕಾಣಬಹುದು, ಇಲ್ಲ ಊಟ ಹೋಗದೆ ಇರ್ಬೋದು. ಈ ರೀತಿಯಲ್ಲಿ ಕೆಲವೊಂದ್ಸತಿ ಪ್ಯಾನ್ಕ್ರಿಯಾಸ್ ಕ್ಯಾನ್ಸರ್ಸ್. ಕೆಲವೊಂದ್ಸತಿ ಲಿವರ್ ಕ್ಯಾನ್ಸರ್, ಲಿವರ್ ಕ್ಯಾನ್ಸರ್ ಅಲ್ಲಿ ಪೇಷಂಟಿಗೆ ಸಿಂಪ್ಟಮ್ಸ್ ತುಂಬಾ ನಿಧಾನಕ್ಕೆ ಬರುತ್ತೆ, ಅವನಿಗೆ ಏನು ಇರಲ್ಲ, ಗ್ಯಾಸ್ಟ್ರಿಕ್ ತರದ ಸಮಸ್ಯೆ, ಹೊಟ್ಟೆ ಉಬ್ಬರ, ಊಟ ಹೋಗಲ್ಲ, ಈ ಸಮಸ್ಯೆನೆ ಕಾಣ್ತಾ ಇರುತ್ತೆ. ಕೆಲವೊಂದು ಲಿವರ್ ಅಲ್ಲೂ ಹಲವಾರು ಕ್ಯಾನ್ಸರ್ಗಳಿರುತ್ತೆ, ಅದರಲ್ಲಿ ಆ ಪಿತ್ತನಾಳಕ್ಕೆ ಬಂದು ಅಂಟ್ಕೊಳ್ಳುವಂತ ಕ್ಯಾನ್ಸರ್ ಇತ್ತು, ಗೆಡ್ಡೆ ಬರ್ತಿತ್ತು ಅಂದ್ರೆ ಅವಾಗ ಅವನಿಗೆ ಜಾಂಡಿ ಸಮಸ್ಯೆ ಕಾಣ್ಬೋದು. ಸೊ ಪಿತ್ತಕೋಶ ಮತ್ತೆ ಲಿವರ್ ಮಧ್ಯದಲ್ಲಿ ಏನಾದ್ರು ಗೆಡ್ಡೆ ಕಾಣಿಸ್ತು ಅಂದ್ರೆ ಅವನಿಗೆ ಹೊಟ್ಟೆ ನೋವು ಇರಲ್ಲ, ಏನಿಲ್ಲ, ಜಾಂಡಿಸ್ ಕಾಣಿಸಕ್ ಶುರು ಆಗ್ಬಿಡುತ್ತೆ, ಮೈ ಎಲ್ಲ ಕಡತ ಶುರು ಆಗ್ಬಿಡುತ್ತೆ. ಸೊ ಇವೆಲ್ಲ ಒಂದು ಕ್ಯಾನ್ಸರ್ನ ಸಮಸ್ಯೆಗಳಿರಬಹುದು. ಸೊ ಅದನ್ನ ಬಂದು ವೈದ್ಯರ ಹತ್ರ ತಪಾಸಣೆ ಕೊಂಡ್ರೆ ಕಂಡುಹಿಡಿಬಹುದು.
1: ಓಕೆ ಸರ್, ಈಗ ಇಷ್ಟೆಲ್ಲ ಅಂಗಗಳಿಗೆ ಏನೆಲ್ಲ ಕ್ಯಾನ್ಸರ್ ಬರ್ತಂತ ಹೇಳಿದ್ರೆ, ಕ್ಯಾನ್ಸರ್ ಬಂದಿದೆ ಇದಕ್ಕೆ ಇಟ್ಟು ಕಂಡುಹಿಡ್ಕೊಳ್ಳೋದು ಹೇಗೆ? ಈಗ ಸ್ಕ್ಯಾನ್ ಏನೇನೋ ಬಂದಿದೆ.
0: ಹೌದು, ಈಗ ರೋಗಿ ನಮ್ಮ ಹತ್ರ ಮೊದಲನೇ ಬಂದಾಗ ನಾವು ಈ ತರ ಹಿಸ್ಟ್ರಿ ಅಂತ ಕೇಳ್ತೀವಿ, ಅವ್ರಿಗೆ ಲಕ್ಷಣಗಳನ್ನೆಲ್ಲ ಫಸ್ಟ್ ಕೇಳ್ತೀವಿ, ಆಮೇಲೆ ತಪಾಸಣೆ ಮಾಡ್ತೀವಿ ನಾವು ಕೈಯಿಂದ ಅವರ ಹೊಟ್ಟೆ ಭಾಗ, ಆಮೇಲೆ ಎದೆ ಭಾಗ ಮತ್ತೆ ಗಂಟ್ಲು ಭಾಗ ಎಲ್ಲ ಮುಟ್ಟಿ ನೋಡ್ತೀವಿ. ಒಂದೊಂದ್ಸತಿ ಮೋಷನ್ ಜಾಗನೂ ಚೆಕ್ ಮಾಡ್ಬೇಕಾಗ್ಬರುತ್ತೆ. ಸೊ ಅದರಲ್ಲಿ ನಮಗೆ ತಕ್ಕ ಮಟ್ಟಿಗೆ ಡೌಟ್ ಬರುತ್ತೆ, ಏನೋ ಅನುಮಾನ ಬರುತ್ತೆ, ಇದಿರಬಹುದೇನೋ ಅಂದಾಗ. ಸೊ ಅನುಮಾನದಲ್ಲೇ ನಾವೆಲ್ಲ ಟ್ರೀಟ್ಮೆಂಟ್ ಮಾಡಕ್ ಆಗೋದಿಲ್ಲ. ಸೊ ಅವರಿಗೆ ತಪಾಸಣೆ ಮಾಡ್ಬೇಕಾಗತ್ತೆ. ಈಗ ಅನ್ನನಾಳ ಜಠರದ ಸಮಸ್ಯೆಗಳು ನಮಗೆ ಅದರದ್ದು ಸಮಸ್ಯೆ ತರ ಅನ್ನಿಸ್ತಾ ಇದ್ದಾಗ ನಾವು ಫಸ್ಟ್ ಅವ್ರಿಗೆ ಎಂಡೋಸ್ಕೋಪಿ ಅಂತ ಹೇಳ್ತೀವಿ, ಅಂದ್ರೆ ಬಾಯಿ ಒಳಗಡೆ ಒಂದು ಲೈಟ್ ಬಿಟ್ಟು ಪೈಪ್ ಹಾಕಿ ಪರೀಕ್ಷೆ ಮಾಡ್ತೀವಿ. ಅನ್ನನಾಳ ಜಠರದ ಮುಖಾಂತರ ಹೋಗಿ ಲೈಟ್ ಬಿಟ್ಟು ನೋಡಿದಾಗ ಇದು ಅಲ್ಸರ್ ಇದೆಯಾ, ಗೆಡ್ಡೆ ಇದೆಯಾ, ಎಷ್ಟು ಭಾಗದಲ್ಲಿದೆ,

ಯಾವ ಭಾಗದಲ್ಲಿದೆ. ಸೊ ಅದರಿಂದ ಮ್ಯಾನೇಜ್ಮೆಂಟು ಚೇಂಜ್ ಆಗುತ್ತೆ, ನಮಗೆ ಟ್ರೀಟ್ಮೆಂಟ್ ಕೊಡೋದು ಚೇಂಜಸ್ ಆಗುತ್ತೆ. ಸೊ ಅದನ್ನು ನಾವು ನೋಡಿ ಆಮೇಲೆ ಅಲ್ಲಿಂದ ಒಂದು ತುಂಡನ್ನು ತೆಗಿತೀವಿ, ಇದರಲ್ಲಿ ಲಿಕ್ವಿಡ್ ಬಯೋಪ್ಸಿ ಸಾಲಿಡ್ ಬಯೋಪ್ಸಿ ಅಂತ ಹೇಳ್ತೀವಿ. ಅಂದರೆ ಅಲ್ಲಿ ಸ್ವಲ್ಪ ನಾವು ನೀರಿಂದ ಅದನ್ನು ಭಾಗ ತೊಳೆದು ಅಥವಾ ಅಲ್ಲಿಂದನೇ ನೀರಿನ ಅಂದರೆ ನಾವು ಏನು ಲಾಲ ರಸ ಅವೆಲ್ಲ ನಾವು ನುಂಗ್ತಾ ಇರ್ತೀವಲ್ಲ ಸಲೈವ ಅಲ್ಲ, ಸೊ ಅದ್ರದ್ದು ಸ್ವಲ್ಪ ಟೆಸ್ಟಿಗೆ ಕಳಿಸಿ ಅದರಲ್ಲಿ ಏನಾದ್ರು ಮೈಕ್ರೋಸ್ಕೋಪಲ್ಲಿ ಚೆಕ್ ಮಾಡಿ ನೋಡ್ತೀವಿ. ಅಲ್ಲ ಅಲ್ಸರ್ ಇತ್ತು ಅಂದರೆ ಅಲ್ಲಿಂದ ತುಂಡನ್ನು ತೆಗೆದುಬಿಟ್ಟು ಅಥವಾ ಗಡ್ಡೆ ಇತ್ತು ಅಂದರೆ ಅಲ್ಲಿಂದ ತುಂಡನ್ನು ತೆಗೆದು ಟೆಸ್ಟಿಗೆ ಒಳಪಡಿಸ್ತೀವಿ. ಅದು ಒಂದು ಸಾಮಾನ್ಯವಾಗಿ ಒಂದು 4-5 ದಿನ ತೊಗೊಳತ್ತೆ ಅದು ಬಯೋಪ್ಸಿ ರಿಪೋರ್ಟ್ ಬರೋಕ್ಕೆ. ಸೊ ಅದು ಬಂದಾಗ ಅದರಲ್ಲಿ ಏನಾದ್ರು ಕ್ಯಾನ್ಸರ್ ಸೆಲ್ಸ್ಗಳು ಇದೆಯೋ ಇಲ್ಲೋ ಅಂತ ಪೆಥಾಲಜಿಸ್ಟ್ ಹೇಳಿದಾಗ ಸೊ ನಾವು ಆಮೇಲೆ ಮುಂದುವರಿಬೇಕಾಗುತ್ತೆ. ರೋಗಿಗಳಿಗೆ ಕರೆಸಿಬಿಟ್ಟು ಮತ್ತೆ ಅವಾಗ ಎಷ್ಟೊಂದು ಸತಿ ನಮಗೆ ಎಂಡೋಸ್ಕೋಪಿ ಮಾಡಿದಾಗೆ ಗೊತ್ತಾಗ್ಬಿಡತ್ತೆ ಇದು ಕ್ಯಾನ್ಸರ್ ಹೌದೋ ಅಲ್ಲ ಅಂತ. ಆ ಟೆಸ್ಟ್ಗಳಿದೆ ಲೈಕ್ CT ಸ್ಕ್ಯಾನ್ ಅಂತ ಹೇಳ್ತೀವಿ. ಸೊ ದೊಡ್ಡ ಸ್ಕ್ಯಾನ್ಗಳನ್ನು ಮಾಡಿ ಅದು ಅಲ್ಲೇ ಇದೆಯಾ ಗೆಡ್ಡೆ ಅಥವಾ ಬೇರೆ ಕಡೆನೂ ಹರಡಿದೆಯಾ, ಆಮೇಲೆ ಆ ಗೆಡ್ಡೆ ಅಲ್ಲೇ ಇತ್ತು ಅಂದರೆ ಕೆಲವೊಂದು ಸತಿ ಈ ಅನ್ನನಾಳದ್ದು ಮತ್ತು ಜಠರದ್ದು ಕ್ಯಾನ್ಸರ್ಗಳಿಗೆ ಆಪರೇಷನ್ನೇ ಫಸ್ಟ್ ಮಾಡಬೇಕಾಗಿ ಬಂದ್ಬಿಡತ್ತೆ. ಸೊ ನಾವು ಆಪರೇಷನ್ ಮಾಡಿದಾಗ ಏನಾಗುತ್ತೆ ಆ ಗೆಡ್ಡೆಗಳನ್ನು ಆಲ್ಮೋಸ್ಟ್ 90-100% ತೆಗೆದು ಬಿಡಬಹುದು. ಅಂದ್ರೆ ಟ್ಯೂಮರ್ ಬರ್ಡನ್ ಅನ್ನ ಪೇಷಂಟ್ ಅಲ್ಲಿ ಕಡಿಮೆ ಮಾಡಿಬಿಟ್ರೆ ರಕ್ತದಲ್ಲಿ ಇರೋದನ್ನ ಆಮೇಲೆ ಮುಂದೆ ನೋಡ್ಕೋಬಹುದು. ಸೊ ಅದು ಏನಾದ್ರು ಮಾಡಕ್ಕೆ ಅವಕಾಶ ಇದೆಯಾ, ಯಾಕಂದ್ರೆ ಪೇಷಂಟ್ ಬಂದಾಗ ನಮ್ಮಲ್ಲಿ ಅವನಿಗೆ ಬೆಸ್ಟ್ ಆಫ್ ದಿ ಬೆಸ್ಟ್ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಪ್ಲಾನ್ ಮಾಡ್ತಿರ್ತೀವಿ. ಸೊ ಇದು ನಾವು ಬಯಾಪ್ಸಿ ವೆಯ್ಟ್ ಮಾಡೋ ಪೀರಿಯಡ್ ಅಲ್ಲಿ CT ಸ್ಕ್ಯಾನಿಗೆ ನಾವು ಪೇಷಂಟಿನ ಅಳವಡಿಸಿದಾಗ ಅದು ಕ್ಯಾನ್ಸರ್ ಗೆಡ್ಡೆ ತೆಗೆಯೋ ತರ ಇದೆ ಅಂತ ಬಂತು ಅಂದ್ರೆ ನಾವು ಬೇಗ ಬಯಾಪ್ಸಿ ರಿಪೋರ್ಟ್ ಬಂದ ತಕ್ಷಣ ನಾವು ಬಯಾಪ್ಸಿ ರಿಪೋರ್ಟ್ ವೆಯ್ಟ್ ಮಾಡೇ ಮಾಡ್ತೇವೆ. ಅವಾಗ ಒಂದು 5 ದಿವಸದಲ್ಲಿ ಬಂತು ಅಂತಂದ್ರೆ ಬಯಾಪ್ಸಿ ಕ್ಯಾನ್ಸರ್ ಅಂತ ಬಂತು, CT ಸ್ಕ್ಯಾನ್ ಅಲ್ಲಿ ಅದು ಎಲ್ಲೂ ಗೆಡ್ಡೆ ಹರಡಿಲ್ಲ ಅಂತಂದ್ರೆ ಇವೆರಡು ಪರೀಕ್ಷೆಯಲ್ಲೇ ನಾವು ಅವ್ರೇನ ಡಿಸಿಷನ್ ತಗೊಳ್ತೀವಿ ಇದು ಆಪರೇಷನ್ ಮಾಡಬೇಕು ಅಂತ. ಕೆಲವೊಂದ್ಸತಿ ಅದು ಸ್ವಲ್ಪ ಕೈ ಮೀರಿದ ಪರಿಸ್ಥಿತಿ ಹೋಗ್ಬಿಡುತ್ತೆ ಸ್ಕ್ಯಾನಿಂಗ್ ಅಲ್ಲಿ. ಎಂಡೋಸ್ಕೋಪಿಯಲ್ಲಿ ಬಯೋಪ್ಸಿ ಕಂಡುಹಿಡಿ ಮಾಡಬಹುದು, ಅದ್ರ ಜೊತೆ ಒಂದೊಂದ್ಸತಿ ಬ್ಲಾಕ್ ಆಗ್ಬಿಟ್ಟಿರುತ್ತೆ. ಕೆಲವೊಂದ್ಸತಿ ನಾವು ಎಂಡೋಸ್ಕೋಪನ್ನು ಹಾಕಕ್ಕಾಗ ಮುಂದ್ಗಡೆ ಹೋಗಕ್ಕಾಗದೇ ಇಲ್ಲ, ಆ ಗೆಡ್ಡೆ ಕೆಳಗಡೆ ಇರುತ್ತೆ ಮೇಲ್ಗಡೆ ಬ್ಲಾಕ್ ಆಗ್ಬಿಟ್ಟಿರುತ್ತೆ. ನಾವು ತುಂಡನ್ನು ತೆಗೆಯೋದು ಕಷ್ಟ ಆಗ್ಬಿಡುತ್ತೆ ಅವಾಗ. ಸೊ ಅಂತ ಸಮಸ್ಯೆಯಲ್ಲಿ ಜಸ್ಟ್ ನೀರನ್ನ ಹಾಕಿ ಅಲ್ಲಿಂದ ಅದನ್ನ ಟಿಶ್ಯೂನ್ ತೆಗೆದು ಕಳಿಸ್ಬಿಟ್ಟು ಆಮೇಲೆ CT ಸ್ಕ್ಯಾನ್ ಮಾಡ್ತೀವಿ. ಸೊ CT ಸ್ಕ್ಯಾನ್ ಮಾಡಿದಾಗ ಅದರಲ್ಲಿ ರೇಡಿಯಾಲಜಿಸ್ಟ್ ಹೌದು ಇದು ನೀವು ಅನ್ಕೊಂತಿರೋ ಕ್ಯಾನ್ಸರೇ ಹೌದು ಇದು ಅಂತ ಬಂದ್ರೆ ಅವಾಗ್ಲೂ ಅವರು ಹೌದು ಇದನ್ನ ಕ್ಯಾನ್ಸರ್ ಗೆಡ್ಡೆ ತೆಗಿಬಹುದು ಅಂತಂದ್ರೆ ಅವಾಗ ನಾವು ಮತ್ತೆ ಬಯೋಪ್ಸಿ ಮಾಡೋದ್ರ ಉಪಯೋಗ ಇರಲ್ಲ. ಸೊ ಅವಾಗ ಗೆಡ್ಡೆ ತೆಗಿಯಕ್ ಹೋಗ್ಬೇಕಾಗತ್ತೆ. ಸೊ ಅಂತದೆಲ್ಲ ದೊಡ್ಡ ಆಪರೇಷನ್ ಆಗತ್ತೆ, ಅದನ್ನೆಲ್ಲ ಕೂಲಂಕುಷವಾಗಿ ರೋಗಿಗಳ ಜೊತೆ ರೋಗಿಯ ಸಂಬಂಧಿಕರ ಜೊತೆ ಕುತ್ಕೊಂಡು ಮಾತಾಡಿ ಇದು ಹೀಗಿದೆ ಇದನ್ನ ತೆಗೆದ್ರೇನೆ ಗೊತ್ತಾಗತ್ತೆ. ಇದು ಒಂದೊಂದ್ ಸತಿಗೆ ಎಲ್ಲದರಲ್ಲೂ ಬಯೋಪ್ಸಿ ಮಾಡಕ್ ಆಗೋದಿಲ್ಲ, ಅವಕಾಶ ಆಗೋದಿಲ್ಲ, ಬ್ಲಾಕ್ ಆಗ್ಬಿಟ್ಟಿತ್ತು ಅಂದ್ರಲ್ಲಿ ಏನು ಮಾಡಕ್ ಆಗೋದಿಲ್ಲ. ಸೊ ತೆಗಿಬೇಕಾಗತ್ತೆ ಅಂದಾಗ. ಸೊ ಈ ರೀತಿಯಲ್ಲಿ ಎಂಡೋಸ್ಕೋಪಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಒಂದು ಡಯಾಗ್ನೋಸ್ಟಿಕ್ ಟೂಲ್ ಅಂತ ಹೇಳ್ತೀವಿ ಕಂಡುಹಿಡಿಯಕ್ಕೆ. ಅದ್ರ ಜೊತೆ ಸ್ಕ್ಯಾನಿಂಗ್ ಅಲ್ಲಿ ಬೇಸಿಕ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಹೊಟ್ಟೆ ಸ್ಕ್ಯಾನಿಂಗ್ ಮಾಡ್ತೀವಿ, ಬಟ್ ಅದರಲ್ಲಿ ಎಲ್ಲದರಲ್ಲೂ 100% ಅಂತ ಹೇಳಕ್ಕಾಗಲ್ಲ. CT ಸ್ಕ್ಯಾನ್ ಅನ್ನ ಮಾಡಿ ಎಲ್ಲೂ ಹರಡಿಲ್ಲ ಅಂತ ಕಂಡುಹಿಡಿಬೇಕು, ಅಥವಾ ಅಕಸ್ಮಾತ್ ಹರಡಿತ್ತು ಅಂದ್ರೂ ಅದು ಯಾವ ಭಾಗದ ಹರಡಿದೆಯೋ ಅದ್ರದ್ದನ್ನು ಟೆಸ್ಟಿಗೆ ಕಳಿಸ್ಬೋದು, ಬಯಾಪ್ಸಿ ಅಂತ ಹೇಳ್ತೀವಿ ಅಥವಾ ಸೂಜಿ ಚುಚ್ಚು ಪರೀಕ್ಷೆ ಅಂತ ಹೇಳ್ತೀವಿ ಅದಕ್ಕೆ. ಸೊ ಅದನ್ನ ಕಂಡಿಡಿದಾಗ ಸೊ ಅವಾಗ ಮ್ಯಾನೇಜ್ಮೆಂಟ್ ಸ್ವಲ್ಪ ಚೇಂಜ್ ಆಗ್ಬಿಡುತ್ತೆ. ಗೆಡ್ಡೆ ತೆಗಿಬಹುದು ಆಗಿತ್ತು ಆಪರೇಷನ್ ಮಾಡಿ ಅಂತಂದ್ರೆ ದಟ್ ಇಸ್ ದ ಬೆಸ್ಟ್ ಟ್ರೀಟ್ಮೆಂಟ್. ಅದು ಮಾಡಕ್ ಆಗಲ್ಲ ಅಂದಾಗ ನೆಕ್ಸ್ಟ್ ಮೊಡಾಲಿಟಿ ಆಫ್ ಟ್ರೀಟ್ಮೆಂಟ್ ಬರುತ್ತೆ. ಲೈಕ್ ಅಂದ್ರೆ ಅಲ್ಲಿ ಹರಡ್ಬಿಟ್ಟಿದೆ ಅಂದಾಗ ಈ ಕೆಲವುದು ಅನ್ನನಾಳದ್ದು ಜಡದ್ದು ಕ್ಯಾನ್ಸರ್ ಅಲ್ಲಿ ಹರಡುತ್ತು ಅಂತಂದ್ರೆ ಅದು ಆಲ್ರೆಡಿ 4-5 ಸ್ಟೇಜ್ಗೆ ಹೋಗ್ಬಿಟ್ಟಿದೆ ಅಂತ. ಸೊ ಅದರಲ್ಲಿ ಕ್ಯೂರ್ ಮಾಡೋದು ತುಂಬಾನೇ ಕಮ್ಮಿ. ಸೊ ಹಾಗಾಗಿ ಅದರಲ್ಲಿ ಬಯಾಪ್ಸಿ ಮಾಡಿ ಇರೋ ತನಕ ಅಥವಾ ಕೆಲವೊಂದು ಸತಿ ಮಾತ್ರ ಸ್ವಲ್ಪ ಅವರ ಏನು ಆಗು ಹೋಗುಗಳು ಇರುತ್ತೋ ಅದನ್ನು ಸ್ವಲ್ಪ ಮುಂದೆ ದೂಡಬಹುದು. ನಾವು ಕೆಲವು ಕೀಮೋಥೆರಪಿ ಕೊಟ್ಟು ಅದನ್ನು ಮಾಡಬಹುದು. ಇದನ್ನ ನಾವು ಪೇಷಂಟ್ಗಳ ಜೊತೆ ಇವೆಲ್ಲ ಪರೀಕ್ಷೆಗಳು ಮಾಡಿ ಅವ್ರ ಜೊತೆ ಸಂಬಂಧಿಕರ ಮಾತಾಡಿ ಅವ್ರು ಯಾವ ರೀತಿ ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂದಾಗ ಇಲ್ಲಿ ಟ್ರೀಟ್ಮೆಂಟ್ ಕೊಡಬಹುದು. ಕೆಲವೊಂದು ಸತಿ ನಮ್ಮಲ್ಲಿ ಎಂಡೋಸ್ಕೋಪಿ ಮಾಡಿದಾಗ ಎಲ್ಲದೂ ಕೆಟ್ಟ ಕ್ಯಾನ್ಸರ್ ಇರೋದಿಲ್ಲ, ಕೆಲವೊಂದು ಒಳ್ಳೆ ಕ್ಯಾನ್ಸರ್ಗಳು ಕಾಣ್ತೀವಿ. ಅಂದ್ರೆ ಜಠರದಲ್ಲೂ ಅಥವಾ ಅನ್ನನಾಳದಲ್ಲೂ ಒಂದೊಂದು ಸತಿ ಗೆಡ್ಡೆಗಳು ಕಾಣುತ್ತೆ. ನಾವು ಮೆಡಿಕಲ್ ವರ್ಡಲ್ಲಿ ಹೇಳಿದ್ರೆ ಜಿಸ್ಟ್ ಅಂತ ಹೇಳ್ತೀವಿ, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸ್ಟ್ರೋಮಲ್ ಟ್ಯೂಮರ್ ಅಂತ. ಇದು ಗೆಡ್ಡೆ ರೂಪದಲ್ಲಿ ಕಾಣುತ್ತೆ, ಅಲ್ಸರ್ ರೂಪದಲ್ಲಿ ಕಾಣಲ್ಲ. ಸೊ ಪೇಷಂಟಿಗೆ ಲಕ್ಷಣಗಳು ಅಷ್ಟೊಂದು ಇರೋದಿಲ್ಲ, ಬರೇ ಒಂದೊಂದು ಸತಿ ರಕ್ತವಾಂತಿ ಆಗಿರ್ಬೋದು, ಇಲ್ಲ ಮೋಷನ್ ದೊಡ್ಡಿಗೆ ಹೋದಾಗ ಕಪ್ಪು ಹೋಗಿರ್ಬೋದು. ಇದು ಒಂಥರ ಅಲಾರ್ಮಿಂಗ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಅವಾಗ ಎಂಡೋಸ್ಕೋಪಿ ಮಾಡಿದಾಗ ನಮಗೆ ಏನೋ ಡೌಟ್ ಕಾಣುತ್ತೆ, ಮತ್ತೆ CT ಸ್ಕ್ಯಾನ್ ಮಾಡ್ತೀವಿ. ಸೊ CT ಸ್ಕ್ಯಾನ್ ಮಾಡಿದಾಗ ಅದು ಗೆಡ್ಡೆ ಕಾಣಿಸ್ತಾ ಇದೆ ಅಂದಾಗ ಸೊ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಇರುತ್ತೆ ಅದು CT ಸ್ಕ್ಯಾನ್ ಅಲ್ಲಿ, ಇದು ಇದ್ದು ಹೌದು ಜಿಸ್ಟ್ ಅಂತಾನೆ ಇರ್ಬೋದು. ಇದರಲ್ಲಿ ನಾವು ಬಯಾಪ್ಸಿಗೆ ವೆಯ್ಟ್ ಮಾಡಕ್ ಹೋಗೋದೇ ಇಲ್ಲ, ಪೇಷಂಟ್ ಅವ್ರಿಗೆ ಮಾತಾಡ್ತೀವಿ, ನೋಡಿ ಇದು ಕ್ಯಾನ್ಸರ್ಗೆ ಟರ್ನ್ ಆಗಬಹುದು, ಸ್ಲೋ ಗ್ರೋಯಿಂಗು, ಇದನ್ನ ಹೀಗೆ ಬಿಟ್ರೆ ಮತ್ತೆಲ್ಲ ಹರಡ್ಬಿಡುತ್ತೆ, ಇದು ಸ್ಲೋ ಗ್ರೋತ್ ಆಗಿರೋದು ಒಳ್ಳೆ ತರ ಕ್ಯಾನ್ಸರ್ ಅಂತೀವಿ, ತೆಗೆದು ಬಿಟ್ರೆ ಪೇಷಂಟ್ ಕ್ಯೂರ್ ಆಗೋ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ ಅಂತ. ಸೊ ಆ ರೀತಿಯಲ್ಲಿ ಕೌನ್ಸಿಲಿಂಗ್ ಮಾಡಿದಾಗ ಆ ಗೆಡ್ಡೆನ ಇಷ್ಟೊಂದು ಸತಿ ತೆಗೆದು ಬಿಡ್ಬೋದು ನಾವು. ಕೆಲವೊಂದ್ಸತಿ ಪೇಷಂಟ್ಗಳು ಲೇಟ್ ಸ್ಟೇಜಸ್ ಅಲ್ಲಿ ಬಂದಾಗ ಈ ಜಿಸ್ಟ್ ಅಂತ ಏನ್ ಹೇಳ್ತಿದ್ವಿ ಒಳ್ಳೆ ಕ್ಯಾನ್ಸರ್,

0: ಅದು ಹರಡ್ ಬಿಟ್ಟರೆ ಸ್ಟೇಜಿಗೆ ಬಂದ್ಬಿಟ್ಟಿರ್ತಾರೆ. ಒಳ್ಳೇದಿದ್ದು ಆಲ್ರೆಡಿ ಕೆಟ್ಟ ರೂಪದಲ್ಲಿ ಹೋಗ್ಬಿಟ್ಟಿರುತ್ತೆ ಅದು. ಅವಾಗ ಎಷ್ಟೊಂದು ಸತಿ ನಾವು ಕೈ ಮೀರಿದ ಪರಿಸ್ಥಿತಿ ಆದಾಗ ನಾವು ಏನು ಮಾಡೋಕ್ಕಾಗಲ್ಲ, ಗೆಡ್ಡೆಯನ್ನು ತೆಗಿಯೋಕ್ಕೂ ಆಗೋದಿಲ್ಲ, ಆಮೇಲೆ ಪೇಷಂಟ್ ಆಯಸ್ಸು ಕಮ್ಮಿ ಆಗ್ಬಿಟ್ಟಿರುತ್ತೆ. ಇದೇ ರೀತಿಯಲ್ಲಿ ಮಲಬದ್ಧತೆಯಲ್ಲಿ ನಾನು ಹೇಳಿದೆ ದೊಡ್ಡ ಕರಳು ಕ್ಯಾನ್ಸರು, ಅದಕ್ಕೆ ಹೇಗೆ ನಾವು ಬಾಯ ಒಳಗಡೆ ಪೈಪ್ ಹಾಕಿ ನೋಡ್ತೀವೋ ಅದೇ ಥರ ಕೊಲೊನೋಸ್ಕೋಪಿ ಅಂತ ಗುದದ್ವಾರದ ಮುಖಾಂತರ ನಾವು ಪೈಪನ್ನು ಹಾಕಿ ಲೈಟ್ ಬಿಟ್ಟು ಯಾವ ಭಾಗದಲ್ಲಿ ಇದೆಯೋ ಅದು ಅಲ್ಸರ್ ಅಥವಾ ಗೆಡ್ಡೆನ ಅಲ್ಲಿಂದ ತುಂಡನ್ನು ತೆಗೆದು ಟೆಸ್ಟಿಗೆ ಕಳಿಸಿ ಅದು ಕ್ಯಾನ್ಸರ್ ಹೌದೋ ಅಲ್ಲ ಅಂತ ನಾವು ಪರೀಕ್ಷೆ ಮಾಡಿ ಆಮೇಲೆ ಸಿ ಟಿ ಸ್ಕ್ಯಾನ್. ಸೊ ನಮ್ಮ ಜಠರದ ಉದರದಲ್ಲಿ ಮುಖ್ಯವಾಗಿ ಎಂಡೋಸ್ಕೋಪಿ, ಕೊಲೊನೋಸ್ಕೋಪಿ ಮತ್ತು ಸಿ ಟಿ ಸ್ಕ್ಯಾನ್ ಈ ಮೂರಲ್ಲೇ ನಾವು ಡಯಾಗ್ನೋಸ್ ಮಾಡಿ ವಿತ್ ಬಯಾಪ್ಸಿ ಮಾಡಿ ಪೇಷಂಟ್ ಕ್ಯಾನ್ಸರ್ ಹೌದು ಇದೆಯೋ ಇಲ್ಲೋ ಅಂತ ಹೇಳ್ಬಿಡ್ತೀವಿ.
1: ಅಂದ್ರೆ ಕ್ಯಾನ್ಸರ್ ಕಂಡುಕೊಳ್ಳುವಂತ ವಿಧಾನಗಳು ಇಷ್ಟು ಅಂತ, ಎಂಡೋಸ್ಕೋಪಿ, ಕೊಲೊನೋಸ್ಕೋಪಿ ಮತ್ತು ಬಯಾಪ್ಸಿ, ಇಷ್ಟು ಮಾಡೋದ್ರ ಮೂಲಕ ಹೊಟ್ಟೆಯಲ್ಲಿರ್ತಕ್ಕಂಥ ಅಂಗಾಂಗಗಳ ಬಗ್ಗೆ ಸ್ಪಷ್ಟವಾಗಿ ತಿಳ್ಕೊಂಡು ಇದು ಕ್ಯಾನ್ಸರ್ ಇದೆ, ಇದಕ್ಕೆ ಟ್ರೀಟ್ಮೆಂಟ್ ಕೊಡಲೇಬೇಕು ಅನ್ನುವಂಥ ನಿರ್ಧಾರವನ್ನು ವೈದ್ಯರು ತಗೊಳ್ತಾರೆ ಅನ್ನುವಂಥ
0: ಕಾಯಿಲೆಯಿಂದ ಮುಕ್ತರಾಗಿ ಮಾಡೋದು ಇಂಪಾರ್ಟೆಂಟ್ ಇರುತ್ತೆ. ಎಷ್ಟೊಂದು ಸತಿ ನನಗೆ ಪೇಷಂಟ್ಗಳಿಗೆ ಅದು ಅರ್ಥ ಆಗೋದಿಲ್ಲ, ಮೋಷನ್ ಬ್ಯಾಗ್ ಬೇಡ ಬೇಡ, ನಾನು ಇದರಲ್ಲೇ ಸತ್ತರೂ ಪರವಾಗಿಲ್ಲ, ನನಗೆ ಮೋಷನ್ ಬ್ಯಾಗ್ ಬೇಡ ಅಂತ. ಹೋಗೋ ಥರ ಒಂದು ಬೈಪಾಸ್ ಮಾಡಿ ಮಾಡೋಕ್ಕಾಯ್ತು ಅಂತಂದರೆ ಅವನು ಕಂಪ್ಲೀಟ್ ಅಲ್ಲಿಂದ ಕ್ಯೂರ್ ಮಾಡ್ಬೋದಾಗತ್ತೆ ನಮಗೆ ಅನಿಸುತ್ತೆ. ಅಲ್ಲಿ ಮೇನ್ ರೋಲ್ ಬರೋದೇ ಪೇಷಂಟ್, ಯಾಕಂದರೆ ಅವನೇ ಅದನ್ನು ಅನುಭವಿಸ್ಬೇಕು, ಅವನು ಅದಕ್ಕೆ ಮೈಂಡ್ ಮೇಕಪ್ ಮಾಡ್ದ, ಒಂದು ಆಯಿತು ನಾನು ಕ್ಯಾನ್ಸರಿಂದ ಮುಕ್ತನಾಗಬೇಕು, ನಾನು ಇದು ಬ್ಯಾಗ್ ಬಂದರೂ ಸಮಸ್ಯೆ ಇಲ್ಲ ಅಂತ ಡಾಕ್ಟರ್ ನನಗೆ ಹೇಳ್ತಾರೆ ಅಂದರೆ ಎಷ್ಟೋ ಜನ ಅದಕ್ಕೆ ರೆಡಿ ಆಗ್ತಾರೆ, ಬಟ್ ಕೆಲವೊಂದು ಸತಿ ರೆಡಿನೇ ಆಗೋದಿಲ್ಲ ಅವರು. ಸೊ ನಮಗೆ ಗೊತ್ತಿರುತ್ತೆ ಅದು ಕ್ಯೂರ್ ಆಗ್ತಿತ್ತು ಇವನ್ ಪೇಷಂಟ್ ಒಪ್ಕೊಂಡ್ಬಿಟ್ಟಿದ್ರೆ ಅಂತ ಅನ್ಸುತ್ತೆ. ಸೊ ಇದಕ್ಕೆ ವೈದ್ಯರು ಮತ್ತೆ ರೋಗಿಗಳ ಸಮಾಲೋಚನೆ ತುಂಬಾ ಮುಖ್ಯ, ಅವರ ಕಾನ್ಫಿಡೆನ್ಸ್ ತಗೊಳ್ಳೋದು ತುಂಬಾ ಮುಖ್ಯ. ರೇಡಿಯೋಥೆರಪಿ ಕೊಟ್ಟು ನೋಡ್ತೀವಿ, ರೇಡಿಯೋಥೆರಪಿಯಲ್ಲಿ ಕ್ಯೂರ್ ಆದ್ರೆ ಸರಿ, ಆಗಿಲ್ಲ ಅಂದಾಗ ಆಪರೇಷನ್ ಮಾಡಲೇಬೇಕಾಗಿ ಬರುತ್ತೆ. ಕೆಲವು ಈಗ ಲಿವರ್ ಕ್ಯಾನ್ಸರ್, ಲಿವರ್ ಕ್ಯಾನ್ಸರ್ಸ್ ಅಲ್ಲಿ ಮೋಸ್ಟ್ ಆಫ್ ದಿ ಟೈಮು ಆಪರೇಷನೇ ಟ್ರೀಟ್ಮೆಂಟ್ ಇರುತ್ತೆ, ಅದು ತೆಗಿಬೇಕಾಗ ತೆಗಿಯೋ ಥರ ಇತ್ತು ಗೆಡ್ಡೆ ಅಂತಂದರೆ ಆ ಲಿವರಿನ ಕೆಲವು ಭಾಗ ಗೆಡ್ಡೆ ಕಂಪ್ಲೀಟ್ ತೆಗೆದುಬಿಡ್ತೀವಿ, ಆಮೇಲೆ ಅದಕ್ಕೆ ಕೀಮೋಥೆರಪಿ ಬೇಕಾದರೆ ಕೊಡ್ತೀವಿ ಇಲ್ಲಾಂದ್ರೆ ಇಲ್ಲ. ಸೊ ಲಿವರ್ ಕ್ಯಾನ್ಸರ್ಸು, ಪ್ಯಾನ್ಕ್ರಿಯಸ್ ಕ್ಯಾನ್ಸರ್ಸಲ್ಲಿ ಮುಖ್ಯವಾಗಿ ಸರ್ಜರಿನೇ ಟ್ರೀಟ್ಮೆಂಟ್, ಸಣ್ಣ ಕರಳು ದೊಡ್ಡ ಕರಳು ಅವೆಲ್ಲ ಹರಡಿರೋ ಪರಿಸ್ಥಿತಿ ಅಥವಾ ನಮಗೆ ತೆಗಿಯೋಕ್ಕಾಗದೇ ಇರೋ ಪರಿಸ್ಥಿತಿ ಬಂದಾಗ ಮಾತ್ರ ನೀವು ಕೀಮೋಥೆರಪಿ ಕೊಡ್ತೀವಿ. ಕೀಮೋಥೆರಪಿ ಕೊಡ್ತಿದ್ದೀವಿ ಅಂತಂದರೆ ಅದು ಆಲ್ರೆಡಿ ಸ್ಟೇಜ್ ನಮ್ಮ ಕೈ ಮೀರೋಗ್ಬಿಟ್ಟಿದೆ, ಸೊ ಪೇಷಂಟಿನ ಆಯಸ್ಸು ಕಮ್ಮಿ ಆಗ್ಬಿಟ್ಟಿದೆ ಅಂತ ಮಾಡಬೇಕಾಗಿ ಬರುತ್ತೆ.
1: ಸರ್, ಈಗ ಒಟ್ಟಾರೆಯಾಗಿ ನಮ್ಮ ಕೇಳುಗರಿಗೆ ಈ ಇಂಥ ಕ್ಯಾನ್ಸರ್ಗಳು, ಹೊಟ್ಟೆ ಕ್ಯಾನ್ಸರ್ಗಳು ಬರಬಾರ್ದಪ್ಪ ಜೀವನದಲ್ಲಿ, ಯಾರಿಗೂ ಬರಬಾರ್ದು, ಆರಾಮಾಗಿರ್ಬೇಕೆಲ್ಲರೂ ಅನ್ನುವಂಥ ಒಂದು ವಿಷಯಕ್ಕೆ ಬಂದಾಗ ಜೀವನ ಶೈಲಿ ಹೇಗೆ ಇಟ್ಕೊಂಡ್ರೆ ಒಳ್ಳೆಯದು ಅಂತ.
0: ಈ ಅನ್ನನಾಳದ ಕ್ಯಾನ್ಸರು, ಜಠರದ ಕ್ಯಾನ್ಸರು, ಇದು ಮುಖ್ಯವಾಗಿ ಬರೋದು ಯಾರು ಧೂಮಪಾನ ಮಾಡ್ತಾರೆ, ಮದ್ಯಪಾನ ಮಾಡ್ತಾರೆ ಅಥವಾ ಗುಟ್ಕಾ ತಂಬಾಕು ಸೇವನೆ ಮಾಡ್ತಾರೆ. ಸೊ ಅಂಥವ್ರಲ್ಲಿ ತುಂಬ ಜಾಸ್ತಿ ನಾವು ಕಾಣ್ತೀವಿ ಇದು ಕ್ಯಾನ್ಸರ್, ಅನ್ನನಾಳದ ಕ್ಯಾನ್ಸರ್, ಜಠರದ ಕ್ಯಾನ್ಸರ್ಸ್ಗಳು. ಪ್ಯಾನ್ಕ್ರಿಯಾಸ್ ಕ್ಯಾನ್ಸರು ತಕ್ಕ ಮಟ್ಟಿಗೆ ಧೂಮಪಾನದಿಂದ ಬಂದಿದೆ ಅಂತ. ಲಿವರ್ ಕ್ಯಾನ್ಸರು ಮೆಜಾರಿಟಿ ಆಫ್ ದಿ ಟೈಮ್ಸು ಮದ್ಯಪಾನದಿಂದನೇ ಅದು ಬರುವಂಥದ್ದು. ಸೊ ಆ ಮದ್ಯಪಾನ ಮಾಡೋದನ್ನ ಬಿಟ್ಬಿಟ್ರೆ ಅವಾಗ ಲಿವರು ಒಂದು ಹಂತದಲ್ಲಿ ಮೇಂಟೈನ್ ಆಗುತ್ತೆ. ಅವನು ಹಾಗೆ ಕಂಟಿನ್ಯೂ ಆದ ಅಂತಂದರೆ ಆ ಲಿವರು ಹಾಳಾಗೋಗಿ ಅದರಲ್ಲಿ ಕ್ಯಾನ್ಸರ್ ಗಡ್ಡೆಗಳು ಬಂತು ಅಂತಂದರೆ ಆಪರೇಷನು ಮಾಡೋಕ್ಕಾಗಲ್ಲ, ಮೆಡಿಸಿನು ವರ್ಕ್ ಆಗಲ್ಲ. ಸೊ ಧೂಮಪಾನ, ಮದ್ಯಪಾನ ಮತ್ತು ತಂಬಾಕು ಸೇವನೆ ಇದು ಮುಖ್ಯವಾದ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ದಿ ಅಂದ್ರೆ ಮ್ಯಾಲಿಗ್ನ ಕ್ಯಾನ್ಸರ್ಸ್ಗಳು ಬರಕ್ಕೆ ಹೊಟ್ಟೆಯಲ್ಲಿರೋದು. ಸೊ ಇದು ಅಲ್ಲದೆ ಕೆಲವೊಂದ್ಸತಿ ಕ್ಯಾನ್ಸರ್ಗಳು ಬರುತ್ತೆ, ಅದಕ್ಕೆ ಜೀವನ ಶೈಲಿ ತುಂಬ ಇಂಪಾರ್ಟೆಂಟು. ಖಾರವಾದ ಪದಾರ್ಥ, ತುಂಬ ಮಸಾಲೆ ಪದಾರ್ಥ, ಫ್ರೈಡ್ ಐಟಮ್ಸ್ ಅಂತ ಹೇಳ್ತೀವಿ, ಸೊ ಕರಿದ ಪದಾರ್ಥಗಳು ಅಂಥದನ್ನು ಆದಷ್ಟು ಕಡಿಮೆ ಮಾಡಬೇಕು. ತೂಕನ ಆದಷ್ಟು ಕಡಿಮೆ ಇಟ್ಕೋಬೇಕು. ಬೊಜ್ಜಿನ ಇತ್ತು ಅಂತಂದ್ರೆ ಬೊಜ್ಜಿನ ಕಡಿಮೆ ಮಾಡ್ಕೋಬೇಕು. ತರಕಾರಿಗಳು, ಹಣ್ಣುಗಳು ಸೇವನೆ ಮಾಡಿ ರೆಗ್ಯುಲರ್ ಎಕ್ಸಸೈಸಸ್ಗಳು ಮಾಡ್ತಾ ಇದ್ರೆ ಈ ಕ್ಯಾನ್ಸರ್ಗಳು ಬರೋದಾಗಲಿ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಂದ ಆಗಲಿ ಕಡಿಮೆ ಮಾಡ್ಕೋಬಹುದು. ಇನ್ನು ನಾರಿನ ಪದಾರ್ಥ ಅಂದ್ರೆ ಫೈಬರ್ ಐಟಮ್ಸ್ ಕಮ್ಮಿ ತಿಂತು ಅಂತಂದ್ರೆ ದೊಡ್ಡ ಕರಳಿನ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅಲ್ಲೂ ಮತ್ತೆ ಕ್ಯಾನ್ಸರ್ಗಳ ಸಮಸ್ಯೆ ಬರಬಹುದು. ಸೊ ನಾರಿನ ಪದಾರ್ಥ ಜಾಸ್ತಿ ತಿಂದಷ್ಟು ದೊಡ್ಡ ಕರಳಿನ ಕ್ಯಾನ್ಸರ್ಗಳು ಆಗೋ ಚಾನ್ಸಸ್ ತುಂಬಾ ಕಡಿಮೆ ಆಗುತ್ತೆ. ಕೆಲವೊಂದು ಕ್ಯಾನ್ಸರ್ ಇರುತ್ತೆ, ಯಾವುದೇ ಕಾರಣ ಈಗ ನಮ್ಮಲ್ಲಿ ಏನೂ ಇಲ್ಲ ಸರ್, ನಾನು ತುಂಬಾ ಚೆನ್ನಾಗಿ ಊಟ ನಾಷ್ಟ ಮಾಡ್ತಾ ಇದ್ದೀನಿ, ಆಮೇಲೆ ನನಗೆ ಯಾವುದು ಅಭ್ಯಾಸಗಳಿಲ್ಲ ಅಂದಾಗ, ಕೆಲವು ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಅಂತ ಹೇಳ್ತಾರೆ, ಅಂದ್ರೆ ಬಾವಿನ ಕಾಯಿಲೆ, ಒಂದು ಊತದ ಕಾಯಿಲೆ ಅಂದ್ರೆ ಇನ್ಫ್ಲಮೇಟರಿ ಬೌಲ್ ಡಿಸೀಸ್, ಅಲ್ಸರೆಟಿಕ್ ಕೊಲೈಟಿಸ್, ಕ್ರಾನ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಇದು ಒನ್ ಆಫ್ ದಿ ರಿಸ್ಕ್ ಫ್ಯಾಕ್ಟರ್ ಫಾರ್ ದಿ ಮ್ಯಾಲಿಗ್ನೆನ್ಸಿ. ಅಂದ್ರೆ ಇದು ಬಾವಿನ ಕಾಯಿಲೆ ಅಂತ ಅಂದ್ರಲ್ಲಿ ಎಂಡೋಸ್ಕೋಪಿ, ಕೊಲೊನೋಸ್ಕೋಪಿ ಎಲ್ಲ ಮಾಡಿ ಕ್ರಾನ್ಸ್ ಡಿಸೀಸ್ ಅಥವಾ ಅಲ್ಸರೆಟಿಕ್ ಕೊಲೈಟಿಸ್ ಅಂತ ನಾವು ಕಂಡಿಡ್ತೀವಿ. ಅದನ್ನ ಕಂಡಿಡಿದಾಗ ಅದಕ್ಕೆ ಅವ್ರ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. 8-10 ವರ್ಷ ತನಕ ತಗೊಳ್ತಾ ಇದ್ದಾಗ ಅವರಲ್ಲಿ ರಿಸ್ಕ್ ಪೀರಿಯಡ್ಗಳು ಸ್ಟಾರ್ಟ್ ಆಗ್ತಾ ಬಂತದ್ದೆ. ಡೋಸಸ್ಗಳು ವೇರಿಯೇಷನ್ಸ್ ಮಾಡ್ತಾ ಬರ್ತೀವಿ, ಒಂದೊಂದು ಸತಿ ಕೆಲವೊಂದ್ಸತಿ ಬಿಟ್ಬಿಡ್ತಾರೆ ಟ್ರೀಟ್ಮೆಂಟ್ ಅನ್ನು ತಗೊಳ್ಳೋದೇ ಇಲ್ಲ, ಆಮೇಲೆ ಕಾಯಿಲೆ ಉಲ್ಬಣ ಆಗಿರುತ್ತೆ. ಆ ಉಲ್ಬಣ ಜೊತೆ ಕ್ಯಾನ್ಸರ್ಗೂ ಟರ್ನ್ ಆಗಿರೋ ಚಾನ್ಸಸ್ಗಳು ಒಂದು 10-15% ಚಾನ್ಸಸ್ ಇದೆ. 100% ಅಂತ ಹೇಳ್ತಿಲ್ಲ, 10-15% ನಮ್ಮ ಆಹಾರದಲ್ಲಿ ನಿಯಂತ್ರಣ ಮಾಡ್ಕೋಬೇಕು. ನಮ್ಮ ಯಾವುದೇ ಚಟಗಳು ಅಂದರೆ ಮದ್ಯಪಾನ ಚಟಗಳು

0: ಅಥವಾ ಗುಟ್ಕಾ ತಂಬಾಕು ಮಧ್ಯಮಪಾನ ಇದನ್ನು ಕಂಪ್ಲೀಟ್ ಬಿಟ್ಟಷ್ಟು ನಮ್ಮ ಆರೋಗ್ಯನ ನಾವು ಚೆನ್ನಾಗಿಟ್ಕೋಬೋದು, ಈ ಕ್ಯಾನ್ಸರ್ ಬರೋದನ್ನು ಅವಾಯ್ಡ್ ಮಾಡ್ಬೋದು, ತಡಿಬೋದು ಅಂತ ಹೇಳಿ.
1: ಕೇಳಿದ್ರೆ ಇದುವರೆಗೂ ಹೊಟ್ಟೆಯಲ್ಲಿ ಬರುವ ಕ್ಯಾನ್ಸರ್ ಮತ್ತು ಚಿಕಿತ್ಸೆ ಕುರಿತು ರಾಯಚೂರಿನ ಸರ್ಜಿಕಲ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಕ್ಯಾನ್ಸರ್ ತಜ್ಞ ವೈದ್ಯರಾದಂಥ ಡಾಕ್ಟರ್ ಪ್ರಸಾದ್ ಕೆ ಅವರೊಂದಿಗೆ ಸಂದರ್ಶನ ಕೇಳಿದರೆ ಇವರನ್ನು ಸಂದರ್ಶಿಸಿದವರು ವೆಂಕಟೇಶ್ ವೇಣುವಿಂಚೆ ಅವರು. ಆರೋಗ್ಯ ಬಗ್ಗೆ ಕಾರ್ಯಕ್ರಮ ಪ್ರಸಾರವಾಯಿತು. ಈಗ ಕೇಳಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ.
2: ಪಿಎಂ ಫಸಲ್ ಬಿಮಾ ಯೋಜನಾ ಸೇ ಕರೀಬ್ 2,00,000 ಕರೋಡ್ ರೂಪಾಯಿ ಕ್ಲೇಮ್ ಕೆ ರೂಪ ಮೇ ಕಿಸಾನೋ ಕೋ ಮಿಲೆ.
3: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
4: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ.
5: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
6: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBSB.

ಊಟಕ್ಕೆ ಮೊದಲು ಅಥವಾ ಸಾಕುಪ್ರಾಣಿಗಳೊಡನೆ ಆಟವಾಡಿದರೆ ಹಾಗೂ ಶೌಚದ ನಂತರ ಕೈಯನ್ನು ಸಾಬೂನು ಬಳಸಿ ಶುಭ್ರವಾಗಿ ತೊಳೆದುಕೊಳ್ಳಿ. ರೋಗಾಣುಗಳಿಂದಾಗಿ ಮತ್ತು ಸ್ವಚ್ಛತೆಯ ಕೊರತೆಯಿಂದಾಗಿ ನಮ್ಮನ್ನು ಬಾಧಿಸುವ ರೋಗಗಳಿಂದ ಮುಕ್ತರಾಗಲು ಇದು ಸೂಕ್ತ ಮಾರ್ಗ. ಈ ಕುರಿತು ವಿಶೇಷವಾಗಿ ಮಕ್ಕಳಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡೋಣ. ನೆನಪಿರಲಿ, ಸ್ವಚ್ಛತೆಯೇ ಆರೋಗ್ಯ, ಉತ್ತಮ ಆರೋಗ್ಯ ನೆಮ್ಮದಿಯ ಕೀಲಿಕೈ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ರಾಜ್ಯದ ಬರಪೀಡಿತ ಪ್ರದೇಶಗಳಲ್ಲಿ ಬೆಳೆ ವಿಮೆ ನೋಂದಣಿ ಅವಧಿ ವಿಸ್ತರಿಸಿ ಕೇಂದ್ರ ಸರ್ಕಾರ ಆದೇಶ. 27 ಕೋಟಿ ರೂಪಾಯಿ ವೆಚ್ಚದಲ್ಲಿ 60 ದಿನಗಳ ಕಾಲ ಮೋಡ ಬಿತ್ತನೆಗೆ ಸರ್ಕಾರ ನಿರ್ಧಾರ. ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಗೆ ಸಚಿವರು ಶಾಸಕರ ಜೊತೆ ಮುಖ್ಯಮಂತ್ರಿ ಸಮಾಲೋಚನಾ ಸಭೆ. ತುಮಕೂರಿನಲ್ಲಿ ಗ್ರೀನ್ ಡೇಟಾ ಸೆಂಟರ್ ಖಾಸಗಿ ಸಂಸ್ಥೆಯೊಂದಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಚರ್ಚೆ. ತಮಿಳುನಾಡಿಗೆ ನಿತ್ಯ 9,000 ಕ್ಯೂಸೆಕ್ ಕಾವೇರಿ ನೀರು ಹರಿಸುವ ಸಿಡಬ್ಲ್ಯೂಆರ್ಸಿ ಶಿಫಾರಸು ಎತ್ತಿಹಿಡಿದ ಸಿಡಬ್ಲ್ಯೂಎಂಎ. ವಾರ್ತೆಗಳ ವಿವರ. ರಾಜ್ಯದ ಬರಪೀಡಿತ ಪ್ರದೇಶಗಳಲ್ಲಿ ಬೆಳೆ ವಿಮೆ ನೋಂದಣಿ ಅವಧಿ ವಿಸ್ತರಿಸಿ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ. ಅವಧಿ ವಿಸ್ತರಣೆ ಕೋರಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಪತ್ರ ಬರೆದು ಮನವಿ ಮಾಡಿತ್ತು. ರೈತರ ಹಿತದೃಷ್ಟಿಯಿಂದ ವಿಮೆ ನೋಂದಣಿ ಅವಧಿಯನ್ನು ವಿಸ್ತರಿಸಲು ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಿದೆ. ಅಕಾಲಿಕ ಮಳೆ, ಹವಾಮಾನ ವೈಪರೀತ್ಯ ಮತ್ತು ತಾಂತ್ರಿಕ ಕಾರಣಗಳಿಂದಾಗಿ ವಿಮೆ ನೋಂದಣಿ ಪ್ರಕ್ರಿಯೆಯಲ್ಲಿ ಉಂಟಾದ ವಿಳಂಬ ಗಮನಿಸಿ ಕೇಂದ್ರ ಕೃಷಿ ಸಚಿವಾಲಯ ನೋಂದಣಿ ಹಾಗೂ ಪ್ರೀಮಿಯಂ ಕಡಿತದ ಅವಧಿಯನ್ನು ಇದೇ 31ರವರೆಗೆ ವಿಸ್ತರಿಸಿ ಆದೇಶ ಹೊರಡಿಸಿದೆ. ಈ ನಿರ್ಧಾರದಿಂದಾಗಿ ನೂರಾರು ರೈತರು ವಿಮೆಯ ಸುರಕ್ಷಾ ಕವಚದಿಂದ ವಂಚಿತರಾಗುವುದು ತಪ್ಪಿದೆ. ರಾಜ್ಯದಲ್ಲಿ ಎದುರಾಗಿರುವಂತಹ ಮಳೆ ಕೊರತೆ ನೀಗಿಸುವ ನಿಟ್ಟಿನಲ್ಲಿ ಮೋಡ ಬಿತ್ತನೆ ಕಾರ್ಯಕ್ಕೆ ವೇಗ ನೀಡಲಾಗಿದ್ದು 3 ಸಮಿತಿಗಳನ್ನು ರಚಿಸಲಾಗುವುದು ಎಂದು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಸಂಬಂಧ ಇಲಾಖೆ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಮೇಲ್ವಿಚಾರಣಾ ಸಮಿತಿ, ತಾಂತ್ರಿಕ ಸಮಿತಿ, ಕಾರ್ಯಾಚರಣೆ ಮತ್ತು ಮೌಲ್ಯಮಾಪನ ಸಮಿತಿ ರಚಿಸಿ ಇನ್ನೆರಡು ದಿನಗಳಲ್ಲಿ ಮೋಡ ಬಿತ್ತನೆ ಕಾರ್ಯಕ್ಕೆ ಚಾಲನೆ ನೀಡಲಾಗಲು ಪ್ರಯತ್ನ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಅಂದಾಜು 27 ಕೋಟಿ ರೂಪಾಯಿ ವೆಚ್ಚದಲ್ಲಿ 60 ದಿನಗಳ ಕಾಲ ಮೋಡ ಬಿತ್ತನೆ ನಡೆಯಲಿದೆ. ಸರ್ಕಾರಕ್ಕೆ ಆರ್ಥಿಕ ಹೊರೆಯಾದರೂ ಜನ ಜಾನುವಾರುಗಳಿಗೆ ನೀರು ಒದಗಿಸುವುದು ಆದ್ಯತೆಯಾಗಿದೆ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ವಿವಿಧ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕಾರ್ಯಕ್ರಮ ಕುರಿತ ಆಯಾ ಜಿಲ್ಲೆಗಳ ಸಚಿವರು ಕಾಂಗ್ರೆಸ್ ಶಾಸಕರ ಜತೆ ಪ್ರತ್ಯೇಕವಾಗಿ ಸಮಾಲೋಚನಾ ಸಭೆ ನಡೆಸಿದರು. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಉಪಮುಖ್ಯಮಂತ್ರಿ ಡಾ ಡಿ ಪರಮೇಶ್ವರ್, ಸಚಿವರಾದಂತಹ ಎಚ್ಕೆ ಪಾಟೀಲ್, ಈಶ್ವರ್ ಖಂಡ್ರೆ, ಪ್ರಿಯಾಂಕ್ ಖರ್ಗೆ, ಶಿವರಾಜ್ ತಂಗಡಗಿ ಮತ್ತಿತರರು ಭಾಗಿಯಾಗಿದ್ದರು. ನಾಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕುರಿತಂತೆ ಶಾಸಕರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ತುಮಕೂರಿನಲ್ಲಿ ಸಂಯೋಜಿತ ಗ್ರೀನ್ ಡೇಟಾ ಸೆಂಟರ್ ಸ್ಥಾಪಿಸುವ ಪ್ರಸ್ತಾವನೆ ಕುರಿತು ಲಕ್ಸಂಬರ್ಗ್ ಮೂಲದ ಇನೋವೇಷನ್ ಪ್ಲಾಟ್ಫಾರ್ಮ್ ಕ್ಯಾಪಿಟಲ್ ಸಂಸ್ಥೆಯ ಪ್ರತಿನಿಧಿಗಳ ಜೊತೆಗೆ ಗೃಹ ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಚರ್ಚೆ ನಡೆಸಿದರು. ರಾಜ್ಯದಲ್ಲಿ ಡಿಜಿಟಲ್ ಮೂಲಸೌಕರ್ಯ ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ 1 ಗಿಗಾವ್ಯಾಟ್ ಡೇಟಾ ಸೆಂಟರ್ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುವ ಗುರಿ ಹೊಂದಿದೆ. ಇಂಧನ ದಕ್ಷತೆ, ನೀರಿನ ಸಮರ್ಥ ಬಳಕೆ ಮತ್ತು ಪರಿಸರ ಸ್ನೇಹಿ ಕಾರ್ಯಾಚರಣೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನ ಆಚೆಗೂ ಕರ್ನಾಟಕದ ಡೇಟಾ ಸೆಂಟರ್ ವಲಯವನ್ನು ವಿಸ್ತರಿಸುವುದು ಹಾಗೂ ಹೆಚ್ಚು ಸುಸ್ಥಿರ ಡಿಜಿಟಲ್ ಮೂಲಸೌಕರ್ಯವನ್ನು ನಿರ್ಮಿಸುವುದು ಸರ್ಕಾರದ ಯೋಜನೆಯ ಭಾಗವಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಸೆಮಿಕಂಡಕ್ಟರ್ ಇಕೋಸಿಸ್ಟಮ್ ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಅಪ್ಲೈಡ್ ಮೆಟೀರಿಯಲ್ ಸಂಸ್ಥೆ ಹೂಡಿಕೆ ಮಾಡಲು ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ಸಂಸ್ಥೆಯ ಕಾರ್ಪೊರೇಟ್ ಉಪಾಧ್ಯಕ್ಷ ಹಾಗೂ ಮುಖ್ಯ ಜಾಗತಿಕ ನೀತಿ ಅಧಿಕಾರಿ ರಾಬರ್ಟ್ ಬ್ಲೇರ್ ಹಾಗೂ ಭಾರತದ ನಾಯಕತ್ವ ತಂಡವನ್ನು ಪ್ರಿಯಾಂಕ್ ಖರ್ಗೆ ಭೇಟಿ ಮಾಡಿ ಚರ್ಚೆ ನಡೆಸಿದರು. ಬೆಂಗಳೂರಿನಲ್ಲಿ ಸಂಸ್ಥೆ ಕೈಗೊಳ್ಳಲಿರುವಂತಹ ಮುಂಬರುವ ಹೂಡಿಕೆ ಹಾಗೂ ಸೆಮಿಕಂಡಕ್ಟರ್ ಇಕೋಸಿಸ್ಟಮ್ ಅಭಿವೃದ್ಧಿ ಕುರಿತು ಸಮಾಲೋಚನೆ ನಡೆಸಲಾಯಿತು. ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಕರ್ನಾಟಕ ಈಗಾಗಲೇ ಹೊಂದಿರುವ ಸಾಮರ್ಥ್ಯವನ್ನು ಮತ್ತಷ್ಟು ಹೆಚ್ಚಿಸುವುದು, ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಉತ್ತೇಜನ ನೀಡುವುದು ಹಾಗೂ ಬಲಿಷ್ಠ ಸೆಮಿಕಂಡಕ್ಟರ್ ಇಕೋಸಿಸ್ಟಮ್ ನಿರ್ಮಿಸುವುದು ರಾಜ್ಯ ಸರ್ಕಾರದ ಪ್ರಮುಖ ಆದ್ಯತೆಗಳಲ್ಲಿ ಒಂದಾಗಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಚಾರದಲ್ಲಿ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಶಿಫಾರಸನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಎತ್ತಿಹಿಡಿದಿದೆ. ಮುಂದಿನ 15 ದಿನಗಳ ಕಾಲ ತಮಿಳುನಾಡಿಗೆ ಪ್ರತಿದಿನ 9,000 ಕ್ಯೂಸೆಕ್ ನೀರು ಹರಿಸುವಂತೆ ರಾಜ್ಯ ಸರ್ಕಾರಕ್ಕೆ ಪ್ರಾಧಿಕಾರ ಸೂಚನೆ ನೀಡಿದೆ. ದೆಹಲಿಯ ಸಿಡಬ್ಲ್ಯೂಎಂಎ ಕಚೇರಿಯಲ್ಲಿ ಇಂದು ನಡೆದ ಸಭೆಯಲ್ಲಿ ರಾಜ್ಯದ ಪರವಾಗಿ ಜಲಸಂಪನ್ಮೂಲ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಹಾಗೂ ಕಾವೇರಿ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಮಹೇಶ್ ಭಾಗಿಯಾಗಿದ್ದರು. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಜೆಡಿಎಸ್ ರಾಜ್ಯ ಸರ್ಕಾರಕ್ಕೆ ರೈತರ ಹಿತಾಸಕ್ತಿ ಕಾಪಾಡುವ ಬಗ್ಗೆ ಕಾಳಜಿಯೇ ಇಲ್ಲ ಎಂದು ದೂರಿದೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಹಗಲು ರಾತ್ರಿ ಧರಣಿ ನಡೆಸುವುದಾಗಿ ಘೋಷಣೆ ಮಾಡಿದ ಕೂಡಲೇ ಸರ್ಕಾರ ಸದನದ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉದ್ಯಾನಗಳಲ್ಲಿ ಭೂಮಿ ಕಬಳಿಕೆ ಸೇರಿದಂತೆ ಚರ್ಚೆಯಿಲ್ಲದೆ ಮಂಡಿಸಿದ ಮಸೂದೆಗಳನ್ನು ವಾಪಸ್ ಪಡೆಯುವಂತೆ ಆಗ್ರಹಿಸಿದ್ದಾರೆ. ಮೈಸೂರಿನಲ್ಲಿ ನಡೆಯುತ್ತಿರುವಂತಹ ರಾಷ್ಟೀಯ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ವಿಚಾರ ಸಂಕಿರಣದ ಎರಡನೇ ದಿನವಾದ ಇಂದು ಬುಡಕಟ್ಟು ಸಮುದಾಯಗಳ ಭಾಷೆಗಳನ್ನು ಹಾಡು, ವಿಡಿಯೋ ಹಾಗೂ ಸಾಂಸ್ಕೃತಿಕ ಪರಂಪರೆಯ ಮೂಲಕ ದಾಖಲಿಸಿ ಸಂರಕ್ಷಿಸುವುದು, ಸಮುದಾಯ ರೇಡಿಯೋ ಸೇರಿದಂತೆ ವಿವಿಧ ಮಾಧ್ಯಮಗಳ ಮೂಲಕ ಅವುಗಳ ಬಳಕೆಯನ್ನು ಹೆಚ್ಚಿಸುವ ಕುರಿತು ಚರ್ಚೆ ನಡೆಸಲಾಗಿದೆ. ಬಳಿಕ ಮಾತನಾಡಿದ ಕರ್ನಾಟಕ ಬುಡಕಟ್ಟು ಸಂಶೋಧನಾ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಅಶೋಕ್, ಬುಡಕಟ್ಟು ಭಾಷೆಗಳು ಮತ್ತು ಸಂಸ್ಕೃತಿಯ ಸಂರಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡುವ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ಬುಡಕಟ್ಟು ವಸ್ತು ಸಂಗ್ರಹಾಲಯಗಳು ಕೇವಲ ಕಟ್ಟಡಗಳಾಗದೆ ಜೀವಂತ ಸಾಂಸ್ಕೃತಿಕ ಕೇಂದ್ರಗಳಾಗಿ ರೂಪುಗೊಳ್ಳಬೇಕು. ಬುಡಕಟ್ಟು ಜನರ ಜೀವನ ಶೈಲಿ, ಆಹಾರ ಪದ್ಧತಿ, ಸಾಂಪ್ರದಾಯಿಕ ವೈದ್ಯಕೀಯ ಜ್ಞಾನ, ಕಲೆ ಮತ್ತು ಕರಕುಶಲ ವಸ್ತುಗಳನ್ನು ಸಂರಕ್ಷಿಸಬೇಕು ಎಂದು ಹೇಳಿದ್ದಾರೆ. 26 ರಾಜ್ಯಗಳ ಸುಮಾರು 100 ಮಂದಿ ಪ್ರತಿನಿಧಿಗಳು ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದಲ್ಲಿ 6 ಬಾರಿ ಚಿನ್ನದ ಅಂಬಾರಿ ಹೊತ್ತು ಯಶಸ್ವಿಯಾಗಿ ತನ್ನ ಜವಾಬ್ದಾರಿ ನಿರ್ವಹಿಸಿ ನಿವೃತ್ತಿಯಾಗುತ್ತಿರುವಂತಹ ಕ್ಯಾಪ್ಟನ್ ಅಭಿಮನ್ಯುವಿಗೆ ನಾಳೆ ನಡೆಯಲಿರುವಂತಹ ಗಜಪಯಣ ಕಾರ್ಯಕ್ರಮ

0: ಸಂದರ್ಭದಲ್ಲಿ ಗೌರವಪೂರ್ವಕ ಬೀಳ್ಕೊಡುಗೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಅರಣ್ಯ ಇಲಾಖೆ ತಿಳಿಸಿದೆ. ಈ ವರ್ಷದ ಗಜ ಪಯಣವು ಮೈಸೂರು ದಸರಾ ಇತಿಹಾಸದಲ್ಲಿ ಅಭಿಮನ್ಯುವಿಗೆ ವಿಶೇಷ ಹಾಗೂ ಭಾವಪೂರ್ಣ ಗೌರವ ಸಲ್ಲಿಸುವ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದೆ. ಅಭಿಮನ್ಯು ಆನೆ ಸಕ್ರಿಯ ದಸರಾ ಕರ್ತವ್ಯಗಳಿಂದ ನಿವೃತ್ತಿಯಾಗುತ್ತಿದ್ದರೂ ಅದರ ಪರಂಪರೆ ಹಾಗೂ ಸೇವೆ ಸದಾ ಜೀವಂತವಾಗಿರಲಿದೆ. ಕಠಿಣ ಶ್ರಮ ಹಾಗೂ ತಾಂತ್ರಿಕ ಸಂಶೋಧನೆಗಳ ಮೂಲಕ ಭಾರತ ರೇಷ್ಮೆ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನಕ್ಕೇರುವಂತೆ ರೈತರು ಹಾಗೂ ವಿಜ್ಞಾನಿಗಳು ಶ್ರಮಿಸಬೇಕು ಎಂದು ಸಂಸದ ಗೋವಿಂದ ಎಂ ಕಾರಜೋಳ ಕರೆ ನೀಡಿದ್ದಾರೆ. ಚಿತ್ರದುರ್ಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದಂತಹ ನನ್ನ ರೇಷ್ಮೆ ನನ್ನ ಹೆಮ್ಮೆ ಅಭಿಯಾನದಡಿ ರೈತರು ಮತ್ತು ವಿಜ್ಞಾನಿಗಳ ನಡುವಿನ ಸಂವಾದ ಹಾಗೂ ವಿಚಾರ ವಿನಿಮಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಚಿತ್ರದುರ್ಗದ ಈ ಪ್ರಾದೇಶಿಕ ರೇಷ್ಮೆ ಸಂಶೋಧನಾ ಕೇಂದ್ರವು 10 ಉಪ ಘಟಕಗಳ ತಾಂತ್ರಿಕ ಚಟುವಟಿಕೆಗಳನ್ನು ಮತ್ತು ಉತ್ತರ ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ 3 ಘಟಕಗಳನ್ನು ಸಮನ್ವಯಗೊಳಿಸಲಿದೆ ಎಂದು ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮೈಸೂರಿನ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕರಡು ಮತದಾರರ ಪಟ್ಟಿಯನ್ನು ಇಆರ್ಒ ಕಚೇರಿಯಲ್ಲಿ ಪ್ರಕಟಿಸಲಾಗಿದೆ. ಜನನದ ನಂತರದ ಮೊದಲ 10 ದಿನಗಳಲ್ಲಿ ತಾಯಿ ನೀಡುವಂತಹ ಎದೆಹಾಲು ಮಗುವಿಗೆ ಅಗತ್ಯವಾದಂತಹ ಪೋಷಕಾಂಶ ಒದಗಿಸುವುದರ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ ಎಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ವಿಜಯಪುರದಲ್ಲಿ ತಿಳಿಸಿದ್ದಾರೆ. ಈದ್ ಮಿಲಾದ್ ಹಿನ್ನೆಲೆಯಲ್ಲಿ ನಾಳೆ ಚಿಕ್ಕಮಗಳೂರಿನ ಸಂತೆಯನ್ನು ರದ್ದು ಮಾಡಲಾಗಿದೆ. ಶಾಂತಿಯುತವಾಗಿ ಹಬ್ಬ ಆಚರಣೆಗೆ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಕೋಲಾರ ನಗರದಲ್ಲಿ ಈದ್ ಮಿಲಾದ್ ಹಬ್ಬವನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಿಸಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕನಿಕಾ ಸಿಕ್ರಿವಾಲ್ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಕರಡು ಮತದಾರರ ಪಟ್ಟಿ ಪ್ರಕಟವಾಗಿದ್ದು, ಜಿಲ್ಲೆಯಲ್ಲಿ 796,138 ಮತದಾರರು ಕರಡು ಮತದಾರರ ಪಟ್ಟಿಯಲ್ಲಿ ಇದ್ದಾರೆ. ಖಾಲಿ ನಿವೇಶನಗಳ ಸ್ವಚ್ಛತೆಯನ್ನು ಸೂಕ್ತ ರೀತಿಯಲ್ಲಿ ನಿರ್ವಹಣೆ ಮಾಡದಿರುವ ಮಾಲೀಕರಿಗೆ ತಕ್ಷಣವೇ ನೋಟಿಸ್ ಜಾರಿಗೊಳಿಸುವಂತೆ ಅಧಿಕಾರಿಗಳಿಗೆ ದಕ್ಷಿಣ ನಗರ ಪಾಲಿಕೆ ಆಯುಕ್ತ ಕೆ ರಮೇಶ್ ಸೂಚನೆ ನೀಡಿದ್ದಾರೆ. ತುಮಕೂರಿನ ಹೊನ್ನುಡುಕೆ ಮತ್ತು ಮಸ್ಕಲ್ ಗ್ರಾಮ ಪಂಚಾಯತ್ಗಳಲ್ಲಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಜಾಬ್ ಕಾರ್ಡ್ ಮೇಳ ಹಾಗೂ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕಾರ್ಡ್ ಯೋಜನೆ ಅಭಿಯಾನಕ್ಕೆ ಸಹಾಯಕ ನಿರ್ದೇಶಕ ಎಸ್ಎಸ್ ಮಂಜುನಾಥ್ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬರಪೀಡಿತ ಪ್ರದೇಶಗಳಲ್ಲಿ ಬೆಳೆ ವಿಮೆ ನೋಂದಣಿ ಅವಧಿ ವಿಸ್ತರಿಸಿ ಕೇಂದ್ರ ಸರ್ಕಾರ ಆದೇಶ. 27 ಕೋಟಿ ರೂಪಾಯಿ ವೆಚ್ಚದಲ್ಲಿ 60 ದಿನಗಳ ಕಾಲ ಮೋಡ ಬಿತ್ತನೆಗೆ ಸರ್ಕಾರ ನಿರ್ಧಾರ. ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಗೆ ಸಚಿವರು ಶಾಸಕರ ಜೊತೆ ಮುಖ್ಯಮಂತ್ರಿ ಸಮಾಲೋಚನಾ ಸಭೆ. ತುಮಕೂರಿನಲ್ಲಿ ಗ್ರೀನ್ ಡೇಟಾ ಸೆಂಟರ್ ಖಾಸಗಿ ಸಂಸ್ಥೆಯೊಂದಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಚರ್ಚೆ. ತಮಿಳುನಾಡಿಗೆ ನಿತ್ಯ 9,000 ಕ್ಯೂಸೆಕ್ ಕಾವೇರಿ ನೀರು ಹರಿಸುವ ಸಿಡಬ್ಲ್ಯೂಆರ್ಸಿ ಶಿಫಾರಸು ಎತ್ತಿ ಹಿಡಿದ ಸಿಡಬ್ಲ್ಯೂಎಂಎ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ

0: ಕಂಪನಿಗಳಾದ ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ತಮಗೆ ಎಲ್ಲ ರೈತರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ ಸರ್.
0: ಇವತ್ತು ನಮಗೆ ಈ ಒಂದು ಮರಗೆಣಸು ಬೇಸಾಯದ ಬಗ್ಗೆ ತಿಳಿಸ್ಕೊಡಿ. ಮರಗೆಣಸು ಬೇಸಾಯ ಒಂದು ಪರಂಪರಾಗತವಾಗಿ ಬಂದ ಒಂದು ಬೆಳೆಯಾಗಿದೆ. ಏನೇನು ಬರ್ತದೆ ಇದರಲ್ಲಿ, ಯಾವ ರೀತಿ ಕ್ರಮ ಇರುತ್ತೆ, ಒಂದೊಂದಾಗಿ ಹೇಳ್ತಾ ಹೋಗಿ.
1: ಸರ್, ಖಂಡಿತವಾಗ್ಲಿ ಸರ್. ಸೊ ತಮ್ಮೆಲ್ಲರಿಗೂ ಗೊತ್ತಿದೆ, ಮರಗೆಣಸು ಅಥವಾ ಇದು ಗೆಡ್ಡೆ ರೂಪದ ಬೆಳೆ ಅಂತ ನಾವು ಕರಿತಾ ಹೋಗ್ತೀವಿ. ಈ ಒಂದು ಬೆಳೆ ಸೊ ತಮ್ಮೆಲ್ಲರಿಗೂ ಗೊತ್ತಿದೆ, ಸೊ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ತುಂಬ ಜಾಸ್ತಿ ಇರೋದನ್ನ ನಾವೆಲ್ಲ ಕಾಣ್ಬೋದಾಗಿದೆ. ಇದ್ರ ಜೊತೆಗೆ ಒಂದು ನಾರಾಯಣಾಂಶ ಕೂಡ ಯಥೇಚ್ಛವಾಗಿರುತ್ತೆ, ಮತ್ತೆ ಪ್ರೋಟೀನ್ ಅಂಶ ಕೂಡ ಜಾಸ್ತಿ ಇರೋದನ್ನ ನಾವೆಲ್ಲ ಕಾಣ್ಬೋದಾಗಿದೆ. ಈ ಒಂದು ಬೆಳೆ ಸೊ ಎಲ್ಲಾ ಕಡೆನೂ ಕೂಡ ಬೆಳೀತಾ ಹೋಗ್ಬೋದು. ಈ ಬೆಳೆ ಯಥೇಚ್ಛವಾಗಿ ದಕ್ಷಿಣ ಒಳ ಪ್ರದೇಶ ಆಗಿರ್ಬೋದು, ಕರಾವಳಿ ಆಗಿರ್ಬೋದು, ಮಲೆನಾಡು ಪ್ರದೇಶ ಆಗಿರ್ಬೋದು, ಮೈದಾನ ಪ್ರದೇಶದಲ್ಲಿ ಕೂಡ ಈ ಒಂದು ಬೆಳೆನ ತಾವೆಲ್ಲ ಕಾಣ್ಬೋದಾಗಿದೆ. ಈ ಒಂದು ಬೆಳೆ ಕೆಲವೊಂದು ಕಂಟ್ರಿಗಳಲ್ಲಿ ಸ್ಟೇಬಲ್ ಫುಡ್ ಆಗಿದೆ. ನಾವು ನೋಡ್ತಾ ಇರ್ಬೋದು ನೈಜೀರಿಯಾ ಆಗಿರ್ಬೋದು, ಥಾಯ್ಲೆಂಡ್ಸ್ ಆಗಿರ್ಬೋದು, ಘಾನಾ ಆಗಿರ್ಬೋದು, ಬ್ರೆಜಿಲ್ ದೇಶಗಳಲ್ಲಿ ಒಂದು ಪ್ರಮುಖವಾಗಿರುವಂತಹ ಒಂದು ಬೆಳೆ ಅಂತ ನಾವು ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ನಮ್ಮ ಭಾರತದಲ್ಲಿ ಪ್ರಮುಖವಾಗಿ ಒಂದು ಬೆಳೆ ಬೆಳೆಯುವಂತಹ ರಾಜ್ಯಗಳು ಯಾವ ಅಂತ ನೋಡ್ತಾ ಹೋದ್ರೆ ಕೇರಳ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಮತ್ತೆ ಅಸ್ಸಾಂ ರಾಜ್ಯಗಳಲ್ಲಿ ಇದು ಒಂದು ಉಪಮುಖ್ಯ ಬೆಳೆ ಅಂತ ನಾವು ಕರಿತಾ ಹೋಗ್ತೀವಿ. ಮತ್ತೆ ಇದು ನಮ್ಮ ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಎಲ್ಲೆಲ್ಲಿ ಬೆಳೀತಾ ಹೋಗ್ತಾರೆ ಅಂತ ನೋಡ್ತಾ ಹೋದ್ರೆ ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ, ದಕ್ಷಿಣ ಕನ್ನಡ, ಉಡುಪಿ ಈ ಭಾಗದಲ್ಲಿ ಯಥೇಚ್ಛವಾಗಿ ನಾವು ಈ ಒಂದು ಬೆಳೆನ ಬೆಳೆದ ನಾವು ಕಾಣಬಹುದಾಗಿದೆ. ಈ ಒಂದು ಬೆಳೆ ಅಥವಾ ಈ ಒಂದು ಗೆಡ್ಡೆಯಲ್ಲಿ ಸೊ 20-30% ಅಷ್ಟು ಒಂದು ಪಿಷ್ಟ ಅಥವಾ ಕಾರ್ಬೋಹೈಡ್ರೇಟ್ಸ್ ಇರೋದನ್ನ ನಾವು ಕಾಣಬಹುದಾಗಿದೆ. ಜೊತೆಗೆ ಲವಣಾಂಶಗಳು ಇರೋದನ್ನ ನಾವು ಕಾಣಬಹುದಾಗಿದೆ. ಪ್ರೋಟೀನ್ ಅಂಶ ಕೂಡ ಇರೋದನ್ನ ನಾವು ಕಾಣಬಹುದಾಗಿದೆ. 1 ಕೆಜಿ ನಾವು ಮರಗೆಣಸು ತಿಂದ್ರೆ ಅಕ್ಕಿಗಿಂತ ಸುಮಾರು 4 ಪಟ್ಟು ಹೆಚ್ಚಿನ ಶಕ್ತಿಯನ್ನ ನಾವು ಪಡೆಯೋದಕ್ಕೆ ಅನುಕೂಲ ಆಗುತ್ತೆ ಈ ಒಂದು ಮರಗೆಣಸಿನಿಂದ. ಈ ಒಂದು ಬೆಳೆ ಬೆಳೆಯೋದಕ್ಕೆ ಸೂಕ್ತವಾಗಿರುವಂತಹ ವಾತಾವರಣ ಅಂತಂದ್ರೆ ಶುಷ್ಕ ವಾತಾವರಣ ಅಥವಾ ಬೆಚ್ಚಗೆಯ ಹವಾಮಾನ ಬೇಕಾಗ್ತಾ ಹೋಗುತ್ತೆ. ಇದು
0: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಈ ಒಂದು ಮರಗೆಣಸು ಬೆಳೆಯ ಮಹತ್ವದ ಬಗ್ಗೆ ನಮಗೆ ತಿಳಿಸ್ಕೊಡಿ.
1: ಸೊ ಈ ಒಂದು ಮರಗೆಣಸು ಬೆಳೆಯನ್ನ ಆಗ್ಲೇ ಹೇಳಿದೆ, ಈ ಒಂದು ಬೆಳೆನ ಸೊ ಒಂದು ಬರ ಸಹಿಸಿಕೊಳ್ಳುವಂತ ಸಾಮರ್ಥ್ಯ ಹೊಂದಿರುವಂತಹ ಒಂದು ನಾವು ಈ ಒಂದು ಮರಗೆಣಸನ ಅಂತ ಕರಿತಾ ಹೋಗ್ತೀವಿ. ಯಾಕಂದ್ರೆ ನಾವು ಇದನ್ನ ಏನ್ ಮಾಡ್ತೀವಿ, ಆಹಾರಕ್ಕೂ ಬಳಸ್ತಾ ಹೋಗ್ತೀವಿ, ಕೈಗಾರಿಕೆಗಳು ಏನ್ ಮಾಡ್ತೀವಿ ಇದನ್ನ ಬಳಸ್ತಾವೆಲ್ಲ ಕಾಣಬಹುದಾಗಿದೆ. ಈ ಗೆಡ್ಡೆಗಳಲ್ಲಿ ಹೆಚ್ಚಿನ ಪ್ರಮಾಣದ ಪಿಷ್ಟ ಮತ್ತು ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ನಾವು ಕಾಣಬಹುದಾಗಿದೆ. ಇದು ನಮ್ಮ ದೇಹಕ್ಕೆ ಶಕ್ತಿಯನ್ನ ಒದಗಿಸ್ತಾ ಹೋಗುತ್ತೆ. ಇದನ್ನ ಏನ್ ಮಾಡ್ತಾರೆ, ತಾಜವಾಗಿ ಆಹಾರಕ್ಕೂ ಬಳಸ್ಬೋದು, ಇಲ್ಲ ಅಂತಂದ್ರೆ ಏನ್ ಮಾಡ್ತೀವಿ ಕೆಲವೊಂದು ಮೌಲ್ಯವರ್ಧನ ಪದಾರ್ಥಗಳನ್ನ ನಾವು ಮಾಡಬಹುದಾಗಿದೆ. ಅದರಲ್ಲಿ ಪ್ರಮುಖವಾಗಿ ಚಿಪ್ಸ್ನ ನಾವು ಮಾಡಬಹುದಾಗಿದೆ. ಇದನ್ನ ಮಾಡಿ ಮಾರಾಟ ಮಾಡಿದ್ರೆ ಮರಗೆಣಸಿನ ಚಿಪ್ಸ್ ಸಿಗ್ತಾ ಹೋಗುತ್ತೆ ಮಾರುಕಟ್ಟೆಯಲ್ಲಿ. ಅದರ ತುಂಬಾ ಆರೋಗ್ಯಕ್ಕೆ ತುಂಬಾ ಹಾನಿಕರ, ಒಳ್ಳೇದಂತ ನಾವು ಹೇಳುವುದಾಗಿದೆ. ಸೊ ಅದೇ ರೀತಿಯಾಗಿ ರೈತರಿಗೆ 2 ತರ ಆದಾಯ ಬರ್ತಾ ಹೋಗುತ್ತೆ. ಮರಗೆಣಸನ್ನ ನೇರವಾಗಿ ಮಾರಾಟ ಮಾಡಬಹುದು, ಏನಾದರೂ ಮರಗೆಣಸು ಹೆಚ್ಚಾಗಿ ಉಳಿದ್ರೆ ಮಾಡಬಹುದು, ಅದು ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುವನ್ನಾಗಿದ್ದು ಕೂಡ ಮಾರಾಟವನ್ನ ಮಾಡಬಹುದಾಗಿದೆ. ರೈತರಿಗೆ ಇದು ಪರ್ಯಾಯ ಆದಾಯ ಮೂಲ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು.
0: ಈಗ ನಾವು ಸಾಮಾನ್ಯವಾಗಿ ಈ ಮರಗೆಣಸನ್ನ ಯಾವ್ಯಾವ ತರದ ಖಾದ್ಯದಲ್ಲಿ ಉಪಯೋಗಿಸಲಾಗ್ತದೆ ಮತ್ತೆ ಯಾವ ತರ ತಯಾರಿ ಮಾಡ್ತಾರೆ?
1: ಸೊ ಆಗ್ಲೇ ಹೇಳದಂಗೆ ಚಿಪ್ಸ್ ನ ಮಾಡ್ತಾ ಹೋಗ್ತಾರೆ, ಕೆಲವ್ರು ಏನ್ ಮಾಡ್ತಾರೆ ಕೆಲವೊಂದು ಸಾಂಬಾರ್ಗಳ ತಯಾರಿಕೆಯಲ್ಲಿನ ಉಪಯೋಗ ಮಾಡೋದನ್ನ ನಾವು ಕಾಣಬಹುದಾಗಿದೆ. ಬಟ್ ಒಂದು ತಿಳ್ಕೋಬೇಕು ನಮ್ಮ ಕೇಳುಗರು, ಯಾವುದೇ ಕಾರಣಕ್ಕೂ ಕೂಡ ಈ ಮರಗೆಣಸನ್ನ ನೇರವಾಗಿ ತಿನ್ನಬಾರದು. ಯಾಕಂದ್ರೆ ಇದರಿಂದ ಏನಾಗುತ್ತೆ, ಕೆಲವೊಂದು ಗ್ಲುಕೋಸ್ಗಳು ರಿಲೀಸ್ ಆಗೋದ್ರಿಂದ ಏನಾಗುತ್ತೆ, ದೇಹಕ್ಕೆ ಹಾನಿಕರಕ ಮಾಡ್ತಾ ಹೋಗುತ್ತೆ. ಇದನ್ನ ಚೆನ್ನಾಗಿ ಬೇಯಿಸಿ ತಿಂದಾಗ ಏನಾಗುತ್ತೆ, ಆರೋಗ್ಯಕ್ಕೆ ಒಳ್ಳೇದು. ಯಾವುದೇ ಕಾರಣಕ್ಕೆ ಆಗಲಿ ನಮ್ಮ ಕೇಳುಗರು ನೇರವಾಗಿ ತಿನ್ನಬಾರದು. ತಿಂದ್ರೆ ಏನಾಗುತ್ತೆ, ಒಂದು ಮಲಬದ್ಧತೆಯ ಸಮಸ್ಯೆ ಆಗ್ತಾ ಹೋಗುತ್ತೆ, ಮತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಆಗೋದನ್ನ ನಾವೆಲ್ಲ ಕಾಣಬಹುದಾಗಿದೆ.
0: ಇದು ಮಣ್ಣು ಕೆಳಗಡೆ ಬೆರೆಯುವಂತಹ ಒಂದು ಗೆಡ್ಡೆ.
1: ಹೌದು ಸರ್,
0: ಮರಗೆಣಸು. ಹಂಗಾಗಿ ಮಣ್ಣಲ್ಲಿರುವ ಎಲ್ಲ ಸತ್ವಗಳನ್ನು ಉಪಯೋಗಿಸಿಕೊಂಡು ಈ ಗೆಡ್ಡೆ ಬೆಳೀತದೆ.
1: ಖಂಡಿತವಾಗ್ಲು.
0: ಹಾಗಾಗಿ ಇದು ಆರೋಗ್ಯ ಪೂರ್ಣ ಕೂಡ ಆಗಿರ್ಬೋದಲ್ಲ. ಏನಿದೆ ಇದು ಪೋಷಕಾಂಶಗಳು?
1: ಸೊ ನಾನು ಆಗ್ಲೇ ಹೇಳಿದಂಗೆ ಈ ಉದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಯಥೇಚ್ಛವಾಗಿರುತ್ತೆ, ನಾರಿನ ಅಂಶ ಜಾಸ್ತಿ ಇರೋದನ್ನ ಕಾಣಬಹುದಾಗಿದೆ, ಮತ್ತೆ ಪ್ರೋಟೀನ್ ಅಂಶ ಯಥೇಚ್ಛವಾಗಿರೋದನ್ನ ನಾವು ಕಾಣಬಹುದಾಗಿದೆ. ಉದಾಹರಣೆಗೆ 100 ಗ್ರಾಮ್ ನಾವು ಗೆಣಸನ್ನ ಅಥವಾ ಮರಗೆಣಸನ್ನು ಬೇಯಿಸಿದ್ರೆ 191 ಕಿಲೋ ಕ್ಯಾಲರಿ ಅಷ್ಟು ಶಕ್ತಿ ನಮಗೆ ಸಿಗ್ತಾ ಹೋಗುತ್ತೆ. ಕಾರ್ಬೋಹೈಡ್ರೇಟ್ಸ್

0: ಇದಾವೆ ಅಂತ ಕೇಳಿದ್ದೇವೆ. ಏನು ಅವುಗಳ ಬಗ್ಗೆ ಹೇಳಿ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ.
1: ಸೊ ಈ ಉದುಕ್ ಏನಾಗುತ್ತೆ, ಮೊದಲದಾಗಿ ಜೀರ್ಣಕ್ರಿಯೆಗೆ ತುಂಬಾ ಸಹಕಾರಿ ಆಗ್ತಾ ಹೋಗುತ್ತೆ, ಯಾಕೆಂದ್ರೆ ಇದರಲ್ಲಿ ನಾರಿನಾಂಶದಿಂದ ಏನಾಗುತ್ತೆ ಅಂದ್ರೆ ಒಂದು ಜೀರ್ಣಕ್ರಿಯೆಗೆ ತುಂಬಾ ಅನುಕೂಲ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ರೋಗ ನಿರೋಧಕ ಶಕ್ತಿಯಾಗಿ ಇದು ಕೆಲಸ ಮಾಡ್ತಾ ಹೋಗುತ್ತೆ, ಯಾಕಂದ್ರೆ ಇದರಲ್ಲಿ ವೈಟಮಿನ್ ಸಿ ಅಥವಾ ಆಂಟಿ ಆಕ್ಸಿಡೆಂಟ್ಗಳು ಜಾಸ್ತಿ ಇರೋದನ್ನ ನಾವು ಕಾಣಬಹುದಾಗಿದೆ. ಜೊತೆಗೆ ಇದನ್ನ ಸಾಂಪ್ರದಾಯಿಕವಾಗಿ ಕೆಲವೊಂದ್ ಕಡೆ ಉಪಯೋಗ ಮಾಡ್ತಾ ಹೋಗ್ತಾರೆ. ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ, ಈ ಒಂದು ಗೆಣಸಿನ ಎಲೆಗಳನ್ನ ಏನ್ ಮಾಡ್ತಾರೆ, ಕೆಲವೊಂದು ಸಣ್ಣ ಪುಟ್ಟ ಚರ್ಮ ರೋಗಗಳ ನಿವಾರಣೆಯನ್ನ ಮಾಡಬಹುದಾಗಿದೆ. ಜೊತೆಗೆ ಯಾವ್ದಾದ್ರು ಗಾಯಗಳಾಗಿರ್ತಾವಲ್ಲ, ಗಾಯಗಳ ನೋವನ್ನ ನಿವಾರಣೆ ಮಾಡಕ್ ಏನ್ ಮಾಡ್ತಾರೆ, ಈ ಒಂದು ಮರಗೆಣಸು ಎಲೆಗಳನ್ನ ತಗೊಂಡ್ಬಿಟ್ಟು ಅರ್ದ್ಬಿಟ್ಟು ಆ ರಸವನ್ನ ಆ ಗಾಯದ ಮೇಲೆ ಹಾಕೊಂಡಾಗ ಏನಾಗುತ್ತೆ ಅಂದ್ರೆ, ಈ ಒಂದು ನೋವು ಏನಾಗುತ್ತೆ, ಕಡಿಮೆ ಆಗೋದನ್ನ ನಾವು ಕಾಣಬಹುದಾಗಿದೆ. ನೆಕ್ಸ್ಟ್ ಇದನ್ನ ಹಲವಾರು ರೀತಿಯಾಗಿರುವಂತಹ ಔಷಧಿಗಳ ತಯಾರಿಕೆ ಅಂತಂದ್ರೆ, ಯುನಾನಿ ಔಷಧಗಳ ತಯಾರಿಕೆ ಆಗಿರ್ಬೋದು, ಆಯುರ್ವೇದಿಕ ಔಷಧ ತಯಾರಿಕೆ ಇದನ್ನ ಉಪಯೋಗ ಮಾಡೋದನ್ನ ನಾವು ಕಾಣಬಹುದಾಗಿದೆ.
0: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಮರಗೆಣಸು ಬೆಳೆ ತುಂಬಾ ಪ್ರಮುಖವಾದ ಬೆಳೆ, ರೈತರಿಗೆ ಆದಾಯ ತಂದುಕೊಡುವಂತ ಬೆಳೆ, ಮತ್ತೆ ಆರೋಗ್ಯಕ್ಕೂ ಕೂಡ ಸಾಕಷ್ಟು ಪೋಷಕಾಂಶಗಳನ್ನ ಹೊಂದಿದೆ ಈ ಬೆಳೆಯಲ್ಲಿ. ಹಂಗಾಗಿ ಈಗಾಗಲೇ ಅನೇಕರು ಈ ಒಂದು ಬೆಳೆನ ಪರಂಪರಾಗತವಾಗಿ ಬೆಳೀತಾ ಇದ್ದಾರೆ, ಅದು ಜಾಸ್ತಿ ಅದಕ್ಕೆ ಮಹತ್ವ ಕೊಟ್ಟಿಲ್ಲ. ಆದ್ರೆ ಇನ್ ಮುಂದೆ ಬರುವ ದಿನಗಳಲ್ಲಿ ಇದು ಸುಲಭವಾಗಿ ಬೆಳೀತದಲ್ಲ, ನಿಮಗೆ ಭೂಮಿ ಒಳಗೆ ಬೆಳೆಯೋದು, ಹಂಗಾಗಿ ಈ ಬೆಳೆ, ಈ ಒಂದು ಬೆಳೆ ಬೆಳಿಬೇಕಾದ್ರೆ ಯಾವ್ಯಾವ ಮಣ್ಣಲ್ಲಿ ಇದು ಬೆಳೀತದೆ?
1: ಸೊ ಈ ಒಂದು ಬೆಳೆ ಬೆಳಿಬೇಕು ಅಂದ್ರೆ, ಚೆನ್ನಾಗಿ ನೀರು ಬಸ್ತು ಹೋಗುವಂತಹ ಮರಳು ಮಿಶ್ರಿತ ಗೋಟು ಮಣ್ಣಲ್ಲಿ ಏನಾಗುತ್ತೆ, ಒಂದು ಬೆಳೆ ಚೆನ್ನಾಗಿ ಬರೋದನ್ನ ನಾವು ಕಾಣಬಹುದಾಗಿದೆ. ಸೊ ಎರಡನೇದಾಗಿ ಏನಾಗಿರುತ್ತೆ ಅಂದ್ರೆ, ಮಣ್ಣಿನ ರಸಸಾರ 5-7 pH ಇದ್ದಾಗ ಏನಾಗಿರುತ್ತೆ, ಒಂದು ಬೆಳೆ ತುಂಬಾ ಚೆನ್ನಾಗಿ ಬರೋದನ್ನ ನಾವು ನೋಡಬಹುದಾಗಿದೆ. ಮಳೆನೂ ಚೆನ್ನಾಗಿ ಬರಬೇಕು, ಬಟ್ ಏನಾಗಿರುತ್ತೆ ಅಂದ್ರೆ ಆ ಒಂದು ಮಣ್ಣಿನಲ್ಲಿ ನೀರು ಹಿಡಿದುಕೊಳ್ಳುವಂತ ಸಾಮರ್ಥ್ಯ ಇರಬಾರದು. ಇನ್ ಕೇಸ್ ಏನಾದರೂ ನೀರು ನಿಂತ್ಕೊಂಡ್ರೆ ಏನಾಗುತ್ತೆ, ಗೆಡ್ಡೆ ಕುಳಿಯುವ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟು ರೈತರಿಗೆ ಆದಾಯ ಕಡಿಮೆ ಆಗ್ತಾ ಹೋಗುತ್ತೆ.
0: ಮರಗೆಣಸು ಬೆಳಿಬೇಕಾದ್ರೆ ಯಾವ ಒಂದು ಹವಾಮಾನ ಮುಖ್ಯ ಅಂತೀರಿ?
1: ಶುಷ್ಕ ವಾತಾವರಣ ಅಥವಾ ಬೆಚ್ಚಗಿನ ವಾತಾವರಣ ತುಂಬಾ ಒಳ್ಳೇದು. ಇದಕ್ಕೆ ತೇವಾಂಶ ಉಳ್ಳ ಉಪ ವಲಯದಲ್ಲಿ ಏನಾಗಿರುತ್ತೆ, ಒಂದು ಬೆಳೆ ತುಂಬಾ ಚೆನ್ನಾಗಿ ಬರ್ತಾ ಹೋಗುತ್ತೆ. ಸರಾಸರಿ ಉಷ್ಣಾಂಶ 25 degree ಟೆಂಪರೇಚರ್ ಇಂದ 32 degree ಟೆಂಪರೇಚರ್ ಏನಾಗುತ್ತೆ, ಈ ಒಂದು ಬೆಳೆ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ನಿಮ್ಗೆ ಆಗ್ಲೇ ಹೇಳಿದೆ, ಈ ಒಂದು ಬೆಳೆನ ಎಲ್ಲಾ ಕಡೆ ಬೆಳಿಬಹುದು, ದಕ್ಷಿಣ ಒಳ ಪ್ರದೇಶ ಆಗಿರ್ಬೋದು, ಕರಾವಳಿ ಆಗಿರ್ಬೋದು, ಗುಡ್ಡಗಾಡು ಆಗಿರ್ಬೋದು, ಮತ್ತೆ ಮಲೆನಾಡು ಭಾಗದಲ್ಲಿ ಒಂದು ಬೆಳೆನ ಬೆಳೆಯೋದು ನಾವು ಕಾಣಬಹುದಾಗಿದೆ. ಇನ್ ಕೇಸ್ ಏನಾದ್ರೂ 16 degree ಟೆಂಪರೇಚರ್ಗಿಂತ ಕಮ್ಮಿ ಇತ್ತು ಅಂದ್ರೆ ಏನಾಗುತ್ತೆ, ಒಂದು ಬೆಳೆಯ ಬೆಳವಣಿಗೆ ಏನಾಗುತ್ತೆ, ನಿಧಾನಗೊಳಿಸ್ತಾ ಹೋಗುತ್ತೆ. ಸರಾಸರಿಯ ವಾರ್ಷಿಕ ಒಂದು ಮಳೆ ಎಷ್ಟಿರ್ಬೇಕಂದ್ರೆ, ಒಂದು 800-1200 mm ಎಲ್ಲೆಲ್ಲಿ ಮಳೆ ಆಗುತ್ತೋ ಅಂತ ಭಾಗದಲ್ಲಿ ಎಲ್ಲಾ ಕಡೆ ಒಂದು ಬೆಳೆನ ಬೆಳಿಬಹುದಾಗಿದೆ. ಈ ಒಂದು ಬೆಳೆ ಏನಾಗಿರುತ್ತೆ, ಒಂದು ಸೂರ್ಯನ ಬೆಳಕನ್ನ ಇಷ್ಟಪಡುವಂತಹ ಬೆಳೆ. ಸೊ ಅದಕ್ಕೋಸ್ಕರ ಸೂರ್ಯನ ಬೆಳಕು ಜಾಸ್ತಿ ಆದಷ್ಟು ಏನಾಗುತ್ತೆ, ಒಂದು ಬೆಳೆ ಒಂದು ಗುಣಮಟ್ಟದ ಒಂದು ಗಡ್ಡೆ ಬರೋದಕ್ಕೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಇನ್ನೊಂದು, ಇದು ಬರೇ ನೀರು ನಿಲ್ಲೋದು ಒಂದೇ ಮುಖ್ಯ ಅಲ್ಲ, ಎಲ್ಲಿ ಹಿಮ ಬೀಳುತ್ತೆ, ಎಲ್ಲಿ ನೀರು ನಿಲ್ಲುತ್ತೆ ಅಂತ ಕಡೆ ಕೂಡ ಈ ಒಂದು ಬೆಳೆ ಬರೋಕ್ ಸಾಧ್ಯನೇ ಇಲ್ಲ. ಸೊ ನಮ್ಮ ರೈತರು ಅರ್ಥ ಮಾಡ್ಕೋಬೇಕಾದ್ರೆ ಏನು ಅಂತಂದ್ರೆ, ಸೊ ಸ್ವಲ್ಪ ಈ ಒಂದು ಗಿಡನ ಬಿಸಿಲಿಗೆ ಎಕ್ಸ್ಪೋಸ್ ಮಾಡಬೇಕಾಗತ್ತೆ, ಒಂದು ನೀರನ್ನ ಜಾಸ್ತಿ ಕೊಡಬಾರದು, ಇಷ್ಟು ಕೊಟ್ಟಾಗ ಏನಾಗುತ್ತೆ, ಬೆಳೆ ಚೆನ್ನಾಗಿ ಬರ್ತಾ ಹೋಗುತ್ತೆ.
0: ಈ ಮರಗೆಣಸು ನಾಟಿ ಮಾಡಬೇಕಂದ್ರೆ ಯಾವ ಸಮಯದಲ್ಲಿ ಬೆಳಿಬಹುದು?
1: ಎರಡು ರೀತಿಯಾಗಿ ನಾವು ನಾಟಿ ಮಾಡೋದನ್ನ ನಾವು ನೋಡಬಹುದಾಗಿದೆ. ಒಂದನೇದಾಗಿ ಮಳೆಯಾಶ್ರಿತ ಪ್ರದೇಶದಲ್ಲಿ ನಾವು ನಾಟಿ ಮಾಡೋದನ್ನ ನೋಡಬಹುದಾಗಿದೆ, ಮತ್ತೊಂದು ನೀರಾವರಿ ಪ್ರದೇಶದಲ್ಲಿ ನಾಟಿ ಮಾಡೋದನ್ನ ನಾವು ನೋಡಬಹುದಾಗಿದೆ. ನೋಡಬಹುದಾಗಿದೆ, ಮಳೆಯಾಶ್ರಿತ ಪ್ರದೇಶದಲ್ಲಿ ಇದರ ಗೆಡ್ಡೆಗಳ ಏನ್ ಮಾಡ್ತಾರೆ ಅಂತಂದ್ರೆ, ಅದು ಕಾಂಡದ ತುಂಡುಗಳನ್ನ ಏನ್ ಮಾಡ್ತಾ ಹೋಗ್ತಾರೆ ಅಂದ್ರೆ, ಏಪ್ರಿಲ್ ಮೇ ತಿಂಗಳಲ್ಲಿ ಏನ್ ಮಾಡ್ತಾರೆ, ನಾಟಿ ಮಾಡೋದನ್ನ ನಾವು ನೋಡಬಹುದಾಗಿದೆ. ಅದೇ ನೀರಾವರಿಯಲ್ಲಿ ಆದ್ರೆ ಏನಾಗುತ್ತೆ, ನೀರ್ ಸೌಲಭ್ಯ ಇರೋದ್ರಿಂದ ವರ್ಷ ಪೂರ್ತಿ ಒಂದು ಗೆಡ್ಡೆಗಳನ್ನ ಅಥವಾ ಕಾಂಡ ತುಂಡುಗಳನ್ನ ನಾಟಿ ಮಾಡೋದ್ರೇನಾಗುತ್ತೆ, ಇಳುವರಿ ಚೆನ್ನಾಗಿ ಬರೋದನ್ನ ನಾವು ಕಾಣಬಹುದಾಗಿದೆ.
0: ಈಗ ಈ ಒಂದು ಮರಗೆಣಸಿನಲ್ಲಿ ಯಾವ್ಯಾವ ತಳಿ ಇದಾವೆ, ಯಾವ ತಳಿ ನಮ್ಗೆ ಸೂಕ್ತ, ಇದ್ರ ಬಗ್ಗೆ ಹೇಳಿ.
1: ಸೊ ಮರಗೆಣಸಲ್ಲಿ ಹಲವಾರು ರೀತಿಯಂತ ತಳಿಗಳನ್ನ ನಾವು ಕಾಣಬಹುದಾಗಿದೆ. ಅದರಲ್ಲಿ ಪ್ರಮುಖವಾಗಿ H17, H165, H226, H86, H2304 ಎಂಬ ತಳಿಗಳು ಪ್ರಸ್ತುತವಾಗಿರೋದನ್ನ ನಾವು ಕಾಣಬಹುದಾಗಿದೆ. ಇದು ಕನಿಷ್ಠ ಅಂದ್ರೆ ಕೂಡ ಒಂದು ಹೆಕ್ಟೇರ್ಗೆ 37-40 tons ಇಳುವರಿಯಷ್ಟು ನಾವು ಕೊಡೋದನ್ನ ನಾವು ಕಾಣಬಹುದಾಗಿದೆ. ಅದೇ ಸ್ಥಳೀಯ ತಳಿಗಳಾದ್ರೆ ಏನಾಗಿರುತ್ತೆ ಅಂದ್ರೆ, ಇಳುವರಿ ಬರುತ್ತೆ, ಬಟ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಕಮ್ಮಿ ಅಂದ್ರೆ 12-15 tons ಅಷ್ಟು ಇಳುವರಿ ನಾವು ಪಡೆಯೋದನ್ನ ನಾವು ಕಾಣಬಹುದಾಗಿದೆ. ಸೊ ಇಷ್ಟು ತಳಿಗಳು ಪ್ರಮುಖವಾಗಿರೋದನ್ನ ನಾವು ಕಾಣಬಹುದು.
0: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಮರಗೆಣಸಿನ ನಾಟಿ ವಿಧಾನದ ಬಗ್ಗೆ ತಿಳಿಸ್ಕೊಡಿ, ಗೊಬ್ಬರ ಹೇಗೆ ಕೊಡಬೇಕು, ಭೂಮಿನ ಯಾವ ತರ ಸಿದ್ಧತೆ ಮಾಡ್ಕೊಳ್ಬೇಕು, ಮತ್ತೆ ಅದಕ್ಕೆ ಪೋಷಕಾಂಶಗಳ ನಿರ್ವಹಣೆ ಹೆಂಗ್ ಮಾಡಬೇಕು?
1: ಸೊ ಖಂಡಿತವಾಗ್ಲೂ ಕೂಡ ಮೊದಲದಾಗಿ ನಾಟಿ ವಿಧಾನ ಹೇಳ್ಬಿಡ್ತೀನಿ ನಿಮ್ಗೆ. ಸೊ ಈ ಒಂದು ಮರಗೆಣಸ ನಾಟಿ ಮಾಡ್ಬೇಕಾದ್ರೆ ಮಾಡ್ಬೇಕು, ಸೊ ನಾವು ಕಾಂಡದ ಗೆಡ್ಡೆಗಳಿರ್ತಾವಲ್ಲ, ಅದು ಮೊಸಾಯಿಕ್ ಮುಕ್ತವಾಗಿರುವಂತಹ ಗೆಡ್ಡೆಗಳನ್ನ ಮಾತ್ರ ಆಯ್ಕೆ ಮಾಡ್ಕೋಬೇಕು. ಹೆಂಗ್ ಆಯ್ಕೆ ಮಾಡ್ಕೋಬೇಕು ಅಂದ್ರೆ, ಆರೋಗ್ಯಕರ ಮತ್ತು ಸದೃಢ ಗೆಡ್ಡೆಗಳನ್ನ ಮಾಡೋ ಕಾಂಡ ತುಂಡುಗಳನ್ನ ಆಯ್ಕೆ

0: ಮಾಡ್ಕೋಬೇಕಾಗತ್ತೆ. ಸುಮಾರು 15 ಸೆಂಟಿಮೀಟರ್ ಅಷ್ಟು ಉದ್ದ ಇರಬೇಕು, 8 ರಿಂದ 10 ಅಷ್ಟು ಇರಬೇಕು ಕಣ್ಣುಗಳು ಇರೋದನ್ನ ನಾವು ಆಯ್ಕೆ ಮಾಡಿಕೊಂಡು ಇದಕ್ಕೆ ನಾಟಿಗೆ ನಾವು ಸಿದ್ಧ ಮಾಡ್ಕೋಬೇಕಾಗತ್ತೆ. ಈ ಒಂದು ಕಾಂಡದ ತುಂಡುಗಳನ್ನ ನಾವು 15 ನಿಮಿಷಗಳ ಕಾಲ ಕಾರ್ಬನ್ ಡೈಸಿಯಂ ಎಂದು ಶಿಲೀಂಧ್ರ ನಾಶಕದ ದ್ರಾವಣದಲ್ಲಿ 15 ನಿಮಿಷಗಳ ಕಾಲ ಇದನ್ನ ಉಪಚಾರ ಮಾಡಬೇಕಾಗತ್ತೆ. ಅದಾದ್ಮೇಲೆ ಏನ್ ಮಾಡ್ಬೇಕಂತಂದ್ರೆ ನಾಟಿಗೆ ಸಿದ್ಧ ಮಾಡ್ಕೋಬೇಕಾಗತ್ತೆ. ಒಂದು ಹೆಕ್ಟೇರ್ಗೆ ಒಂದು 12,500ರಷ್ಟು ಒಂದು ಕಾಂಡದ ತುಂಡುಗಳು ಬೇಕಾಗ್ತಾ ಹೋಗುತ್ತೆ. ಅದೇ ರೀತಿ ಇವಾಗ ಬೇಸಾಯ ಸಾಮಗ್ರಿ ಹೇಳ್ತೀನಿ, ಹೆಂಗ್ ಮಾಡ್ಕೋಬೇಕು ಅಂದ್ರೆ ಭೂಮಿನ ಚೆನ್ನಾಗಿ ಅದವನ್ನ ಮಾಡ್ಕೋಬೇಕಾಗತ್ತೆ. ಅದವನ್ನ ಮಾಡ್ಕೊಂಡ್ಮೇಲೆ ಅದಕ್ಕೆ ಒಂದು 8 ರಿಂದ 10 ಟನ್ ಅಷ್ಟು ತಿಪ್ಪೆ ಗೊಬ್ಬರವನ್ನ ಕೊಡಬೇಕಾಗತ್ತೆ. ಇದಕ್ಕೆ ಬೇಕಾಗಿರುವಂತಹ ಒಂದು ಗೊಬ್ಬರ ಆಗಿರುವಂತಹ ಸಾರಜನಕ, ರಂಜಕ, ಪೊಟ್ಯಾಷಿಯಂ ಏನಾಗಿರುತ್ತೆ 75 100 kg ಪ್ರತಿ ಹೆಕ್ಟೇರ್ಗೆ ನಾವು ಈ ಒಂದು ಗೊಬ್ಬರವನ್ನ ನಾವು ಕೊಡಬೇಕಾಗತ್ತೆ. ಸೊ ಇದನ್ನ ಹೆಂಗ್ ಕೊಡಬೇಕು ಅಂತಂದ್ರೆ 50% ಅಷ್ಟು ಈ ಒಂದು ಸಾರಜನಕ, ರಂಜಕ, ಪೊಟ್ಯಾಷಿಯಂನ ಭೂಮಿ ಸಿದ್ಧತೆ ಮಾಡಿಕೊಳ್ಳುವ ಸಮಯದಲ್ಲಿ ಈ ಗೊಬ್ಬರವನ್ನ ಕೊಡಬೇಕಾಗತ್ತೆ. ಇನ್ನ ಉಳಿದ 50% ಗೊಬ್ಬರವನ್ನ ನಾಟಿ ಮಾಡಿದ ಒಂದು 12 ರಿಂದ 16 ವಾರಗಳ ನಂತರ ಈ ಒಂದು ಗೊಬ್ಬರವನ್ನ ನಾವು ಕೊಟ್ಟಾಗ ಏನಾಗುತ್ತೆ, ಒಂದು ಗೆಡ್ಡೆಗಳ ಸರ್ವತೋಮುಖ ಬೆಳವಣಿಗೆಗೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ನಮ್ಮ ರೈತರು ಇದನ್ನ ಫಾಲೋ ಮಾಡಿದಾಗ ಏನಾಗುತ್ತೆ, ಇಳುವರಿ ಜಾಸ್ತಿ ಪಡೆಯೋದನ್ನ ನಾವು ಕಾಣಬಹುದಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಪೂರ್ಣ ಪ್ರಮಾಣದ ಗೊಬ್ಬರವನ್ನ ಭೂಮಿ ಸಿದ್ಧತೆ ಟೈಮಲ್ಲಿ ಕೊಡಬಾರದು.
1: ಈಗ ಮರಗೆಣಸು ನೆಡಬೇಕಾದ್ರೆ ಭೂಮಿ ಸಿದ್ಧತೆ ಎಷ್ಟು ಅಗಿಬೇಕಾಗತ್ತೆ ಮತ್ತೆ ಎಷ್ಟು ತಗ್ಗು ಇದ್ರೆ ಅದಕ್ಕೆ ಉತ್ತಮ?
0: ಸೊ ಮರಗೆಣಸು ನಾವು ಕಾಂಡದ ತುಂಡುಗಳನ್ನು ನಾಟಿ ಮಾಡಬೇಕು ಅಂದರೆ ಸಾಲಿನ ಸಾಲಿಗೆ 3 ಅಡಿ ಇರಬೇಕು, ಗೆಡ್ಡೆಯಿಂದ ಗೆಡ್ಡೆಗೆ 3 ಅಡಿ ಅಂತರವಿದ್ದಾಗ ಏನಾಗುತ್ತೆ, ಗಿಡ ತುಂಬ ಚೆನ್ನಾಗಿ ಬರ್ತಾ ಹೋಗುತ್ತೆ. ಅಂತರವನ್ನು ಕಮ್ಮಿ ಮಾಡಿದ್ರೆ ಏನಾಗುತ್ತೆ, ಗೆಡ್ಡೆಗಳ ಒಂದು ಗಾತ್ರ ಆಗಿರ್ಬೋದು, ಆಕಾರ ಆಗಿರ್ಬೋದು, ಚೇಂಜಸ್ ಆಗೋದನ್ನ ನಾವು ಕಾಣ್ಬೋದಾಗಿದೆ. ಆದ್ದರಿಂದ 3 ಅಡಿ 3 ಅಡಿ 90 ಸೆಂಟಿಮೀಟರ್ ಅಂತರದಲ್ಲಿ ನಾವು ನಾಟಿ ಮಾಡಿದಾಗ ಏನಾಗುತ್ತೆ, ಒಂದು ಗೆಡ್ಡೆಗಳ ಬೆಳವಣಿಗೆಗೂ ತುಂಬ ಚೆನ್ನಾಗಿ ಬರೋದನ್ನ ನಾವೆಲ್ಲ ಕಾಣ್ಬೋದು.
1: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಈ ಬೆಳೆ ಪರಿವರ್ತನೆ ಅಥವಾ ಕ್ರಾಪ್ ರೊಟೇಷನ್ ಅಂತ ಹೇಳ್ತವಲ್ಲ, ಈ ಒಂದು ಮರಗೆಣಸು ಬೆಳೆ ಬೇಸಾಯದಲ್ಲಿ ಅದರ ನಿರ್ವಹಣೆ ಹೆಂಗ್ ಮಾಡಬೇಕು?
0: ಸೊ ಯಾವುದೇ ಒಂದು ಬೆಳೆ ಚೆನ್ನಾಗಿ ಬರೀಬೇಕು ಅಂತಂದ್ರೆ ಏನಾಗುತ್ತೆ, ಮಣ್ಣಿನ ಫಲವತ್ತತೆ ಬಹಳ ಮುಖ್ಯ. ಮಣ್ಣಿನ ಫಲವತ್ತತೆಯನ್ನ ನಾವು ಕಾಪಾಡಿಕೊಂಡ್ರೆ ಮಾತ್ರ ಏನಾಗುತ್ತೆ, ನೆಕ್ಸ್ಟ್ ಬೆಳೆಯುವ ಬೆಳೆಗಳಿಗೆ ಅನುಕೂಲ ಆಗ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋದ್ರೆ ಈ ಒಂದು ಮರಗೆಣಸಿನಲ್ಲಿ ನಾವು ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ, ನಾವು ಬೆಳೆ ಪರಿವರ್ತನೆ ಬಹಳ ಮುಖ್ಯ. ಯಾಕೆ ಅಂತಂದ್ರೆ ಈ ಒಂದು ಗೆಣಸು ಅಥವಾ ಗೆಡ್ಡೆ ಏನಾಗಿರುತ್ತೆ ಅಂದ್ರೆ ಹೆಚ್ಚಿನ ಪ್ರಮಾಣದ ಒಂದು ಗೊಬ್ಬರವನ್ನ ತಗೊಂಡ್ಬಿಡುತ್ತೆ. ನೆಕ್ಸ್ಟ್ ಬರೋ ಬೆಳೆಗಳಿಗೆ ಏನಾಗಿರುತ್ತೆ, ಸೊ ಅಷ್ಟು ರೀತಿಯಾದ ಗೊಬ್ಬರ ಸಿಗೋದಿಲ್ಲ. ಅದಕ್ಕೋಸ್ಕರ ನಮ್ಮ ರೈತರು ಏನ್ ಮಾಡ್ಬೇಕು ಅಂತಂದ್ರೆ, ಈ ಒಂದು ಗೆಡ್ಡೆ ಬೆಳೆ ಅಂತ ಹೇಳಿದ್ವಲ್ಲ, 9 ರಿಂದ 10 ತಿಂಗಳ ಕಾಲ ಬೇಕಾಗತ್ತೆ ನಾವು ಗೆಡ್ಡೆಗಳನ್ನ ಆ ಒಂದು ಕಾಂಡ ತುಂಡುಗಳನ್ನ ನಾಟಿ ಮಾಡಿ ಅದನ್ನ ಹಾರ್ವೆಸ್ಟ್ ಮಾಡಕ್ಕೆ 9 ರಿಂದ 10 ತಿಂಗಳ ಕಾಲ ಬೇಕಾಗ್ತಾ ಹೋಗುತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಒಂದು 2 ರಿಂದ 3 ತಿಂಗಳಲ್ಲಿ ಏನ್ ಮಾಡಬೇಕು ಅಂತಂದ್ರೆ, ಅಂತರ್ ಬೇಸಾಯ ಪದ್ಧತಿಯನ್ನ ನಾವು ಬೇಕಾದ್ರೂ ಮಾಡ್ಕೋಬಹುದು. ಯಾವ ರೀತಿಯಾಗಿ ಅಂತರ್ ಬೇಸಾಯ ಮಾಡ್ಕೋಬೇಕು ಅಂದ್ರೆ, ಆ ಒಂದು 3 ಅಡಿ ಅಂತರ ಇರುತ್ತಲ್ವಾ, ಡಿಸ್ಟೆನ್ಸ್ ಇರುತ್ತೆ, ಅದ್ರ ಮಧ್ಯೆ ನಾವು ಬೇಕಾದ್ರೆ ನೆಲಗಡ್ಡೆ ಆಗಿರ್ಬೋದು, ಅಲಸಂದಿ ಆಗಿರ್ಬೋದು, ಹುರುಳಿ ಆಗಿರ್ಬೋದು, ಮತ್ತೆ ಜೋಳ, ರಾಗಿ ಈ ತರ ಬೆಳೆಗಳು ಬೇಕಾದ್ರೆ ನಾವು ಬೆಳ್ಕೊಂತ ಹೋಗ್ಬೋದು. ಈ ತರ ಮಾಡ್ಕೊಂಡಾಗ ಏನಾಗುತ್ತೆ, ಆ ಇಂಟರ್ ಬಿಟ್ವೀನ್ ಸ್ಪೇಸ್ ಕೂಡ ಅನುಕೂಲಕ್ಕೆ ಆಗುತ್ತೆ, ಮತ್ತೆ ರೈತರಿಗೆ 2 ರೀತಿಯ ಆದಾಯ ಬರುತ್ತೆ. ಒಂದು ಲಾಂಗ್ ಟರ್ಮ್ ಅಲ್ಲಿ ಈ ಗೆಡ್ಡೆಗಳಿಂದ ಆದಾಯ ಬರ್ತಾ ಹೋಗುತ್ತೆ, ಶಾರ್ಟ್ ಟರ್ಮ್ ಅಲ್ಲಿ ಈ ತರ ಅಂತರ್ ಬೆಳೆ ಮಾಡ್ಕೊಂಡೋಗ ಅನುಕೂಲ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇನ್ನೊಂದು ಕೇಳಿದ್ರಿ ಬೆಳೆ ಪರಿವರ್ತನೆ ಅಂತ ಹೇಳ್ತಾ ಹೋದ್ರಿ. ಸೊ ಈ ಬೆಳೆ ಕಂಪ್ಲೀಟ್ ಆಗಿ ಹಾರ್ವೆಸ್ಟ್ ಆದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ, ನಾವೇನ್ ಹಾಕ್ಬೇಕಂದ್ರೆ ಬಾಳೆ ಹಾಕ್ಬೋದು ಅಥವಾ ಮುಸುಕಿನ ಜೋಳ ಹಾಕ್ಬೋದು. ಯಾಕೆಂದ್ರೆ ಈ ಬಾಳೆಯಲ್ಲಿ ಏನಾಗಿರುತ್ತೆ, ಕ್ರಾಪ್ ರೆಸಿಡ್ಯೂ ಜಾಸ್ತಿ ಸಿಗುತ್ತೆ. ಅದರಿಂದಾಗತ್ತೆ ಆ ಕ್ರಾಪ್ ರೆಸಿಡ್ಯೂ ಭೂಮಿಗೆ ಹೋದಾಗ ಏನಾಗುತ್ತೆ, ಭೂಮಿ ಫಲವತ್ತತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮೆಕ್ಕೆಜೋಳ ಆದ್ರೂ ಅಷ್ಟೇ, ಅದರಿಂದ ಕ್ರಾಪ್ ರೆಸಿಡ್ಯೂ ಜಾಸ್ತಿ ಸಿಗುತ್ತೆ, ಒಂದು ಬೆಳವಣಿಗೆ ಕೂಡ ಜಾಸ್ತಿ ಅನುಕೂಲ ಆಗುತ್ತೆ, ಮತ್ತೆ ಮಣ್ಣಿನ ಫಲವತ್ತತೆಗೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ.
1: ಈಗ ಈ ಮರಗೆಣಸಿನಲ್ಲೂ ಕೂಡ ಬಾಧಿಸುವಂತ ಪ್ರಮುಖ ಕೀಟಗಳು ಇದಾವ ಅಥವಾ ಅವುಗಳ ರೋಗ ಲಕ್ಷಣಗಳು?
0: ಸೊ ಖಂಡಿತವಾಗ್ಲೂ ಕೂಡ ಸರ್, ಯಾವುದೇ ಒಂದು ಬೆಳೆ ಅಂದ್ರೆ ಯಾವುದೇ ಒಂದು ತರಕಾರಿ ಆಗಲಿ, ಹಣ್ಣಾಗಲಿ, ಹೂವಾಗಲಿ, ಅದಕ್ಕೆ ರೋಗ ಕೀಟ ಇದ್ದೇ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿ ಈ ಒಂದು ಮರಗೆಣಸಿಗೆ ಬಾಧಿಸುವಂತಹ ಕೀಟಗಳು ಅಂದ್ರೆ ಕೆಂಪು ನುಸಿ. ಈ ಕೆಂಪು ನುಸಿ ಆ ಒಂದು ಲಕ್ಷಣಗಳು ನೋಡ್ತಾ ಏನ್ ಮಾಡುತ್ತೆ ಅಂದ್ರೆ, ಸಣ್ಣ ಕೆಂಪು ನುಸಿಗಳು ಏನಾಗುತ್ತೆ, ಎಲೆಯ ಕೆಳಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದನ್ನ ನಾವು ಕಾಣಬಹುದಾಗಿದೆ. ಇದೇನ್ ಮಾಡುತ್ತೆ, ಎಲೆಯ ಕೆಳಭಾಗದಲ್ಲಿರುವ ರಸವನ್ನೆಲ್ಲ ಈರ್ಬಿಟ್ಟು ಏನ್ ಮಾಡುತ್ತೆ, ಬಿಳಿ ಮಚ್ಚೆಗಳ ರೂಪದಲ್ಲಿ ಇದು ಕಾಣ್ತಾ ಹೋಗುತ್ತೆ. ನಂತರ ಎಲೆಗಳು ಕೆಳಗೆ ಬಿದ್ದೋಗೋದು, ಉದುರೋಗೋದು ನಾವು ಕಾಣ್ಬೋದಾಗಿದೆ. ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಅಂತಂದ್ರೆ, ಇದು ಒಂದು ಪ್ರತಿ ಲೀಟರ್ಗೆ 1.7 ml ಅಷ್ಟು ಡೈಮೆಥೈಲೇಟ್ನ ನಾವು ಸ್ಪ್ರೇ ಮಾಡಿದಾಗ ಏನಾಗುತ್ತೆ, ಈ ಒಂದು ನುಸಿನ ನಾವು ಕಂಟ್ರೋಲ್ ಮಾಡಬಹುದಾಗಿದೆ. ಅಥವಾ ಡೈಮೆಥೈಲೇಟ್ ಅಂತ ಹೇಳಿದ್ವಲ್ಲ, ಅದನ್ನ ಪ್ರತಿ ಲೀಟರ್ಗೆ 1.7 ml ಅಷ್ಟು ಹಾಕಿ ಸಿಂಪರಣೆ ಮಾಡಿದ್ರೆ ಕಂಟ್ರೋಲ್ ಮಾಡಬಹುದು. ಇದು ಪ್ರಮುಖವಾಗಿರುವಂತಹ ಕೀಟ. ಅದೇ ರೀತಿಯಾಗಿ ಪ್ರಮುಖವಾಗಿರುವಂತಹ ರೋಗಗಳು ನೋಡ್ತಾ ಹೋದ್ರೆ,

0: ಒಂದು ಬೇರುಕೊಳೆ ರೋಗ ಆಗಿರ್ಬೋದು, ಎಲೆಚುಕ್ಕೆ ರೋಗ ಆಗಿರ್ಬೋದು, ಮೊಸಾಯಿಕ್ ನಂಜು ರೋಗ, ಈ ಮೂರು ರೋಗಗಳಲ್ಲಿ ತುಂಬ ಪ್ರಮುಖವಾಗಿರುವ ರೋಗ ಅಂತಂದರೆ ಒಂದು ಮೊಸಾಯಿಕ್ ನಂಜು ರೋಗ. ಈ ಮೊಸಾಯಿಕ್ ನಂಜು ರೋಗ ಬಂತು ಅಂದರೆ ಗಿಡಗಳು ಬೆಳೆಯೋದಿಲ್ಲ, ಮತ್ತೆ ಗೆಡ್ಡೆಗಳ ಒಂದು ಗುಣಮಟ್ಟ ಕಡಿಮೆ ಆಗ್ತಾ ಹೋಗುತ್ತೆ. ನಿಮಗೆ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಈಗ ಮೊದಲಾಗಿ ಬೇರುಕೊಳೆ ರೋಗ ಅಂತ ಹೇಳಿದ್ವಲ್ಲ, ಏನಾಗುತ್ತೆ, ಇದು ಸ್ಟಾರ್ಟಿಂಗ್ಗೆ ಬೇಗ ಬಂದ್ಬಿಡುತ್ತೆ. ರೋಗಕ್ಕೆ ತುತ್ತಾದ ಸಸಿಗಳು ಏನಾಗುತ್ತೆ ಅಂದರೆ ಬಾಗಿ ಕುಸಿ ಬೀಳೋ ರೀತಿಯಲ್ಲಿ ಕಾಣ್ತಾ ಹೋಗುತ್ತೆ. ನಂತರ ಬೇರುಗಳೆಲ್ಲ ಕೊಳೆತು ಹೋಗೋಕ್ಕೆ ಕಾಣ್ತಾ ಹೋಗುತ್ತೆ. ಯಾವ ರೀತಿಯಾಗಿ ನಾವು ನಿರ್ವಹಣೆ ಮಾಡಬೇಕು ಅಂತಂದರೆ, ಇದನ್ನು ಒಂದು ಶಿಲೀಂದ್ರನಾಶಕಗಳನ್ನು ಯೂಸ್ ಮಾಡಬೇಕಾಗುತ್ತೆ. ಅದರಲ್ಲಿ ಕೂಡ ಇವಾಗ ಕಾಪರ್ ಆಕ್ಸಿ ಕ್ಲೋರೈಡ್ ಅಂತ ಕರಿತಾ ಹೋಗ್ತೀವಿ, 3 g/L ಹಾಕಿ ನಾವು ಅದನ್ನು ಮಣ್ಣಿಗೆ ಹಾಕಿದಾಗ ಏನಾಗುತ್ತೆ, ಈ ಒಂದು ಬೇರುಕೊಳೆ ರೋಗವನ್ನು ನಾವು ಕಡಿಮೆ ಮಾಡಬಹುದಾಗಿದೆ. ಎರಡನೇದಾಗಿ ಎಲೆ ಚುಕ್ಕೆ ರೋಗ ಏನ್ಮಾಡುತ್ತೆ, ಮೊದಲಿಗೆ ಒಂದು ವಕ್ರಾಕಾರದ ಚುಕ್ಕೆಗಳು ಎಲೆಗಳ ಮೇಲೆ ಕಾಣಿಸ್ಕೊಳ್ತಾ ಹೋಗುತ್ತೆ. ನಂತರ ಏನ್ಮಾಡುತ್ತೆ ಅಂದರೆ ಈ ವಕ್ರಾಕಾರದ ಚುಕ್ಕೆಗಳು ಕಂದು ಬಣ್ಣಕ್ಕೆ ಇದು ತಿರುಗಿ ಕಪ್ಪು ಬಣ್ಣಕ್ಕೆ ಇದು ತಿರುಗ್ತಾ ಹೋಗುತ್ತೆ. ಕಂದು ಬಣ್ಣದಿಂದ ಕಪ್ಪು ಬಣ್ಣಕ್ಕೆ ತಿರುಗ್ತಾ ಹೋಗುತ್ತೆ. ಅದನ್ನು ಯಾವ ರೀತಿಯಾಗಿ ನಾವು ನಿರ್ವಹಣೆ ಮಾಡಬೇಕು ಅಂತಂದರೆ, ಪ್ರತಿ ಲೀಟರ್ ನೀರಿಗೆ 3 g/L ತಾಮ್ರದ ಆಕ್ಸಿಕ್ಲೋರೈಡ್ನ ನಾವು ಮಣ್ಣಿಗೆ ಸೇರಿಸಬೇಕಾಗತ್ತೆ ಅಥವಾ ಸಿಂಪರಣೆ ಮಾಡಬೇಕಾಗತ್ತೆ. 2 g/L ಮ್ಯಾಂಕೋಸಬ್ನ ನಾವು ಸಿಂಪರಣೆ ಮಾಡಿದಾಗ ಏನಾಗುತ್ತೆ, ಎಲೆ ಚುಕ್ಕೆ ರೋಗವನ್ನು ನಾವು ಕಂಟ್ರೋಲ್ ಮಾಡಬಹುದಾಗಿದೆ. ಮೂರನೇದು ಮೊಸಾಯಿಕ್ ನಂಜು ರೋಗ ಅಂತ ಹೇಳಿದೆ ನಿಮಗೆ. ಏನಾಗುತ್ತೆ ಅಂದರೆ ಎಲೆಗಳ ಮೇಲೆ ಹಳದಿ ಹಸಿರು ಮಿಶ್ರಿತ ಚುಕ್ಕೆಗಳು ನಾವು ಕಾಣಬಹುದಾಗಿದೆ. ಇದು ಪ್ರಮುಖವಾಗಿರುವಂತಹ ಲಕ್ಷಣಗಳು. ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂದರೆ, ಇದಕ್ಕೆ ಒಂದು ಕೀಟ ಹಾವಳಿ ಮಾಡುತ್ತೆ, ಅದರಿಂದ ಏನಾಗುತ್ತೆ, ಮೊಸಾಯಿಕ್ ನಂಜು ರೋಗ ಬರ್ತಾ ಹೋಗುತ್ತೆ. ಆ ಕೀಟವನ್ನು ನಿರ್ವಹಣೆ ಮಾಡೋಕ್ಕೋಸ್ಕರ 2.5 ml ಇಮಿಡಾಕ್ಲೋರೋಪಿಡ್ನ ನಾವು ಸಿಂಪರಣೆಯನ್ನು ಮಾಡಿದಾಗ ಏನಾಗುತ್ತೆ ಅಂತಂದರೆ, ಈ ಒಂದು ಮೊಸಾಯಿಕ್ ನಂಜು ರೋಗವನ್ನು ನಿರ್ವಹಣೆಯನ್ನು ಮಾಡಬಹುದಾಗಿದೆ. ಸೊ ನಾವು ಯಾವುದೇ ರೈತ ಮರಗೆಣಸು ಬೆಳೀತಾನಂದ್ರೆ ಪ್ರಮುಖವಾಗಿ ಅವನು ನೋಡಬೇಕಾಗಿರೋ ರೋಗ ಅಂದರೆ ಯಾವುದು ಅಂದರೆ ಮೊಸಾಯಿಕ್ ನಂಜು ರೋಗವನ್ನು ಅವರು ನಿರ್ವಹಣೆ ಮಾಡಿಕೊಂಡ್ರೆ ಖಂಡಿತವಾಗಲೂ ಕೂಡ ಗೆಡ್ಡೆಗಳ ಒಂದು ಬೆಳವಣಿಗೆ ಚೆನ್ನಾಗಿ ಬರ್ತಾ ಹೋಗುತ್ತೆ, ರೈತನಿಗೆ ಒಂದು ಇಳುವರಿ ಕೂಡ ಚೆನ್ನಾಗಿ ಬರೋದನ್ನ ನಾವೆಲ್ಲ ಕಾಣಬಹುದಾಗಿದೆ.
1: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಈ ಮರಗೆಣಸು ನೀವು ಹೇಗೆ ಕೊಯ್ಲು ಮಾಡಬೇಕು, ಯಾಕಂದ್ರೆ ಇದು ಭೂಮಿ ಒಳಗಿರುತ್ತೆ, ಯಾವಾಗ ಬೆಳೆದಿದೆ ಅನ್ನೋದು ಗೊತ್ತಾಗಲ್ಲ.
0: ಸೊ ನಾನು ಆಗ್ಲೇ ಹೇಳಿದಾಗೆ, ನಾವು ಗೆಡ್ಡೆ ಅಥವಾ ಕಾಂಡ ತುಂಡುಗಳನ್ನು ನಾಟಿ ಮಾಡಿದ್ಮೇಲೆ 9-10 ತಿಂಗಳಿಗೆ ಏನಾಗುತ್ತೆ, ಇದು ಸಿದ್ಧವಾಗಿರುತ್ತೆ ಅಂತೇಳಿ ನಾವೆಲ್ಲರೂ ಕೂಡ ಕಾಮನ್ ಆಗಿ ಗೊತ್ತಿರುವಂಥದ್ದು. ಎರಡನೇದಾಗಿ ಏನಾಗುತ್ತೆ, ಎಲೆಗಳಲ್ಲಿ ಕೆಲವು ಸಿಂಪ್ಟಮ್ಸ್ ಇರುತ್ತೆ. ಏನು ಸಿಂಪ್ಟಮ್ಸ್ ಅಂತ ನೋಡ್ತಾ ಹೋದರೆ, ಎಲೆಗಳಲ್ಲಿ ಏನಾಗುತ್ತೆ, ಹಳದಿ ಬಣ್ಣಕ್ಕೆ ತಿರುಗಿಬಿಟ್ಟು ಎಲೆಗಳೆಲ್ಲ ಉದುರೋಗ ರೀತಿಯಾಗಿ ಕಾಣ್ತಾ ಹೋಗುತ್ತೆ. ಇದು ಒಂದು ಎಲೆಗಳಿಂದ ನಾವು ಕಾಣುವಂತಹ ಸಿಂಪ್ಟಮ್ಸ್. ಎರಡನೇದು ಕಾಂಡದ ಕೆಲವು ಸಿಂಪ್ಟಮ್ಸ್ ಬರುತ್ತೆ. ಏನು ಅಂತಂದ್ರೆ, ಕಾಂಡವು ಒಣಗೋಗುತ್ತೆ ಮತ್ತೆ ಗಟ್ಟಿಯಾಗೋದನ್ನ ನಾವು ಕಾಣಬಹುದಾಗಿದೆ. ಇದು ಎರಡನೇ ಸಿಂಪ್ಟಮ್ಸ್. ಮೂರನೇದು ಮಣ್ಣು ಏನಾಗುತ್ತೆ ಅಂದ್ರೆ, ಆ ಗೆಡ್ಡೆಗಳ ಕಳ ಸುತ್ತಮುತ್ತಲ ಮಣ್ಣಿನಾಗುತ್ತೆ, ಬಿರುಕು ಬಿಡ್ತಾ ಹೋಗುತ್ತೆ. ಬಿರುಕು ಬಿಟ್ಟಾಗ ಇದು ಒಂದು ಸಿಂಪ್ಟಮ್ಸ್ ಅಂತೇಳಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಇಷ್ಟು 3 ಸಿಂಪ್ಟಮ್ಸ್ ಇಟ್ಕೊಂಡು ಸೊ ಅದನ್ನ ನಾವು ಅಂದಾಜಿಸಬಹುದು, ಈ ಒಂದು ಗೆಡ್ಡೆಗಳು ಕೊಯ್ಲಿಗೆ ಬಂದಿದೆ ಅಂತೇಳಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ.
1: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಈ ಮರಗೆಣಸು ಬೆಳೆನ ಯಾವ ತರ ಮಾರಬೇಕಾಗುತ್ತೆ, ಮತ್ತೆ ಈಗ ಸದ್ಯ ಯಾವ ತರ ಮಾರುಕಟ್ಟೆ ವ್ಯವಸ್ಥೆ ಈ ಒಂದು ಮರಗೆಣಸು ಬೆಳೆಗೆ ಇದೆ, ಮತ್ತೆ ನಮ್ಮ ಈಗ ಗ್ರಾಹಕರು ಕೂಡ ಮರಗೆಣಸನ್ನ ಯಾವ್ಯಾವ ತರದಲ್ಲಿ ಇದನ್ನ ಇಷ್ಟ.
0: ಸೊ ನಮ್ಮ ರೈತರು ಏನ್ ಮಾಡಬೇಕು, ಮೊದಲೇದಾಗಿ ಈ ಒಂದು ಗೆಡ್ಡೆಗಳನ್ನ ಹಾರ್ವೆಸ್ಟ್ ಮಾಡಬೇಕು, ಕೆಲವೊಂದು ಪ್ರೊಸೆಸಿಂಗ್ನ ಮಾಡಬೇಕಾಗತ್ತೆ. ಇವಾಗ ಮಣ್ಣಿನ ಅದನ್ನ ಬೇಸ್ಡ್ ಆನ್ ಗ್ರೇಡಿಂಗ್ ಮಾಡಬೇಕಾಗತ್ತೆ, ಸೈಜ್ ಆಗಿರ್ಬೋದು, ಶೇಪ್ ಆಗಿರ್ಬೋದು, ಅದರ ಆಕಾರ, ಮತ್ತೆ ಅದ್ರ ಮೇಲೆ ಏನಾಗುತ್ತೆ, ಅದನ್ನ ವಿಂಗಡಣೆಯನ್ನ ಮಾಡಬೇಕಾಗತ್ತೆ. ವಿಂಗಡಣೆಯನ್ನ ಮಾಡಿಬಿಟ್ಟು ನಮ್ಮ ಮಾರುಕಟ್ಟೆಗೆ ನಾವು ತಗೊಂಡು ಹೋಗೋದಾಗಿದೆ. ಆದರೆ ಲೋಕಲ್ ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡ್ ಇದೆ. ಸೊ ನಮ್ಮ ರೈತರು ಏನ್ ಮಾಡಬೇಕು ಅಂತಂದ್ರೆ, ಸೊ ಗ್ರೇಡಿಂಗ್ ಆಧಾರದ ರೂಪದಲ್ಲಿ ನಾವು ಮಾಡ್ಕೊಂಡಾಗ ಏನಾಗುತ್ತೆ, ಹೆಚ್ಚಿನ ಬೆಲೆಯನ್ನ ಪಡೆಯೋದಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಇನ್ನೂ ಬೇಕಾದ್ರೆ ಏನ್ ಮಾಡಬಹುದು, ಕೆಲವೊಂದು ಕೈಗಾರಿಕೆಗಳಿದಾವೆ, ಏನ್ ಮಾಡುತ್ತೆ, ಚಿಪ್ಸ್ ಮೇಕಿಂಗು ಇಂಡಸ್ಟ್ರಿಗಳಿದಾವೆ, ಕೆಲವೊಂದು ಪುಡಿಗಳನ್ನ ಮಾಡ್ತಾ ಹೋಗ್ತಾರೆ. ಅಂತದ್ರ ಕಡೆಯಲ್ಲಿ ನಾವು ಇದನ್ನ ಮಾಡ್ಕೊಂಡಾಗ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ನಮ್ಮ ರೈತರಿಗೆ ಕನಿಷ್ಠ ಅಂದ್ರೂ ಕೂಡ 1 kg ₹20-25 ರೇಟ್ನ ಪಡಿಬಹುದಾಗಿದೆ. ಬಟ್ ಅದನ್ನ ನಾವು ಹೆಚ್ಚಿನ ದಿನಗಳ ಕಾಲ ಸ್ಟೋರ್ ಮಾಡಬೇಕು ಅಂತಂದ್ರೆ, ನಾವು ಅದನ್ನ ಸರಿಯಾಗಿ ಮೆಚೂರ್ ಆದಾಗ ನಾವು ಅದನ್ನ ಹಾರ್ವೆಸ್ಟ್ ಮಾಡಿದಾಗ ನಾವು ಸ್ಟೋರ್ ಮಾಡೋಕ್ಕೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತೊಂದು ನಮ್ಮ ರೈತರ ಕಿವಿ ಮಾತೇನು ಅಂತಂದ್ರೆ, ಸೊ ಕಂಪ್ಲೀಟ್ ಮೆಚೂರ್ ಆದ್ರೆ ಮಾತ್ರ ಗೆಡ್ಡೆಗಳನ್ನ ಹಾರ್ವೆಸ್ಟ್ ಮಾಡಬೇಕು, ಹಾಗೆ ಹಾರ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಉತ್ತಮ ರೇಟು ಸಿಗೋದಿಲ್ಲ, ಮತ್ತೆ ಗೆಡ್ಡೆಗಳ ಗಾತ್ರ ಏನಾಗುತ್ತೆ, ಕಮ್ಮಿ ಆಗಿರೋದು ನಾವೆಲ್ಲ ಕಾಣಬಹುದು.
1: ಈಗ ಈ ಬೆಳೆನ ಹಂತ ಹಂತವಾಗಿ ಕಟಾವ್ ಮಾಡಕ್ ಬರುತ್ತಾ?
0: ಹಂತ ಹಂತವಾಗಿ ಮಾಡಕ್ ಬರಲ್ಲ, ಯಾಕೆಂದ್ರೆ ಆ ಒಂದು ಇದರಲ್ಲಿ ಎಕನಾಮಿಕಲ್ ಪಾರ್ಟ್ ಗೆಡ್ಡೆ ಆಗಿರೋದ್ರಿಂದ ಸರಿಯಾದ ಸಮಯದಲ್ಲಿ ಅದನ್ನ ಹಾರ್ವೆಸ್ಟ್ ಮಾಡಬೇಕಾಗತ್ತೆ. ನಾವು ಗೆಡ್ಡೆಗಳನ್ನ ಅಥವಾ ಕಾಂಡ ತುಂಡುಗಳನ್ನ ನಾವು ಭೂಮಿಲಿ ನಾಟಿ ಮಾಡಿದ್ಮೇಲೆ 9-10 ತಿಂಗಳು ಮಿನಿಮಮ್ ಬೇಕಾಗ್ತಾ ಹೋಗುತ್ತೆ. ನೀವು ಬೇಕಾದ್ರೆ 9-10 ತಿಂಗಳ ಮಧ್ಯೆ ನೀವು ಯಾವ ಬೇಕಾದ್ರೂ ಮಾಡ್ಕೋಬಹುದು.
1: ಈಗ ಈ ಒಂದು ಗೆಡ್ಡೆನ ತೆಗೆದು ಇಟ್ಕೊಳ್ಬಹುದು.

0: ಅಲ್ಲ, ಬಾಳ ದಿನ ತನಕ ಉಳಿಬಹುದಲ್ಲ.
1: ಉಳಿಬಹುದು, ಬಟ್ ಅದಕ್ಕೆ ಸೂಕ್ತವಾಗಿರುವಂತಹ ಒಂದು ಸ್ಥಳದಲ್ಲಿ ಅದನ್ನ ಇಡಬೇಕಾಗತ್ತೆ. ನೀವು ಹೆಂಗಂದ್ರೆ ಅಲ್ಲಿ ಆ ಹೊರಗಡೆ ಇಟ್ಟಾಗ ಏನಾಗುತ್ತೆ, ಸರಿಯಾದ ರೀತಿಯಲ್ಲಿ ಬಾಳಿಕೆ ಬರೋದಿಲ್ಲ. ನೀವು ಸರಿಯಾದ ಪ್ರಮಾಣದಲ್ಲಿ ನೀವು ಅದನ್ನ ಹಾರ್ವೆಸ್ಟ್ ಮಾಡಿದಾಗ ಕನಿಷ್ಠ ಅಂದ್ರೂ ಕೂಡ 12-15 ಟನ್ನಷ್ಟು ನಾವು ಗೆಡ್ಡೆ ಇಳುವರಿನ ನಾವು ನಾರ್ಮಲ್ ಆಗಿ ನೋಡಬಹುದಾಗಿದೆ. ಇದು ಸ್ಥಳೀಯ ತಳಿಗಳಿಗೆ
0: ಅಂದ್ರೆ ಅಷ್ಟು ಪ್ರಮಾಣದಲ್ಲಿ ಇಳುವರಿ ಬರುತ್ತೆ,
1: 12-15 ಟನ್ ಸ್ಥಳೀಯ ತಳಿಗಳಿಗೆ. ಅದೇ ನಾವು ಸೂಟೇಬಲ್ ವೆರೈಟೀಸ್ ಅಥವಾ ಹೈಬ್ರಿಡ್ಸ್ ಹಾಕಿದ್ರೆ ಒಂದು 30-40 ಟನ್ನಷ್ಟು ಇಳುವರಿನ ನಾವು ಪಡಿಬಹುದಾಗಿದೆ.
0: ದೊಡ್ಡ ಪ್ರಮಾಣದ ಬೆಳೆ ನಿಮಗೆ ಸಿಗುತ್ತೆ ಈ ಒಂದು ಮರಗೆಣಸನ್ನ ನೀವು ನೆಟ್ರೆ.
1: ಖಂಡಿತವಾಗ್ಲೂ ಕೂಡ ಈಸಿ ಮೇಂಟೆನೆನ್ಸ್, ಇದು ತುಂಬಾ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಕೇಳಲ್ಲ,
0: ಕೇಳೋದಿಲ್ಲ ಇದು.
1: ಹೌದು, ತುಂಬಾ ಕಡಿಮೆ ಸಮಯ ಇದೆ.
0: ನೀರ್ ಹಾಕು ಮತ್ತೆ ಮತ್ತೆ ಗೊಬ್ಬರ ಹಾಕು ಇದನ್ನೆಲ್ಲ ಬಯಸಲ್ಲ,
1: ಏನು ಇಲ್ಲ ಸರ್.
0: ಹಂಗಾಗಿ ರೈತರಿಗೆ ಇದೊಂದು ಒಳ್ಳೆ ಉತ್ತಮವಾದ ಬೆಳೆ ಕೂಡ.
1: ಖಂಡಿತವಾಗ್
0: ಅವ್ರು ಕೈ ಹಿಡಿಬಹುದು.
1: ಖಂಡಿತವಾಗ್ಲೂ
0: ಅಂದ್ರೆ ಬಹಳ ನಿರ್ವಹಣೆ ಇಲ್ಲಲ್ಲ, ತಾವು ಹೊಲದಲ್ಲಿ ಹಾಕ್ಬಿಟ್ಟು ತಮ್ಮ ಕೆಲಸ ಮಾಡ್ಕೊಳ್ಬಹುದು.
1: ಬಟ್ ಏನಂದ್ರೆ ನಿರ್ವಹಣೆ ಮುಖ್ಯವಾಗಿ ಏನು ಅಂತಂದ್ರೆ ಅದನ್ನ ನೀರ್ ನಿಲ್ಲೋ ರೀತಿ ನೋಡ್ಕೋಬಾರ್ದು. ಆ ಒಂದು ಗೆಡ್ಡೆಯ ಸುತ್ತ ಪ್ರದೇಶದಲ್ಲಿ ಗೆಡ್ಡೆ ಕೊಳತು ಹೋಗುತ್ತೆ, ಮತ್ತೆ ಈ ಬೇರುಗಳಿಗೆ ಗಾಳಿ ಆಡಬೇಕು ಅಂತಂದ್ರೆ ನೀರ್ ನಿಂತ್ಕೋಬಾರ್ದು. ಅಕಸ್ಮಾತ್ ನೀರ್ ನಿಂತ್ಕೊಂಡ್ರೆ ಗೆಡ್ಡೆಗಳಿಗೆ ಏನಾಗುತ್ತೆ, ಬೆಳವಣಿಗೆ ಆಗೋದಿಲ್ಲ, ಗಿಡ ಒಂದು ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ.
0: ತುಂಬಾ ಸಂತೋಷ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ. ಪ್ರಸ್ತುತ ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಜ್ಞಾನಿಗಳಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ಕೊಡ್ತಾ ಇವತ್ತು ಕೂಡ ಮರಗೆಣಸಿನ ಬೇಸಾಯ ಬೆಳೆಯ ವೈಜ್ಞಾನಿಕ ಕ್ರಮಗಳ ಕುರಿತು ಮಾಹಿತಿ ಮಾಡಿಕೊಟ್ರಿ. ಕೆಲವು ರೈತರು ಇರ್ತಾರೆ, ತಾವು ಕೂಡ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರ ಸಂಪರ್ಕಿಸಿ ಮಾತಾಡಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆ
1: ಸರ್, ದೂರವಾಣಿ ಸಂಖ್ಯೆ 9909193935, ಮತ್ತೊಮ್ಮೆ 9909193935.
0: ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಸರ್.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 7:20. ಕೆಳಗರೆ ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ.
1: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
2: ವಿದೇಶದಲ್ಲಿರುವ ನಿಮ್ಮವರ ಆರೋಗ್ಯದ ಕಾಳಜಿಗೆ ಅಂಚೆ ಇಲಾಖೆಯ ವಿಶ್ವಾಸಾರ್ಹ ಬೆಂಬಲ. ಆಯುರ್ವೇದ, ಹೋಮಿಯೋಪತಿ ಸೇರಿದಂತೆ ವಿವಿಧ ಔಷಧಿಗಳನ್ನು 150+ ದೇಶಗಳಿಗೆ ಸುಲಭವಾಗಿ ಹಾಗೂ ಕೈಗೆಟಕುವ ದರದಲ್ಲಿ ಕಳುಹಿಸಬಹುದು. ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಮತ್ತು ಔಷಧಿ ಬಿಲ್ ನೀಡಿದರೆ ಸಾಕು,
1: ಹೆಡ್ ಪೋಸ್ಟ್ ಆಫೀಸ್ಗೆ ಹೋಗುವ ಅಗತ್ಯವಿಲ್ಲ. ನಿಮ್ಮ ಸಮೀಪದ ಅಂಚೆ ಕಚೇರಿಯಲ್ಲೇ ಬುಕಿಂಗ್ ಸೌಲಭ್ಯ ಲಭ್ಯ. ದರಗಳ ವಿವರಕ್ಕಾಗಿ ಡಾಕ್ ಸೇವಾ ಆಪ್ ಪರಿಶೀಲಿಸಿ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
4: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
5: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
4: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
5: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
4: ಟೋಲ್ ಫ್ರೀ 1-800-420-2233.
0: ಕೆಳಗರೆಗೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗಂಗಾವತಿ ತಾಲೂಕಿನ ಪಂಪಾಪತಿ ಪೂಜಾರ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳು.

ಕೆಳಗಡೆ ಇದುವರೆಗೂ ಗಂಗಾವತಿ ತಾಲೂಕಿನ ಪಂಪಪತಿ ಪೂಜಾರ್ ಮತ್ತು ಸಂಗಡರಿಂದ ಭಜನಾ ಪದಗಳನ್ನು ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:34. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ. ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಮೊದಲಿಗೆ ವಾಣಿಜ್ಯ ಪ್ರಕಟಣೆ.

ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಭಾರತೀಯ ರಕ್ಷಣಾ ಉದ್ಯಮಕ್ಕೆ ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ಕ್ಷಿಪಣಿ ವ್ಯವಸ್ಥೆಗಳ ತಂತ್ರಜ್ಞಾನ ವರ್ಗಾವಣೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ರಷ್ಯಾ ವಿದೇಶಾಂಗ ಸಚಿವರೊಂದಿಗೆ ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ಭಾರತ ಚೀನಾ ಗಡಿ ಸಮಸ್ಯೆ ಕುರಿತು ಚೀನಾ ವಿದೇಶಾಂಗ ಸಚಿವರೊಂದಿಗೆ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಚರ್ಚೆ. ಟೆಸ್ಟ್ ಕ್ರಿಕೆಟ್. ಶ್ರೀಲಂಕಾ ವಿರುದ್ದದ ಸರಣಿಯ ಎರಡನೇ ಪಂದ್ಯದಲ್ಲಿ ಭಾರತ ಮುನ್ನಡೆ. ವಾರ್ತೆಗಳ ವಿವರ. ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ಎಲ್ಲ ಸಾಂಪ್ರದಾಯಿಕ ಕ್ಷಿಪಣಿ ವ್ಯವಸ್ಥೆಗಳ ತಂತ್ರಜ್ಞಾನಗಳನ್ನು ದೇಶದೊಳಗೆ ಉತ್ಪಾದನೆಗಾಗಿ ಭಾರತೀಯ ರಕ್ಷಣಾ ಉದ್ಯಮಕ್ಕೆ ವರ್ಗಾಯಿಸಲು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ ನೀಡಿದ್ದಾರೆ. ಈ ಉಪಕ್ರಮವು ಕಾರ್ಯಾಚರಣೆಯ ಸಾಮರ್ಥ್ಯ ಹೆಚ್ಚಿಸುವುದು, ಆಮದು ಅವಲಂಬನೆ ಕಡಿಮೆ ಮಾಡುವುದು ಮತ್ತು ದೇಶೀಯ ಮೌಲ್ಯವರ್ಧನೆ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಇದು ಸ್ಥಳೀಯ ಉತ್ಪಾದನೆಗೆ ಅನುವು ಮಾಡಿಕೊಡುವ ಮೂಲಕ ದೇಶೀಯ ಕೈಗಾರಿಕೆಗಳ ಹೆಚ್ಚಿನ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವಲ್ಲಿ ತಂತ್ರಜ್ಞಾನ ವರ್ಗಾವಣೆಗೆ ಪ್ರಮುಖ ಮೈಲಿಗಲ್ಲನ್ನು ಗುರುತಿಸುತ್ತದೆ. ಈ ನಿಬಂಧನೆಯು ಕ್ಷಿಪಣಿ ವ್ಯವಸ್ಥೆಯ ಅಭಿವೃದ್ಧಿಯನ್ನು ಕೈಗಾರಿಕಾ ಉತ್ಪಾದನೆಗೆ ಯಶಸ್ವಿಯಾಗಿ ಪರಿವರ್ತಿಸಲು ಅನುವು ಮಾಡಿಕೊಡುತ್ತದೆ. ಇದು ಸುಧಾರಿತ ರಕ್ಷಣಾ ವ್ಯವಸ್ಥೆಗಳ ಅಭಿವೃದ್ಧಿ ಮತ್ತು ತಯಾರಿಕೆಗಾಗಿ ಭಾರತೀಯ ಉದ್ಯಮದ ಸಾಮರ್ಥ್ಯಗಳನ್ನು ಬಳಸಿಕೊಳ್ಳಲು ಡಿಆರ್ಡಿಒದ ನಿರಂತರ ಪ್ರಯತ್ನಗಳನ್ನು ಪ್ರತಿಬಿಂಬಿಸುತ್ತದೆ. ದೇಶೀಯ ಉತ್ಪಾದನಾ ಸಾಮರ್ಥ್ಯಗಳನ್ನು ಹೆಚ್ಚಿಸುವುದು, ರಕ್ಷಣಾ ಕೈಗಾರಿಕಾ ವಲಯವನ್ನು ಬಲಪಡಿಸುವುದು ಮತ್ತು ಪೂರೈಕೆ ಸರಪಳಿಯಲ್ಲಿ ಭಾರತೀಯ ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಹಾಗೂ ಇತರ ತಂತ್ರಜ್ಞಾನ ಪಾಲುದಾರರ ಭಾಗವಹಿಸುವಿಕೆಗೆ ಅವಕಾಶ ಸೃಷ್ಟಿಸುವುದು ಇದರ ಉದ್ದೇಶವಾಗಿದೆ. ಭಾರತದ ಡಿಜಿಟಲ್ ಪಾವತಿ ವ್ಯವಸ್ಥೆಯ ಬೆನ್ನೆಲುಬಾಗಿರುವಂತಹ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ ಇಂದಿಗೆ 10 ವರ್ಷಗಳನ್ನು ಪೂರೈಸಿದೆ. 2016 ಆಗಸ್ಟ್ 25 ಸಾರ್ವಜನಿಕ ಬಳಕೆಗೆ ಆರಂಭವಾದಂತಹ ಯುಪಿಐ ವಹಿವಾಟಿನ ಪ್ರಮಾಣದಲ್ಲಿ ಸುಮಾರು 13,000 ಪಟ್ಟು ಏರಿಕೆ ಕಂಡಿದೆ. 2016-17 1.78 ಕೋಟಿ ಇದ್ದ ವಾರ್ಷಿಕ ವಹಿವಾಟುಗಳ ಸಂಖ್ಯೆ 2025-26 24,162 ಕೋಟಿಗೂ ಅಧಿಕವಾಗಿದೆ. ಇದೇ ಅವಧಿಯಲ್ಲಿ ವಹಿವಾಟಿನ ಮೌಲ್ಯ 7,000 ಕೋಟಿ ರೂಪಾಯಿಗಳಿಂದ ಸುಮಾರು 314,00,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಗಡಿಯಾಚೆಗಿನ ಡಿಜಿಟಲ್ ಪಾವತಿಗೆ ಜಾಗತಿಕ ವೇದಿಕೆಯಾಗಿ ಹೊರಹೊಮ್ಮಿರುವಂತಹ ಯುಪಿಐ ಪ್ರಸ್ತುತ 11 ದೇಶಗಳಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಯುಪಿಐ ಡಿಜಿಟಲ್ ಪಾವತಿ ವ್ಯವಸ್ಥೆ 10 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಸಂದೇಶ ಹಂಚಿಕೊಂಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು, ಭಾರತ ಈ ಡಿಜಿಟಲ್ ಕ್ರಾಂತಿಯ ಪ್ರಮಾಣ ಮತ್ತು ವ್ಯಾಪ್ತಿಗೆ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡಬೇಕು ಎಂದು ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಅವರು ಏಕೀಕೃತ ಪಾವತಿ ವ್ಯವಸ್ಥೆಯ ದಶಕಗಳ ಸೇವಾ ಯಶಸ್ಸನ್ನು ಶ್ಲಾಘಿಸಿ, ಭಾರತೀಯ ಡಿಜಿಟಲ್ ಪಾವತಿ ಪಯಣದಲ್ಲಿ ಇದೊಂದು ಪ್ರಮುಖ ತಿರುವಾಗಿದೆ ಎಂದು ಹೇಳಿದ್ದಾರೆ. ರಷ್ಯಾ ಪ್ರವಾಸದಲ್ಲಿರುವಂತಹ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಮಾಸ್ಕೋದಲ್ಲಿ ರಷ್ಯಾ ವಿದೇಶಾಂಗ ಸಚಿವ ಸೆರ್ಗೈ ಲಾವ್ರೋವ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವಂತಹ ಸಚಿವ ಡಾ ಎಸ್ ಜೈಶಂಕರ್, ಭಾರತ ಮತ್ತು ರಷ್ಯಾ ನಡುವಿನ ದ್ವಿಪಕ್ಷೀಯ ಸಹಕಾರ ಸೇರಿದಂತೆ ಪ್ರಾದೇಶಿಕ ಮತ್ತು ಜಾಗತಿಕ ಸವಾಲುಗಳು ಹಾಗೂ ಬಹುಪಕ್ಷೀಯ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಲಾಯಿತು ಎಂದು ತಿಳಿಸಿದ್ದಾರೆ. ಉಕ್ರೇನ್, ಇರಾನ್ ಮತ್ತು ಅಫ್ಘಾನಿಸ್ತಾನದಲ್ಲಿನ ಪ್ರಸ್ತುತ ಪರಿಸ್ಥಿತಿ ಬಗ್ಗೆಯೂ ಉಭಯ ನಾಯಕರು ಚರ್ಚೆ ನಡೆಸಿದ್ದಾರೆ. ಇದಕ್ಕೂ ಮುನ್ನ ಸಚಿವ ಡಾ ಎಸ್ ಜೈಶಂಕರ್ ಅವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ವ್ಯಾಪಾರ, ಇಂಧನ, ರಸಗೊಬ್ಬರ ಮತ್ತು ಪ್ರಮುಖ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ನಡುವಿನ ಆರ್ಥಿಕ ಸಂಬಂಧ ಬಲಿಷ್ಠಗೊಳಿಸುವ ಕುರಿತು ಚರ್ಚೆ ನಡೆಸಲಾಯಿತು. ಭಾರತ ಚೀನಾ ಗಡಿ ಸಮಸ್ಯೆ ಮತ್ತು ಉಭಯ ದೇಶಗಳ ನಡುವಿನ ಸಂಬಂಧಗಳ ಸುಧಾರಣೆ ಕುರಿತು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇಂದು ಬೀಜಿಂಗ್ನಲ್ಲಿ ನಡೆದ ವಿಶೇಷ ಪ್ರತಿನಿಧಿ ಸಭೆಯಲ್ಲಿ ಚೀನಾ ವಿದೇಶಾಂಗ ಸಚಿವ ವಾಂಗ್ ಯಿ ಅವರೊಂದಿಗೆ ಮಾತುಕತೆ ನಡೆಸಿದರು. ಸೆಪ್ಟೆಂಬರ್ 12 ಮತ್ತು 13 ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗಿಯಾಗಲು ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಅವರು ನವದೆಹಲಿಗೆ ಭೇಟಿ ನೀಡಲಿರುವ ಹಿನ್ನೆಲೆಯಲ್ಲಿ ಈ ಮಾತುಕತೆಗಳು ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿವೆ. 3,488 ಕಿಲೋಮೀಟರ್ ವಿಸ್ತೀರ್ಣದ ಭಾರತ ಚೀನಾ ಗಡಿ ವಿವಾದವನ್ನು ಸಮಗ್ರವಾಗಿ ಪರಿಹರಿಸಲು 2003 ಸ್ಥಾಪಿಸಲಾದಂತಹ ಗಡಿ ಮಾತುಕತೆ ಕಾರ್ಯವಿಧಾನಕ್ಕೆ ಅಜಿತ್ ದೋವಲ್ ಮತ್ತು ವಾಂಗ್ ಯಿ ವಿಶೇಷ ಪ್ರತಿನಿಧಿಗಳಾಗಿದ್ದಾರೆ. ಇದಕ್ಕೂ ಮುನ್ನ ಅಜಿತ್ ದೋವಲ್ ಅವರು ಚೀನಾ ಉಪಾಧ್ಯಕ್ಷ ಹಾಂಗ್ ಜಾಂಗ್ ಅವರೊಂದಿಗೆ ಮಾತುಕತೆಯನ್ನು ನಡೆಸಿದರು. ದೀರ್ಘಾವಧಿಯ ಹೂಡಿಕೆ ಹೆಚ್ಚಿಸಲು ಹಾಗೂ ಭಾರತ ಜಪಾನ್ ಆರ್ಥಿಕ ಸಂಬಂಧಗಳನ್ನು ಬಲಪಡಿಸಲು ಜಪಾನ್ನ ಪ್ರಮುಖ ಹಣಕಾಸು ವ್ಯವಸ್ಥೆಗಳ ಮುಖ್ಯಸ್ಥರೊಂದಿಗೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಮಾತುಕತೆ ನಡೆಸಿದ್ದಾರೆ. ಜಪಾನ್ ಪ್ರವಾಸದಲ್ಲಿರುವಂತಹ ಸಚಿವರು ಮಿತ್ಸುಬಿಷಿ ಯುಎಫ್ಜೆ ಫೈನಾನ್ಷಿಯಲ್ ಗ್ರೂಪ್, ಜಪಾನ್ ಅಭಿವೃದ್ಧಿ ಬ್ಯಾಂಕ್, ಮಿಜುಹೋ, ಮಾರ್ಗನ್ ಸ್ಟಾನ್ಲಿ, ನೊಮುರಾ ಮತ್ತು ನೇಪಾನ್ ಲೈಫ್ ಸಂಸ್ಥೆಗಳ ಪ್ರತಿನಿಧಿಗಳ ಜೊತೆಗೆ ಭಾರತದಲ್ಲಿ ಹೂಡಿಕೆ ಅವಕಾಶಗಳ ಕುರಿತು ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಪಿಯೂಷ್ ಗೋಯಲ್, ಜಾಗತಿಕ ಅನಿಶ್ಚಿತತೆಗಳ ಹೊರತಾಗಿಯೂ ಭಾರತ ಕಳೆದ ವರ್ಷ ಶೇಕಡಾ 7.7% ಬೆಳವಣಿಗೆ ದಾಖಲಿಸಿದೆ. 2047 ವೇಳೆಗೆ $30 trillion ಆರ್ಥಿಕತೆಯಾಗುವತ್ತ ಕೆಲಸ ಮಾಡುತ್ತಿದೆ ಎಂದು ಹೇಳಿದ್ದಾರೆ. ಅರೆವಾಹಕಗಳು, ಕೃತಕ ಬುದ್ಧಿಮತ್ತೆ, ಡೇಟಾ ಸೆಂಟರ್, ನವೀಕರಿಸಬಹುದಾದಂತಹ ಇಂಧನ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತದಲ್ಲಿ ಹೂಡಿಕೆಗೆ ಜಪಾನ್ನ ಸಂಸ್ಥೆಗಳ ವಿಪುಲ ಅವಕಾಶಗಳಿವೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ವೆಲಿಂಗ್ಟನ್ನಲ್ಲಿ ನಡೆದಂತಹ ಎರಡನೇ ಆವೃತ್ತಿಯ ರಕ್ಷಣಾ ಕಾರ್ಯತಂತ್ರದ ಸಂವಾದದಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ಮುಕ್ತ ಮತ್ತು ಎಲ್ಲರನ್ನೂ ಒಳಗೊಂಡ ಇಂಡೋ ಪೆಸಿಫಿಕ್ ಪ್ರದೇಶಕ್ಕೆ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿವೆ. ಉನ್ನತ ಮಟ್ಟದ ಮಾತುಕತೆಯು ಕಡಲ ಭದ್ರತೆ, ಜಂಟಿ ಮಿಲಿಟರಿ ತರಬೇತಿ ಮತ್ತು ಒಟ್ಟಾರೆ ರಕ್ಷಣಾ ಸಹಕಾರ ಬಲಗೊಳಿಸುವತ್ತ ಗಮನ ಹರಿಸಿತು. ಭಾರತೀಯ ನಿಯೋಗವು ನ್ಯೂಜಿಲೆಂಡ್ ರಕ್ಷಣಾ ಪಡೆ ಮತ್ತು ರಕ್ಷಣಾ ಸಚಿವಾಲಯದ ಪ್ರಮುಖ ನಾಯಕರೊಂದಿಗೆ ಉನ್ನತ ಮಟ್ಟದ ಸಭೆಗಳನ್ನು ನಡೆಸಿತು. ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ರಾಷ್ಟೀಯ ಏರೋಸ್ಪೇಸ್ ಪ್ರಯೋಗಾಲಯ CSIR NAL ಇಂದು ನವದೆಹಲಿಯಲ್ಲಿ 3 ಸ್ಥಳೀಯ ಸೂಕ್ಷ್ಮ ಮತ್ತು ಸಣ್ಣ ಅನಿಲ ಟರ್ಬೈನ್ ಎಂಜಿನ್ಗಳನ್ನು ಅನಾವರಣಗೊಳಿಸಿತು. 3 ಎಂಜಿನ್ಗಳು 5 kg ಒತ್ತಡದೊಂದಿಗೆ NJ05, 50 kg ಒತ್ತಡ

0: ಜೊತೆಗೆ ಎನ್ಜೆ 50 ಮತ್ತು 100 ಕೆಜಿ ಒತ್ತಡದೊಂದಿಗೆ ಎನ್ಜೆ 100 ಸೇರಿವೆ. ಸ್ಥಳೀಯ ರಕ್ಷಣಾ ತಂತ್ರಜ್ಞಾನಗಳಿಗೆ ನಿರ್ಣಾಯಕ ಅವಶ್ಯಕತೆಗಳನ್ನು ಪೂರೈಸಲು ಎಂಜಿನ್ಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಕಾಂಪ್ಯಾಕ್ಟ್ ಪ್ರೊಪಲ್ಷನ್ ವ್ಯವಸ್ಥೆಗಳನ್ನು ಯುದ್ಧ ತಂತ್ರದ ಮಾನವರಹಿತ ವೈಮಾನಿಕ ವಾಹನಗಳು, ಡ್ರೋನ್ ಇಂಟರ್ಸೆಪ್ಟರ್ಗಳು ಮತ್ತು ಕಾಂಪ್ಯಾಕ್ಟ್ ಕ್ಷಿಪಣಿ ವ್ಯವಸ್ಥೆಗಳಿಗಾಗಿ ಅಭಿವೃದ್ಧಿಪಡಿಸಲಾಗಿದೆ. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಸಿಎಸ್ಐಆರ್ ಮಹಾನಿರ್ದೇಶಕರು ಹಾಗೂ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಇಲಾಖೆಯ ಕಾರ್ಯದರ್ಶಿ ಡಾ ಎನ್ ಕಲೈ ಸೆಲ್ವಿ, ಇಂತಹ ಹೆಚ್ಚು ವಿಶೇಷ ಮತ್ತು ನಿರ್ಣಾಯಕ ಉಪವ್ಯವಸ್ಥೆಗಳ ಸ್ಥಳೀಯ ಅಭಿವೃದ್ಧಿಯು ಏರೋಸ್ಪೇಸ್ ಇಂಜಿನಿಯರಿಂಗ್ನಲ್ಲಿ ಆತ್ಮನಿರ್ಭರ ಭಾರತದ ಗುರಿಯನ್ನು ಸಾಧಿಸುವಲ್ಲಿ ಪ್ರಮುಖ ಮೈಲಿಗಲ್ಲು ಎಂದು ಹೇಳಿದರು. ಸಿಎಸ್ಐಆರ್ ಎನ್ಎಎಲ್ ನಿರ್ದೇಶಕ ಡಾ ಅಭಯ್ ಎ ಪಾಶಿಲ್ಕರ್ ವೇಗವಾಗಿ ವಿಸ್ತರಿಸುತ್ತಿರುವಂತಹ ಏರೋಸ್ಪೇಸ್ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆ ಸೇರಿದಂತೆ ಭಾರತೀಯ ಉದ್ಯಮವು ದೇಶದ ರಕ್ಷಣಾ ಕ್ಷೇತ್ರದ ಅವಶ್ಯಕತೆಗಳನ್ನು ಪೂರೈಸಲು ಈ ಸುಧಾರಿತ ಎಂಜಿನ್ಗಳನ್ನು ದೊಡ್ಡ ಪ್ರಮಾಣದಲ್ಲಿ ತಯಾರಿಸುವ ಸಾಮರ್ಥ್ಯವನ್ನು ಹೊಂದಿವೆ ಎಂದು ತಿಳಿಸಿದ್ದಾರೆ. ಕೊಲಂಬೋದ ಸಿನ್ಹಳೀಸ್ ಸ್ಪೋರ್ಟ್ಸ್ ಕ್ಲಬ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಭಾರತ ಮತ್ತು ಶ್ರೀಲಂಕಾ ನಡುವಿನ ಸರಣಿಯ ಎರಡನೇ ಮತ್ತು ಅಂತಿಮ ಟೆಸ್ಟ್ ಪಂದ್ಯದ ಮೂರನೇ ದಿನದ ಅಂತ್ಯಕ್ಕೆ ಶ್ರೀಲಂಕಾ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 3 ವಿಕೆಟ್ ನಷ್ಟಕ್ಕೆ 265 ರನ್ ಗಳಿಸಿದೆ. ಮಳೆ ಕಾರಣ ಪಂದ್ಯ ಇಂದು ತಾತ್ಕಾಲಿಕ ಸ್ಥಗಿತವಾಗಿದ್ದು ಪ್ರಸ್ತುತ ಶ್ರೀಲಂಕಾ 238 ರನ್ಗಳಿಗೆ ಹಿನ್ನಡೆಯಲಿದೆ. ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 9 ವಿಕೆಟ್ ನಷ್ಟಕ್ಕೆ 503 ರನ್ ಗಳಿಸಿ ಡಿಕ್ಲೇರ್ ಘೋಷಿಸಿತು. ನಾಳೆ ನಾಲ್ಕನೆಯ ದಿನದಾಟ ಮುಂದುವರಿಯಲಿದೆ. 2026 ಪ್ರಸಕ್ತ ಪ್ರಕಟಣೆಯಲ್ಲಿ ಶ್ರೇಷ್ಠತೆಗಾಗಿ ಭಾರತೀಯ ಪ್ರಕಾಶಕರ ಒಕ್ಕೂಟ ಕೊಡಮಾಡುವ ಪ್ರಶಸ್ತಿಗಳಲ್ಲಿ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವಾಲಯದ ಪ್ರಕಟಣೆ ವಿಭಾಗವು 7 ಪ್ರಶಸ್ತಿಗಳನ್ನು ಪಡೆಯಲಿದೆ. ವಿಭಾಗದ ಹಿಂದಿ, ಇಂಗ್ಲಿಷ್ ಮತ್ತು ಉರ್ದು ಭಾಷೆಗಳಲ್ಲಿ ಪ್ರಕಟವಾಗುವಂತಹ ನಿಯತಕಾಲಿಕೆಗಳು, ಪುಸ್ತಕಗಳು ಮತ್ತು ಇತರ ಪ್ರಕಟಣೆಗಳನ್ನು ವಿವಿಧ ವಿಭಾಗಗಳಲ್ಲಿ ಗುರುತಿಸಲಾಗಿದೆ. ವಿಭಾಗವು ಪ್ರಕಟಿಸುವ ಪುಸ್ತಕಗಳು ಮತ್ತು ನಿಯತಕಾಲಿಕೆಗಳು ರಾಷ್ಟ್ರೀಯ ಅಭಿವೃದ್ಧಿ, ಸಾಹಿತ್ಯ, ಸಂಸ್ಕೃತಿ, ಕಲೆ ಮತ್ತು ಸಮಕಾಲೀನ ವಿಷಯಗಳಿಗೆ ಸಂಬಂಧಿಸಿದ ವೈವಿಧ್ಯಮಯ ಮತ್ತು ಮೌಲ್ಯಯುತ ವಿಷಯಗಳನ್ನು ಓದುಗರಿಗೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಈ ಬಗ್ಗೆ ಪ್ರಕಟಣೆ ವಿಭಾಗದ ಮಹಾನಿರ್ದೇಶಕರಾದಂತಹ ಡಾ ಧೀರಜ್ ಕಾಕಾಡಿಯಾ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತೀಯ ರಕ್ಷಣಾ ಉದ್ಯಮಕ್ಕೆ ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ಕ್ಷಿಪಣಿ ವ್ಯವಸ್ಥೆಗಳ ತಂತ್ರಜ್ಞಾನ ವರ್ಗಾವಣೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ರಷ್ಯಾ ವಿದೇಶಾಂಗ ಸಚಿವರೊಂದಿಗೆ ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ಭಾರತ ಚೀನಾ ಗಡಿ ಸಮಸ್ಯೆ ಕುರಿತು ಚೀನಾ ವಿದೇಶಾಂಗ ಸಚಿವರೊಂದಿಗೆ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಚರ್ಚೆ. ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧದ ಸರಣಿಯ ಎರಡನೇ ಪಂದ್ಯದಲ್ಲಿ ಭಾರತ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 7:45. ಈಗ ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಚೈತ್ರದ ಚಿಗುರು ಚಿತ್ರದ ಗೀತೆಯನ್ನು ಭದ್ರಿಪ್ರಸಾದ್ ಬಿ ಆರ್ ಛಾಯಾ ಅವರ ಧ್ವನಿಗಳಲ್ಲಿ ಕೇಳಿ. ಗೀತರಚನೆ ಮತ್ತು ಸಂಗೀತ ನಿರ್ದೇಶನ ವಿ ಮನೋಹರ ವರದವು.

ಮುಂದಿನ ಗೀತೆ ಕೇಳಿ. ಸುಂದರಾಂಗ ಜಾಣ ಚಿತ್ರದ ಗೀತೆಯನ್ನು ಶ್ರೇಯ ಘೋಷಾಲ್, ಸಂತೋಷ್ ವೆಂಕಿಯವರ ಧ್ವನಿಗಳಲ್ಲಿ ಕೇಳಿ. ಜಯಂತ್ ಕಾಯ್ಕಿಣಿಯವರ ಗೀತ ರಚನೆ, ಅಜನೀಶ್ ಲೋಕನಾಥ್ ಅವರ ಸಂಗೀತದಲ್ಲಿ.

ಮುಂದಿನ ಗೀತೆಯನ್ನು ಕೇಳಿ. ರವಿಶಾಸ್ತ್ರಿ ಚಿತ್ರದ ಗೀತೆಯನ್ನು ನಾಗೇಂದ್ರ ಪ್ರಸಾದ್ ಅವರ ಧ್ವನಿಯಲ್ಲಿ, ರಾಮನಾರಾಯಣ್ ಅವರ ಗೀತರಚನೆಗೆ ರಾಜೇಶ್ ರಾಮನಾಥ್ ಅವರ ಸಂಗೀತವಿದೆ.

0: ಇದೊಂದು ವಾಣಿಜ್ಯ ಪ್ರಕಟಣೆ, ನಂತರ ಚಿತ್ರಗೀತೆ ಕಾರ್ಯಕ್ರಮ ಮುಂದುವರಿಯುವುದು.
1: ನಿಮ್ಮ ಬಿಸಿನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸಿನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ಚಿತ್ರಗೀತೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಇಂತಿ ನಿನ್ನ ಬಹಿರ ಚಿತ್ರದ ಗೀತೆಯನ್ನು ಕೇಳಿ. ದೀಪಕ್ ಅನುರಾಧ ಭಟ್ ಅವರ ಧ್ವನಿಗಳಲ್ಲಿ ಕವಿರಾಜ್ ಅವರ ಗೀತ ರಚನೆಗೆ ಎಸ್ ನಾಗು ಅವರ ಸಂಗೀತ.

0: ಇದೊಂದು ವಾಣಿಜ್ಯ ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ಮುಂದಿನ ಗೀತೆಯನ್ನು ಕೇಳಿ. ರಜನಿಕಾಂತ ಚಿತ್ರದ ಗೀತೆಯನ್ನು ಸೋನು ನಿಗಮ್, ಅರ್ಚನಾ ರವಿ ಅವರ ಧ್ವನಿಗಳಲ್ಲಿ ಕೇಳಿ. ಜಯಂತ್ ಕಾಯ್ಕಿಣಿ ಅವರ ಗೀತ ರಚನೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ಚೈತ್ರದ ಚಂದ್ರಮ್ಮ ಚಿತ್ರದ ಗೀತೆಯನ್ನು ಕೇಳಿ. ಕೊನಲ್ ಗಾಂಜಬಾಲ, ಸುನಿಧಿ ಚೌಹಾಣ್ ಅವರ ಧ್ವನಿಗಳಲ್ಲಿ ಗೀತ ರಚನೆ ಮತ್ತು ಸಂಗೀತ ಎಸ್ ನಾರಾಯಣ ಅವರದು.

0: ಇದುಗಟ್ಟಿಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8:30 ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಕುಷ್ಟಗಿ ತಾಲೂಕಿನ ಶಿವಲಿಂಗಯ್ಯ ಹಿರಮಿಟ್ ಶಾಸ್ತ್ರಿ ಮತ್ತು ಸಂಗಡಿಗರಿಂದ ತತ್ವಪದಗಳು.

ಗ್ರಾಮದ ಶಿವಲಿಂಗಯ್ಯ ಹಿರೇಮಠ್ ಶಾಸ್ತ್ರಿ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 8:45. ಇನ್ನು ಮುಂದೆ ಸಮಾಚಾರ ಸಂಧ್ಯೆ. ಸರಿಯಾಗಿ 9:00 ನ್ಯೂಸ್ ಇನ್ ಇಂಗ್ಲಿಷ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಮೊದಲಿಗೆ ಸಮಾಚಾರ ಸಂಧ್ಯೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9:15.

ಕೆಳಗ್ರಿ, ಸಮಯ ಸರಿಯಾಗಿ 9:15. ಈಗ ಕೇಳಿ ನಿಲಯದಿಂದ ಭಾವಗೀತೆಗಳ ಕಾರ್ಯಕ್ರಮ. ಭಾವಗೀತೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಶ್ರೀ ಅಶ್ವಥ್ ಅವರ ಧ್ವನಿಯಲ್ಲಿ ಕೇಳೋಣ ಕೆ ಎಸ್ ನರಸಿಂಹಸ್ವಾಮಿಯವರ ರಚನೆಯನ್ನು.

0: ಇದೊಂದು ವಾಣಿಜ್ಯ ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ವಾಣಿಜ್ಯ ಪ್ರಕಟಣೆ ಕೇಳಿದಿರಿ. ಭಾವಗೀತೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಲಕ್ಷ್ಮೀ ಮನ್ಮೋಹನ್ ಅವರ ಧ್ವನಿಯಲ್ಲಿ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ ಅವರ ರಚಿಸಿದ ಭಾವಗೀತೆಯನ್ನು.

0: ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ ಸರಿಯಾಗಿ 9:30. ಈಗ ಕೇಳಿ ನಾಟಕ ಗೂಡು ಗೂಡು ಗುಮ್ಮಟ ದೇವರು. ಕೇಳಿ ನಾಟಕ ಗೂಡು ಗೂಡು ಗುಮ್ಮಟ ದೇವರು. ರಚನೆ ಕೆ ಶಾರದ ಭಟ್, ನಿರ್ಮಾಣ ಡಾಕ್ಟರ್ ಬಿ ಎಂ ಶರವೇಂದ್ರ ಸ್ವಾಮಿಯವರದು.
1: ನಾಟಕ ಗುಡುಗುಡು ಗುಮ್ಮಟ ದೇವರು. ರಚನೆ ಕೆ ಶಾರದಾ ಭಟ್, ನಿರ್ಮಾಣ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಈಗ ಕೇಳಿ ನಾಟಕ ಗುಡುಗುಡು ಗುಮ್ಮಟ ದೇವರು.
2: ಇವತ್ತು ಅಡುಗೆ ಏನು ಮಾಡೋದು ಅಂತ ಗೊತ್ತಾಗೋದೇ ಇಲ್ಲ. ಮನೆಯಲ್ಲಂತೂ ಒಂದೇ ಒಂದು ಒಣಗಿದ ಟೊಮೆಟೊ ಬಿಟ್ಟರೆ ಒಂಚೂರು ತರಕಾರಿ ಇಲ್ಲ. ಲಾರಿ ಸ್ಟ್ರೈಕ್ ಅಂತ ಮಾರ್ಕೆಟ್ನಲ್ಲಿ ತರಕಾರಿ ಬಾರದೆ ಇದ್ದರೆ ಚಿಲ್ಲರೆ ಅಂಗಡಿಗಳಲ್ಲಿ ತರಕಾರಿ ಎಲ್ಲಿಂದ ಬರಬೇಕು? ಪಾಪ, ಆಕೆ ಬದುಕಿದ್ದಾಗ ನನಗೆ ಅಡುಗೆ ಮನೆ ಯೋಚನೆಯೇ ಇರಲಿಲ್ಲ. ಆಕೆಯೇ ತಡ್ಕಾಡಿ ಮೆಂತ್ಯ ತಂಬುಳಿನೋ, ಹುಣಸೆ ಹುಳಿ ಬೆಲ್ಲ ಹಾಕಿ ಸಾರು ಏನಾದರೂ ಮಾಡ್ತಾ ಇತ್ತು. ಹೇಗೂ ಒಂದೇ ಒಂದು ಟೊಮೆಟೊ ಇದೆ, ಒಂದು ಲೋಟದಷ್ಟು ನೀರು ಹಾಕಿ ಸಾರು ಮಾಡ್ತೀನಿ. ಹಪ್ಪಳದ ಡಬ್ಬದಲ್ಲಿ ಮೆಣಸಿನಕಾಯಿ ಬಾಳಕ ಇದೆ, ಹುರಿತೀನಿ. ಅಂತೂ ಇವತ್ತು ಒಂದು ದಿನ ಹೇಗೂ ಕಳೆದರಾಯಿತು. ನಾಳೆ ಸ್ಟ್ರೈಕ್ ಮುಗಿದು ಮಾರ್ಕೆಟ್ಗೆ ತರಕಾರಿ ಬಂದರೂ ಬರಬಹುದು.
3: ರಾಮಣ್ಣ, ಏ ರಾಮಣ್ಣ, ಇದೇನಪ್ಪ ಮನೆಯಲ್ಲಿ?
2: ಅರೆ ರೇ, ಇದೇನಪ್ಪ ಶ್ರೀಪಾದ, ಇವಾಗಲೇ ಬಂದೆ. ಸಾಯಂಕಾಲ ಅಲ್ವಾ ನಾವು ವಾಕಿಂಗ್ ಹೋಗೋದು, ಈಗಿನ್ನು ಬೆಳಗ್ಗೆ 10 ಗಂಟೆ ಅಷ್ಟೇ. ಅಲ್ಲ, ಮರೆತು ಈಗಲೇ ಸಂಜೆ ಆಯಿತು ಅಂತ ತಿಳ್ಕೊಂಡ್ಯೋ ಹೇಗೆ?
3: ಏನಪ್ಪ ರಾಮಣ್ಣ, ಏನಿನ್ನ ಶ್ರೀಪಾದಿಗೆ ಇವಾಗಲೇ ಅರಳು ಮುರಳು ಶುರುವಾಯಿತು ಅಂದ್ಕೊಂಡಿಯೇನೋ? ರಿಟೈರ್ ಆಗೋಕ್ಕೆ ಮುಂಚೆ TC ಆಫೀಸ್ನಲ್ಲಿ ಹೆಡ್ ಕ್ಲರ್ಕ್ ಆಗಿಯೇ 10 ವರ್ಷ ಸರ್ವಿಸ್ ಮಾಡಿದ್ದೀನಿ ಕಣಯ್ಯ. ನಾನು ಇದ್ದ ಅವಧಿಯಲ್ಲಿ ನನ್ನ ಡಿಪಾರ್ಟ್ಮೆಂಟ್ ಹೇಗಿತ್ತು ಅಂತ ಇವಾಗಲೂ ಜೂನಿಯರ್ಗಳು ನೆನಪಿಸ್ಕೊಳ್ತಾರೆ. ನನ್ನ ಸಬಾರ್ಡಿನೇಟ್ಗಳೆಲ್ಲ ಖಡಕ್ ಶ್ರೀಪಾದರಾವ್ ಅಂತಿದ್ದದ್ದು ಜ್ಞಾಪಕ ಇಲ್ವಾ? ಹಾಗೆಲ್ಲ ಅರಳು ಮರಳಾಗುವ ಆಸಾಮಿ ನಾನಲ್ಲ ಕಣಯ್ಯ. ಯಾರೋ ಪುಣ್ಯಾತ್ಮರು ಒಳ್ಳೆ ಸೊಗಡವರೆಕಾಯಿ ತಂದುಕೊಟ್ಟಿದ್ರು. ನನ್ನ ಹೆಂಡತಿ ಸೊಗ್ಗಸಾಗಿ ಹುಳಿ ಮಾಡಿದ್ದಾಳೆ, ನಿಂಗೆ ಕೊಡು ಅಂತ ಡಬ್ಬದಲ್ಲಿ ಹಾಕಿಕೊಟ್ಟಿದ್ದಾಳೆ. ಏನು ಘಮ್ ಅಂತಿದೆ ಅಂದರೆ ನಾನೇ ತಿಂದ್ಬಿಡೋಣ ಅನ್ನಿಸ್ತದೆ.
2: ಏಯ್ ಏಯ್ ಏಯ್, ಮತ್ತೆ ತಿಂದು ಗಿಂದು ಬಿತ್ತೀಯ, ಕೊಡಲಿ. ನೀನು ಹೇಳ್ತಿ ನನಗಂತ ಕೊಟ್ಟದಲ್ವೇನು, ನೀನೇ ತಿಂದು ಹಾಕಿದರೆ ನನಗಿರೋಲ್ಲ ಮತ್ತೆ ಅಲ್ವೇನು?
3: ಅಲ್ವ ರಾಮಣ್ಣ, ಅಂದ ಹಾಗೆ ನಿನ್ನ ಹೆಂಡತಿ ಶ್ರಾದ್ದ ಬಂತಲ್ವೇನೋ? ಡೆಲ್ಲಿಯಿಂದ ಮಗ ಏನಾದರೂ ಅಮ್ಮನ ಶ್ರಾದ್ದ ಅಂತ ಬರ್ತಾನೇನೋ?
2: ಅದರ ಆಸೆನೇ ಬಿಟ್ಟಿದ್ದೀನಿ ಶ್ರೀಪಾದ. ನಾನು ಅಮ್ಮ ಸತ್ತ 12ನೇ ದಿವಸಕ್ಕೆ ಒಂದು ಸಾರಿ ಆತ ಬಂದದ್ದು ಬಿಟ್ಟರೆ ಇನ್ಯಾವತ್ತೂ ಅಮ್ಮನ ಶ್ರಾದ್ದ ಅಂತ ಅವನು ಬಂದೇ ಇಲ್ಲ. ಈಗಂತೂ ಮದುವೆ ಆಗಿದೆ, ಯಾವಳೋ ಪಂಜಾಬ್ ಹುಡುಗಿನ ಕಟ್ಕೊಂಡು ಊರನ್ನೇ ಮರೆತು ಬಿಟ್ಟ ಆಗಿದೆ ಅವನು. ಏನು ಮಾಡೋದು, ಪ್ರೈಮರಿ ಸ್ಕೂಲ್ ಮಿಸ್ ಆಗಿ ನಾನು ಹೊಟ್ಟೆ ಬಟ್ಟೆ ಕಟ್ಟಿ ಅವನಿಗೆ ಇಂಜಿನಿಯರ್ ಕಲಿಸಿದ್ದೇ ಬಂತು. ಈ ಕರ್ಮಕ್ಕೆ ಗಂಡು ಮಕ್ಕಳು ಬೇಕೇನಯ್ಯ? ಅಪುತ್ರಸ್ಯ ಗತಿರ್ನಾಸ್ತಿ, ಸ್ವರ್ಗವು ನೈವಚ ನೈವಚ ಅಂತ ಬರೆದಿದ್ದಾನಲ್ಲ, ಅವನಿಗೆ ಕಪಾಳಕ್ಕೆರಡು ಬಿಗಿಬೇಕು ನೋಡು. ಗಂಡು ಮಕ್ಕಳಿಗಿಂತ ಹೆಣ್ಣುಮಕ್ಕಳೇ ವಾಸಿ ಕಣಯ್ಯ. ನನ್ನ ಮಗಳು ಪಾಪ ಪ್ರತಿ ವಾರ ಫೋನ್ ಮಾಡಿ ನನ್ನ ವಿಚಾರಿಸ್ಕೊತಿದ್ದಾಳೆ. ಗಂಡು ಮಕ್ಕಳು ಬರೀ ನಾಟಕ ಆಡ್ತಾರೆ ಅಷ್ಟೇ, ವಯಸ್ಸಾದ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಸೇರಿಸೋದಕ್ಕೆ ನೋಡ್ತಾರೆ ಅಷ್ಟೇ ಕಣಯ್ಯ.

0: ಬಿಡು, ಏನು ಮಾಡೋಕ್ಕಾಗುತ್ತೆ? ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಅಂತ ನಮ್ಮ ಕರ್ತವ್ಯ ನಾವು ಮಾಡ್ತೀವಿ, ಆದರೆ ಅವರು ತಮ್ಮ ಕರ್ತವ್ಯನೇ ಮರೀತಾರೆ. ಮಕ್ಕಳು ವಯಸ್ಸಾದ ಕಾಲಕ್ಕೆ ನಮಗೆ ಆಗ್ತಾರೆ ಅಂತ ಅಂದ್ಕೊಳ್ಳೋದೇ ತಪ್ಪಾಗುತ್ತೆ ಈ ಕಾಲದಲ್ಲಿ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿಲ್ವೇ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ. ನಮ್ಮ ಕರ್ತವ್ಯ ಮಾಡೋದಷ್ಟೇ ನಮ್ಮ ಪಾಲಿಗಿರೋದು. ಹೋದ ಸಲ ನನ್ನ ಮಗಳು ಮುಂಬೈಯಿಂದ ಬಂದಾಗ ಹೇಳ್ತಾ ಇದ್ಲು, ಪಾಪ ಅವರ ಬೀದಿನಲ್ಲೇ ಒಬ್ಳು ಹೆಂಗಸು ಚಿಕ್ಕ ವಯಸ್ಸಿನಲ್ಲೇ ಗಂಡ ತೀರಿ ಗಂಡು ಮಗನ ಓದಿಸಿ ದೊಡ್ಡವನು ಮಾಡೋದಕ್ಕೆ ಪಡಬಾರ್ದ ಕಷ್ಟಪಟ್ಲಂತೆ. ತಾಯಿ ಅವರಿವರ ಚಾಕರಿ ಮಾಡಿ ಮಗನಿಗೆ ಡಿಗ್ರಿ ಮಾಡಿಸಿಯೂ ಆಯಿತು, ಅವನಿಗೆ ಕೆಲಸ ಸಿಕ್ಕಿ ಮದುವೆನೂ ಆಯಿತು. ಮದುವೆ ಆದಮೇಲೆ ಅವ ಏನು ಮಾಡ್ದ ಗೊತ್ತಾ?
1: ಏನು ಮಾಡ್ದ?
0: ಟೂರ್ ಹೋಗೋಣ ಅಂತ ತಾಯಿ ಮತ್ತು ಹೆಂಡತಿನ ಕರ್ಕೊಂಡೋಗಿ ಅದು ಯಾವುದೋ ಊರಲ್ಲಿ ತಾಯಿನ ರೈಲ್ವೆ ಪ್ಲಾಟ್ಫಾರ್ಮಲ್ಲಿ ಬಿಟ್ಟು ಗಂಡ ಹೆಂಡತಿ ಗುಟ್ಟಾಗಿ ವಾಪಸ್ ಬಂದ್ರಂತೆ.
1: ಪಾಪ,
0: ಆಕೆ ಕೈಯಲ್ಲಿ ದುಡ್ಡಿಲ್ಲ, ಮರಾಠಿ ಭಾಷೆ ಬಿಟ್ಟರೆ ಬೇರೆ ಭಾಷೆನೂ ಗೊತ್ತಿಲ್ಲ, ಮಗನ ಅಡ್ರೆಸ್ ಹೇಳೋಕ್ಕೂ ಗೊತ್ತಿಲ್ಲ. ಮಗ ಬರ್ತಾನೆ ಅಂತ ಅಷ್ಟೊತ್ತಿಂದ ಪ್ಲಾಟ್ಫಾರ್ಮ್ನಲ್ಲಿ ಕುಳಿತಿದ್ದ ಆಕೆನ ರಾತ್ರಿ ಹೊತ್ತು ನೋಡಿದ ಪೊಲೀಸರು ಕರ್ಕೊಂಡೋಗಿ ರಿಮಾಂಡ್ ಹೋಮ್ಗೆ ಸೇರಿಸಿದ್ರಂತೆ. ಪಾಪ, ಮಗ ಈಗ ಬರ್ತಾನೆ ಅಂತ ಕಾದು ಕೂತ ತಾಯಿ ಕೊನೆಗೆ ರಿಮಾಂಡ್ ಹೋಮ್ಗೆ ಹೋದ್ಲು.
1: ಅಲಹಾಬಾದ್ ಕುಂಭಮೇಳದಲ್ಲಿ ತಮ್ಮ ವಯಸ್ಸಾದ ತಾಯಿಯರನ್ನು ಎಷ್ಟೋ ಜನ ಗಂಡು ಮಕ್ಕಳು ಹೀಗೆ ಬಿಟ್ಟು ತಾವು ಮಾತ್ರ ಮನೆಗೆ ವಾಪಸ್ ಹೋದ್ ಗೊತ್ತಿಲ್ವೇನಯ್ಯ ನಿನಗೆ? ಆವಾಗ ಪೇಪರ್ನದು ಎಷ್ಟು ದೊಡ್ಡ ನ್ಯೂಸು. ಅದು ಹೌದು, ಎಲ್ಲರ ಮನೆ ದೋಸೆನೂ ತೂತೆ.
0: ರಾಮಣ್ಣ, ಹೊರಗೆ ನಿನ್ನನ್ನು ಯಾರೋ ವಿಚಾರಿಸ್ತಾ ಇರೋ ಹಾಗಿದೆ. ನಿಲ್ಲು, ಕಿಟಕಿ ಹತ್ರ ಹೋಗಿ ನೋಡ್ತೀನಿ. ಅರೆ, ಪೊಲೀಸ್ ಜೀಪು ಮನೆ ಮುಂದೆ ನಿಂತ್ಕೊಂಡಿದ್ದಲ್ಲಪ್ಪ. ರಾಮಣ್ಣ, ನೀನು ಇಲ್ಲಿರು, ನಾನು ಹೋಗಿ ವಿಚಾರಿಸ್ತೇನೆ. ಯಾರ್ರೀ ಅದು? ಏನಾಗ್ಬೇಕಿತ್ತು ರಾಮಣ್ಣ ಮಾಸ್ಟ್ರಿಂದ?
2: ಇದು ರಾಮಣ್ಣ ಮಾಸ್ಟರ್ ಮನೆ ಹೌದೇನ್ರಿ? ನಮ್ಮ ಸಾಹೇಬ್ರು ಅವ್ರನ್ನ ಕರ್ಕೊಂಡು ಬಾ ಅಂತ ಹೇಳಾರ, ಜರೂರ್ ಮಾತಾಡೋದದ ಅಂತ. ಅನಂತರ ವಾಪಸ್ ತಂದು ಬಿಡ್ತೀವಿ ಅವ್ರನ್ನ.
0: ಅಂಥದ್ದೇನಪ್ಪ ಮಾತು, ಏನು ಮಾಡ್ಯಾರ ಅವರು?
2: ಏ, ಅಂಥದ್ದೇನಿಲ್ಲರಿ ರಾಯರ. ಮಾಸ್ತರು ಠಾಣೆಗೆ ಬಂದ್ರೆ ಸಾಹೇಬ್ರು ಹೇಳ್ತಾರ, ಒಂದಿಷ್ಟು ಉಭಯ ಕುಶಲೋಪರಿ ಅಷ್ಟ ನೋಡ್ರಿ.
0: ಇಲ್ಲಿ ಉಭಯ ಕುಶಲೋಪರಿ ಅಂತ್ರಿ, ಅಲ್ಲಿ ಹೋದ್ಮೇಲೆ ಬೇರೆನೆ ಕಥೆ ಇರುತ್ತೆ.
2: ರಾಯರ, ನಿಮಗೆ ಅಷ್ಟು ಅನುಮಾನ ಇದ್ರ ನೀವು ಬರ್ರಿ ಮಾಸ್ತರ್ ಕೂಡ.
0: ಸರಿ ಸರಿ, ಹಂಗಾರ ಬರಯ್ಯ ರಾಮಣ್ಣ, ಅದೇನು ಅಂತ ನೋಡೋಣ.

0: ಏ ಬರ್ರಿ ಮಾಸ್ತರ ಕೂಡ್ರಿ, ಚಾ ಕುಡಿತೀರೇನೆ? ಏ ಶ್ರೀಪಾದ್ರ ಆರಾಮೇನ್ರಿ? ಧೈರ್ಯಕ್ಕಿರ್ಲಿ ಅಂತ ಮಾಸ್ತರ್ ಕೂಡಿ ಬಂದಿರ ಹೌದಲ್ಲ. ಹೆದರುವಂಥದ್ದು ಏನಿಲ್ಲ ಬಿಡ್ರಿ. ಮಾಸ್ತರ ನಿಮ್ಗೆ ಮಿನಿಸ್ಟ್ರು ಧರ್ಮಪ್ಪ ಅವ್ರು ಗೊತ್ತಲ್ರಿ?
1: ಗೊತ್ತಿಲ್ಲದೆ ಏನ್ರಿ ಸಾಹೇಬ್ರ, ಪ್ರೈಮರಿಯಲ್ಲಿ ನನ್ನ ಸ್ಟೂಡೆಂಟ್ ಅವರು.
0: ಆ ಖರೆ ಹೇಳಿದ್ರು ನೋಡ್ರಿ, ವಿಷಯ ಅದ ನೋಡ್ರಿ. ಈಗ ಧರ್ಮಪ್ಪ ಸಾಹೇಬ್ರು ಸಹಕಾರಿ ಬ್ಯಾಂಕಿನ ಸಿಲ್ವರ್ ಜುಬ್ಲಿ ಫಂಕ್ಷನ್ಕಂತ ಇಲ್ಲಿ ಬರೋದು ಅದಾರ ರೀ. ಫಂಕ್ಷನ್ಕ ಇನ್ನು ಬರೋಬ್ಬರಿ 4-5 ದಿನ ಅದಾವು. ಅವತ್ತು ಫಂಕ್ಷನ್ ಮುಗಿಸಿ ನಿಮ್ಮ ಮನೆಯಾಗ ಬಂದು ನಿಮ್ಗೆ ಸನ್ಮಾನ ಮಾಡಬೇಕು ಅಂತ ಮಿನಿಸ್ಟರ್ ಸಾಹೇಬ್ರು ಎಣಿಸ್ಯಾರ. ಅದನ್ನು ಹೇಳಬೇಕು ಅಂತನ ನಿಮ್ಮನ್ನ ಇಲ್ಲಿಗೆ ಠಾಣೆಗೆ ಕರೆಸಿದ್ದು. ಮಿನಿಸ್ಟರ್ ಸಾಹೇಬ್ರಿಗೆ ನಿಮ್ಮ ಬಗ್ಗೆ ಭಾಳ ಗೌರವ ಅದ ನೋಡ್ರಿ.
1: ಏನು ಮಿನಿಸ್ಟರ್ ನಮ್ಮನೆಗೆ ಬರ್ತಾರಂತ? ಓಟ್ ತೆಗೊಂಡು ಆರಿಸಿ ಹೋದ ಮ್ಯಾಲೆ ಓಟ್ ಕೊಟ್ಟ ಮಂದಿನೇ ಮರೆಯೋ ಈ ರಾಜಕೀಯದವರು. ಯಾವಾಗಲೂ ವಿದ್ಯೆ ಕಲಿಸಿದ ಗುರುವನ್ನು ನೆನಪಿಟ್ಕೊಳ್ಳೋದು ಅಂದ್ರೆ ಈಗಿನ ಕಾಲದಲ್ಲಿ ನಂಬೋದು ಕಷ್ಟ ಇನ್ಸ್ಪೆಕ್ಟ್ರೆ. ಚಿಕ್ಕ ವಯಸ್ಸಿನಲ್ಲಿ ಮೇಷ್ಟ್ರು ನಮಗೆ ಗುಡುಗುಟ್ಟು ಗುಮ್ಮಟ ದೇವರು ಬರ್ತಿದ್ದಾನೆ, ದಾರಿ ಬಿಡಿ ದಾರಿ ಬಿಡಿ ಅಂತ ಕತೆ ಹೇಳ್ತಾ ಇದ್ದದ್ದು. ಯಾಕೋ ಈ ಮಿನಿಸ್ಟ್ರು ಬರೋ ಸುದ್ದಿ ಕೇಳಿ ಆ ಕತೆ ಜ್ಞಾಪಕಕ್ಕೆ ಬರ್ತಾ ಇದೆ ಸಾಹೇಬ್ರೆ.
0: ಸಾಹೇಬ್ರು ನಿಮ್ಮಲ್ಲಿಗೆ ಬರೋ ಸುದ್ದಿ ಖರೇನಾದರಿ? ಇದು ಸುಳ್ಳು ಸುದ್ದಿ ಅಂತೂ ಖಂಡಿತ ಅಲ್ಲ. ಖರೇ ಅಂದ್ರೆ ಸಾಹೇಬ್ರಿಗೆ ನಿಮ್ಮ ಮೇಲೆ ಭಾಳ ಗೌರವ ಅದ. ಹೇಳಿದ ಮಾತಿಗೆ ತಪ್ಪೋ ಮಂದಿ ಅಲ್ಲ ನಮ್ಮ ಮಿನಿಸ್ಟರ್ ಸಾಹೇಬ್ರು. ನಿಮ್ಮ ಮನೆಗೆ ಖಂಡಿತ ಬರ್ತಾರ ಅವರು. ನಿಮ್ಮಿಂದಲೇ ತಾನೊಬ್ಬ ಗೌರವಾನ್ವಿತ ಮನುಷ್ಯ ಆಗೇನಿ ಅಂತ ಅವ್ರು ನಂಬ್ಯಾರ. ಅವ್ರು ಬರೋ ಮುಂದೆ ನಿಮ್ಮ ಮನೆ ರೋಡು ಎಲ್ಲ ರಿಪೇರಿ ಆಗ್ಬೇಕ್ರಿ. ಮತ್ತೆ ನಿಮ್ಮ ಮನೆಗೂ ಕೂಡ ಸುಣ್ಣ

0: ಬಣ್ಣ ಹಾಕ್ಬೇಕು, ಅದಕ್ಕೆ ನಿಮ್ಗೇನ್ ತ್ರಾಸ ಕೊಡೋದಿಲ್ಲ ರೀ, ಸರ್ಕಾರಿ ರೊಕ್ಕದಾಗೆಲ್ಲ ಆಗ್ತದ. ಒಂದ ಒಂದ್ ದಿವಸ ನಿಮ್ ಮನಿ ನಮ್ಮ ಸುಪರ್ದಿನಾಗ ಬಿಡ್ರಿ, ಮತ್ತ ನೋಡ್ರಿ ನೀವು ಅದನ್ನ. ಇಷ್ಟನ್ನ ಹೇಳಕ್ಕಂತ ನಿಮ್ಮ ಮನೇಲಿ ಕರ್ಸಿದ್ ನೋಡ್ರಿ. ವಿಷಯ ಗೊತ್ತಾಯ್ತಲ್ರಿ ಮಾಸ್ಟ್ರ?
1: ಗೊತ್ತಾಯ್ತು ಗೊತ್ತಾಯ್ತು.
0: ಹೋಗ್ಬರ್ರಿ. ಆ ಯಾರಲ್ಲಿ ನೋಡ್ರಪ್ಪ, ಯಾರಾದ್ರೂ ಈ ಮಾಸ್ತರ್ನ ಲಘೂನ ಮನೆಗೆ ಬಿಟ್ಟು ಬರ್ರಿ.
2: ಶ್ರೀಕಂಠಮೂರ್ತಿ, ನೋಡಿದ್ರೇನ್ರಿ ಎದುರು ಮನೆ ಮೇಷ್ಟ್ರು ಪೊಲೀಸ್ ಜೀಪ್ ನಲ್ಲಿ ಹೋಗಿ ಬಂದದ್ದು? ಏನಾದ್ರೂ ಕೇಸ್ನಲ್ಲಿ ಮುದುಕ ಸಿಕ್ಕಾಕೊಂಡನ ಅಂತ.
3: ಸ್ವಲ್ಪ ಮೆತ್ತಗೆ ಮಾತಾಡಿ ಕೃಷ್ಣಪ್ಪನವರೇ, ಮೇಷ್ಟ್ರಿಗೆ ಕೇಳಿಸಿತು. ಮತ್ತೆ ನಾನು ನನ್ನ ಹೆಂಡತಿ ಕಿಟಕಿ ಸನ್ನಿಯಿಂದ ನೋಡ್ತಾ ಇದ್ದೀವಿ, ಎದುರಿಗೆ ಬಂದಿಲ್ಲ ಅಷ್ಟೇ. ಎದುರು ಕಾಣಿಸ್ಕೊಂಡ್ರೆ ಸಾಕ್ಷಿ ಅಂತ ನಮ್ಮನ್ನೇನಾದ್ರೂ ಕೋರ್ಟ್ಗೆ ಕರೆದ್ರೆ ಯಾರಿಗ್ ಬೇಕಪ್ಪ ಗ್ರಹಚಾರ? ಪೊಲೀಸ್ ಜೀಪ್ನಲ್ಲಿ ಹೋಗಿ ಬಂದದ್ದು ನೋಡಿದ್ರೆ ಏನೋ ಸೀರಿಯಸ್ ಇರಬೇಕು. ಪಾಪ ಮಗ್ನು ಹತ್ರ ಇಲ್ವಲ್ವಾ, ಒಂಟಿ ಜೀವ ಬೇರೆ.
2: ಹೌದು ಮೂರ್ತಿ, ಅವನು ಯಾವನೋ ಪಂಜಾಬಿನ ಹುಡುಕಿಯ ಕಟ್ಕೊಂಡು ಇಲ್ಲಿ ಬರೋದೇ ನಿಲ್ಲಿಸಿಬಿಟ್ಟಿದ್ದಾನಂತೆ. 3-4 ವರ್ಷಗಳಿಂದ ತಾಯಿ ಶ್ರಾದ್ದಕ್ಕೂ ಬರಲಿಲ್ವಂತೆ.
3: ಕೃಷ್ಣಪ್ಪ ಅವರೇ, ನಮ್ಗೆ ಯಾಕೆ ಬೇಕದೆಲ್ಲ? ಮಾಡಿದವರ ಪಾಪ ಆಡಿದವರ ತಲೆಗೆ ಸುತ್ತಿಕೊಳ್ಳುತ್ತಂತೆ. ಪೊಲೀಸು ಕೇಸು ಅಂತ ನಮ್ಮನ್ನು ಕೋರ್ಟಿಗೆ ಹೇಳಿದ್ರೆ ಸಾಕು. ನಾನು ನನ್ನ ಹೆಂಡತಿಗೆ ಹೇಳಿದ್ದೀನಿ ಅಪ್ಪಿ ತಪ್ಪಿ ಕೂಡ ಮೇಷ್ಟ್ರ ಹತ್ರ ಮಾತಾಡ್ಕೂಡ್ದು ಅಂತ. ಒಂಟಿ ಜೀವ ನೋಡಿ, ಮಾತಾಡಿದ್ರೆ ನಮ್ಗೆ ಒಕ್ಕರಿಸುತ್ತೆ ಪೀಡೆ.
2: ನಾನು ಅಷ್ಟೇ ಕಣ್ರಿ, ಮೇಷ್ಟ್ರ ಮನೆ ಕಡೆ ತಲೆ ಹಾಕಿ ಕೂಡ ಮಲಗಲ್ಲ, ನಮ್ಮ ಆಕೆಗೂ ಹೇಳಿದ್ದೀನಿ. ಆದ್ರೆ ಈಗ ಈ ಮೇಷ್ಟ್ರು ಯಾವ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ. ವಯಸ್ಸಾದ ಮನುಷ್ಯ ಬೇರೆ.
3: ವಯಸ್ಸಾದ್ರೆ ಏನಾಯ್ತು, ಹುಣ್ಸೆ ಹಣ್ಣು ಹಳೆಯದಾದಷ್ಟು ಹುಳಿ ಜಾಸ್ತಿ ಅಂತೆ. ನಿಮ್ಗೆ ಗೊತ್ತಿಲ್ಲ, ಏನಾದರೂ ಆಟ ಆಡಿರ್ಬೋದು ಮುದುಕ, ನೋಡೋಕೆ ಮಾತ್ರ ಮೆತ್ತಗಿದ್ದಾನೆ. ಆ ಅರಳಿಕಟ್ಟೆ ಹತ್ರ ಮನೆಯಲ್ಲಿ 70 ಮುದುಕ ಇದ್ದಾನಲ್ಲ, ಸ್ಕೂಲ್ಗೆ ಹೋಗೋ ಹುಡುಗಿ ಮೈ ಮೇಲೆ ಕೈ ಹಾಕಿದ್ನಂತೆ. ಈಗಿನ ಕಾಲದಲ್ಲಿ ಮುದುಕರನ್ನೂ ನಂಬೋಕ್ಕಾಗಲ್ಲ. ಅದೆಲ್ಲ ಹೋಗ್ಲಿ ಬಿಡಿ. ನಿಮ್ಮ ರಿಟೈರ್ಮೆಂಟ್ ಬೆನಿಫಿಟ್ ಬಂತ, ಬರೋದಿದೆ ಅಂತ ಹೇಳ್ತಿದ್ರಲ್ಲ.
2: ಇಲ್ಲ ಕಣ್ರಿ ಮೂರ್ತಿ, ರಿಟೈರ್ ಆಗಿ 7 ಆಯ್ತು, ಇನ್ನೂ ಬಂದಿಲ್ಲ. ಎಲ್ಲರ ಕೈ ಬಿಸಿ ಮಾಡಿದ್ದು ಆಯ್ತು, ರಿಸಲ್ಟ್ ಮಾತ್ರ 0. ನಿಮ್ದು ಎಲ್ಲ ಸೆಟಲ್ಮೆಂಟ್ ಆಯ್ತಾ?
3: ನಮ್ಮಲ್ಲಿ ಎಲ್ಲ ತಕ್ಷಣ ಮಾಡ್ತಾರಪ್ಪ, ನಿಮ್ ಹಾಗೆ ಅಲ್ಲ.
4: ಒಂದು ಗುಡ್ ನ್ಯೂಸ್ ಅಂಕಲ್, ನಮ್ ಬೀದಿಗೆ ಮಿನಿಸ್ಟರ್ ಧರ್ಮಪ್ಪ ಬರ್ತಾರಂತೆ.
3: ಯಾರೋ ಹೇಳಿದ್ದು ನಿಂಗೆ? ಸುಮ್ ಸುಮ್ನೆ ಒಟ ಒಟ ಅನ್ಬೇಡ.
4: ಇಲ್ಲ ಅಂಕಲ್, ನಿಜವಾಗ್ಲೂ ಮಿನಿಸ್ಟರ್ ಬರ್ತಾರಂತೆ ಮೇಷ್ಟ್ರ ಮನೆಗೆ. ಮೇಷ್ಟ್ರ ಸ್ಟೂಡೆಂಟ್ ಅಂತೆ ಅವರು, ಹಾಗಂತ ಪಂಚಾಯತಿ ಆಫೀಸ್ನಲ್ಲಿ ಮಾತಾಡ್ತಾ ಇದ್ರು. ಮಿನಿಸ್ಟರ್ ಬರ್ತಾರೆ ಅಂತ ನಮ್ಮ ರೋಡ್ಗೆ ಟಾರ್ ಹಾಕ್ತಾರಂತೆ ಅಂಕಲ್, ನಾಳೆನೇ ಕೆಲಸದವರು ಬರ್ತಾರಂತೆ, ಮೇಷ್ಟ್ರ ಮನೆಗೂ ಸುಣ್ಣ ಬಣ್ಣ ಹಾಕ್ತಾರಂತೆ.
2: ಅಂತೂ ಹೊಂಡ ಬಿದ್ದ ನಮ್ಮ ರಸ್ತೆಗಳಿಗೆ ಟಾರ್ ಕಾಣೋ ಯೋಗ ಬಂತಪ್ಪ. ಹೊಂಡ ಬಿದ್ದು ಎಷ್ಟು ಸಮಯ ಆಯ್ತು, ಸರಿಯಾಗಿ ರಸ್ತೆ ಗುಡಿಸೋರಿಗೂ ಗತಿ ಇರಲಿಲ್ಲ ಇಲ್ಲಿ.
3: ನಂಗೊಂದು ಐಡಿಯಾ ಬರ್ತಾ ಇದೆ ಕೃಷ್ಣಪ್ಪ.
2: ಏನದು?
3: ಮಿನಿಸ್ಟರ್ ಹೇಗೂ ನಮ್ಮ ವಠಾರಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ನಾವು ಆ ಪ್ರಯೋಜನ ಪಡೆಯೋದು ಒಳ್ಳೇದಲ್ವಾ? ಇಲ್ಲ ಅಂದ್ರೆ ಅವರ ಆಫೀಸ್ಗೆ ಹೋದ್ರೆ ಪೇದೆಗಳಿಗೂ ಲಂಚ ಕೊಡಬೇಕು. ಮಿನಿಸ್ಟರ್ಗಳನ್ನ ಶಾಸಕರನ್ನ ನೋಡೋದು ಅಂದ್ರೆ ಬಹಳ ಕಷ್ಟ ಕಣ್ರಿ. ಈಗ ನನ್ನ ಮಗಂದು ಸರ್ಕಾರಿ ಗುತ್ತಿಗೆದು ಒಂದು ಬಿಲ್ಲು 3 ಬಾಕಿ ಇದೆ ಅನ್ಸುತ್ತೆ. ಅದನ್ನ ಮಿನಿಸ್ಟರ್ ಹತ್ರ ಪಾಸ್ ಮಾಡಿಸು ಅಂತ ಮೇಷ್ಟರ್ ಹತ್ರ ಹೇಳಿದ್ರೆ ಹೇಗೆ?
2: ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ತಮ್ಮಂದು ಒಂದು ಟ್ರಾನ್ಸ್ಫರ್ ಕೇಸ್ ಪೆಂಡಿಂಗ್ ಇದೆ, ಅವನು ಪೊಲೀಸ್ ಕಾನ್ಸ್ಟೇಬಲ್ ಅಲ್ವೇ. ಯಾವುದೋ ಮೇಲ್ ಸಂಪಾದನೆ ಇಲ್ಲದ ಜಾಗಕ್ಕೆ ಅವನ ಪೋಸ್ಟಿಂಗ್ ಆಗಿದೆ, ಅಲ್ಲಿ ಬೇಡ ಅಂತ ಅವನು ಟ್ರಾನ್ಸ್ಫರ್ ಅಪ್ಲಿಕೇಶನ್ ಕೊಟ್ಟಿದ್ದಾನಂತೆ. ಮಂಚಿನ ಹಳ್ಳಿಗೆ ಬಂದ್ರೆ ಒಳ್ಳೆ ಆದಾಯ ಇರ್ತಂತೆ, ಅದಕ್ಕೆ ಅಲ್ಲಿಗೆ ಟ್ರಾನ್ಸ್ಫರ್ಗೆ ಅಪ್ಲಿಕೇಶನ್ ಕೊಟ್ಟು 1 ಆಯ್ತು ನೋಡ್ರಿ ಮೂರ್ತಿ, ಇನ್ನೂ ಏನೂ ಆಗಿಲ್ಲ.
3: ಅಷ್ಟು ಆದಾಯ ಬರುತ್ತೆ ಅಂತಿದ್ರೆ ಫೈಲ್ ಮೂವ್ ಮಾಡೋರಿಗೆ ಏನಾದ್ರೂ ಕೊಡ್ಬೇಕಲ್ವಾ ಕೃಷ್ಣಪ್ಪ? ಸುಮ್ಮನೆ ಆಗತ್ತಾ? ಏನೇ ಆಗ್ಲಿ ಮೇಷ್ಟಿಗೆ ಒಂದು ಮಾತು ಹೇಳೋಣ ಬಿಡಿ, ಮೇಷ್ಟ್ರು ಮಿನಿಸ್ಟ್ರಿಗೆ ಹೇಳಿ ಏನಾದ್ರೂ ಮಾಡಿದ್ರು ಮಾಡಿಸ್ಬೋದಲ್ವಾ?
2: ಮೇಷ್ಟ್ರನ್ನ ನೋಡಿದ್ರೇನೆ ಮುಖ ತಿರುಗಿಸಿ ಹೋಗೋರು ನಾವು, ಈಗ ಹೇಗ್ರಿ ಮಾತಾಡ್ಸೋದು ಅವರನ್ನ? ನೀವೇ ಏನಾದ್ರೂ ದಾರಿ ಹುಡುಕಿಯಪ್ಪ ಮೂರ್ತಿ.

0: ಅದರಲ್ಲೆಲ್ಲ ನೀವು ಹುಷಾರಲ್ವಾ? ಏನಾದ್ರೂ ಒಂದು ನಾಟಕ ಮಾಡಿ. ಈಗ ನಾಟಕ ಆಡೋದರಲ್ಲಿ ಸಿದ್ಧ ಹಸ್ತಾರೆ ನೀವು, ನಾಟಕ ಮಾಡೋದ್ರಲ್ಲಿ ನಿಮ್ಗೆ PhD ಕೊಡಬೇಕು ಕಣ್ರಿ ಮೂರ್ತಿ.
1: ಇರಿ ಇರಿ, ಒಂದು ಉಪಾಯ ಮಾಡ್ತೀನಿ. ಏ ಪದ್ಮ, ಬಾರೇ ಇಲ್ಲಿ ಬೇಗ.
2: ಅದೇನ್ರಿ ಹಾಗೆ ಕಿರ್ಚ್ಕೊಳ್ತೀರಾ? ನಿಧಾನವಾಗಿ ಕರೆದ್ರೆ ಬರೋಲ್ಲ ಅಂತೀನ
1: ಅಲ್ವೇ? ಮೊನ್ನೆ ತಂದಿದ್ನಲ್ಲ ಚಿಕ್ಕ ಸ್ಟೀಲ್ ಜಗ್, ಅದರಲ್ಲಿ ಮಧ್ಯಾಹ್ನ ಮಾಡಿದ ಗಸಗಸೆ ಪಾಯಸ ಹಾಕಿ ತಗೊಂಡ್ ಬಾ ಬೇಗ.
2: ಬರೀ ಗಸಗಸೆ ಪಾಯಸ ಅನ್ನೋದ್ ಬಿಟ್ಟು ಅದೇನು ಮಧ್ಯಾಹ್ನ ಮಾಡಿದ್ದು ಅಂತೀರಲ್ಲ, ಮಧ್ಯಾಹ್ನ ಮಾಡಿದ್ದು ಅಂತ ವಿಶೇಷಣ ಯಾಕೆ? ನಿನ್ನೆ ಮೊನ್ನೆ ಮಾಡಿದ ಪಾಯಸ ಬೇರೆ ಇರುತ್ತಾ? ನೋಡ್ರಿ ಕೃಷ್ಣಪ್ಪ, ನಿಮ್ಮ ಫ್ರೆಂಡ್ ಹೇಳೋದು ಅದಿರ್ಲಿ, ಜಗ್ನಲ್ಲಿ ಪಾಯಸ ತಂದ್ಕೊಡು ಅಂದ್ರಲ್ಲ, ಏನ್ ಸಮಾಚಾರ?
1: ಅದೇ ಕಣೆ, ಮೇಷ್ಟ್ರಿಗೆ ಒಂದಿಷ್ಟು ಕೊಡೋಣ ಅಂತ.
2: ಅಯ್ಯಯ್ಯೋ, ಮೇಷ್ಟ್ರ ಹತ್ರ ಮಾತಾಡ್ಬೇಡ್ವೆ, ಮಾತಾಡಿದ್ರೆ ಏನಾದ್ರೂ ಪೀಡೆ ವಕ್ರಿಸಿದ್ರೆ ನಮ್ಗೆ ಕಷ್ಟ. ದಾರಿಲಿ ಹೋಗೋ ಮಾರಿನ ಮೈ ಮೇಲೆ ಎಳ್ದುಕೊಂಡ ಹಾಗೆ ಅಂತ ನೀವೇ ಅಲ್ವೇನ್ರಿ ಹೇಳ್ತಾ ಇದ್ದದ್ದು? ಈಗ ನೋಡಿದ್ರೆ ಹೀಗೆ.
0: ಹೌದ್ರಿ ಪದ್ಮಮ್ಮ, ಮೂರ್ತಿ ಹೇಳೋದು ಸರಿನೇ. ನಾನು ಕೂಡ ಅಷ್ಟೇ, ಮೇಷ್ಟ್ರ ಮನೆ ದಿಕ್ಕಿಗೆ ತಲೆ ಹಾಕಿ ಮಲಗಲ್ಲ. ಆದ್ರೆ ಈಗ ಪರಿಸ್ಥಿತಿ ಹಾಗೆ ಬಂದಿದೆ, ಕಾರ್ಯವಾಸಿ ಕತ್ತೆ ಕಾಲು ಅಂತಾರಲ್ಲ ಹಂಗೆ ಮೇಷ್ಟ್ರ ಕಾಲು ಹಿಡಿಯೋ ಪರಿಸ್ಥಿತಿ ಬಂದಿದೆ. ಮೇಷ್ಟ್ರ ಮನೆಗೆ 3-4 ದಿನಗಳಲ್ಲಿ ಮಿನಿಸ್ಟರ್ ಬರ್ತಾರಂತೆ. ನಮ್ಮ ಕೆಲಸಗಳು ಸರ್ಕಾರಿ ಆಫೀಸಿನಲ್ಲಿ ಒಂದಿಷ್ಟು ಪೆಂಡಿಂಗ್ ಇವೆ ಅಲ್ಲ, ಮೇಷ್ಟ್ರಿಗೆ ಹೇಳಿಸಿ ಮಿನಿಸ್ಟರ್ ಹತ್ರ ಕೆಲಸ ಮಾಡಿಸ್ಕೊಳ್ಳೋಣ ಅಂತ.
2: ಹೌದಾ, ಮೇಷ್ಟ್ರ ಮನೆಗೆ ಮಿನಿಸ್ಟರ್ ಬರ್ತಾರಂದ್ರೆ ನಂಬುಕೆ ಆಗಲ್ಲ. ಅದು ಹೇಳಿ ಕೇಳಿ ಒಬ್ಬ ರಿಟೈರ್ಡ್ ಪ್ರೈಮರಿ ಸ್ಕೂಲ್ ಮೇಷ್ಟ್ರ ಮನೆಗೆ.
1: ಒಬ್ಬೊಬ್ಬರಿಗೆ ಒಂದೊಂದು ಕಾಲ ಬರುತ್ತೆ ಕಣೆ. ಈ ಒಂದ ಡಾಗ್ ಹ್ಯಾಸ್ ಇಟ್ಸ್ ಡೇ ಅಂತ ಗಾದೆ ಮಾತಿಲ್ವಾ, ಇದು ಕೂಡ ಹಂಗೆ ನೋಡು. ಸುಮ್ನೆ ಮಾತಿಗೆ ನಿಲ್ಬೇಡ, ಮತ್ತವರು ವಾಕಿಂಗ್ ಅಂತ ಹೋದ್ರೆ ಬರೋದು ಎಷ್ಟು ಹೊತ್ತಾಗುತ್ತೋ ಏನು. ಏನ್ ಮಾಡ್ತಾ ಇದ್ದೀರಿ ಮೇಷ್ರೆ? ನಾನು ಎದುರುಗಡೆ ಮೂರ್ತಿ ಬಂದಿದ್ದೀನಿ, ಸ್ವಲ್ಪ ಬರ್ತೀರಾ ಹೊರಗಡೆ?
3: ಓಹೋಹೋ, ಮೂರ್ತಿಯವರು, ಬಹಳ ಅಪರೂಪ, ಏನ್ ಬಂದ್ರಿ ಸ್ವಾಮಿ?
1: ಇದಿರು ಬದ್ರು ಮನೆ ಆದ್ರೂ ಕೂಡ ಪರಸ್ಪರ ಮಾತುಕತೆ ಇಲ್ಲದ ತರ ಇದ್ದೀವಿ ಮೇಷ್ರೆ. ಹಾಗಂತ ಕೆಲ್ಸದ ಗಡಿಬಿಡಿ ಅಂತಲ್ಲ, ಏನೋ ಒಂಥರ. ನಿನ್ನೆ ರಾಮದೇವರ ಗುಡಿಗೆ ಹೋಗಿದ್ನ, ಅಲ್ಲಿ ಶ್ರೀಧರ ಮೂರ್ತಿ ಅಂತ ಒಬ್ರು ಸಿಕ್ಕಿದ್ರು. ಅವರು ನನ್ನ ಹೆಂಡತಿಗೆ ಬಳಗದವರು, ನೀವು ಕೂಡ ಅವರ ಹತ್ರದ ಬಳಗದವರು ಅಂತ ಹೇಳಿದ್ರು. ನೋಡಿ ಇಷ್ಟು ಹತ್ರ ಇದ್ದೇವೆ, ನಾವು ಒಬ್ರಿಗೊಬ್ರು ಪರಸ್ಪರ ಬಳಗ ಅಂತ ಇಷ್ಟು ದಿನ ಗೊತ್ತಾಗ್ಲಿಲ್ಲ. ನೋಡಿ, ನೀವು ನಮ್ಮ ಬಳಗದವರು ಅಂತ ಶ್ರೀಧರ ಮೂರ್ತಿಗಳಿಂದ ತಿಳಿದ ಮೇಲೆ ಎಷ್ಟು ಸಂತೋಷ ಆಯ್ತು ಗೊತ್ತಾ? ಅದಕ್ಕೆ ಸಿಹಿ ಕೊಟ್ಟು ಹೋಗೋಣ ಅಂತ ಬಂದೆ. ಅದೇನೋ ಪೂಜೆ ಇಟ್ಕೊಂಡಿದ್ಲು ಅಂತ ನನ್ನ ಹೆಂಡತಿ ಪಾಯಸ ಮಾಡಿದ್ದಾಳೆ, ನಿಮಗೂ ಕೊಟ್ಟು ಬಂದ್ರಾಯ್ತಂತ ತಂದೆ. ದಯವಿಟ್ಟು ತಗೊಳ್ಳಿ ಮಾಷ್ರೆ, ಇಲ್ಲ ಅನ್ಬೇಡಿ, ಸಂಬಂಧದ ಮಾತು ಸಿಹಿಯಿಂದಲೇ ಶುರುವಾಗ್ಲಿ.
3: ಅಯ್ಯೋ, ಇದೆಲ್ಲ ಯಾಕಪ್ಪ? ಈಗ ಸಿಹಿ ನಾನು ಹೆಚ್ಚು ತಿನ್ನೋಲ್ಲ, ಡಾಕ್ಟರ್ ತಿನ್ನಬಾರ್ದು ಅಂತ ಹೇಳಿದ್ದಾರೆ.
1: ಒಂದು ದಿನದ ಮಟ್ಟಿಗೆ ತಿಂದ್ರೆ ಏನೂ ಆಗಲ್ಲ, ತಿನ್ನಿ ಮೇಷ್ರೆ. ಅಂದಹಾಗೆ ಮೇಷ್ರೆ, ನಿಮ್ಮಲ್ಲಿ ಮಿನಿಸ್ಟರ್ ಬರ್ತಾರಂತೆ, ನಿಜವಾಗಿದ್ದು?
3: ಹೌದು ಪಾಪ, ಪ್ರೈಮರಿ ಸ್ಕೂಲಲ್ಲಿ ಅವರಿಗೆ ನಾನೇ ಮಿನಿಸ್ಟ್ರು, ಆ ಗೌರವದಿಂದ ಏನೋ ಬರ್ತಿದ್ದಾರೆ ಹಾಗಂತ ಪೊಲೀಸ್ ಇನ್ಸ್ಪೆಕ್ಟರ್ ಪಾಟೀಲ್ರು ಹೇಳಿದ್ರು. ಅದೆಲ್ಲ ಏನಿದ್ರು ಬಂದ ಮೇಲೆಲ್ವೇ ಮಾತು.
1: ಅದಕ್ಕೆ ನೋಡಿ, ಮಿನಿಸ್ಟರ್ ಹತ್ರ ನಮ್ಮದು ಒಂಚೂರು ಕೆಲಸ ಇದೆ, ಸರ್ಕಾರಿ ಗುತ್ತಿಗೆ ಬಿಲ್ಲು ಒಂದು ಬಾಕಿ ಇದೆ, ಹಾಗೇನೇ ಒಂದು ಟ್ರಾನ್ಸ್ಫರ್ ಕೇಸು, ಏನೇನೋ ನಮ್ಮಂಥವ್ರಿಗೆ ಇರ್ತದಲ್ಲ. ತಾವು ಸ್ವಲ್ಪ ಮಿನಿಸ್ಟ್ರಿಗೆ ಹೇಳಿ ಕೆಲಸ ಮಾಡಿಸಿಕೊಡೋ ದೊಡ್ಡ ಮನಸ್ಸು ಮಾಡಬೇಕು.
3: ನಾನು ಹೇಳೋದೇನು ಬಂತು, ಅವ್ರು ಬಂದಾಗ ನೀವೇ ನಮ್ಮಲ್ಲಿ ಬಂದು ಮಾತಾಡಿ ಕೆಲಸ ಮಾಡಿಕೊಳ್ಳಿಯಪ್ಪ, ನಂದೇನು ಅಭ್ಯಂತರ ಇಲ್ಲ, ನಿಮ್ಮ ಕೆಲಸ ಆದರೆ ನನಗೂ ಸಂತೋಷನೇ ಅಲ್ವೇ.
1: ಆಗಲಿ ಮೇಷ್ರೆ, ನಾನಿನ್ನು ಬರ್ತೀನಿ, ಒಂದಿನ ನಮ್ಮಲ್ಲಿ ಊಟಕ್ಕೆ ಬರಬೇಕು, ಇಲ್ಲ ಅನ್ಬಾರ್ದು ನೋಡಿ.
3: ಅಯ್ಯೋ ಅದೆಲ್ಲ ಏನು ಬೇಡಪ್ಪ, ಹೋಗಿ ಬನ್ನಿ ನೀವು.
4: ಹಾ ಎಜುಕೇಶನ್ ತಗೊಳ್ತಾರೆ ತಗೊಳ್ತಾರಪ್ಪ. ಅಲ್ಲಿ ಸ್ವಲ್ಪ ದಯವಿಟ್ಟು ಸಾಲಾಗಿ ನಿಲ್ಲಿ. ಆಯ್ತು ಆಯ್ತು, ಇನ್ನೇನು ಮಿನಿಸ್ಟರ್ ಬರೋ ಟೈಮ್ ಆಯ್ತು, ಅವ್ರು ಫಂಕ್ಷನ್ ಮುಗಿಸ್ಕೊಂಡು ಇಲ್ಲೇ ಬರ್ತಾರೆ, ಬರೋ ಟೈಮ್ ಆಯ್ತಪ್ಪ.
5: ಹಲೋ ಹಲೋ, ಹಾ ಇಲ್ಲೆಲ್ಲ ಕಂಟ್ರೋಲಲ್ಲಿ ಇದೆ ಸರ್, ಏನು ಪ್ರಾಬ್ಲಮ್ ಇಲ್ಲ ಸರ್. ಇನ್ನೇನು ಮಿನಿಸ್ಟ್ರು ಬರೋ ಟೈಮ್ ಆಯ್ತು ಸರ್, ನಾನೆಲ್ಲ ನೋಡ್ಕೋತೀನಿ ಸರ್. ಓಕೆ ಸರ್.
1: ಅಲ್ರಿ ಕೃಷ್ಣಪ್ಪ, ಯಾವಾಗ ನೋಡಿದ್ರು ಕಸ ಕಡ್ಡಿ ಹೊಂಡಗಳಿಂದ ತಿಪ್ಪೆ ಗುಂಡಿ ಹಾಕಿದ ನಮ್ಮ ರೋಡು ಈಗ ಎಷ್ಟು ಚೆನ್ನಾಗಿದೆ ನೋಡಿ. ಮಿನಿಸ್ಟ್ರು ಬರೋ ನೆಪದಲ್ಲಿ ನಮ್ಮ ರೋಡ್ಗೆ ಮೋಕ್ಷ ಸಿಕ್ತು ನೋಡಿ. ಈಗ ರೋಡ್ನಲ್ಲಿ ಓಡಾಡಬೇಕು ಅಂದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ?
0: ಹೌದು ಮೂರ್ತಿ, ಮೇಸ್ಟ್ರ ಮನೆ ನೋಡಿ ಪೇಂಟಿಂಗ್ ಮಾಡಿ ಫಳ ಫಳ ಅಂತ ಹೊಳಿತಾ ಇದೆ. ಮೇಸ್ಟ್ರ ಫ್ರೆಂಡ್ ಶ್ರೀಪಾದ್ರಾಯರನ್ನು ನೋಡಿ, ಜರಿ ಪಂಚೆ ಶಾಲು ಹಾಕಿ ಮಿನಿಸ್ಟರ್ ತಮ್ಮನೆಗೆ ಬರೋರ ಹಾಗೆ ಸಂಭ್ರಮದಿಂದ ಓಡಾಡ್ತಾ ಇದ್ದಾರೆ ನೋಡಿ.
1: ಶ್ರೀಪಾದ್ರಾಯರ ಹೆಂಡತಿ ಮತ್ತು ಮೇಷ್ಟ್ರ ಮಗಳನ್ನು ನೋಡಬೇಕು. ಮಿನಿಸ್ಟರ್ನ ಮಂಗಳಾರತಿ ಸಮೇತ ಬರಮಾಡಿಕೊಳ್ಬೇಕಂತ ಜರಿ ಸೀರೆ ಉಟ್ಟು ತಯಾರಾಗಿದ್ದಾರೆ. ಎಲ್ಲ ಶ್ರೀಪಾದರಾಯರದೇ ಉಮೇದು. ನಿನ್ನೇನೆ ಮೇಷ್ಟ್ರ ಮಗಳು ಮಕ್ಕಳ ಸಮೇತ ಧಾರವಾಡದಿಂದ ಬಂದಿದ್ದಾಳೆ. ಮಿನಿಸ್ಟ್ರು ಬಂದ ತಕ್ಷಣ ನಾವು ಸೀದಾ ಮೇಷ ಮನೆ ಒಳಗೆ ಹೋಗೋಣ. ಮೇಷು ಹೇಗೂ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ.
0: ಮಿಸ್ಟರ್ ಮೂರ್ತಿ, ಕೆಲಸ ಮಾಡಿಸ್ಕೊಳ್ಳೋದರಲ್ಲಿ ಬಹಳ ಚಾಣಾಕ್ಷ ಕಂಡ್ರಿ ನೀವು. ಇರಿ, ಅಲ್ಲಿ ಏನೋ ಗಡಿಬಿಡಿ ಆಗ್ತಾ ಇರೋ ಹಾಗೆ ಕಾಣ್ತಾ ಇದೆ. ಬನ್ನಿ, ಆ ಇನ್ಸ್ಪೆಕ್ಟರ್ ಹತ್ರ ಹೋಗಿ ಏನಂತ ನೋಡಿ ಬರೋಣ.
6: ನೋಡು ನೋಡು,
5: ಹಲೋ ಹಲೋ.
7: ಹೌದನ್ರಿ, ಹೈಕಮಾಂಡ್ ಆರ್ಡರ್ ಅಂದಮೇಲೆ ಏನು ಮಾಡೋಕ್ಕಾಗ್ತದ್ರಿ? ಹೌದ್ರಿ ಹೌದ್ರಿ, ಜನರು ಆವಾಗ್ಲಿಂದ ಮಿನಿಸ್ಟರ್ ಬರ್ತಾರ ಅಂತ ಕಾಯ್ತಾ ನಿಂತಾರ್ರಿ. ಹಾ ಹಂಗಂತೀರಿ? ಏ ಯು ಡೋಂಟ್ ವರಿ ಸರ್, ಎಲ್ಲ ನಾನು ನಿಭಾಯಿಸ್ತೀನಿ ಸರ್, ಡೋಂಟ್ ವರಿ ಸರ್. ಆ ರೀ ಎಲ್ಲ ಕೇಳ್ರಿ, ಮಿನಿಸ್ಟರ್ ಬರೋದು ಕ್ಯಾನ್ಸಲ್ ಆಗ್ಯದ, ಎಲ್ಲ ನಿಮ್ಮ ನಿಮ್ಮ ಮನೆಗೆ ಹೋಗ್ರಿ, ಇನ್ನು ಅವರು ಮತ್ತೊಂದು ದಿವಸ ಬರ್ತಾರಂತ. ಹೋಗ್ರಿ ಹೋಗ್ರಿ ಹೋಗ್ರಿ, ಎಲ್ಲ ಹೋಗ್ರಿ.
8: ಇಷ್ಟೊತ್ತಿಂದ ಬಿಸಿಲಲ್ಲಿ ನಿಂತೀವಿ, ಈಗ ಮಿನಿಸ್ಟರ್ ಬರಲ್ಲ ಅಂದ್ರೆ
7: ನಾವೇನ್ ಮಾಡೋಣ್ರಿ? ಅವರಿಗೆ ಹೈಕಮಾಂಡ್ನವರು ತಾಬಿಡ್ ತೋಡು ಬರಕ್ ಹೇಳಿದ್ರಂತ, ಹಿಂಗಾಗಿ ಅವ್ರು ಡೆಲ್ಲಿಗೆ ಹೋದ್ರು, ನಂದೇನ್ ಮಾಡೋದು?
8: ನಂಗೆ ಮೊದ್ಲಿಂದ ಅನುಮಾನ ಇತ್ತು ಮಿನಿಸ್ಟರ್ ಬರಲ್ಲ ಅಂತ, ಏನೋ ಕೆಲಸ ಆಗ್ಬೋದು ಅನ್ನೋ ಆಸೆಯಿಂದ ಬಂದೆ.
9: ಮಿನಿಸ್ಟರ್ ಬರೋ ನೆಪದಲ್ಲಿ ರೋಡ್ ಏನೋ ಸರಿ ಆಗಿ ಹೋಯ್ತು, ಆದ್ರೆ ಡೆಡ್ ಎಂಡಲ್ಲಿರುವ ಅರಳಿ ಕಟ್ಟೆನ ಒಡೆದು ಹಾಕಿದ್ರಲ್ಲಪ್ಪ, ಸಂಜೆ ಹೊತ್ತು ಆ ಕಟ್ಟೆ ಮೇಲೆ ಕೂತು ಮಾತಾಡೋಕೆ ಸರಿ ಆಗ್ತಿತ್ತು. ಅರಳಿ ಮರದ ಗಾಳಿನು ಎಷ್ಟು ಚೆನ್ನಾಗಿ ಬರ್ತಾ ಇತ್ತು.
8: ಅದೇನ್ ಹೇಳ್ತೀರಾ, ಪಾಪ ಮೇಷ್ಟ್ರ ಮನೆ ಕಂಪೌಂಡ್ ನಲ್ಲಿ ಎಷ್ಟೊಂದು ಔಷಧಿ ಗಿಡಗಳಿದ್ವು, ಕ್ರೋಟಾನ್ ಗಿಡದ ಪಾಟ್ ಇಡೋ ನೆಪದಲ್ಲಿ ಎಲ್ಲಾನು ಕಿತ್ ಬಿಸಾಕಿದ್ರು, ಜೊತೆಗೆ ಸುಣ್ಣ ಬಣ್ಣ ಅಂತ ಹೇಳಿ ಮೇಷ್ಟ್ರ ಮನೆ ಫರ್ನಿಚರ್ ಕೂಡ ಹಾಳಾಯ್ತಪ್ಪ. ಅದರಲ್ಲೊಂದು ಆಂಟಿಕ್ ಟೀಪಾಯ್ ಕೂಡ ಇತ್ತು, ಸರ್ಕಾರಿ ಫರ್ನಿಚರ್ ತಂದದ್ದು ಎಲ್ಲ ವಾಪಸ್ ತಗೊಂಡೋಗ್ತಾ ಇದ್ದಾರೆ. ಇನ್ಸ್ಪೆಕ್ಟ್ರೆ ಏನ್ರಿ ಇದು ಅನ್ಯಾಯ? ಮೇಷ್ಟ್ರ ಮನೆ ಫರ್ನಿಚರು ಔಷಧಿ ಗಿಡಗಳು ಎಲ್ಲೋ ಹೋದ್ವಲ್ರಿ.
7: ನಾವೇನು ಮಾಡೋಣ್ರಿ, ಮೇಲವ್ರ ಆರ್ಡ್ರು ಮಿನಿಸ್ಟರ್ ಬರ್ತಾರ ಅಂತ ನಾವು ಬೆಳಗ್ಗಿಂದ ಇಲ್ಲೇ ಟಿಕಾಣಿ ಹೂಡಿಲ್ವಾ, ನಮ್ಮ ಕೈಯಲ್ಲೇನಿದೆ? ಏ ಇದು ನಮ್ಮ ನಿತ್ಯದ ಗೋಳದು.
1: ಏನ್ರಿ ಕೃಷ್ಣಪ್ಪ, ಮಿನಿಸ್ಟರ್ ಬರ್ತಾರಂತ ಮೇಷ್ಟ್ರ ಮನೆಯಲ್ಲಿ ಸಂಭ್ರಮ ಪಟ್ಟದ್ದೇ ಬಂತು. ಸಾಹೇಬ್ರು ಬರ್ತಾರಂತ್ರಿ, ಸಾಹೇಬ್ರು ಬಂದ್ರಲ್ಲ, ಸಾಹೇಬ್ರು ಗುಡುಗುಡು ಗುಮ್ಮಟ ದೇವರು.
0: ಹೌದಲ್ರಿ ಮೂರ್ತಿ, ನಾವಿದನ್ನು ನಿಜ ಅಂತ ನಂಬಿದ್ದೇವಲ್ರಿ, ನಮ್ಗೆ ಹುಚ್ಚು ಅಷ್ಟೇ. ಪಾಪ ಆ ಮೇಷ್ಟ್ರು ಮತ್ತೆ ಅವ್ರ ಫ್ರೆಂಡ್ನ ಮುಖ ನೋಡ್ರಿ, ಮುಖ ನೋಡೋಕ್ಕಾಗಲ್ಲ. ಬನ್ನಿ ಹೋಗೋಣ. ಮೇಷ್ಟ್ರು ಬಾಗಿಲು ಹಾಕೊಂಡ್ರು ರಪ್ಪ ಅಂತ.
10: ಇದುವರೆಗೆ ಗುಡುಗುಡು ಗುಮ್ಮಟ ದೇವರು ನಾಟಕ ಕೇಳಿದಿರಿ. ರಚನೆ ಕೆ ಶಾರದಾ ಭಟ್. ಭಾಗವಹಿಸಿದ ಕಲಾವಿದರು ರಾಮಣ್ಣ ಮೇಷ್ಟ್ರು, ಉದಯಾನಂದ ಭಂಡಾರಿ, ಶ್ರೀಪಾದರಾವ್, ಕೆ ರಾಧಾಕೃಷ್ಣನ್, ಪೊಲೀಸ್ ಅರವಿಂದ ಕುಡ್ಲ, ಕೃಷ್ಣಪ್ಪ, ಡಾಕ್ಟರ್ ಸದಾನಂದ ಪೆರ್ಲ, ಶ್ರೀಕಂಠಮೂರ್ತಿ, ಸುಧಾಕರ ಕೆ ಸಾಲ್ಯಾನ್, ನಾಣಿ ಪಿ ಎಸ್ ಸುಬ್ರಹ್ಮಣ್ಯ ಭಟ್, ಪದ್ಮ ಮಂಜುಳಾ ಯು. ಇನ್ಸ್ಪೆಕ್ಟರ್ ಪಾಟೀಲ್ ಪಾತ್ರವಹಿಸಿ ಈ ನಾಟಕವನ್ನು ನಿರ್ಮಿಸಿದವರು ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ, ನೆರವು ಅರವಿಂದ ಕುಡ್ಲ.
6: ಕೆಳಗಡೆ ಇದುವರೆಗೂ ಗುಡುಗುಡು ಗುಮ್ಮಟ ದೇವರು ನಾಟಕ ಕೇಳಿದಿರಿ. ರಚನೆ ಕೆ ಶಾರದಾ ಭಟ್, ನಿರ್ಮಾಣ ಡಾಕ್ಟರ್ ಬಿ ಎಂ ಶರ್ವೇಂದ್ರ ಸ್ವಾಮಿ ಅವರದಾಗಿತ್ತು. ಈಗದೊಂದು ವಾಣಿಜ್ಯ ಪ್ರಕಟಣೆ.
11: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
12: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
11: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
12: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
11: ಟೋಲ್ ಫ್ರೀ 1-800-420-2233.
6: ಕೆಳಗರಿಗೊಂದು ಭಾವಗೀತೆ ಕೇಳೋಣ. ಜೆ ಮೋಹನ್, ಎನ್ ದೀಪ ಅವರ ಧ್ವನಿಯಲ್ಲಿ ಬಿ ಆರ್ ಲಕ್ಷ್ಮಣರಾವ್ ಅವರು ರಚಿಸಿದಂಥ ಭಾವಗೀತೆ ಕೇಳಿ.

0: ಭಾವಗೀತೆ ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 10 ಗಂಟೆ. ಈಗ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ MS ಸುಬ್ಬಲಕ್ಷ್ಮಿ ಅವರ ಹಾಡುಗಾರಿಕೆಯ ಧ್ವನಿಮುದ್ರಿತ ಪ್ರಸಾರ. ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ಕೇಳುಗರಿಗೆ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ MS ಸುಬ್ಬಲಕ್ಷ್ಮಿ ಅವರ ಹಾಡುಗಾರಿಕೆಯ ಧ್ವನಿಮುದ್ರಿತ ಪ್ರಸಾರ.

ಕೇಳಿದ್ರೆ ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ MS ಸುಬ್ಬಲಕ್ಷ್ಮಿ ಅವರ ಹಾಡುಗಾರಿಕೆಯ ಧ್ವನಿ ಮುದ್ರಿತ ಪ್ರಸಾರ ಕೇಳಿದಿರಿ. ಲೋಕಲ್ ವೋಕಲ್ ಸಪೋರ್ಟ್ ರಾಧಾ ವಿಶ್ವನಾಥನ್ ಅವರದಾಗಿತ್ತು. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ ಸರಿಯಾಗಿ 10:30. ಈಗ ಕೇಳಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಚೈತ್ರದ ಪ್ರೇಮಾಂಜಲಿ ಚಿತ್ರದ ಗೀತೆಯನ್ನು. SP ಬಾಲಸುಬ್ರಹ್ಮಣ್ಯಂ ಚಿತ್ರ ಅವರ ಧ್ವನಿಗಳಲ್ಲಿ, ಗೀತ ರಚನೆ ಮತ್ತು ಸಂಗೀತ ಹಂಸಲೇಖ ಅವರದು.

ಕಾರ್ಯಕ್ರಮದ ಮುಂದಿನ ಗೀತೆ ಕೇಳಿ. ಪರಮಾತ್ಮ ಚಿತ್ರದ ಗೀತೆಯನ್ನು ಶ್ರೇಯ ಘೋಷಾಲ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿ ಅವರ ರಚನೆಗೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

ಕಿರಿಕ್ ಪಾರ್ಟಿ ಚಿತ್ರದ ಗೀತೆಯನ್ನು ಕೇಳಿ. ಭರತ್ ಬಿಜೆ, ಇಂದು ನಾಗರಾಜ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಧನಂಜಯ್ ರಂಜನ್ ಅವರ ಗೀತರಚನೆಗೆ ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತವಿದೆ.

ಆರ್ಗ್ಯೂ ಕೆಳಗಡೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಸಂಜಿತ್ ಹೆಗಡೆ, ಅಜನೀಶ್ ಲೋಕನಾಥ್ ಅವರ ಧ್ವನಿಗಳಲ್ಲಿ ರತ್ನನ್ ಪ್ರಪಂಚ ಚಿತ್ರದ ಗೀತೆಯನ್ನು, ರೋಹಿತ್ ಪಡಕಿ ಅವರ ಗೀತ ರಚನೆಗೆ ಅಜನೀಶ್ ಲೋಕನಾಥ್ ಅವರ ಸಂಗೀತವಿದೆ.

ಗಜಕೇಶರಿ ಚಿತ್ರದ ಗೀತೆಯನ್ನು ಕೇಳಿ ಟಿಪ್ಪು ಅವರ ಧ್ವನಿಯಲ್ಲಿ. ಯೋಗರಾಜ್ ಭಟ್ ಅವರ ಗೀತರಚನೆಗೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

ಸಿಂಪಲ್ಲಾಗಿ ಇನ್ನೊಂದು ಲವ್ ಸ್ಟೋರಿ ಚಿತ್ರದ ಗೀತೆಯನ್ನು ಕೇಳಿ. ಚೇತನ್ ಗಾಂಧರ್ವ ಅವರ ಧ್ವನಿಯಲ್ಲಿ ಸುನಿ ಅವರ ರಚನೆಗೆ ಭರತ್ ಬಿಜೆ ಅವರ ಸಂಗೀತವಿದೆ.

ಏನೆಂದು ಹೆಸರಿಡಲಿ. ಈ ಚಿತ್ರದ ಗೀತೆಯೊಂದಿಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಗಿತ್ತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 11:05 ನಿಮಿಷಗಳಾಗುತ್ತಿವೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.